ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 12ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ. ಒಂಬತ್ತು ಆರೋಗ್ಯದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ,

ಹನ್ನೊಂದು ಗಂಟೆಗೆ ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿವೆ.

ಪ್ರಿಯ ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಇದೊಂದು ನನಗೆ ಅತ್ಯಂತ ಪ್ರಿಯವಾದ ಕಥೆ. ಇದು ನಮ್ಮ ಸೈನಿಕರದ ಶಕ್ತಿ ಆಗಿದೆ, ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದು ಕಥೆ ಇದು. ಇದು ಪ್ರತಿ ವರ್ಷ ಪ್ರತಿ ಸಲ ಮೂರು ತಿಂಗಳಿಗೊಮ್ಮೆ ಆಗುವಂತ ಕೆಲಸ ಅಂತ ಹೇಳ್ತಾರೆ. 15 ಸೈನಿಕರ ಒಂದು ತಂಡ ಒಬ್ಬ ಮೇಜರ್ ನೇತೃತ್ವದಲ್ಲಿ ಹಿಮಾಲಯದ ಗಿರಿಗೆ ಹೋಗ್ಬೇಕು. 3 ತಿಂಗಳಿಗೊಮ್ಮೆ ಆಗ್ಬೇಕಾದಂತ ಕ್ರಿಯೆ ಇದು. ಒಂದು ತಂಡ ಮರಗಟ್ಟಿಸುವ ಚಳಿಯಲ್ಲಿ 3 ತಿಂಗಳು ಗಡಿ ಕಾಯಬೇಕು. ಆ 3 ತಿಂಗಳ ಮುಗಿದ ದಿವಸನೇ ಇನ್ನೊಂದು ತಂಗಡ ಬರುತ್ತೆ, ಇವರು ಬಿಡುಗಡೆ ಮಾಡ್ತಾರೆ. ಅವರು 3 ತಿಂಗಳು ಕೆಲಸ ಮಾಡಬೇಕು. ಈ ಮೇಲೆ ಇರ್ತಾರಲ್ಲ 3 ತಿಂಗಳು, ಅವ್ರು ಯಾವಾಗ ಬರ್ತಾರೋ ಅಂತ ಕಾಯ್ತಿರ್ತಾರೆ. -20, -30, -40 ಡಿಗ್ರಿಯಲ್ಲಿ ಪಾಪ ಅವ್ರು ಏನಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಮರಳಿ ಊರಿಗೆ ತಮ್ಮ ಪರಿವಾರ ಹೋಗಿ ಭೇಟಿಯಾದ ಸಾಕು ಅನ್ನುವಂಥ ಕನಸು ಕೂಡ ಹೆಪ್ಪುಗಟ್ಟಿ ಹೋಗಿರುತ್ತೆ. ಅಲ್ಲಿ ಈ 15 ಜನ ಹೋದ್ರಲ್ಲ, ಮೇಲೆ ಹೋಗ್ಬೇಕಿನ್ನು ಇವರು ಎಲ್ಲಿ ನೋಡಿದಲ್ಲಿ ಹಿಮ. ತಾವು ನೋಡಿದ್ರೆ ಗೊತ್ತಿರುತ್ತೆ ಸ್ವಾಮಿ, ಅಲ್ಲೆಲ್ಲ ಬೇರೆ ಬಣ್ಣನೇ ಇಲ್ಲ, ಎಲ್ಲಿ ನೋಡಿದಲ್ಲಿ ಬಿಳಿ ಬಣ್ಣ. ಆಗಾಗ ಎರಚುವಂಥ ಮಳೆ ಹನಿ, ಚರ್ಮ ಕತ್ತರಿಸುವಂಥ ತೀಕ್ಷ್ಣ ಗಾಳಿ. ಮೇಲೆ ಹಾಕೊಂಡಿರ್ತಾರೆ, ಗೌಸ್ ಹಾಕೊಂಡಿರ್ತಾರೆ, ಆದರೆ ಕಿವಿ ಸಂಧಿಯಲ್ಲಿ ಸುಯ್ಯಂತ ಗಾಳಿ ಬರುತ್ತಲ್ಲ, ಕಿವಿ ಕತ್ತರಿಸೋದಂಗೆ ಆಗ್ಬಿಡುತ್ತೆ. ಆಗ ಮೇಜರ್ಗೆ ಅನಿಸ್ತು, ಇಲ್ಲೆಲ್ಲಾದರೂ ಒಂದು ಕಪ್ ಬಿಸಿ ಬಿಸಿ ಚಹಾ ಚಕ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹುಡ್ಕಾಡ್ತಾ ಇದ್ದೆ. ಸೈನಿಕರು ಪಾಪ ಹೇಳಲ್ಲ ಬಾಯಿ ಬಿಟ್ಟು, ಮೇಜರ್ ಇದ್ದಾಗ ಹೆಂಗೆ ಹೇಳ್ತಾರೆ ಅವರು. ಅವ್ರಿಗೂ ಆಸೆ. ಮುಂದೆ ಹೋಗಿ ನೋಡಿದ ರಸ್ತೆ ಬದೆ ಒಂದು ಅಂಗಡಿ ಇದ್ದಂಗಿತ್ತು. ಆ ಮುಂದೆ ಬೆಂಚ್ ಗೆಂಚು ನೋಡಿದ್ರೆ ಅದೊಂದೇನು ಚಹಾದ ಅಂಗಡಿ ಇರಬೇಕು ಅಂತ ಅನಿಸ್ತು. ಮಧ್ಯರಾತ್ರಿ ಆಗ್ಬಿಟ್ಟಿದೆ ಈಗಾಗಲೇ. ಹತ್ತಿರದಲ್ಲಿ ಯಾವ ಮನೆಗಳು ಇಲ್ಲ, ಅಲ್ಲೊಂದಿಲ್ಲೊಂದು ಮನೆ ಇದ್ದರೂ ಈ ರಾತ್ರಿ ಹೊಳಗೆ ತೊಂದರೆ ಕೊಡೋ ಸರಿನಾ ಅದು? ಅದು ಉಗ್ರಗಾಮಿ ಹಾವಿ ಇದ್ದಾಗ, ತುಂಬ ಉಗ್ರಗಾಮಿಗಳ ಹಾವಳಿಯಲ್ಲಿ ಯಾರು ಬಾಗಿಲು ತೆಗಿತಾರೆ? ಸೈನಿಕರು ಮುಖ ನೋಡಿಕೊಂಡ್ರು. ಸರ್, ನಾವೇ ಚಹಾ ಮಾಡ್ಕೋಬೋದು ಸರ್, ಅಂಗಡಿ ಬಾಗಿಲ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು ನೀವು ಅಂದರು. ಮೇಜರ್ ಅಂದ, ಅಲ್ಲಪ್ಪ ಕೀಲಿ ಮುರಿದು ಒಳಗೆ ನುಗ್ಗೋದು ನಮ್ಮ ಸೈನ್ಯದ ಘನತೆಗೆ ಸರಿಯಲ್ಲ ಇದು. ಆದರೂ ಸೈನಿಕರು ಬೈಕೇ ಬಿಡೋಕ್ಕಾಗತ್ತಾ? ಮರಗಟ್ಟು ಹೋಗಿದೆ ಮೈ, ಒಂಚೂರು ಚಹಾ ಸಿಕ್ಕರೆ ಚೆನ್ನಾಗಿರ್ತದೆ, ಒಂದು ಕ್ಷಣ ವಿಚಾರ ಮಾಡಿ. ಆಯಿತು, ಬಾಗಿಲು ತೆಗೀರಿ ಅಂದ. ಅವ್ರು ಟಕ್ ಅಂತ ಕೀಲಿ ಮುರಿದ್ರು, ಒಳಗಡೆ ಹೋದರು. ಅವ್ರ ದೈವ ಚೆನ್ನಾಗಿತ್ತು, ಚಹಾ ಮಾಡು ಎಲ್ಲ ಸಲಕರಣೆಗಳಿದ್ವು ಅಲ್ಲಿ. ಗಟ್ಟಿ ಹಾಲು, ಕಂಡೆನ್ಸ್ಡ್ ಮಿಲ್ಕ್ ಇತ್ತು, ಚಹಾ ಪುಡಿ, ಸಕ್ಕರೆ, ನೀರು ಎಲ್ಲ ಭರ್ಜರಿ ಇತ್ತು. ಒಂದಿಷ್ಟು ಬಿಸ್ಕೆಟ್ ಪ್ಯಾಕೆಟು ಇತ್ತು. ಎಲ್ಲರೂ ಚೆನ್ನಾಗಿ ಚಹಾ ಮಾಡಿ ಕುಡಿದ್ರು, ಎರಡೆರಡು ಕಪ್ ಕುಡಿದ್ರು, ಬಿಸ್ಕತ್ ತಿಂದರು, ಹುಮ್ಮಸ್ ಮಳೆ ಬಂತು. ಹೋಗೋಣ ನಡೀರಿ ಇನ್ನಂದ್ರು. ಸೈನಿಕರು ಹೊರಟರು. ಆಗ ಮೇಜರ್ ಏನು ಮಾಡಿದ ಅಂತ, ಅವನ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಇದೆಯಲ್ಲ, ಯಾರದು ಅಂಗಡಿ, ದರೋಡೆ ಖೋರಂಗೆ ಬಾಗಿಲ ಮುರಿದು ಚಹಾ ಕುಡಿದು ಸರಿನಾ? ಅವನೇನು ಮಾಡಿದ, ತನ್ನ ಜೇಬಿನಿಂದ 1,000 ರೂಪಾಯಿ ನೋಟ್ ತೆಗೆದ. ಆಗ 1,000 ರೂಪಾಯಿ ಚಲಾವಣೆ ಇದ್ದಂಥ ಕಾಲ. ನೋಟ್ ತೆಗೆದು ಏನು ಮಾಡಿದ, ಎದುರಿಗಿನ ಟೇಬಲ್ ಮೇಲೇ ಒಂದು ಸಕ್ಕರೆ ಡಬ್ಬಿ ಕೆಳಗೆ ಮುಂದೆ ಕಾಣಿಸೋ ಹಾಗೆ 1,000 ರೂಪಾಯಿ ಇಟ್ಟ. ಮುಂದೆ ಬಾಗಿಲು ಚಿಲ್ಕ ಹಾಕಿ ನಡೆದ್ರು. ಮೇಲೆ ಹೋದರು, 3 ತಿಂಗಳು ಕೆಲಸ.

ಮುಗೀತು, ಮೂರು ತಿಂಗಳು ಮುಗಿದ್ಮೇಲೆ ವಾಪಸ್ ಬರಬೇಕಲ್ಲ. ಅದೇ ದಾರಿಗೆ ವಾಪಸ್ ಬರ್ತಾ ಇದ್ರು, ಮೋಟಾರ್ದಲ್ಲಿ ಬಂದರು, ಮತ್ತು ಅದೇ ಅಂಗಡಿ ಹತ್ತಿರ ಬಂದರು. ಈ ಬಾರಿ ಅಂಗಡಿ ತೆಗೆದಿತ್ತು. ಹೋಗಿ ಚಹಾ ಕುಡಿಯೋಣ ಬನ್ನಿ ಅಂದರು. ಆತ ಸಂಭ್ರಮದಿಂದ ಎಲ್ಲರಿಗೂ ಚಹಾ ಮಾಡಿಕೊಟ್ಟ. ತುಂಬ ಒಳ್ಳೆ ಮನುಷ್ಯ ಅನ್ನಿಸ್ತು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಇದೆಯಲ್ಲ, ಇವನು ಗೊತ್ತಿಲ್ಲದ ಹಾಗೆ ಅಂಗಡಿ ಬಾಗಿಲು ಕೀಲಿ ಮುರಿದು ವಸ್ತುಗಳನ್ನೆಲ್ಲ ಖಾಲಿ ಮಾಡಿ ಹೋಗಿದ್ದೀವಿ ಅಂತ ಇತ್ತು. ಆಗ ಮೇಜರ್ ಕೇಳಿದ, ಅಲ್ಲ ಬಾಬಾ, ಇಷ್ಟು ಒಳ್ಳೆಯವರಿದ್ದೀರಿ ನೀವು, ಭಗವಂತ ನಿಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ. ತಕ್ಷಣ ಮುದುಕ ಎರಡು ಕಿವಿ ಹಿಡ್ಕೊಂಡು, ದಯವಿಟ್ಟು ಹಂಗೆ ಹೇಳಬೇಡಿ ಸಾಹೇಬ್ರೆ, ಹಂಗೆ ಹೇಳಬೇಡಿ ಸಾಹೇಬ್ರೆ, ದೇವರು ಅತ್ಯಂತ ದಯಮಯನಾದವು, ಅವನಷ್ಟು ಕರುಣೆ ಯಾರಿಗಿದ್ದಿತ್ತು ಸ್ವಾಮಿ? ಮೇಜರ್ ಅಂದ, ಅದೆಂಥ ಕರುಣೆ ರೀ, ಒದ್ದಾಡ್ತಾ ಇದ್ದೀರಿ, ನಿಮಗೋಸ್ಕರ ಏನು ಮಾಡ್ತಾ ಇಲ್ಲ ದೇವ್ರ ಅವನು. ಆಗ ಅತ್ಯಂತ ಭಾವುಕನಾಗ್ಬಿಟ್ಟ ಮುದುಕ, ಕಣ್ಣಲ್ಲಿ ನೀರು ಸುರಿಯೋಕೆ ಶುರು ಆಯಿತು. ಸಾರ್, ನಿಮ್ಗೆ ಗೊತ್ತಿಲ್ಲ ಸರ್ ಭಗವಂತನ ಕರುಣೆ ಎಂಥದ್ದು ಅಂತ. ಮೂರು ತಿಂಗಳಿಂದ ಭಗವಂತನ ದರ್ಶನ ಆಗಿದೆ ನನಗಿಲ್ಲಿ. ನನ್ನ ಒಬ್ಬನೇ ಮಗ ಉಗ್ರಗಾಮಿಗಳು ಹಿಡ್ಕೊಂಡು ಹೋದರು ಸ್ವಾಮಿ, ಚಿತ್ರಹಿಂಸೆ ಕೊಟ್ಬಿಟ್ರು, ಹುಡುಗನ ಬದುಕಿಸ್ಕೊಂಬರೋ ಸಾಕಾಗೋಯ್ತು ನನಗೆ. ನನ್ನ ಮಗನ ಆಸ್ಪತ್ರೆಗೆ ಹಾಕಿದೆ, ಔಷಧಿ ಚೀಟಿ ಕೊಟ್ಟರು ತೊಗೊಂಡು ಬಾ ಅಂತ ಹೇಳಿ. ನನ್ನ ಜೇಬಲ್ಲಿ ಒಂದು ಕಾಸು ಇಲ್ಲ, ಏನು ಮಾಡಲಿ, ಏನು ಮಾಡಿದ್ರೆ ಮಗನ ಬದುಕಿಸ್ಕೊಂಡೇನು ಅಂತ ಓಡಿ ಬಂದೆ. ಅಂಗಡಿಯಲ್ಲಿ ಸಾಮಾನಾದರೂ ಮಾರಿಬಿಟ್ಟು ಹೋಗೋಣ ಅಂತ. ಬಂದು ನೋಡ್ತೇನೆ, ಬಾಗಿಲು ಕೀಲಿ ಮುರಿದು ಹೋಗಿದೆ. ಗಾಬರಿ ಆಯಿತು, ಅಂಗಡಿಯಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಯಾರಾದರೂ ಅಂತ. ತೆಗೆದು ನೋಡಿದರೆ ಒಂದು ಸಾಮಾನು ಕಳುವಾಗಿಲ್ಲ ಸ್ವಾಮಿ. ಮುಂದೆ ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಒಂದು ಬಾಟ್ಲಿ ಕೆಳಗೆ 1,000 ರೂಪಾಯಿ ನೋಟಿದೆ ಸ್ವಾಮಿ. ನನ್ನ ಭಗವಂತ ನನಗಾಗಿ ಅಂಗಡಿಗೆ ಬಂದು ಕೀಲಿ ತೆಗೆದು 1,000 ರೂಪಾಯಿ ಇಟ್ಟು ನನ್ನ ಮಗನ ಜೀವ ಕಾಪಾಡಿಲ್ವಾ ಸ್ವಾಮಿ? ಇದು ಸಾಕಲ್ವಾ ಭಗವಂತನ ಕರುಣೆ ಸಾಕೋದಕ್ಕೆ? ಸೈನಿಕ ನೋಡ್ತಾ ಇದ್ದ ಇದನ್ನ, ಏ ದೇವ್ರು ಕೊಟ್ಟದ್ದಲ್ಲಯ್ಯ, ಮೇಜರ್ ಕೊಟ್ಟದ್ದು ಅಂತ ಹೇಳಬೇಕು ಅಂತ ಬಾಯಿ ತೆಗೆದ. ಆದರೆ ಮೇಜರ್ ಕಣ್ಸನ್ನೇ ಎಲ್ಲ ನಿಲ್ಲಿಸಿದ್ರು, ನಿಲ್ಲು ಮಾತಾಡಬೇಡ ಅಂಥೇಳಿ. ನಂತರ ಎದ್ದು ನಿಂತು ಆ ಮುದುಕ ಇದ್ದನಲ್ಲ ಅಂಗಡಿಯವನು, ಅವನು ಬೆನ್ ತಟ್ಟಿ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರಂತೆ. ಈ ಚಹದ ಬಿಲ್ ಎಷ್ಟಿದೆಯೋ ಬಿಲ್ ಕೊಟ್ಟು ಹೇಳಿದ್ರಂತೆ. ಬಾಬಾ, ನೀವು ಹೇಳಿ ಸತ್ಯ, 100%ಗೆ 100% ಸತ್ಯ, ಭಗವಂತ ಇದ್ದಾನೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ಇಳಿತಿತ್ತಂತೆ. ಸೈನಿಕರೆಲ್ಲ ಕಂಡ್ರು ಅದನ್ನು. ದಯವಿಟ್ಟು ಗಮನಿಸಿ, ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಹೇಳೋಕೆ ಸಾಧ್ಯ ಇಲ್ಲ. ಅದಲ್ಲದೆ ಸತ್ಯ ಏನಪ್ಪ ಅಂದರೆ, ಯಾವುದೋ ಕ್ಷಣದಲ್ಲಿ ಮತ್ತೊಬ್ಬರಿಗೆ ನಾವು ಭಗವಂತನಾಗುವಂಥ ಸಾಧ್ಯತೆ ಉಂಟು. ಇಂಥ ಅದ್ಭುತ ಮಾತು ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ, ಅಥವಾ ನಿಮ್ಮನ್ನೇ ಭಗವಂತ ತನ್ನ ರೂಪದಲ್ಲಿ ಬೇರೆ ಕಡೆ ಕಳಿಸ್ತಾನೋ ಗೊತ್ತಿಲ್ಲ. ಅದನ್ನು ಸಾಮಾನ್ಯವಾಗಿ ಹೇಳೋದುಂಟು, ನಮ್ಮೆಲ್ಲರಿಗೂ ಸ್ವಲ್ಪ ಕರುಣೆ, ಸ್ವಲ್ಪ ಪ್ರೀತಿ, ಸ್ವಲ್ಪ ಆದರ್ಶದಿಂದ ಭಗವಂತನಾಗುವಂಥ ಸಾಧ್ಯತೆ ಇದ್ದಾಗ ನಾವು ಯಾಕೆ ಮನುಷ್ಯರಾಗಿ ಉಳಿದಿದ್ದೀವಿ ಅಂತ. ಅಷ್ಟು ಮಾಡೋಕ್ಕಾಗಲ್ವೇ? ಈ ಕತೆ ನನ್ನ ಭಾಳ ಮನಸ್ಸಿಗೆ ಮುಖ್ಯವಾದದ್ದು. ಆ ಮೇಜರ್ ಮನಸ್ಸನ್ನು ನೆನೆಸ್ಕೋಬೇಕು. ಆ ಮೇಜರ್ ಚಳಿಯಲ್ಲಿ ಬಂದಂಥ ಮನುಷ್ಯ ಭಗವಂತನಾಗಿದ್ದಾನೆ. ಇವತ್ತೆಲ್ಲ ಸೈನಿಕರ ಭಗವಂತನ ರೂಪದಲ್ಲಿ ಇಲ್ವಾ ನಮ್ಮನ್ನು? ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವ್ರು ಕಷ್ಟಪಡ್ತಿದ್ದಾರೆ, ಅದರಿಂದ ಅವರ ಪ್ರೀತಿಯಿಂದಾಗಿ ಅವರ ತ್ಯಾಗದಿಂದಾಗಿ ನಾವು ಬದುಕೊಂಡಿದ್ದೇವೆ ಅನ್ನೋದನ್ನು ಮರಿಬಾರ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ

0: ಸೇರಿದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟ್ರೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ

0: ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ಧರಾಗಿರುವ ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
1: ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿವಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ

0: ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರವಿ ಮಾತ್ರದಿಂದಲ್ಲ
1: ಭುವಿ ಮಾತ್ರದಿಂದಲ್ಲ
0: ಭುವನ ಪೋಷಣೆ
1: ಉಭಯ ಸಹಕಾರದಿಂದ
0: ವಿವಿಧ ಶಕ್ತಿರಸಗಳು
1: ಏಕೀಭವಿಸೆ ಜೀವ
0: ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ಕಳೆದ ಎರಡು ಮುಕ್ತಕಗಳಲ್ಲಿ ಜೀವ ಅನ್ನೋದರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಚರ ವಸ್ತುವಿನಲ್ಲಿರುವಂಥ ಚಟುವಟಿಕೆಯ ಹಿಂದೆ ಇರುವಂತಹ ಶಕ್ತಿ ಜೀವ ಅನ್ನುವಂಥದ್ದು. ಆ ಜೀವ ಅನ್ನುವಂಥದ್ದು ಒಡಲಿನ ಎಲ್ಲ ಕಡೆಯೂ ಏಕರೂಪವಾಗಿ ವ್ಯಾಪಿಸಿದೆ ಅನ್ನುವಂಥದ್ದನ್ನು ನಾವು ಕಳೆದ ಎರಡು ಮುಕ್ತಕಗಳಲ್ಲಿ ನೋಡಿದ್ವಿ. ಆ ಜೀವ ಅನ್ನುವಂತಹ ಒಂದು ವಸ್ತುವೋ ಒಂದು ಪರಿಕಲ್ಪನೆಯೋ ಅದೇನಿದೆಯೋ ಅದಕ್ಕೆ ಚೈತನ್ಯ ಯಾವ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು, ಪರಮಾತ್ಮನ ಶಕ್ತಿ ಜೀವವಾಗಿ ಪ್ರತಿಯೊಂದು ಜೀವಿಯಲ್ಲೂ ಇದೆ ಅನ್ನುವಂಥದ್ದು. ಆ ವಿರಾಟ್ ವ್ಯಕ್ತಿಯ ವಿರಾಟ್ ಪುರುಷನ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ವಿಶ್ವದ ಇಡೀ ಚಲನೆಯನ್ನು ಒಂದು ರೀತಿಯಲ್ಲಿ ಉದ್ದೀಪನಗೊಳಿಸ್ತಾ ಇರುವಂತಹ ಶಕ್ತಿ ಅದು ಅಂತ. ಸೊ ಹಾಗಾದರೆ ನನ್ನ ಶರೀರದ ಒಳಗೆ ಇರುವಂತಹ ಜೀವಕ್ಕೆ ಆಚೆ ಕಡೆ ಇರುವಂತಹ ಆ ವಿರಾಟ್ ಪುರುಷನ ಶಕ್ತಿ ಸೇರಬೇಕು, ಆವಾಗ ಇಲ್ಲಿ ಚಲನೆ ಆಗುತ್ತೆ. ಸೊ ಹಾಗಾದರೆ ಆ ಶಕ್ತಿ ನನ್ನ ಜೀವಕ್ಕೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಹೇಗೆ ಬರ್ತಾ ಇದೆ ಅದು ಅಂತ. ಸೊ ನಮಗೆ ಸಾಧಾರಣವಾಗಿ ನಿತ್ಯ ಜೀವನದಲ್ಲಿ ನಾವು ನೋಡಿದಾಗ ನಾವು ನೋಡೋ ವಸ್ತುಗಳಿಗೆ ಒಂದು ಆಧಾರ ಇರಬೇಕು. ಒಂದು ಆಧಾರ ಇದ್ದಾಗ ಅದು ನೆಲೆ ಇದ್ದಾಗ ಅದು ಬೆಳೆ ಬೆಳೆಯುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಆ ನೆಲೆ ಆಧಾರವಾಗಿ ನಾವು ನೋಡುವಂಥ ವಸ್ತು ಯಾವುದು, ಭೂಮಿ. ಆ ಭೂಮಿಯಲ್ಲಿ ಬೇರು ಬಿಟ್ಟು ಒಂದು ಬೀಜ ಸಸಿಯಾಗತ್ತೆ, ಗಿಡವಾಗತ್ತೆ, ಮರವಾಗತ್ತೆ. ಸೊ ಆ ಬೆಳವಣಿಗೆಗೆ ಆ ಸತ್ವ ಎಲ್ಲಿಂದ ಬಂತು, ಭೂಮಿಯಿಂದ ಬಂತು. ಸೊ ಆ ಭೂಮಿಯಿಂದ ಪೋಷಣೆಯನ್ನು ಪಡ್ಕೊಂಡು ಅದು ಬೆಳೀತು. ಆದರೆ ಬರೀ ಭೂಮಿಯಿಂದ ಪೋಷಣೆ ಸಿಗ್ತಾ ಅಂತಂದರೆ ಅಲ್ಲ, ಅದಕ್ಕೆ ಬೇಕಾಗುವಂತಹ ಎನರ್ಜಿ, ಆ ಎನರ್ಜಿ ಬರ್ತಾ ಇರುವಂಥದ್ದು ಭೂಮಿಯಿಂದ ಅಲ್ಲ, ಆದರೆ ಹೊರಗಡೆ ಕಾಣ್ತಾ ಇರುವಂಥ ಸೂರ್ಯನಿಂದ. ಸೊ ಸೂರ್ಯನಿಂದ ಊರ್ಜಾ ಅಥವಾ ಒಂದು ಚೈತನ್ಯ, ಒಂದು ಶಕ್ತಿ ಸಿಗ್ತಾ ಇದೆ. ಭೂಮಿಯಿಂದ ಒಂದು ಸ್ಥಿರತೆ, ಒಂದು ಆಧಾರ ಸಿಗ್ತಾ ಇದೆ. ಸೊ ಹಾಗಾಗಿ ಪೋಷಣೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು ಈ ಎರಡರ ಸಹಕಾರದಿಂದ, ಈ ಉಭಯ ಸಹಕಾರದಿಂದ. ರವಿ ಮಾತ್ರ, ಸೂರ್ಯ ಮಾತ್ರ ಇದ್ದಾನೆ ಅಂತಂದರೆ ಬೆಳವಣಿಗೆ ಅಥವಾ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ. ಭುವಿ ಮಾತ್ರ, ಭೂಮಿ ಮಾತ್ರ ಇದೆ, ಸೂರ್ಯನ ಬೆಳಕಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ. ಇವೆರಡೂ ಸೇರಿದಾಗ, ಸಹಕಾರ ಇದ್ದಾಗ ಇವೆರಡರಲ್ಲಿ, ಆಗ ಭುವನ ಪೋಷಣೆ, ಭೂಮಿಯ ಮೇಲೆ ಜೀವಿಯ ಪೋಷಣೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಕೂಡ ಕೇವಲ ಭೂಮಿ ಅಥವಾ ಕೇವಲ ಸೂರ್ಯ ಅಂತ ಅನ್ನದೆ, ಅವು ಕೂಡ ಅನೇಕ ಶಕ್ತಿ ರಸಗಳ ಏಕೀಭವನ. ಈಗ ನಾವು ಭೂಮಿ ಅಂತ ನೋಡ್ತೀವಿ, ಆ ಭೂಮಿಯಲ್ಲಿ ಎಷ್ಟೋ ರೀತಿಯ ಸತ್ವಾಂಶಗಳಿರ್ತವೆ. ಆ ಸತ್ವಾಂಶಗಳಿರೋದ್ರಿಂದಲೇ ಒಂದು ಗಿಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಬೇರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಒಂದು ಚಿಗುರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಅದು ಹಣ್ಣಾಗಿ ಮಾರ್ಪಡೋದಕ್ಕೆ ಬೇರೆ ರೀತಿಯ ಸತ್ವಾಂಶ ಬೇಕು. ಅವೆಲ್ಲವೂ ಕೂಡ ಇರುವಂಥದ್ದು ಭೂಮಿಯಲ್ಲಿ. ಇವಾಗ ನಾವು ಗೊಬ್ಬರಗಳನ್ನು ಹಾಕ್ತೀವಿ, ಗೊಬ್ಬರ ಹಾಕಬೇಕಾದ್ರೆ ಬೇರೆ ಬೇರೆ ಕೆಮಿಕಲ್ಸಿನ ಮಿಶ್ರಣ ಅದು. ಅವೆಲ್ಲವೂ ಭೂಮಿಯಲ್ಲಿದ್ದು ಆ ಭೂಮಿಯಲ್ಲಿರೋ ಶಕ್ತಿ ರಸಗಳು ಆ ಗಿಡ ಎಳ್ಕೊಂಡಾಗ ಆ ಗಿಡ ಹೂವಾಗಿ ಹಣ್ಣಾಗಿ ನಮಗೆ ಒಂದು ಉಪಯೋಗದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಗಿಡವೂ ಕೂಡ ತನ್ನ ಸಂಖ್ಯೆಯಲ್ಲಿ ವರ್ಧನೆ ಹಾಕ್ಕೋಬೇಕು ಅಂತಂದರೆ ಆ ರೀತಿಯ ಒಂದು ಪ್ರಕ್ರಿಯೆ ಆಗಲೇಬೇಕು. ಒಂದು ಬೀಜ ಗಿಡವಾಗಿ

0: ಅಲ್ಲಿ ಹೂವಾಗಿ ಹಣ್ಣಾಗಿ ಮತ್ತೆ ಬೀಜಗಳಾದಾಗಲೇ ತಿರುಗಾ ಆ ಗಿಡದ ಒಂದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ. ಸೊ ಭೂಮಿಯಿಂದ ಅನೇಕ ರೀತಿಯ ರಸಗಳು, ನೀರು ಇವೆಲ್ಲವೂ ಕೂಡ ಅದು ಹೇಳ್ಕೊಳ್ಳುತ್ತೆ. ಹಾಗೆಯೇ ಶಕ್ತಿ, ಆ ಶಕ್ತಿ ಅನ್ನುವಂಥದ್ದು ಸೂರ್ಯಕಿರಣ ನಾವು ನೋಡ್ತೀವಿ ಒಂದು ರೀತಿಯ ಕಿರಣ ಬರ್ತಾ ಇದೆಯೇನೋ ಅಂತ. ಆದರೆ ಇವಾಗ ನಮಗೆ ವಿಜ್ಞಾನ ಕೂಡ ಹೇಳ್ತದೆ ಸೂರ್ಯನ ಕಿರಣದಲ್ಲಿ ಅನೇಕ ತರಂಗಗಳಿವೆ. ಈಗ ಬಿಳಿ ಬೆಳಕು ಅನ್ನುವಂಥದ್ದೇ ಅದು ಏಳು ಬಣ್ಣಗಳಿರೋವಂಥದ್ದು ಇವೆಲ್ಲ ನಾವು ಕೇಳಿದ್ದೀವಿ. ಹಾಗೆ ಆ ಏಳು ಬಣ್ಣಗಳು ಯಾವುದು? ಕೆಂಪು ಮತ್ತು ನೇರಳೆ. ಆ ಕೆಂಪನ್ನ ದಾಟಿದಂತಹ ಇನ್ಫ್ರಾ ರೆಡ್ ಅನ್ನುವಂಥವು ಇರ್ತವೆ, ಆ ನೇರಳೆಯನ್ನು ದಾಟಿದಂತಹ ಅತಿ ನೇರಳೆಯ ಒಂದು ಕಿರಣಗಳಿರ್ತವೆ. ಸೊ ಹಾಗೆ ಶಕ್ತಿ ಅನ್ನುವಂಥದ್ದು ತರಂಗಗಳ ರೂಪದಲ್ಲಿ ಸೂರ್ಯನಿಂದ ಇಲ್ಲಿ ಭೂಮಿವರೆಗೂ ಬರ್ತಾ ಇರುವಂಥದ್ದನ್ನು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತವೆ, ಹೀರ್ಕೊಳ್ತವೆ. ಅದರಿಂದ ತಮ್ಮ ಜೀವದಲ್ಲಿರುವಂತಹ ಒಂದು ಚೈತನ್ಯಕ್ಕೆ ಪುಷ್ಟಿ ಸಿಗ್ತಾ ಇದೆ. ಸೊ ಇದು ಈ ವೈವಿಧ್ಯಮಯವಾದಂತಹ ಶಕ್ತಿ ಮತ್ತು ರಸ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಒಟ್ಟಿಗೆ ಸೇರ್ತಾ ಇವೆ. ಅದರಿಂದ ಉಂಟಾಗ್ತಾ ಇರುವಂತಹ ಜೀವದ ಪ್ರಕಟಣೆ ಕೂಡ ವೈವಿಧ್ಯಮಯ. ಸೊ ಅದನ್ನು ನಾವು ನೋಡಿದಾಗ ಅವಿತರ್ಕ್ಯ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ತರ್ಕ ಅಂತಂದರೆ ಇದು ಹೀಗೆ ಇದು ಹಾಗೆ ಅಂತ ನಾವು ಒಂದು ಮ್ಯಾಥಮ್ಯಾಟಿಕ್ಸ್ ಥರ ಲಾಜಿಕ್ ಅದನ್ನು ನಾವು ಹೇಳುವಂಥದ್ದು, ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕು ಅಂತ ಹೇಳುವಂಥ ಒಂದು ಪ್ರಮೇಯ, ಒಂದು ಪ್ರಕ್ರಿಯೆ. ಆ ತರಹ ಯಾವ ರಸ ಯಾವ ಶಕ್ತಿಯ ಜೊತೆ ಸೇರಿಬಿಟ್ಟು ಜೀವದ ಯಾವ ರೀತಿಯ ಪ್ರಕಟೀಕರಣ ಆಗ್ತಾ ಇದೆ ಅನ್ನೋದನ್ನು ನಾವು ಬಹಳ ಸುಲಭವಾಗಲಿ ಅಥವಾ ಸ್ಪಷ್ಟವಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದರಲ್ಲಿ ಅಷ್ಟೆಲ್ಲ ವೈವಿಧ್ಯತೆ ಇದೆ, ಆ ಸೇರುವಿಕೆಯಲ್ಲಿಯೇ ವೈವಿಧ್ಯತೆ ಇದೆ, ಅದರ ಪ್ರಕಟೀಕರಣದಲ್ಲೂ ವೈವಿಧ್ಯತೆ ಇದೆ. ಅದು ಸುಲಭವಾಗಿ ನಮ್ಮ ಮೇಧಾಶಕ್ತಿಗೆ ನಮ್ಮ ಸೀಮಿತವಾದಂತಹ ಮೆದುಳಿನ ಶಕ್ತಿಗೆ ಅರ್ಥವಾಗುವ ವಿಚಾರ ಅಲ್ಲ. ಅವಿತರ್ಕ್ಯ ಅದನ್ನು ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗಲ್ಲ. ಆದರೆ ಆ ಸೂಕ್ಷ್ಮವಾದಂತಹ ವಿಚಾರ ಇದೆ ಅನ್ನೋದು ನಾವು ವಾದ ಮಾಡೋಕ್ಕಾಗಲ್ಲ. ಯಾಕೆ? ಅದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭೂಮಿಯಲ್ಲಿ ಅನೇಕ ರಸಗಳಿರೋದು ಸತ್ಯ, ಸೂರ್ಯನ ಕಿರಣಗಳಲ್ಲಿ ಅನೇಕ ಶಕ್ತಿಗಳಿರೋದು ಸತ್ಯ. ಇವೆರಡರ ಏಕೀಭವನದಿಂದಲೇ ಜೀವ ಪ್ರಕಟವಾಗ್ತಾ ಇರುವಂಥದ್ದು ಕೂಡ ಸತ್ಯ. ಹಾಗಾಗಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಹಾಗೆ ಈ ಸೂಕ್ಷ್ಮವಾದಂತಹ ವಿಚಾರ ಆ ದೃಷ್ಟಿಯಿಂದ ಕೂಡ ಅವಿತರ್ಕ್ಯ, ಅದರಲ್ಲಿ ವಾದ ಮಾಡುವಂಥ ಅಂಶವೇ ಇಲ್ಲ. ಯಾಕೆ? ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ಹಾಗ ಹೀಗ ಅಂತ ಹೇಳೋದಕ್ಕೆ ನಮಗೆ ಮೇಧಾಶಕ್ತಿ ಕಡಿಮೆ, ಆದರೆ ಅದು ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಯಾವ ವಾದದ ಯಾವ ಉದಾಹರಣೆಯ ಬೇರೆ ಅವಶ್ಯಕತೆಗಳು ಇಲ್ಲ. ಅದು ಅಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಒಂದು ವೈಭವವನ್ನು, ಆ ಒಂದು ವೈವಿಧ್ಯಮಯ ಜೀವವನ್ನು ನಾವು ಪರಮಾತ್ಮನ ಸ್ವರೂಪ ಅಂತ ನೋಡಬೇಕು ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾದಂತಹ ವಿಚಾರ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.

ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕೆನ್ಸೇಸಿಯ ಸ್ನೋಕಿ ಪರ್ವತಗಳ ನಡುವಿನ ಆ ಪುಟ್ಟ ಮರದ ಗುಡಿಸಲು ವಿದ್ಯುತ್ ನೀರಿನ ಅನುಕೂಲವಲ್ಲಿ ಇರಲಿಲ್ಲ. ಚಳಿಗಾಲ ಬಂದರೆ ಬೆಚ್ಚಗಿರಲು ಮನೆಯ ಮೂರ್ನಾಲ್ಕು ಮಕ್ಕಳು ಒಂದೇ ಹಾಸಿಗೆಯಲ್ಲಿ ಮುದುರಿ ಮಲಗಬೇಕಾದಂತಹ ಕಡು ಬಡತನ. 1946 ಆ ಹೆಣ್ಣು ಮಗಳು ಜನಿಸಿದಾಗ ಅವಳ ತಂದೆಯ ಬಳಿ ವೈದ್ಯರಿಗೆ ಫೀಸ್ ಕಟ್ಟಲು ಹಣವಿರಲಿಲ್ಲ. ಬದಲಾಗಿ ಒಂದು ಚೀಲ ಜೋಳದ ಹಿಟ್ಟನ್ನು ನೀಡಿದ್ದರು. ಹಾಗೆಯೇ ಮುಂದೆ ಜಗತ್ಪ್ರಸಿದ್ಧ ಗಾಯಕಿಯಾದ ಡಾಲಿ ಪಾಟನ್ರವರು. ಬಡತನವಿದ್ದರೂ ಆಕೆಯ ಬಳಿ ದೈವದತ್ತವಾದ ಅದ್ಭುತ ಗಂಟವಿತ್ತು. ಹದಿಹರೆಯದಲ್ಲೇ ತನ್ನ ಹಾಡುಗಳ ಗಂಟನ್ನು ಕಟ್ಟಿಕೊಂಡು ಹಳೆಯದಾದ ಒಂದು ಸೂಟ್ಕೆ ಸಿಡಿದು ನ್ಯಾಸ್ಲಿಲ್ಯ ನಗರಕ್ಕೆ ಬಂದಾಗ ಎಲ್ಲರೂ ಅವಳನ್ನು ಹೀಯಾಳಿಸಿದರು. ನೀನೊಬ್ಬಳು ದಟ್ಟ ಸುಂದರಿ, ನಿನ್ನನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ, ವಾಪಸ್ ಊರಿಗೆ ಹೊರಟು ಹೋಗು ಎಂದು ಮೋದಲಿಸಿದರು. ಆದರೆ ಅವಳು ಆ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸಂಗೀತ ಲೋಕದ ದೊಡ್ಡ ಗುಟ್ಟೊಂದು ಆಕೆಗೆ ತಿಳಿದಿತ್ತು. ಹಣವಿರುವುದು ಕೇವಲ ಹಾಡುವುದರಲ್ಲ, ಆ ಹಾಡಿನ ಮಾಲೀಕತ್ವವನ್ನು ಉಳಿಸಿಕೊಳ್ಳುವುದರಲ್ಲಿ ಎಂಬ ಸತ್ಯ ಆಕೆಗೆ ಅರಿವಾಗಿತ್ತು. ಹೀಗಾಗಿಯೇ ತನ್ನದೇ ಆದ ಪಬ್ಲಿಷಿಂಗ್ ಕಂಪನಿಯನ್ನು ಹುಟ್ಟು ಹಾಕಿದಳು. ತಾನು ಬರೆದ ಪ್ರತಿಯೊಂದು ಪದದ ಹಕ್ಕು ತನ್ನದೇ ಆಗಿರಬೇಕೆಂದು ನಿರ್ಧರಿಸಿದಳು. 1967 ಪೋರ್ಟರ್ ವ್ಯಾಗನರ್ ಎಂಬ ಪ್ರಸಿದ್ಧ ಗಾಯಕ ತನ್ನ ಜನಪ್ರಿಯ ಟಿವಿ ಶೋನಲ್ಲಿ ಆಕೆಗೆ ಅವಕಾಶ ನೀಡಿದ. ಡಾಲಿಯ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿತು. ಆದರೆ 7 ಕಾಲ ಆತನ ನೆರಳಿನಲ್ಲೇ ಬೆಳೆದ ಆಕೆಗೆ ತನ್ನದೇ ಆದ ಸ್ವತಂತ್ರ ಸಾಮ್ರಾಜ್ಯ ಕಟ್ಟುವ ಹಂಬಲ ಶುರುವಾಯಿತು. ಪೋರ್ಟರ್ ಇದಕ್ಕೆ ಒಪ್ಪಲಿಲ್ಲ. ಆಗ ಆಕೆ ಒಂದೇ ದಿನದಲ್ಲಿ ಜೋಲನೆ ಮತ್ತು ಐ ವಿಲ್ ಆಲ್ವೇಸ್ ಲವ್ ಯು ಎಂಬ ಎರಡು ಅದ್ಭುತ ಗೀತೆಗಳನ್ನು ರಚಿಸಿದಳು. ಅದರಲ್ಲಿ ಎರಡನೇ ಹಾಡು ಕೇವಲ ಪ್ರೇಮಗೀತೆಯಾಗಿರಲಿಲ್ಲ, ಅದು ಪೋರ್ಟರ್ಗೆ ಆಕೆ ನೀಡಿದ ಕಾವ್ಯಾತ್ಮಕ ರಾಜೀನಾಮೆ ಪತ್ರವಾಗಿತ್ತು. 1974 ಈ ಹಾಡು ಭಾರಿ ಜನಪ್ರಿಯವಾಯಿತು. ಆ ಜನಪ್ರಿಯತೆ ಎಷ್ಟಿತ್ತೆಂದರೆ ಸಾಕ್ಷಾತ್ ಕಿಂಗ್ ಆಫ್ ರಾಕ್ ಅಂಡ್ ರೋಲ್ ಖ್ಯಾತಿಯ ಎಲ್ವಿಸ್ ಪ್ರೆಸ್ಲಿ ಆ ಹಾಡನ್ನು ತಾನು ಆಡಬೇಕೆಂದು ಆಸೆಪಟ್ಟ. ಗುಡಿಸಿನಲ್ಲಿ ಹುಟ್ಟಿದ ಡಾಲಿಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ? ಆದರೆ ರೆಕಾರ್ಡಿಂಗ್ನ ಹಿಂದಿನ ದಿನ ರಾತ್ರಿ ಎಲ್ವಿಸ್ನ ಮ್ಯಾನೇಜರ್ ಕರ್ನಲ್ ಟಾಮ್ ಪಾರ್ಕರ್ ಕರೆ ಮಾಡಿ, ಹಾಡಿನ 50% ಹಕ್ಕುಗಳನ್ನು ನಮಗೆ ಬರೆದುಕೊಡಬೇಕು, ಇಲ್ಲದಿದ್ದರೆ ಎಲ್ವಿಸ್ ಆಡುವುದಿಲ್ಲ ಎಂಬ ಕಠಿಣ ಷರತ್ತು ವಿಧಿಸಿದ. ಅದು ಆಕೆಯ ಜೀವಮಾನದ ಕನಸು. ಆದರೆ ಆಕೆ ತನ್ನ ಹಾಡಿನ ಹಕ್ಕನ್ನು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಭಾರವಾದ ಹೃದಯದಿಂದ ಇಲ್ಲ ಎಂದು ಬಿಟ್ಟಳು. ಎಲ್ವಿಸ್ ಆ ಹಾಡನ್ನು ಆಡಲಿಲ್ಲ. ಆ ರಾತ್ರಿಯಿಡೀ ಆಕೆ ಬಿಕ್ಕಿ ಬಿಕ್ಕಿ ಹತ್ತಳು. ಶೋ ಬಿಟ್ಟು ಬಂದಿದ್ದಕ್ಕಾಗಿ ಆಕೆಯ ಹಳೆಯ ಗುರು ಪೋರ್ಟರ್ ಕೂಡ $3 ಮಿಲಿಯನ್ ಮೊಕದ್ದಮೆ ಹೂಡಿದ. ಎಲ್ಲವನ್ನು ಆಕೆ ಒಂಟಿಯಾಗಿ ಎದುರಿಸಿದಳು, ದಂಡ ಕಟ್ಟಿದಳು. ಆದರೆ ತನ್ನ ಸ್ವಾಭಿಮಾನವನ್ನು ಮಾತ್ರ ಬಿಟ್ಟು ಕೊಡಲಿಲ್ಲ. ಕಾಲ ಉರುಳಿತು. ಡಾಲಿ ತನ್ನದೇ ಸ್ವಂತ ಶ್ರಮದಿಂದ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದಳು. 1992 ದಿ ಬಾಡಿಗಾರ್ಡ್ ಚಿತ್ರಕ್ಕಾಗಿ ಖ್ಯಾತ ಗಾಯಕಿ ವಿಟ್ನಿ ಹೂಸ್ಟನ್ ಆಕೆಯ ಅದೇ ಹಾಡನ್ನು ಹಾಡಿದಾಗ ಅದು ಜಗತ್ತಿನಾದ್ಯಂತ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ತನ್ನ ಹಾಡಿನ ಸಂಪೂರ್ಣ ಮಾಲೀಕತ್ವ ಉಳಿಸಿಕೊಂಡಿದ್ದ ಡಾಲಿಗೆ ಆ ಒಂದೇ ಹಾಡು $1,00,000 ಸಂಪತ್ತನ್ನು ತಂದುಕೊಟ್ಟಿತು. ಆಕೆ ಒಮ್ಮೆ ನಗುತ್ತಾ ಹೇಳಿದಳು, ಆ ಹಾಡಿನಿಂದ ಬಂದ ಹಣದಲ್ಲಿ ನಾನು ಎಲ್ವಿಸ್ ಪ್ರೆಸ್ಲಿಯ ಇಡೀ ಅರಮನೆಯನ್ನೇ ಖರೀದಿಸಬಲ್ಲೆ ಎಂದು. ಇಂದು ಅವಳು $100 ಮಿಲಿಯನ್ ಹೊಡೆತಿ. ತನ್ನದೇ ಆದ ಡಾಲಿವುಡ್ ಸಾಮ್ರಾಜ್ಯ ಕಟ್ಟಿದ್ದಾಳೆ. ತಂದೆಯ ನೆನಪಿನಲ್ಲಿ ಬಡ ಮಕ್ಕಳಿಗೆ 700,000 ಪುಸ್ತಕಗಳನ್ನು ಹಂಚಿದ್ದಾಳೆ. ಜೀವನದಲ್ಲಿ ಬೆಳೆಯುವ ಸಲುವಾಗಿ

ನಾವು ಅನೇಕ ಬಾರಿ ನಮ್ಮ ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಂಡು ಬಿಡುತ್ತೇವೆ. ಕೆಲವೊಮ್ಮೆ ಇಷ್ಟವಿಲ್ಲದ ಕೆಲಸಗಳನ್ನು ಕೂಡ ಮಾಡಿಬಿಡುತ್ತೇವೆ. ಆದರೆ ಅಂತಹ ಬೆಳವಣಿಗೆಯಿಂದ ನಮ್ಮ ನಿಜವಾದ ಅಸ್ತಿತ್ವ ಇರುತ್ತದೆಯೇ? ಯೋಚಿಸಬೇಕು. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸವಿದ್ದಾಗ ಆತ್ಮ ಗೌರವವನ್ನು ನಾವು ಎಂದೂ ಕಳೆದುಕೊಳ್ಳುವುದಿಲ್ಲ. ಜೀವನದ ಯಾವ ನಿರ್ಧಾರವೂ ಕೂಡ ಮುಂದೆ ನಾವು ಪಶ್ಚಾತ್ತಾಪ ಪಡುವಂತೆ ಇರಬಾರದು. ಕೆಲವೊಮ್ಮೆ ನಾವು ಹೇಳುವ ಒಂದು ಖಂಡಿತವಾದ ಇಲ್ಲ ಎಂಬ ಪದವೇ ನಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಬಲ್ಲದು. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷೆ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: पीएम फसल बीमा योजना से करीब 2 लाख।
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ 2ನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟ್ರಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಿ

0: ಸ್ವೀಕರಿಸಲಾಗಿದ್ದು ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026 ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು 29.09% ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು 19.75% ಹೆಚ್ಚಾಗಿ 9.55 ಲಕ್ಷ ಕೋಟಿಗೆ ತಲುಪಿದ್ದು ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯುರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು ಅನುಭವಗಳು ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವು ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು

0: ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ ನಾಲ್ಕು ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ್ರ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ಧಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ಧ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೆರ್ಜಿನ್ ಶಾಂತಿಮೂಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ಧ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಇಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, 23% ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವು ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಬೆನ್ನುಹುರಿ ಅಪಘಾತ ಹಾಗೂ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಆನೆಮಾಳ ಹಡಿಯ ಶ್ರೀಯುತ ನಾಗೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನರಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೇ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಬೆನ್ನುಹುರಿ ಗಾಯ ಎಂದರೆ ಬೆನ್ನುಹುರಿಗೆ ಆನೆ ಮೆದುಳಿನಿಂದ ಸಂಗೀತಗಳನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ನರಗಳು ಮತ್ತು ನರ ನಾರುಗಳ ಬಂಡಲ್ ಬೆನ್ನುಹುರಿ.

0: ಮೆದುಳಿನ ಕೆಳಗಿನ ಭಾಗದಿಂದ ಕೆಳಬೆನ್ನಿನ ಮೂಲಕ ವಿಸ್ತರಿಸುತ್ತದೆ. ಬೆನ್ನುಹುರಿಗೆ ನೀರಗಾಯ ಅಥವಾ ಬೆನ್ನುಹುರಿಯ ಸುತ್ತಲಿನ ಅಂಗಾಂಶ ಮತ್ತು ಮೂಳೆಗಳಿಗೆ ಅಂದರೆ ಕಶೇರುಕ ಖಂಡಗಳು ಮೂಳೆಗಳಿಗೆ ಹಾನಿಯು ಸ್ಪೈನಲ್ ಕಾರ್ಡ್ ಇಂಜುರಿಗೆ ಕಾರಣವಾಗಬಹುದು. ಈ ಹಾನಿಯು ಗಾಯ ಸಂಭವಿಸುವ ಹಂತಕ್ಕೆ ಕೆಳಗಿನ ಭಾವನೆ, ಚಲನೆ, ಶಕ್ತಿ ಮತ್ತು ದೇಹದ ಕಾರ್ಯಗಳಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡಬಹುದು. ಬೆನ್ನುಹುರಿಯ ಗಾಯಗಳ ಲಕ್ಷಣಗಳು, ಬೆನ್ನುಹುರಿಯ ಯಾವ ಭಾಗಕ್ಕೆ ಹಾನಿಯಾಗಿದೆ ಮತ್ತು ಎಷ್ಟು ಹಾನಿಯಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಬೆನ್ನುಹುರಿಯ ಮೇಲಿನ ಭಾಗಗಳಿಗೆ ಸ್ಪೈನಲ್ ಕಾರ್ಡ್ ಇಂಜುರಿಗಳು ಕೆಳಗಿನ ಭಾಗಕ್ಕೆ ಆಗುವ ಗಾಯಗಳಿಗಿಂತಲೂ ದೇಹದ ಹೆಚ್ಚಿನ ಭಾಗಗಳ ಮೇಲೆ ಪರಿಣಾಮ ಬೀರುತ್ತವೆ. ಬೆನ್ನುಹುರಿಯ ಮೇಲಿನ ಭಾಗಕ್ಕೆ ಆಗುವ ಗಾಯವು ದೇಹದ ಹೆಚ್ಚಿನ ಭಾಗಗಳಲ್ಲಿ ಪಾರ್ಶ್ವವಾಯುಗೆ ಕಾರಣವಾಗಬಹುದು ಮತ್ತು ದೇಹದ ಎಲ್ಲ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಬೆನ್ನುಹುರಿಯ ಕೆಳಗೆ ಸಂಭವಿಸುವ ಗಾಯವು ವ್ಯಕ್ತಿಯ ಕೆಳಗಿನ ದೇಹ ಮತ್ತು ಕಾಲುಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ. ಗಾಯದ ತಕ್ಷಣ ಪಾರ್ಶ್ವವಾಯು ಸಂಭವಿಸಬಹುದು ಮತ್ತು ಬೆನ್ನುಹುರಿಯಲ್ಲಿ ರಕ್ತಸ್ರಾವ ಮತ್ತು ಊತ ಮತ್ತು ಜೀವಕೋಶದ ಸಾವು ದ್ವಿತೀಯ ಹಾನಿಯಿಂದ ಕಾಲನಂತರದಲ್ಲಿ ಬೆಳೆಯಬಹುದಾಗಿದೆ. ಈ ಗಾಯದ ಸ್ಥಳವು ದಾಟುವ ಕೆಲವು ಹಲವು ಅಥವಾ ಬಹುತೇಕ ಎಲ್ಲ ನರನಾರುಗಳನ್ನು ಹಾನಿಗೊಳಿಸಬಹುದು. ಗಾಯವು ನರಕೋಶಗಳ ಸಾವಿಗೆ ಕಾರಣವಾಗಿದ್ದರೆ ಅಥವಾ ಯಾವುದೇ ಸಾವನ್ನ ಉಂಟು ಮಾಡದಿದ್ದರೆ ಒಬ್ಬ ವ್ಯಕ್ತಿಯು ಬಹುತೇಕ ಸಂಪೂರ್ಣ ಚೇತರಿಕೆಯನ್ನು ಪಡೆಯಬಹುದು. ಇದರಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ ಅಥವಾ ಸಂವೇದನೆಯ ನಷ್ಟ, ಪಾರ್ಶ್ವವಾಯು ಅಥವಾ ಚಲನೆಯ ನಷ್ಟ, ತಲೆ, ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ನೋವು ಅಥವಾ ಒತ್ತಡ, ದೇಹದ ಯಾವುದೇ ಭಾಗದಲ್ಲಿ ದೌರ್ಬಲ್ಯ, ಬೆನ್ನುಮೂಳೆಯ ಅಥವಾ ತಲೆಯ ಅಸ್ವಾಭಾವಿಕ ಅಥವಾ ಅನಾನುಕೂಲ ಸ್ಥಾನಗಳು, ಮೂತ್ರಕೋಶ ಮತ್ತು ಕರುಳಿನ ನಿಯಂತ್ರಣದ ನಷ್ಟ, ನಡೆಯುವಾಗ ತೊಂದರೆಗಳು, ಉಸಿರಾಟದ ತೊಂದರೆ, ಎಲ್ಲ ಸಮಸ್ಯೆಗಳು ಕಾಣಬಹುದು. ಮೋಟಾರು ವಾಹನ ಅಪಘಾತಗಳು ಮತ್ತು ಗಂಭೀರವಾದ ಬೀಳುವಿಕೆ ಸಾಮಾನ್ಯವಾಗಿ ಕಾರಣಗಳಾಗಿವೆ. ಕ್ರೀಡಾ ಗಾಯಾಳುಗಳು, ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯ ಗಾಯಾಳು, ಕೈಗಾರಿಕೆ ಅಥವಾ ಕೆಲಸದ ಸ್ಥಳದಲ್ಲಿ ಅಪಘಾತಗಳು, ರೋಗಿಗಳು ಬೆನ್ನುಹುರಿಗೆ ಹಾನಿ ಉಂಟು ಮಾಡುವ ಪರಿಸ್ಥಿತಿಗಳಾಗಿರುತ್ತವೆ. ಈ ಅಪಾಯಕಾರಿ ಅಂಶಗಳು 16-30 ವರ್ಷ ವಯಸ್ಸಿನವರೆಗಾಗುವುದು ಅಥವಾ ಅಪಾಯಕಾರಿ ಬೀಳುವಿಕೆ 65 ವರ್ಷ ವಯಸ್ಸಿನ ನಂತರ ಮದ್ಯಪಾನ ಅಥವಾ ಸೀಟ್ ಬೆಲ್ಟ್ ಅಥವಾ ರಕ್ಷಣಾತ್ಮಕ ಕ್ರೀಡಾ ಸಲಕರಣೆಯಂತಹ ಸರಿಯಾದ ಗೇರ್ ಧರಿಸದೇ ಇರುವುದು. ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಘಟನೆ ಸಂಭವಿಸಿ ಈ ದುರಂತ ಸಮಸ್ಯೆಗೆ ಒಳಗಾಗಿರುವ ಶ್ರೀಯುತ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಬೆನ್ನುಹುರಿ ಅಪಘಾತದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ತೆ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ನಾಗೇಶ್ ಅಂತ. ನಮಸ್ತೆ. ಆನೆಮಳಾಡಿ, ಸಿರಿಕೋಟೆ ತಾಲೂಕು.
0: ಎಷ್ಟು ವರ್ಷದಿಂದ ಆನೆಮಳ ಆಡಿಲಿತೀರ ಸರ್ ನೀವು?
1: ಅಲ್ಲೇ ಇರೋದು, ಮಾಮೂಲಿ
0: ಅಲ್ಲೇ ಇರೋದು. ಅಂದ್ರೆ ನಿಮ್ಮ ಸ್ವಂತ ಊರು ಆನೆಮಳ? ಆನೆಮಳ ಆಡಿ. ಮನೇಲಿ ಯಾರ್ಯಾರಿದ್ರಿ ಸರ್ ನೀವು?
1: ತಂದೆ ತಾಯಿ ಎಲ್ಲ ಇದ್ದೀನಿ, ಮತ್ತೆ ಅಣ್ಣ ತಮ್ಮಿ ಯಾರೆಲ್ಲ ಇದ್ದಾರೆ.
0: ಎಷ್ಟು ಜನ?
1: ಅವರು 4 ಜನ.
0: 4 ಜನ. ನೀವೆಷ್ಟನೇವ್ರು ಸರ್?
1: ಮೂರನೇವ್ರು.
0: ಮೂರನೇವ್ರು ಸರ್. ಈಗ ಈ ಸಮಸ್ಯೆ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ?
1: ಸಮಸ್ಯೆ ಇದು ಮರಂದ ಬಿದ್ದು ಸಮಸ್ಯೆ ಇದಕ್ಕೆ 5 ತಿಂಗಳಾಗಿದೆ.
0: ಅಂದ್ರೆ 5 ತಿಂಗಳ ಹಿಂದೆ ನೀವು ಮರ ಹತ್ತೋ ಒಂದು ಕಾರ್ಯದಲ್ಲಿ ಇದ್ದಾಗ ಈ ಸಮಸ್ಯೆ ಕಾಣಿಸ್ಕೊಳ್ತು. ಯಾವ ತರ ಇತ್ತ ಪರಿಸ್ಥಿತಿ ಸರ್?
1: ಸುಮ್ಮನೆ ಅಲ್ಲ, ನಾನು ಹತ್ತುವಾಗ ಸ್ಲಿಪ್ ಆಗಿದ್ದೆ.
0: ನೀವೇನ್ ಕೆಲಸ ಮಾಡ್ತಿದ್ರಿ ಸರ್?
1: ನಾನು ಮಾಮೂಲಿ ಕೂಲಿ ಕೆಲಸ.
0: ಕೂಲಿ ಕೆಲಸ ಮಾಡ್ತಿದ್ರಿ. ಅಂದ್ರೆ ಮರ ಹತ್ಬೇಕಾದ್ರೆ ಈ ತರ ಎಲ್ಲ ಆಯ್ತು ನಿಮ್ಗೆ? ಅಂದ್ರೆ ಎಷ್ಟು ತಿಂಗಳಾಯ್ತು ಸರ್ ಈ ಸಮಸ್ಯೆ ಉದ್ಭವ ಆಗಿ?
1: ಇದಾಗಿ 5 ತಿಂಗಳಾಯ್ತು.
0: 5 ತಿಂಗಳಾಯ್ತು.
1: ಅದು ಆಗಿ 6 ತಿಂಗಳಾಗಿದೆ. ಅಲ್ಲಿಂದ ಮೈಸೂರ್ಗೆ ಹೋಗಿದ್ದು. ಮೈಸೂರಲ್ಲಿ ಆಗಲ್ಲ ಅನ್ಬಿಟ್ಟು ಪುನಃ ಮತ್ತೆ ಬಂದು ಮತ್ತೆ ಸರ್ವೂರು ವಿವೇಕಾನಂದ ಹಾಸ್ಪಿಟ್ಲಿ ಅಡ್ಮಿಂಟ್ ಆಗಿ.
0: ಅಂದ್ರೆ ಈ ಕುರ್ತಾಗಿ ನಿಮ್ಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ನೀವು ಮಾಡಿಸ್ಕೊಂಡಿದ್ರಿ.
1: ಇವಾಗ

0: ಮರೆಗೆ ಎದ್ದು ಕೂರ್ಬೋದು.
1: ಅಂದ್ರೆ ನಿಮ್ಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದ್ರಿಂದ ಶಸ್ತ್ರಚಿಕಿತ್ಸೆನು ಕೂಡ ಮಾಡಿಸ್ಕೊಂಡಿದ್ರಿ. ಈಗ ಮೈಸೂರಿಗೆ ಹೋದ ತಕ್ಷಣ ಚಿಕಿತ್ಸೆಯನ್ನು ಎಲ್ಲಿ ಕೊಡಿಸಿದ್ರಿ ಸರ್ ನೀವು ಮರದಿಂದ ಬಿದ್ದಾಗ? ನಂತರ ಎಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ಕೊಂಡ್ರಿ ನೀವು ತಕ್ಷಣಕ್ಕೆ?
0: ಕೋಟೆಗೆ ಹೋಗಿದ್ದು, ಅಲ್ಲಿ ಆಗ ನಮ್ದು ಹಾಕಿದ್ರು ಅಷ್ಟೇ. ಅಲ್ಲಿ ಮೈಸೂರು ಕಾಲೇಜ್,
1: ಅಲ್ಲಿ ಮೈಸೂರಲ್ಲೂ ಆಗ್ಲಿಲ್ವಾ?
0: ಮೈಸೂರಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದು ಅಲ್ಲಿ ಆಗಲ್ಲ ಅಂತ
1: ಸರ್ಗಲ್ ತಾಲೂಕು ಹೋದ್ರಿ, ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್?
0: ಇಲ್ಲ, ನಾವು ಬಂದು ನೋಡಿದ ಹೋಗಿ ಅವರು ಅಲ್ಲೇ ಮೇಡಮ್ ಅಲ್ಲೇ ಇದ್ರು ಸ್ವಲ್ಪ ಅವರೆಲ್ಲ ಎಲ್ಲರೂ ಆಗುತ್ತೆ ಅದನ್ನ ಹೆಲ್ಪ್ ಮಾಡ್ತಾರೆ.
1: ಸರ್, ಈ ನಿಟ್ಟಿನಲ್ಲಿ 5 ತಿಂಗಳಿಂದ ಸತತವಾಗಿ ಥೆರಪಿ ತಗೋತಾ ಇದ್ರ?
0: ಅಲ್ಲಿ 2 ತಿಂಗಳಲ್ಲಿ ಆಪ್ಷನ್ ಆಗ್ಬಿಟ್ಟು ಥೆರಪಿ ತಗೋತಾ ಇದ್ರು.
1: ಹೇಗಿತ್ತು ಆ ಥೆರಪಿ ನಿಮ್ಮ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ?
0: ಥೆರಪಿ ಎಲ್ಲ ಮಾಡಿದ್ರು, ಮಾಡಿದ್ರೆ ಸ್ವಲ್ಪ ಗುಣ ಪಡ್ತು. ಸುಮಾರು ಇವಾಗ ಇದೆಲ್ಲ ನಿಲ್ಬೋದು, ಸುಮಾರಾಗಿ ಒಬ್ಬರ ಸಪೋರ್ಟ್ ನಮ್ಮೆಲ್ಲ ನಡೀಲಿ.
1: ಮೊದಲು 5 ತಿಂಗಳ ಹಿಂದೆ ಹೇಗೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರಿ?
0: ಅಲ್ಲೇ ಆಗಿದ್ರು ನಮ್ಗೆ 5 ತಿಂಗಳಿಂದ, ನಾವು ಈಗ ಬಂದು ಇವ್ರಿಗೆಲ್ಲ 5 ತಿಂಗಳಲ್ಲಿ ಆಗಿದೆ. ಮಾಮೂಲಿ ಹಂಗಿದ್ದು, ಬಿದ್ಮೇಲೆ ಸಪೋರ್ಟ್ ಬೇಕಾಗಿತ್ತು, ಎಲ್ರು 4 ಜನ ಎಲ್ಲ ಸಪೋರ್ಟ್ ಬೇಕಲ್ಲ, ಎದ್ದಾಳಕ್ ಆಯ್ತಿಲ್ಲ, ಆಪ್ಷನ್ ಮುಗಿಯೋರ್ಗಂತ
1: ಆಯ್ತಾಯ್ತಿಲ್ಲ,
0: ಸಪೋರ್ಟ್ ಬೇಕಾಗಿತ್ತು.
1: ಯಾರು ಗೊತ್ತಿದ್ರು ಮನೇಲಿ ನೀವನ್ನ?
0: ಇಲ್ಲ, ನಾನು ಮನೇಲಿ ಅಲ್ಲೇ 2 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದೆ, ನಾವು ಒಂಥರ 3 ತಿಂಗಳಲ್ಲಿ ಮನೇಲಿ ಮನೇಲಿ ನಮ್ಮ ಮಿಸ್ಸೆಸ್.
1: ಈಗ ಆಪರೇಷನ್ ಆದ್ಮೇಲೆ ಯಾವ ತರ ನಿಮ್ಗೆ ಆರೋಗ್ಯ ಆರಾಮ ಅನ್ನಿಸ್ತು ನಿಮ್ಗೆ?
0: ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ, ಮರು ಎದ್ದಲ್ಲಿ ನಿಂತ್ಕೊಳ್ಬಾರ್ದು, ಇದರಿಂದ ಮರು ಪರವಾಗಿಲ್ಲ.
1: ಶಸ್ತ್ರಚಿಕಿತ್ಸೆ ಆದ್ಮೇಲೆ ನಿಮ್ಮ ಒಂದು ಅವಲಂಬನೆ ಬದುಕು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಯ್ತು. ಈ ನಿಟ್ಟಲ್ಲಿ ಸರ್, ಈಗ ಥೆರಪಿ ಎಲ್ಲ ಕೊಡ್ತಿದ್ರಲ್ಲ, ಅದನ್ನ ಮನೇಲೂ ಕೂಡ ನೀವು ಪ್ರಯತ್ನ ಮಾಡ್ತಿದ್ರ?
0: ಮಾಡ್ತೀವಿ.
1: ಯಾವ ತರ
0: ಥೆರಪಿ ಮಾಡ್ತಾ ಇದ್ರಲ್ಲ ಅದೇ ತರನೇ ಮಾಡ್ತಾ ಇದ್ರು, ಅವ್ರು ಏನ್ ಕೊಟ್ಟಿದ್ರಲ್ಲ ಮಾಡಿ ಅಂತಂದ್ರು ಹಂಗೆ ಮಾಡ್ತಾ ಇದ್ರು.
1: ಮನೇಲಿ ಅನುಕೂಲವಾದ ವಾತಾವರಣ ಇದೆಯಾ? ಯಾವ ತರ?
0: ಹೊರಗಡೆ ಸುತ್ತಾಕ್ಬೋದು, ಹೊರಗಡೆ ಥೆರಪಿ ಎಲ್ಲ ಮಾಡ್ಬೋದು.
1: ನೀವೆಲ್ಲ ಒಂದು ಥೆರಪಿ ಆಗಿರ್ಬೋದು, ನಿಮ್ಮ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಿಮ್ಮನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಅತಿ ಹೆಚ್ಚು ನಿಮ್ಮನ್ನ ನೋಡ್ಕೊಳ್ಳೋದು ಯಾರು?
0: ತಂದೆ ತಾಯಿ ನೋಡ್ತಿದ್ರೆ ನಮ್ಮ ಮಿಸ್ಸೆಸ್.
1: ಅಂದ್ರೆ ನಿಮ್ಮನ್ನ ಅತಿ ಹೆಚ್ಚಾಗಿ ನೋಡ್ಕೊಳ್ಳೋದು ನಿಮ್ಮ ಪೋಷಕರು, ಹಾಗೆ ನಿಮ್ಮ ಪತ್ನಿ
0: ಎಲ್ಲರೂ ನೋಡ್ತಿದ್ರೆ. ನನ್ನ
1: ತಮ್ಮ ನಿಮ್ಗೆ ಎಷ್ಟು ವರ್ಷ ಸರ್?
0: ನಮಗೆ
1: 31 ವರ್ಷ. ಸರ್, ಈಗ 31 ವರ್ಷದಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಂದ್ರೆ ಆ ಹಿಂದಿನ ಜೀವನ ಹೇಗಿತ್ತು ಸರ್? ಯಾಕಂತಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದು, ಈ ತರ ಒಂದು ಸಮಸ್ಯೆಗೆ ಸಿಲುಕಿರೋದ್ರಿಂದ ಹಿಂದೆ ಯಾವ ತರ ಇತ್ತು? ನೀವು ಚೆನ್ನಾಗಿ ಜೀವನ ನಡೆಸ್ತಾ ಇದ್ರಿ?
0: ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದು, ಆದ್ಮೇಲೆ ತುಂಬಾ ಕಷ್ಟ
1: ಆಗಿದೆ. ಆಗೆಲ್ಲ ತಿರ್ಗಾಡ್ತಿದ್ರಿ, ಈಗ ಒಂದು ಕಡೆ ಕುತ್ಕೊಳ್ಳೋದು ಎಷ್ಟು ಕಷ್ಟ ಅನಿಸ್ತಾ ಇದೆ ಇವಾಗ?
0: ಕಷ್ಟ ಆಗುತ್ತೆ, ತಿರ್ಗಾಡೋದಕ್ಕೆ ಕಷ್ಟ ಆಗುತ್ತೆ,
1: ಶಸ್ತ್ರಚಿಕಿತ್ಸೆ ಮುಂಚೆ ತುಂಬಾ ಕಷ್ಟ ಆಯ್ತು, ಈ ನಿಟ್ಟಿನಲ್ಲಿ ಅರ್ಧಾಂತರದಲ್ಲಿ ಈ ತರ ಆಗಿರೋದ್ರಿಂದ ಇನ್ನು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಈಗ ಒಂದು ಕಡೆ ಕುತ್ಕೊಂಡ ತಕ್ಷಣ ಅಕ್ಕಪಕ್ಕದವರು ಅಯ್ಯೋ ಈ ತರ ಕುತ್ಕೋಬಿಟ್ನಲ್ಲ ಅಂತ ಕೆಲವರು ಆಡ್ಕೊಳ್ಳೋರು ಇದ್ರೆ ಸಾಮಾಜಿಕ ಸಮಸ್ಯೆಗಳು ಎದುರಾಗ್ತವೆ. ನಿಮ್ಗೆ ಆ ತರದ ಅನುಭವ ಆಗ್ತಾ?
0: ಆಯ್ತು, ಏನ್ ಮಾಡೋದಂತ
1: ಈ ಒಂದು ಸಮಸ್ಯೆ ಕುರಿತು ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದ್ರು, ನೀವು ಅದನ್ನ ಲೆಕ್ಕಿಸ್ತೆ ನಿಮ್ಮ ಬಾಡಿಗೆ ನಿಮ್ ಜೀವನವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಸರ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಬರ್ತಾ ಇದೆಯಾ? UDID ಕಾರ್ಡ್ ಆಗಿದೆಯಾ? ಅಂದ್ರೆ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ UDID ಕಾರ್ಡ್ ಆಗಿಲ್ಲ? ಈ ನಿಟ್ಟಿನಲ್ಲಿ ಇನ್ನೂ ಚಿಕಿತ್ಸೆ ತಗೋತಾ ಇದ್ರ ಸರ್ ನೀವು?
0: ಇಲ್ಲ, ಹೋಗಿದ್ದೆ ಬರ್ತಾ ಇದ್ರು, ಹೋಗಿಲ್ಲ ತಗೋತಾ ಇಲ್ಲ, ಮನೇಲಿ.
1: ಎಷ್ಟು ದಿನಕ್ಕೆ ಥೆರಪಿ ಅನ್ನ ತಗೋತಿದ್ದೀರ ನೀವು?
0: ಅಲ್ಲಿ ಒಂದ್ಸರಿ ಅಲ್ಲಿ ಬರುವಾಗ ಮತ್ತೆ ಒಂದ್ಸರಿ 2 ಸರಿ ಹೋಗಿದ್ದು, ಮತ್ತೆ ಒಂದು ದಿವಸ

0: ಹದಿನೈದು ದಿವಸ ಇದ್ದು ಮತ್ತೆ ಎರಡು ತಿಂಗಳು ಹೋಗಿದ್ದ ಮೇಲೆ ಮತ್ತೆ ಒಂದ್ ಮೂರು ದಿವಸ ಹೋಗಿದ್ದ ಆಮೇಲೆ ಬಂದು ಹೋಗಿಲ್ಲ. ನಮ್ಗೆ ವಿಷಯ ಹೋಗಿ ಬರೋದು ಕೇಳಿದ್ರು.
1: ಅಂದ್ರೆ ನಿಮಗೆ ಆರ್ಥಿಕ ಸಮಸ್ಯೆ ಕಾರಣದಿಂದಾಗಿ ಥೆರಪಿಗೆ ನೀವು ಹೋಗಕ್ ಆಗ್ತಾ ಇಲ್ಲ. ಸರಿ, ಈಗ ಥೆರಪಿಗೆ ಬರಬೇಕು ಅಂದ್ರೆ ನೀವು ಒಂದು ತಾಲೂಕಿನ ಗಡಿ ಭಾಗದಲ್ಲಿ ಇದ್ದೀರಿ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಬರೋದಕ್ಕೆ ಹೋಗೋದಕ್ಕೆ?
0: ನಮಗೆ ಬರೋದಕ್ಕೆ ಅಂದ್ರೆ ಗಾಡಿ ಇರಬೇಕು, ನನಗೆ ಜಸ್ಟ್ ತಿನ್ಕೊಂಡು ಹೋಗಕ್ಕಾಗಲ್ಲ ನಿಮಿಷ ದೂರ. ಅದರಿಂದ ಹೋಗ್ತಾ ಇಲ್ಲ.
1: ಯಾವ್ದ್ರಲ್ಲಿ ಬರ್ತೀರಿ ನೀವು?
0: ಅಂದ್ರೆ
1: ಈ ನಿಟ್ಟಿನಲ್ಲಿ ಬರೋದು ಹೋಗೋದೆಲ್ಲ ಹಿಂಸೆ, ಹಾಗಾಗಿ ಥೆರಪಿ ಏನಂದ್ರೆ ನೀವು ಸೂಕ್ತವಾಗಿ ನಿಗದಿತ ಸಮಯದಲ್ಲಿ ತಗೋತಾ
0: ಇಲ್ಲ. ಮನೇಲಿ ಮಾಡ್ತಾ ಇದೀನಿ, ಅವರು ಹೇಳಿದ್ದಾರೆ ನೀವು ಮಾಡಿ ಅಂತ, ಅದೇ ಮಾಡ್ತಾ ಇದೀನಿ.
1: ಸರಿ, ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಬಿಟ್ಟು ಇನ್ಯಾವುದೇ ರೀತಿ ಚಿಕಿತ್ಸೆಯನ್ನ ನೀವು ತಗೊಳ್ಳಿಲ್ಲ ಹೊರಗಡೆ?
0: ಇಲ್ಲ ಹೋಗಿಲ್ಲ.
1: ಇಲ್ಲೂ ಹೋಗಿಲ್ಲ. ಈಗ ದೈನಂದಿನ ಜೀವನ ಹೇಗಿರುತ್ತೆ ನಿಮ್ಮ ಒಂದು ಬದುಕಲ್ಲಿ? ನಿಮ್ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋ ಅಷ್ಟು ಕೇಪಬಲ್ ಇದೀರಾ ಇವಾಗ?
0: ಏನೂ ಆಗಲ್ಲ ಇವಾಗ. ಕೆಲಸ ಅಂದ್ರೆ ಎಲ್ಲ ನಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ ನಾನೇ. ಬೇರೆ ಏನು ಕೆಲಸ ಇಲ್ಲ, ಮಾಡ್ತಾ ಇಲ್ಲ.
1: ಈ ನಿಟ್ಟಿನಲ್ಲಿ ನಿಮ್ಮನ್ನ ನೋಡ್ಕೋಬೇಕು ಅಂದ್ರೆ ಕುಟುಂಬದ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರೆಲ್ಲ ಟೈಮ್ಗಳನ್ನ ನಿಮ್ಗೆ ಕೊಡ್ಬೇಕು. ಈ ನಿಟ್ಟಿನಲ್ಲಿ ಅವ್ರು ಹೇಗ್ ನೋಡ್ಕೋತಾ ಇದಾರೆ ನಿಮ್ಮ ಕುಟುಂಬದವರು? ಚೆನ್ನಾಗಿ ನೋಡ್ಕೋತಾರ? ಚೆನ್ನಾಗಿ ನೋಡ್ಕೋತಾ ಇದಾರೆ. ಯಾವ್ದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಇವಾಗ. ಈಗ ವಿಶೇಷ ಚೇತನರು ನಾಲ್ಕು ಗೋಡೆಗಳ ಮಧ್ಯೆ ನಮ್ ಜೀವನ ಮುಗಿದೋಯ್ತು ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಇರ್ತಾರೆ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಎಷ್ಟ್ ಕಷ್ಟ ಆಗ್ತಿದೆ ನಿಮ್ಗೆ ಈ ಲೈಫ್? 30 ವರ್ಷದಿಂದ ನೀವು ತುಂಬಾ ಖುಷಿ ಖುಷಿಯಾಗಿದ್ರಿ, ಈ ಲೈಫ್ ಗೆ ಹೊಂದ್ಕೊಂಡು ಹೋಗ್ತಾ ಇದ್ರಿ, ಹೇಗ ಅನ್ಸುತ್ತೆ?
0: ಸ್ವಲ್ಪ ಕಷ್ಟ ಅನಿಸ್ತದೆ ಸರ್, ಆಯ್ತು ಅಂತ ಅಂದ್ರು ನಾವು ಆ ಕಷ್ಟ ಅಂದ್ರೆ ಮುಂದೆ ಏನ್ ಆಗ್ಬೇಕು, ಏನ್ ಮಾಡ್ಬೇಕಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದ್ರಲ್ಲಿ ಒಂದು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ನಾವು ಮುಂದೆ ಈ ತರ ಆಗ್ಬೋದ
1: ಅಂದ್ರೆ ಜೀವನದಲ್ಲಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ಮುಂದೆ ಒಂದು ಪ್ರಯತ್ನವನ್ನ ಪಡ್ತಾ ಇರ್ಬೇಕು, ಈ ನಿಟ್ಟಿನಲ್ಲಿ ಜೀವನ ಸಾಗಿಸ್ತಾ ಇರ್ಬೇಕು. ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್?
0: ಅನ್ನಿಸ್ತೆ, ಸರಿಯಾಗಿ ಆಯ್ತಾ ಇಲ್ಲ ನಮ್ಗೆ.
1: ಅಂದ್ರೆ ಈಗ ಅಂಗಡಿ ವ್ಯಾಪಾರ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕುಂತ್ಕೊಂಡ್ ಮಾಡೋ ಕೆಲಸ ಯಾವ್ದಾದ್ರು ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆಸಕ್ತಿ ಇದೆಯಾ?
0: ಕೆಲಸ ಎಲ್ಲ ಹಂಗೆ ಅನ್ನಿಸ್ತದೆ ಮೇಡಮ್.
1: ಏನಾದ್ರು ಎಜುಕೇಶನ್ ಮಾಡಿದ್ದೀರಾ ಸರ್ ನೀವು?
0: ಇಲ್ಲ ಮೇಡಮ್,
1: ಏನು ಎಜುಕೇಶನ್ ಮಾಡಿಲ್ಲ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಸರ್? ಒಬ್ಬ ವಿಶೇಷ ಚೇತನರಾಗಿ ಎಲ್ರು ಕುಗ್ಗೋಗ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅವ್ರಿಗೇನ್ ಧೈರ್ಯ ಹೇಳ್ತೀರಿ ನೀವು?
0: ಅದರಲ್ಲಿ ಒಂದ್ 30% ಆಗಿರ್ಬೇಕು ಇವಾಗ ಅಂತ ಒಂದ್ ಯೋಚನೆ. ಥೆರಪಿ ಅದೆಲ್ಲ ಚೆನ್ನಾಗಿ ತಗೊಂಡು ಹಿಂಗೆ ಆಗ್ಬಿಟ್ಟು ಒಂದ್ ಸುಮ್ನೆ ಕುತ್ಕೊಂಡಿದ್ರೆ ಆಗಲ್ಲ, ಏನಾರು ಸಣ್ಣ ಪುಟ್ಟ ಕೆಲಸ ಮಾಡುವಂತ ಒಂದ್ ಯೋಚನೆ ಮಾಡುದು. ಇದೇ ಕಷ್ಟದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಮುಂದೆ ಮುಂದೆ ಹೋಗೋದ ಮನೆಯವ್ರಿಗೂ ಯೋಚನೆ ಆಗುತ್ತೆ, ನಮ್ಗು ತುಂಬಾ ಕಷ್ಟ ಆಗುತ್ತೆ.
1: ಹೌದು, ಈ ನಿಟ್ಟಿನಲ್ಲಿ ಅವರ ಮುಖ ನೋಡ್ಕೊಂಡು ನಾವೊಂದು ಭರವಸೆಯನ್ನು ತೆಗೆದುಕೊಂಡ್ರೆ ನಮ್ಮ ಜೀವನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನುಗ್ಬೋದು ಅಂತ ಹೇಳ್ತಾ ಇದ್ರಿ. ಒಟ್ಟಾರೆ ಈಗ ನಿಮ್ಮ ಕುಟುಂಬ ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತು, ಈ ನಿಟ್ಟಿನಲ್ಲಿ ಈಗ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ, ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ನಿಮ್ಗೆ?
0: ನೋಡಾಗ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ನಮ್ಗೆ ಇದು ಆಗುತ್ತೆ. ಅಂತೂ ನಮ್ಗೆ ಇವಾಗ ಸ್ವಲ್ಪ ಖುಷಿ ಇಲ್ಲ, ಇದೇನು ಟೆನ್ಷನ್ ಇಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ.
1: ಸಂಸ್ಥೆ ಕಡೆಯಿಂದ ಏನಾದ್ರು ಟ್ರೈನಿಂಗ್ ಏನಾದ್ರು ತಗೊಂಡಿದ್ದೀರಾ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದ್ದೀರಾ ನೀವು?
0: ವಿವೇಕಾನಂದ ಸಂಸ್ಥೆಯಿಂದ ಹೋಗಿದ್ದು, ಕ್ಯಾಂಪ್ ಹೋಗಿದ್ದೀನಿ.
1: ಹೇಗ್ ನೋಡ್ಕೊಂಡ್ರು ಅಲ್ಲಿ, ಯಾವ ತರ ಇತ್ತು ಕ್ಯಾಂಪ್?
0: ಕ್ಯಾಂಪ್ 3 ದಿವಸ ಕ್ಯಾಂಪ್ ಇಟ್ಟಿದ್ರು ಅಲ್ಲಿ. ಹೋಗಿದ್ದು ಫಿಸಿಯೋಥೆರಪಿ ಎಲ್ಲ ಹೇಳ್ಕೊಟ್ಟಿದ್ರು. ಅವಾಗ ಏನ್ ಈ ತರ ಆಗಿರೋರು ಕಾರ್ಡ್ ಆಗಿರೋರು ಎಲ್ಲ ಬಂದಿದ್ರು, ಅವ್ರೆಲ್ಲ ಸ್ವಲ್ಪ ಬಗ್ಗೆ ಎಲ್ಲ ಹೇಳಿದ್ರು, ಇದೇ ತರ ಆಗುತ್ತೆ, ಈ ತರ ಏನೆಲ್ಲ ಆಗುತ್ತೆ, ಯಾರು ಇದೇ ತರ ಮುಂದೆ ಈ ತರ ಅದು ಆಗಿದೆ ಅಂದ್ಬಿಟ್ಟು ನಾವು ಇದೇ ಯೋಚನೆ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೆಲ್ಲ ಬಿಟ್ಟು ನಾವು ಮುಂದೆ ಏನು ಆಗ್ಬೇಕಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯಲ್ಲಿ

0: ಮನೆಯವರಿಗೆಲ್ಲ ಖುಷಿ ಮಾಡ್ಕೊಂಡು ಇರ್ಬೇಕಂತ
1: ಹೇಳಿದ್ರಿ. ನೀವು ಮಾತಾಡ್ತಾ ನಮ್ಮ ತರನೇ ಸ್ಪೈನ್ ಕಾರ್ಡ್ ಇಂಜುರಿ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರಿ, ಅವರಲ್ಲೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು?
0: ಚೆನ್ನಾಗಿರುವಾಗ ಹಿಂಗಿದ್ದ, ಇವಾಗ ಹಿಂಗೆ ಯಾರೋ ಹಿಂಗೆ ಆಗಿದ್ದೆ ಅಂತ ಒಂದು ಮನಸ್ಸಲ್ಲಿ ಇರ್ತದೆ.
1: ಈ ನಿಟ್ಟಿನಲ್ಲಿ ನಿಮಗೊಂದು ಭರವಸೆ ಆಯ್ತು, ಯಾಕಂತಂದ್ರೆ ನನ್ನದೇ ಒಂದು ದೊಡ್ಡ ಕಷ್ಟ ಅಂತ ನಿಟ್ಟಿನಲ್ಲಿ ಬದುಕ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೊಂದು ಧೈರ್ಯ ಬಂತು. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತ ಕುರಿತು ನಮ್ಮ ಜೊತೆಗೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕೋಟೆ ತಾಲೂಕಿನ ಆಣಿಮಳ ಹಾಡಿಯ ಶ್ರೀಯುತ ನಾಗೇಶ್ರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಬೆನ್ನುಹುರಿ ಅಪಘಾತ ಹಾಗೂ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಆನೆಮಾಳ ಹಾಡಿಯ ಶ್ರೀಯುತ ನಾಗೇಶ್ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವರಾಜಗೌಡ, ಚಿನ್ನ ಮಹದೇವ, ಅಲ್ಮಾಸ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷೆ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕರಿ ಮತ್ತು ಕೆಂಪು ಮುಖದ ಕೋತಿಗಳನ್ನ ನೋಡಿರ್ತೀವಿ, ಇವುಗಳ ಬಗ್ಗೆ ಕೇಳಿರ್ತೀವಿ. ಇವು ಮತ್ತು ಇವುಗಳಿಗೆ ಮೀಸೆಯು ಇರುವುದಿಲ್ಲ ಎಂದು ನಮಗೆ ಗೊತ್ತು. ಆದರೆ ಇವತ್ತು ಬಿಳಿಯ ಮೀಸೆ ಕೋತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಬಿಳಿ ಮೀಸೆಯ ಕೋತಿಯ ಹೆಸರು ಚಕ್ರವರ್ತಿ ಟ್ಯಾಮರಿನ್ ಕೋತಿ. ಇದು ಸಣ್ಣ ಸಸ್ತನಿ ಪ್ರಾಣಿಯಾಗಿದ್ದು ಇದು ಕೋತಿಗಳ ಗುಂಪಿಗೆ ಸೇರಿದೆ. ಪೆರು, ಬ್ರೆಜಿಲ್, ಬೋವಿಯಾ ಮತ್ತು ಅಮೆಜಾನ್ ಜಲನಯನ ಪ್ರದೇಶದ ನೈಋತ್ಯ ಭಾಗಗಳಲ್ಲಿ ಕಂಡುಬರುವ ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳಲ್ಲಿ 2 ಉಪಜಾತಿಗಳಿವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯು ತಗ್ಗು ಪ್ರದೇಶದ ಉಷ್ಣವಲಯದ ಮಳೆಕಾಡುಗಳಿಗೆ ಆದ್ಯತೆ ನೀಡುತ್ತದೆ. ಆದರೆ ಇದು ಕಾಲೋಚಿತವಾಗಿ ಪ್ರವಾಹಕ್ಕೆ ಒಳಗಾದಾಗ ಕಾಡುಗಳು, ಪರ್ವತ, ಮಳೆಕಾಡುಗಳು ಮತ್ತು 984 ಅಡಿಗಳಿಗಿಂತ ಕೆಳಗಿನ

ಎತ್ತರದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳಿಗೆ ರಸ್ತೆಗಳ ನಿರ್ಮಾಣದ ಕಾರಣದಿಂದಾಗಿ ತ್ವರಿತ ಆವಾಸ ಸ್ಥಾನದ ನಷ್ಟವು ಚಕ್ರವರ್ತಿ ಟಾಮರಿನ್ ಕೋತಿಯ ಉಳುವಿಗೆ ಪ್ರಮುಖ ಬೆದರಿಕೆಯಾಗಿದೆ. ಚಕ್ರವರ್ತಿ ಟಾಮರಿನ್ ಕೋತಿಯ ಜಾಗಕ್ಕೆ ಜನಸಂಖ್ಯೆಯು ಇನ್ನೂ ದೊಡ್ಡದಾಗಿದೆ ಮತ್ತು ಸ್ಥಿರವಾಗಿದೆ, ಮತ್ತು ಈ ಜಾತಿಯು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿಲ್ಲ. ಚಕ್ರವರ್ತಿ ಟಾಮರಿನ್ ಕೋತಿಯ ದೇಹವು ಅಂದರೆ ತಲೆಯಿಂದ ಬಾಲದ ಆರಂಭದವರೆಗೂ 25 ಸೆಂಟಿಮೀಟರ್ಗಳಷ್ಟು ಉದ್ದವಾಗಿದೆ, ಮತ್ತು ಇದರ ಜೊತೆಗೆ 40 ಸೆಂಟಿಮೀಟರ್ನಷ್ಟು ಉದ್ದವಾದ ಬಾಲವನ್ನು ಹೊಂದಿದ್ದು 900 ಗ್ರಾಂನಷ್ಟು ತೂಕವನ್ನು ಹೊಂದಿದೆ. ಎದೆಯ ಮೇಲೆ ಹಳದಿ ಕೂದಲಿನೊಂದಿಗೆ ಚುಕ್ಕೆಗಳಿರುವ ರೇಷ್ಮೆಯಂತಹ ಬೂದು ಬಣ್ಣದ ಕವಚವು ಇದೆ. ಇದು ಕಪ್ಪು ಕೈಗಳು ಮತ್ತು ಪಾದಗಳು, ಕೆಂಪು ಕಿತ್ತಳೆ ಬಾಲ ಮತ್ತು ಮುಖದ ಮೇಲೆ ಗಡ್ಡದೊಂದಿಗೆ ಅಥವಾ ಇಲ್ಲದೆ ಉಪಜಾತಿಗಳನ್ನು ಅವಲಂಬಿಸಿ ಪ್ರಮುಖವಾದ ಉದ್ದವಾದ ಬಿಳಿಯ ಮೀಸೆಗಳನ್ನು ಹೊಂದಿವೆ. ದಿವಂಗತ ಜರ್ಮನ್ ಚಕ್ರವರ್ತಿ ವಿಲ್ಮೆನ್ 2ನೇ ಮೀಸೆ ಮತ್ತು ಈ ಕೋತಿಯ ಮೀಸೆ ನೋಡೋಕೆ ಒಂದೇ ಆಕಾರ ಮತ್ತು ಗಾತ್ರ ಇರುವುದರಿಂದ ಈ ಕೋತಿಗೆ ಚಕ್ರವರ್ತಿ ಟಾಮರಿನ್ ಕೋತಿ ಎಂದು ಹೆಸರಿಸಲಾಗಿದೆ. ಚಕ್ರವರ್ತಿ ಟಾಮರಿನ್ ಕೋತಿಯು ಸಣ್ಣ ದೇಹವನ್ನು ಹೊಂದಿದೆ. ಕಾಲುಗಳಲ್ಲಿ ಉದ್ದವಾದ ಉಂಗುರಗಳು ಮತ್ತು ಉದ್ದವಾದ ತೆಳ್ಳಗಿನ ಪ್ರಿಹೆನ್ಸಲ್ ಬಾಲವನ್ನು ಹೊಂದಿದೆ. ಇದು ಹಗಲಿನಲ್ಲಿ ಸಕ್ರಿಯವಾಗಿರುತ್ತದೆ, ಅಂದರೆ ದೈನಂದಿನ ಪ್ರಾಣಿಯಾಗಿದೆ. ಇದು ಮರವಾಸಿ ಆಗಿರುವುದರಿಂದ ಕಾಡಿನಲ್ಲಿ ಅಪರೂಪವಾಗಿ ಮರದಿಂದ ಇಳಿದು ನೆಲದ ಮೇಲೆ ನಡೆಯುತ್ತದೆ. ತನ್ನ ಜೀವನದ ಹೆಚ್ಚಿನ ಸಮಯವನ್ನು ಮರಗಳಲ್ಲಿ ಕಳೆಯುವುದರಿಂದ ಇದಕ್ಕೆ ಸಾಕಷ್ಟು ಆಹಾರ ಸಿಗುತ್ತದೆ ಮತ್ತು ಪರಭಕ್ಷಕಗಳ ವಿರುದ್ಧ ಇದಕ್ಕೆ ರಕ್ಷಣೆ ಸಿಗುತ್ತದೆ. ಇದು ಸರ್ವಭಕ್ಷಕ. ಇದರ ಆಹಾರವು ಹಣ್ಣು, ಮಕರಂದ, ಮರದ ರಸ, ಕೀಟಗಳು, ಹಲ್ಲಿಗಳು, ಸಣ್ಣ ಸರೀಸೃಪಗಳು ಮತ್ತು ಮೊಟ್ಟೆಗಳನ್ನು ಒಳಗೊಂಡಿದೆ. ಎಲ್ಲ ಹೆಣ್ಣುಗಳಲ್ಲಿ 2-3 ಟ್ರೈಕೋಮ್ಯಾಟ್ಗಳಾಗಿವೆ, ಅಂದರೆ ಇವು ತಮ್ಮ ಕಣ್ಣಿನ ರೆಟಿನಾಗಳಿಂದ 3 ಬಣ್ಣಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಇವುಗಳಿಗೆ ಮಾಗಿದ ಹಣ್ಣನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಇತರೆ ಹೆಣ್ಣು ಮತ್ತು ಗಂಡು ಚಕ್ರವರ್ತಿ ಟಾಮರಿನ್ ಕೋತಿಗಳು ಡೈಕ್ರೋಮ್ಯಾಟ್ಗಳು. ಇವು ಕೇವಲ 2 ಬಣ್ಣಗಳನ್ನು ನೋಡಬಹುದಾದರೂ ಸಹ ಚೆನ್ನಾಗಿ ಮರಿಮಾಚುವ ಪರಭಕ್ಷಕಗಳನ್ನು ಮತ್ತು ಭೇಟಿಯನ್ನು ಸುಲಭವಾಗಿ ಪತ್ತೆ ಮಾಡುತ್ತವೆ. ಚಕ್ರವರ್ತಿ ಟಾಮರಿನ್ ಕೋತಿಗಳು 4-20 ಪ್ರಾಣಿಗಳ ಗುಂಪಿನಲ್ಲಿ ಅಂದರೆ ಪಡೆ ವಾಸಿಸುತ್ತವೆ. ವಯಸ್ಸಾದ ಹೆಣ್ಣು ಗುಂಪಿನ ನಾಯಕಿ ಪ್ರತಿಯೊಂದು ಗುಂಪು ತನ್ನ ಪ್ರದೇಶವನ್ನು ಆಕ್ರಮಿಸುತ್ತದೆ ಮತ್ತು ರಕ್ಷಿಸುತ್ತದೆ. ಚಕ್ರವರ್ತಿ ಟಾಮರಿನ್ ಕೋತಿಗಳು ಬುಸುಗುಟ್ಟುವಿಕೆಯ ಶಬ್ದಗಳು, ರೋಮಾಂಚನಗಳು ಮತ್ತು ಚಿಲಿಪಿಲಿ ಕರೆಗಳ ಮೂಲಕ ಸಂವಹನ ನಡೆಸುತ್ತವೆ, ಮತ್ತು ಇವು ಸಾಮಾನ್ಯವಾಗಿ ಪರಿಮಳಗಳ ಮೂಲಕ ಸಂವಹನ ನಡೆಸುತ್ತವೆ. ಶಾಖೆಗಳು ಮತ್ತು ಎಲೆಗಳ ಮೇಲೆ ತಮ್ಮ ಪರಿಮಳವನ್ನು ಬಿಡುವ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸುತ್ತವೆ. ಗುಂಪಿನ ಸದಸ್ಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಶೃಂಗಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಚಕ್ರವರ್ತಿ ಟಾಮರಿನ್ ಕೋತಿಗೆ ನೈಸರ್ಗಿಕ ಶತ್ರುಗಳೆಂದು ಹಾವುಗಳು, ಬೇಟೆಯ ಪಕ್ಷಿಗಳು, ನಾಯಿಗಳು ಮತ್ತು ಕಾಡು ಬೆಕ್ಕುಗಳು. ಚಕ್ರವರ್ತಿ ಟಾಮರಿನ್ ಕೋತಿಯ ಮಿಲನದ ಅವಧಿಯು ಏಪ್ರಿಲ್ ಮತ್ತು ಜುಲೈ ನಡುವೆ ನಡೆಯುತ್ತದೆ. ಪ್ರಬಲವಾದ ಹೆಣ್ಣು ಟಾಮರಿನ್ ಕೋತಿಯು ಬಹು ಪುರುಷರ ಟಾಮರಿನ್ ಕೋತಿಗಳೊಂದಿಗೆ ಸಂಗಾತಿಯಾಗುತ್ತದೆ. ಸಂಯೋಗದ ನಂತರ ಗರ್ಭಧಾರಣೆಯು 140-145 ದಿನಗಳವರೆಗೆ ಇರುತ್ತದೆ ಮತ್ತು 1 ಅಥವಾ 2 ಶಿಶುಗಳೊಂದಿಗೆ ಕೊನೆಗೊಳ್ಳುತ್ತದೆ. ಇಡೀ ಗುಂಪು ಶಿಶುಗಳನ್ನು ನೋಡಿಕೊಳ್ಳುತ್ತದೆ. ಪುರುಷ ಚಕ್ರವರ್ತಿ ಟಾಮರಿನ್ ಕೋತಿಗಳು ಸಾರಿಗೆ ಮತ್ತು ಅಂದಗೊಳಿಸುವಿಕೆ ಜವಾಬ್ದಾರಿಯಾಗಿರುತ್ತವೆ. ಶಿಶುಗಳ ಶುಚಿಗೊಳಿಸುವಿಕೆ ಹೆಣ್ಣು ಟಾಮರಿನ್ ಕೋತಿಗಳ ಜವಾಬ್ದಾರಿಯಾಗಿರುತ್ತದೆ. ಯುವ ಚಕ್ರವರ್ತಿ ಟಾಮರಿನ್ ಕೋತಿಗಳು 4-7 ವಾರಗಳ ವಯಸ್ಸಿನಲ್ಲಿ ಘನ ಆಹಾರವನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಇವು 10-18 ತಿಂಗಳ ವಯಸ್ಸಿನಲ್ಲಿ ಸ್ವತಂತ್ರ ಜೀವನಕ್ಕೆ ಸಿದ್ಧವಾಗುತ್ತವೆ. ಚಕ್ರವರ್ತಿ ಟಾಮರಿನ್ ಕೋತಿಗಳು 2 ವಯಸ್ಸಿನಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ಪಡೆಯುತ್ತದೆ ಮತ್ತು ಕಾಡಿನಲ್ಲಿ 17-20 ವರ್ಷಗಳವರೆಗೆ ಬದುಕಬಲ್ಲವು. ಇವು ಕಾಡುಗಳಲ್ಲಿ ಹಣ್ಣುಗಳನ್ನು ತಿಂದು ತಮ್ಮ ಮಲದಿಂದ ಹಣ್ಣುಗಳ ಬೀಜವನ್ನು ಪಸರಿಸಿ ಕಾಡಿನಲ್ಲಿ ಮರಗಿಡಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಮತ್ತು ಹಾವುಗಳು, ಕಾಡು ಬೆಕ್ಕುಗಳು ಮತ್ತು ನಾಯಿಗಳಂತಹ ದೊಡ್ಡ ಪರಭಕ್ಷಕಗಳಿಗೆ ಊಟವಾಗಿ ಆಹಾರ ಸರಪಳಿಯು ಸಮತೋಲದಿಂದ ಇರಲು ಸಹಾಯ ಮಾಡುತ್ತವೆ.

0: ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ನಮ್ಗೆ
4: ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
4: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
8: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
9: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
8: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
9: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
8: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
9: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
8: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
9: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಯಾವ ಕಾಲದಲ್ಲಿ ಹೋದರೆ ಮೋಕ್ಷವನ್ನು ಪಡೆಯುವರೋ ಮತ್ತು ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಅವರಿಗೆ ಪುನರ್ಜನ್ಮವಿರುವುದೋ ಆ ಸಮಯವನ್ನು ಹೇಳುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಮ್ಮ ಒಬ್ಬ ಮನುಷ್ಯನ ಈ ಪ್ರಪಂಚದಲ್ಲಿ ಸಾಯುಜ್ಯ ಹೊಂದುವಂತಹ ಕಾಲದಲ್ಲಿ ನಾವು ಹೇಗಿರಬೇಕು ಅಥವಾ ಸಾಯುಜ್ಯ ಹೊಂದುವ ಕಾಲದಲ್ಲಿ ನಾವು ಹೇಗಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಅದ್ಭುತವಾದ ರಹಸ್ಯವನ್ನ ಈ ಶ್ಲೋಕದ ಮೂಲಕ ಕೃಷ್ಣ ಈ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ಈ ಶ್ಲೋಕ ಯಾವ ಕಾಲದಲ್ಲಾದರೂ ಸರಿಯೇ, ಸಾಯುವಾಗ ಮನಸ್ಸು ಎಂಬುವುದು ಭಗವಂತನಿಂದ ತುಂಬಿ ಸಂಪೂರ್ಣವಾಗಿ ಅವನನ್ನೇ ನೆಚ್ಚಿದರೆ ನಾವು ಅವನಲ್ಲಿಯೇ ಸೇರುತ್ತೇವೆ.

ತಾನೆ ಎಂಬ ಮಾತನ್ನ ಸಂಶಯವಿಲ್ಲದೆ ಹೇಳಿದ್ದಾರೆ. ಅದರ ಜೊತೆಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಕೂಡ ಇಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ನಾವು ಅದನ್ನು ಅಕ್ಷರಶಃ ತೆಗೆದುಕೊಂಡ್ರೆ ಈ ಭಗವದ್ಗೀತೆಯ ಉದಾರ ಬೋಧನೆಗೆ ಕುಂದು ಬಂದಂತೆ ಆಗುತ್ತದೆ. ಅಂತೂ ಈ ಒಂದು ಕಾಲ ಯಾವುದು ಎಂಬುದನ್ನು ಮುಂದಿನ ಒಂದೆರಡು ಶ್ಲೋಕಗಳು ಹೇಗೆ ಬಂದಿವೆಯೋ ಅದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಸಾಧ್ಯವಾದಷ್ಟು ನಾವು ಅದರ ಹಿಂದಿರುವಂಥ ಒಂದು ಸತ್ವವನ್ನು, ಅರ್ಥವನ್ನು, ಧ್ವನಿಯನ್ನು ನಾವು ಗಮನಿಸಬೇಕಾಗಬಹುದು. ಯಾವಾಗ ನಾವು ಸಾಯುಜ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡಿತೇವೆ ಮತ್ತು ಯಾವ ಸಮಯದಲ್ಲಿ ಹೋದರೆ ನಾವು ಮತ್ತೆ ಪುನರ್ಜನ್ಮವನ್ನು ಪಡಿತೇವೆ ಅನ್ನುವಂಥದ್ದೇ ಈ ಶ್ಲೋಕದ ಒಂದು ಮೂಲ ತಾತ್ಪರ್ಯ. ಈಗ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎಂಬ ಎರಡು ರೀತಿಯಲ್ಲಿ ಜನರ ಜೀವನ ಒಂದು ಕ್ರಮವಿದೆ. ಅದನ್ನು ನಾವು ಈ ಮುಂಚೆಯೂ ಕೂಡ ಕಂಡಿದ್ದೇವೆ. ಮನಸ್ಸಿಗೆ ಬಂದಂತೆ ಜೀವಿಸ್ತಾ ಇದ್ದು ವಿಷಯ ಪ್ರಪಂಚದಿಂದ ತೃಪ್ತಿ ಪಡೆಯಲಿಚ್ಛಿಸುವವನು ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವನು. ಅಂದರೆ ನಾವು ಮಾಡುವಂಥ ಕೆಲಸಗಳನ್ನು ಈ ಜಗತ್ತಿನಲ್ಲಿ ಏನಾಗ್ತಾ ಇರುತ್ತೆ, ಆ ಕೆಲಸಗಳನ್ನು ನಮ್ಮ ಇಷ್ಟ ಬಂದಂತೆ ಮಾಡಿ ಆ ಇಷ್ಟದಂತೆ ನಾನು ಒಂದು ತೃಪ್ತಿಯನ್ನು ಮತ್ತು ಸಂತೃಪ್ತಿಯನ್ನು ಪಡಿತಾ ಇದ್ದರೆ ಅದು ಪ್ರೇಯಸ್ಸಿನ ಒಂದು ರೀತಿ. ಅದೇ ಒಂದು ಸಂಯಮದ ಜೀವನವನ್ನು ನಡೆಸುತ್ತಾ ಆತ್ಮನನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುವವನು ಒಂದು ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುತ್ತಾನೆ. ಅಂದರೆ ಯಾವಾಗ ನಾವು ಇಂಥದ್ದೇ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಮೂಲಕ ಹೀಗೆ ನಾನು ನಡೆಸ್ತೀನಿ, ನನ್ನ ಜೀವನದಲ್ಲಿ ಹೀಗೆ ಇರ್ತೀನಿ, ನನ್ನ ಜೀವನದಲ್ಲಿ ಇದೇ ಕೆಲಸಗಳನ್ನೇ ಮಾಡ್ತೀನಿ ಅಂತ ಹೇಳಿ ಒಂದು ಕೆಲಸದ ಹಿಂದೆ ಬಿದ್ದು ಆ ಕೆಲಸವನ್ನು ಪೂರ್ಣಗೊಳಿಸುವಂಥವನು ಪ್ರೇಯಸ್ಸಿನ ಒಂದು ಕ್ರಮ, ಜೀವನ ಕ್ರಮ. ಅದೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎಂಬ ಮಾತಿನಂತೆ ಬಂದದನ್ನೆಲ್ಲ ಆತ್ಮವಿಶ್ವಾಸದಿಂದ, ಭಗವದರ್ಪಿತವಾಗಿ, ಭಗವದ್ ಪ್ರೇರಣೆಯಿಂದ, ಅವನ ಆಶೀರ್ವಾದವೆಂದು ಸ್ವೀಕರಿಸುತ್ತಾ ಬಂದದ್ದನ್ನು ಹಾಗೇ ಅದನ್ನು ಸ್ವೀಕರಿಸಿ ತೃಪ್ತಿಯಿಂದ ಸಂಯಮದ ಜೀವನವನ್ನು ನಡೆಸುವಂಥದ್ದೇನಿದೆಯಲ್ಲ ಅದು ಶ್ರೇಯೋ ಮಾರ್ಗದ ಜೀವನ ಅಂತ. ಈ ಎರಡೂ ಜೀವನದ ಕ್ರಮಗಳೇನಿದೆ ಅದು ತುಂಬ ವಿಭಿನ್ನವಾದ ಮಾರ್ಗ. ಒಂದು ಉತ್ತರ ಧ್ರುವವಾದರೆ ಮತ್ತೊಂದು ದಕ್ಷಿಣ ಧ್ರುವ. ಪ್ರೇಯೋ ಮಾರ್ಗವನ್ನು, ಅಂದರೆ ಪ್ರೇಯಸ್ಸಿನ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಸಂಸಾರವೇ ಗತಿ. ಅಂದರೆ ಪುನಃ ಪುನಃ ಅವನು ಈ ಜೀವನವೆಂಬ ಮತ್ತು ಬದುಕೆಂಬ ಸಂಸಾರಕ್ಕೆ ಆಗಾಗ ಬರ್ತಲೇ ಇರಬೇಕಾಗತ್ತೆ. ಅದೇ ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದೇ ಇಲ್ಲ. ಹಾಗಾಗಿ ನಮಗೆ ನಾವು ಹೇಗೆ ಒಂದು ಜೀವನ ಕ್ರಮವನ್ನು ನಡೆಸ್ತೇವೆ ಅದರಂತೆಯೇ ನಮಗೆ ಮುಂದಿನ ಜೀವನ ಏನು ಎಂಬುದು ನಿರ್ಧಾರವಾಗುತ್ತೆ. ನಾವು ಹೀಗೆ ಬಾಳಬೇಕು, ಇಂಥದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಪೂರೈಸಿಕೊಳ್ಬೇಕು, ಇಂಥ ಆಕಾಂಕ್ಷೆಗಳನ್ನೆಲ್ಲ ನಾನು ಅನುಭವಿಸಬೇಕು, ಇಂಥದನ್ನೆಲ್ಲ ನಾನು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಬದುಕ್ತೀವಿ ಅಂತಂದಾಗ ನಮಗೆ ಪುನಃ ಅದು ಸಂಸಾರದ ಒಂದು ಹಾದಿಗೆ ಪುನಃ ನಮ್ಮನ್ನು ತಂದು ಬಿಡುತ್ತೆ. ಆದರೆ ಅದೇ ಹೇಗೆ ಇದೆಯೋ ಹಾಗೆ ಭಗವಂತ ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಿ ಕಷ್ಟವೋ ಸುಖವೋ ನ್ಯಾಯವೋ ಅನ್ಯಾಯವೋ ಲಾಭವೋ ನಷ್ಟವೋ ಹೀಗೆ ಬಂದದ್ದನ್ನೆಲ್ಲ ಸ್ವೀಕರಿಸುತ್ತಾ ಸಾಗುವಂಥ ಮಾರ್ಗ ಇದೆಯಲ್ಲ ಅದು ಶ್ರೇಯೋ ಮಾರ್ಗ. ಆ ಥರ ಜೀವನವನ್ನು ನಾವು ನಡೆಸಿದ್ದೇ ಆದಲ್ಲಿ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಮತ್ತೆ ಪುನರ್ಜನ್ಮವಿಲ್ಲ ಅಂತನ್ನೋದನ್ನು ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹೀಗೆ ಜೀವನದಲ್ಲಿ ಒಂದು ಮಾರ್ಗವನ್ನು ಅವಲಂಬಿಸಿ ಹಾಗೆ ಜೀವಿಸುತ್ತಿರುವವನಿಗೆ ಸಾಯುಜ್ಯವನ್ನು ಹೊಂದಿದ ಮೇಲೆ, ಮರಣ ಹೊಂದಿದ ಮೇಲೆ ಯಾವ ಗತಿ ಲಭಿಸುತ್ತದೆ ಎಂಬುದರ ಬಗ್ಗೆ ಪರಮಾತ್ಮ ಇದೀಗ ವಿವರಿಸಲು ಆರಂಭಿಸ್ತಾ ಇದ್ದಾನೆ. ಒಂದನೆಯದು ಹೋಗಿ ಹಿಂದೆ ಬರುವ ಮಾರ್ಗ, ಎರಡನೆಯದು ಪುನರಾವೃತ್ತಿ ರಹಿತವಾದ ಒಂದು ಮಾರ್ಗ. ಅಂದರೆ ಮೊದಲನೆಯ ಮಾರ್ಗದಲ್ಲಿ ನಾವು ಹೋದರೆ ಮುಂದೆ ಹೋಗಿ ಮತ್ತೊಂದು ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಅದೇ ಮಾರ್ಗದಲ್ಲಿ ಹಿಂದೆ ಬರುವಂಥದ್ದು, ಅದೇ ಎರಡನೆಯ ಮಾರ್ಗ ಇದೆಯಲ್ಲ ಅದು ಪುನರಾವೃತ್ತಿಯ ರಹಿತವಾದ ಮಾರ್ಗ. ಅಂದರೆ ನೇರ ಹೋಗಿ ಹೋಗಿ ಹೋಗಿ ಒಂದು ಇನ್ಫೈನೈಟ್ ಅಥವಾ ಅಸಂಖ್ಯಾತದ ಒಂದು ಅವ್ಯಕ್ತ ಭಾವಕ್ಕೆ
ತನ್ನನ್ನು ತಾನು ಒಗ್ಗಿಸ್ಕೊಳ್ಬಿಡೋದು,

ಅಥವಾ ಒಂದು ಅವ್ಯಕ್ತ ಭಾವಕ್ಕೆ ತಾನು ಒಂದಾಗಿ ಬಿಡುವಂಥದ್ದು ಅದು ಪುನರಾವೃತ್ತಿ ಮತ್ತೆ ವಾಪಸ್ ಬರದಂತಹ ಒಂದು ಮಾರ್ಗ. ಹಾಗಾಗಿ ಯಾವ ಕಾಲದಲ್ಲಿ ಸತ್ತವರು ಯಾವ ಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಕೇಳು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕಾಲ ಎಂಬ ಶಬ್ದಕ್ಕೆ ಬಹಳವಾದ ಮಹತ್ವವನ್ನು ಕೊಟ್ಟಿದ್ದಾನೆ. ಈ ಕಾಲ ಎಂಬ ಶಬ್ದದಿಂದ ಸಾಯುವ ಸಮಯ ಮತ್ತು ಸತ್ತ ಮೇಲೆ ಹೋಗುವ ದಾರಿ ಎರಡನ್ನೂ ಕೂಡ ಇಲ್ಲಿ ನಿರ್ದೇಶಿಸಲಾಗಿದೆ. ನಾವು ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಿದರೆ ಏನಾಗುತ್ತೆ ಮತ್ತು ಯಾವ ಸಮಯದಲ್ಲಿ ನಾವು ಸತ್ತರೆ ಅಥವಾ ಮರಣವನ್ನು ಹೊಂದಿದರೆ ಯಾವ ದಾರಿಯನ್ನು ಹಿಡಿತೇವೆ, ಯಾವ ದಾರಿಯಲ್ಲಿ ಸಾಗುತ್ತೇವೆ ಎಂಬುವಂತಹ ಅಂಶವೇ ಇಲ್ಲಿ ಇರುವಂಥದ್ದು. ಮುಂದೆ ಭಗವಂತ ಅದನ್ನು ತಿಳಿಸ್ತಾ ಹೋಗ್ತಾನೆ. ಆದರೆ ಅದನ್ನು ಕೇಳು ಅರ್ಜುನ, ನಾನಿವಾಗ ಅದನ್ನು ಹೇಳ್ತೀನಿ, ನೀನು ಅದನ್ನು ಕೇಳು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಕೇಳಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪುನರಾವೃತ್ತಿ ರಹಿತವಾದ ದಾರಿಯನ್ನು ವಿವರಿಸುತ್ತಾ ಆ ದಾರಿಯಲ್ಲಿ ಹೋಗುವ ಸಾಧಕರು ಯಾವ ಕಾಲದಲ್ಲಿ ಮರಣವನ್ನು ಹೊಂದುತ್ತಾರೆ ಎಂಬುದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇಟ್ಟಿಗೆಯ ಸೇರಿಸದೆ ಗೋಡೆ ಕಟ್ಟುವೆ ಎಂತು, ಇಟ್ಟಿಗೆಯ ಸೇರಿಸದೆ ಗೋಡೆ ಕಟ್ಟುವೆ ಎಂತು, ಸಮಯ ಪಾ

ಹಾಗಾಗಿ ಇಟ್ಟಿಗೆಯನ್ನ ನಾವು ಒಂದಕ್ಕೊಂದು ಜೋಡಿಸದೆ ಕೂಡೆ ಕಟ್ಟಲಾಗದು. ಸಮಯವನ್ನ ಸರಿಯಾಗಿ ಪಾಲಿಸದೆ ಗೆಲುವನ್ನು ಕೂಡ ಸಾಧಿಸಲಾಗದು. ಆಚರಣೆ, ಸಂಪ್ರದಾಯ, ಸಂಸ್ಕೃತಿ ಅನ್ನೋದು ಎಲ್ಲಿರಲ್ವೋ ಅಲ್ಲಿ ಸೌಭಾಗ್ಯವೂ ಕೂಡ ಸಿಗದು. ಹಾಗಾಗಿ ಕಾಲ ಗೌರವ ಸೊಮ್ಮು ಮುದ್ದುರಾಮ ಅಂತಂದ್ರೆ ಕಾಲವನ್ನ ನಾವು ಅತ್ಯುನ್ನತ ಶ್ರೇಷ್ಠವಾದ ಒಂದು ಮಾರ್ಗದಲ್ಲಿ ಗೌರವಿಸಬೇಕು. ಯಾವಾಗ ಈ ಸಮಯಕ್ಕೆ ತಕ್ಕಂತೆ ಒಂದು ನಡವಳಿಕೆಗೆ ನಾವು ಗೌರವಿಸ್ತೀವೋ ಆಗ ನಮ್ಮ ಒಂದು ಈ ಜನ್ಮ ಪುನರಾವೃತ್ತಿಯ ರಹಿತವಾದಂತಹ ಮಾರ್ಗಕ್ಕೆ ಸಂಯಮದಿಂದ ಸಾಗತ್ತೆ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬುವುದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜ್ಜನ ಸರಗೂರು ತಾಲೂಕಿನ ಕಳ್ಳಹಳ್ಳ ಬಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾಂಧವ.

ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕಲ್ಲಳ್ಳ ಬಿಯಾಡಿಯ ನಿವಾಸಿಗರಾದ ಶಿವತ ಸೋಮಯ್ಯರವರು ಹಾಗೂ ಶಿವತ ಬೊಮ್ಮಯ್ಯರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಳ್ಳ ಬಿಯಾಡಿಲುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ

0: ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಸೋಮಯ್ಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಬೊಮ್ಮಯ್ಯರವರೇ, ನಿಮ್ದು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಸೋಮಯ್ಯರವರೇ, ತಾವು ಈ ಒಂದು ಕಲ್ಯಾಣ ಬಿ ಅಡಿ ಇಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: 75 ವರ್ಷ ಮೇಲೆ ನಡೀತಾ, ಅದು ನಮ್ಮ ತಂದೆ ಕಾಲದಿಂದ. ಈಗ ನನಗೆ 65 ವರ್ಷ ಈ ವಯಸ್ಸು. ಈಗ ನಾವು ಆ ಇಲ್ಲಿಂದ ಜೀವನ ಮಾಡೋದು, ಅದೇ ಇದೆ ಗೆಣಸು. ಅದು ಜಮೀನು ಇತ್ತಿಲ್ಲ, ಕಾಡಿನೊಳಗಿದ್ದು, ಕಾಡಿನೊಳಗಿಂದ ಆಮೇಲೆ ಇದು ಜಾಗ ಸಿಕ್ಕಲಿಲ್ಲ, ಈಗಲೂ ಸಿಕ್ಕಿಲ್ಲ. ಈಗಲೂ ಸ್ವಲ್ಪ ಸ್ವಲ್ಪ ಫಾರೆಸ್ಟ್ನವ್ರು ಏನೋ ಮಾಡ್ಕೊ ತಿನ್ನಲಿ ಅಂತ, ಗಿರಿಜನ ಮಾಡ್ಕೊ ತಿನ್ನಲಿ ಅಂತ ಬಿಟ್ಕೊಡ್ತಾರೆ. ಅದರಲ್ಲಿ ಒಬ್ಬೊಬ್ಬ ಒಂದು ಎಕರೆ, 1.5 ಎಕರೆ, 3 ಎಕರೆ ಇಷ್ಟೆಲ್ಲ ಒಬ್ಬೊಬ್ರಿಗೆ ಮಾಡ್ತಾವೆ. ಈಗ ಜಮೀನು ಮಾಡ್ತಾವೆ, ಊಟಕ್ಕೆ ತೊಂದರೆ ಇಲ್ಲ, ಅಷ್ಟೋ ಇಷ್ಟೋ ಮಾಡ್ಕೊಂಡು ಜೀವನ ಮಾಡ್ತಾವೆ. ಆ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಜಮೀನು ಮಾಡ್ತಿದ್ದಿಲ್ಲ, ಕಾಡಿನೊಳಗೆ ಸೊಪ್ಪಿನ ಗುಳ್ಳ ಹಾಕ್ಕೊಂಡು ಜೀವನ ಮಾಡ್ತಿದ್ವಿ. ಆಗ ಪಾರೇಶ್ನವಾಗ ಕಾಡು, ಗೆಣಸು, ಜೇನು ಇವನ್ನೆಲ್ಲ ಜೀವನ ಮಾಡ್ಕೊಂಡು ನಮ್ಮ ತಂದೆಯವರು, ಅವರು ತೀರೋದ್ರು, ವಯಸ್ಸಾಯಿತು. ಈಗ ನಾವು ಈ ರೀತಿಯಲ್ಲಿ ಈಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಜಮೀನಾಯಿತು, ನಮ್ಮ ಹೆಸರಿನಲ್ಲೇ ಇರೋದು. ಇನ್ನೂ ನಮ್ಮ ಮಕ್ಕಳ ಹೆಸರು ಏನೂ ಸಿಕ್ಕಿಲ್ಲ. ನಮ್ಮ ಸೋಮಯ್ಯನ ಹೆಸರಿನಲ್ಲೇ 1.5 ಎಕರೆ ಜಮೀನು ಅದ. ನನ್ನ 3 ಆಳು ಗಂಡು ಮಕ್ಕಳು, 3 ಆಳಿಗೆ 1.5 ಎಕರೆ ಕೊಟ್ಬಿಟ್ಟಿದ್ವಿ. ಅವ್ರು ಅದರಲ್ಲಿ ಮಾಡ್ಕೊಂಡು ಜೀವನ ಮಾಡಿಕೊಂಡು ಕಾಲ ಕಳೀತಾವ್ರೆ. ಅದು ಸಾಗೊಳ್ಳಿಲ್ಲ, ಸಾಗೊಳ್ಳಿ ಪಟ್ಟಿ ಏನೂ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಅರಕಲ್ಲಲ್ಲಿ ಆಡಿಲಿ ಒಬ್ಬರಿಗೂ ಸಾಗೊಳ್ಳಿಲ್ಲ. ಈ ರೀತಿಯಲ್ಲಿ ನಾವು ಜೀವನ ಮಾಡ್ತೇವೆ.
0: ಅಂದರೆ ತಗೊಳ್ಳು 65 ವರ್ಷಗಳಿಂದ ಈ ಆಡಿಲೆ ಜೀವನ?
1: ಹಾಂ, ಇಲ್ಲಿ ಈ ಆಡಿಲೆ.
0: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಸೋಮಯ್ಯವ್ರೆ?
1: ಅದೇ ವ್ಯವಸಾಯ, ಸ್ವಲ್ಪ ಜೋಳ ಕೊಡ್ತಾರೆ ಇವಾಗ, ನಂದಿನ ಜೋಳದ ಪ್ಯಾಕೆಟ್ ಕೊಡ್ತಾರೆ, ಜೋಳ ಹಾಕ್ತೀವಿ. ಆಮೇಲೆ ಚೆಂಡು ಮಲಗ, ಚೆಂಡು ಹೂವು ಹಾಕ್ತೀವಿ. ಈಗ ಚೆಂಡು ಹೂವು, ರಾಗಿ, ಜೋಳ ಇವೆಲ್ಲ ಹತ್ತಿ. ಆಮೇಲೆ ಗೇಲು ಅಂತ ಭತ್ತ ಅದ, ಆ ಗೇಲು ಹಾಕ್ತೀವಿ. ಅದರಲ್ಲಿ ಹಂಗೆ ಮಾರ್ಕೊಂಡು ಜೀವನ ಮಾಡಿ.
0: ಬೊಮ್ಮಯ್ಯರವರೇ, ನೀವು ಕೂಡ ಈ ಒಂದು ಕಲ್ಯಾಣ ಬಿ ಅಡಿ ಇಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಾನು ಒಂದು 55 ವರ್ಷದಿಂದ ನಾವು ಜೀವನ ಕಾಯ್ತಾ ಇದ್ದೆವು. 55 ವರ್ಷದಿಂದ 81 ಇಸವಿಗೆ ಮೇಲೆ ಬಿ ಆಡಿಗೆ ಇಂದಿರಾ ಗಾಂಧಿ ಕಾನೂನಲ್ಲಿ ನೀವು ಕ್ವಾರ್ಟರ್ಸ್ ಕಟ್ಟಿ ನಾವು ವಾಸ ಮಾಡೋ ಜಾಗದಲ್ಲಿ ಫಾರೆಸ್ಟ್ನವರು ಮನೆ ಕಟ್ಟಿಸಿ ನಮಗೆ ಇಂದಿರಾ ಗಾಂಧಿ ಪೀಡು ಕೇಂದ್ರ ಸರ್ಕಾರ ಅವ್ರು ಕೊಟ್ಟಿದ್ದ ಕಾಲದಲ್ಲಿ 81 ಇಸವಿಯಿಂದ ನಮ್ಮ ಸ್ವಲ್ಪ ತಿಳುವಳಿಕೆ ನಾವು ಓದಿಲ್ಲ. 81 ಇಸವಿಯಿಂದ ಆಗ ಸ್ವಲ್ಪ ಭೂಮಿ ನಮ್ಮ ಬಾಬ ಅಂದ್ರಲ್ಲ ಅದೇ ನಡವಳಿಕೆಯಲ್ಲಿ ಈಗ ಇಲ್ಲಿ ಮಳೆ ಬೆಳೆ ಇಲ್ಲ ಅಂದಾಗ ಕೊಡುಗೋಯ್ತೀವಿ, ಇಲ್ಲಿಲ್ಲ ಅಂದರೆ ಕೇರಳಕ್ಕೆ ಹೋಗ್ತೀವಿ. ಜೀವನ
1: ಸಾಧನ
2: ಈ ರೀತಿಯಾಗಿ ಏನು ಗೊತ್ತಾ, ನಮ್ಮ ಅಲ್ಲಿ ಒಂದು ದಡ್ಡಳ್ಳಿ ಆಡಿ ಅದ, ಅಲ್ಲಿ ದಡ್ಡಳ್ಳಿ ಆಡಿಗೆ ನಾನು ಈಗ ಶಿಫ್ಟ್ ಆಗಿದ್ದೀನಿ. ಅಲ್ಲಿಂದ ಬಂದು ಯಜಮಾನ ಕೆಲಸದಲ್ಲಿ ಮಾಡೋದು. ಇಲ್ಲಿ ಏನು ಸತ್ತು ಕಟ್ಟುವುದಾಗ ಬಂದು ಇವ್ರು ಕರೆಸಿದಾಗ ನಾನು ಬಂದು ಮುಂದೆ ನಿಲ್ಲಿಸ್ಕೊಂಡು ನಾನು ಸತ್ತೋದಾಗ ದತ್ತಾದಕ್ಕೆ ಮಣ್ಣಿಡವ, ನಾನು ಟೀಚಿ ಮಾಡೋ. ನಾನು ಒಂದು ಊರಲ್ಲಿ ಒಂದು ಜಗಳ ಆದಾಗ ಕೂತ್ಕೊಂಡು ನ್ಯಾಯ ತೀರ್ಮಾನ ಮಾಡಿ ಕೋರ್ಟ್ಗೆ ಹೋಗ್ಬೇಡಿ, ಮುಂದೆ ಜೈಲಿಗೆ ಹೋಗೋದು ಬೇಡ, ಪೊಲೀಸ್ ಸ್ಟೇಷನ್ ಹತ್ತೋದು ಬೇಡ, ಅಳುಬರಿಗಳದ್ದು ಮಾತ್ರ ಕೇಳ್ಕೊಂಡು ಬದುಕಾನ ಅಂತ ಹೇಳಿ ಇಷ್ಟು ತಿಳ್ಕೊಳ್ತೀನಿ.
0: ಅದೇ ತಾವು ಹೇಳ್ತಿದ್ರ ನಮ್ಮ ಆಡಿಲ್ಲ ಕೆಲವು ಏನಾದ್ರೂ ತೊಂದರೆಗಳು ಉಂಟಾದ್ರೆ ನಾವೇ ಎಲ್ಲರೂ ಕೂಡ ಆಡಿಯವರು ಒಗ್ಗೂಡಿ ಒಂದು ನಾವೇ ಒಂದು ಪಂಚಾಯತಿ ತರ ಮಾಡ್ಕೊಂಡು ನಾವೇ ತೀರ್ಮಾನ ಮಾಡ್ಕೊಳ್ಳೋಣ, ಅಂದ್ರೆ ಮುಂದಿನ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಈ ಕೋರ್ಟ್ ಗಳಾಗಿರೋದು ಹೋಗೋದು ಬೇಡ ಅಂತ ತಾವು ಹೇಳ್ತಾ ಇದೀರ. ನಿಜ ಇದು ಒಂದು ಒಳ್ಳೆ ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ ಬೊಮ್ಮಯ್ಯರೇ?
2: ನಾವು ಇನ್ನೇನು ಹೇಳೋ, ಕೂಲಿ ಕೆಲಸ, ನಮಗೆ ಭೂಮಿ ಇಲ್ಲ, ಭೂಮಿ ಸಿಕ್ಕಿಲ್ಲ. ಅದರಲ್ಲಿ ಏನು ಗೊತ್ತಾ, ಈಗ ನಾನು ಕೇಳ್ತಿರೋದು ಏನು ಗೊತ್ತಾ, ಈಗ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಭೂಮಿ ಕೊಡಿ ಅಂತ ಕೇಳ್ತಿಲ್ಲ. ಹಿಂದೆ ಏನಿದೆ ಸರಿ, ರೇವಣಿ ಎಲ್ಲಿದೆಯೋ ರೇವಣಿ ಇರೋದೆಲ್ಲ ನಾನು ಪತ್ತಿಸಿದ್ದೀನಿ. ಅಳಗಂಚು ಬ್ಲಾಕ್ನು ರೇವಣಿನೇ, ಹಿಂದೆ ಊರಿದ್ದು ಬಳಗಂಚು ಬ್ಲಾಕ್ ಅಂದ್ರೆ ಇದು ಇದು ಊರೇ, ಹಿಂದೆ ಜೀವನ ಕಳೆದಿದ್ದು
1: ಅಳಗಂಚಿ ಬಳಗಂಚಿ ಅಂತ.
2: ಅದರಲ್ಲಿ ನಮಗೆ ರೇವಣಿ ಎಲ್ಲಿದೆಯೋ ತಹಸೀಲ್ದಾರ್ ಮುಖಾಂತ ಜಿಲ್ಲಾಧಿಕಾರಿಯಿಂದ ಮೂಲಕದಿಂದ ನಮಗೆ ಭೂಮಿ ಕೊಟ್ಟು ಬಳಗಂಚು ಬ್ಲಾಕ್ ಇದೆ, ಅದು ರೇವಣಿ, ಅದು ನಮ್ಮ ಹತ್ರ ಕೇಳಬೇಕಾಗಿಲ್ಲ. ತಹಸೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಅದು ತೆಗೆಸಿ ನೋಡಬೇಕು ಅಧಿಕಾರಿ, ತೆಗೆದು ನೋಡ್ಬಿಟ್ಟು ರೇವಣಿ ಇದ್ದಾಗ ನಮ್ಮ ಭೂಮಿ ಕೊಡಿ.
0: ಅಂದರೆ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಈ ಅಡಿಯಲ್ಲಿ?
2: ಈ ಅಡಿಯಲ್ಲಿ ಒಂದು 60 ಕುಟುಂಬಗಳು.
0: 60 ಕುಟುಂಬಗಳಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಇಲ್ಲಿ?
2: ಇಲ್ಲಿ ಸೌಡಿಗರು, ಜನಕೋರು,
0: ಎರಡು ಜನಾಂಗದವರು ವಾಸ ಮಾಡ್ಕೊಂಡು. ಮತ್ತೆ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಬೊಮ್ಮಯ್ಯರ ತಮ್ಮ ಅಡಿಯಲ್ಲಿ? ಮಕ್ಕಳೆಲ್ಲ ಶಾಲೆಗೆ
2: ಹೋಗ್ತಾ ಇದ್ದಾರೆ? ಈಗ ಸ್ವಲ್ಪ ಬುದ್ಧಿ ಏನು ಗೊತ್ತಾ, 7th ಕ್ಲಾಸು, 10th ಕ್ಲಾಸು, ಸೆಕೆಂಡರಿ ಪಿ ಯು ಡಿಗ್ರಿ ಈಗೆಲ್ಲ ಸ್ವಲ್ಪ ಮುಂದೆ ಹರಿತಾವ್ರೆ. ನಾವಂತೂ ಆನದಕ್ಕೆ ನಮಗೆ ಸರ, ನಮ್ಮ
1: ನಮಗಿಲ್ಲ ಈಗ ಪರವಾಗಿಲ್ಲ, ಎಲ್ಲ ಕಳಿಸ್ತಾವ್ರ ಆ ತಂದೆ ತಾಯಿನ ಬುದ್ಧಿ ಊಟನೇ ತಿನ್ನಕ್ಕೆ.

0: ಅನ್ನ ಇಲ್ಲ, ಆಗ ಊಟ ಸಿಕ್ಕುತ್ತಾ ಸ್ಕೂಲಲ್ಲಿ ಚೆನ್ನಾಗಿ ಬಟ್ಟೆ ಬರೇನು ಹೊಲಸ್ಕೊಡ್ತಾರ ಹೋಯ್ತಾರ ಕೂಲೆಲ್ಲ ಚೆನ್ನಾಗಿ ಮಾಡ್ತಾವ್ರ. ಈಗಿನ ಹುಡುಗರು ಎಲ್ಲ
1: ಚೆನ್ನಾಗಿ ತಮ್ಮೊಂದು ಹಾಡಿಯಲ್ಲಿ ಮಕ್ಕಳೆಲ್ಲ ಒಳ್ಳೆ ಉತ್ತಮವಾದ ಶಿಕ್ಷಣ ಅಂದ್ರೆ ತಮ್ಮ ಒಂದು ಕಳ್ಳೆ ಬಿ ಆಡಿಲಿ ಒಟ್ಟು 60-70 ಕುಟುಂಬಗಳು ವಾಸ ಎಲ್ಲ ಮನೆಗಳು ಕೂಡ ಜಮೀನನ್ನು ಕೊಟ್ಟಿದ್ರ ಹೇಗೆ?
0: ಎಲ್ಲ ಮನೆಗೆ ಜಮೀನಿಲ್ಲ, ಎಲ್ಲರಿಗೂ ಜಮೀನಿಲ್ಲ, ಸ್ವಲ್ಪ ಜನಕ್ಕೆ ಜಮೀನಲ್ಲ, ಕೆಲವರಿಗೂ ಜಮೀನಿಲ್ಲ. ಈಗ ಕಾಡು ಕಬ್ಬೆ ಕೊಡಗು ಕೇರಳ ತಿದ್ದವರಿಗೆಲ್ಲ ಜಮೀನಿಲ್ಲ, ಇಲ್ಲಿ ಶಾಶ್ವತ ಇದ್ದವರಿಗೆ ಸ್ವಲ್ಪ ಸ್ವಲ್ಪ ಭೂಮಿ ಆಗಿಬಿಟ್ಟು ಅಷ್ಟೇ. ಫಾರೆಸ್ಟ್ನವರು ಟೈಟ್ ಆಯ್ತು, ಫಾರೆಸ್ಟ್ನವರು ಬಂದ್ ಮಾಡ್ಬಿಟ್ರು, ಟ್ರನ್ಸ್ ಹೊಡೆದಿದ್ದಾರೆ, ರೈಲು ಕಂಬಿ ಹಾಕಿಲ್ಲ, ಸೋಲಾರ್ ಹಾಕಿ ನೋಡಿದ್ರು. ಈಗ ಆನೆ ಹಿಂಸ ನಮ್ಮ ದಳವಳಿ 8 ಗಂಟೆ ಆಯ್ತು ಅಂದ್ಮೇಲೆ ನಮ್ಮ ಆ ಕಡೆ ಕಡೆ ತಿರುಗಾಡೋಕೆ ಭಾಳ ಹಿಂಸ. ಡ್ರೋನ್ ಬೇರೆ ಬಿಡ್ತಾರೆ, ಒಂದು ಸೌದೆನ ಹೋಗೋಕೆ ದಾರಿ ಕೊಡೋದಿಲ್ಲ, ಈ ದನ ಕರ ಮೇಯ್ಸಕ್ಕೆ ಹೋದ್ರು ದಾರಿ ಕೊಡೋಕ್ಕಿಲ್ಲ,
2: ಕಾಡಿಗೆ ಬಿಡೋದೇ ಇಲ್ಲ,
0: ಕಾಡಿಗೆ ಬಿಡೋದೇ ಇಲ್ಲ. ಅದೇನು ಮಾಡ್ತಾರೆ ಗೊತ್ತಾ, ಈಗ ಕಾಡು ಹೋಗಿ ನಾನು ಒಬ್ಬನ ಇಬ್ಬರು ಹೋಗಿ ಸಿಕ್ಕಾಗ ಅವ್ರು ಅರಣ್ಯ ಸಿಬ್ಬಂದಿಂದ ಏನು ಮಾಡ್ತಾರೆ, ತಮ್ಮ ಆಫೀಸ್ ತಗೊಂಡೋಗಿ ಎಲ್ಲಿ ಫ್ಯಾಂಡು ಕೋಡು ಚಾಂಡಲು ಕೇಸ್ ಪಿಟ್ ಮಾಡಿ ಒಳಗಡೆ ಕೇಸ್.

0: ಇಲ್ಲಿನ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು, ತಮ್ಮ ಒಂದು ಕಲ್ಲಾಳ ಬಿ ಆಡಿ ಸಿಕ್ತಿದೆಯಾ, ಏನೆಲ್ಲ ಸಮಸ್ಯೆಗಳಿದೆ ತಮ್ಮ ಒಂದು ಹಾಡಿಗೆ?
1: ನಮ್ಗಿದೆ ಸಮಸ್ಯೆ ಇನ್ನೇನಿಲ್ಲ, ನಮಗೆ ಭೂಮಿ ಕೊಟ್ಟಿಲ್ಲ, ಲೋನ್ ಪೋನ್ ಸಿಗ್ತಾ ಇಲ್ಲ. ನಮಗೆ ಬಂದಾಗ ಪರಿಹಾರ, ನೀವು ಆನೆ ಬಂದು ದಳವಳಿ ಮಾಡಿದಾಗ ಮುಂದೆ ಹೋಗುವ ಸಾಯಿಸಿದ್ರು, ಈ ಒಳಗಡೆ ಏನಾದ್ರೂ ದತ್ತಾದ್ರೆ ಸರ್ಕಾರ ಪಾರಿಟಿ ಪರ್ಮಿಟ್ ಪರಿಹಾರ ಕೊಡ್ತಾರೆ. ಈ ನಾವು ವ್ಯವಸಾಯ ಮಾಡಿದ್ದೇನೋ ನಮ್ಮ ಭೂಮಿಯಿಂದ ಬೆಳವಣಿಗೆನ ಅನಾಥ ಮಾಡೋದಕ್ಕೆ ಸಾಗುಳಿ ಇಲ್ಲ. ಅಲ್ಲಿ ನೋಡ್ತಾರೆ ಮ್ಯಾಪ್ನಾಗ ತಗೊಂಡು ನೋಡ್ತಾರೆ, ಇದು ಆರಕ್ಕೆ ಕೊಡಲ್ಲ. ಇದು ನಮ್ಮ ಹರಿಯಪ್ಪನದು, ಕೊಡಲ್ಲ, ಅಂಜಿ ತಿಂದ್ರು ಕೊಡಲ್ಲ.
0: ತಾವ್ ಹೇಳ್ತೀರ ನಮ್ಮೊಂದು ಅಡಿ ಜನಕ್ಕೆ ಒಂದು ಭೂಮಿನ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅದರಲ್ಲಿ ಏನಾದ್ರು ಬೆಳೆಗಳನ್ನ ಹಾಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗ್ತದೆ.
1: ಅನುಕೂಲ ಆಗ್ತದೆ, ನಮ್ಗೆ ಕೇಳ್ತಾರೆ ಅಷ್ಟೇ. ನಮ್ಗೆ ಪತ್ರ ಬೇಕು, ನಮ್ಗೆ ಸಾಗುವಳಿ ಬೇಕು, ಒಂದು ಬ್ಯಾಂಕ್ಗಳಲ್ಲಿ ಲೋನ್ ತಗೋಬೇಕು, ಮನೆಯಲ್ಲಿ ಒಂದು ತಗೋಬೇಕು. ನಮ್ಗೇನು ಪತ್ರದಲ್ಲಿ ಬ್ಯಾಂಕಿಂದ ನಾವು ಲೋನ್ ತಗೊಳಕ್ಕೆ ದಿಕ್ಕು ಇಲ್ಲ. ಜಿಲ್ಲಾಧಿಕಾರಿ, ತಾಲೂಕು ಆಫೀಸ್, ತಹಸೀಲ್ದಾರ್ಗೆ ನೀವು ಅಬ್ಸರ್ವ್ ಮಾಡಿ ಗೌರ್ಮೆಂಟ್ ಜಾಗ ಇಲ್ಲಿದೆ, ಆ ಜಾಗ ನಮ್ಗೆ ಕೊಡ್ಸ್ಬಿಡಿ ಅಂತ ನಾನು ಕೇಳ್ತಾವೆ. ನಾನು ಸುಮಾರು ಡಿ ಸಿ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ,
0: ಅರ್ಜಿಯೆಲ್ಲ ಕೊಟ್ಟಿದ್ದೀನಿ,
1: ಅರ್ಜಿಯೆಲ್ಲ ಕೊಟ್ಟಿದ್ದೀನಿ. ಆಗ ನಮ್ಮ ದಡದಲ್ಲಿ ಅಡಿಗೆ ರೋಡ್ ಇತ್ತಿಲ್ಲ, ಆ ರೋಡ್ ಏನು ಗೊತ್ತಾ, ಅಪ್ಲಿಕೇಶನ್ ಹಾಕಿ ರೋಡ್ ತಾಂಬರ್ ರೋಡ್ ಆಗ್ತಾ ಇದೆ. ಈ ಮೂರನೇ ವರ್ಷದಲ್ಲಿ ಏನು ಗೊತ್ತಾ, ನಿಮ್ಗೆ ಸ್ವಲ್ಪ ತಿಳುವಳಿಕಿರ್ಬೋದು, ಜಂಕ್ಷನಳ್ಳಿಗೆ ಬಂದಿರು ನೋಡಿ, ಕಂದಾಯ ಸಚಿವರು ಭೀಮನಕೋಲಿ ಆಲ್ಟ್ ಆಗಿ ಹೊಸಳಿಗೆ ಒಬ್ಬರು ನಮ್ಮ ಟ್ರೈಬಲ್ಸ್ಗೆ ಜಿಂಕೆ ಕೇಸು, ಅವನು ಮರ್ಡರ್ ಮಾಡಿ ಅವ್ರ 15 ಜನ ಜನ್ಮ ಸಜ್ಜಾಗೋಗಿದೆ. ಆಗ ಅವರಲ್ಲಿ ಬಂದಿದ್ದಾಗ ಅವ್ರಿಗೆ ನಾನು ಅರ್ಜಿ ಪಡೆದೆ, ಕೇಳ್ದ ಯಾರು ಕಂದಾಯ ಸಚಿವರು. ಈಗ ಟ್ರೈಬಲ್ಸ್, ಟ್ರೈಬಲ್ಸ್ಗೆ ಏನು ಗೊತ್ತಾ, ಅವ್ರಿಗೆ ಪತ್ರ ಕೊಟ್ಟಿರಾ, ನಮಗೆ ಕಂದಾಯ ಬರೋದು ತಿಳುವಳಿಕಿಲ್ಲ ಅಂತೇಳ. ನಾನು ಸ್ವಲ್ಪ ತಿಳುವಳಿಕಿದೆ, ನಾನು ಅರ್ಜಿ ಕೊಟ್ಟು ಈ ಕೆಲ್ಸನಹಳ್ಳಿ, ಕೆಲ್ಸನಹಳ್ಳಿ ಅಲ್ಲಿ 25 ಸೀಟಿಗೆ ಭೂಮಿ ಕೊಡಬೇಕು. ಅಲ್ಲಿ ಏನು ಗೊತ್ತ, ಸರ್ವೆ ಮಾಡಿ ಅವರಿಗೆ ಭೂಮಿ ಕೊಡಬೇಕು. ಹಳಗಂಚಿ ಬಳಕಲ್ಲಿ ಮಾಲದಾಡಿ, ಮಾಲದಾಡಿಗೆ ಅವ್ರಿಗೆ ಪತ್ರ ಕೊಡಬೇಕು. ನಿಮ್ಮ ಹಳಗಂಚಿ ಬ್ಲಾಕು ಅಲ್ಲಿರೋವರಿಗೆ ಅವ್ರ ಭೂಮಿ 2 ತಿಂಗಳು ಒಳಪಟ್ಟೆ ನೀವು ಸಾಗುವಳಿ ಅವ್ರಿಗೆ ಪತ್ರ ನೀವು ಕೊಡಬೇಕು, ನಮ್ಮ ಕಂದಾಯ ವಸೂಲಿ ಆಗಬೇಕು. ಇಷ್ಟು ಅವ್ರು ಕೇಳ, ನೀನು ಯಾವ ಜಿಲ್ಲೆಗೆ ಅಧಿಕಾರಿ, ನೀ ಯಾವ ತಾಲೂಕು ತಹಸೀಲ್ದಾರು, ನೀವೆಲ್ಲ ಇದ್ದುಕೊಂಡು ಏನು ಗೊತ್ತಾ, ಇವ್ರಿಗೆ ಯಾಕೆ ಸೌಲಭ್ಯ ಕೊಟ್ಟಿಲ್ಲ? ಗುಂಡಾಕೋದು, ಸೌದೆಗೆ ಹೋದವನಿಗೆ, ಎರಡಕ್ಕೆ ಹೋದವನಿಗೆ, ರಿಜಿಸ್ಟರ್ಸ್ ಹೋದವನಿಗೆ, ಬಂದು ಕಳ್ತನ ಮಾಡ್ದು, ಗುಂಡಾಕಿ ಸಾಯಿಸೋದು, ಇದೆಲ್ಲ ತಪ್ಪು. ಇದನ್ನು ನೀವು ಮಾಹಿತಿ ನನಗೆ ಜಿದ್ದು ಕೊಡ್ಬೇಕಂತೇಳಿ ಕಂದಾಯ ಸಚಿವರು ಅವರು ಹೇಳಿ ಇಲ್ಲಿ ಗಂಟ ನಡೆದಿಲ್ಲ. ಅವ್ರ ಗೊತ್ತು ಅರ್ಜಿ ಕೊಟ್ಟಿದ್ದು ತಹಸೀಲ್ದಾರ್ಗೆ, ಡಿ ಸಿಗೆ ಅವ್ರು ಕೊಟ್ಟರು. ಅನಿಲ್ ಕುಮಾರ್ ಚಿಕ್ಕಮದ, ಚಿಕ್ಕಮದ ಮಗ ಅನಿಲ್ ಕುಮಾರ್ ಏನು ಗೊತ್ತಾ, ಇದನ್ನೆಲ್ಲ ನಾನು ಪುಕರಿಸಿದಾಗ ನಮಗೆ ಅವಮಾನ ಆಯ್ತು ಅಂತೇಳಿ ಏನು ಗೊತ್ತಾ, ನಾನು ಪೇಷಂಟ್ ಆಗ್ಬಿಟ್ಟೆ ಅಂತ ಅಡ್ಮಿಟ್ ಆಗ್ಬಿಟ್ಟ. ಯಾರು? ಅನಿಲ್ ಕುಮಾರ್ ಎಮ್ ಎಲ್ ಎ, ಈ ತಾಲೂಕು ಮಟ್ಟದಲ್ಲಿ ಈ ಎಮ್ ಎಲ್ ಎ ಅವನು ಪೇಷಂಟ್ ಆಗಿ ಅಲ್ಲಿ ಅಡ್ಮಿಟ್ ಆಗಿದೆ. ನೀವು ಇರೋವರು ತಹಸೀಲ್ದಾರು ಮತ್ತು ಜಿಲ್ಲಾ ಅಧಿಕಾರಿ ಡಿ ಸಿ, ನೀವು ಅವ್ರಿಗೆ ನಿಮ್ಮ ಭೂಮಿ ದಾನ ಕೊಡಿ, ನಿಮ್ಮ ಭೂಮಿ ಕೊಡಿ ಅಂತ ಕೇಳ್ತಿಲ್ಲ, ಸರ್ಕಾರದಿಂದ ಕೊಡಿ, ಪಾರಿಟಿ ಬರ್ಮೆಂಟ್ ಕೊಡ್ಬೇಕಾಗೇನು ಇಲ್ಲ, ಕಾನೂನು ಇಲ್ಲ. ಅದು ಬಂದ ಕಾನು ಸರ್ಕಾರ ನಮ್ಮ ಮುಂಜಾನೆಯಿಂದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಂದ ಏನೋ ಕಾನೂನು ಬಂದಾಗ ಇವ್ರು ಕೊಡಬೇಕು, ಕಾರ್ಡ್ ಕೊಡಲೇಬೇಕಂತ ಬಂದಾಗ ಕೊಡ್ಬೋದು. ಈಗ ಯಾಕಾಗಿಲ್ಲ, ನಮ್ಮ ದೊಡ್ಡದಳ್ಳಿ ಗುರುಮಲ್ಲಪ್ಪನವರು ಮುಳುಗಡೆ ಜಾಗ ಅಂದ್ಕೊಂಡು, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾನೆ, ಅವ್ರು 25 ಎಕರೆ ಅವ್ರು ಕೊಡ್ತಾರೆ ಯಾವ ರೀತಿ, ಅವ್ರು ಮಾತ್ರ ಮನುಷ್ಯರು, ನಾವು ಕಾರ್ಡ್ ಕೊಡ್ಬೋದು ಮನುಷ್ಯರು. ಅವ್ರು ಲಿಂಗ ಆಯ್ತು ಹಳೆದು ಮುಳುಗಡೆ ಆಗಿದ್ದು ಜಮೀನು, ಇಲ್ಲಿ 25 ಎಕರೆ ಭೂಮಿ ಕೊಟ್ಟಿದ್ದಾರೆ. ಈಗ ನಾವು ಅನ್ನ ತಿನ್ನೋರಲ್ವಾ, ನಾವು ಮಣ್ಣು ತಿಂದವ, ನಾವು ನೀರು ಕುಡಿಯಾರೆ, ನಾವು ಇಸ ಕುಡಿಯಲ್ಲ, ತಿಳುವಳಿಕೆಲ್ಲ ನಮ್ಗೆ. ಇಷ್ಟು ಕಾನೂನು ನಮ್ಮ ತಣ್ಣಿಂದ್ರು, ನಮ್ಮ ತಾತಿಂದ್ರು, ನಮ್ಮ ಮಾವಿಂದ್ರು.

0: ನಮ್ಮಷ್ಟು ವಿದ್ಯೆ ಆಗ್ತಿತ್ತಲ್ಲ, ನಿಮ್ಮಿಂದ ಸ್ವಲ್ಪ ಧೈರ್ಯ ಬಂತು. ನೀವು ಯಾವ ಕಷ್ಟ ಸುಖ ನೀವು ಯಾವ ರೀತಿ ಅನ್ಸ್ಕೊತೀರೋ ಅದೇ ರೀತಿ ಏನು ಗೊತ್ತಾ, ನಿಮ್ಮನ್ನು ನಾನು ಕೇಳೋಕ್ಕೂ ಈಗ ನಾವು ಮಾತಾಡ್ತಿರಲಿಲ್ಲ, ಇಲ್ಲಿ ಎರಡು ಆಯ್ತು ಇರ್ತಾ ಇದ್ದಾರೆ, ಎರಡು ಆಯ್ತಾ ಇರ್ತೇವೆ. ನಮ್ಮ ಕಷ್ಟ ಸುಖ ಪರಿಯೋರು ಅಲ್ಲಿ ಆಯ್ತು ಅಲ್ಲಿ ಕಾಣುತ್ತೆ ಅಲ್ವಾ. ಇದನ್ನ ಕೇಳ್ತಿರೋದು
1: ಅದೇ ತಾವಿಲ್ತ ನಮಗೆ ಬಹಳ ಮುಖ್ಯ
0: ಒಂದು ಭೂಮಿ ಬೇಕು, ಮನೆ ಸೈಟ್ ಬೇಕು. ಈ ಹುಡುಗರಿದ್ದಾರೆ, ತಂದೆಗ ತಾಯಿಗೆ ಆಯ್ತು ಮನೆ, ಮಕ್ಕಳಿಗೆ ಜಮೀನು ಸೈಟು. ಈಗ ಒಂದು ಬೆಳವಣಿಗೆ ಮಾಡಿ ಒಂದು ಹೂವು ಗಿಡ ಮಾಡ್ಕೊ ಒಂದು ಮಾಡ್ಕೊ ತಿನ್ನಂತ ನೀವು ಮನೆ ಕಟ್ಟಿ ಕೂತ್ಕೊಂಡ್ರೆ ನಾವು ತಿನ್ನೋದು ಆಗ ರೈತರ ಜಾಗಕ್ಕೆ ಹೋದ್ರೆ ಏನು ಗೊತ್ತಾ, ಎಲ್ಲವರು ಸೋಲೋರು ಕರೆಂಟ್ ಬಿಟ್ಕೊಂಡು ಏನು ಗೊತ್ತಾ, ಹೋಗಕ್ಕೆ ಹೋದ್ರೆ ನೀ ಕಳ್ಳ ಅಂತ ಅವರು. ಅವ್ರಿಗೇನು ಗೊತ್ತಾ, ಅವ್ರಿಗೆ ಸಾಗುವಳಿ ಮೂಲಕ ಅವರು ಬ್ಯಾರೋಡ್ ಕಟ್ಸಿದ್ದಾರೆ, ಬೋರೋಡ್ ಹಾಕ್ಸಿದ್ದಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ವರ್ಷ ವರ್ಷ ಕಟ್ಕೊಂಡು ಹೋಗ್ತಾರೆ, ಅವ್ರ ಜೀವನ ಸಾಗ್ತಾರೆ. ನಾವೇನು ಕಟ್ತಾವೆ, ನಾವು ಯಾವ ಜಾಗದಲ್ಲಿ ನಾವು ಲೋನ್ ತಗೊಳ್ಳೋ, ನಮ್ಗೇನು ಕ್ರೂಪ್ ಏನಿದೆ, ಒಂದು ಆರ್ ಟಿ ಸಿ ಇಲ್ಲ, ಒಂದು ಸಾಗುವಳಿ ಇಲ್ಲ, ಒಂದು ಪಟ್ಟೆ ಇಲ್ಲ, ಮನೆ ಕಂದ ಎಲ್ಲ. ಇಷ್ಟು ಜೀವನದಲ್ಲಿ ಕಾಣ ನಮ್ಮ ಜೀವನ ಕಳೆಯುವಾಗ ನಮ್ಮ ಕಷ್ಟ ನಮ್ಮ ಸರ್ಕಾರ ಹೇಳ್ಕೊಬೇಕು ಬಿಡು. ಆ ಸರ್ಕಾರ ನಾ ದಾನ ಎರಿಬೇಕು, ಅದು ಇವ್ ಮಾಡ್ಕೊಡ್ತೀವಿ ಅಂತಾರೆ,
1: ಭರವಸೆ
0: ಕೊಡ್ತಾರೆ. ನಾವು ಸರ್ಕಾರಕ್ಕೆ ಏನು ಗೊತ್ತಾ, ದತ್ತು ಮಕ್ಕಳು ನಾವು ಸರ್ಕಾರಕ್ಕೆ, ಅವ್ರ ಮಕ್ಕಳು ಇಲ್ಲದೆ ಸಾಕ್ತಾರಲ್ಲ ಆ ರೀತಿಯ ಸರ್ಕಾರದಲ್ಲಿ ನಮ್ಮ ದತ್ತು ಮಕ್ಕಳು, ದತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ತಾರಲ್ಲ ಸರ್ಕಾರ, ಇದು ನ್ಯಾಯನಾ? ಅದು ನ್ಯಾಯ ನಮ್ಗೆ ಕೊಡಿ ಅಂತ ನಾವು ಕೇಳ್ತೇವೆ.
1: ಸೋಮಯ್ಯರೆ, ತಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕುಟುಂಬಗಳಿಗಾಗಿದೆಯಾ? ತಮ್ಮ
0: ಎಲ್ಲಕ್ಕೂ ಮಾಡಿಸ್ಕೊಂಡಿವಿ, ಅವರೇ ಬಂದು ಮನೆಯಲ್ಲೇ ಬಂದು ಮಾಡ್ಕೊಂಡು ಹೋಗೋರ ಎಲ್ಲ, ಇಲ್ಲಿ ಆಡಿ ಇಲ್ಲಿ ಎಲ್ಲ ಮಾಡಿಸ್ಕೊಂಡಿವಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಎ ಬಿ ಎರಡು ಕಡೆನೂ ಮಾಡೋರು,
1: ಆಧಾರ್ ಕಾರ್ಡು ರೇಷನ್ ಕಾರ್ಡ್
0: ಎಲ್ಲ ರೆಡಿ ಮಾಡೋರು.
1: ಈಗ ರೇಷನ್ ಎಲ್ಲ ಬರ್ತಿದೆಯಾ ಹೀಗೆ?
0: ಹಾಂ ಬರ್ತಾ ಇದೆ, ಸೊಸೈಟಿಯಿಂದ ಬರ್ತಾ ಇದೆ, ತಕ್ಕತ್ತಿ ನೆನ್ನೇ ತಕ್ಕೊಂಡು ಹೋಗ ಅಕ್ಕಿ ಅಕ್ಕಿ ರಾಗಿ ಏನು ಅಂತ ಗೊತ್ತಿಲ್ಲ. ಹೋಗಾರ ಹೆಂಗ್ಸ್ಗಳೆಲ್ಲ ಹೋಗಿ ಮೀಟಿಂಗ್ ಮಾಡಾರ, ಇನ್ನೊಂದು ವಾರಕ್ಕೆ ಬರ್ತದ ಅಂತ ಹೆಂಗ್ಸ್ಗಳು ಹೇಳ್ತಾವ್ರ, ಅದು ಬರ್ತಾ ಇಲ್ಲ. ಇನ್ನೇ ನಾವು ಒಂದು ತಿಂಗಳ ಮೇಲಾಯ್ತು ಅವ್ರು ಮೀಟಿಂಗ್ ಮಾಡ್ತಾ ಬಂದು,
1: ಇನ್ನೂ ಬರೀ ಕಾರಣಗಳಿಲ್ಲ ಯಾಕೆ ನಿಂತೋಗಿದೆ ಅಂತ.
0: ಹಾಂ ಹಾಂ, ಆ ಕಾರಣ ಇಲ್ಲ ಇಂಥದಂತ ಹೇಳಿಲ್ಲ, ಅದ ಆಯ್ತ ಅಂತ ಹೇಳ್ತಾವ್ರ. ಈ ಸುನೀಲ್ ಅವ್ರು ಅಂತಿದ್ದಾರೆ ನಮ್ಮ ಟ್ರೈಬಲ್ಸ್ಗೆ, ಅವ್ರು ಏನು ಗೊತ್ತಾ, ಸರ್ಕಾರದ ಒಳಗಡೆ ಹೋಗಿ ನುಗ್ಗಿ ಬೆಂಬಲ ಅವ್ರು ಕೊಡಲೇಬೇಕಂತೇಳಿ, ಅವ್ರು ಫುಡ್ ಆಫೀಸಿಗೆ ಹೋಗಿ ಏನು ಗೊತ್ತಾ, ಧರಣಿ ಹೋಗ್ಬಿಡಿ, ಅವ್ರು ಏನು ಮಾಡೋದು, ಆರು ತಿಂಗಳ ರೇಷನ್ ಕೊಡೋದು ಆರು ತಿಂಗಳು ಕೊಡೋಂಗಿಲ್ಲ, ಅವ್ರು ಏನು ಕಂಟಿನ್ಯೂ ಮಾಡೋದು 12 ತಿಂಗಳು ಕೊಡಬೇಕು, ಮಾಮೂಲಿ ಕೊಡಲೇಬೇಕು ಅವ್ರ ಜೀವನ ಕಳೆಯೋದು. ಇದರಿಂದನೇ ಆಸ್ತಿ ಇಲ್ಲ, ಸರ್ಕಾರದಿಂದ ಕೊಡೋದು ಆಸ್ತಿ,
1: ಯಾಕಂದ್ರೆ
0: 12 ತಿಂಗಳು ಕೊಡಬೇಕಂತೇಳಿ
1: ಮೊಟ್ಟೆ ರೇಷನ್ ಜೀವನ ಸಾಗಿಸ್ಕೊಂಡು.
0: ಈಗ ಡಿ ಕೆ ಕುಮಾರು ಸೀಟ್ ಹೋದ್ನಲ್ಲ, ಆವಾಗ ಏನಿದೆ ಸ್ವಲ್ಪ ಇದು ಇಲ್ಲ, ಸಿದ್ದರಾಮಯ್ಯ ಇದ್ದಾಗೆಲ್ಲ ಬರ್ತಾ ಇರ್ತದೆ ಆ ಲೇಡೀಸ್ಗಳಿಗೆ, ನೀನು ಏನು ನೆನ್ನೆ ಮೊನ್ನೆನೋ ಅವ್ರಿಗೂ 2000 ರೂಪಾಯಿ ಬರ್ತಾ
1: ಇದೆ,
0: ಜೀರೋ ಟಿಕೆಟ್ ಬಸ್ಸಿಗಿದೆ ಇಡೀ ಚಿರಿ ಅನ್ಕೋತ ಮೊಟ್ಟೆ ರೈಸು ನಿಂತಿರೋ ಸತ್ಯನೇ ಅವರು, ಅದನ್ನ ತಿರಿಯಕೊಂಡು ಏನು ಗೊತ್ತಾ, ನಿಂತ್ಕೊಂಡು ನಮಗೆ ಬೇಕು ನಮ್ಮ ಓದಿಸ್ಕೊಡ್ಬೇಕಂತ ನ್ಯಾಯವಾಗಿ ಕೇಳೋರು ಯಾರು ಇಲ್ಲ. ನಾನು ಹೋದ್ರೆ ನಾನು ಕೇಳ್ಕೊತ್ತಿ, ನಾನು ಆಫೀಸ್ಗೆ ಹೋದ್ರೆ ಏನು ಗೊತ್ತಾ, ಅವ್ರು ಎದುರುಕೊಳ್ಳೋದು. ನಾನು ಕೇಳೋದು ಸರ್ಕಾರದ, ನಿಮ್ಮ ಸಂಬಳ ದುಡ್ಡು ಕೊಡಿ ಅಂತ ನಾನು ಕೇಳ್ತಾ ಇಲ್ಲ, ಸರ್ಕಾರ ಕೊಡುತ್ತಾ ಕೋಟಿಗಟ್ಟಲೆ ಆಗ್ತದಲ್ಲ, ಅದು ಅವನು ಚೀಜ್
1: ಅದನ್ನು ಕೊಡಿ ಅಂತ,
0: ಅದನ್ನ ಕೊಡಿ, ಕೋಟಿಗಳ ಡಾಲರ್ ದುಡ್ಡು ಬರ್ತವೆ, ಆ ಡಾಲರ್ ದುಡ್ಡು ತಗೊಂಡು ನಿಮ್ಮ ಪೆಟ್ಟಿಗೆ ಹಾಕೊಂಡು ನಮ್ಮ ಹೊಟ್ಟೆ ಹೊಡೆದು ಬಿಡ್ತಿದ್ದಾರೆ, ನ್ಯಾಯನ ತುಂಬ ಮೋಸ ಮಾಡ್ತಿರೋದು. ಈಗ ಮೊಟ್ಟೆ ರೇಷನ್ ಬರ್ತಿದ್ದಾಗ 6 ತಿಂಗಳಿಂದ ಇಲ್ಲ, ಎಷ್ಟೇ ಜನ ಹೇಳ್ತಾರೆ, ಈಗ ಸೋಮಯ್ಯನವ್ರಿಗೆ ಯಾಕದ್ದ, ನನಗೆ ಯಾಕದ್ದ, ಕಣ್ಣು ಕಾಣಲ್ಲ
2: ಬೆಳೆ ಇಲ್ಲ,
0: ಓ ನಿನ್ನ ಕೈಲಿ ಆಗಲ್ಲ ಕಣಪ್ಪ, ಕೋಣಿ ಬರಬಾರ್ದು ಸರ್, ಇದು ಮೊಟ್ಟೆ ರೇಷನ್ ತಿನ್ನಿ ಬರ್ತಿದ್ದ ಅದರಲ್ಲಿ ಅವರಿಗೆ ಜೀವನ ಕಳೆ ಬಂದಿತ್ತ, ಅದು ಇಲ್ಲ
2: ಮಾಡ್ಬಿಟ್ಟು ಇನ್ನು ಒಂದ್ ವರ್ಷ ಆಗದ ಇನ್ನು ಬರ್ತಾ ಇಲ್ಲ. ಇಲ್ಲ ನನಗ ಇಲ್ಲ,
0: ಎಷ್ಟು ತಿಂಗಳಾಯ್ತು ಬಂದಿಲ್ಲ, ಅದು
2: ಮಾಡ್ತೀವಿ, ಮಾಡಿಸಿದ್ರು ಬಂದಿಲ್ಲ,
0: ಬಂದಿಲ್ಲ,
1: ಅರ್ಜಿ
2: ಹಾಕಿ ಎಲ್ಲ ಕೊಟ್ಟಿವಿ,
1: ಕೇಳಿದ್ರೆ ಯಾಕೆ ಬಂದಿಲ್ಲ ನಮ್ಗೆ ಇನ್ನು ಅಂತ.
2: ಹಾ ಇನ್ನೂ ಟೈಮ್ ಬೇಕಂತ, ಅದು ಮುಂದೆ
0: ಟೈಮ್ ಬೇಕ, ಟಿಚಿ ಕೊಡ್ತಾರೆ ಅಷ್ಟೇ,
2: ಏ ವರ್ಷ ಆಗದ ಅರ್ಜಿ ಕೊಟ್ಟು ಎಲ್ಲ ಮಾಡಿಸ್ತಿ, ಅದು ನೀವು ಬಂದೇ ಇಲ್ಲ. ಹಿಂಗಾಗಿ ಸರ್ಕಾರದಿಂದ ಈ ಥರ ನಡೀತಾ ಇಲ್ಲ, ಮಾಡ್ಕೊಡ್ತೀವಿ ಅಂತಾರ, ಅದು ಬರ್ತಾ ಇಲ್ಲ.
1: ಶೌಚಾಲಯಗಳಲ್ಲಿ ಆಗಿದ್ದಾವ ತಮ್ಮ ಒಂದು ಅಡಿಗಳಿಗೆ
0: ಎಲ್ಲ ಡೆಡ್ ಆಗೋಗಿದೆ, ಈಗ ಶೌಚಾಲಯ ಸ್ವಲ್ಪ ಡೆಡ್ ಆಗೋಗಿದೆ. ಈ ಪಂಚಾಯತಿಗಾಗ ಹಾಕಿದ್ರೆ ಪಂಚಾಯತಿಂದ ಅರ್ಜಿ ಕೊಟ್ಟರು ಏನು ಗೊತ್ತಾ, 500 ಮಂಚ ಕೇಳ್ತಾರೆ, ನಮಗೆ ತಿನ್ನಕ್ಕೆ ಇಟ್ಟಿದ್ದೀಗ ಬಸ್ ಸರಿಯಾಗಿ ಕಾಸಿಲ್ಲ ಅಂತ ಅಲ್ಲಿ ಇವರಿಗೆ 500 ಕೊಡು, ಪಂಚಾಯತಿ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಕೊಡೋಕ್ಕಾಗ್ತಾರೆ, ಪಿ ಎಲ್ ಡಿ ಅವರು ಕೊಡಬೇಕು. ಕಾನೂನು ಕೇಳೋಕ್ಕಾಗ ಮೇಲಧಿಕಾರಿಗಳಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ, ಮೇಲಧಿಕಾರಿ ಅಂದ್ರೆ ಸರ್ಗ ಬಿ ಜಿನೇ ಗೊತ್ತಾಗಲ್ಲ, ನಾವು ಇನ್ನು ಮೈಸೂರು ಬೆಂಗಳೂರು ಅಂತ ನಾವು ತಕ್ಕ.
1: ಸೌಮ್ಯವರೇ, ತಮ್ಮ ಒಂದು ಅಡಿಯಲ್ಲಿ ಕುಡಿಯ ನೀರ ಸೌಲಭ್ಯ ಹೇಗಿದೆ?
2: ಕುಡಿಯ ನೀರು ಸೌಲಭ್ಯ ಅದ, ನೀರು

0: ಸೌಲಭ್ಯ ಏನೂ ಇಲ್ಲ, ಚೆನ್ನಾಗಿದೆ. ಅದು ಜಮೀನು ನಮ್ಗೆ ಕಡಿಮ, ನಮ್ಗೆ ಜಮೀನು ಅಂದ್ರೆ ನಮ್ಮ ಹೆಸರಿನಲ್ಲಿ ಸ್ವಲ್ಪ ಸ್ವಲ್ಪ ಅದ, ಒಂದೆರಡು ಎಕರೆ ಒಂದು ಎಕರೆ ಅದ, ಸಾಗೋದಿಲ್ಲ. ಈಗ ಸರ್ಕಾರದಿಂದ ಒಂದು ಐದು ಎಕರೆ ಜಮೀನು, ಈ ಮೊಟ್ಟ ರೇಷನ್ ನಿಂತೋದ್ರು ಪರವಾಗಿ ಇನ್ನೊಂದು ಐದು ಎಕರೆ ಜಮೀನು ಕೊಟ್ರೆ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ. ಈ ರೀತಿಲಿ ಮಾಡಿಕೊಟ್ರೆ ನಮ್ಮ ಸರ್ಕಾರಕ್ಕೂ ನಮಸ್ಕಾರ ಮಾಡೋಣ. ಬೇಕಾದ್ರೆ
1: ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳೆಲ್ಲ ಅಭಿವೃದ್ಧಿ
0: ಆಗ್ತಿದೆ. ಅವು ಸ್ವಲ್ಪ ಏಟೆ, ರೋಡ್ ಎಲ್ಲ ಸರಿ ಇಲ್ಲ, ಅವೆಲ್ಲ ಕಿತ್ತೋಗವ. ಏನೋ ನಾವಿನ್ನ ಯಾರನ್ನು ಕೇಳೋ, ನಮ್ಮ ಮೈಸೂರು ಗೊತ್ತಿಲ್ಲ, ಬೆಂಗಳೂರು ಗೊತ್ತಿಲ್ಲ, ನುಗ್ಗಾಡಿ ಇಲ್ಲ,
2: ನಿಮ್ಮೆಲ್ಲೂ ಗೊತ್ತಿಲ್ಲ,
0: ಯಾರು ಗೊತ್ತಿಲ್ಲ,
2: ಡಿ ಸಿ
0: ಆಫೀಸ್ನವರೇ ಗೊತ್ತಿಲ್ಲ, ಯುವಕನಂದ ಸಹ ಡಾಕ್ಟರ್ಗಳಿಂದ ಸರಿಯಾಗಿ ಗೊತ್ತಿಲ್ಲ. ನಾವಿನ್ನೆಲ್ಲಿ ಗಂಟೋಗೋ, ಈ ರೀತಿಲಿ ನಾವು ಜೀವನ ಮಾಡ್ತಾವೆ. ಇನ್ನು ಕಾಡೇ, ನಮ್ಮ ಕಾಡು ಮಧ್ಯದಲ್ಲಿ ಕುಂತೀವಲ್ಲ, ಸುತ್ತಮುತ್ತ ಕಾಡು, ನಾವಿನ್ಯಾವ ಸರ್ಕಾರ ನೋಡೋಣ. ತಿಳುವಳಿಕೆ ಗೊತ್ತಿಲ್ಲ, ಓದಿಲ್ಲ, ವಿದ್ಯಾವಂತರೂ ಅಲ್ಲ, ಬುದ್ಧಿವಂತರೂ ಅಲ್ಲ, ಹಿಂಗೆ ಹಾಕ್ಕೊಂತೀವಿ.

0: ಹೋದ್ರೆ ಕಾಡು ಹೋಗ್ಬೇಕು, ಕೊಪಾರೇಷನ್ ಆಗ್ಬಿಡಲ್ಲ, ಅವ್ರು ಹೊಡಿತಾರ ತಗೋಗಿ ಜೈಲಿಗೆ ಹೋಗ್ತಾರೆ. ಈ ರೀತಿ ನಾವು
1: ಮಧ್ಯದಲ್ಲಿ
0: ಮಧ್ಯ ಮಾಡ್ಕೋಬೇಕಣ್ಣ ಅಂತಾರ ಪಾರೇಶ್ನವ್ರು. ಈಗ ಜಮೀನು ಕೇಳ ನಾವೆಲ್ಲಿ ಕೊಡವಂತ ದಾಸ. ನಮ್ಮ ಮಟ್ಟಲ್ಲಿ ಹುಟ್ಟಿದ ಮಕ್ಕಳಿಗೂ ತೊಂದರೆ, ಅವರು ಏನಾದ್ರು ಹೋದ್ರೆ ಅವ್ರನ್ನ ಹೊಡೆದು ಹಾಕ್ತಾರ ಒಳಗ. ಆಗ ನಾವು
1: ಇನ್ಯಾವ್ರಿಗೆ ನಮ್ಮ ಅರ್ಜಿ ಕೊಟ್ಟು ನಮ್ಗೆ ಕೇಳಕ್ ಹೋದ್ರೆ ಏನಂತಾರೆ ತಹಸೀಲ್ದಾರು, ನಮ್ಮ ಸಂಬಳದಿಂದ ನಾವು ನಿಮಗೆ ಭೂಮಿ ತಗೊಳಕದ್ದ ಸರ್ಕಾರನೇ ಕೇಳಿ, ಮೇಲಧಿಕಾರಿ
0: ಸರ್ಕಾರನೇ ಕೇಳಿ ಅಂತ.
1: ಫಸ್ಟ್ ನಾವು ತಾಲೂಕಿಂದ ಹೋಗ್ಬೇಕ, ಪಂಚಾಯತಿಯಿಂದ ಹೋಗ್ಬೇಕು. ನಾವು ಎದ್ದು ನಾವು ರಾಷ್ಟ್ರಪತಿ ಹೋದ್ರೆ ಎದ್ದು ಹೋಗ್ತೀವಿ ತಲೆ ನೋಂಬಾರಿಗೆ, ಪಂಚಾಯತಿ ಅವ್ರಿಗೆ, ತಾಲೂಕಿನವ್ರಿಗೆ, ಜಿಲ್ಲಾ ಅಧಿಕಾರಿಗೆ ಬರೋದು. ನೀವು ಇಷ್ಟೆಲ್ಲ ಅವ್ರು ತೊಂದರೆ ಆಗಿ ನನ್ನ ಜಾಗ ಬರ ಮಾಡ್ತೀವಿ, ನೀವು ಯಾಕಿದ್ರೆ ಅಂತ ಅವರು ಕಾನೂನು ತರ್ತಾರೆ. ಹಾಗಾಗಿ ಇವ್ರು ಸಸ್ಪೆಂಡು ಅದ್ರ ಡಿಸ್ಮಿಸೋ ಮಾಡ್ತಾರೆ. ಈ ರೀತಿ ನಾವು ಕೇಳ್ತಾರೆ, ನಾವು ಹೇಗೆ ದುಮ್ಮಿ ಏನು ಗೊತ್ತಾ, ನಾವು ಇಲ್ಲಿಂದ ನಿಮ್ಮನ್ನ ಕೇಳ್ಕೊಂಡು ಹೋಗ್ಬೇಕು ಒಂದೊಂದು ಅಜ್ಜ ಒಂದೊಂದು ಅಜ್ಜೆ.
2: ಅದೇ ತಾವ್ ಹೇಳ್ತಾರೆ ಒಟ್ಟಾರೆ ಹೇಳೋದಾದ್ರೆ, ನಮ್ಮ ಅಡಿಗೆ ಒಂದು ಭೂಮಿಯನ್ನು ಅವಶ್ಯಕತೆ ಕೊಟ್ಟರೆ
1: ಜೀವನ ಸಾಕು. ಈಗ ನಾವು ಇಷ್ಟು ಮಾತಾಡೋರೆ ಸಂಪನ್ನ, ನಾವು ಸರ್ಕಾರದಿಂದ ಕೇಳಿ ನಾವು ಇಂಥ ಮಕ್ಕಳಿಗೆ ನಾವು ಭೂಮಿ ಕೊಡಿ ಅವ್ರು ಎಲ್ಲಿ ಕೇಳಿದಾರೆ ಅವರು. ನಾವು ಮಾಡಿ ಮಡಗಿದಿರ್ತಾನೆ ಮಕ್ಕಳಿಗೆ, ಅವರು ಈಗ ಸರ್ಕಾರದಿಂದ ತಾತಿಂದ್ರು ಮಾಡೋದು ಅವರಿಂದ ನಾವು
2: ಪೀಳಿಗೆ ಮಕ್ಕಳಿಗಾದ್ರೂ ಅನುಕೂಲ
1: ಅನುಕೂಲ ಆಯ್ತು ಅಂತೇಳಿ ನಾವು ಏನು ಗೊತ್ತಾ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದು ಸರ್ಕಾರ ನಮ್ಗೆ ದಾನ ಕೊಡಬೇಕು ಭೂಮಿ, ಅದು ಮೇನ್ ಪಾಯಿಂಟ್. ತಿಂಗಳು ಸಂಬಳ ಕೊಡಿ, ಜೀವನ ಕಳಿತೀವಿ, ನಿಮ್ಮ ಭೂಮಿಗೆ ಬೇಡಲೇ ಬೇಡ. ಎರಡು ಎರಡು ಇಲ್ಲ ಅಂದಾಗ ನಾವು ಯಾರು ಕಳ್ಳರಾದವು. ಈಗ ಹೊರಗಡೆ ಹೋಗಿ ಸೊಪ್ಪು ತರಬೇಕು, ಕಾಡು ಸೊಪ್ಪು ಸೊಪ್ಪು ಹೋದಾಗ ಏನೋ ಗೊತ್ತಿ ಗಂಧ ಕಳ್ತನ ಮಾಡೋಕೆ ಬಂದ ಅಂತೇಳಿ ಹೇಳ್ಕೊಳ್ತಾರೆ. ಅಲ್ಲಿ ಹೋಗೋದು ನಮ್ಮ ಕೈಲಿ ಕತ್ತಿ ಕೊಟ್ಟು ನಾವು ತೆರೆಯೋದು, ಅವ್ರಿಗೆ ಕ್ಯಾಮ್ರ ಇಡಿ ಮಾಡೋದು, ವಿಡಿಯೋ ಮಾಡೋದು ಏನೋ ತಕ್ಕ ಜಡ್ಜಿಗೆ ಏನಾಯ್ತಾ, ನೀವು ಹೋಗಿದ ಕಳ್ತನಕ್ಕೆ ಅಲ್ಲಿ ಆಗೋದು ಸ್ವಚ್ಛ ಆಗೋಯ್ತು. ನಿರಾಪರಣೆ ಅಪರಾಧಿ ವರ್ಷಿ ಕಸ್ಟಡಿಗೆ. ನೀವು ಕಾನೂನು ಕೇಳಕ್ಕೆ ಹೋದ್ರೆ ನೀನು ಇಷ್ಟು ಕಾನೂನು ಮಾಡಿದ್ರೆ ಕೇಳ್ಬೋದಲ್ಲ, ನೀವು ಕೇಳ್ಬೋದು ಅಂತ ಹೇಳ್ದ. ಒಂದು ಇಂಗ್ಲೀಷು ಗೊತ್ತಿಲ್ಲ ಬರೋಡು, ಒಂದು ಇಂಗ್ಲೀಷು ಗೊತ್ತಿಲ್ಲ, ಹಿಂದಿಗೂ ಗೊತ್ತಿಲ್ಲ, ಕನ್ನಡ ಅಕ್ಷರನೇ ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿ ತಗೋಬೇಕಾದ್ರೆ ಸ್ವಲ್ಪ ಓದಿರಬೇಕು. ನಿಮ್ಮಂಥವ್ರು ಇದ್ರೆ ಏನಕೋ ಇದಪ್ಪ ಆಫೀಸು ಆಸ್ಪತ್ರೆ ಕೇಳ್ಕೊ, ನಾನು ಬರೀ ಅರ್ಜಿ ಕೊಡ್ತೀನಿ, ಅರ್ಜಿ ಕೊಡೋದು ಏನಾಯ್ತ. ನಾನು ಡಿ ಜಿ ಆಫೀಸ್ ತಗೊಂಡೋಗಿ ಅರ್ಜಿ ಕೊಡೋದಂತ ಹೇಳಿ ಏನು ಹೇಳ್ತಾವನು ಡಿ ಸಿ. ಸರ್ಕಾರ ಭೂಮಿ ಎಲ್ಲಿದ್ದೀವೋ ಭೂಮಳ ಎಲ್ಲಿದ್ದೀವೋ ತೋರಿಸಿ ನಾನು ಭೂಮಿ ಕೊಡ್ತೀನಿ. ಇಲ್ಲ ಭೂಮಿ ಯಾರು ರೈತರು ಕೊಡ್ತಾರೋ, 9 ಲಕ್ಷ ರೂಪಾಯಿ ಕೊಟ್ಟು ಒಂದು ಎಕರೆ ನಾನು ಭೂಮಿ ಮುಡಿಸ್ಕೊಂಡು ಮಡಿಗೆ ಕೊಟ್ಟನು ರೈತರು ಕೊಟ್ಟಾರ. ಈಗ ನಾನು ತಹಸೀಲ್ದಾರ, ನನ್ನ ಮ್ಯಾಪ್ ನೋಡಿ ನಾನು ಸರಿಯೋ ನೋಡಿ ಇದು ನಮ್ಮ ರೇವಣಿ ಅದ ಇದು ಆರೋಪ ಇದೆ ಅಂತ ನಾನು ತಹಸೀಲ್ದಾರ. ಇದನ್ನೆಲ್ಲ ಒಬ್ಜೆಕ್ಟ್ ಮಾಡಬೇಕಂತ ಏನು ಗೊತ್ತಿಂಸ ಕೊಡಬೇಕು ಇವರು ಜಿಲ್ಲಾಧಿಕಾರಿಗೂ, ಜಿಲ್ಲಾಧಿಕಾರಿ ಯಾರು ಕೊಡ್ಬೋದು ತಹಸೀಲ್ದಾರ್ಗೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ. ನೀವು ಇಷ್ಟೆಲ್ಲ ನೋಡಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ, ತಾಲೂಕು ತಹಸೀಲ್ದಾರ್ಗೆ, ಮಂಡಲ ಪಂಚಾಯತಿ ಫೀಲ್ಡ್ ಅವ್ರಿಗೆ, ಅಧ್ಯಕ್ಷರಿಗೆ, ಎಲೆಕ್ಷನ್ ಗೆದ್ದಿರ್ತಾರೆ ಅವ್ರಿಗೆ ಹಿಂಸೆ ಕೊಟ್ಟು ಸರ್ವ್ ಮಾಡ್ಕೊಳ್ಳಿ ನಮ್ಮ ಜಮೀನು. ರೇವಣಿ ಕೊಡಿ, ರೇವಣಿ ಇಲ್ಲ ಅಂತೇಳಿ ಜಮೀನು ಬೇಕಾದಷ್ಟು ಬಿದ್ದಿದೆಯಾ ರೇವಣಿ. ಆದರೆ ನನಗೆ ಗೊತ್ತಾಗಿರು ಒಳಗಡೆ ಹಾಕೊಂಡು ಕಾರ್ಡ್ ಮಾಡಬೇಕು, ಕಾರ್ಡ್ ಬೆಳೆಸಬೇಕು ಅಂತ ಹೇಳ್ತಾರೆ. ಹಾಗೆ ಜನಗಳಿಗೆ ಏನು ಮಾಡಬೇಕು, ಇಲ್ಲಾಂದ್ರೆ ಇಸ ಕೊಟ್ಟು ಸಾಯಿಸ್ಕೊಳ್ಳಿ.
0: ರೇವಣಿ ಇದೆ ಸಹ ಬಳಗಂಚಿ ಅಳಗಂಚಿ ಅಂತ, ಅಳಗಂಚಿ ಅಲ್ಲಿ ಸಿಕ್ಕತ್ತಾವ ನೂಡ್ಲಾಗೆ ಅಳಗಂಚಿ ಅದ, ಪಡ್ಲಾಗೆ ಬಳಗಂಚಿ ಅದ, ಇವು ಎರಡು ರೇವಣಿನೇ. ನಾವು ಅದರ ಪಕ್ಕ ರೌಣಿ ಜಾಗದಲ್ಲಿ ನಾವು ಈಗ ಕುಂತಿರೋದು, ಅದು ಪಾರೇಸ್ಟ್ನವರು ನಮ್ಮ ಪಾರೇಸ್ಟ್ ಜಾಗ ಅಂತ ಲೋಕಲ್ ಪಾರೇಸ್ಟ್ನವರು ಬಳಸ್ಕೊಂಡಾರ. ಇಷ್ಟರಲ್ಲಿ ನಡೀತಾ ಇದೆ, ಇದು ರೌಣಿ ಜಾಗನೇ, ರೌಣಿನೇ ಬಳಗಂಚಿ ಅಳಗಂಚಿ ಎರಡು ರೌಣಿನೇ. ಅವ್ರಿಗೂ ಜಾಗ ಸಿಕ್ಕಿಲ್ಲ, ಅಳಗಂಚಿ ಅವ್ರಿಗೂ ಜಾಗ ಸಿಕ್ಕಿಲ್ಲ, ಬಳಗಂಚಿ ಅವ್ರಿಗೂ ಸ್ವಲ್ಪ ಸಿಕ್ಕದ, ಇನ್ನೂ ಸ್ವಲ್ಪ ಸಿಕ್ಕಿಲ್ಲ. ಇದು ಈ ಪಕ್ಕದ ಟ್ರಂಚಿನ ರಾಶಿ ಇರೋದೆಲ್ಲ ಇದು ರೌಣಿನೇ, ರೌಣಿ ಜಾಗನೇ ಇದು. ನಾವು ಕುಂತೀವಲ್ಲ ಬಳಗಂಚಿ ಅಂತ, ಅಲ್ಲಿ ಅಳಗಂಚಿ ಅಲ್ಲಿ ಜಾಗನೇ. ಆದ್ರೆ ಇವ್ರು

0: ಜಮೀನು ಕೊಡ್ತಾ ಇಲ್ಲ, ಪಾರೇಟ್ನವರು ಬಳಸಕ್ ಕುಂತಾರ. ಈ ರೀತಿ ನಡೀತಾ ಇದೆ. ಈ ಕೊಟ್ಟ ನಮ್ಗೆ ಇದೆ ಋಣಿನೇ ಇದು ಕೊಟ್ಟರೆ ಈ ಕಾಡನ್ನೇ ಕೊಡ್ಬೋದು ನಮ್ಗೆ ಪಕ್ಕದಲ್ಲಿ ಇದೆ. ಇದು ನಾವು ಕುಂತಿರೋದು ಅದೇ ಬಳಗಂಚಿ ಜಾಗನೇ ಇದು. ಎರಡ ಈ ನೈನಿಂದ ಈಚೆ ಬಳಗಂಚಿ, ನೈನಿಂದ ಆಚೆ ಬೇರೆ
1: ಜೂಗಾಡ್ನದು. ಜೂಗಾಡನ ಹುಲಿ ತಗೊ ಬಂದ್ಬಿಟ್ಬಿಟ್ಟು ಜನಗಳನ್ನೆಲ್ಲ ತಿಂತಾರೆ. ಕಾಡು ಹುಲಿ ತಿನ್ನಲ್ಲ, ಕಾಡು ಹುಲಿ ನೋಡ್ಬಿಟ್ಟೇನೋ ಅದು ಬಡ್ಬಿಡ್ತಾರೆ. ಈ ಸಾಕಿದ್ರು ಜೂಗಾಡ್ನಲ್ಲಿ ಆ ಹುಲಿ ಏನು ಗೊತ್ತೆ ಜನಗಳಿಗೆ ಹಿಂಸ. ಈ ಮುಳ್ಳೂರು ಲೋಬನಿಗೆ ಏಟ್ ಮಾಡ್ಕೋ, ಮುಳ್ಳೂರು ಲೋಬನ್ ತಿನ್ಕೊತ್ತು, ಹೆಗ್ಗುಳ ಲೋಬನ್ ತಿನ್ಕೊತ್ತು, ಚೀಗೋಡಿ ಲೋಬನ್ ತಿನ್ಕೊತ್ತು, ಬರ್ಗಿ ಲೋಬನ್ ತಿನ್ಕೊತ್ತು, ನಡಳಿ ಲೋಬನಿಗೆ ತಿನ್ಕೊತ್ತು, ಜೈಶಪುರ ಲೋಬನ ಅವಳು ಮೊಮ್ಮಗಳೇ ಅವಳ ಪುಟ್ಟಿ ಅಂತ ಅವಳಿಗೆ ತಿನ್ಕೊತ್ತು. ಇಷ್ಟೇನು ಗೊತ್ತಾ ತಗೊಂಡು ಸರ್ಕಾರನೇ ಆಮೇಲೆ ಸಾಯಿಸಾನೆ ತಗೊಬಂದು ಜೂಗಡ್ನಲ್ಲಿ ಸಾಕಿರ್ತಲ್ಲಾನೆ ಅದು ಪಾಪದಾನೆ ತಗೊಬಂದು ಕಾಡ್ಬಿಟ್ಬಿಡೋದು. ಅದೇನು ಗೊತ್ತಾ ಪಾಪ ವಾಸನೆ ಬಿದ್ದರು ಸಾಕು, ಈ ಸ್ಮೆಲ್ಲಲ್ಲಿ ಬಂದು ನಮ್ಮನ್ನ ಅನಾಥ ಮಾಡೋದು.
0: ಡಾಕ್ಟರ್ ಹೇಳಿದ್ರು, ಈಗ ನಮ್ಮ ಕೆಂಚನಹಳ್ಳಿ ಡಾಕ್ಟ್ರೆ ಬಾಲಸುಬ್ರಹ್ಮಣ್ಯ ಅಂತ ಡಾಕ್ಟ್ರು, ಅವ್ರು ಬಂದು ನನ್ನ ಜೊತೆಲಿ ಮಾತಾಡಿದರು. ಸಮಯನಾದ್ರೆ ಈ ಕಾಡು ನಿಮ್ಗೆ ಕೊಡಿಸ್ತೀವಿ, ರೌಣಿನೇ ಇದು, 5-5 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದರು. ಪುನಃ ಈಚೆಗೆ ಅವರು ಬರ್ದಾಗೆ ಆದರು ಬಾಲಸುಬ್ರಹ್ಮಣ್ಯ ಡಾಕ್ಟ್ರು. ಇನ್ನೂ ಬಂದಿಲ್ಲ ಅವರು, ಇನ್ನೂ ನೋಡೂ ಇಲ್ಲ ಅವರು. ಅವರು ಇಲ್ಲಿ 2-3 ಸತಿ ಮೀಟಿಂಗು ಮಾಡಾರ ಇಲ್ಲಿ ನಮ್ಮ ಕಲ್ಲಾಳದಲ್ಲಿ ಬಂದು ಮೀಟಿಂಗು ಮಾಡ್ಕೊಂಡು ಜಮೀನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇದೇ ಮನೇಲಿ. ಪುನಃ ಈಚೆಗೆ ಅವ್ರು ಹೇಳ್ಬಿಟ್ಟು ಹೋದದೆ ಪುನಃ ಅವರು ಬಂದಿಲ್ಲ. ಯಾರ ನಮ್ಮ ಯುವಕನಂದ ಡಾಕ್ಟ್ರೆ,
2: ಬಹಳ ಸಂತೋಷ ಸೋಮಯ್ಯ ಮತ್ತೆ ಬೊಮ್ಮಯ್ಯರವರೇ. ಇಷ್ಟೊತ್ತು ನಮ್ಮ ಒಂದು ನಂಗ ಕಣ ನಂಗಜನ ಕಾರ್ಯಕ್ರಮದಲ್ಲಿ ತಾವೊಳಗೆ ಇಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನು ಭೂಮಿ ಸಮಸ್ಯೆ ಬಗ್ಗೆ ಮುಖ್ಯವಾಗಿ ಇದರ ಕುರಿತ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಪ್ರಿಯ ಕೇಳುವರೆ, ಕೇಳದಲ್ಲಿ ಇಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಳ ಬಿ ಆಡಿಯ ನಿವಾಸಿಗರಾದ ಶಿವತ ಸೋಮಯ್ಯ ಹಾಗೂ ಶಿವತ ಬೊಮ್ಮಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಭವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ನಗ್ಗಾಸುಕಿಯ ಕುರುಬಾರು,
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕಳ್ಳಹಳ್ಳ ಬಿ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವರಾಜಗೌಡ, ಚಿನ್ನ ಮಹದೇವ, ಅಲ್ಮಾಸ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಟುಬಿಡ್ತೀನಿ.

0: ಸಿದ್ಧಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷೆ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ.
4: ಮೇಡಮ್, ನಾವು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸ್ತನ್ಯಪಾನ ಸಪ್ತಾಹ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಮುಂದುವರಿದ ಭಾಗವಾಗಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಮತ್ತು ಸಮಾಜದ ಬೆಂಬಲ ಕುರಿತು ಇವತ್ತು ಮಾತನಾಡ್ತಿದ್ದೀವಿ. ಮೊದಲನೇದಾಗಿ ಮೇಡಮ್, ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಮೇಡಮ್?
5: ಈಗ ಅಂದರೆ ಸ್ತನ್ಯಪಾನ ಮಾಡುವ ತಾಯಂದಿರು ಆಹಾರದಲ್ಲಿ ಏನಂತಂದರೆ, ಯಾಕಂದರೆ ಅವರು ಏನು ಆಹಾರ ತಿಂತಾರೋ

0: ಅದು ಮಗುವಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಯಾಕಂದ್ರೆ ನಾವು ಮೊದಲು 6 ತಿಂಗಳಲ್ಲಿ ಮಗುವಿಗೆ ತಾಯಿ ಹಾಲಷ್ಟೇ ಕುಡಿ ಅಂತ ಹೇಳ್ತೀವಿ, ತಾಯಿ ಹಾಲು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ತಾಯಿ ಏನೇನೆಲ್ಲ ಪೌಷ್ಟಿಕ ಆಹಾರ ತಿಂತಾರೆ ಅದು ಮಗುವಿನ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್. ಮತ್ತೆ ತಾಯಿಗೆ ಯೂಶಲಿ ಏನಂತ ಹೇಳಿದ್ರೆ ಪ್ರೆಗ್ನೆನ್ಸಿ ನಂತರ ಅಂದ್ರೆ ಬಾಣಂತಿ ಟೈಮಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆಗಳು ಇರುತ್ತೆ. ಸೊ ಅವ್ರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ, ಅಂದ್ರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿ ಅಂದ್ರೆ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನಾವೇನ್ ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅಂದ್ರೆ ಸಮತೋಲನವಾದ ಆಹಾರ ತಿನ್ಬೇಕು ಅಂತ. ಹಂಗಂದ್ರೆ ಏನು ಅಂದ್ರೆ ಇಷ್ಟು ಅಂಶದ್ದು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದ್ರೆ ಎನರ್ಜಿ ಕೊಡುವಂಥದ್ದು ಅಂದ್ರೆ ಶಕ್ತಿ ಕೊಡುವಂಥದ್ದು, ಇನ್ನಿಷ್ಟು ಅಂಶದಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ, ಇನ್ನ ಇಷ್ಟು ಭಾಗ ಫ್ಯಾಟ್ ಅಥವಾ ಮಿನರಲ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ತಿನ್ನೋದ್ರಲ್ಲಿ ಒಂದು ಪ್ಲೇಟ್ ಅಂತ ತಗೊಂಡ್ರೆ ಅದರಲ್ಲಿ ನಾವು ಅರ್ಧ ಭಾಗ ಅಂತ ಡಿವೈಡ್ ಮಾಡ್ತೀವಿ, ಮತ್ತೆ ಅದನ್ನ ಅರ್ಧ ಭಾಗ ಅಂದ್ರೆ ಕಾಲ್ ಭಾಗ ಇರುತ್ತೆ. ಸೊ ಕಾಲ್ ಭಾಗದಲ್ಲಿ ಅವರು ಈಗ ಅನ್ನ ತಿಂತಾರೆ ಅಂದ್ರೆ ರೈಸ್, ಅದರಲ್ಲಿ ಅವ್ರಿಗೆ ಎನರ್ಜಿ ಸಿಗುತ್ತೆ. ಇನ್ನ ಕಾಲ್ ಭಾಗದಲ್ಲಿ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂತ ಅಂದ್ರೆ ಏನು, ಕಾಳುಗಳು, ಹಾಲು, ಮೊಟ್ಟೆ, ಈಗ ಮಾಂಸ ತಿನ್ನುವಂಥವ್ರು ಮೀನು ಅಥವಾ ಬೇರೆ ರೀತಿ ಏನಾದ್ರೂ ಮಾಂಸ ಚಿಕನ್ ಅಂತದ್ದು, ಅದ್ರ ಜೊತೆಯಲ್ಲಿ ಈಗ ಪನ್ನೀರು ಅಂತದೆಲ್ಲ ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ. ಇನ್ನ ಕಾಲ್ ಭಾಗದಲ್ಲಿ ಎಲ್ಲ ಮೊಳಕೆ ಕಾಳುಗಳು ಅಂತದ್ದು, ಅದು ಕೂಡ ಪ್ರೋಟೀನ್ಗೆ ಸೇರುತ್ತೆ. ಇನ್ನ ಕಾಲ್ ಭಾಗದಲ್ಲಿ ಅಂದ್ರೆ ಸೊಪ್ಪು, ಎಲ್ಲಾ ರೀತಿಯ ಹಸಿರು ಸೊಪ್ಪುಗಳು ತರಕಾರಿಗಳು ಎಲ್ಲವನ್ನ ಸೇವಿಸಬೇಕು. ಮತ್ತೆ ಇನ್ನು ಕಾಲ್ ಭಾಗದಲ್ಲಿ ಅಂತ ಹೇಳಿದ್ರೆ ಬೇರೆ ಏನಾದ್ರು ಅವ್ರದ್ದು ಸಿಹಿ ಪದಾರ್ಥ ಏನಾದ್ರೂ ಸ್ವಲ್ಪ ತಿನ್ನುವಂಥದ್ದು, ಇದ್ರ ಜೊತೆಗೆ ನೀರು. ದ್ರವ್ಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈಗ ತಿಂತಾರೆ, ತಿಂದಿದ್ದು ಆಹಾರ ಜೀರ್ಣ ಆಗ್ಬೇಕಲ್ಲ, ಜೀರ್ಣ ಆಗ್ಬೇಕು ಅಂತಂದ್ರೆ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಈಗ ಬಾಣಂತಿಯರಲ್ಲೆಲ್ಲ ಮನೆಯಲ್ಲಿ ಏನಿದೆ ಅಂತಂದ್ರೆ ನೀರು ಕೊಡಲ್ಲ ಅವ್ರಿಗೆ, ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ನೀರು ಕೊಡೋದಿಲ್ಲ ನಮ್ಗೆ, ಬರೀ 1 ಗ್ಲಾಸ್ ಊಟ ಆದ್ಮೇಲೆ ನೀರು ಕೊಡ್ತಾರೆ ಅಷ್ಟೇ. ಅದು ಆತರ ಮಾಡಬಾರ್ದು, ಈಗ ನೀರು ಎಷ್ಟು ಚೆನ್ನಾಗಿ ಕುಡಿತಿರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ನೀರು ಮತ್ತೆ ಬಾಣಂತಿಯ ಟೈಮಲ್ಲಿ ರಕ್ತನಾಳದಲ್ಲಿ ಹೆಪ್ಪು ಕಟ್ಟುವಂತ ಸಮಸ್ಯೆ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿರುತ್ತೆ, ಆ ಬದಲಾವಣೆಗಳಿಂದ ಈ ರಕ್ತ ಹೆಪ್ಪು ಕಟ್ಟೋ ಅಂತ ಸಮಸ್ಯೆ ಪ್ರೆಗ್ನೆಂಟ್ ಅಂದ್ರೆ ಈ ಪ್ರೆಗ್ನೆಂಟ್ ಹೆಂಗಸರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಬಾಣಂತಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಂಥ ಸಮಸ್ಯೆಗಳೆಲ್ಲ ಹೆಂಗೆ ಬಗೆಹರಿಸೋದಂದ್ರೆ ಸಣ್ಣ ಪುಟ್ಟ ದೇಹದ ವ್ಯಾಯಾಮಗಳು ಮಾಡಬೇಕು, ಮತ್ತೆ ಇವಾಗ ಬಾಣಂತಿ ಅಂದ್ರೆ ರೆಸ್ಟ್ ಅಂತ ಅಷ್ಟೇ, ಮನೇಲಿ ಮಲ್ಕೋಬೇಕು ಎದ್ದೇಳ್ಬೇಕು ಅಷ್ಟೇ, ಆತರ ಇಲ್ಲ. ನಾವು ಯಾವ ತಾಯಂದಿರ್ಗೂ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಲ್ಲ, ಅವ್ರು ಎದ್ದು ದಿನ ಚಟುವಟಿಕೆಗಳು ಏನಿದೆ ಅದು ಮಾಡುವಂಥದ್ದು. ಈಗ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ವಿದಿನ್ 1 ವೀಕೇನೆ ಸಣ್ಣ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಸಿಸೇರಿಯನ್ ಆಗಿರೋರಿಗೆ ಏನು ಅಂತ ಹೇಳಿದ್ರೆ ಒಂದು ಇನ್ನೊಂದು ವಾರ ಎಕ್ಸ್ಟ್ರಾ ರೆಸ್ಟ್ ತಗೊಂಡು ಒಂದು ಅಟ್ಲೀಸ್ಟ್ ಇನ್ನೊಂದು ವಾರ ಅಂದ್ರೆ ಅವ್ರ ಪ್ರಕಾರ ಅದು 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲಿಂದ ದೇಹದ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಮಾಡಿ, ಮತ್ತೆ ನೀರಿನ ಜೊತೆಗೆ ಮಜ್ಜಿಗೆ, ಮೊಸರು, ಮತ್ತೆ ಎಳ್ನೀರು, ಎಲ್ಲಾ ತರ ಜ್ಯೂಸ್ಗಳು. ಯೂಶಲಿ ಜ್ಯೂಸ್ಗಿಂತ ನಾವು ಹಣ್ಣೆ ತಿನ್ನಿ ಅಂತ ಹೇಳ್ತೀವಿ, ಹಣ್ಣಿನಲ್ಲಿ ಸಿಗುವಂತ ಇದು ಸಾರಾಂಶ ಜ್ಯೂಸ್ ಅಲ್ಲಿ ಸಿಗೋದಿಲ್ಲ. ಹಂಗಾಗಿ ಎಲ್ಲಾ ತರದ ಹಣ್ಣುಗಳು, ಕಿತ್ಲೆ ಹಣ್ಣು ಇರ್ಬೋದು, ಸೀಬಿಕಾಯಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಸೇಬ್ ಇರ್ಬೋದು, ಯಾವುದು ಹಣ್ಣನ್ನ ಇಂಥದ್ದು ತಿನ್ಬಾರ್ದು ಅಂತ ಇಲ್ಲ. ಅವ್ರ ದೇಹಕ್ಕೆ ಮುಂಚೆಯಿಂದ ಏನ್ ಉಗ್ಗಿರಲ್ವೋ ಅದನ್ನ ಬಿಟ್ಟು ಇನ್ನ ಎಲ್ಲಾ ತರದ ಅವರು ಇದನ್ನ ತಿನ್ಬೋದು, ಊಟನ ತಿನ್ಬೋದು. ಮತ್ತೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಈಗ ಬಾದಾಮಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಖರ್ಜುರ, ಅವನ್ನೆಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದೆರಡೆರಡು ಅದೆಲ್ಲ ನೆನೆಸಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಿನ್ನುವಂಥದ್ದು, ಇದರಲ್ಲೆಲ್ಲ ಸಣ್ಣ ಪುಟ್ಟ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಿಗುತ್ತೆ ಅವರಿಗೆ. ಮತ್ತೆ ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಐರನ್ದು ಕೊರತೆ ಇರುತ್ತೆ. ಸೊ ಇದಕ್ಕೆಲ್ಲ ಕ್ಯಾಲ್ಸಿಯಂಗೆ ಅಂದ್ರೆ ಹಾಲು ಕುಡಿಬೇಕು, ಮೊಟ್ಟೆ ತಿನ್ಬೇಕು, ಮತ್ತೆ ಎಲ್ಲಾ ತರ ಸೊಪ್ಪುಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಈ ಎಲ್ಲನೂ ತಿನ್ಬೋದು. ಈಗ ಏನಂತ ಹೇಳಿದ್ರೆ ಬೇರೆ ಕಡೆ ಹಳ್ಳಿ ಪ್ರದೇಶಗಳಿರ್ಬೋದು ಅಥವಾ ಎಜುಕೇಟೆಡೇ ಇರ್ತಾರೆ, ಅವ್ರ ಮನೆಯಲ್ಲೂ ಸಹ ಕೊಡೋದೇನು ಅಂದ್ರೆ ಮೇಡಮ್ ಸಾಂಬಾರ್ ಕೊಡ್ತಾರೆ, ರೈಸ್ ಕೊಡ್ತಾರೆ ಅಷ್ಟೇ, ಪಲ್ಯ ತರಕಾರಿ ಇಲ್ಲ ಮೇಡಮ್, ಏನೋ ಒಂದು ಪಲ್ಯ ಕೊಡ್ತಾರೆ ಅದಷ್ಟೇ, ಹೀರೆಕಾಯಿ ಒಂದು ಕೊಡ್ತಾರೆ ಅಂತ ಹೇಳ್ತಾರೆ ಪೇಷಂಟ್ಸ್, ಇದು ಬಿಟ್ಟರೆ ಬೇರೆ ಇನ್ನೇನು ಕೊಡಲ್ಲ ಅಂತ. ಸೊ ನಾವು ಹೇಳುವಂಥದ್ದು ಆ ಥರ ಏನೂ ಇಲ್ಲ, ಕಟ್ಟನ್ ಮಾಡಿ ಅನ್ನೋದಿಂಥದ್ದು ಏನೂ ಇಲ್ಲ, ಎಲ್ಲ ತರ ಆಹಾರಗಳನ್ನು ಸೇವನೆ ಮಾಡ್ಬೋದು. ಆದಷ್ಟು ಸ್ವೀಟಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಕರೆದಿರೋ ಅಂಥ ಪದಾರ್ಥಗಳು, ತುಂಬಾ ತುಪ್ಪ, ತುಂಬಾ ಬೆಣ್ಣೆ ಹಾಕಿರೋದು ಅಥವಾ ತುಂಬಾ ಎಣ್ಣೆ ಹಾಕಿರುವಂತ ಪದಾರ್ಥಗಳು, ಅಂತವುಗಳನ್ನ ಆದಷ್ಟು ಕಡಿಮೆ ಸೇವನೆ ಮಾಡಬೇಕು. ಮತ್ತೆ ಹೊರಗಡೆಯಲ್ಲಿ ಸಿಗುವಂತ ಪದಾರ್ಥಗಳು, ಬೇಕರಿಯಲ್ಲಿ ಸಿಗುವಂತವು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಈ ಪೆಪ್ಸಿ, ಮ್ಯಾಂಗೋ, ಅದು ಮ್ಯಾಂಗೋ ಜ್ಯೂಸ್ ಅಂತ ಸಿಗುತ್ತೆ ಆ ಟೆಟ್ರಾ ಪ್ಯಾಕೆಟ್ ಅಲ್ಲಿ, ಅಂತವನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಶುದ್ಧವಾಗಿ ಮಾಡುವಂತ ಊಟ ಎಲ್ಲ ಸಹ ಸೇವನೆ ಮಾಡಬಹುದು.
1: ಬಹಳ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ತೀರಿ ಮೇಡಮ್. ಇದರ ಜೊತೆಗೆ ಈಗ ತಾಯಿಯ ಆಹಾರವು ಈ ಒಂದು ಮಗುವಿನ ಬೆಳವಣಿಗೆ ಇರ್ಬೋದು ಮತ್ತು

0: ತಾಯಿಯ ಹಾಲಿನ ಒಂದು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್?
1: ತಾಯಿ ಈಗ ಆಹಾರ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತಂದ್ರೆ ದೇಹದಲ್ಲಿ ಎಲ್ಲಾ ಚಟುವಟಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಂಗಾಗಿ ಅವ್ರಿಗೆ ಹಾಲಿನ ಉತ್ಪಾದನೆ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಹಾಲು ಉತ್ಪಾದನೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ಮಗುಗೆ ಕೂಡ ಹಾಲು ಚೆನ್ನಾಗಿ ಸಿಗುತ್ತೆ. ಸೊ ಮಗುಲಿ ಕೂಡ ಏನು ಕೊರತೆ ಇರಲ್ಲ. ಸೊ ಈಗ ತಾಯಿಯಲ್ಲಿ ಏನೆಲ್ಲ ಈಗ ಮಗುವಲ್ಲಿ ಕೂಡ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ, ಯಾಕಂದ್ರೆ ಮಗು ಹುಟ್ಟಿದ ತಕ್ಷಣ ದೇಹದಲ್ಲಿ ಎಲ್ಲಾ ಅಂಗಾಂಗಗಳನ್ನು ದೊಡ್ಡವರಲ್ಲಿ ಹೆಂಗೆ ವರ್ಕ್ ಮಾಡ್ತಿರುತ್ತೋ ಆತರ ಅದರಲ್ಲಿ ವರ್ಕ್ ಮಾಡ್ತಿರಲ್ಲ. ಸೊ ಹಂಗಾಗಿ ಸಣ್ಣ ಪುಟ್ಟ ಎಲ್ಲ ಏನು ಅದಕ್ಕೆ ಬೇಕಾಗಿರುತ್ತೋ ಪೌಷ್ಟಿಕಾಂಶತೆ ಅದು ತಾಯಿಯಿಂದನೇ ಸಿಗುವಂಥದ್ದು. ಸೊ ತಾಯಿ ಏನೆಲ್ಲ ಚೆನ್ನಾಗಿ ಆಹಾರ ತಿಂತಾರೆ ಅದು ಮಗುವಿನ ಬುದ್ಧಿ ಬೆಳವಣಿಗೆಗಾಗಿ ಅಥವಾ ದೈಹಿಕ ಬೆಳವಣಿಗೆ ಅಥವಾ ನರಗಳು ಬೆಳವಣಿಗೆ ಆಗೋದಿಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಗುವಲ್ಲಿ ಉತ್ಪಾದನೆ ಆಗೋದಿಕ್ಕೆ ಇದೆಲ್ಲ ಚೆನ್ನಾಗಿ ಮಗುವಲ್ಲಿ ಯಾವಾಗ ಇವೆಲ್ಲ ಹಂಗ ಚೆನ್ನಾಗಿರುತ್ತೋ ಅವಾಗ ಸಣ್ಣ ಸಣ್ಣ ಸೋಂಕುಗಳು ಬರುವಂತದ್ದು ಇವನ್ನೆಲ್ಲವೂ ತಡೆಗಟ್ಟುತ್ತೆ. ಸೊ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ತಾಯಿಗೂ ಕೂಡ ಇವೆಲ್ಲ ತುಂಬಾ ಉಪಯುಕ್ತವಾಗಿರುತ್ತೆ, ಯಾಕಂದ್ರೆ ತಾಯಿಯಲ್ಲಿ ಆಗ್ಲೇ ಹೇಳ್ದಂಗೆ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ. ಈ ಕೊರತೆಗಳು ಪ್ರೆಗ್ನೆನ್ಸಿ ಇಂದನೂ ಕೂಡ ಬಂದಿರುತ್ತೆ. ಆಲ್ರೆಡಿ ಅವ್ರಿಗೆ ದೇಹದಲ್ಲಿ ಸ್ವಲ್ಪ ಕೊರತೆ ಇದ್ದು ಪ್ರೆಗ್ನೆನ್ಸಿ ಆಗಿ ಇನ್ನೂ ಅದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲ ಅವರು ಏನ್ ಮಾಡ್ಬೇಕಂದ್ರೆ ಮತ್ತೆ ಅದು ಮೊದಲು ಪ್ರೆಗ್ನೆಂಟ್ ಮುಂಚೆ ಇರೋ ಪರಿಸ್ಥಿತಿಗೆ ಹೋಗ್ಬೇಕು. ಸೊ ಹಂಗಾಗಿ ಆ ಪೌಷ್ಟಿಕಾಂಶದ ಕೊರತೆನೆಲ್ಲ ಅವರು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಆಹಾರ ತಿನ್ಬೇಕು. ಮನೆಯಲ್ಲಿನು ಕೂಡ ಯಾರನ್ನು ಹತ್ರ ಇಂಥದ್ ಕೊಡಲ್ಲ ಕೊಡಬಾರ್ದು ಅಂತ ಏನು ಇದ್ ಮಾಡದಿರೋ ತರ ಅವ್ರಿಗೆ ಚೆನ್ನಾಗಿ ಆಹಾರ ಕೊಡ್ಬೇಕು.
0: ಈಗ ತಾವು ಹೇಳಿದಂಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ತಾಯಿಂದರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪೌಷ್ಟಿಕಾಂಶಗಳ ಕೊರತೆಗಳು ಯಾವುವು, ಆ ಥರ ಒಂದು ಒಳ್ಳೆ ಕೊರತೆಗಳು ಕಂಡು ಬಂದಾಗ ಹೇಗೆ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮೇಡಮ್?
1: ಸಾಮಾನ್ಯವಾಗಿ ನಾವು ಪೌಷ್ಟಿಕಾಂಶದ ಕೊರತೆ ಅಂದರೆ ನಮ್ಮ ದೇಶದಲ್ಲಿ ರಕ್ತಹೀನತೆ ಅಂತ ಹೇಳ್ತೀವಿ. ಅದರಲ್ಲಿ ನಾವು ರಕ್ತಹೀನತೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಂದರೆ ಕಬ್ಬಿಣದ ಕೊರತೆ ಅಂತ ಹೇಳ್ತೀವಿ. ಸೊ ಅದು ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಮತ್ತೆ ಪ್ರಾಮುಖ್ಯತೆಯಾಗಿ ಕಂಡು ಬರುತ್ತದೆ. ಸೊ ಅದನ್ನು ನಾವು ಹೇಗೆ ತಡಿಬೇಕು ಅಂತ ಹೇಳಿದ್ರೆ, ಒಂದು ತಾಯಿಗೆ ನಾವು ಮುಂಚೆನೆ ಡೆಲಿವರಿ ಆದಾಗ್ಲೇನೆ ಐರನ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆಗಳಂತ ಕೊಟ್ಟಿರ್ತೀವಿ. ಆ ಮಾತ್ರೆಗಳನ್ನ 180 ದಿನ ಅಂದ್ರೆ ಡೆಲಿವರಿಗೆ ಆದ್ಮೇಲೆ 180 ದಿನ ಮತ್ತು ಪ್ರೆಗ್ನೆನ್ಸಿಯಲ್ಲಿ 180 ದಿನ ತಗೊಳ್ಬೇಕು ಅಂತ ನಮ್ಮ ಸರ್ಕಾರದಿಂದ ಆರೋಗ್ಯದ್ದು ಇದೆಲ್ಲ ಏನು ಇಲಾಖೆ ಏನಿದೆ ಅದರಿಂದ ಅದು ಇದ್ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ಬೇಕು. 180 ದಿನ ಅಂದ್ರೆ 3 ತಿಂಗಳ ತನಕ ತಗೊಳ್ಬೇಕಾಗತ್ತೆ. ಸೊ ಕೆಲವು ಇದ್ರಲ್ಲೇನೆ ಆ ಕೊರತೆ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆಹಾರದಲ್ಲಿನೂ ಕೂಡ, ಆಹಾರದಲ್ಲಿ ಏನೆಲ್ಲ ತಗೋಬೇಕು, ಬೀಟ್ರೋಟ್ ತಗೊಳ್ಬೇಕು, ದಾಳಿಂಬೆ ಹಣ್ಣು ತಗೊಳ್ಬೇಕು, ಮತ್ತೆ ಪಾಲಕ್ ಸೊಪ್ಪು ತಗೊಳ್ಬೇಕು, ಬದನೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇವರಲ್ಲಿ, ಮತ್ತೆ ಇದು ಏನು ಬೆಲ್ಲ ಅಂತ ಹೇಳ್ತೇವೆ ಇವರಲ್ಲಿ ಎಲ್ಲ ರಾಗಿ ಇವರಲ್ಲೆಲ್ಲ ಜಾಸ್ತಿ ಇರುತ್ತೆ ಕಬ್ಬಿಣದ ಅಂಶ. ಸೊ ಇದನ್ನೆಲ್ಲ ಅವರು ಎಷ್ಟೊಂದೆ ಸಮತೋಲನದಿಂದ ಅಂದ್ರೆ ಹೇಳಿದ್ರಂತೇಳಿ ಬರೀ ಅದನ್ನೇ ತಿನ್ನೋದಲ್ಲ, ಬರೀ ಅದನ್ನೇ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಉಬ್ರಣೆ ಆಗುತ್ತೆ, ಮತ್ತೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನೇ ತಿಂದ್ರು ಅದು ಬ್ಯಾಲೆನ್ಸ್ಡ್ ಅಂದ್ರೆ ಕರೆಕ್ಟ್ ಆಗಿ ತಿನ್ಬೇಕು, ಇಷ್ಟ ಅಂಶನೇ ತಗೊಳ್ಬೇಕು ಅಂತ, ಸುಮ್ಮನೆ ಎಕ್ಸೆಸಿವ್ ಆಗಿ ತಿನ್ನೋದಲ್ಲ ಹೇಳಿದ್ರು ಅಂತ ಹೇಳಿ. ಸೊ ಇದೊಂದು ಕಬ್ಬಿಣದ ಕೊರತೆ. ಇನ್ನೊಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೂ ಕೂಡ ನಾವು ಆಲ್ರೆಡಿ ಅದು ಇರುತ್ತೆ ಅಂತ ಗೊತ್ತಿರೋದಕ್ಕೆ ಕೊಟ್ಟಿರ್ತೀವಿ ಕ್ಯಾಲ್ಸಿಯಂ ಮಾತ್ರೆಗಳೆಲ್ಲ ಕಂಟಿನ್ಯೂ ಮಾಡಿ ಅಂತ. ಕೆಲವೊಮ್ಮೆ ಏನಾಗಿರುತ್ತೆ, ಹಾಸ್ಪಿಟಲಲ್ಲಿ ಅವರು ಬರೀ 1 ತಿಂಗಳಿಗಷ್ಟೇ ಕೊಟ್ಟಿರ್ತಾರೆ, ಇದು ತುಂಬಾ ಜನಗಳಿಗೆ ಗೊತ್ತಿರಲ್ಲ. ಆ ತಗೊಂಡು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ ಇಷ್ಟು ದಿನಕ್ಕೆ ಅಂತೇಳಿ ನಿಲ್ಸ್ಬಿಟ್ಟಿರ್ತಾರೆ. ಬಟ್ ಅದು ಅಲ್ಲಿಗೆ ನಿಲ್ಸೋ ತಕ್ಕಂಗಿಲ್ಲ, ಅದನ್ನ 3 ತಿಂಗಳ ತನಕ ಕಂಟಿನ್ಯೂ ಮಾಡ್ಬೇಕು. ಸೊ ಮನೆಯಲ್ಲಿ ನೀನು ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಮೊಸರಿನಲ್ಲಿ ಇರುತ್ತೆ ಕ್ಯಾಲ್ಸಿಯಂ ಅಂಶ, ಮೊಟ್ಟೆಯಲ್ಲಿ ಇರುತ್ತೆ, ಮತ್ತೆ ಎಲ್ಲಾ ತರ ಹಸಿರು ತರಕಾರಿಗಳು ಮತ್ತೆ ಸೊಪ್ಪಿನಲ್ಲಿ ಇರುತ್ತೆ. ಅದು ಬಿಟ್ಟರೆ ಇದರಲ್ಲಿ ಸಿಗುತ್ತೆ ಪನ್ನೀರು ಅಥವಾ ಬೇರೆ ಇನ್ನು ಮಾಂಸ ಅದರಲ್ಲಿ ಸಿಗುತ್ತೆ, ಮೀನಿನಲ್ಲಿ ಸಿಗುತ್ತೆ. ಸೊ ಇಂಥದ್ದೆಲ್ಲ ಮಾಂಸ ಎಲ್ಲ ತಿನ್ನೋರು ಮೀನು ಚಿಕನ್ನು ಅಂಥದ್ದೆಲ್ಲ ತಿನ್ಬೋದು, ಅದರಲ್ಲಿ ಕೂಡ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಮತ್ತೆ ಅದನ್ನ ಬಿಟ್ಟರೆ ಇನ್ನು ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ, ಅದು ಸಾಮಾನ್ಯವಾಗಿ ಅಷ್ಟು ಪ್ರಾಮುಖ್ಯವಾಗಿ ಕಂಡು ಬರಲ್ಲ, ಬಟ್ ಆದ್ರೂ ಕೂಡ ಯಾಕಂದ್ರೆ ಅದು ದೇಹದಲ್ಲೇನೆ ಫೋಲಿಕ್ ಆಸಿಡ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ತಕ್ಷಣಕ್ಕೆ ಕಾಣಿಸೋದಿಲ್ಲ. ಸೊ ಬಟ್ ಅದನ್ನು ಕೂಡ ತಗೊಳ್ಬೇಕು. ಎಲ್ಲಾ ತರ ಹಸಿರು ತರಕಾರಿಗಳಲ್ಲೂ ಇರುತ್ತೆ ಫೋಲಿಕ್ ಆಸಿಡ್ ಅಂಶ. ಸೊ ಹಂಗಾಗಿ ಅದು ತುಂಬಾ ಎಲ್ಲರಿಗೂ ಅಂತ ಸಾಮಾನ್ಯವಾಗಿ ಕಾಣಿಸೋಲ್ಲ, ಲಕ್ಷಣಗಳು ಕಾಣಿಸೋದಿಲ್ಲ ಅದ್ರದ್ದು. ಮತ್ತೆ ಅದನ್ನ ಬಿಟ್ಟರೆ ಇನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಮೆಗ್ನೀಷಿಯಂ ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಅಂತ ಹೇಳ್ತೀವಿ, ಇವೆಲ್ಲ ಈಗ ಎಲ್ಲ ತುಂಬಾ ಜನ ಬರ್ತಾರೆ ಪ್ರೆಗ್ನೆನ್ಸಿಲು, ಮೇಡಮ್ ನನಗೆ ಮೊಣಕಾಲು ನೋವಿದೆ, ಮತ್ತೆ ಕಾಲಿನ ಹಿಂದಿನ ಭಾಗ ನೋವಿದೆ, ಸ್ವಲ್ಪ ಕಾಲೆಲ್ಲ ಮಲಗಬೇಕಾದ್ರೆ ಜುಮ್ ಜುಮ್ ಅನ್ನತ್ತೆ, ಮತ್ತೆ ಪ್ರೆಗ್ನೆಂಟ್ ಬಾಣಂತಿಯರಲ್ಲೂ ಬರ್ತಾರೆ, ನಂಗೆ ಕುತ್ಕೊಂಡ್ರೆ ಬೆನ್ನು ನೋವು ಬರುತ್ತೆ ಮೇಡಮ್, ಕೈ ಕಾಲೆಲ್ಲ ನೋವು ಬರುತ್ತೆ, ಚುಚ್ಚಿದಂಗ, ಇವೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದ್ರೆ ಅದೇನೆ ನಾನು ಹೇಳ್ದಂಗೆ ಎಲ್ಲಾ ತರ

0: ಕಾಳುಗಳು, ಯಾವ ಕಾಳುಗಳು ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲಾ ತರ ಕಾಳುಗಳು, ಬೇಳೆ ಕಾಳಿರ್ಬೋದು, ತೊಗರಿ ಕಾಳಿರ್ಬೋದು, ಎಲ್ಲಾ ತರ ಕಾಳುಗಳನ್ನ ಮೊಳಕೆ ಕಟ್ಟಿ ತಿನ್ಬೋದು, ಅಥವಾ ಹಾಗೇನೆ ಸಾಂಬಾರ್ ಮಾಡಿ ತಿನ್ಬೋದು, ಅಥವಾ ಬೇರೆ ಈಗ ಪಿಸ್ತಾ, ಸಣ್ಣ ಡ್ರೈ ಫ್ರೂಟ್ಸ್ ಅಂತ ಹೇಳಿದೆ, ಇವರಲ್ಲೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಇವೆಲ್ಲ ನಮ್ಮ ದೇಹದಲ್ಲಿ ಬೇಡದಿರ ಅಂತ ಏನು ಅಂಶಗಳಿರುತ್ತೋ ಅದನ್ನು ಕಡಿಮೆ ಮಾಡಿ, ಇನ್ಫ್ಲಮೇಟ್ರಿ ಇದು ಅಂತ ಹೇಳ್ತೀವಿ, ಅವೆಲ್ಲಕ್ಕನ್ನ ಕಡಿಮೆ ಮಾಡಿ ಇದು ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಪಡಿಸುತ್ತೆ. ಮತ್ತು ನೀರು, ಅದನ್ನು ಕೂಡ ಇಂಪಾರ್ಟೆಂಟ್, ನೀರು, ದ್ರವ ಪದಾರ್ಥಗಳು ಅವನ್ನು ಕೂಡ ಸೇವಿಸಬೇಕಾಗತ್ತೆ.
1: ಮೇಡಮ್, ನೀವು ಮೊದಲೇ ಮಾತನಾಡ್ತಾ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಬಾಣಂತಿ ಸಂದರ್ಭದಲ್ಲಿ ಅವ್ರ ಮನೆಗಳಲ್ಲಿ ಹೆಚ್ಚಾಗಿ ನೀರು ಮತ್ತು ದ್ರವ ಪದಾರ್ಥಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ವಿ. ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಯು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಇತರೆ ದ್ರವ ಪದಾರ್ಥಗಳನ್ನು ಅವ್ರು ಸೇವಿಸಬೇಕು ಮೇಡಮ್?
0: ಇಷ್ಟು ಅಂದರೆ ಅದು ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ನಾರ್ಮಲ್ ಆಗಿ ಹೇಳೋದು 90% ಆಫ್ ದ ಬಾಡಿ ವೆಯ್ಟ್, ಅಂದರೆ 90% ದೇಹದಲ್ಲಿ ಇರುವಂಥದ್ದೆಲ್ಲ ನೀರಿನ ಅಂಶ ಅಂತಾನೆ. ಸೊ ಒಬ್ಬೊಬ್ರು ದೇಹ ಕಟ್ಟು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಆವ್ರೇಜ್ ಪರ್ಸನ್ ಅಂತ ಹೇಳಿದ್ರೆ 2-2.5 liters ಅಂತ ಹೇಳ್ತೀವಿ, ಅದು ಮಿನಿಮಮ್ ನಾವು ಹೇಳಂತದ್ದು. ಕೆಲವ್ರದ್ದು ಸ್ವಲ್ಪ ದಷ್ಟ ಪುಷ್ಟವಾಗಿ ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರಿನ ಅಂಶ. ಅವರೆಲ್ಲ 3 liters ತನಕನು ಕೂಡ ನೀರು ಕುಡಿಬಹುದು. ಯಾವಾಗೆಲ್ಲ ಕುಡಿಬೇಕು ನಿಮ್ ಈಗ ಕೆಲವರಿಗೆ ಏನಂದ್ರೆ ಬರೀ ಅವ್ರದ್ದು ಅಭ್ಯಾಸ ಹೆಂಗಿರುತ್ತಂದ್ರೆ ನಾನು ಊಟ ಮಾಡ್ತೀನಿ ಅವಾಗ ಒಂದು ಗ್ಲಾಸ್ ನೀರು ಕುಡಿತೀನಿ. ಸೊ ಆಗ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ಬರೀ ಇಲ್ಲ ಬಾಯಾರಿಕೆ ಆದಾಗ ನೀರು ಕುಡಿ. ಸೊ ಆ ಥರ ಮಾಡೋದ್ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಅವ್ರದ್ದೇನು ದಿನ ದೈನಂದಿನ ಕ್ರಿಯೆಗಳಿರುತ್ತೋ ಅದನ್ನೆಲ್ಲ ಮುಗಿಸಿ ಒಂದು ಕಾಯಿಸಿ ಆರಿಸಿರೋ ಒಂದು 1/2 liter ಅಟ್ಲೀಸ್ಟ್ 300-500 ml, 300-500 ml ಅಂತ ಹೇಳ್ತೀವಿ, ಅದನ್ನು ನೀರನ್ನು ಸೇವಿಸೋದು ಇದು ತುಂಬ ಒಳ್ಳೇದು. ಯಾಕಂದ್ರೆ ನೀವು ಮಲಗಿದ್ದು ಎದ್ದಾಗ ನಿಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನು ಆದಷ್ಟು ಸ್ಟಾಪ್ ಆಗಿರುತ್ತೆ ಅಂತ ಹೇಳಲ್ಲ, ಅಂದರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗಕ್ಕಿಂತ ಡೇ ಟೈಮಲ್ಲಿ ಇರೋದಕ್ಕಿಂತ ನೀವು ಮಲಗಿದ್ದು ಎದ್ದಾಗ ಅವೆಲ್ಲ ಚಟುವಟಿಕೆಗಳು ಕಡಿಮೆ ಇರುತ್ತೆ. ಸೊ ನೀವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕೆಮಿಕಲ್ಸ್ ಇರುತ್ತೋ ಅಥವಾ ಆ್ಯಸಿಡ್ ಅಂಶ ಇರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೀವು ಊಟ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀರ್ಣಕ್ರಿಯೆ ಆಗಲಿ, ನಿಮಗೆ ಆ ಒಂದು ಲವಲವಿಕೆ ಇರುತ್ತೆ ಕೆಲಸ ಮಾಡೋದ್ರಿಂದ. ಇಲ್ಲ ಕೆಲವ್ರು ಹೇಳ್ತಾರೆ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂಥರ ಮೈಯೆಲ್ಲ ಭಾರ ಅನಿಸುತ್ತೆ, ಒಂಥರ ತಲೆ ಭಾರ ಆದಂಗೆ ಅನಿಸುತ್ತೆ, ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಕೆಲವು ಸಮಸ್ಯೆಗಳೆಲ್ಲ ಅವರು ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದರೆ ನೀರು ಸರಿಯಾಗಿ ತಗೊಳ್ದೇ ಇರೋದ್ರಿಂದ ಆಗುವಂಥದ್ದು. ಸೊ ಇದು ಬೆಳಗಿನ ಟೈಮಲ್ಲಿ, ಇನ್ನು ಮತ್ತೆ ಊಟ ಆದಮೇಲೆ ಮತ್ತೆ ಹಾಗೇನೆ ಒಂದು 250-500 ml ನೀರು ಕುಡಿಯುವಂಥದ್ದು, ಮತ್ತೆ ಮಧ್ಯಾಹ್ನ ರಾತ್ರಿ ಊಟ ಆದ್ಮೇಲೂ ಅಷ್ಟೇ ಅದನ್ನು ಇದು ಮಾಡುವಂಥದ್ದು. ಸೊ ಅದು ಒಂದು ಬಾಟಲ್ ಇಟ್ಕೊಂಡ್ಬಿಟ್ರೆ ಈಸಿ, 1 liter ಬಾಟಲ್ ಇಟ್ಕೊಬಿಟ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕುಡಿತಿದ್ದೀನಿ ಎಷ್ಟು ಕುಡಿತಿಲ್ಲ ಅಂತ ಹೇಳಿ. ಮತ್ತೆ ಅದನ್ನ ಬಿಟ್ಟರೆ ಎಳ್ನೀರು ಕುಡಿಬೋದು, ಆವಾಗಲೇ ಹೇಳ್ದಂಗೆ ಮಜ್ಜಿಗೆ ಕುಡಿಬೋದು. ಈಗ ನಾನು ಜ್ಯೂಸ್ ಮಾಡಿ ಕುಡಿಬೋದು, ಕೆಲವ್ರಿಗೆ ಹಣ್ಣು ತಿನ್ನಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ಜ್ಯೂಸ್ ಮಾಡಿ ಕುಡಿಬೋದು. ಆದರೆ ಆದಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ದಂಗೆ ಅಂದರೆ ಬೇಕ್ರಿ ಅಥವಾ ಅಂಗಡಿಗಳಲ್ಲಿ ಸಿಗುವಂಥ ಜ್ಯೂಸಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಅಂದರೆ ಅಲ್ಲೇ ಆ ಹಣ್ಣನ್ನು ತೆಗೆದು ಮಾಡಿ ಹಾಕಿರುವಂಥ ಜ್ಯೂಸ್, ಮತ್ತು ಅದರಲ್ಲಿನೂ ಕೂಡ ಶುಗರ್ ಹಾಕಿ ಕುಡಿಬಾರ್ದು. ಯಾಕಂದರೆ ಆಲ್ರೆಡಿ ನೀವು ಕುಡಿಯೋ ಹಣ್ಣಿನಲ್ಲೇ ಸಕ್ಕರೆ ಅಂಶ ಇರುತ್ತೆ, ನೀವು ಅದಕ್ಕೆ ಹೆಚ್ಚು ಸಕ್ಕರೆ ಅಂಶ ಹಾಕಿದ್ರೆ ಏನಾಗುತ್ತೆ, ನೀವು ಅದನ್ನು ಕುಡಿದಾಗ ನಿಮ್ಮ ಮತ್ತೆ ದಣಿವು ಜಾಸ್ತಿ ಆಗುತ್ತೆ, ಆಗ ನೀವು ಮತ್ತೆ ನೀರು ಕುಡಿಬೇಕಂತ ಅನಿಸುತ್ತೆ. ಸೊ ಆದಷ್ಟು ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಅಭ್ಯಾಸ ಆಗಿರೋರಿಗೆ, ಬಟ್ ಅದು ಅಭ್ಯಾಸ ಮಾಡ್ತಾ ಬಂದರೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅವರಿಗೆ ಸಕ್ಕರೆ ಹಾಕಿ ಕುಡಿಯೋಂಥದ್ದು. ಸೊ ಅದನ್ನು ಒಂದನ್ನು ಪಾಲನೆ ಮಾಡಬೇಕಾಗತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದರಿಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಪೋಷಕರಿರ್ಬೋದು, ಅಜ್ಜಿಯರು ಅಥವಾ ಇತರೆ ಸದಸ್ಯರುಗಳು ಹೇಗೆ ಅವ್ರಿಗೆ ಬೆಂಬಲವನ್ನು ಮತ್ತು ಸಹಕಾರವನ್ನು ನೀಡಬೇಕಾಗತ್ತೆ ಮೇಡಮ್?
0: ಈಗ ಏನಂತ ಅಂದರೆ ಹಿಂಗಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಂದರೆ ಹುಟ್ಟಿದ ತಕ್ಷಣ ಪಾಪು ಕಂಪ್ಲೀಟಾಗಿ ತಾಯಿದೇ ಜವಾಬ್ದಾರಿ, ಬೇರೆ ಇನ್ಯಾರು ಇಲ್ಲ, ಪಾಪು ಆಯಿತು ತಾಯಿ ಆಯಿತು. ಸೊ ಈ ಥರ ಮಾಡುವಂಥದ್ದು ತಪ್ಪು. ಯಾಕಂದರೆ ಒಂದು ಮಗು ಹುಟ್ಟಿದೆ ಅಂತ ಹೇಳಿದರೆ ಆ ಮಗುನ ನೋಡ್ಕೊಳ್ಳೋಂಥ ಜವಾಬ್ದಾರಿ ತಾಯಿದಷ್ಟೇ ಇರಲ್ಲ, ಅವ್ರದ್ದು ಅವರ ಅಜ್ಜ ಅಜ್ಜಿ ಮತ್ತೆ ತಂದೆದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಯಾಕೆ ಈಗ ತಾಯಿ ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಎಷ್ಟೊಂದು ಆತಂಕ ಭಯ ಅವರಿಗೆ ಮೊದಲನೇ ಈಗ ಇನ್ನೂ ಮೊದಲನೇ ತಾಯಂದಿರಲ್ಲಿ ಇದು ಹೆಚ್ಚು ಜಾಸ್ತಿಯಾಗಿ ಕಾಣಿಸುತ್ತೆ. ಈಗ ಅವರಿಗೆ ಮೊದಲೇ ಮಗು ಹುಟ್ಟಿರುತ್ತೆ, ಈ ಮಗು ಅದು ನೋಡಕ್ಕೆ ಸಣ್ಣದಿರುತ್ತೆ, ಈ ಪಾಪು ನಾನು ಹಿಂಗೆ ಎತ್ಕೊಳ್ಳೋದು, ಇದನ್ನ ಹಿಂಗೆ ನೋಡ್ಕೊಳ್ಳೋಂಥದ್ದು, ಇದಕ್ಕೆ ನಾನು ಚೆನ್ನಾಗಿ ಇದು ಎಲ್ಲ ನೋಡ್ಕೊಳ್ಳಿಕ್ಕೆ ಆಗುತ್ತಾ, ಅಥವಾ ನಾನು ಈಗ ನನಗೆ ಹಾಲು ಬರಲಿಲ್ಲ ಅಂದರೆ ನಾನು ಏನು ಮಾಡಲಿ, ನನಗೆ ಇದು ಹಾಲು ಈಗ ನಾನು ಕುಡಿಸ್ತಿರೋ ಹಾಲು ಪಾಪಕ್ಕೆ ಸಾಕಾಗ್ತಿದೆಯಾ, ಅವ್ರ ತಲೆಯಲ್ಲಿ ನಾನಾ ಏನು ಸಂದೇಹಗಳಿರುತ್ತೆ. ಸೊ ಎಲ್ಲನೂ ನೀವು ಅವ್ರಿಗೆ ಬಿಟ್ಬಿಟ್ಟಾಗ ಅವ್ರಿಗೆ ಏನು ಅವ್ರ ಮಾನಸಿಕ ಸ್ಥಿತಿ ಇನ್ನೂ ಕುಗ್ಗೋಗ್ಬಿಡುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಳ್ಬೇಕು, ಜವಾಬ್ದಾರಿನ ಡಿವೈಡ್ ಮಾಡ್ಕೋಬೇಕು. ತಾಯಿಗೆ ಏನೆಲ್ಲ ಕೆಲಸ ಇರುತ್ತೋ ಅದನ್ನ ತಾಯಿ ಮಾಡ್ತಾರೆ. ಈಗ ಮನೆ ಕೆಲಸನೂ ಮಾಡ್ಬೇಕು, ಮಗುನೂ ನೋಡ್ಕೋಬೇಕು ಅಂದ್ರೆ ಅದು ಆಗಲ್ಲ. ಸೊ ಜೊತೆ

0: ಅವರು ಸಣ್ಣ ಏನೆಲ್ಲ ತಾಯಿಯಲ್ಲಿ ಮಾಡುವಂತ ಕೆಲಸಗಳು, ಈಗ ಅವರು ಅವ್ರ ದೈನಂದಿನ ಕ್ರಿಯೆ ಮಾಡ್ಕೋತಾರೆ, ಉಳಿದಿದ್ದೆಲ್ಲ ಕೆಲಸಗಳನ್ನ ಮನೆಯವ್ರು ನೋಡ್ಕೋಬೇಕು. ಈಗ ತಾಯಿಗೆ ಊಟ ಮಾಡೋ ಸಮಯದಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಊಟ ತಿನ್ನಕ್ಕೆ ಆಗ್ಬೇಕು. ಕೆಲವೊಮ್ಮೆ ಏನಾಗಿರುತ್ತೆ, ಅವರು ಮಗು ನೋಡ್ಕೊಳ್ಳೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ನಿದ್ದೆ ಮಾಡೋದಿಲ್ಲ, ವಿಶ್ರಾಂತಿ ಇರಲ್ಲ, ಇವೆಲ್ಲ ಅವ್ರ ಮಾನಸಿಕ ಒತ್ತಡನೆ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ತಾಯಿ ಯಾವಾಗ ಊಟ ಮಾಡ್ತಿರ್ತಾರೆ ಅವಾಗ ಪಾಪು ಅಳುತ್ತೆ, ಅಥವಾ ಏನೋ ಪಾಪುಗೆ ಇನ್ನೇ ಏನೋ ಒಂದು ಬೇಕಾಗಿರುತ್ತೆ ಅಲ್ವಾ, ಆಟಾಡ್ತಿರುತ್ತೆ, ಅವಾಗ ತಂದೆ ಇರ್ತಾರಲ್ವಾ, ಅವರು ಸಹ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಮಗುನ ನೋಡ್ಕೊಳ್ಳೋದಿಕ್ಕೆ. ಅವಾಗ ತಾಯಿ ತಿಂಡಿ ಮಾಡ್ಬೋದು, ಸ್ವಲ್ಪ ವಿಶ್ರಾಂತಿಗೆ ಅವ್ರಿಗೆ ಇದು ಕೊಡ್ಬೋದು, ಪ್ರೋತ್ಸಾಹ ಮಾಡಬೇಕು, ಟೀಕೆ ಮಾಡಬಾರ್ದು. ಈಗ ನೀನು ನೀನ್ ಕರೆಕ್ಟ್ ಆಗಿ ನೋಡ್ಕೊಂತಿಲ್ಲ ಪಾಪುನ, ನೀನ್ ಕರೆಕ್ಟ್ ಆಗಿ ಪಾಪುಗೆ ಹಾಲು ಕುಡಿಸ್ತಿ ಆತರ ಹೇಳಿದ್ರೆ ಅವರಲ್ಲಿ ಆಲ್ರೆಡಿ ಇರೋಂತ ಭಯ ಇನ್ನ ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀನ್ ಮಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು, ತಾಳ್ಮೆ ಇರ್ಬೇಕು. ತಾಯಿ ಮತ್ತೆ ಮಗು ಇಬ್ರು ಒಂದೇ ರೀತಿ ಇರ್ತಾರೆ ಬಾಣಂತಿ ಈ ಟೈಮಲ್ಲಿ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿನ, ಯಾಕಂದ್ರೆ ಅದು ಅವ್ರದ್ದು ಹಾರ್ಮೋನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಆಗುತ್ತೆ, ಅವ್ರ ದೇಹದಲ್ಲಿ ಆತರ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹೊರಗಡೆಯಿಂದ ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ನಾವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು, ಇಲ್ಲ ನೀನ್ ಚೆನ್ನಾಗಿ ನೋಡ್ಕೋತಾ ಇದೀಯಾ, ನೀನೆಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ, ನಿಂಗೇನಾದ್ರೂ ತೊಂದರೆ ಆಗ್ತಿದ್ಯಾ ನೀನ್ ಹೇಳು ನಮ್ಗೆ, ನಾವು ನಿನ್ಗೆ ಪರಿಹಾರಕ್ಕೆ ಇದ್ ಮಾಡ್ತೀವಿ, ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ, ಆತರ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಸೊ ಆತರ ಮಾಡೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಸೊ ಅವಾಗ ಅವರಲ್ಲಿ ಒಂದು ಸಂತೋಷದ ಭಾವ ಇರುತ್ತೆ. ಸೊ ಆತರ ಅವ್ರು ಸಂತೋಷವಾಗಿದ್ದಾಗ ಅವರು ಮಗುನು ಕೂಡ ಸಂತೋಷವಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಹೆಂಗೆ ಬದಲಾವಣೆ ಆಗುತ್ತೋ ಅದು ತಾಯಿ ಮೇಲೆ ಮಗು ಮೇಲೆ ಇಬ್ರು ಮೇಲೂ ಈಕ್ವಲ್ ಆಗಿ ಪ್ರಭಾವ ಬೀರುತ್ತೆ. ಮತ್ ಈ ತರ ಎಲ್ಲ ಸಂತೋಷವಾಗಿರೋದ್ರಿಂದ ಆ ಬಾಂಧವ್ಯ ಬೆಳೆಯುತ್ತೆ ತಾಯಿ ಮತ್ತೆ ಮಗು ಮಧ್ಯೆ. ಸೊ ಈ ಬಾಂಧವ್ಯ ಮಗುವಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್, ಭದ್ರತೆ ಭಾವ, ಸೇಫ್ಟಿನೆಸ್ ಅಂತ ಇರುತ್ತೆ. ಸೊ ಅದನ್ನ ಇದನ್ನೆಲ್ಲ ಅದು ಚೆನ್ನಾಗಿ ಇದ್ ಮಾಡುತ್ತೆ. ಸೊ ಹಂಗಾಗಿ ಇದು ಬರೀ ಮಗುನ ನೋಡ್ಕೊಳ್ಳೋಂಥದ್ದು ಬರೀ ಮನೆ ಒಬ್ರದಷ್ಟೇ ಇರಲ್ಲ, ಮನೆಯಲ್ಲಿರೋರು ಎಲ್ಲಾರು ಅಜ್ಜ ಅಜ್ಜಿ ಯಾರೆಲ್ಲ ಇರ್ತಾರೆ, ಬೇರೆ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ನಾದಿನಿ ಇರ್ಬೋದು, ಯಾರು ಎಲ್ಲಾರು ಸ್ವಲ್ಪ ಹೆಲ್ಪ್ ಮಾಡಬೇಕು ತಾಯಿಗೆ.
1: ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಸ್ತನ್ಯಪಾನವನ್ನ ಉತ್ತೇಜಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಸಮುದಾಯದ ಪಾತ್ರ ಜೊತೆಗೆ ಇದರಲ್ಲಿ ಜನರು ಹೇಗೆ ಭಾಗವಹಿಸಬೇಕಾಗುತ್ತೆ ಮೇಡಮ್?
0: ಈಗ ಅದೇ ಹೇಳ್ದಂಗೆ ಒಂದು ಮಗು ನೋಡ್ಕೊಳ್ಳೋಂಥದ್ದು ಅದೇನು ಒಂದು ಹಳೆ ಗಾದೆ ಇದೆ, ರಾಜ್ಯನೇ ಹಾಳ್ಬೋದಂತೆ, ಬಟ್ ಒಂದು ಮಗುನ ನೋಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಸೊ ಇದು ಬರೀ ಮನೆಯದಷ್ಟೇ ಅಲ್ಲ, ಹೊರಗಡೆ ಈಗ ಅವ್ರು ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ಸಮಾಜದಂತಾಗಿರ್ಬೋದು, ಎಲ್ಲರದೂ ಕೂಡ ಅವ್ರ ಹೆಲ್ಪ್ ಬೇಕಾಗಿರುತ್ತೆ. ಸೊ ಈಗ ನಮ್ಮ ಸರ್ಕಾರ ಅಥವಾ ಸಮಾಜದಿಂದ ಏನ್ ಮಾಡ್ಬೋದು, ಒಂದು ಈಗ ಮೆಟರ್ನಿಟಿ ಲೀವ್ ಅಂತ ಇರುತ್ತೆ, ಅವ್ರಿಗೆ ಅದನ್ನ ಕೊಡ್ಬೇಕು. ಈಗ ಎಷ್ಟೊಂದ್ ಕಡೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದನ್ನ ಕೊಡೋದಿಲ್ಲ, ಯಾಕಂದ್ರೆ ಸಂಸ್ಥೆಗೆ ಕೊರತೆ ಆಗುತ್ತೆ ಅಂತ ಹೇಳಿ ಆ ರಜೆನ ಕಡಿಮೆ ಮಾಡುವಂಥದ್ದು. ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ತಾಯಿಗೆ ಲೀವ್ ಅಂತ ಹೇಳಿದ್ರೆ 6.5 ತಿಂಗಳು ಅಂದ್ರೆ 20 ವಾರ ಲೀವ್ ಅಂತ ಇರುತ್ತೆ. ಸೊ ಅದನ್ನ ಅವರು ಅವ್ರದ್ದು ಡೆಲಿವರಿ ಟೈಮಲ್ಲಿ ಇಂದಾನು ತಗೊಳ್ಬಹುದು, ಒಂದು 8 ವಾರ ಮತ್ತೆ ಅದು ಉಳಿದಿದ್ದು ನೆಕ್ಸ್ಟ್ ಇನ್ನು ಉಳಿದಿದ್ದು ಇನ್ನು 18 ವಾರ ಡೆಲಿವರಿ ಆದ್ಮೇಲೆ ಸಹ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಅದು ಇದು ಒಂದು ಸರ್ಕಾರದ ಕಡೆಯಿಂದ. ಮತ್ತೆ ಈಗ ಕೆಲಸ ಮಾಡುವಂತ ತಾಯಂದಿರಿಗೆ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ತಾಯಿಗೆ ಹಾಲು ಕುಡ್ಸೋದಿಕ್ಕೆ ಅಂತ ಹೇಳಿ ಒಂದು ಸಪ್ರೇಟ್ ಆಗಿ ಒಂದು ಜಾಗ ಮಾಡಿ ಕೊಡ್ಬೇಕು. ಅದು ಜಾಗ ಅಂದ್ರೆ ಅವ್ರಿಗೆ ಈಗ ಅಂದ್ರೆ ಪ್ರೈವಸಿ ಕೊಡ್ಬೇಕು ಅವ್ರಿಗೆ, ಅವ್ರಿಗೆ ಮತ್ತೆ ಸೇಫ್ಟಿ ಸುರಕ್ಷತೆ ಇರಬೇಕು, ಅದು ಒಂದು ಮಾಡಿಕೊಡ್ಬೇಕು. ಮತ್ತೆ ಜನದಲ್ಲಿ ಜಾಗೃತಿ ಮೂಡಿಸ್ಬೇಕು, ಸ್ತನ್ಯಪಾನ ಎಷ್ಟು ಮುಖ್ಯ, ಪ್ರಾಮುಖ್ಯತೆ ಇದೆ, ಮತ್ತೆ ಅದರಿಂದ ಏನೆಲ್ಲ ಮಗುಗೆ ತಾಯಿಗೆ ಏನೆಲ್ಲ ಸಹಾಯ ಆಗುತ್ತೆ, ಮತ್ತೆ ಅದರಲ್ಲಿ ಇರುವಂತ ಮೂಢ ನಂಬಿಕೆಗಳು ಅದನ್ನ ದೂರ ಪಡಿಸ್ಬೇಕು. ಇವೆಲ್ಲ ಮಾಡೋದ್ರಿಂದ ತಾಯಿ ಅದ ಹೆಂಗಾಗುತ್ತೆ ಅಂದ್ರೆ ಎಲ್ಲ ವರ್ಕ್ ಡಿವೈಡ್ ಆಗುತ್ತೆ. ಸೊ ಅವಾಗ ತಾಯಿ ಮೇಲೆ ಬೀರುವಂತ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ಅಕ್ಕಪಕ್ಕ ಜನಗಳು ಮನೆ ಜನಗಳೆಲ್ಲ ಹೇಳುವಂಥದ್ದು, ಇಲ್ಲ ನಿಮ್ಮ ಸೊಸೆ ಚೆನ್ನಾಗಿ ನೋಡ್ಕೋತಿಲ್ಲ ಮಗುನ, ಇವ್ರು ಹಿಂಗ್ ಮಾಡ್ತಿದ್ದಾರೆ, ನಾವ್ ಹಂಗ್ ಮಾಡಿದ್ವಿ, ನಿಮ್ಮ ಸೊಸೆ ಎಲ್ಲಾನು ತಿಂತಾರೆ, ಆತರ ಜನಗಳ ಟೀಕೆನ ಕೇಳ್ಬಾರ್ದು. ಅವ್ರ ಈಗ ಜನಗಳೆಲ್ಲೂ ಜಾಗೃತಿ ಮೂಡಿಸ್ಬೇಕು, ಅವ್ರಿಗೆ ಯಾವ ತರ ಪೌಷ್ಟಿಕವಾದ ಆಹಾರ ಕೊಡ್ಬೇಕು, ಯಾವ ರೀತಿ ಹಾಲನ್ನ ಕುಡಿಸೋಂಥದ್ದು, ಸ್ತನ್ಯಪಾನ ಮಾಡುವಂಥದ್ದು, ಅದರೆಲ್ಲ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಅವರು ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅದು ಇನ್ನೊಬ್ರಿಂದ ಇನ್ನೊಬ್ರಿಗೆ ಹರಡುತ್ತೆ. ಹೀಗೆ ಹರಡ್ತಾ ಹರಡ್ತಾ ಈಗ ಅಂತ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಅಂದ್ರೆ ಎಲ್ಲಾ ಕಡೆ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಎಲ್ಲಾ ತರ ಫೇಸ್ಬುಕ್, ಎಲ್ಲಾ ಕಡೆ ಈಗ ಒಂದ್ ಕಡೆ ನಾವು ಈ ತರ ಮಾಹಿತಿ ಇದೆ ಅಂತ ಹರಡಿದ್ರೆ ಅದ್ ಎಲ್ಲಾ ಜನಗಳಿಗೂ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲರಿಗೂ ತಲುಪಿರುತ್ತೆ. ಬರೀ ತಲುಪೋದಷ್ಟೇ ಅಲ್ಲ, ಕೇಳಿ ಬಿಡಬಾರ್ದು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದರಿಂದ ಬೇರೆಯವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಆಗುತ್ತೆ ಅಂತ ಇದು ಮಾಡಬೇಕಾಗತ್ತೆ. ಮತ್ತೆ ಅದು ಬಿಟ್ಟರೆ ಈಗ ಬೇರೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಇದೆ, ಮಾ ಅಂತ ಒಂದು ಪ್ರೋಗ್ರಾಮ್ ಇದೆ, ಮದರ್ ಅಫೆಕ್ಷನ್ ಅಸೋಸಿಯೇಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದ್ರ ಕಡೆಯಿಂದ ಅದೇ ಹೇಳ್ದಂಗೆ 1 hour

0: ಕಡೆ ತಾಯಿಗೆ ಹಾಲ್ ಕುಡ್ಸ್ ಅಂದ್ರೆ ತಾಯಿ ಮಗುಗೆ ಹಾಲ್ನ ಇದ್ ಮಾಡ್ಬೇಕು ವಿತ್ ಇನ್ 1 hour ಆಫ್ ಬರ್ತ್ ಅಂತ ಹೇಳಿ, ಮತ್ತೆ ಅದು 6 months ತನಕ ತಾಯಿ ಎದೆ ಹಾಲಷ್ಟೇ ಕೊಡ್ಬೇಕು, ಹೊರಗಡೆ ಏನು ಕೊಡ್ಬಾರ್ದು. ಮತ್ತೆ ತಾಯಿದು ಫಸ್ಟ್ ಬರುತ್ತಲ್ಲ ಹಾಲು ಗಿನ್ನಾಲು ಅಂತ ಹೇಳ್ತೀವಿ ಅದನ್ನ, ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂಶ, ಅದನ್ನ ಸಹ ಕೊಡ್ಬೇಕು. ಯಾಕಂದ್ರೆ ಅದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿ ಮಗುಗೆ ಸಿಗೋ ಅಂತ ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅದೆಲ್ಲ ಇರುತ್ತೆ ಅದರಲ್ಲಿ, ಸೊ ಅದನ್ನ ಕೊಡ್ಬೇಕು ಅಂತ ಇದೆ. ಮತ್ತೆ ಎಲ್ಲಾ ತರ ಅದು ಖಾಸಗಿ ಆಗಿರ್ಬೋದು ಅಥವಾ ಅದು ಗೌರ್ಮೆಂಟ್ ಆಗಿರ್ಬೋದು, ಆ ಎಲ್ಲಾ ಇದಿರುತ್ತೋ ವ್ಯವಸ್ಥೆಗಳು ಅಲ್ಲಿ ಎಲ್ಲ ತಾಯಿಗೆ ಸುರಕ್ಷಿತವಾಗಿ ಹಾಲು ಉಣಿಸಿಕೆ ಇರ್ಬೋದು ಅಥವಾ ಹಾಲು ಸಂಗ್ರಹ ಮಾಡೋದಕ್ಕೆ ಅದಕ್ಕೆಲ್ಲ ಅವರು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಗೌರ್ಮೆಂಟ್ ಕಡೆಯಿಂದನೂ ಇದೆ. ಬಟ್ ಅದು ಕೆಲವು ಕಡೆ ಅಷ್ಟೇ ಇದಾಗ್ತಿರುತ್ತೆ, ಮತ್ತೆ ಅದು ಜನಗಳಿಗೆ ಗೊತ್ತಿರೋದು ಇಲ್ಲ ಈ ತರ ಇದೆ, ನಾವು ಕೇಳ್ಬೋದು. ಈಗ ಭಯ ಇರುತ್ತೆ, ನಾವು ಕೇಳಿದ್ರೆ ನಮ್ಮನ್ನ ಎಲ್ಲಿ ಕೆಲ್ಸದಿಂದ ಇದ್ ಮಾಡ್ತಾರೆ ಆ ತರದೆಲ್ಲ ಒಂದು ಸಣ್ಣ ಪುಟ್ಟ ಭಯಗಳಿರುತ್ತೆ. ಬಟ್ ಆದ್ರೆ ಯಾಕಂದ್ರೆ ಅದು ಗೌರ್ಮೆಂಟ್ ಕಡೆಯಿಂದಾನೆ ಮಾಡಿದ್ದಾರೆ ತಾಯಿಗೆ ಎಲ್ಲಾ ಕಡೆಯಿಂದ ಅನುಕೂಲ ಆಗ್ಲಿ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತದ್ದು, ಮತ್ತೆ ಸಣ್ಣ ಪುಟ್ಟ ಜಾಗೃತಿ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡುವಂತದ್ದು, ಅದು ಈಗ ಪೋಸ್ಟರ್ ಹಾಕುವಂತದ್ದು ಇರ್ಬೋದು ಅಥವಾ ಟಿವಿಯಲ್ಲಿ ಏನೋ ಒಂದು ಪ್ರಕಟಣೆ ಮೂಡಿಸುವಂತದ್ದು ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂತ ಈ ತರ ಎಲ್ಲಾದ್ರೂ ಮೂಲಕ ಜನಗಳಲ್ಲಿ ಇದ್ರ ಸ್ತನ್ಯಪಾನದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ, ಮತ್ತೆ ಅದರಿಂದ ಏನೆಲ್ಲ ಮೂಢನಂಬಿಕೆಗಳಿದೆಯೋ ಅದನ್ನ ದೂರ ಪಡಿಸಿ ಇದು ಮಾಡಬೇಕು ಅಂತ.
1: ಮೇಡಮ್, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಸ್ತನ್ಯಪಾನ ಮಾಡ್ತಕ್ಕಂತ ತಾಯಿಂದರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂತ ತಪ್ಪು ಕಲ್ಪನೆಗಳೇನು ಮೇಡಮ್?
0: ಈಗ ಅವರಲ್ಲಿ ಅಂದರೆ ಏನು ತಪ್ಪು ಕಲ್ಪನೆಗಳಿರುತ್ತೆ ಅಂತ ಹೇಳಿದರೆ, ಒಂದು ಈಗ ಬರೀ ತಾಯಿ ಹಾಲಷ್ಟೇ ಸಾಕ ಮಗುಗೆ, ಈಗ ನಾವು ನೀರೆಲ್ಲ ಕುಡಿತೀವಿ ಮಗುಗೆ ನೀರು ಬೇಡವಾ ಅಂತ ಇರುತ್ತೆ. ಅದಕ್ಕೆ ಅವರು ನೀರು ಕುಡಿಸ್ಬೋದಾ ಪಾಪುಗೆ ಅಂತ ಕೇಳ್ತಾರೆ, ಇಲ್ಲ ಏನೂ ಬೇಡ, ಯಾಕಂದರೆ ನೀವು ಏನೆಲ್ಲ ಬೇಕಾಗಿರುತ್ತೋ ಮಗುಗೆ ಅಂಶ ಅದು ತಾಯಿ ಹಾಲಿನಲ್ಲಿದೆ, ಸೊ ಬರೀ ಅದಷ್ಟೇ ಸಾಕ, ನಾವು ಹಸು ಹಾಲು ಕೊಡೋದು ಬೇಡವಾ ಅಥವಾ ಬೇರೆ ಏನಾದರೂ ಜೇನುತುಪ್ಪ ತಿನ್ಸೋದು ಬೇಡವಾ ಅಥವಾ ಹೊರಗಡೆಯಿಂದ ಈಗ ಬೇರೆ ಏನೋ ಪೂಜೆ ಮಾಡಿ ಏನೋ ತೀರ್ಥ ಅದನ್ನೆಲ್ಲ ಕೊಡಬಾರ್ದಾ, ಸೊ ಅದೊಂದಿರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅದು ನಮ್ಮ ಮನೆಯಲ್ಲಿ ಆಗಿನ ಕಾಲದಿಂದ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ, ನಾನು ಈಗ ನಾನು ಅದೇ ತರ ಊಟ ಮಾಡ್ತೀನಿ, ಇದನ್ನ ಏನೋದು ಜಾಸ್ತಿ ಅನ್ನ ತಿನ್ನೋದು ಅಥವಾ ತರಕಾರಿ ತಿನ್ನೋದು ಇದೆಲ್ಲ ಮೈಯಲ್ಲಿ ನೀರು ತುಂಬ್ಕೊಬಿಡುತ್ತೆ, ನೀರು ತುಂಬಿದ್ರೆ ನಾನು ದಪ್ಪ ಆಗ್ಬಿಡ್ತೀನಿ, ಗರ್ಭಕೋಶ ನಂದು ಕೆಲ ಮೇಲೇನೆ ಇರುತ್ತೆ ಹೊಟ್ಟೆ ಕರ್ಗದಿಲ್ಲ, ಈ ತರ ಎಲ್ಲ ಒಂದು ತಪ್ಪು ನಂಬಿಕೆಗಳೇ. ನೀವು ಯಾವ ಊಟ ಮಾಡುವಂಥದ್ದು ನೀರು ಕುಡಿಯುವಂಥದ್ದಾಗ್ಲಿ ಅದು ಯಾವುದು ಕೂಡ ನಿಮ್ಮ ಗರ್ಭಕೋಶ ಕರ್ಗದಿಕ್ಕಾಗ್ಲಿ ನಿಮ್ಮ ಹೊಟ್ಟೆ ಕರ್ಗದಿಕ್ಕಾಗ್ಲಿ ಅದು ಯಾವ್ದ್ರ ಮೇಲೂ ಅದು ಪ್ರಭಾವ ಬೀರಲ್ಲ. ಅವೆಲ್ಲ ದೇಹದಲ್ಲಿ ಆಗಿರುವಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುವಂತ ಬದಲಾವಣೆಗಳು, ನೀವು ಪ್ರೆಗ್ನೆನ್ಸಿ ಮುಗಿತಾ ಬಂದಂಗೆ ಅವೆಲ್ಲ 6 ತಿಂಗಳಿಂದ 1 ವರ್ಷದ ಒಳಗೆ ಅವೆಲ್ಲ ಅದ್ರ ಮೊದಲಿನ ಪರಿಸ್ಥಿತಿಗೆ ತಾನಾಗೇನೆ ಬದಲಾವಣೆ ಆಗುತ್ತೆ. ಮತ್ತೆ ಅದನ್ನ ಬಿಟ್ಟರೆ ಇನ್ನ ಮೂಢನಂಬಿಕೆ ಏನು ಅಂತ ಹೇಳಿದ್ರೆ, ಮೂಢನಂಬಿಕೆಗಿಂತ ಭಯ ಅವರಲ್ಲಿ. ಈಗ ಮನೆಯಲ್ಲಿ ಏನಾದ್ರೂ ನಾನು ಹೇಳಿದ್ರೆ ಅದನ್ನ ಕೇಳ್ತಾರ, ಯಾಕಂದ್ರೆ ಅವ್ರು ಮುಂಚೆಯಿಂದ ಹಂಗೆ ಮಾಡ್ತಿದ್ದಾರೆ, ನಾನೇನಾದ್ರೂ ಹೇಳಕ್ ಹೋದ್ರೆ ನಂಗೆ ಬೈತಾರೆ, ಇಲ್ಲ ನಿನಗೆ ಗೊತ್ತಿಲ್ಲ ನೀನ್ ನಾವ್ ಹೇಳ್ದಂಗೆ ಕೇಳು ಆ ತರ ಮಾಡ್ತಾರೆ. ಸೊ ಆ ತರ ಮಾಡಬಾರ್ದು ಅವ್ರಿಗೆ. ಆದಷ್ಟು ನೀವು ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಅಷ್ಟು ಅವರು ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ.
1: ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಈ ಸ್ತನ್ಯಪಾನ ಮಾಡುವ ತಾಯಂದಿರಿಗೆ ಮತ್ತು ಅವರ ಕುಟುಂಬದವರಿಗೆ ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಮೇಡಮ್?
0: ಸಲಹೆ ಸಂದೇಶ ಒಂದೇನಂತ ಅಂದ್ರೆ, ಈ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಿ, ತಾಯಿ ಮೇಲೆ ಅಷ್ಟೇನೆ ಬಿಡ್ಬೇಡಿ ಬಾಧ್ಯತೆನ. ಮಗುನ ಸಾಕುವಂತ ಬಾಧ್ಯತೆ ತಾಯಿ ಜೊತೆಗೆ ತಂದೆ ಅಜ್ಜ ಅಜ್ಜಿ ಮನೆಯಲ್ಲಿ ಯಾರಿರ್ತಾರೆ ಎಲ್ಲಾರ್ದೂ ಕೂಡ ಇರುತ್ತೆ. ಮತ್ತೆ ಆದಷ್ಟು ತಾಯಿನ ಟೀಕೆ ಮಾಡೋದಕ್ಕಿಂತ ಅವರಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಮತ್ತೆ ಅವ್ರಿಗೆ ಪೌಷ್ಟಿಕವಾದ ಆಹಾರಗಳು, ಮತ್ತೆ ಅವ್ರಿಗೆ ಒಂದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡ್ಬೇಕು. ಮತ್ತೆ ಅವ್ರಿಗೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರೆ ಅಂದ್ರೆ ಅಲ್ಲಿನೂ ಕೂಡ ಸ್ವಲ್ಪ ಅವ್ರಿಗೆ ಎಷ್ಟು ಕೆಲಸ ಆಗುತ್ತೋ ಅಂದ್ರೆ ಕೆಲಸನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಆಗುತ್ತೋ ಅವ್ರಿಗೆ ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಕ್ ಅಷ್ಟೇ ಕೊಡಿ. ಅವ್ರ ಜೊತೆ ಇರೋ ಸಹೋದ್ಯೋಗಿಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೆ, ಮತ್ತೆ ಮನೆ ಸುತ್ತಮುತ್ತ ಇರೋರು ಅಷ್ಟೇ, ಅವ್ರನ್ನ ಹಾಡ್ಕೊಳ್ಳೋದಾಗ್ಲಿ ಅವ್ರಿಗೆ ಏನೋ ಭಯ ಪಡಿಸೋದಕ್ಕಿಂತ ಅವ್ರಿಗೆ ಏನನ್ನ ಗೊತ್ತಾಗ್ತಿಲ್ವೋ ಅದನ್ನ ಅವ್ರು ಅರ್ಥ ಮಾಡಿಸಿ ತಿಳಿಸ್ಬೇಕು ಬಯೋದಕ್ಕಿಂತ. ಮತ್ತೆ ತಾಳ್ಮೆ ತುಂಬಾ ಮುಖ್ಯ. ಈಗ ಅವರನ್ನು ಕೂಡ ನಾನು ನನ್ನ ಪೇಷಂಟ್ಸ್ ಕೇಳೋದಾಗೆ, ನೀವು ಬಾಣಂತಿಯರ್ನ ಮಗುನ ಹೇಗೆ ನೋಡ್ಕೊಂತಿರೋ ಬಾಣಂತಿಯರ್ನು ಅದೇ ರೀತಿ ಟ್ರೀಟ್ ಮಾಡಿ, ಅವ್ರನ್ನ ದೊಡ್ಡವರು ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಟ್ರೀಟ್ ಮಾಡಿ. ಆ ಒಂದು 3 months ಅವ್ರ ಮೈಂಡ್ ಕೂಡ ಅದೇ ಮಗು ತರಾನೇ ಇರುತ್ತೆ. ಸೊ ಇವ್ರನ್ನ ಎಷ್ಟು ತಾಳ್ಮೆಯಿಂದ ನೋಡ್ಕೋತೀರೋ ಅವ್ರನ್ನು ಅಷ್ಟೇ ತಾಳ್ಮೆಯಿಂದ ನೋಡ್ಕೊಳ್ಳಿ. ನೀವು ಒಂದು ಆತರ ಮಾಡಿ ನೋಡಿ, ವಿದಿನ್ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ಸ್ ಅಷ್ಟರಲ್ಲಿ ಅವರು ಫುಲ್ ನಗ್ನಗ್ತಾ ಆತ್ಮವಿಶ್ವಾಸದಿಂದ ಬರ್ತಾರೆ. ಒಂದು ಆತರ ಒಂದು ಎರಡು ಮೂರು ಪೇಷಂಟ್ಸ್ ಬಂದು ಕೂಡ ಆತರ ಮಾತಾಡಿ ಹೇಳಿದ್ದಾರೆ, ಮೇಡಮ್ ಹಂಗಾಗಿ ಹಂಗೆಲ್ಲ ಹೇಳಿದ್ಮೇಲೆ ಇವಾಗ ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮತ್ತೆ ಅವ್ರನ್ನ ತಕ್ಷಣಕ್ಕೆ ಅವ್ರಿಗೆ ಏನಾದರೂ ತೊಂದರೆ ಆಗ್ತದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಮನೆ ಪಕ್ಕದವ್ರು ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರೋ ಏನೋ ಹೇಳಿದರು, ಅದೆಲ್ಲ ನಾರ್ಮಲ್ ಇದೆ.

0: ಅದೇನು ತೊಂದರೆ ಇಲ್ಲ ಅಂತೇಳಿ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸತಿ ಆಸ್ಪತ್ರೆ ಕರ್ಕೊಂಡು ಬಂದು ತೋರಿಸಿ, ಈಗ ಅವ್ರಿಗು ಆಗ ಮನಸ್ಸು ಶಾಂತಿ ಆಗುತ್ತೆ. ಸೊ ಏನೂ ಇಲ್ಲ, ಇನ್ನು ನಾನು ಆರಾಮಿದ್ದೀನಿ ಅಂತ ಒಂದಿರುತ್ತೆ.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲ ಕುರಿತು ಸಾಕಷ್ಟು ಮಾಹಿತಿಗಳು ಮತ್ತು ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ನಮಸ್ತೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರ್ ಅವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರ್ ಅವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
4: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
5: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೈಯಲ್ಲಿ ಮೊಬೈಲ್, ತಲೆಯಲ್ಲಿ ಹೊಸ ಕನಸುಗಳು, ಹೃದಯದಲ್ಲಿ ದೇಶಪ್ರೇಮ ಒತ್ತ ಇಂದಿನ ಯುವಕರಿಗೆ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥ ಹಾಗೂ ಭಾರತದ ಭವಿಷ್ಯವನ್ನು ಬರೆಯುವಲ್ಲಿ ನಮ್ಮ ಯುವಶಕ್ತಿಯ ಪಾತ್ರ ಏನು ಎಂಬುದರ ಕುರಿತ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಿಮಗಾಗಿ. ಹೌದು ಕೇಳಿದರೆ, ಈ ದಿನದ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಈ ಮುಖ್ಯವಾದ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರೂ ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು. ಮತ್ತು ಎಲ್ಲ ಕೇಳುಗರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ

0: ಶುಭಾಶಯಗಳು.
1: ಸರ್, ಮೊದಲಿಗೆ ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಂಥ ಸಂದರ್ಭದಲ್ಲಿ, ಆಗಸ್ಟ್ 15 ಅಂತ ನಿಮಗೆ ನೆನಪಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ಒಂದು ಸಂಭ್ರಮದ ವಾತಾವರಣ ಇರುತ್ತೆ ಸರ್. ಆ ಸಂಭ್ರಮದ ವಾತಾವರಣದ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳಾಗಿದೆ, ಬಹಳಷ್ಟು ಹೋರಾಟಗಳಾಗಿದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಎಂದರೆ ಬರೀ ಸಂಭ್ರಮಾಚರಣೆ ಅಲ್ಲ, ಇದರ ಆಳವಾದ ಅರ್ಥವನ್ನು ತಾವು ಯಾವ ರೀತಿ ನಿಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಸರ್?
0: ವಿಶ್ವದಲ್ಲಿ ಸುಮಾರು 200 ಹೆಚ್ಚು ದೇಶಗಳು ಅಸ್ತಿತ್ವದಲ್ಲಿದ್ದಾವೆ ವಿಶ್ವಸಂಸ್ಥೆಯ ಪ್ರಕಾರ. ಇನ್ನೊಂದಷ್ಟು, ಇನ್ನ 8-10 ಅದು ಅಧಿಕೃತವಾಗಿಲ್ಲ. ಸೊ ಅದರಲ್ಲಿ ಭಾರತ ಅನ್ನುವುದು ಒಂದು ದೇಶ. ಜನಸಂಖ್ಯೆಯಲ್ಲಿ ಇಡೀ ವಿಶ್ವದಲ್ಲಿಯೇ ನಂಬರ್ 1 ಅಂದರೆ ಮೊದಲನೆಯ ಸ್ಥಾನದಲ್ಲಿದೆ. ಭೌಗೋಳಿಕವಾಗಿ 7ನೆಯ ಸ್ಥಾನದಲ್ಲಿ ಇದೆ. ಆರ್ಥಿಕವಾಗಿ ಬಹುತೇಕ 4ನೆಯ ಸ್ಥಾನದಲ್ಲಿ ಇದೆ. ಸೊ ಅಂದರೆ ಈ ವಿಶ್ವದಲ್ಲಿ ಭಾರತವನ್ನ ಕಡೆಗಣಿಸಲು ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಒಂದು ಭಾರತ ಅನ್ನೋದು ವಿಶ್ವದ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ. ಸೊ ಅದು ಭಾರತದ ಬಗ್ಗೆ ಇರುವ ಹೆಮ್ಮೆ. ಎರಡನೇದಾಗಿ, ಬೇರೆ ಬೇರೆ ದೇಶಗಳ ಇತಿಹಾಸ ಏನೇನಿದೆಯೋ, ಆದರೆ ಭಾರತ ದೇಶದ ಇತಿಹಾಸ ಪ್ರಾರಂಭ ಆಗೋದು ಹರಪ್ಪ ಮತ್ತು ಮಹೇಂಜೋದಾರೋ, ಅಂದ್ರೆ ಸಿಂಧು ನದಿಯ ತೀರದಲ್ಲಿ ಪ್ರಾರಂಭವಾದ ಹರಪ್ಪ ಮತ್ತು ಮಹೇಂಜೋದಾರೋ ಏನು ಸಂಸ್ಕೃತಿಗಳ ಇತಿಹಾಸ ಏನಿದೆ, ಅಲ್ಲಿಂದ ಭಾರತದ ಇತಿಹಾಸ ಅಧಿಕೃತವಾಗಿ ಪ್ರಾರಂಭವಾಗಿ ಇಲ್ಲಿವರೆಗೂ 2026ವರೆಗೂ ಈ ದೇಶ ಬೆಳ್ಕೊಂಡು ಬಂದಿದೆ. ಹೇಗಿದ್ರೆ ಎಲ್ಲಾ ದೇಶಗಳ ತರೋರು ಪ್ರಾರಂಭದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಆಮೇಲೆ ನಾಗರಿಕ ಪ್ರಪಂಚಕ್ಕೆ ಬಂದ, ಅದಾದ್ಮೇಲೆ ಸಾಮಂತ ರಾಜರುಗಳಿರ್ತಾ ಇದ್ರು, ಅದಾದ್ಮೇಲೆ ರಾಜಪ್ರಭುತ್ವ ಬಂತು, ರಾಜಪ್ರಭುತ್ವ ಆದ್ಮೇಲೆ ಭಾರತದ ಮೇಲೆ ಬೇರೆ ಬೇರೆ ಚಂಗೇಸ್ ಖಾನ್ ಇಂದ ಹಿಡಿದು ಗಜ್ನಿ ಗೋರಿ ಮೊಹಮ್ಮದ್ಗಳೆಲ್ಲ ಆಕ್ರಮಣಗಳೆಲ್ಲ ಆಗ್ತವೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಅರಬ್ ಮತ್ತು ಪರ್ಷಿಯನ್ ರಾಜರುಗಳ ಆಡಳಿತ ಆಗುತ್ತೆ. ಅದಾದ್ಮೇಲೆ ಫ್ರೆಂಚರು, ಡಚ್ಚರು, ಕೊನೆಗೆ ಇಂಗ್ಲಿಷರ ಆಡಳಿತವ ಆಗುತ್ತೆ. ಇಲ್ಲಿವರೆಗೂ ಕೂಡ ನಿಮಗೆ ಈ ಸ್ವಾತಂತ್ರ್ಯ ಅನ್ನುವುದು ಏನಿದೆಯಲ್ಲ ಭಾರತೀಯರಿಗೆ, ಅದು ಗಗನ ಕುಸುಮವಾಗಿತ್ತು. ಸ್ವಾತಂತ್ರ್ಯ ಅನ್ನೋದು ಏನೂ ಇರಲಿಲ್ಲ, ಅದು ರಾಜನೇ ದೈವತ್ವ ಅಂತೇಳಿ, ಅಥವಾ ಆಗ ಯಾರು ಸರ್ವಾಧಿಕಾರಿನೋ ಹೆಡ್ ಆಫ್ ದ ಪ್ರಾಂತ್ಯದಲ್ಲಿ ಇರ್ತಾನೋ ಆತನೇ ಮುಖ್ಯಸ್ಥನಾಗ್ತಾ ಇದ್ದ. ಆದ್ರೆ ಬ್ರಿಟಿಷರು ಬಂದು ಅವರ ವಿರುದ್ಧ, ಅಲ್ಲಿ ಬ್ರಿಟಿಷರದ್ದು ಕೂಡ ಸರ್ಕಾರದ ಆಡಳಿತಕ್ಕೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅನಂತರ ಇಂಗ್ಲೆಂಡಿನ ಆಡಳಿತಕ್ಕೆ, ರಾಣಿಯ ಆಡಳಿತಕ್ಕೆ ಒಳಪಟ್ಟಾಗ್ಲೂ ಕೂಡ ಭಾರತೀಯರಿಗೆ ಸ್ವಾತಂತ್ರ್ಯ ಅನ್ನೋದು ಇರಲೇ ಇಲ್ಲ. ಯಾವ ಸ್ವಾತಂತ್ರ್ಯ ಇರಲಿಲ್ಲ? ಊಟ, ತಿಂಡಿ, ಬಟ್ಟೆ, ಆ ಸ್ವಾತಂತ್ರ್ಯಗಳು ಸಾಮಾನ್ಯವಾಗಿ ಇರುತ್ತೆ, ಕೆಲವು ಸಾರಿ ಅದಕ್ಕೂ ಕುತ್ತಾಗಬಹುದು. ಆದರೆ ವ್ಯಕ್ತಿ ಸ್ವಾತಂತ್ರ್ಯ, ತನ್ನ ಹಕ್ಕುಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೀತಿ ನಿರೂಪಣ ಸ್ವಾತಂತ್ರ್ಯ ಇದೆಯಲ್ಲ, ಅದು ಭಾರತೀಯರಿಗೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿದ್ದೆ ನಿಜವಾದ ಸ್ವಾತಂತ್ರ್ಯದ ಹೋರಾಟ. ನಿಜವಾದ ಸ್ವಾತಂತ್ರ್ಯದ ಹೋರಾಟ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯ್ತಲ್ಲ, ಅದೇ ಸ್ವಾತಂತ್ರ್ಯ ಹೋರಾಟ. ಯಾವ ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ, ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ, ನಮ್ಮನ್ನ ನಾವು ಆಳುವ ಸ್ವಾತಂತ್ರ್ಯಕ್ಕಾಗಿ ಪ್ರಾರಂಭವಾಗಿದ್ದೆ ಈ ಸ್ವಾತಂತ್ರ್ಯ ಹೋರಾಟ. ಅದು ಅಂತಿಮವಾಗಿ ಅನೇಕ ಘಟ್ಟೆಗಳನ್ನ ಮಾಡಿ, ಮೊದಲನೇ 1857ರ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅನೇಕ, ನೀವು ಹೇಳ್ದಂಗೆ ತ್ಯಾಗ ಬಲಿದಾನಗಳು, ಬೇರೆ ಬೇರೆ ಎಲ್ಲಾ ತರದ್ದು ಹೋರಾಟಗಳು ಮಾಡಿ, ಅನಂತರ ಹೆಚ್ಚು ಕಡಿಮೆ ಮಹಾತ್ಮ ಗಾಂಧಿಯವರು ಅದರ 1919ರ ವೇಳೆಗೆ, ಅದಕ್ಕೆ ಮೊದಲಿನೂ 11ರಿಂದನೂ ಇರ್ತಾರೆ, ಆದರೆ 19ರ ವೇಳೆಗೆ ಹೆಚ್ಚು ಕಡಿಮೆ ಭಾರತದ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧಿಯವರ ನೇತೃತ್ವ ಸಿಗುತ್ತೆ. ಅದರಲ್ಲಿ ಅನೇಕರು ಮಂದಗಾಮಿಗಳು ಅಂತಿರ್ತಾರೆ, ಕೆಲವರು ಹಾರ್ಡ್ ಕೋರ್ ಉಗ್ರಗಾಮಿಗಳು ಅಂತಿರ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನು ಹೇಗೋ ಹಾಗೆ ಹೀಗೆ ಬ್ಯಾಲೆನ್ಸ್ ಮಾಡಿ ಅದು ಇತಿಹಾಸ ಮಾಡಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುತ್ತೆ. ಯಾವ ಸ್ವಾತಂತ್ರ್ಯ ಲಭಿಸ್ತು ಅಂದ್ರೆ, ಅದು ರಾಜಕೀಯ ಸ್ವಾತಂತ್ರ್ಯ, ಆಡಳಿತಾತ್ಮಕ ಸ್ವಾತಂತ್ರ್ಯ. ಸೊ ಅಂದ್ರೆ ನಮ್ಮ ದೇಶಕ್ಕೆ ಯಾರೋ ಒಬ್ರು, ಈಗ ಮೊದಲು ಅರಬ್ಬರು, ಪರ್ಷಿಯನ್ನರು ಇನ್ನರ ಇದ್ರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಅವರಲ್ಲದೆ ಭಾರತವನ್ನ ಭಾರತೀಯರೇ ಆಡಳಿತ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರ ಆಗಸ್ಟ್ 15. ಸೊ ಅದು ಇಡೀ ಭಾರತದ ಎಷ್ಟು ವರ್ಷಗಳ ಇತಿಹಾಸ ಇದೆಯೋ, ಹಿಂದೆ ಎಷ್ಟಿತ್ತೋ ಏನೋ ಗೊತ್ತಿಲ್ಲ, ಹರಪ್ಪ ಮತ್ತು ಮಹೇಂಜೋದಾರದಿಂದ ಇಲ್ಲಿಗೂ ತಗೊಂಡ್ರು ಕೂಡ 2000, 3000, 4000 ವರ್ಷಗಳಿಂದ ಇದ್ದಂತಹ ಒಂದು ಗುಲಾಮಿ ಮನಸ್ಥಿತಿಯೋ, ಅದು ಎಲ್ಲದರಿಂದ ಮುಕ್ತವಾಗಿ ನಿಜವಾದ ಭಾರತ ಅಸ್ತಿತ್ವಕ್ಕೆ ಬಂದಿದ್ದು ಒಟ್ಟಾರೆಯಾಗಿ 1947. ಮತ್ತು ಅದರಿಂದ ಆ ಸ್ವಾತಂತ್ರ್ಯವನ್ನು ಖಂಡಿತವಾಗ್ಲೂ ಸಂಭ್ರಮಿಸಬೇಕು. ಸಂಭ್ರಮಿಸಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಸ್ವಾತಂತ್ರ್ಯ ನಾವು ಗಳಿಸಿಕೊಂಡ ಶ್ರಮದಿಂದ, ಅಂದರೆ ಅನೇಕ ತ್ಯಾಗ ಬಲಿದಾನಗಳಿಂದ ಗಳಿಸಿಕೊಟ್ಟ ಸ್ವಾತಂತ್ರ್ಯ ಇದೆಯಲ್ಲ, ಇದು ಅತ್ಯಮೂಲ್ಯವಾದದ್ದು. ಈ 80 ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಇದು ನಮ್ಮ ಹಿಂದಿನ ಯಾವುದೇ ತಲೆಮಾರುಗಳಿಗೆ ಯಾರಿಗೂ ಸಿಗದಂತಹ ಅತ್ಯದ್ಭುತವಾದ ಸ್ವಾತಂತ್ರ್ಯವನ್ನು ನಮ್ಮ ದೇಶ ಸಿಕ್ಕಿ

0: ನಮ್ಮನ್ನ ನಾವೇ ಆಡಳಿತ ಮಾಡಿಕೊಂಡು ಆಮೇಲೆ ಪ್ರಜಾಪ್ರಭುತ್ವ, ಅದೇ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ತಲ್ಲ, ಈ ಸ್ವಾತಂತ್ರ್ಯದ ಬಗ್ಗೆ ಪ್ರತಿಯೊಬ್ಬರು ಕೃತಜ್ಞತೆಯನ್ನ ಅರ್ಪಿಸುವಂತಹ, ಸಂಭ್ರಮಿಸುವಂತಹ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಖಂಡಿತವಾಗ್ಲೂ ಬಹುದೊಡ್ಡ ಅರ್ಥ ಇದೆ. ಅದು ಭಾರತಕ್ಕೆ ವಿಶಿಷ್ಟವಾದ ಸ್ಥಾನವನ್ನ ಕಲ್ಪಿಸಿದೆ.
1: ಸರ್, ಹಾಗೇನೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೇನು ಶತಮಾನದ ಸನಿಹಕ್ಕೆ ನಾವು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಯುವಕರಲ್ಲಿ ಯಾವ ರೀತಿಯಾದಂಥ ದೃಷ್ಟಿಕೋನ ಇರಬೇಕು, ಅದು ಕೇವಲ ಹಕ್ಕಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಯುವಕರು ತಮ್ಮ ಪಾತ್ರವನ್ನು ವಹಿಸಬೇಕಾಗಿದೆ ಸರ್?
0: ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಯುವಕರು ಅಂದ್ರೆ ನಾವು ಸಾಮಾನ್ಯವಾಗಿ 15 ವರ್ಷದಿಂದ 35-40 ವರ್ಷದವರೆಗೂ ತಗೊಂಡೋಣ, ಹೆಚ್ಚು ಕಡಿಮೆ, ಅದೇನು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತೇನಿಲ್ಲ. ಸಾಮಾನ್ಯವಾಗಿ ನಾವು ಅದನ್ನ 15 ವರ್ಷ ಆಗ್ತಾ ಇದ್ದಂಗೆ ಒಂದು ಯುವಕರು ಅಲ್ಲಿಂದ 30-35-40ವರೆಗೂ ತಗೊಂಡ್ರು ಪ್ರಾಬ್ಲಮ್ ಇಲ್ಲ. ಸೊ ಈ ಯುವಕರಿಗೆ ಇದು ಬಹಳ ಮಹತ್ವದ್ದು, ಯಾಕೆಂದ್ರೆ ಒಂದು ದೇಶದ ನಿಜವಾದ ಭವಿಷ್ಯವೇ ಯುವಶಕ್ತಿ. ಯಾಕೆಂದ್ರೆ ಸೀನಿಯಾರಿಟಿ ಎಲ್ಲರೂ ಅಂದ್ರೆ ನಾವು ಒಂದ್ ಕಾಲದಲ್ಲಿ ಯುವಕರಾಗಿದ್ರೆ ಇಲ್ಲ ಅಂತಲ್ಲ, ಅಂದ್ರೆ ಸೀನಿಯಾರಿಟಿ ಬರ್ತಾ ಇದ್ದಂಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದು ಯಾವಾಗ್ಲೂ ಯುವಕರಿಗೆ, ಕಾಲಕಾಲಕ್ಕೂ ಯುವಕರನ್ನೇ ಮುಖ್ಯ ಮಾನದಂಡಗಳಾಗಿ ಇಟ್ಕೊಂಡು ಎಲ್ಲವು. ಅವರು ಮೊದಲು ಪ್ರಜಾಪ್ರಭುತ್ವ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಯುವಕರು. ಯಾಕೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ಆಡಳಿತ ಕ್ರಮಗಳು ಬಂದಿದ್ದಾವೆ ಇಡೀ ಜಗತ್ತಿನಲ್ಲಿ. ರಾಜಪ್ರಭುತ್ವದಿಂದ ಹಿಡಿದು ಸರ್ವಾಧಿಕಾರದಿಂದ ಹಿಡಿದು ಕಮ್ಯುನಿಸ್ಟ್ ಆಡಳಿತದಿಂದ ಹಿಡಿದು ಬೇರೆ ಬೇರೆ ಅನೇಕ ಆಡಳಿತಗಳೆಲ್ಲ ನೋಡಿದ ನಂತರ ಈ ಜಗತ್ತು ನಿಜವಾಗ್ಲೂ ಒಪ್ಕೊಂಡಿರೋದು ಪ್ರಜಾಪ್ರಭುತ್ವವನ್ನ, ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಯುವಂತಹ ಆಡಳಿತ. ಇದು ಗ್ರೀಸಿನ ಅಥೆನ್ಸ್ನಲ್ಲಿ ಪ್ರಾರಂಭ ಆಯಿತು, ಅದು ಭಾರತದಲ್ಲಿ ಈಗ ಅಸ್ತಿತ್ವದಲ್ಲಿದೆ. ಇದು ಅತ್ಯದ್ಭುತವಾದದ್ದು, ಅಂದ್ರೆ ನೀವೇ ಪ್ರಜೆಗಳು, ನೀವೇ ಪ್ರಭುಗಳು. ಸೊ ಇದನ್ನ ಯುವಕರು ಮೊದಲನೇದಾಗಿ ಮನವರಿಕೆ ಮಾಡ್ಕೊಳ್ಬೇಕು. ಒಂದು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ನಾವೇ ಬಾಸ್, ನಾವೇ ನಮ್ಮ ಪ್ರತಿನಿಧಿಯನ್ನ, ನಾವು ಯಾಕೆ ಎಲ್ಲರೂ ಹೋಗಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮ ಪ್ರತಿನಿಧಿಯನ್ನ ಒಬ್ಬ ಶಾಸಕನಾಗಿನೋ ಅಥವಾ ಸಂಸದನಾಗಿನೋ ಮಂತ್ರಿಯಾಗಿಯೋ ಪ್ರಧಾನ ಮಂತ್ರಿಯಾಗಿಯೋ ಏನೋ ಒಂದು ಆಡಳಿತದಲ್ಲಿ ನಾವು ಮಾಡ್ತೀವಿ, ಅದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಇದೆ. ಸೊ ಇದನ್ನ ಮೊದಲು ಯುವಕರು ಅರ್ಥ ಮಾಡ್ಕೊಂಡ್ರೆ ಅದರನ್ನ ಹೇಗೆ ಉಳಿಸ್ಬೇಕು. ನೀವು ಹೇಳಿದ್ರೆ ಹಕ್ಕು ಮತ್ತು ಬರೀ ಕರ್ತವ್ಯಗಳು ಹಕ್ಕು ಮಾತ್ರನೇ ಅಂತಲ್ಲ, ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಅತ್ಯಂತ ಸಮಪ್ರಮಾಣದಲ್ಲೇ ಇದೆ. ನಮ್ಮ ಸಂವಿಧಾನವನ್ನ ರಚಿಸಿದ ಸಂವಿಧಾನ ಕರಡು ಸಮಿತಿಯ ನೇತೃತ್ವ ವಹಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇದನ್ನ ಅತ್ಯಂತ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವ ರೀತಿ ನನಗೆ ಆ ಹಕ್ಕು ಬೇಕು, ನನಗೆ ಶಿಕ್ಷಣದ ಹಕ್ಕು ಬೇಕು, ನನಗೆ ಆರೋಗ್ಯದ ಹಕ್ಕು ಬೇಕು, ನನಗೆ ಉದ್ಯೋಗದ ಹಕ್ಕು ಬೇಕು, ನನಗೆ ಬದುಕುವ ಹಕ್ಕು ಬೇಕು, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಬೇಕು, ಈ ಎಲ್ಲ ಹಕ್ಕುಗಳ ನಡುವೆ ಈ ದೇಶಕ್ಕಾಗಿ ನಾನು ಯಾವ ರೀತಿಯ ಕರ್ತವ್ಯವನ್ನ ಮಾಡಬೇಕು, ನಾನು ಹೇಗೆ ಪ್ರಾಮಾಣಿಕವಾಗಿರ್ಬೇಕು, ದೇಶದ ವಿಷಯದಲ್ಲಿ ದೇಶಭಕ್ತಿ ಇರ್ಬೋದು, ದೇಶದ ಯಾವುದೇ ಸಂಪನ್ಮೂಲಗಳಿರ್ಬೋದು, ದೇಶದ ಮೌಲ್ಯಗಳನ್ನ ಕಾಪಾಡಿಕೊಳ್ಳುವಂತಹ ಕರ್ತವ್ಯಗಳಿದಾವಲ್ಲ, ಈ ಕರ್ತವ್ಯಗಳನ್ನ, ಹಕ್ಕು ಮತ್ತು ಕರ್ತವ್ಯಗಳನ್ನ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಕ್ಕನ್ನ ಕೇಳುವುದೇ ಜಾಸ್ತಿ ಆಗಿದೆ. ಹಕ್ಕು ಖಂಡಿತ ಕೇಳಲಿ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಹಕ್ಕಿನ ಜೊತೆ ಕರ್ತವ್ಯ ಪ್ರಜ್ಞೆನೂ ಕೂಡ ಸದಾ ನಮ್ಮ ಜೊತೆ ಇರಬೇಕು. ಜೊತೆಗೆ ಹಕ್ಕನ್ನ ಕೇಳುವ ಪಡೆಯುವ ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಪೂರೈಸಿದಾಗ. ಅದನ್ನ ಈ ಯುವಜನಾಂಗ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಈಗ ನಾನು ಹೇಳಿದೆ ಆಗ್ಲೇ, ಯುವಕರು ಅಂದ್ರೆ ಯಾರು, ಅದೇ 90ರ ನಂತರ ಹುಟ್ಟಿದವ್ರನ್ನ ಯುವಕರು ಅನ್ಬೋದು, ಅಥವಾ 80, 85, 90 ಇಸ್ವಿ ನಂತರ ಹುಟ್ಟಿದವರು, ಅವ್ರಿಗೆ ಈಗ 25, 26, 30, 35 ಇರುತ್ತೆ. ಸೊ ಇವರಿಗೆ ಸ್ವಾತಂತ್ರ್ಯದ 50 ವರ್ಷಗಳ ಹಿಂದಿನ ಅಥವಾ 40 ವರ್ಷಗಳ ಹಿಂದಿನ ತ್ಯಾಗ ಬಲಿದಾನಗಳು ನಿಧಾನವಾಗಿ ಮರಿತಾ ಇದ್ದಾರೆ. ಮಾಹಿತಿ ಇರ್ಬೋದು ಅವ್ರಿಗೆ, ಗೂಗಲ್ ಅಲ್ಲಿ ಹೋದ್ರೆ ಅಥವಾ ಇನ್ನೆಲ್ಲ ಹೋದ್ರೆ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಡಿದ್ರು, ಭಗತ್ ಸಿಂಗ್ ಏನು, ಚಂದ್ರಶೇಖರ್ ಆಜಾದ್ ಏನು, ಮಹಾತ್ಮ ಗಾಂಧಿ ಏನು, ಅಂಬೇಡ್ಕರ್, ಈ ಮಾಹಿತಿ ಇರ್ಬೋದು, ಆದ್ರೆ ಅವರು ನಿಜವಾದ ಅದಕ್ಕೆ ಸಾಕ್ಷಿದಾರರಾಗಿಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಸ್ವತಂತ್ರ ಹೋರಾಟಗಳ ಪ್ರಾರಂಭ ಆಗಿ ಅದರ ಒಂದಷ್ಟು ನೆನಪುಗಳು ಅವ್ರಿಗೆ ಇರ್ತಾ ಇತ್ತು, ಪಠ್ಯ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅದ್ರ ಬಗ್ಗೆ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಈಗಾಗಿಲ್ಲ, ಈಗಿನ ಯುವಶಕ್ತಿ ಈ ಸ್ವಾತಂತ್ರ್ಯ ನಮ್ಗೆ ತಾನೇ ತಾನಾಗಿ ಬಂದಿರೋದು, ಈ ದೇಶ ಪ್ರಾರಂಭದಿಂದಲೂ ಅಸ್ತಿತ್ವದಲ್ಲಿ ಇರೋದೇ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಅಥವಾ ನಿರ್ಲಕ್ಷ್ಯ ಕಲ್ಪನೆ ಅವರಲ್ಲಿದೆ. ಇದನ್ನ ಬಹಳ ಕಷ್ಟಪಟ್ಟು ಗಳಿಸಿರೋದು, ಉಳಿಸ್ಕೊಳ್ಳುವ ಜವಾಬ್ದಾರಿ ಇದೆ, ಅದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಸಂಘರ್ಷಗಳಿಂದಿದ್ದಾವೆ, ಯಾರು ಯಾವಾಗ ಬೇಕಾದ್ರೂ ನಾವು ಏನಾದ್ರೂ ದುರ್ಬಲರಾದ್ರೆ ನಮ್ಮನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ದೇಶಗಳು ಈಗಲೂ ಕಾಯ್ತಾ ಇರ್ತವೆ. ಅಂದ್ರೆ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದು ಏನು ಅಂದ್ರೆ ನಮ್ಮ ಹಕ್ಕುಗಳ ಜೊತೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಿದಾಗ. ಮುಖ್ಯವಾಗಿ ಯುವಜನಾಂಗ ಏನಿದೆ, ಯುವಜನಾಂಗ ಈ ಸ್ವಾತಂತ್ರ್ಯೋತ್ಸವ, ಈಗ ಏನ್ ಸುಮ್ಮನೆ ಇನ್ನ 80 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ 20 ವರ್ಷಕ್ಕೆ 100 ವರ್ಷ ಆಗುತ್ತೆ, 100 ವರ್ಷದಲ್ಲೂ ಕೂಡ ಭಾರತ ವಿಶ್ವದಲ್ಲಿ ಈಗಿನಂತೆ ಪ್ರಮುಖ ಸ್ಥಾನವನ್ನ ಪಡೆದು ಇನ್ನೂ ಒಂದು

ಎಲ್ಲ ಕೆಲವರು ಹೇಳ್ತಾರೆ ವಿಶ್ವ ಗುರು ಆಗೋದು ಅಥವಾ ವಿಶ್ವದ ನಾಯಕತ್ವ ವಹಿಸೋದು ಅಥವಾ 21ನೇ ಶತಮಾನದ ಎರಡನೆಯ ಭಾಗವನ್ನ ಭಾರತ ವಿಶ್ವದಲ್ಲಿ ಲೀಡ್ ಮಾಡಬೇಕು ಅನ್ನೋದಾದ್ರೆ ಯುವಕರು ಅತ್ಯಂತ ಮಹತ್ವವನ್ನ ಮಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಬೇಕಾಗುತ್ತೆ, ಅದ್ರ ಜೊತೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನು ಸಮ ಪ್ರಮಾಣದಲ್ಲಿ ಅವರು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಯುವಕ ಶಕ್ತಿಯೇ ಈ ದೇಶಕ್ಕೆ ಒಂದು ಲಾಭ ಆಗುತ್ತೆ. ಹೊರತು ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸ್ವಾಮಿ ವಿವೇಕಾನಂದರು ಏನ್ ಕನಸು ಕಂಡಿದ್ರು, ಯುವಕರು ಅಂದ್ರೆ ಅವರ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸಖಂಡಗಳು ಇದೆಯಲ್ಲ, ಅದನ್ನು ಉಳಿಸ್ಕೊಬೇಕೆ ಹೊರತು ಸೀಡ್ಲೆಸ್ ಯುವಕರು ಆದ್ರೆ ಈ ದೇಶಕ್ಕೆ ಬಹಳ ಅಪಾಯಕಾರಿಯಾಗಿದೆ. 100 ವರ್ಷದ ಸಂಭ್ರಮದಲ್ಲಿ ಯುವಕರು ಹಕ್ಕಿನ ಜೊತೆ ಕರ್ತವ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡಬೇಕು ಅಂತೇಳಿ ನನಗೆ ಅನ್ಸುತ್ತೆ.

0: ಸರ್ ಹಾಗೇನೆ ಪ್ರಸ್ತುತವಾಗಿ ನಾವು ನೋಡ್ತು ಅಂದರೆ ನಮಗೆ ಸಂವಿಧಾನ ಭಾಳಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ನಾವು ಯಾವುದೇ ಒಂದು ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಅದಕ್ಕೆ ಹೋರಾಟವನ್ನು ಮಾಡುವಂಥ ಸ್ವಾತಂತ್ರ್ಯದ ಒಂದು ಅರಿವಿನಿಂದ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ಸರ್ಕಾರದ ವೈಫಲ್ಯದಿಂದ ಆಗಿರ್ಬೋದು ಅಥವಾ ದೇಶದಲ್ಲಾಗುವಂಥ ಒಂದು ಅರಾಜಕತೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಳ ಮುಖಾಂತರ ಅದನ್ನು ಬಯಲಿಗೆಳಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸಿಗಬೇಕಾದಂಥ ಹಕ್ಕಾಗಿರ್ಬೋದು, ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸರ್?
1: ಇದು ಕೂಡ ಒಳ್ಳೆಯ ಉತ್ತಮ ಪ್ರಶ್ನೆ. ಯಾಕೆಂದ್ರೆ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದ ಒಂದು ಜಂಜಿ ಹೋರಾಟ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ ಹೆಚ್ಚು ಪ್ರಸ್ತುತವಾಗುತ್ತೆ. ಯಾಕೆಂದ್ರೆ ನಾವು ಪ್ರಶ್ನಿಸುವ, ನಾನಾಗ್ಲೇ ಹೇಳಿದೆ, ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ಪ್ರಾಮಾಣಿಕವಾಗಿದ್ದಾಗ, ಅದು ಯುವಕರಾಗ್ಲಿ ಮಹಿಳೆಯರಾಗ್ಲಿ ಬೇರೆ ಯಾರೇ ಆಗಿರ್ಲಿ, ಆ ಒಂದು ಉದ್ದೇಶದಲ್ಲಿ ನಾವು ಪ್ರಾಮಾಣಿಕತೆ ಹೋಗಿ ಇರ್ಬೇಕಾಗುತ್ತೆ. ಈಗ ಒಂದು, ಎರಡನೇದಾಗಿ ನೀವು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಲ್ಲ, ಇದನ್ನು ಕೂಡ ಯುವ ಜನಾಂಗ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದು ಮಿತಿಗೆ ಒಳಪಟ್ಟದ್ದು. ನಿಮ್ಗೆ ಸ್ವಾತಂತ್ರ್ಯ ಅಂದಿದ್ದ ತಕ್ಷಣ ನಾನು ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಕಾನೂನಿನ ವ್ಯಾಪ್ತಿಯಲ್ಲಿ ನನ್ನನ್ನ ನಾನು ಅನುಭವಿಸುವ ಸ್ವಾತಂತ್ರ್ಯವೇ ಹೊರತು ಅದು ಸ್ವೇಚ್ಛೆ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಜನ್ಜಿ ಅಥವಾ ಯುವಕರಲ್ಲಿ ಹೇಳದೇನಂದ್ರೆ, ಈಗ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಎಲ್ರಿಗೂ ಅರಿವಿದೆ, ಆದ್ರೆ ಆರ್ಥಿಕ ಸ್ವಾತಂತ್ರ್ಯ ಇದೆಯಲ್ಲ, ಇದು ಕಾರ್ಲ್ ಮಾರ್ಕ್ಸ್ ಒಮ್ಮೆ ಹೇಳ್ತಾರೆ ಏನು ಅಂದ್ರೆ, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಯಾವ ಸ್ವಾತಂತ್ರ್ಯವೂ ಕೂಡ ನಿಷ್ಫಲ ಅಂತೇಳಿ. ಅದು ಈ ಅದರಲ್ಲೂ ಈಗ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣ ಆಗಿದೆ, ಜಾಗತೀಕರಣಕ್ಕೆ ಮುಕ್ತ ಮಾರುಕಟ್ಟೆಗೆ ಭಾರತ ಸಹಿ ಹಾಕಿದ ನಂತರ ಇಡೀ ಸಮಾಜ ಅರ್ಥವ್ಯವಸ್ಥೆಯಲ್ಲಿ ಅಂದ್ರೆ ಹಣ ಕೇಂದ್ರೀಕೃತವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯುವಕರು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ಒಂದು ಗೆರೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಏನಾದ್ರೂ ತಪ್ಪಿದ್ರೆ, ಯಾಕಂದ್ರೆ ಎಲ್ಲ ಹಿರಿಯರು ಹೇಳೋದು ಅಂದ್ರೆ ಈಗಿನ ಹುಡುಗರು ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸ್ವೇಚ್ಛೆಯನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪಿಸ್ತಾರೆ. ಅದರಲ್ಲಿ ಒಂದಷ್ಟು ಸತ್ಯವೂ ಇದೆ, ಆದ್ರೆ ಅದು ಸ್ವೇಚ್ಛೆಯಾಗಬಾರದು. ಆಮೇಲೆ ಪ್ರಶ್ನಿಸುವ ಹಕ್ಕು ಈಗ ಎಲ್ಲರಲ್ಲೂ ಬರ್ತಾ ಇದೆ, ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಕ್ರಾಂತಿಯೊಂದಿಗೆ ಪ್ರತಿಯೊಬ್ಬ ಭಾರತೀಯನು, ಬಹುಶಃ 100 ಕೋಟಿ ಏನೋ ಮೊಬೈಲ್ ಇದೆ ಅಂತ ಕೇಳಿದೆ, ಅದ್ ಕನೆಕ್ಷನ್ ಎಷ್ಟಿದೆಯೋ ಏನಿದೆಯೋ, ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಜನ ಈ ಪ್ರಶ್ನಿಸುವ ಆ ಒಂದು ಮನೋಭಾವವನ್ನ ಬೆಳೆಸ್ಕೋತಿದ್ದಾರೆ. ಆದ್ರೆ ಪ್ರಶ್ನಿಸಲು ನಿಮಗೆ ಬೇಕಾಗಿರುವಂತಹದು ಒಂದು ಜ್ಞಾನ. ನೀವು ಸುಮ್ಮನೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ಏನೇನೋ ಪ್ರಶ್ನೆ ಮಾಡಿದ್ರೆ ಅದು ಅದಕ್ಕೆ ಅರ್ಥವೇ ಇರೋದಿಲ್ಲ. ಎಲ್ಲರಿಗೂ ಅಧಿಕ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕಲ್ಲ, ಅದು ಯುವಕರಲ್ಲಿ ಕೊರತೆ ಇದೆ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಶ್ನಿಸೋದು ಯಾವಾಗ ನಿಮಗೆ ಆ ವಿಷಯದ ಅರಿವಿದ್ದಾಗ ಅಥವಾ ನಿಮಗೆ ಒಂದು ಸಮಸ್ಯೆಯಾದಾಗ, ಅದರ ಅರಿವು ನಿಮಗಿದ್ದಾಗ ಮಾತ್ರ ಯಾರನ್ನ ಪ್ರಶ್ನಿಸಬೇಕು, ಯಾವಾಗ ಪ್ರಶ್ನಿಸಬೇಕು, ಯಾವ ರೀತಿ ಪ್ರಶ್ನಿಸಬೇಕು. ನೀವಾಗಲೇ ಹೇಳ್ತಾ ಇದ್ರಿ, ಪ್ರಜಾಸತ್ತಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಜೊತೆಗೆ ಅಹಿಂಸಾತ್ಮಕವಾಗಿ ನಾವು ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ನೋಡಿ, ಆಗ ಸ್ವತಂತ್ರ ಕಾಲದ ಈ ಅಹಿಂಸಾ ಸತ್ಯಾಗ್ರಹ ಏನಿದೆ ಅದು ಕೂಡ ಈಗ ಅಣ್ಣಾ ಹಜಾರೆ ಮೂಮೆಂಟ್ ಅಲ್ಲಿ ಇರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಅಥವಾ ಮೊನ್ನೆ ನೀಟ್ ಪರೀಕ್ಷೆಯ ವಿರುದ್ಧ ಆದದ್ದು, ಅಲ್ಲೂ ಕೂಡ ಸತ್ಯಾಗ್ರಹವೇ ಅತಿ ಹೆಚ್ಚು. ನೀವು ಎಷ್ಟೆಷ್ಟೋ ಕಡೆ ಗೋಲಿಬಾರಗಳಾಗಿರ್ಬೋದು, ಎಷ್ಟೆಷ್ಟೋ ಕಡೆ ಹುಡುಗರು ಬೆಂಕಿ ಹಚ್ಚಿರ್ಬೋದು, ಅವ್ಯಾವುದು ಅಲ್ಲಿ ಮುಖ್ಯ ಆಗಲೇ ಇಲ್ಲ. ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಇದೆಯಲ್ಲ, ಅದು ಇಡೀ ದೇಶದ ಗಮನ ಸೆಳೆಯಿತು, ಅದ್ರ ಮುಖಾಂತರ ಒಂದಷ್ಟು ಆಯ್ತು, ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಯ್ತು ಇಲ್ಲ ಅಂತಲ್ಲ. ಆದ್ರೆ ಸತ್ಯಾಗ್ರಹ ಅನ್ನೋದು ಅಂದ್ರೆ ಪ್ರಶ್ನಿಸುವುದು ಕಾನೂನಾತ್ಮಕವಾಗಿರ್ಬೇಕು, ಅಹಿಂಸಾತ್ಮಕವಾಗಿರ್ಬೇಕು ಮತ್ತು ಜ್ಞಾನ ತಿಳುವಳಿಕೆಯ ಆಧಾರದ ಮೇಲೆ ಇರಬೇಕು. ಅದನ್ನ ನಮ್ಮ ಯುವಶಕ್ತಿ ಹೆಚ್ಚು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದನ್ನ ಹೊರತುಪಡಿಸಿ ಪ್ರಶ್ನೆಗಳೇ ಪ್ರಶ್ನೆಗಳಾಗ್ತಾ ಸ್ವೇಚ್ಛೆ ಆಗಬಾರದು. ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯದ ನಡುವಿನ ಗೆರೆಯನ್ನ ಅರ್ಥ ಮಾಡಿಕೊಂಡು ಯುವಶಕ್ತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಈ ದೇಶಕ್ಕೆ ಭವಿಷ್ಯ ಇದೆ. ಯುವಕರನ್ನ ಹೌದು ಒಂದಷ್ಟು ಸಣ್ಣ ದಾರಿ ತಪ್ಪೋದು ಅದೆಲ್ಲ ಇರುತ್ತೆ, ಅವರನ್ನ ಸರಿಪಡಿಸಿ

0: ಬೆಳೆಸ್ಕೊಂಡು ಮುಂದಿನ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ಈ ಯುವಶಕ್ತಿ ಈ ದೇಶಕ್ಕೆ ಬಹುದೊಡ್ಡ ಆಸ್ತಿಯಾಗುತ್ತೆ. ಯಾವಾಗ ಅವರ ಅರಿವಿನ ಪ್ರಮಾಣವನ್ನು ಹೆಚ್ಚಿಸಬೇಕು, ಆ ಅರಿವಿನ ಪ್ರಮಾಣ ನಾವು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಹಣ ಕೇಂದ್ರೀಕೃತ ಸಮಾಜದಲ್ಲಿ ಆರ್ಥಿಕತೆಯೇ ಮುಖ್ಯ ಉದ್ದೇಶ ಆಗಬಾರದು. ಹಣ ಇರಬೇಕು, ಆದರೆ ಹಣಕ್ಕಿಂತ ಹೆಚ್ಚಾಗಿ ಮೌಲ್ಯಗಳು ಕರ್ತವ್ಯ ಬಹಳ ಮುಖ್ಯ ಆಗಬೇಕು. ಆಗ ಮಾತ್ರ ಈ ಯುವಶಕ್ತಿಗೆ ನಿಜವಾದ ಅರ್ಥ ಬರುತ್ತೆ. ಹಣ ಕೇಂದ್ರೀಕೃತ ಆದಾಗ ಮೌಲ್ಯಗಳು ಡಿಕ್ರೀಸ್ ಆಗುತ್ತೆ. ಆ ಬಗ್ಗೆ ಯುವಶಕ್ತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಸ್ವತಂತ್ರದ 80ನೇ ದಿನಾಚರಣೆ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ.
1: ಸರ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ದೇಶದ ಯುವಕರಲ್ಲಿ ಕಾಡ್ತಿರುವಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ದೇಶದ ಪ್ರಗತಿಗೆ ಒಂದು ಮಾರಕ ಅಂತ ನಾನು ಭಾವಿಸ್ತೀನಿ ಸರ್. ಈ ನಿಟ್ಟಿನಲ್ಲಿ ಯುವಕರು ನಿರುದ್ಯೋಗದಿಂದ ಹೊರಬರೋ ನಿಟ್ಟಿನಲ್ಲಾಗಿರ್ಬೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗದಿರೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ದೇಶದ ಪ್ರಗತಿಗೆ ಅವರು ಪಾತ್ರವನ್ನು ವಹಿಸಬೇಕಾಗಿದೆ ಸರ್?
0: ಇಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದೀರಿ ನೀವು. ಒಂದು ನಿರುದ್ಯೋಗ, ಇನ್ನೊಂದು ದುಶ್ಚಟ. ಅವು ಎರಡು ವಿಭಿನ್ನವಾದದ್ದು. ಯಾಕೆಂದ್ರೆ ನಿರುದ್ಯೋಗ ಅನ್ನೋದೇನಿದೆ ಅದು ಆಗಾಗ ಯುವಕರನ್ನ ಕಾಡ್ತಾ ಇರುತ್ತೆ. ನಮ್ಮ ದೇಶನೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಡ್ತಾ ಇರುತ್ತವೆ. ಅದು ಸಮಸ್ಯೆ, ಅದನ್ನ ಪರಿಹಾರನೂ ಇದೆ, ಅದಕ್ಕೆ ಕೆಲವು ಸರಿ ಸಮಸ್ಯೆ ಪರಿಹಾರ. ಆದ್ರೆ ದುಶ್ಚಟಗಳು ಇದೆಯಲ್ಲ, ಇದು ತುಂಬಾ ಭಿನ್ನವಾದದ್ದು. ಇದಂತೂ ತೀರಾ ಅಪಾಯಕಾರಿ. ಈ ದುಶ್ಚಟಗಳು ಅಂತಿದೆಯಲ್ಲ, ಅದು ಎಷ್ಟು ರೀತಿಯಲ್ಲಿ ಈ ಸಮಾಜವನ್ನು ಆಕ್ರಮಿಸ್ಕೊಡ್ತಾ ಇದೆ. ಕೇವಲ ನಾವು ಮೊದಲು ಎಲ್ಲ ಹೇಳ್ತಾ ಇದ್ದಿದ್ದು ಈ ಮದ್ಯಪಾನ ಅಥವಾ ಧೂಮಪಾನ ಇವೆರಡನ್ನೇ ನಾವು, ಅಥವಾ ಜೂಜಾಟ, ಇದನ್ನಷ್ಟೇ ನಾವು ದುಶ್ಚಟಗಳು ಅಂತ ಇದ್ವಿ. ಈಗ ಆ ದುಶ್ಚಟಗಳನ್ನ ಮೀರಿ ಅದು ಕೂಡ ಎಲ್ಲೋ ಕೆಲವರು ಮಾತ್ರ ಅದನ್ನು ಮಾಡ್ತಾ ಇದ್ರು, ಈಗ ಸಮಾಜದ ಮುಖ್ಯವಾಹಿನಿಯ ಅನೇಕ ಜನ ಇದಕ್ಕೆ ಬಲಿಯಾಗಿದ್ದಾರೆ. ಅದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ? ಡ್ರಗ್ಸು, ನಾವೇನು ಹೇಳ್ತೀವಿ ಆ ಡ್ರಗ್ಸ್ ಅನ್ನೋದು ಇದೆಯಲ್ಲ, ಅದು ಮಾದಕ ವ್ಯಸನ ಇದೆಯಲ್ಲ, ಅದು ಆಕ್ರಮಿಸ್ಕೋತಾ ಇದೆ. ಕೇವಲ ಈ ವಸ್ತು, ಈ ಮಾದಕ ದ್ರವ್ಯಗಳು, ಧೂಮಪಾನ ಅಷ್ಟೇ ಅಲ್ಲ, ಈ ವಿಡಿಯೋ ಗೇಮ್ ಅನ್ನುವ ಮೊಬೈಲು ಅಥವಾ ಬೆಟ್ಟಿಂಗು ಈ ತರದ್ದು, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳು ಯುವಕರನ್ನ ಬಹುತೇಕ, ಅದ್ರ ಜೊತೆ ಈ ಗುಟ್ಕಾ ಅನ್ನೋದು ಬೇರೆ ಏನೇನೋ ಬಂದಿದೆಯಲ್ಲ ಈ ತರದ್ದು, ಅಂದ್ರೆ ದುಶ್ಚಟಗಳು ಒಂದಕ್ಕಿಂತ ಒಂದು, ಒಂದಕ್ಕಿಂತ ಇನ್ನು ವೀಲಿಂಗು, ಅದು ದುಶ್ಚಟವೇ. ಯಾಕಂದ್ರೆ ಅದು ಕೂಡ ಕಾನೂನುಬಾಹಿರ ಮತ್ತು ಅತ್ಯಂತ ಅಪಾಯಕಾರಿಯಾದದ್ದು. ಹಾಗೆ ಈ ಯುವ ಶಕ್ತಿ ಇದೆಯಲ್ಲ, ಅದು ದುಶ್ಚಟಗಳಿಗೆ ದಾಸರಾಗಿ ಅತ್ಯಂತ ಕೆಟ್ಟ ಪರಿಣಾಮವನ್ನ ಈ ಸಮಾಜದ ಮೇಲೆ ಬೀರ್ತಾ ಇದೆ. ಅದರಿಂದ ದುಶ್ಚಟಗಳು ಹೊರಗಡೆ ಬರಲೇಬೇಕು. ಅದು ಹೇಳ್ತಾರಲ್ಲ, ನಶೆ ಮುಕ್ತ ಭಾರತವನ್ನ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ಯಾಕೆಂದ್ರೆ ಅದು ಯುದ್ಧೋಪಾದಿಯಲ್ಲಿ ನೀವು ಅದನ್ನ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ವ್ಯಾಪಕವಾಗಿ ವೇಗವಾಗಿ ಹರಡ್ತಾ ಇದೆ. ಅದು ಒಂದು ಭಾಗ. ಎರಡನೇದಾಗಿ ನಿರುದ್ಯೋಗ, ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಇದು ವ್ಯಾಪಾರೀಕರಣದಲ್ಲಿ ಸಮಾಜದಲ್ಲಿ ಆತರ ಆಗುತ್ತೆ. ಯಾಕೆಂದ್ರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗ್ಲೂ ಏನ್ ಮಾಡುತ್ತೆ, ತನಗೆ ಅನುಕೂಲಕರವಾಗಿರುವಂತಹ ಮಾರ್ಕೆಟ್ ಟೈಮ್ ಅಲ್ಲಿ ಉದ್ಯೋಗ ಕೊಡುತ್ತೆ, ತನಗೆ ಬೇಡ ಅನ್ನಿಸಿದಾಗ ಅದನ್ನ ಅವರಿಂದ ತೆಗೆದುಬಿಟ್ಟು ಮತ್ತೆ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ. ಇದನ್ನ ಸರ್ಕಾರ ನಿಯಂತ್ರಿಸಬೇಕು. ಯಾಕಂದ್ರೆ ಸರ್ಕಾರಿ ಉದ್ಯೋಗಿಗಳಾದ್ರೆ ಕನಿಷ್ಠ 30 ವರ್ಷನಾದ್ರೂ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಈ ಸಾಫ್ಟ್ವೇರ್ ಅವ್ರು ಇರ್ಬೋದು ಅಥವಾ ಅಮೆಝಾನ್ ಸ್ವಿಗ್ಗಿ ಅಂತವ್ರು, ಅವರೆಲ್ಲ ಹೇಗೆ ಅಂದ್ರೆ ತಮಗೆ ಅವಶ್ಯಕತೆ ಇದ್ದಾಗ ಕೆಲ್ಸಕ್ಕೆ ತಗೋತಾರೆ. ಆಗಿಲ್ಲ ಅಂದ್ರೆ ಯಾವುದೇ ನೋಟಿಸ್ ಏನು ಕೊಡೋದಿಲ್ಲ, ಅಥವಾ ನೋಟಿಸ್ ಕೊಟ್ರು ಒಂದೇ ತಿಂಗಳಲ್ಲಿ ನಿನ್ ಪಾಡಗ್ ನೀನು ಆಚೆ ಹೋಗು ಅಂತ ಹೇಳ್ಬಿಡ್ತಾರೆ. ಸೊ ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಒಂದು. ಎರಡನೇದಾಗಿ ಸ್ವಯಂ ಉದ್ಯೋಗಗಳನ್ನ ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬೇಕು, ರಫ್ತುಗಳನ್ನ ಪ್ರೋತ್ಸಾಹಿಸಬೇಕು, ಆಮೇಲೆ ಬದುಕನ್ನ ಸರಳವಾಗಿ ಬದುಕೋದನ್ನ ಕಲಿಸಬೇಕು. ಸಿ, ನಿರುದ್ಯೋಗ ಸಮಸ್ಯೆಗೆ ಇನ್ನೊಂದು ಕಾರಣ ಏನು ಅಂದ್ರೆ, ನಿಮಗೆ ನೀವು ನನಗೂ 50,000 ಬೇಕು ಬದುಕಕ್ಕೆ, 80,000 ಬೇಕು, 1,00,000 ಬೇಕು ಅಂತಂದಾಗ ನಿಮ್ಗೆ ನಿರುದ್ಯೋಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸರ್ಕಾರದ ಪ್ರಕಾರನೇ ಮಿನಿಮಮ್ ವೇಜಸ್ ಏನಿದೆ ಅದಿನ ನಿಮ್ಮ ಬದುಕು 30,000ಕ್ಕೆ ಆಗೋ ತರ ಒಂದು ಪ್ಲಾನ್ ಆಗಬೇಕು. ಅಂದ್ರೆ 30,000ದಲ್ಲೇ ನನ್ನ ಬದುಕ್ಬೋದು, ಅಥವಾ 40,000 ಅಥವಾ 20,000. ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನ ಕೊಡುತ್ತೆ. ದುಡಿಯಲ್ಲ ನಾನು, 20,000 ದುಡಿಯಲ್ಲ, 30,000 ದುಡಿಯಲ್ಲ ಅಂದಾಗ ನಿರುದ್ಯೋಗಿಗಳಿಗೆ ಇದು ಒಂದು ಇದಾಗುತ್ತೆ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು, ರಫ್ತು ಹೆಚ್ಚಾಗಿ. ಇಡೀ ವಿಶ್ವದಲ್ಲಿ ಅನೇಕರಿಗೆ ಅನೇಕ ವಸ್ತುಗಳ ಕೊರತೆ ಇದಾವೆ, ಅದು ಕೃಷಿ ವಸ್ತುಗಳಿರ್ಬೋದು, ಬೇರೆ ಬೇರೆ ಎಲ್ಲ ಇರ್ಬೋದು. ಅದನ್ನ ಒಂದು ತಂಡ, ಆಫ್ರಿಕನ್ ದೇಶಗಳಿರ್ಬೋದು, ದಕ್ಷಿಣ ಅಮೆರಿಕಾದ ಬಡ ದೇಶಗಳಿರ್ಬೋದು, ಕೆಲವು ಏಷ್ಯಾ ಕಂಟ್ರಿಯಲ್ಲಿ ಇರುವಂತಹ ಬಡ ದೇಶಗಳು, ಅಲ್ಲಿ ಏನು ವಸ್ತುಗಳ ಕೊರತೆ ಇದೆ ಅದನ್ನ ಈಗ ಚೀನಾ ನೋಡಿ ಆ ರೀತಿಯ ಮಾರುಕಟ್ಟೆಯನ್ನ ಮಾಡ್ಕೊಂಡಿದೆ. ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಕೊರತೆ ಇದೆ ಅದನ್ನ ಕಡಿಮೆ ರೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಕೊಡ್ತಾ ಇದೆ. ಈ ನೀತಿಯನ್ನ ಭಾರತವು ಮಾಡ್ಕೋಬೇಕು. ಯಾಕಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಕಾಸ್ಟ್ಲಿ ಆಗುತ್ತೆ. 10 ರೂಪಾಯಿಗೊಂದು ಬಕೆಟು, 10 ರೂಪಾಯಿಗೊಂದು ಜಗ್ಗು ಕೊಡೋದು ಚೈನೀರಿಗೆ ಸಾಧ್ಯ ಆಗುತ್ತೆ, ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ಕಾನೂನುಗಳ ವ್ಯಾಪ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಖರ್ಚಾಗೋಗ್ಬಿಟ್ಟು ಆ ವಸ್ತುವಿನ ಜಾಸ್ತಿ ಬೆಲೆ ಆಗ್ತಿದೆ. ಸೊ ಅಲ್ಲಿ ಒಂದು ಈ ತರದ ಅನೇಕ ಕ್ರಮಗಳನ್ನು ಕೈಗೊಂಡು ಕೆಲಸಗಳಿಗೆ ಮಿನಿಮಮ್ ವೇಜಸ್ ಅಲ್ಲಿ

ಕೂಡ ಮನುಷ್ಯನ ಬದುಕು ರೂಪಿಸುವ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ರೂಪುಗೊಂಡ್ರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ತುಂಬಾ ಕಡಿಮೆ ಬರುತ್ತೆ. ಅಂದ್ರೆ ಜಗತ್ತಲ್ಲಿ ಸದಾಕಾಲ ಇರುತ್ತೆ. ಆಮೇಲೆ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಸೊ ಕೃಷಿಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಹಾಗನ್ಬಿಟ್ಟು ಕೃಷಿಯನ್ನ ಕಮರ್ಷಿಯಲೈಸ್ ಮಾಡಿ ಕಾರ್ಪೊರೇಟ್ ಮಾಡಿ ಅಲ್ಲೂ ನಮ್ಗೆ ಲಕ್ಷಾಂತರ ಆದಾಯ ಬರಬೇಕು ಅಂದ್ರೆ ಆಗಲ್ಲ. ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ನಿಮಗೆ ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಬರುವ ಆದಾಯದಲ್ಲಿ

0: ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಯುವಕರು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ.
1: ಸರ್, ಆಗಿದ್ರೆ ನಮ್ಮ ದೇಶದ ಯುವ ಪೀಳಿಗೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಮ್ಮದೇ ಆದಂತಹ ಒಂದು ಕೌಶಲ್ಯ ಹಾಗೂ ಜ್ಞಾನದ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಯುವ ಜನರು ದೇಶದ ಪ್ರಗತಿಗೆ ಹೇಗೆ ಅವರು ಪಾತ್ರಗಳನ್ನು ವಹಿಸಬೇಕು ಅನ್ನೋದು ಕುರಿತು ಕಾರ್ಯಕ್ರಮದ ಕೊನೆಯದಾಗಿ ಏನು ಸಲಹೆ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಖಂಡಿತವಾಗ್ಲು ಇದನ್ನು ಸಲಹೆ ಕಿವಿ ಮಾತು ಅಂತೇನಿಲ್ಲ ಅದು. ಯಾಕೆಂದ್ರೆ ಯುವಶಕ್ತಿ ಒಂದು ದೇಶದ ನಿಜವಾದ ಆಸ್ತಿ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ. ಸೊ ದೇಶ ಕ್ರಮಬದ್ಧವಾಗಿ ನಿಮ್ಮ ಜೀವನ ಮಟ್ಟ ಖುಷಿಯಾಗ ಇರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಯುವಕರು ಈಗ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿರುವ ಶ್ರಮ ಸಂಸ್ಕೃತಿಯ ಮೇಲೆ ಡಿಪೆಂಡ್ ಆಗಬೇಕು. ಈ ದೇಶದಲ್ಲಿ ಬರೀ ಸರ್ವಿಸ್ ಓರಿಯೆಂಟೆಡ್ ಜಾಸ್ತಿ ಆಗಿದೆ. ಅಮೆಜಾನ್ ಅವ್ರು ಏನೋ ಬಂದರು, ಗಾಡಿ ತಗೊಂಡೋಗು, ಅವ್ರಿಗೆ ಇದ್ಕೊಡು ಇದ್ಕೊಡು, ಈ ತರ ಸರ್ವಿಸ್ ಓರಿಯೆಂಟೆಡ್ ಶಾಶ್ವತವಲ್ಲ. ಅಥವಾ ಸ್ವಿಗ್ಗಿ ಅವು ಇವು ಇವೆಲ್ಲ ಇದಾವಲ್ಲ, ಜೊಮ್ಯಾಟೊ ಇವೆಲ್ಲ, ಇವು ತಾತ್ಕಾಲಿಕ ಕೆಲಸಗಳು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇಕಾ ಬೇಡ, ಅಥವಾ ಇನ್ನೇನೋ ಒಂದು ದುರ್ಘಟನೆ ನಡೀತು, ನಾವು ಯಾರೋ ಊಟ ಕೊಟ್ಟರು, ಅದರಲ್ಲಿ ವಿಷ ಹಾಕಿದ್ರು, ಅದರಿಂದ ಏನೋ ತೊಂದರೆ ಆಯಿತು, ಈ ಥರದ್ದಾದಾಗ ಈ ವ್ಯವಸ್ಥೆ ತಕ್ಕಂತೆ ಕುಸಿದ್ಬಿಡುತ್ತೆ. ಸೊ ಅಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಯುವಕರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಪ್ರಾಮಾಣಿಕತೆ ಮತ್ತು ದಕ್ಷತೆ ಅನ್ನೋದಿದೆಯಲ್ಲ, ಅವು ಎರಡು ಕೌಶಲ್ಯದ ಜೊತೆ, ಮೊದಲನೇದಾಗಿ ಕೌಶಲ್ಯ ಬೆಳೆಸ್ಕೊಂಡ್ರೆ ಆ ಕೌಶಲ್ಯದಿಂದ ಮಾತ್ರನೇ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕತೆ ಮತ್ತು ದಕ್ಷತೆ ಇರಬೇಕು, ಜೊತೆಗೆ ದೇಶಭಕ್ತಿ ಕೂಡ. ಯಾಕೆಂದರೆ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅವೆಲ್ಲ ಏನಾದರೂ ಒಂದಷ್ಟು ಪ್ರಗತಿಯನ್ನು ಸಾಧಿಸಿದ್ರೆ ಕಾರಣ ಆ ಹುಡುಗರು ವ್ಯಕ್ತಿಗತವಾಗಿಯೇ ದೇಶಭಕ್ತಿಯನ್ನು ಪ್ರದರ್ಶಿಸ್ತಾರೆ. ಅಂದರೆ ನಾನು ಈ ದೇಶದ ಪ್ರಜೆ, ನಾನು ನನ್ನ ಕಸ ಹಾಕಬೇಕು ಅಂದ್ರೆ ಅಯ್ಯೋ ನನ್ನ ಮನೆ ಅಲ್ಲ ಬೇರೆಯವ್ರ ಮನೆ ಮುಂದೆ ಹಾಕಬೇಕು ಅಂದ್ರು, ಎಲ್ಲೋ ರಸ್ತೆಯಲ್ಲಿ ಬಿಸಾಕ್ಬೇಕು ಅಂದ್ರು, ಅಯ್ಯೋ ಇದು ನನ್ನ ದೇಶದ್ದು, ನನ್ನ ದೇಶ ಗಲೀಜಾಗುತ್ತೆ, ನನ್ನ ದೇಶದ ಮಾಡ್ತೀವಿ, ಯಾವುದೇ ಒಂದು ಪರಿಸರವನ್ನು ಉಳಿಸೋದು, ಎಲ್ಲೋ ಈಗ ಎಲ್ಲೋ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಅಲ್ಲಿ ನಾವೊಂದು ಬ್ಯಾಗ್ ತಗೊಂಡೋಗಿ ವಾಟರ್ ಬಾಟ್ಲನ್ನೋ ಅಥವಾ ಬೇರೆ ಕಸದನ್ನ ತಂದು ನಾವೇ ಮತ್ತೆ ಇನ್ನೆಲ್ಲ ಹಾಕೋದು, ಈ ತರದ ಒಂದು ಸಂಸ್ಕಾರ ನಡೆ ಅಥವಾ ನಾಗರಿಕ ನಡುವೆ ಅಥವಾ ಶಿಷ್ಟಾಚಾರ ಅಥವಾ ಸಿವಿಕ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಮುಖ್ಯವಾಗಿ ಕಲ್ತ್ಕೋಬೇಕಾಗಿದೆ ನಮ್ಮ ಯುವಕರು. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ, ಇದೇನಾದ್ರೂ ನಿಮಗೆ ಒಳದಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ದೇಶದ ಪ್ರಗತಿಗೆ ನಿಮ್ಮ ಕೊಡುಗೆ ಇರುತ್ತೆ. ನಿಮ್ಮ ಕೊಡುಗೆ ಅಂದಿದ ತಕ್ಷಣ ಬೇರೆ ಇನ್ನೇನೋ ಮಾಡಬೇಕು, ನಾನು ಒಲಿಂಪಿಕ್ ಅಲ್ಲಿ ಗೆಲ್ಲಬೇಕು ಅಥವಾ ನಾನು ಆಸ್ಕರ್ ಅವಾರ್ಡ್ ಪಡಬೇಕು, ಹಂಗಾಗೋದಿಲ್ಲ. ಯಾರೋ ಕೆಲವರು ಮಾಡ್ತಾರೆ, ಮಾಡಲಿ, ಸಂತೋಷ. ಸಾಮಾನ್ಯ ಜನ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು, ಅದರ ಜೊತೆ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ಮಾಡ್ಕೋಬೇಕು. ಇವೆಲ್ಲಕ್ಕೂ ದೇಶಭಕ್ತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ವಿಶ್ವ ಮಾನವ ಪ್ರಜ್ಞೆ ಇಷ್ಟನ್ನು ಬೆಳೆಸ್ಕೊಂಡಾಗ ಖಂಡಿತವಾಗಲೂ ಈ ದೇಶ ಮುಂದೆ ಬರುತ್ತೆ. ಇನ್ನು 20 ವರ್ಷ ಇದೆ, 100 ವರ್ಷಗಳನ್ನು ನಾವೆಲ್ಲರೂ ನೋಡ್ತೀವಿ. ಅಂಥ ಸಂದರ್ಭದಲ್ಲಿ ಯುವಕರು ದಯವಿಟ್ಟು, ಯಾಕೆಂದರೆ ಈಗ ನಾವು ವಯಸ್ಸಾಗಿರುತ್ತೆ, ಆದರೆ ಯುವಕರು ಇದಾರಲ್ಲ, ಯುವಕರಿಗೆ ಸ್ವಾತಂತ್ರ್ಯದ 100ನೇ ವರ್ಷ ಸಂಭ್ರಮ ಮಾಡಬೇಕು ಅಂದರೆ ಈ ದೇಶ ಅಭಿವೃದ್ಧಿಯ ಪಥದಲ್ಲಿರಬೇಕು, ಪರಿಸರ ಉಳಿಬೇಕು, ಆರೋಗ್ಯ ಉಳಿಬೇಕು, ಶಿಕ್ಷಣ ಇದಾಗಬೇಕು, ಅದೆಲ್ಲಕ್ಕೂ ಯುವಕರ ಕೊಡುಗೆಯ ಮಹತ್ವ. ಅವರು ಅದನ್ನು ಪ್ರಜ್ಞಾಪೂರ್ವಕವಾಗಿ ಬದುಕೋದನ್ನು ಕಲ್ತರೆ ಖಂಡಿತವಾಗಲೂ ಈ ದೇಶ ಮುಂದುವರಿಯುತ್ತೆ. ಆ ರೀತಿ ನೀವೆಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ ನಾನೊಂದು ಒಂದೊಂದು ಸಣ್ಣ ಸಲಹೆಯನ್ನು ಕೊಡ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನು ನಿಜವಾದ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂದರೆ ಏನು, ಈ ಸಂಭ್ರಮಾಚರಣೆಯ ಹಿಂದೆ ಏನೆಲ್ಲ ಹೋರಾಟಗಳು, ತ್ಯಾಗ ಬಲಿದಾನಗಳು ನಡೆದಿದೆ, ಸ್ವಾತಂತ್ರ್ಯ ದೊರೆತು ಶತಮಾನಗಳ ಸನಿಹದಲ್ಲಿ ಇದ್ದರೂ ಯುವಕರಲ್ಲಿ ಈ ಸ್ವಾತಂತ್ರ್ಯದ ಬಗ್ಗೆ ಏನೆಲ್ಲ ದೃಷ್ಟಿಕೋನಗಳನ್ನು ಒಳಗೊಂಡಿದ್ದಾರೆ, ಹಾಗೆಯೇ ಅವರು ಈ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿರುವಂಥ ಸಾಮಾಜಿಕ ಅಭಿವ್ಯಕ್ತಿ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೇನೆ, ದೇಶದ ಪ್ರಗತಿಗೆ ಹಾಗೂ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೆ ಅದನ್ನು ಬಳಸ್ಕೊಂಡು ದೇಶದ ಪ್ರಗತಿಗೂ ಕೂಡ ಅವರು ಒಂದು ಪೂರಕವಾದ ಒಂದು ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು, ಹಾಗೆಯೇ ಯುವಕರಲ್ಲಿ ಕಾಡ್ತಿರುವಂಥ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಂದ ಯಾವ ರೀತಿಯೆಲ್ಲ ಹೊರಗಡೆ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಮ್ಮ ಒಂದು ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದಷ್ಟು ಕರ್ತವ್ಯಗಳನ್ನು ನಿರ್ವಹಿಸೋ ಮುಖಾಂತರ ದೇಶದ ಪ್ರಗತಿಗಳಿಗೆ ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬಿರುದ ಧನ್ಯವಾದಗಳು ಸರ್.
0: ಧನ್ಯವಾದಗಳು, ನಮಸ್ಕಾರ ನಿಮಗೂ ಕೂಡ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರರು ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೇರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಡುವ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮಾನ್ಯ ಕೇಳುಗರೆ, ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಪವಿತ್ರ ಕೇನ್. ಇಂದು ನನ್ನೊಂದಿಗೆ ಇದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು.
1: ಧನ್ಯವಾದಗಳು. ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
0: ಕಳೆದ ತಿಂಗಳು ಆಷಾಢ ಮಾಸದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡೆವು. ಇಂದು ಶ್ರಾವಣ ಮಾಸದ ವಿಶೇಷತೆಯ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇವೆ ಅಲ್ಲವೇ? ಶ್ರಾವಣ ಮಾಸ ಎಂದಾಗ ಇದು ಹಬ್ಬಗಳ ಸಾಲು ಸಾಲು. ಆಷಾಢದಲ್ಲಿ ಮಳೆ ಬಂದು ಎಲ್ಲ ಕಡೆ ನೀರಿನಿಂದ ಕೂಡಿದ ವಾತಾವರಣ ಇರುತ್ತದೆ. ಈ ಮಾಸದಲ್ಲಿ ನಾವು ಯಾವ ಯಾವ ದೇವರನ್ನು, ಯಾವ ಯಾವ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ನಮ್ಮ ನಮ್ಮ ಬದುಕನ್ನು ಹಸನುಗೊಳಿಸಲು ಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣವೇ? ಅದಕ್ಕೆ ಮೊದಲು ಒಂದು ಹಾಡನ್ನು ನೆನಪಿಸಿಕೊಳ್ಳೋಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ ಎಂಬ

0: ಹಾಡನ್ನು ಪ್ರಸಿದ್ಧ ಕವಿಗಳಾದ ಶ್ರೀ ದ ರಾ ಬೇಂದ್ರೆಯವರು ರಚಿಸಿದ್ದಾರೆ. ಅದನ್ನು ಅಷ್ಟೇ ಸುಮಧುರವಾಗಿ ಡಾಕ್ಟರ್ ಸಿ ಅಶ್ವಥ್ರವರು ಹಾಡಿದ್ದಾರೆ. ಹಾಗಾಗಿ ಶ್ರಾವಣ ಮಾಸದ ಮಹತ್ವದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ.
1: ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯಲಾಗಿದೆ. ಪಾರಮಾರ್ಥ ತತ್ವಧಾರೆಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರಾವಣ ಮಾಸ. ಈ ಮಾಸದಲ್ಲಿ ಬರುವ ಹಬ್ಬ ವ್ರತಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಅವರವರ ಜಾತಕದಲ್ಲಿರುವ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಶ್ರಾವಣ ಮಾಸ 5ನೆಯ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ಬಹುಪಾಲು ಕುಟುಂಬಗಳು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇಂತಹ ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಅಂದರೆ 4 ಅಥವಾ 5 ಶ್ರಾವಣ ಶನಿವಾರಗಳು, 4 ಅಥವಾ 5 ಮಂಗಳವಾರಗಳು, ಮಂಗಳಗೌರಿ ವ್ರತ, ಶ್ರಾವಣ ಶುಕ್ಲ ಪಂಚಮಿ ಅಂದರೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ, ಹಾಗೂ ಅಣ್ಣ ತಂಗಿಯರ ಹಬ್ಬ, ಶ್ರಾವಣ ಶುಕ್ಲ ಷಷ್ಠಿ ದಿನದಂದು ಶಿರಿಯಾಳ ಷಷ್ಠಿ, ಶ್ರಾವಣ ಶುದ್ಧ ಸಪ್ತಮಿಯಂದು ತುಳಸಿದಾಸರ ಜಯಂತಿ, ಶ್ರಾವಣ ಹುಣ್ಣಿಮೆಯ ದಿನದಂದು ಸಂಸ್ಕೃತ ದಿನ, ಋಗ್ಗು ಹಾಗೂ ಯಜುರ್ ಉಪಾಕರ್ಮ, ರಕ್ಷಾಬಂಧನ, ಬಲರಾಮ ಜಯಂತಿ ಆಚರಣೆ, ಶ್ರಾವಣ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ, ಶ್ರಾವಣ ಬಹುಳ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶ್ರಾವಣ ಮಾಸದ ಕಡೆಯ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಹೀಗೆ ಈ ಎಲ್ಲ ಹಬ್ಬ ಹರಿದಿನಗಳು ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು. ಈ ಹಬ್ಬಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ.

0: ಹೇಳಿದ ಒಂದು ಹಾಡು ಪ್ರಮುಖವಾದರೆ ಮತ್ತೊಂದು ಹಾಡು ಕೂಡ ಈ ಮಾಸದೊಂದಿಗೆ ಜೊತೆಗೂಡಿದೆ. ಆ ಹಾಡು ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಎಂಬ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಇದನ್ನು ಶ್ರೀ ಚಿ ಉದಯಶಂಕರ್ ರವರು ರಚಿಸಿದ್ದಾರೆ. ಈ ಹಾಡಿನಲ್ಲಿ ಶ್ರಾವಣದಲ್ಲಿ ಆಗುವ ಬದಲಾವಣೆ ಬಗ್ಗೆ ವಿವರಿಸಲಾಗಿದೆ. ಈಗ ನಾವು ಯಾವ ಹಬ್ಬದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ತಿಳಿಯಿತೆ?
1: ನಾವು ನಾಗರ ಪಂಚಮಿ ಬಗ್ಗೆ ಮೊದಲಿಗೆ ಪ್ರಾರಂಭಿಸೋಣ. ನಾಗಾರಾಧನೆ ಸನಾತನ ಭಾರತದಲ್ಲಿ ತಲೆ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರುವ ಹಬ್ಬ. ಈ ಹಬ್ಬದ ವಿಶೇಷತೆಯೇ ಮನುಷ್ಯ ತನ್ನ ಪರಿಸರದಲ್ಲಿರುವ ಉಳಿದ ಜೀವಿಗಳನ್ನು ಪ್ರೀತಿಸಿ ಗೌರವಿಸಿಕೊಂಡು ಬಂದಿರುವುದಕ್ಕೆ ಶ್ರೇಷ್ಠ ಉದಾಹರಣೆ. ನಾಗಪ್ಪ ಅಥವಾ ಹಾವು ಕಡಿದರೆ ಸಾವು ನಿಶ್ಚಿತ ಎಂದು ತಿಳಿದಿದ್ದರೂ ನಾಗಾರಾಧನೆ ನಮ್ಮ ದೇಶದಲ್ಲಿ ನಡೆದು ಬಂದಿರುವ ಹಲವು ಆರಾಧನೆಗಳಲ್ಲಿ ಒಂದು. ಅಕ್ಷಯ ತೃತೀಯದ ಬದಲಿಗೆ ನಾಗರ ಪಂಚಮಿಯನ್ನು ಮಹತ್ವದ ಪರ್ವ ಎಂದು ಪರಿಗಣಿಸಲಾಗಿದೆ. ಈ ದಿನದ ಆರಾಧ್ಯ ದೈವ ನಾಗದೇವತೆ. ನಮಗೆ ತಿಳಿದಂತೆ ಅಷ್ಟನಾಗಗಳ ಹಾಗೂ ನವನಾಗರ ಹೆಸರುಗಳನ್ನು ಕೇಳಿದ್ದೇವೆ. ಅಷ್ಟನಾಗಗಳು ಎಂದಾಗ ವಾಸುಕಿ, ತಕ್ಷಕ, ಕಾಲಿಯ, ಮಣಿಭದ್ರಕ, ಐರಾವತ, ಧೃತರಾಷ್ಟ್ರ, ಕಾರ್ಕೋಟಕ, ಧನಂಜಯ ಎಂತಲೂ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಕಪಾಲ, ಧಾತೃರಾಷ್ಟ್ರ, ತಕ್ಷಕ, ಕಾಲಿಯ ಎಂದ ನವನಾಗರು ಇದ್ದಾರೆ. ಕಶ್ಯಪರ ಮಾನಸಪುತ್ರಿ ಸರ್ಪದೇವಿ ಮನಸಾದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ. ಈ ನಾಗಾರಾಧನೆಯ ಉದ್ದೇಶವೇ ಸರ್ಪಗಳು ನಮ್ಮನ್ನು ಕಚ್ಚದಿರಲಿ, ವಿಷಬಾಧೆ ಉಂಟಾಗದಿರಲಿ, ಸಂತಾನ ಪ್ರಾಪ್ತಿಯಾಗಲಿ, ಧನಪ್ರಾಪ್ತಿಯಾಗಲಿ, ಚರ್ಮ ರೋಗಗಳು ದೂರಾಗಲಿ, ಪರಿಸರ ಕ್ಷೇಮವಾಗಿರಲಿ ಹಾಗೂ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಉಂಟಾಗಲಿ ಎಂಬುದೇ ಮೂಲ ಉದ್ದೇಶವು. ಈ ದಿನದಂದು ಮನೆಯಲ್ಲಿ ಅಥವಾ ಹೊರಗಡೆ ನಾಗರಕಲ್ಲು ಇರುವ ಪ್ರದೇಶಗಳಲ್ಲಿ ನಾಗಶಿಲೆಗಳಿಗೆ ಕ್ಷೀರಾಭಿಷೇಕ ಮಾಡುವುದು ಹಾಗೂ ಉಪ್ಪು ಇಲ್ಲದ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡುವ ಕ್ರಮವಿದೆ.

0: ತಾನು ಬದುಕುವುದರೊಂದಿಗೆ ತನ್ನ ಸುತ್ತಲಿರುವ ಪ್ರಾಣಿ ಪಕ್ಷಿಗಳನ್ನು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಸಂದೇಶ ಈ ಹಬ್ಬದ ಮೂಲಕ ಎಲ್ಲರಿಗೂ ತಿಳಿಯಿತು. ಇನ್ನು ಮುಂದಿನ ಹಬ್ಬ ಯಾವುದು, ಅದರ ವಿಶೇಷತೆಗಳೇನು?
1: ಮುಂದಿನದು ಸಿರಿಯಾಳ ಷಷ್ಠಿ ಎಂಬ ಹಬ್ಬ. ನಾಗರ ಪಂಚಮಿಯ ಮಾರನೆಯ ದಿನದಂದು ಬರುತ್ತದೆ. ಇದನ್ನು ಗಂಡು ಮಕ್ಕಳು ಇರುವ ತಾಯಂದಿರು ಆಚರಿಸುತ್ತಾರೆ. ಗಂಡು ಮಕ್ಕಳ ಸಂತತಿಗೆ ದೋಷವಿದ್ದರೆ, ಗಂಡು ಮಕ್ಕಳು ಹುಟ್ಟಿ ಮರಣ ಹೊಂದುತ್ತಿದ್ದರೆ, ಅಂಥವರು ಸಿರಿಯಾಳ ಷಷ್ಠಿ ದಿನ ಭಕ್ತ ಸಿರಿಯಾಳನ ಪೂಜೆ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯುವರು ಎಂಬ ಪ್ರತೀತಿ ಇದೆ.
0: ಸಿರಿಯಾಳ ಷಷ್ಠಿಯ ಬಗ್ಗೆ ತಿಳಿದಂತಾಯಿತು. ಮುಂದಿನ ವ್ರತ ಅಥವಾ ಹಬ್ಬ ಯಾವುದು ತಿಳಿಸಿ, ನನಗೆ ಕುತೂಹಲ ಉಂಟಾಗುತ್ತಿದೆ.
1: ಈಗ ಮರ್ಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸಿಕೊಡೋಣ. ಶ್ರಾವಣ ಮಾಸದಲ್ಲಿ ಬರುವ ಪ್ರಸಿದ್ಧ ಪರ್ವಗಳಲ್ಲಿ ಮರ್ಮಹಾಲಕ್ಷ್ಮಿ ವ್ರತವೂ ಒಂದು. ಈ ವ್ರತವನ್ನು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಸನ್ನತೆಗೊಳಿಸಲು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಆಚರಿಸುತ್ತಾ ಬಂದಿದ್ದಾರೆ. ಲಕ್ಷ್ಮಿಗೆ ಶುಕ್ರಗ್ರಹ ಅಧಿಪತಿ. ಶುಕ್ರಗ್ರಹವು ನೀಚನಾಗಿದ್ದರೆ, ಶುಕ್ರನಿಗೆ ಪಾಪಗ್ರಹಗಳ ದೃಷ್ಟಿಯಿದ್ದರೆ, ಈ ವ್ರತವನ್ನು ಆಚರಿಸಿ ಶುಕ್ರನ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದೇವಿಯು ತನ್ನ ಭಕ್ತರನ್ನು ಅನುಗ್ರಹಿಸಲು ವರವನ್ನು ನೀಡುತ್ತಾಳೆ. ಆದುದರಿಂದ ಇವಳನ್ನು ವರಮಹಾಲಕ್ಷ್ಮಿ ಎಂದು ಪೂಜಿಸಿಕೊಂಡು ಬರಲಾಗುತ್ತಿದೆ. ಲಕ್ಷೇತಿ ಸರ್ವಂ ಸದಾ ಇತಿ ಲಕ್ಷ್ಮಿಹಿ, ಅಂದರೆ ಎಲ್ಲರನ್ನೂ ನೋಡುತ್ತಿರುತ್ತಾಳೆ ಎಂದು ಅರ್ಥೈಸಬಹುದು. ವ್ರತಾಚರಣೆ ಮಾಡುವವರು ಕಲಶವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಿ ಅಂದು ದೇವಿಯನ್ನು ಆರಾಧಿಸುತ್ತಾರೆ. ಈ ದಿನದಂದು 12 ಗ್ರಂಥಿಗಳುಳ್ಳ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಭವಿಷ್ಯೋತ್ತರ ಪುರಾಣದ ಪ್ರಯುಕ್ತ ಆಯುಷ್ಯ, ಆರೋಗ್ಯ, ಸಂತಾನ, ಐಶ್ವರ್ಯಗಳು ಲಭಿಸುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸಲು ಪ್ರಮುಖ ಕಾರಣವೆಂದರೆ, ಶುಕ್ರನಾಡಿಯು ಭ್ರೂಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದೆ ಎಂಬ ತತ್ವವು. ಇವಳ ಅವತಾರಗಳಲ್ಲಿ ಭಾರ್ಗವಿ ಅವತಾರವೂ ಒಂದು. ಶುಕ್ರವಾರವನ್ನು ಭಾರ್ಗವಾಸರ ಎಂದು ಕೂಡ ಕರೆಯಲಾಗಿದೆ. ಹೀಗೆ ವರಮಹಾಲಕ್ಷ್ಮಿ ದೇವಿಯನ್ನು ಶ್ರಾವಣ ಮಾಸದ ಈ ದಿನದಂದು ಪೂಜಿಸಿ ಅವಳ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ.

0: ಬದುಕಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡೇ ಎಲ್ಲದಕ್ಕೂ ಮೂಲ ಎಂಬಂತಾಗಿದೆ. ಹಾಗಾಗಿ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಅವಳು ನಮಗೆಲ್ಲ ಅಷ್ಟೈಶ್ವರ್ಯ ನೀಡುತ್ತಾಳೆ ಎಂದು ಪೂಜಿಸಿಕೊಂಡು ಬಂದಿದ್ದೇವೆ. ಈಗ ಮುಂದಿನ ಹಬ್ಬ ಯಾವುದು? ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇನ್ನೊಂದು ಪ್ರಮುಖ ಆಚರಣೆಯ ಬಗ್ಗೆ ತಿಳಿಸಿಕೊಡುವಿರಾ?
1: ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಋಗ್ವೇದ ಹಾಗೂ ಯಜುರ್ವೇದಿಯರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಉಪಾಕರ್ಮವನ್ನು ಆಚರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹಬ್ಬದ ಆಚರಣೆಯನ್ನು ಉಪನೀತರಾದವರು ಅಂದರೆ ಯಜ್ಞೋಪವೀತವನ್ನು ಧರಿಸುವವರು ಆಚರಿಸುತ್ತಾರೆ. ತಾವು ವರ್ಷವಿಡೀ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನು ಆಚರಿಸಿಕೊಂಡು ಬಂದಿರುತ್ತಾರೆ. ಇದರ ಪ್ರಾಯಶ್ಚಿತ್ತಕ್ಕಾಗಿ ಹಾಗೂ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು ಈ ದಿನದ ವಿಶೇಷ. ಈ ದಿನದಂದು ವೇದಾಧ್ಯಯನವನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕಾಯ ವಾಚ ಮನಸ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಈ ಉಪಕರ್ಮ ಸಹಕಾರಿಯಾಗಿದೆ. ಇದನ್ನು ನೂಲು ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಸಪ್ತ ಋಷಿಗಳನ್ನು ಋಷಿ ಪರಂಪರೆಯನ್ನು ಪೂಜಿಸುವ ದಿನವಾಗಿದೆ. ಉಪಕರ್ಮದ ಮಾರನೆಯ ದಿವಸ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ದಿನದಂದು ಗಾಯತ್ರಿ ಪ್ರತಿಪತ್ ಆಚರಿಸುತ್ತಾರೆ. ಈ ದಿನದಂದು ಗಾಯತ್ರಿ ದೇವಿಯನ್ನು ಪೂಜಿಸಿ ಜಪವನ್ನು ಹೋಮವನ್ನು ಆಚರಿಸುತ್ತಾರೆ. ಗಾಯತ್ರಿ ದೇವಿಯು ನಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧನೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಈ ಎರಡೂ ದಿನ ಹೋಮ ಹವನ ಪೂಜೆಗಳಿಂದ ಉಪಕರ್ಮ ಹಾಗೂ ಗಾಯತ್ರಿ ಪ್ರತಿಪತ್ತನ್ನು ಆಚರಿಸಿಕೊಂಡು ಬರುತ್ತಾರೆ.
0: ಉಪಕರ್ಮದೊಂದಿಗೆ ಜೊತೆ ಜೊತೆಯಾಗಿಯೇ ಬರುವ ಮತ್ತೊಂದು ಪರ್ವ ರಕ್ಷಾಬಂಧನ. ಸೋದರನಿಗೆ ಸೋದರಿಯು ರಕ್ಷೆಯನ್ನು

0: ಅಥವಾ ರಾಖಿಯನ್ನು ಕಟ್ಟಿ ತನ್ನ ಕ್ಷೇಮವನ್ನು ಬಯಸುವ ದಿನವಾಗಿದೆ. ಹಾಗಾಗಿ ರಕ್ಷಾಬಂಧನದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡರೆ ಚೆನ್ನ ಅಲ್ಲವೇ?
1: ರಕ್ಷಾಬಂಧನ ಉತ್ಸವ ಎಂದೊಡನೆ ನಮಗೆ ಕೃಷ್ಣ ಕುಚೇಲರ ಗೆಳೆತನ, ಕೃಷ್ಣ ದ್ರೌಪದಿಯರ ಸಹೋದರತ್ವ, ರಾಮ ಶಬರಿಯರ ಭಕ್ತಿ, ಚಾಣಕ್ಯ ಚಂದ್ರಗುಪ್ತರ ಗುರು ಶಿಷ್ಯ ಸಂಬಂಧ ಮುಂತಾದವು ನಮ್ಮ ನೆನಪಿನ ಪುಟದಲ್ಲಿ ಬರುತ್ತದೆ. ಇಂತಹ ಸ್ನೇಹ ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ ಸಂದರ್ಭವಿದು. ನಾವು ಭಾರತೀಯರು ವಸುದೈವ ಕುಟುಂಬಕಂ ಎಂದು ಸಾರಿದವರು. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ರಾಷ್ಟ್ರ. ನಮ್ಮ ಬದುಕು ಹೇಗೆ ಇರುತ್ತದೆಯೋ ಹಾಗೆಯೇ ನಮ್ಮ ದೇಶ ಎಂಬ ಭಾವನೆ ನಮ್ಮದಾಗಬೇಕು. ಇದಕ್ಕೆ ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯು ಮೌಲ್ಯಾಧಾರಿತವಾಗಿರಬೇಕು. ಭಾರತ ಅತಿ ಪುರಾತನ, ನಿತ್ಯ ನೂತನ ಕೂಡ. ಈ ದೇಶದಲ್ಲಿ ಸನಾತನ ಕಾಲದಿಂದ ಮೌಲ್ಯಗಳು ರೂಪಿತಗೊಂಡಿವೆ. ಸರ್ವೇ ಜನಾಃ ಸುಖಿನೋ ಭವಂತು, ಅಂದರೆ ಎಲ್ಲರೂ ಸುಖದಿಂದಿರಲಿ ಎಂಬುದೇ ಮೂಲಮಂತ್ರ. ಮೌಲ್ಯ ಎಂದೊಡನೆ ಅದು ಪ್ರೀತಿ, ಪ್ರೇಮ, ದಯೆ, ಕರುಣೆ, ಕ್ಷಮೆ ಮುಂತಾದವುಗಳು. ಈ ಉದ್ದೇಶದಿಂದಲೇ ಮೂಡಿಬಂದ ಒಂದು ಅದ್ಭುತ ಪರಿಕಲ್ಪನೆಯೇ ರಕ್ಷಾಬಂಧನ ಉತ್ಸವ. ರಕ್ಷಾಬಂಧನದ ಉದ್ದೇಶವೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಉಂಟು ಮಾಡುವುದು. ಸಮಾಜದಲ್ಲಿ ಇರುವ ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬದುಕುವುದು. ಇದಕ್ಕೆ ಇರುವ ಒಂದು ಉತ್ಸವವೇ ರಕ್ಷಾಬಂಧನ. ವ್ಯಕ್ತಿ, ಕುಟುಂಬ, ಸಮಾಜದಲ್ಲಿ ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸಲು ಸಂಕಲ್ಪವನ್ನು ಪುನರುಚ್ಚರಿಸುವ ಸಂಕೇತವಾದ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಪುನಃ ಬಂದಿದೆ. ಪುರಾಣ ಕಾಲದಿಂದಲೂ ಪ್ರಚಲಿತವಾಗಿದ್ದ ಈ ವ್ರತ ಯಜ್ಞ ಯಾಗಾದಿಗಳಲ್ಲಿನ ಕಂಕಣ ಸತ್ಕಾರ್ಯಗಳಲ್ಲಿ ಸಂಕಲ್ಪ ಸೂತ್ರವಾಯಿತು. ವಿದೇಶಿ ಆಕ್ರಮಣ ಸಂದರ್ಭದಲ್ಲಿ ಮಾನಿನಿಯರ ಮಾನ ಕಾಪಾಡುವ ಕ್ಷಾತ್ರ ಭಾವವನ್ನು ಪುರುಷರಲ್ಲಿ ಜಾಗೃತಿಗೊಳಿಸುವ ಚಿಹ್ನೆಯಾಯಿತು. ಮುಂದೆ ಸಹೋದರ ಸಹೋದರಿಗಳ ನಡುವಿನ ಹಬ್ಬವಾಯಿತು. ಅನಂತರ ಇದು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆಯಾಯಿತು. ರಕ್ಷಾಬಂಧನ ಉತ್ಸವದಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಜಾಗೃತಗೊಳಿಸುವ ಹಬ್ಬ. ಈ ಹಬ್ಬದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆ ಕಟ್ಟುವ ಮೂಲಕ ಪರಸ್ಪರರ ಸುರಕ್ಷತೆಯ ಹೊಣೆಯನ್ನು ಹೊರುವುದಾಗಿದೆ. ಈ ಉತ್ಸವ ಮಹೋನ್ನತ ಹಾಗೂ ಉದಾತ್ತ ಭಾವನೆಯಿಂದ ಕೂಡಿರುವುದು. ಇದನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬ ಸ್ತ್ರೀಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಉಂಟು ಮಾಡುವ ದಿನವೇ ರಕ್ಷಾಬಂಧನದ ದಿನ. ರಕ್ಷೆಯ ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಪ್ರಾಣ ಕೊಟ್ಟ ವೀರರು, ರಾಜ್ಯವನ್ನೇ ತ್ಯಜಿಸಿದ ಮಹನೀಯರು ಆಗಿ ಹೋಗಿದ್ದಾರೆ. ಎಲ್ಲ ಭೇದಗಳನ್ನು ಬದಿಗೊತ್ತಿ ಸಮಾಜ ಬಂಧುಗಳಾದ ನಾವೆಲ್ಲ ಒಂದೇ ಎಂಬ ಭಾವನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ್ದೆನಿಸಿದೆ. ಸಾಮೂಹಿಕ ರಕ್ಷಾಬಂಧನದ ಆಚರಣೆ ಇದಕ್ಕೆ ಪೂರಕ. ಪರಸ್ಪರ ರಕ್ಷೆ ಕಟ್ಟುವುದರ ಮೂಲಕ ಭಾರತೀಯರಾದ ನಾವೆಲ್ಲ ಪ್ರತಿಯೊಬ್ಬನ ಹಿತಕ್ಕಾಗಿ ಕಟಿಬದ್ಧರಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿದೆ. ಈ ದೇಶದ ನೆಲ, ಜಲ, ಸಂಸ್ಕೃತಿ, ಶ್ರದ್ಧಾಬಿಂದುಗಳ ಗೌರವವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ದೃಢಗೊಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲು ಈ ರಕ್ಷಾಬಂಧನ ಪೂರಕವಾಗಿದೆ.

0: ಕಲಿಯುಗದ ದೇವರು ಎಂದೇ ಖ್ಯಾತರಾದ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸೇರಿದ ದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಹಾಗಾಗಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರೆ ನಮ್ಮ ಕೇಳುಗರು ಸಂತಸ ಪಡುವರು ಎಂದು ನನ್ನ ನಂಬಿಕೆ.
1: ಶ್ರೀ ಮಧ್ವಾಚಾರ್ಯರ ದ್ವೈತ ಶಾಸ್ತ್ರವನ್ನು 16ನೇ ಶತಮಾನದಲ್ಲಿ ಪ್ರಚಾರಗೊಳಿಸಿದ ಪ್ರಭಾವಿ ಹಿಂದೂ ಸಂತರು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಬೃಂದಾವನ ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿದೆ. ಶ್ರೀ ರಾಘವೇಂದ್ರ ಗುರುಗಳು ಭಕ್ತರ ಭೌತಿಕ ಹಾಗೂ ಆಧ್ಯಾತ್ಮಿಕ ನೆಮ್ಮದಿಗೆ ಕಾರಣೀಭೂತರಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಂಬಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವ ಸಮಾಧಿ ಹೊಂದಿರುವ ವಿಷಯ ಎಲ್ಲ ಭಕ್ತರಿಗೂ ತಿಳಿದಿರುವ ಸಂಗತಿ. ಇವರು ಸಹಸ್ರಾರು ಲಕ್ಷಾಂತರ ಭಕ್ತರ ಸಂಜೀವಿನಿಯಾಗಿದ್ದಾರೆ. ಇವರನ್ನು ಹರಸಿ ಬಂದವರಿಗೆ ಅನುಗ್ರಹ ನೀಡಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿ

ದಿಗೆ ಹಾಗೂ ತದಿಗೆ ಎಂದು ಮೂರು ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆಯೊಂದಿಗೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಉಳಿದಂತೆ ಎಲ್ಲ ನಗರ ಗ್ರಾಮ ಪ್ರದೇಶಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.

0: ಇನ್ನು ಸುಮಂಗಲಿಯರು, ಅದರಲ್ಲೂ ವಿಶೇಷವಾಗಿ ನೂತನವಾಗಿ ವಿವಾಹಿತರು, ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಮಂಗಳಗೌರಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಾರೆ. ಹಾಗಾಗಿ ಮಂಗಳಗೌರಿ ವ್ರತದ ಹಿನ್ನೆಲೆ ಮಹಿಮೆಯನ್ನು ತಿಳಿಸಿಕೊಟ್ಟರೆ ನಮಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ.
1: ಶ್ರಾವಣ ಮಾಸದಲ್ಲಿ ಬರುವ 4 ಅಥವಾ 5 ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ನೂತನವಾಗಿ ವಿವಾಹಿತರಾದ ಸುಮಂಗಲಿಯರು ಆಚರಿಸುವುದು ವಾಡಿಕೆ. ಈ ವ್ರತವನ್ನು 5 ವರ್ಷಗಳ ಕಾಲ ಆಚರಿಸಿ ಅನಂತರ ಉದ್ಯಾಪನೆಯನ್ನು ಮಾಡಿ ತನ್ನ ತಾಯಿಗೆ ಬಾಗಿನ ಕೊಡುವುದು ವಿಶೇಷವೇ ಸರಿ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಶಿವನ ಪತ್ನಿ ಗೌರಿಯನ್ನು ಆರಾಧಿಸುವುದು ವಿಶೇಷ. ಈ ದಿನ ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯ ಕಲಶ, ವಿಗ್ರಹ, ಚಿತ್ರಪಟವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಬೇಕು. ಅನಂತರ ಈ ವ್ರತದ ಹಿನ್ನೆಲೆಯ ಕಥೆಯನ್ನು ಓದುತ್ತಾ ಕೇಳುತ್ತಾ 16 ಅಕ್ಕಿ ಅಥವಾ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಮಾಡಿ ಅದರಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅದರಿಂದ ಬರುವ ಕಾಡಿಗೆಯನ್ನು ಧರಿಸಬೇಕು. ಇದನ್ನು ಇನ್ನಿತರ ಸುಮಂಗಲಿಯರಿಗೆ ತಾಂಬೂಲ ರೀತಿಯಲ್ಲಿ ಕೊಡಬೇಕು. ಕುಂಕುಮಾಗರ್ ಲಿಪ್ತಾಂಗ ಸರ್ವಾಭರಣ ಭೂಷಿತಂ ನೀಲಕಂಠ ಪ್ರಿಯಾಂ ಗೌರಿಂ ವಂದೇಹಂ ಮಂಗಳಾಂಗ್ವಯಂ ಎಂದು ಈ ಮಂತ್ರವನ್ನು ಪಠಿಸುತ್ತಾರೆ. ಈ ವ್ರತದ ಪ್ರಕಾರ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಪಡೆದರು ಎಂದು ತಿಳಿದಿದೆ.
0: ಶ್ರಾವಣ ಸೋಮವಾರ ಹಾಗೂ ಶನಿವಾರಗಳಂದು ಕೂಡ ವಿಶೇಷ ಎಂದು ತಿಳಿದಿದ್ದೇವೆ. ಈ ಎರಡೂ ದಿನಗಳ ಬಗ್ಗೆ ಬೆಳಕು ಚೆಲ್ಲಬೇಕೆಂದು ನನ್ನ ಮನವಿ.
1: ಶ್ರಾವಣ ಮಾಸದ ಸೋಮವಾರಗಳು ಶಿವನನ್ನು ಆರಾಧಿಸುವುದು ಚಾಲ್ತಿಯಲ್ಲಿದೆ. ಶ್ರಾವಣ ಮಾಸವು ಶಿವನಿಗೂ ಕೂಡ ಶ್ರೇಷ್ಠವಾದ ಮಾಸವು. ದೇವತೆಗಳು ಹಾಗೂ ದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡುವಾಗ 14 ಅನರ್ಘ್ಯ ರತ್ನಗಳು ಹೊರಬಂದವು. ಅದರೊಂದಿಗೆ ಹೊರಬಂದ ಕಾರ್ಕೋಟಕ ವಿಷವನ್ನು ಯಾರು ಸೇವಿಸುತ್ತಾರೆ ಎಂದಾಗ ಶಿವನು ಮುಂದೆ ಬಂದು ಸೇವನೆ ಮಾಡಿದನು. ಇದನ್ನು ಕಂಡ ಪಾರ್ವತಿಯು ಆ ವಿಷವು ಶಿವನ ಕಂಠದಲ್ಲಿಯೇ ಉಳಿಯುವಂತೆ ಮಾಡಿದಳು ಈ ಮಾಸದಲ್ಲಿ. ಹಾಗಾಗಿ ಶಿವನನ್ನು ವಿಷಕಂಠ, ನೀಲಕಂಠ ಎಂದು ಕರೆಯಲಾಗಿದೆ. ಶ್ರಾವಣ ಮಾಸದ ಶನಿವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ವಿಷ್ಣುವಿಗೆ ಸಂಬಂಧಪಟ್ಟ ಎಲ್ಲ ಮಂದಿರಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ ಇರುತ್ತದೆ. ಅಲ್ಲದೆ ಶನಿದೇವರ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳುವವರು ಕೂಡ ಇದ್ದಾರೆ. ಕೆಲವರು ವೆಂಕಟರಮಣನ ಒಕ್ಕಲಿನವರು ಪಡಿಬೇಡುವ ಪದ್ಧತಿ ಕೂಡ ಇದೆ. ಈ ದಿನದಂದು ಅಕ್ಕಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದಲೇ ಅದನ್ನು ಪ್ರಸಾದವಾಗಿ ಬಳಸುತ್ತಾರೆ. ಈ ಆಚರಣೆಯ ಹಿನ್ನೆಲೆಯನ್ನು ನೋಡಿದಾಗ ನಾವು ಎಷ್ಟೇ ಶ್ರೀಮಂತರಾದರೂ ಪಡಿ ಕೇಳುವುದರಿಂದ ನಮ್ಮಲ್ಲಿನ ಅಹಮಿಕೆ ದೂರವಾಗುತ್ತದೆ, ಕೋಪ ತಾಪ ಇಲ್ಲವಾಗುತ್ತದೆ, ನಮ್ಮಲ್ಲಿನ ಗುಣದೋಷಗಳು ನಿವಾರಣೆಯಾಗುತ್ತದೆ.

0: ಅವರಿಗೆ ಹಲವಾರು ವಿಷಯಗಳು ತಿಳಿದಂತಾಯಿತು. ಆದರೂ ಇನ್ನೂ ಒಂದಷ್ಟು ಮಾಹಿತಿ ಇರಬಹುದು ಎಂದು ನನ್ನ ಅನಿಸಿಕೆ. ಕಾರಣ, ಇದೇ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಶ್ರೀ ಕೃಷ್ಣನ ಪೂಜೆ ಕೂಡ ಸಾಗುತ್ತದೆ. ಹಾಗಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ.
1: ಯಾವಾಗ ಯಾವಾಗ ಧರ್ಮದ ಅವನತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಭಗವಂತನ ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಧರ್ಮವನ್ನು ರಕ್ಷಿಸುತ್ತಾನೆ ಎಂದು ನಂಬಿರುವವರು ನಾವು. ಅಂತೆಯೇ ವಿಷ್ಣುವಿನ 10 ಅವತಾರಗಳಲ್ಲಿ 8ನೇ ಅವತಾರವಾಗಿ ಶ್ರೀಕೃಷ್ಣನು ಜನಿಸಿದನು. ಶ್ರೀಕೃಷ್ಣನು ಶ್ರಾವಣ ಮಾಸದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದ ದಿನದಂದು ಜನಿಸಿದನು. ಶ್ರೀಕೃಷ್ಣನ ಜನನದ ಬಗ್ಗೆ, ಅವನ ಲೀಲೆಯ ಬಗ್ಗೆ ನಮ್ಮ ಎಲ್ಲ ಕೇಳುಗರು ಚೆನ್ನಾಗಿ ಬಲ್ಲರು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳದೆ ಈ ದಿನದ ವಿಶೇಷವನ್ನು ಹಂಚಿಕೊಳ್ಳುತ್ತೇನೆ. ಅಧರ್ಮವನ್ನು ನಾಶ ಮಾಡಿ ಭಕ್ತಿ ಪ್ರೀತಿಯನ್ನು ಸ್ಥಾಪಿಸಿದವನು ಶ್ರೀಕೃಷ್ಣ. ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣಾ

ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಜನನ ಜೀವನದ ಬಗ್ಗೆ ನಾವು ಮಹಾಭಾರತ ಹಾಗೂ ಭಾಗವತದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಮಹಾಭಾರತ ಯುದ್ಧದ ಅಂಗಳದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದವನು ಶ್ರೀಕೃಷ್ಣ. ನಾವು ದ್ವಂದ್ವದಲ್ಲಿದ್ದಾಗ, ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ಜಿಜ್ಞಾಸೆ ಉಂಟಾದಾಗ ಶ್ರೀಕೃಷ್ಣನು ತಿಳಿಸಿಕೊಟ್ಟ ಭಗವದ್ಗೀತೆಯನ್ನು ಓದಿದರೆ ನಮಗೆ ಉತ್ತರ ದೊರಕುತ್ತದೆ. ಶ್ರೀಕೃಷ್ಣನನ್ನು ಮೊಟ್ಟ ಮೊದಲ ತತ್ವಜ್ಞಾನಿ ಎಂದು ವಿಶ್ವದಾದ್ಯಂತ ಇರುವ ವೈದ್ಯರು ತತ್ವಜ್ಞಾನಿಗಳು ಒಪ್ಪಿದ್ದಾರೆ.

0: ಮಾಸದಲ್ಲಿ ಹಲವು ಹಬ್ಬಗಳು ವ್ರತಗಳು ಬಂದಿದೆ. ಇನ್ನು ಯಾವುದಾದರೂ ಆಚರಣೆಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವುದಿದ್ದರೆ ತಿಳಿಸಿ. ಹೆಚ್ಚಿನ ಆಸಕ್ತಿ ಇರುವವರು ಅದರ ಬಗ್ಗೆ ಗಮನ ಹರಿಸುತ್ತಾರೆ.
1: ಈ ಶ್ರಾವಣ ಮಾಸದಲ್ಲಿ ಬರುವ ಎರಡು ಏಕಾದಶಿಯನ್ನು ಈ ರೀತಿಯಲ್ಲಿ ಕರೆಯಲಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಕೆಲವರು, ದ್ವಾದಶಿ ಎಂದು ಕೆಲವರು ಹೇಳಿದ್ದಾರೆ. ಈ ದಿನದಂದು ವಿಷ್ಣುವಿನ ದಶಾವತಾರದ ಹತ್ತನೆಯ ಹಾಗೂ ಅಂತಿಮ ಅವತಾರವಾದ ಶ್ರೀ ಕಲ್ಕಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಲಿಯುಗದಲ್ಲಿ ಉಂಟಾಗುತ್ತಿರುವ ಅಧರ್ಮ ಮತ್ತು ದುಷ್ಟತನವನ್ನು ನಾಶ ಮಾಡಲು ಭಗವಾನ್ ಕಲ್ಕಿಯ ರೂಪದಲ್ಲಿ ವಿಷ್ಣುವು ಬರುತ್ತಾನೆ ಎಂದು ನಂಬಿದೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗಿದೆ.
0: ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬಗಳು ಬರುತ್ತದೆ ಎಂದು ತಿಳಿಯಿತು. ಈ ಹಬ್ಬಗಳನ್ನು ಆಚರಿಸುವ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡವು. ಇದು ನಮ್ಮ ಕೇಳುಗರಿಗೂ ಹಲವು ಮಾಹಿತಿ ದೊರಕಿದೆ ಎಂದು ನಂಬಿದ್ದೇನೆ. ಹಾಗಾಗಿ ನಾವು ಈ ಸಂದರ್ಶನವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ.
1: ಈ ಸಂದರ್ಶನದಲ್ಲಿ ನೀವು ಕೇಳಿದ ಒಳ್ಳೆಯ ಪ್ರಶ್ನೆಗಳ ಮೂಲಕ ನನಗೂ ಈ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಲು ಅವಕಾಶವಾಯಿತು. ಇನ್ನೂ ಅನೇಕ ವಿಷಯಗಳು ನಮಗೂ ತಿಳಿದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ತಿಳಿದ ಇಂತಹ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ. ಈ ಸಂದರ್ಶನದಲ್ಲಿ ಹಲವು ಮಾಹಿತಿ ತಿಳಿಯಿತು ಎಂದಾದರೆ ನಮ್ಮ ಕೇಳುಗರು ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸುತ್ತಾ, ಸಂದರ್ಶನ ನಡೆಸಿದ ನಿಮಗೂ ಕೇಳಿದ ಎಲ್ಲ ಕೇಳುಗರಿಗೂ ಜನಧ್ವನಿಯ ಆಡಳಿತ ಮಂಡಳಿ ಹಾಗೂ ಇಡೀ ತಂಡಕ್ಕೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಟ್ಟ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಶ್ರಾವಣ ಮಾಸದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ.

ನೀವೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವರಾಜಗೌಡ, ಚಿನ್ನ ಮಹದೇವ, ಅಲ್ಮಾಸ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷೆ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663388. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663388.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಕ್ರಮ್ ಸಹರಾಬಾಯಿ ರವರ ಜನ್ಮದಿನಾಚರಣೆ ಹಾಗೂ ವಿಶ್ವ ಆನೆಗಳ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ವಿಕ್ರಮ್ ಸಹರಾಬಾಯಿ ರವರು ಆಗಸ್ಟ್ 12, 1919 ಅಹಮದಾಬಾದ್ನಲ್ಲಿ, ಡಿಸೆಂಬರ್ 30, 1971 ಕೋವಲಂನಲ್ಲಿ ನಿಧನರಾದರು. ಒಬ್ಬ ಭಾರತೀಯ ಭೌತಶಾಸ್ತ್ರಜ್ಞ ಮತ್ತು ಕೈಗಾರಿಕೋದ್ಯಮಿ. ಇವರು ಬಾಹ್ಯಾಕಾಶ ಸಂಶೋಧನೆಯನ್ನು ಪ್ರಾರಂಭಿಸಿದರು ಮತ್ತು ಅಭಿವೃದ್ಧಿಯಲ್ಲಿ ಸಹಾಯ ಮಾಡಿದರು. ಭಾರತದಲ್ಲಿ ಪರಮಾಣು ಶಕ್ತಿ ಸಹರಾಬಾಯಿ ಕೈಗಾರಿಕೋದ್ಯಮಿಗಳ ಕುಟುಂಬದಲ್ಲಿ ಜನಿಸಿದರು. ಇವರು ಅಹಮದಾಬಾದ್ನ ಗುಜರಾತ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು. ನಂತರ ಇಂಗ್ಲೆಂಡ್ನ ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಸ್ಥಳಾಂತರಗೊಂಡರು. ಇಲ್ಲಿ ಅವರು 1940 ನೈಸರ್ಗಿಕ ವಿಜ್ಞಾನದಲ್ಲಿ ತಮ್ಮ ಟ್ರಿಪ್ಗಳನ್ನು ತೆಗೆದುಕೊಂಡರು. ಎರಡನೇ ಮಹಾಯುದ್ಧವು ಅವರನ್ನು ಭಾರತಕ್ಕೆ ಮರಳುವಂತೆ ಮಾಡಿತು. ಅವರು ಭೌತಶಾಸ್ತ್ರಜ್ಞ ಸರ್ ಚಂದ್ರಶೇಖರ್ ವೆಂಕಟರಾಮನ್ ರವರ ಅಡಿಯಲ್ಲಿ ಕ್ಲಾಸಿಕ್ ಕಿರಣಗಳ ಕುರಿತು ಸಂಶೋಧನೆ ನಡೆಸಿದರು. ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು 1945 ಅವರು ಡಾಕ್ಟರೇಟ್ ಪದವಿ ಪಡೆಯಲು ಕ್ರೇಂಬ್ರಿಡ್ಜ್ಗೆ ಮರಳಿದರು ಮತ್ತು 1947 ಉಷ್ಣವಲಯದಲ್ಲಿ ಅಕ್ಷಾಂಶಗಳಲ್ಲಿ ಪ್ಲಾಸ್ಮಿಕ್ ಕಿರಣಗಳ ತನಿಖೆಗಳು ಎಂಬ ಪ್ರಬಂಧವನ್ನು ಬರೆದರು. ಭಾರತಕ್ಕೆ ಹಿಂದಿರುಗಿದ ನಂತರ ಇವರು ಅಹಮದಾಬಾದ್ನಲ್ಲಿ ಭೌತಿಕ ಸಂಶೋಧನಾ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಸಹರಾಬಾಯಿ ರವರ ಆಸಕ್ತಿಗಳ ವ್ಯಾಪ್ತಿ ಮತ್ತು ವಿಸ್ತಾರ ಗಮನಾರ್ಹವಾಗಿತ್ತು. ವೈಜ್ಞಾನಿಕ ಸಂಶೋಧನೆಯಲ್ಲಿ ಅವರು ತೀವ್ರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇವರು

ಕೈಗಾರಿಕೆ, ವ್ಯಾಪಾರ ಮತ್ತು ಅಭಿವೃದ್ಧಿ ವಿಷಯಗಳಲ್ಲಿ ಸಕ್ರಿಯ ಆಸಕ್ತಿಯನ್ನು ವಹಿಸಿದರು. 1947 ಅಹಮದಾಬಾದ್ನ ಜವಳಿ ಉದ್ಯಮದ ಸಂಶೋಧನಾ ಸಂಘವನ್ನು ಸ್ಥಾಪಿಸಿದರು ಮತ್ತು 1956 ಅವರ ವ್ಯವಹಾರಗಳನ್ನು ನೋಡಿಕೊಂಡರು. ಭಾರತದಲ್ಲಿ ವೃತ್ತಿಪರ ನಿರ್ವಹಣಾ ಶಿಕ್ಷಣದ ಅಗತ್ಯವನ್ನು ಆರಿಸಿಕೊಂಡು ಸಹರಾಬಾಯಿರವರು 1962 ಅಹಮದಾಬಾದ್ನಲ್ಲಿ ಭಾರತೀಯ ನಿರ್ವಹಣಾ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. 1972 ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಮಿತಿಯನ್ನು ಸ್ಥಾಪಿಸಲಾಯಿತು. ನಂತರ ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ, ಭಾರತೀಯ ಸಹರಾಬಾಯಿ ದಕ್ಷಿಣ ಭಾರತದಲ್ಲಿ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರವನ್ನು ಸ್ಥಾಪಿಸಿದರು. ಭೌತಶಾಸ್ತ್ರಜ್ಞರ ಮರಣದ ನಂತರ 1966 ಹ್ಯೂಮಿ ಭಾಭಾರವರ ಅಧ್ಯಕ್ಷತೆಯಲ್ಲಿ ಸಹರಾಬಾಯಿರವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು. ಭಾರತದ ಪರಮಾಣು ಶಕ್ತಿ ಆಯೋಗ ಪರಮಾಣು ಸಂಶೋಧನಾ ಕ್ಷೇತ್ರದಲ್ಲಿ ಭಾಭಾರವರ ಕೆಲಸವನ್ನು ಮುಂದುವರಿಸುತ್ತಾ ಸಾರಾಬಾಯಿರವರು ಭಾರತದ ಪರಮಾಣು ವಿದ್ಯುತ್ ಸ್ಥಾವರಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಕಾರಣರಾಗಿದ್ದರು. ರಕ್ಷಣಾ ಉದ್ದೇಶಗಳಿಗಾಗಿ ಪರಮಾಣು ತಂತ್ರಜ್ಞಾನದ ಸ್ಥಳೀಯ ಅಭಿವೃದ್ಧಿಗಾಗಿ ಅವರು ಅಡಿಪಾಯವನ್ನು ಹಾಕಿದರು. ಸಾಮಾನ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ಅಂಶಗಳನ್ನು ಮತ್ತು ನಿರ್ದಿಷ್ಟವಾಗಿ ಅಭಿವೃದ್ಧಿಯ ಸನ್ನಿಗೋಲು ಎಂದು ಬಾಹ್ಯಾಕಾಶ ಅನ್ವಯಿಕೆಗಳನ್ನು ಬಳಸಲು ಸಮರ್ಪಿತವಾದ ಸಹರಾಬಾಯಿ ಉಪಗ್ರಹ ಸಂವಹನದ ಮೂಲಕ ದೂರದ ಹಳ್ಳಿಗಳಿಗೆ ಶಿಕ್ಷಣವನ್ನು ಕೊಂಡೊಯ್ಯುವ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಉಪಗ್ರಹ ಆಧಾರಿತ ದೂರಸ್ಥ ಸಂವೇದಿಯ ಅಭಿವೃದ್ಧಿಗೆ ಕರೆ ನೀಡಿದರು. ಸಹರಾಬಾಯಿರವರಿಗೆ ಭಾರತದ 2 ಅತ್ಯುನ್ನತ ಗೌರವಗಳಾದ ಪದ್ಮಭೂಷಣ ಮತ್ತು ಪದ್ಮವಿಭೂಷಣವನ್ನು ಮರಣೋತ್ತರವಾಗಿ ನೀಡಲಾಯಿತು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಪ್ರತಿ ವರ್ಷ ಆಗಸ್ಟ್ 12 ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆನೆಗಳ ಸಂರಕ್ಷಣೆ, ಅವುಗಳ ರಕ್ಷಣೆ ಮತ್ತು ಕಾಡುಗಳ ಉಳಿವಿನಲ್ಲಿ ಆನೆಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಈ ದಿನವನ್ನು ಮೀಸಲು ಇಡಲಾಗಿದೆ. ಮೈಸೂರಿನಲ್ಲೂ ಸಹ 2026 ದಸರಾ ಮಹೋತ್ಸವಕ್ಕಾಗಿ ಆನೆಗಳ ಆಯ್ಕೆ ಮತ್ತು ಆರೋಗ್ಯ ತಪಾಸಣೆ ಪ್ರಕ್ರಿಯೆಗಳು ಸಾಗತೊಡಗುತ್ತಿವೆ. ಇದರ ಉದ್ದೇಶ ಆನೆಗಳ ಮೇಲಿನ ಕ್ರೌರ್ಯವನ್ನು ತಡೆಯುವುದು, ಆನೆಗಳ ನಾಶದಿಂದ ಆವಾಸ ಸ್ಥಾನ ಕಳೆದುಕೊಳ್ಳುತ್ತಿರುವುದನ್ನು ತಡೆಯುವುದಾಗಿದೆ. ಇದನ್ನು 2012 ವರ್ಲ್ಡ್ ಎಲಿಫೆಂಟ್ ಡೇ ಸಂಸ್ಥೆ ಮತ್ತು ಕೆನಡಾದ ಚಲನಚಿತ್ರ ನಿರ್ಮಾಪಕರು ಅಧಿಕೃತವಾಗಿ ಪ್ರಾರಂಭಿಸಿದರು. ಆನೆಗಳನ್ನು ನಮ್ಮ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಎಂದು ಘೋಷಿಸಲಾಗಿದೆ. ಭಾರತವು ವಿಶ್ವದ ಒಟ್ಟು ಕಾಡು ಆನೆಗಳ ಗಣನೀಯ ಭಾಗವನ್ನು ಹೊಂದಿದೆ. ಕರ್ನಾಟಕ ಅರಣ್ಯ ಇಲಾಖೆಯು ಆನೆಗಳ ಸಂರಕ್ಷಣೆಗಾಗಿ ವಿವಿಧ ಶಿಬಿರಗಳನ್ನು, ಉದಾಹರಣೆಗೆ ದುಬಾರೆ, ಮತ್ತಿಗೋಡು ಇತ್ಯಾದಿ ನಿರ್ವಹಿಸುತ್ತಿದ್ದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ದೀಪಶೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸ್ಥಾಪಿತವೇ ಜೀವ
3: ನಿನ್ನ ಒಡಲಿನ ಒಂದು ಅಂಗದಲ್ಲಿ ಆಪಾದ ಶಿರವುಂ ಅದು ತುಂಬಿರುವುದಲ್ತೆ ವ್ಯಾಪಿಸಿಹುದು ಅಂತೊಂದು ಚೈತನ್ಯ ವಿಶ್ವದಲ್ಲಿ
4: ಲೇಪಗೊಳ್ಳದ ಸತ್ವ ಮಂಕುತಿಮ್ಮ.
3: ಹಿಂದಿನ ಮುಕ್ತಕದಲ್ಲಿ ನಾವು ಜೀವ ಅನ್ನುವಂತಹ ಒಂದು ವಿಶೇಷ ಚೈತನ್ಯ ಎಲ್ಲ ಜೀವಿಗಳಲ್ಲಿ ಅಡಕವಾಗಿದ್ದು ಆ ಚೈತನ್ಯದ ಒಂದು ಶಕ್ತಿಯಿಂದ, ಆ ಚೈತನ್ಯದ ಒಂದು ಪ್ರೇರಣೆಯಿಂದ ಎಲ್ಲ ಲೀಲೆಗಳು ಚಟುವಟಿಕೆಗಳು ನಡೀತವೆ ಅಂತ ನಾವು ನೋಡಿದ್ವಿ. ಈಗ ಆ ಜೀವ ಅನ್ನುವಂಥ ಒಂದು ಶಕ್ತಿ ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಈಗ ನನ್ನ ದೇಹ ಇದೆ,

ನನ್ನ ದೇಹದಲ್ಲಿ ಏನೇನೋ ಅಂಗಗಳಿದೆ, ತಲೆ ಕೈ ಕಾಲು ಹೊರಗಡೆಯಿಂದ ಕಾಣಿಸ್ತಾ ಇದೆ, ಎದೆ ಹೊಟ್ಟೆ, ಬಗೆದು ನೋಡಿದ್ರೆ ಬೇರೆ ಇನ್ನೇನೋ ಕಾಣಿಸುತ್ತೆ, ತಲೆಯಲ್ಲಿ ಮೆದುಳಿದೆ, ಬಾಯಿನ ಹಿಂದೆ ಹಲ್ಲುಗಳು, ಅದರ ಹಿಂದೆ ಇನ್ನೇನೋ ಇದೆ, ಮೂಗಿನ ಹಿಂದೆ ಬೇರೆ ಏನೋ ಇದೆ, ಎದೆಯ ಒಳಗಡೆ ಎರಡು ಶ್ವಾಸಕೋಶಗಳಿವೆ, ಅದರೊಳಗಡೆನೆ ಹೃದಯ ಇದೆ ಅಂತ ಅಂತೀವಿ. ಸೊ ಹೀಗೆ ನಮಗೆ ಸ್ಥೂಲವಾಗಿ ಗೊತ್ತಾಗುವಂಥ ಅಂಗಗಳು ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದಂತಹ ಒಂದು ಕ್ರಮ ವಿವರ ಇದೆ. ನಾವು ಮುಂಚೆನೂ ನೋಡಿದ್ವಿ, ಏನೋ ಒಂದು ಕ್ರಮವೇ ಇಲ್ಲವೇನೋ ಅನ್ನೋಂಥ ಒಂದು ವಿಶ್ವದ ಸೃಷ್ಟಿಯಲ್ಲಿ ತನ್ನದೇ ಆದಂಥ ಒಂದು ಕ್ರಮ ವಿಶೇಷ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಹೃದಯ ತನ್ನ ರೀತಿಯಲ್ಲಿ ತಾನು ಕೆಲಸ ಮಾಡ್ತಾನೇ ಇರುತ್ತೆ, ಅದೇ ರೀತಿ ಜಠರ ಕೋಶ, ಅದೇ ರೀತಿಯಲ್ಲಿ ತೊಡೆಯ ಒಳಗಿರುವಂಥ ಮೂಳೆಗಳು, ರಕ್ತನಾಳಗಳು ಇವೆಲ್ಲ ಇವೆ ಅಂತ ನಮಗೆ ಗೊತ್ತು. ಈಗ ಪ್ರಶ್ನೆ, ಹೌದಪ್ಪ ಅದೆಲ್ಲ ಇದೆ, ಇದಿಷ್ಟರಲ್ಲಿ ಜೀವ ಅಂತೇನೋ ನೀವು ಹೇಳಿದ್ರಲ್ಲ, ಅದು ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಸೊ ಅದು ಎಲ್ಲಿದೆ ಈ ಪ್ರಶ್ನೆ ನಾವು ಅನೇಕ ಶತಮಾನಗಳಿಂದ ಅಥವಾ ಸಹಸ್ರಮಾನಗಳಿಂದ ಮನುಷ್ಯರನ್ನು ಕಾಡ್ತಾ ಬಂದಿದೆ, ಎಲ್ಲಿದೆ ಜೀವ ಅಂತ. ಸೊ ಎಲ್ಲೋ ಹೃದಯದಲ್ಲಿದೆ ಅಂತ ಕೆಲವು ಒಂದು ವದಂತಿಗಳು ಹೇಳ್ತವೆ, ಇಲ್ಲ ಎಲ್ಲ ಮೆದುಳೇ ಮುಖ್ಯ ಅಂತ ಕೆಲವು ಹೇಳ್ತವೆ. ಸೊ ಹೀಗೆ ನೋಡಿದಾಗ ನಮಗೆ ಒಂದು ಅಂಶ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ತಲೆ ನೋವು ಬಂದಾಗ ನಾವು ಒದ್ದಾಡ್ತೀವಿ, ಸೊ ತಲೆ ಮುಖ್ಯ ಅಂತ ಅವಾಗ ಅನಿಸ್ತಾ ಇರುತ್ತೆ. ತಲೆನೋವೆಲ್ಲ ಹೋಯಿತು, ಕಾಲಿನ ಚಿಕ್ಕ ಬೆರಳಿನ ಉಗುರಿನ ಕೆಳಗಡೆ ಒಂದು ಸಣ್ಣ ಗಾಯ ಆಯಿತು ಅಂತ ಅನ್ಕೊಳ್ಳಿ, ಆಗಲೂ ನಮಗೆ ನೋವಾಗುತ್ತೆ. ಆ ನೋವು ಅನುಭವಿಸ್ತಾ ಇರೋವಂಥವ್ರನ್ನ ನೀವು ಹೋಗ್ಬಿಟ್ಟು ಕೇಳಿದರೆ ತಲೆನೋವು ಜಾಸ್ತಿನೋ ಇದು ಜಾಸ್ತಿನೋ ಅಂತ, ಅವರೇನು ಹೇಳಿದಾರು, ಈ ನೋವು ಇವತ್ತಿಗೆ ಇದೇ ಜಾಸ್ತಿ, ಅವತ್ತಿಗೆ ಆ ನೋವು ಜಾಸ್ತಿ ಇತ್ತು. ಸೊ ನಮ್ಮ ಶರೀರದ ಯಾವ ಭಾಗವನ್ನು ನಾವು ತಗೊಂಡ್ರೂ ಕೂಡ, ಯಾವ ಭಾಗಕ್ಕೆ ಏನು ತೊಂದರೆ ಆದರೂ ಕೂಡ, ಆ ವೇದನೆಯ ಸಂವೇದನೆ, ವೇದನೆ ಆಗ್ತಾ ಇದೆ ಅಂತ ತಿಳುವಳಿಕೆ ನಮಗೆ ಏಕರೂಪವಾಗುತ್ತೆ. ಸೊ ಯಾವುದೋ ಒಂದು ಭಾಗದಲ್ಲಿ ಜಾಸ್ತಿ ಜೀವ ಇದೆ, ಇನ್ನೊಂದು ಭಾಗದಲ್ಲಿ ಕಡಿಮೆ ಜೀವ ಇದೆ ಅಂತ ಅಲ್ಲ. ಆ ಪಾದದಿಂದ ತಗೊಂಡು ಶಿರದವರೆಗೂ, ತಲೆಯವರೆಗೂ ಏಕರೂಪದಲ್ಲಿ ತುಂಬಿದೆ ಆ ಜೀವ. ಅದಕ್ಕೆ ನಮ್ಮ ಒಡಲು, ನಮ್ಮ ಶರೀರದ ಪ್ರತಿಯೊಂದು ಅಂಗವೂ ಕೂಡ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ತನ್ನ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಕಸ್ಮಾತ್ ಆ ಚೈತನ್ಯ ಅನ್ನೋದು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೋಣ. ಏನು ವೈದ್ಯಕೀಯ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಾವು ಕೆಲವು ಸರ್ತಿ ಈ ಪದವನ್ನು ನಾವು ಕೇಳಿರ್ತೀವಿ, ಗ್ಯಾಂಗ್ರೀನ್ ಅಂತ ಪದವನ್ನು ಕೇಳಿರ್ತೀವಿ. ಗ್ಯಾಂಗ್ರೀನ್ ಅಂದರೆ ಏನು, ಕೈನ ಅಥವಾ ಕಾಲಿನ ಅಥವಾ ಯಾವುದೋ ಒಂದು ಭಾಗದ ರಕ್ತ ಸಂಚಾರ ನಿಂತು ಹೋಯಿತು, ಸೊ ಹಾಗಾಗಿ ಅದರಲ್ಲಿ ಜೀವ ಇಲ್ಲ ಅಂತ. ಅದನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡ್ತಾ ಅದನ್ನು ನಾವು ತೆಗೆದಿರ್ತೀವಿ. ನಾವು ಎಷ್ಟೋ ಸರ್ತಿ ನಾವು ನೋಡಿರ್ಬೋದು, ಒಂದು ಕಾಲಿನ ಪಾದದ ಭಾಗವನ್ನು ನಾವು ತೆಗೆದುಬಿಟ್ಟಿದ್ದೀವಿ, ಕಾಲೋರು ಕೃತಕ ಅಂಗ ಜೋಡಿಸ್ಕೊಂಡಿದ್ದಾರೆ, ಅದನ್ನು ಆ್ಯಂಪ್ಯುಟೇಷನ್ ಅಂತ ಕರಿತೀವಿ. ಸೊ ಯಾವ ಭಾಗವನ್ನು ನಾವು ಜೀವ ಇಲ್ಲ ಅಂತ ಅಂತೀವೋ ಅದು ನಮ್ಮ ಒಡಲಿನ ಭಾಗವಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲಿಯವರೆಗೆ ಜೀವ ಅನ್ನೋದು ನಮ್ಮ ಒಡಲಿನ ಎಲ್ಲ ಭಾಗಗಳಲ್ಲೂ ತುಂಬಿರುತ್ತೋ ಅಲ್ಲಿವರೆಗೂ ಎಲ್ಲ ಭಾಗಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವದ ಒಂದು ಪ್ರಕಟೀಕರಣ ಯಾವ ಭಾಗದಲ್ಲಿ ನಿಂತು ಹೋಯ್ತೋ ಅದು ಕ್ರಿಯಾತ್ಮಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಗ್ಯಾಂಗ್ರೀನ್ ಆಯಿತು, ಹಾಗಾಗಿ ಅದನ್ನು ನಾವು ತೆಗೆದುಬಿಟ್ವಿ. ಇನ್ನು ಉಳಿದ ಭಾಗದಲ್ಲಿ ಜೀವ ಇದೆಯಾ ಅಂದರೆ ಜೀವ ಇದೆ, ಇನ್ನು ಉಳಿದ ಎಲ್ಲ ಭಾಗಗಳಲ್ಲಿ ಜೀವ ಇದೆ, ಈ ಭಾಗವನ್ನು ಮಾತ್ರ ನಾವು ತೆಗೆಯೋದಕ್ಕೆ ಸಾಧ್ಯ ಆಯಿತು. ಈಗ ಮುಂಚೆ ಕೂಡ ನಾವು ಒಂದು ಪರಿಕಲ್ಪನೆಯನ್ನು ಕುರಿತು ಚರ್ಚೆ ಮಾಡಿದ್ವಿ, ವಿರಾಟ್ ಪುರುಷ ಅನ್ನುವಂಥ ಒಂದು ಪರಿಕಲ್ಪನೆ. ನಮ್ಮ ಶರೀರದಲ್ಲಿ ಹೇಗೆ ಪ್ರತಿಯೊಂದು ಕಣ ಕಣದಲ್ಲಿಯೂ ಏಕರೂಪವಾಗಿ ಈ ಜೀವ ಅನ್ನುವಂಥ ಶಕ್ತಿ ತುಂಬಿದೆ ಅಂತ ಈಗ ತಾನೇ ನಾವು ಅಂದ್ಕೊಂಡ್ವೋ, ಹಾಗೆ ಇಡೀ ವಿಶ್ವವನ್ನು, ಇಡೀ ಸೃಷ್ಟಿಯನ್ನು ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಣ, ಅದೇ ಒಂದು ಶರೀರ ಅಂತ ಅಂದ್ಕೊಂಡ್ರೆ ಆ ಶರೀರದಲ್ಲೂ ಕೂಡ, ಆ ವಿರಾಟ್ ಶರೀರದಲ್ಲೂ ಕೂಡ ನಮ್ಮ ದೇಹದ ಒಳಗಡೆ ಇರೋ ರೀತಿಯ ಬೇರೆ ಬೇರೆ ಭಾಗಗಳಿವೆ. ನಮ್ಮದರಲ್ಲಿ ಹೆಂಗೆ ಹೃದಯನೋ ಅಥವಾ ಜಠರ ಕೋಶನೋ ಕಣ್ಣೋ ಏನೋ ಇದೆ ಅಂತ ಅಂದ್ಕೊಳ್ತೀವೋ, ಹಾಗೆ ವಿಶ್ವದಲ್ಲಿ ಅಲ್ಲೆಲ್ಲೋ ಒಂದು ಸೂರ್ಯ, ಇನ್ನೆಲ್ಲೋ ಒಂದು ನಕ್ಷತ್ರ, ಮತ್ತೆಲ್ಲೋ ಒಂದು ಬ್ಲ್ಯಾಕ್ ಹೋಲ್ ಏನೇನೋ ಇದೆ ಅಲ್ವ. ಸೊ ಅವೆಲ್ಲವೂ ಕೂಡ ಚಾಲನೆಯಲ್ಲಿವೆ, ಅವೆಲ್ಲವೂ ಕೂಡ ಸಕ್ರಿಯವಾಗಿವೆ, ಹಾಗೆಯೇ ಅವೆಲ್ಲಕ್ಕೂ ಚೈತನ್ಯ ಕೂಡ ಇದೆ. ನಮ್ಮ ಶರೀರವನ್ನು ಹೇಗೆ ಒಂದು ಜೀವ ಅನ್ನೋಂಥ ಸತ್ವ ಏಕರೂಪವಾಗಿ ವ್ಯಾಪಿಸಿದೆಯೋ, ಈ ವಿರಾಟ್ ವ್ಯಕ್ತಿಯ ಶರೀರದಲ್ಲಿ

0: ಅಲ್ಲೂ ಕೂಡ ಆ ಜೀವ ಅನ್ನುವಂಥದ್ದು ವ್ಯಾಪಿಸಿದೆ. ಆ ಚೈತನ್ಯದ ಒಂದು ತುಣುಕು ನಮ್ಮ ಶರೀರದಲ್ಲೂ ಕೂಡ ಇದೆ. ಈಗ ನಮ್ಮ ಶರೀರದ ಉದಾಹರಣೆ ನಾನು ಕೊಟ್ಟೆ, ಏನು ಗ್ಯಾಂಗ್ರೀನ್ ಆಯಿತು, ಅಲ್ಲಿ ಜೀವ ಇಲ್ಲ ಅಂತ, ಅದನ್ನು ನಾನು ಆಪರೇಷನ್ ಮಾಡಿ ತೆಗೆದು ಹಾಕ್ತೀನಿ ಅಂತ ಅನ್ಕೋಣ. ತೆಗೆದು ಎಲ್ಲಿಗೆ ಹಾಕ್ತೀನಿ ಅಂತ ಪ್ರಶ್ನೆ. ನಾನು ತೆಗೆದಾಗ ಏನಾಯಿತು, ಪೇಷಂಟಿನ ಉಳಿದ ಭಾಗಕ್ಕೂ ತೆಗೆದಂತಹ ಗ್ಯಾಂಗ್ರೀನ್ ಭಾಗಕ್ಕೂ ಒಂದು ಬೇರ್ಪಡಿಸುವಿಕೆ ಬಂತು. ಇದು ಬೇರೆ ಅದು ಬೇರೆ ಅಂತ ಬಂತು. ಅದನ್ನು ನಾನು ಎಲ್ಲೋ ಪಕ್ಕಕ್ಕೆ ಹಾಕ್ತೀನಿ ಅಂತ ಅನ್ಕೋಣ. ಆ ಹಾಕಿದಂತಹ ಜಾಗ ಸೀಮಿತವಾದಂತಹ ದೃಷ್ಟಿಯಲ್ಲಿ ನನ್ನ ಒಡಲು, ನನ್ನ ಶರೀರದಿಂದ ಬೇರೆ ಇದೆ. ಆದರೆ ಈ ವಿರಾಟ್ ಪರಿಕಲ್ಪನೆಯಲ್ಲಿ ನಾನೂ ಕೂಡ ಆ ವಿರಾಟ್ ಪರಿಕಲ್ಪನೆಯ ಒಂದು ಭಾಗ. ನಾನು ಆ ತೆಗೆದಂತಹ ಭಾಗವನ್ನು ಬೇರೊಂದು ಕೊಠಡಿಯಲ್ಲಿಟ್ಟರೆ ಆ ಕೊಠಡಿಯು ಕೂಡ ಆ ವಿರಾಟ್ ಪರಿಕಲ್ಪನೆಯ ಭಾಗವೇ. ಸೊ ಎಲ್ಲಿಂದ ಎಲ್ಲಿಗಿಟ್ಟೆ ನಾನು? ಈಗ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಮತ್ತು ಇನ್ನೊಂದೇನೋ ಪರ್ಸ್ ಇದೆ ಅಂತೆಲ್ಲ ಅನ್ಕೋಣ. ನನ್ನ ಪರ್ಸನ್ನು ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಮೊಬೈಲ್ ಫೋನ್ನ ಇದು ಶರ್ಟ್ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ ಅನ್ಕೋಣ. ಶರ್ಟ್ ಪಾಕೆಟ್ಗೆ ಭಾರ ಆಯಿತು, ಶರ್ಟ್ ಪಾಕೆಟಿಂದ ನಾನು ಆ ಮೊಬೈಲ್ ಫೋನ್ನ ತೆಗೆದುಬಿಟ್ಟು ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡೆ. ಎಲ್ಲಿಟ್ಕೊಂಡಂಗಾಯಿತು? ಈಗ ನನ್ನ ಶರೀರದಲ್ಲೇ ಇದೆ ಅದು, ನನ್ನದು ಅಂತ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಆ ಒಂದು ಪರಿಕಲ್ಪನೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾನು ಅದನ್ನು ಹಸ್ತಾಂತರ ವರ್ಗಾವಣೆ ಮಾಡಿದ್ನೇ ಹೊರತು ಅದನ್ನೆಲ್ಲೋ ತೆಗೆದು ನಾನು ಬೇರೆ ಕಡೆ ಹಾಕಿದೆ ಅಂತ ಅಲ್ಲ. ಈ ಪರಿಕಲ್ಪನೆ ನಮಗೆ ಯಾಕೆ ಸುಲಭ ಅಂತಂದರೆ, ನಾನು, ನನ್ನ ಶರೀರ, ನನ್ನ ತಲೆ, ನನ್ನ ಕೂದಲು, ನನ್ನ ಶರ್ಟು ಅಂತ ನಾವು ಪದೇ ಪದೇ ಆಲೋಚನೆ ಮಾಡ್ತಾ ಮಾಡ್ತಾ ಇದು ನನ್ನದು ಅನ್ನೋಂಥದ್ದನ್ನು ನಾವು ಕಲ್ಪನೆ ಸುಲಭವಾಗಿ ಮಾಡ್ಕೊಂಬಿಡ್ತೀವಿ. ಸೊ ಹಾಗೆ ಸ್ವಲ್ಪ ವಿಸ್ತರಿಸ್ತಾ ಈ ನನ್ನದು ಅನ್ನೋದನ್ನು ದಾಟಿ ಇನ್ನೊಂದಷ್ಟು ಇದೆಯಾ ಅಂತ ನಾವು ನೋಡೋದಾದರೆ ಅದನ್ನು ನಾವು ಭೌತಿಕವಾಗಿ ಅಂದರೆ ಸ್ಥೂಲವಾಗಿ ನೋಡೋಕ್ಕಾಗಲ್ಲ. ನನ್ನ ಶರೀರ ಇಲ್ಲಿಗೆ ನಿಲ್ಲಿತು, ನನ್ನ ಕೈ ಇಲ್ಲಿಗೆ ನಿಲ್ತು, ಅದರ ಮುಂದಿಂದು ಇನ್ಯಾರದ್ದೋ ಶರೀರ. ಸೊ ಆ ಥರದ ಬೇರ್ಪಡಿಸುವಿಕೆ ಭೌತಿಕವಾಗಿ ಫಿಸಿಕಲ್ ಕಾನ್ಸೆಪ್ಟ್ಸಲ್ಲಿರುತ್ತೆ. ಆ ಥರ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯವಾ ಅಂತಂದರೆ ಭಾವನಾತ್ಮಕವಾಗಿ ಖಂಡಿತ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯ. ಅದು ಯಾವಾಗ? ನಾನು, ನನ್ನ ಶರೀರ, ಅದು ಸೀಮಿತವಾದಂಥ ಒಂದು ಪರಿಕಲ್ಪನೆ. ಆದರೆ ನನ್ನವರು ಅಂತ ಇದ್ದಾರೆ ಯಾರು? ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಹೆಂಡತಿ ಮಕ್ಕಳಿರ್ಬೋದು, ನನ್ನ ಸ್ನೇಹಿತ ವರ್ಗ ಇರ್ಬೋದು. ಸೊ ಹೀಗೆ ಭಾವನಾತ್ಮಕವಾಗಿ ನಾನು ಅನ್ನೋಂಥ ಪರಿಕಲ್ಪನೆಯನ್ನು ನಾನು ವಿಸ್ತರಿಸ್ಕೊಂಡು ನಾವು ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ. ಆ ನಾವು ಅಂತ ಅಂದ್ಕೊಂಡಾಗ ಅದೇನೋ ಒಂದು ಶಕ್ತಿ ನನ್ನನ್ನು ಮತ್ತು ಆ ಗುಂಪಿನಲ್ಲಿರುವಂತಹ ನಾವುಗಳನ್ನು ಬಂಧಿಸಿಟ್ಟಿರುತ್ತೆ. ಒಂದು ರೀತಿಯ ವಿಶೇಷವಾದಂಥ ಸಂಬಂಧ ಕೊಂಡಿ ನಮ್ಮೆಲ್ಲರಲ್ಲೂ ವ್ಯಾಪಿಸಿರುತ್ತೆ. ಆ ನಾವು ಅನ್ನೋದನ್ನು ಇನ್ನಷ್ಟು ವಿಸ್ತರಿಸಕ್ಕೆ ಸಾಧ್ಯವಾ? ನಮ್ಮ ಸ್ನೇಹಿತ ವರ್ಗವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ಇಡೀ ವಿಶ್ವಕ್ಕೆ ಈ ಒಂದು ಪರಿಕಲ್ಪನೆಯನ್ನು ನಾವು ವ್ಯಾಪಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಆ ತರಹ ನಾವು ವ್ಯಾಪಿಸ್ಕೊಂಡಾಗ ಇಡೀ ವಿಶ್ವದಲ್ಲಿರುವಂತಹ ಚೈತನ್ಯದ ಸ್ವರೂಪ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಚೈತನ್ಯಕ್ಕೆ ಯಾವುದೇ ಲೇಪವಿಲ್ಲ. ನಾನು, ನೀನು ಅನ್ನುವಂತಹ ಒಂದು ಭಿನ್ನ ವಿಚಾರಗಳ ಆ ಒಂದು ವ್ಯತ್ಯಾಸದ ಲೇಪವೇ ಇಲ್ಲ. ಅದೆಲ್ಲವೂ ಒಂದೇ ಅನ್ನುವಂಥ ಒಂದು ವಿಸ್ತಾರವಾದಂತಹ ಪರಿಕಲ್ಪನೆ. ಸೊ ಆ ಶಕ್ತಿ ಇದೆ ಅನ್ನುವಂಥ ನಂಬಿಕೆ ನಮಗೆ ಬಂದಾಗ ನಮ್ಮ ಆತ್ಮವಿಸ್ತಾರಕ್ಕೆ ನಾವು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 103ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ. MR. ಸೀತಾರಾಮ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 12ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ

ಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು. ತಮಿಳುನಾಡಿಗೆ 3.5 ಟಿಎಂಸಿ ಅಡಿ ನೀರು, ಕಬಿನಿ ತುಂಬಿದ ಕಾರಣ ನದಿಗೆ ನೀರು ಬಿಡಲಾಗಿದೆ, ಜಲಸಂಪನ್ಮೂಲ ಸಚಿವ. ಕಾವೇರಿ ರಾಜ್ಯಕ್ಕೆ ಮತ್ತೆ ಜಲಸಂಕಷ್ಟ, ತಮಿಳುನಾಡಿಗೆ ನಿತ್ಯ 1 TMC ನೀರು ಬಿಡಲು ಕಾವೇರಿ ಪ್ರಾಧಿಕಾರ ನಿರ್ದೇಶನ. ಮಾನವ ಆನೆ ಸಂಘರ್ಷ ತಡೆಗೆ ಕ್ರಮ. ವಂದೇ ಮಾತರಂ ಮಸೂದೆಗೆ ರಾಷ್ಟ್ರಪತಿ ಅಂಕಿತ. ಪಾವತಿ ವ್ಯವಸ್ಥೆ ಬ್ರಿಕ್ಸ್ನಲ್ಲಿ ಚರ್ಚೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಮಾಹಿತಿ. 2019 ರಾಜ್ಯಕ್ಕೆ 4.60 ಲಕ್ಷ ಕೋಟಿ ಬಿಡುಗಡೆ ಕೇಂದ್ರ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ರೈತರಿಗೆ 108 ಕೋಟಿ ವಿಮೆ ಬಾಕಿ. ಈ ಸಲ ವಿಶ್ವಕಪ್ ನಮ್ಮದೇ, ಭಾರತ ಮಹಿಳಾ ಹಾಕಿ ತಂಡದ ನಾಯಕಿ ಸಲೀಮಾ ಟೆಟೆ ವಿಶ್ವಾಸ. ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅರ್ಹತಾ ಸುತ್ತಿನ ಪಂದ್ಯ, ಸುಬಟ್ ಸೇರಿ 18 ಆಟಗಾರರ ಮುನ್ನಡೆ. ಡ್ರಾ ಪಂದ್ಯದಲ್ಲಿ ಆರ್ ಪ್ರಜ್ಞಾನಂದ, ಸಿಕ್ಸ್ ಫೀಲ್ಡ್ ಕಪ್ ಚೆಸ್ ಕರುವಾನಾಗೆ ಮಣಿದ ಫೋರೆಸ್ಟ್. ಫೀಲ್ಡಿಂಗ್ನಲ್ಲೂ ವಿರಾಟ್ ಪ್ರಭಾವಿ, ಭಾರತ ತಂಡದ ಮಾಜಿ ಕೋಚ್ ಟಿ ದಿಲೀಪ್ ಅಭಿಪ್ರಾಯ. ಪ್ರಮುಖ ಅಂಶಗಳ ವಿವರಣೆ. ತಮಿಳುನಾಡಿಗೆ 3.5 TMC ಅಡಿ ನೀರು, ಕಬಿನಿ ತುಂಬಿದ ಕಾರಣ ನದಿಗೆ ನೀರು ಬಿಡಲಾಗಿದೆ, ಜಲಸಂಪನ್ಮೂಲ ಸಚಿವ. ಕೋಲಾರ ತಮಿಳುನಾಡಿಗೆ ಕಾವೇರಿ ಕೊಳ್ಳದಿಂದ ಮೇ ಹಾಗೂ ಜುಲೈ ಅವಧಿಯಲ್ಲಿ 3.5 TMC ಅಡಿ ನೀರು ಹರಿಸಲಾಗಿದೆ. ಇದು ಸಹಜವಾಗಿ ಹರಿಸುವಂತದ್ದು. ಕಬಿನಿ ಜಲಾಶಯ ತುಂಬಿದ ಕಾರಣ ಅನಿವಾರ್ಯವಾಗಿ ನದಿಗೆ ನೀರು ಬಿಡಲಾಯಿತು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮುಂಗಾರು ಮಳೆ ಕಡಿಮೆಯಾಗುತ್ತಿದೆ, ತಮಿಳುನಾಡಿಗೆ ಹಿಂಗಾರು ಮಳೆ ಬರುತ್ತಿದೆ, ಅವರಿಗೆ ಇನ್ನೂ ಅವಕಾಶವಿದೆ ಎಂದರು. ಕಾವೇರಿ ರಾಜ್ಯಕ್ಕೆ ಮತ್ತೆ ಜಲಸಂಕಷ್ಟ, ತಮಿಳುನಾಡಿಗೆ ನಿತ್ಯ 1 TMC ಅಡಿ ನೀರು ಬಿಡಲು ಕಾವೇರಿ ಪ್ರಾಧಿಕಾರ ನಿರ್ದೇಶನ. ನವದೆಹಲಿ ಕರ್ನಾಟಕವು ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ಕಾವೇರಿ ನೀರನ್ನು ಹರಿಸಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ ನೀಡಿದೆ. ಮಂಗಳವಾರ ಬೆಳಗ್ಗೆ ಸಭೆ ಸೇರಿದ್ದ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 12,000 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಮಾಡಿತ್ತು. ಮಧ್ಯಾಹ್ನ ಸಭೆ ನಡೆದ ಪ್ರಾಧಿಕಾರವು ಸಮಿತಿಯ ಶಿಫಾರಸನ್ನು ಎತ್ತಿಹಿಡಿಯಿತು. ಕಾವೇರಿ ನೀರು ಬಿಡುಗಡೆಗೆ ಒತ್ತಾಯಿಸಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಗುರುವಾರ ನಡೆಸಲಿದೆ. ನೀರು ಬಿಡುಗಡೆಗೆ ಆದೇಶ ನೀಡುವುದನ್ನು ಪ್ರಶ್ನಿಸಿ ಕಾನೂನು ಹೋರಾಟ ನಡೆಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದೆ. ಮಾನವ ಆನೆ ಸಂಘರ್ಷ ತಡೆಗೆ ಕ್ರಮ. ನಾಗರಹೊಳೆ ಆನೆ ವಂಶವೃದ್ಧಿಗೆ ಪೂರಕ ಪರಿಸರ. ಹುಣಸೂರು ನಾಗರಹೊಳೆ ಅರಣ್ಯಕ್ಕೆ ಹೊಂದಿಕೊಂಡಿರುವ ಗ್ರಾಮ ಹಾಗೂ ಪಟ್ಟಣಗಳ ಯುವಕರಲ್ಲಿ ಆನೆ ಸಂರಕ್ಷಣೆ ಕುರಿತು ಅರಣ್ಯ ಇಲಾಖೆ ಜಾಗೃತಿ ಮೂಡಿಸಿ ಏಷ್ಯಾ ಆನೆಗಳ ರಕ್ಷಣೆಗೆ ಒತ್ತು ನೀಡುವ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಇಲಾಖೆಯು ಆನೆಗಳ ಸಂತತಿ ನಿರ್ನಾಮದಿಂದ ಉದ್ಭವಿಸುವ ಸಮಸ್ಯೆಯನ್ನು ಅರಣ್ಯ ತಂಚಿನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಅಂದಹಾಗೆ ಆಗಸ್ಟ್ 12 ವಿಶ್ವ ಆನೆ ದಿನ. ರಾಜ್ಯದ ಪ್ರಮುಖ ಅರಣ್ಯ ಪ್ರದೇಶಗಳಲ್ಲಿ ಒಂದಾದ ನಾಗರಹೊಳೆ ಅಭಯಾರಣ್ಯದಲ್ಲಿ ಆನೆ ಸಾಂದ್ರತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದು ಇದಕ್ಕೆ ಪೂರಕವಾಗಿ 868 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಬಿನಿ, ತಾರಕ, ಕಾವೇರಿ ನದಿಗಳ ಹಿನ್ನೀರು ಪ್ರದೇಶ ಇವುಗಳ ಹಿನ್ನೀರು ಪ್ರದೇಶ ಇವುಗಳ ಸಂತತಿ ವೃದ್ಧಿಗೆ ಪ್ರಶಸ್ತ ಸ್ಥಳವಾಗಿವೆ. ವಂದೇ ಮಾತರಂ ಮಸೂದೆಗೆ ರಾಷ್ಟ್ರಪತಿ ಅಂಕಿತ. ರಾಷ್ಟ್ರಗೀತೆ ಸ್ಥಾನಮಾನ, ಅಗೌರವ ತೋರಿದರೆ ಶಿಕ್ಷಾರ್ಹ ಅಪರಾಧ, 3 ವರ್ಷ ಜೈಲು. ನವದೆಹಲಿ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆ ಜನಗಣಮನಕ್ಕೆ ಸಮಾನವಾದ ಸ್ಥಾನಮಾನ ನೀಡುವ ಮತ್ತು ಗೀತೆಗೆ ಅಗೌರವ ತೋರುವುದನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿ ಪರಿಗಣಿಸುವ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಂಗಳವಾರ ಒಪ್ಪಿಗೆ ನೀಡಿದ್ದಾರೆ. ರಾಷ್ಟ್ರಪತಿ ಅಂಕಿತದೊಂದಿಗೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026 ಕಾನೂನಾಗಿ ಬದಲಾಗಿದೆ. ಲೋಕಸಭೆಯು ಜುಲೈ 30 ಹಾಗೂ ರಾಜ್ಯಸಭೆಯು ಇದಕ್ಕೆ ಒಂದು ದಿನ ಮುಂಚಿತವಾಗಿ ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಪಾವತಿ ವ್ಯವಸ್ಥೆ ಬ್ರಿಕ್ಸ್ನಲ್ಲಿ ಚರ್ಚೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಮಾಹಿತಿ. ಮುಂಬೈ ಬ್ರಿಕ್ಸ್ ಗುಂಪಿನ ದೇಶಗಳು ತಮ್ಮ ಕೇಂದ್ರೀಯ ಬ್ಯಾಂಕಿನ ಡಿಜಿಟಲ್ ಕರೆನ್ಸಿಗಳನ್ನು ಹಾಗೂ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಜೋಡಿಸುವ ಬಗ್ಗೆ ಚರ್ಚಿಸುತ್ತಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹೇಳಿದ್ದಾರೆ. ಭಾರತದ ಯುಪಿಐ ವ್ಯವಸ್ಥೆಯು ತ್ವರಿತ ಪಾವತಿ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಬ್ರಿಕ್ಸ್ ದೇಶಗಳ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಜೋಡಿಸುವುದರಿಂದ ವ್ಯಾಪಾರಕ್ಕೆ ಸಂಬಂಧಿಸಿದ ಪಾವತಿ ಮತ್ತು ಹಣ ವರ್ಗಾವಣೆ ಕಡಿಮೆ ಖರ್ಚಿನಲ್ಲಿ ಹಾಗೂ ವೇಗವಾಗಿ ಆಗುತ್ತದೆ. ಭಾರತ, ರಷ್ಯಾ, ಬ್ರೆಜಿಲ್, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿ 11 ದೇಶಗಳು ಬ್ರಿಕ್ಸ್ ಗುಂಪಿನಲ್ಲಿವೆ. 2019 ರಾಜ್ಯಕ್ಕೆ 4.60 ಲಕ್ಷ ಕೋಟಿ ಬಿಡುಗಡೆ ಕೇಂದ್ರ. ನವದೆಹಲಿ ತೆರಿಗೆ ಪಾಲು ಹಾಗೂ ಸಹಾಯ ಅನುದಾನ ರೂಪದಲ್ಲಿ 2019-20 2025-26 ಕರ್ನಾಟಕಕ್ಕೆ 4.60 ಲಕ್ಷ ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ್ ರಾಯ್ ತಿಳಿಸಿದರು.
ಲೋಕಸಭೆಯಲ್ಲಿ ಮಂಗಳವಾರ ಪ್ರಶ್ನೋತ್ತರ ಅವಧಿಯಲ್ಲಿ ಬಳ್ಳಾರಿ ಸಂಸದ ಇ ತುಕಾರಾಂ ಹೇಳಿದ

ಪ್ರಶ್ನೆಗೆ ಉತ್ತರ ನೀಡಿದ ಅವರು, ತೆರಿಗೆ ಪಾಲಿನ ರೂಪದಲ್ಲಿ 259,421 ಕೋಟಿ ಹಾಗೂ ಸಹಾಯ ಅನುದಾನದ ರೂಪದಲ್ಲಿ 180,539 ಕೋಟಿ ಬಿಡುಗಡೆಗೊಳಿಸಲಾಗಿದೆ. ಅಲ್ಲದೆ ಬಂಡವಾಳ ಹೂಡಿಕೆಗೆ ವಿಶೇಷ ಅನುದಾನದ ರೂಪದಲ್ಲಿ 2020-21 20,160 ಕೋಟಿ ನೀಡಲಾಗಿದೆ ಎಂದರು. ರೈತರಿಗೆ 108 ಕೋಟಿ ವಿಮೆ ಬಾಕಿ. ನವದೆಹಲಿ ಪ್ರಧಾನಿ ಫಸಲ್ ಬಿಮಾ ಯೋಜನೆ ಹಾಗೂ ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಕರ್ನಾಟಕದ ರೈತರಿಗೆ ವಿಮಾ ಕಂಪನಿಗಳು 108 ಕೋಟಿಯಷ್ಟು ವಿಮೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿವೆ. ಲೋಕಸಭೆಯಲ್ಲಿ ಮಂಗಳವಾರ ಪ್ರಶ್ನೋತ್ತರ ಅವಧಿಯಲ್ಲಿ ಕಲಬುರಗಿ ಸಂಸದ ರಾಧಾಕೃಷ್ಣ ಅವರು ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ರಾಜ್ಯ ಸಚಿವ ರಾಮನಾಥ ಠಾಕೂರ್ ಈ ಬಗ್ಗೆ ಉತ್ತರ ನೀಡಿದ್ದಾರೆ. 2023-24 2025-26 ಅವಧಿಯಲ್ಲಿ ರಾಜ್ಯದ ರೈತರಿಗೆ 4,327 ಕೋಟಿ ವಿಮೆ ಮಂಜೂರಾಗಿದೆ. ಈ ಪೈಕಿ 4,269 ಕೋಟಿ ಬಿಡುಗಡೆಯಾಗಿದೆ. ಯೂನಿವರ್ಸಲ್ ಸ್ಯಾಂಪೋ ವಿಮಾ ಕಂಪನಿಯು 95 ಕೋಟಿಯಷ್ಟು ಬಾಕಿ ಉಳಿಸಿಕೊಂಡಿದೆ ಎಂದು ಸಚಿವರು ವಿವರ ನೀಡಿದ್ದಾರೆ. ಈ ಸಲ ವಿಶ್ವಕಪ್ ನಮ್ಮದೇ, ಭಾರತ ಮಹಿಳಾ ಹಾಕಿ ತಂಡದ ನಾಯಕಿ ಸಲಿಮಾ ಟೆಟೆ ವಿಶ್ವಾಸ. ನವದೆಹಲಿ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಪದಕ ಜಯಿಸಿ ಚಾರಿತ್ರಿಕ ಸಾಧನೆ ಮಾಡುವ ಛಲದಲ್ಲಿ ಭಾರತ ಮಹಿಳೆಯರ ತಂಡವಿದೆ. ಸಲಿಮಾ ಟೆಟೆ ನಾಯಕತ್ವದ ವನಿತೆಯರ ಬಳಗವು ಭರ್ತಿ ಆತ್ಮವಿಶ್ವಾಸದಲ್ಲಿದೆ. ಇದಕ್ಕೆ ಕಾರಣ ಈಚೆಗಷ್ಟೇ ಈ ತಂಡವು ನೇಷನ್ಸ್ ಕಪ್ ಜಯಿಸಿತ್ತು. ನ್ಯೂಜಿಲೆಂಡ್ ಆತಿಥ್ಯದಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ಸಲಿಮಾ ಪಡೆಯು ಅಮೋಘದಲ್ಲಿ ಆಡಿತ್ತು. ಇದೀಗ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ಜಂಟಿ ಆತಿಥ್ಯದಲ್ಲಿ ಆಗಸ್ಟ್ 15-30 ನಡೆಯಲಿರುವ ವಿಶ್ವಕಪ್ ಟೂರ್ನಿಯಲ್ಲಿ ತಂಡವು ಕಣಕ್ಕಿಳಿಯಲಿದೆ. ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅರ್ಹತಾ ಸುತ್ತಿನ ಪಂದ್ಯ, ಸುಬುಧ್ ಸೇರಿ 18 ಆಟಗಾರರ ಮುನ್ನಡೆ. ಧಾರವಾಡ ಅಗ್ರಶ್ರೇಯಾಂಕಿತ ಸುಬುಧ್ ಸೇತಿ ಸೇರಿದಂತೆ 18 ಆಟಗಾರರು ಇಲ್ಲಿ ನಡೆಯುತ್ತಿರುವ ಯುನಿಕ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ನ 4ನೇ ಸುತ್ತಿಗೆ ಮುನ್ನಡೆದರು. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ನಗರದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಸುಬುಧ್ 15-3 15-3 ಅರ್ಶುಲ್ ಶರ್ಮಾ ವಿರುದ್ಧ ನಿರಾಯಾಸ ಗೆಲುವು ದಾಖಲಿಸಿದರು. 2ನೇ ಶ್ರೇಯಾಂಕದ ವಿಶಲ್ ಪಿವಿ ಮುಂದಿನ ಸುತ್ತಿಗೆ ವಾಕ್ ಓವರ್ ಪಡೆದರು. ಡ್ರಾ ಪಂದ್ಯದಲ್ಲಿ ಆರ್ ಪ್ರಜ್ಞಾನಂದ ಸಿಂಗ್ಫೀಲ್ಡ್ ಕಪ್ ಚೆಸ್ ಕರುವಾನಗೆ ಮಣಿದ ಫೋರೆಸ್ಟ್ ಸಿಟ್ ಲೂಯಿಸ್. ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಸಿಂಗ್ಫೀಲ್ಡ್ ಕಪ್ ಚೆಸ್ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯದಲ್ಲಿ ಸೋಮವಾರ ಅಮೆರಿಕದ ಸ್ಯಾಮುಯಲ್ ಸಿವಿಯನ್ ಜೊತೆ ಸುಲಭವಾಗಿ ಡ್ರಾ ಸಾಧಿಸಿದರು. ಕ್ಲಾಸಿಕಲ್ ಮಾದರಿಯ ಈ ಟೂರ್ನಿ ಗ್ರ್ಯಾಂಡ್ ಚೆಸ್ ಟೂರ್ನಿಯ ಭಾಗವಾಗಿದೆ. ಮೊದಲ ಸುತ್ತಿನಲ್ಲಿ 5 ಪಂದ್ಯಗಳ ಪೈಕಿ 4 ಡ್ರಾ ಆದವು. ಏಕೈಕ ನಿರ್ಣಾಯಕ ಫಲಿತಾಂಶದಲ್ಲಿ ಅಗ್ರಶ್ರೇಯಾಂಕದ ಫ್ಯಾಬಿಯೋನೊ ಕರುವಾನ ಅವರು ಹಾಲೆಂಡಿನ ಜೋರ್ಡಾನ್ ವಾನ್ ಫೋರೆಸ್ಟ್ ಅವರನ್ನು ಸೋಲಿಸಿ ಅಗ್ರಸ್ಥಾನಕ್ಕೇರಿದರು. ಫೀಲ್ಡಿಂಗ್ನಲ್ಲೂ ವಿರಾಟ್ ಪ್ರಭಾವಿ, ಭಾರತ ತಂಡದ ಮಾಜಿ ಕೋಚ್ ಟಿ ದಿಲೀಪ್ ಅಭಿಪ್ರಾಯ. ನವದೆಹಲಿ ವಿರಾಟ್ ಕೊಹ್ಲಿ ಅವರು ತಂಡದ ಉಳಿದ ಆಟಗಾರರ ಮೇಲೆ ಗಾಢ ಪ್ರಭಾವ ಬೀರುವ ಆಟಗಾರ. ಕನಿಷ್ಠ 5 ಆಟಗಾರರಾದರೂ ವಿರಾಟ್ ಅವರಂತೆ ತಮ್ಮ ಮಿತಿಯನ್ನು ಮೀರಿ ಶ್ರಮಿಸುವ ಮನೋಭಾವ ಬೆಳೆಸಿಕೊಳ್ಳುತ್ತಾರೆ ಎಂದು ಭಾರತದ ಕ್ರಿಕೆಟ್ ತಂಡದ ಮಾಜಿ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಹೇಳಿದರು. 5 ವರ್ಷ ತಂಡದ ಕೋಚ್ ಆಗಿದ್ದ ದಿಲೀಪ್ ಅವರ ಕಾರ್ಯಾವಧಿಯು ಈಚೆಗೆ ಇಂಗ್ಲೆಂಡ್ ಪ್ರವಾಸದೊಂದಿಗೆ ಮುಕ್ತಾಯವಾಗಿತ್ತು. ವಿರಾಟ್ ಕೊಹ್ಲಿ ಅವರ ಸಮರ್ಪಣಾ ಭಾವ ಅಮೋಘವಾದದ್ದು, ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಅವರು ಒಬ್ಬ ಬ್ಯಾಟರ್ ಆಗಿ ಎಷ್ಟು ಸಮರ್ಥರಾಗಿದ್ದಾರೋ ಫೀಲ್ಡರ್ ಆಗಿಯೂ ಪರಿಣಿತರಾಗಿದ್ದರು. ಕವರ್ ಅಥವಾ ಶಾರ್ಟ್ ಮಿಡ್ ವಿಕೆಟ್ಗಳಿಗೆ ಅವರು ತಮ್ಮ ನಿಖರ ಡ್ರೈವ್ಗಳ ಮೂಲಕ ಚೆಂಡನ್ನು ಬಡಿದಟ್ಟುತ್ತಾರೆ. ಅದೇ ಪೊಸಿಷನ್ಗಳಲ್ಲಿ ಫೀಲ್ಡಿಂಗ್ ಮಾಡುವಾಗಲೂ ಅವರು ಅಷ್ಟೇ ಚುರುಕಾಗಿರುತ್ತಾರೆ ಎಂದು ದಿಲೀಪ್ ಅವರು ಜಿಯೋ ಸ್ಟಾರ್ ಸಂವಾದದಲ್ಲಿ ಹೇಳಿದರು. ರಾಜ್ಯ ಜೂನಿಯರ್ ಅಥ್ಲೆಟಿಕ್ ಕೂಟ ಮೊದಲ ದಿನ 9 ದಾಖಲೆ, ಸಂಜನಾ ರೆಡ್ಡಿ ತೇಜಸ್ವಿನಿ ರಾವ್ ಮಿಂಚು. ಬೆಂಗಳೂರು ನಗರದ ಅಥ್ಲೆಟ್ಗಳಾದ ಸಂಜನಾ ರೆಡ್ಡಿ ಮತ್ತು ತೇಜಸ್ವಿನಿ ಜೀರಾವ್ ಅವರು ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಮಂಗಳವಾರ ಆರಂಭವಾದ ರಾಜ್ಯ ಜೂನಿಯರ್ ಅಥ್ಲೆಟಿಕ್ ಕೂಟದ ಶಾರ್ಟ್ಪಾಟ್ನಲ್ಲಿ ನೂತನ ದಾಖಲೆ ಸ್ಥಾಪಿಸಿದರು. 18 ವರ್ಷದೊಳಗಿನವರ ವಿಭಾಗದ ಫೈನಲ್ನಲ್ಲಿ ಸಂಜನಾ ಅವರು ಗುಂಡನ್ನು 15.32 ಮೀಟರ್ ದೂರ ಎಸೆದರು. ಆ ಮೂಲಕ ನಿಮಿತಾ ಜೆಕೆ ಹೆಸರಿನಲ್ಲಿ 12 ವರ್ಷದ ಹಳೆಯ ದಾಖಲೆಯನ್ನು ಮುರಿದರು. 16 ವರ್ಷ ವಯಸ್ಸಿನ ಸಂಜನಾ ಅವರು ಲುಧಿಯಾನದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಯುವ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವ ಅರ್ಹತೆ ಸಂಪಾದಿಸಿದರು. ಈ ದಿನದ ಶುಭಾಷಿತ: ಅನುಭವವೆಂಬುದೊಂದು ಮಳೆ ಉತ್ತಮ ಬೆಳೆಗೆ ಮುತ್ತು ಕೊಟ್ಟು ಉತ್ಕೃಷ್ಟ ಉತ್ಪತ್ತಿಗೆ ಕಾರಣವಾಗುತ್ತದೆ. ಎಸ್ವಿ ರಂಗಣ್ಣ. ಕೇಳುಗರೆ, ಇದುವರೆಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 50 ರೂಪಾಯಿ, ಪೆನ್ಸಿಲ್ ಬೇನೆ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ್ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ದೀಪಶೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಇದುವರೆಗೂ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 27 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 24 ರೂಪಾಯಿ, ತೊಂಡೆಕಾಯಿ 28 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 26 ರೂಪಾಯಿ, ಪೈರ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 22 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವೆಲ್ಲರೂ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ವಿಷಕಾರಿ ಮತ್ತು ವಿಷಕಾರಿ ಅಲ್ಲದ ಹಾವುಗಳನ್ನು ನೋಡಿದ್ದೀರಿ ಮತ್ತು ಅವುಗಳ ಬಗ್ಗೆ ಕೇಳಿದ್ದೀರಿ. ಆದರೆ ನೀವು ಹಾರುವ ಹಾವುಗಳನ್ನು ನೋಡಿದ್ದೀರಾ? ಖಂಡಿತ ಇಲ್ಲ, ಇವುಗಳ ಬಗ್ಗೆ ಕೇಳಿಯೂ ಇರಲಿಲ್ಲ. ಹಾಗಾದರೆ ಇವತ್ತು ಹಾರುವ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ, ಹಾರುವ ಹಾವು ವೈಜ್ಞಾನಿಕ ಹೆಸರು ಕ್ರೈಸೋಫೇಲಿಯಾ ವರ್ಟಾನ. ಇದನ್ನು ಸಾಮಾನ್ಯವಾಗಿ ಜಾರುವ ಹಾವು ಎನ್ನುವರು. ಅಲಂಕೃತ ಹಾರುವ ಹಾವು, ಚಿನ್ನದ ಹಾರುವ ಹಾವು, ಚಿನ್ನ ಮತ್ತು ಕಪ್ಪು ಮರದ ಹಾವು, ಹಾರುವ ಮರದ ಹಾವು ಎಂದು ಕರೆಯುತ್ತಾರೆ. ದಕ್ಷಿಣ ಮತ್ತು ಆಗ್ನೇಷ್ಯಾ ಏಷ್ಯಾ ಎರಡರಲ್ಲೂ ಈ ಹಾವುಗಳು ಕಂಡುಬರುತ್ತವೆ. ಹಾರುವ ಹಾವುಗಳನ್ನು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಚೀನಾ ದೇಶಗಳಲ್ಲಿ ಕಾಣಬಹುದು. ಇವು ಮಳೆಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಮಲೆನಾಡಿನ ಕಾಡುಗಳು, ಒಣ ಎಲೆ ಉದುರುವ ಕಾಡುಗಳು ಮತ್ತು ನಡುತೋಪುಗಳಲ್ಲಿ ವಾಸಿಸುತ್ತವೆ ಮತ್ತು ಮಾನವ ಆವಾಸ ಸ್ಥಾನಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ನಮ್ಮ ಇಡೀ ಪ್ರಪಂಚದಲ್ಲಿ 5 ತರಹದ ಹಾರುವ ಹಾವುಗಳಿವೆ. ಅವು ಯಾವುವು ಎಂದರೆ ಗೋಲ್ಡನ್ ಟ್ರೀಪ್ ಸ್ನೇಕ್, ಪ್ಯಾರಾಡ್ರೈಸ್ ಟ್ರೀ ಸ್ನೇಕ್, ಬ್ರ್ಯಾಂಡೆಡ್ ಫ್ಲೈಯಿಂಗ್ ಟ್ರೀ ಸ್ನೇಕ್, ಮೆಲುಕನ್ ಹಾರುವ ಹಾವು, ಶ್ರೀಲಂಕಾದ ಹಾರುವ ಹಾವು. ಹಾರುವ ಹಾವು ಒಂದು ರೀತಿಯ ತೆಳುವಾದ ಹಾರಾಟದ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಂತ ಅಸಾಮಾನ್ಯವಾದ ಹಾವು. ಹಾವಿನ ಆಕರ್ಷಕ ನೋಟ ಮತ್ತು ತೆವಳುವ ಸಾಮರ್ಥ್ಯವು ಜನಪ್ರಿಯವಾಗಿದೆ. ಈ ಹಾರುವ ಹಾವು ಕೋಲೂಬ್ರಿಡ್ ಕುಟುಂಬಕ್ಕೆ ಸೇರಿದ ತೀಕ್ಷ್ಣವಲ್ಲದ ವಿಷಕಾರಿ ಹಾವಾಗಿದೆ. ಇದರ ಬಾಯಿ ಒಳಗಿನ ಹಿಂಭಾಗದಲ್ಲಿ ವಿಷಕಾರಿ ಕೋರೆ ಹಲ್ಲುಗಳಿವೆ. ಈ ಹಾರುವ ಹಾವುಗಳು 130 ಸೆಂಟಿಮೀಟರ್ ಅಂದರೆ 4 ಅಡಿ ಉದ್ದ ಇರತೊಡಗುತ್ತದೆ. ಅಪರೂಪವಾಗಿ ಇವು 7 ಅಡಿ ಉದ್ದ

0: ತಲುಪಬಹುದು. ಇವುಗಳ ತೂಕ ಸಾಮಾನ್ಯವಾಗಿ 0.907 kg ಇಂದ 1 kg ಇರುತ್ತದೆ. ಇವು ತೆಳುವಾದ ದೇಹವನ್ನು ಹೊಂದಿದ್ದು ಸಂಕುಚಿತ ಕುತ್ತಿಗೆಯೊಂದಿಗೆ ಚಪ್ಪಟೆಯಾದ ತಲೆ, ಮುಂಡಾದ ಮೂಗು ಮತ್ತು ದುಂಡಗಿನ ದೊಡ್ಡ ಕಣ್ಣುಗಳನ್ನು ಹೊಂದಿವೆ. ಇವುಗಳ ಬೆನ್ನು ಕಪ್ಪು, ಅದರ ಮೇಲೆ ಹಳದಿ ಅಥವಾ ಬಿಳಿ ಪಟ್ಟಿಗಳು ಮತ್ತು ಚುಕ್ಕಿಗಳು ಅಥವಾ ಕೆಂಪು ದುಂಡು ಕಲೆಗಳಿಂದ ಕೂಡಿದೆ. ಹೊಟ್ಟೆ ಭಾಗ ಹಳದಿಯಾಗಿದೆ. ತಲೆಯ ಮೇಲೆ ಕಡುಕಪ್ಪಾದ ಅಡ್ಡ ಪಟ್ಟೆಗಳಿವೆ. ಇವುಗಳ ಹೊಟ್ಟೆ ಭಾಗದಲ್ಲಿ ಮರ ಹತ್ತಲು ಅನುಕೂಲವಾದ ಹುರುಪೆಗಳಿವೆ. ಹಾರುವ ಹಾವುಗಳು ಮಾಂಸಾಹಾರಿಗಳಾಗಿದ್ದು ಇವು ಹಲ್ಲಿಗಳು, ಕಪ್ಪೆಗಳು, ಬಾವಲಿಗಳು ಮತ್ತು ಸಣ್ಣ ದಂಶಕಗಳಂತಹ ಸಣ್ಣ ವೃಕ್ಷದ ಬೇಟೆಯನ್ನು ತಿನ್ನುತ್ತವೆ ಮತ್ತು ಪಕ್ಷಿ ಮೊಟ್ಟೆಗಳು, ಕೀಟಗಳು ಮತ್ತು ಸಾಂದರ್ಭಿಕವಾಗಿ ಹಾವುಗಳನ್ನು ತಿನ್ನಬಹುದು. ಹಾರುವ ಹಾವುಗಳು ದಿವಾಚಾರಿಗಳಾಗಿದ್ದು ಒಂಟಿಯಾಗಿ ಮರಗಳಲ್ಲಿ ವಾಸಿಸುತ್ತದೆ. ಇವು ಮರದಿಂದ ಮರಕ್ಕೆ ತುಲನಾತ್ಮಕವಾಗಿ ಸುಲಭವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಹಾವುಗಳು ಅತ್ಯುತ್ತಮವಾಗಿ ಮರವನ್ನು ಹತ್ತುವ ಸಾಮರ್ಥ್ಯವನ್ನು ಹೊಂದಿವೆ. ಒರಟಾದ ತೊಗಟೆಯ ಅಂಚುಗಳನ್ನು ಬಳಸಿಕೊಂಡು ಚಿಕ್ಕದಾದ ಕೊಂಬೆಗಳ ಮೂಲಕ ಮರಗಳಿಗೆ ನೇರವಾಗಿ ಚಲಿಸುತ್ತವೆ. ನೇರವಾಗಿ ಚಲಿಸುವ ಈ ಹಾವುಗಳು ತೊಂದರೆಯಾದರೆ ಓಡಿ ಹೋಗಲು ಪ್ರಯತ್ನಿಸುತ್ತವೆ. ಇವು ಸ್ವಲ್ಪ ವಿಷಪೂರಿತವಾಗಿದ್ದರೂ ಇವುಗಳ ವಿಷ ಮನುಷ್ಯರಿಗೆ ಅಪಾಯಕಾರಿ ಅಲ್ಲ. ಇವು ಅಗಲಿನಲ್ಲಿ ಬೇಟೆಯಾಡುತ್ತವೆ ಅಥವಾ ತಮ್ಮ ಬೇಟೆಯನ್ನು ಹಿಂಬಾಲಿಸುತ್ತವೆ ಮತ್ತು ಕುತ್ತಿಗೆಯಿಂದ ವಶಪಡಿಸಿಕೊಳ್ಳುತ್ತವೆ. ನಂತರ ಬೇಟೆಯನ್ನು ಅವುಗಳ ಬಲವಾದ ದವಡೆಗಳಲ್ಲಿ ಪುಡಿ ಮಾಡುತ್ತವೆ. ಬೇಟೆಯ ಅನ್ವೇಷಣೆಯಲ್ಲಿ ಈ ಹಾವುಗಳು ಮರದಿಂದ ತಳಕ್ಕೆ ಹಾರಿ ಜಿಗಿಯ ತೊಡಗುತ್ತವೆ. ಈ ಹಾರುವ ಹಾವುಗಳು ಮರದಿಂದ ಮರಕ್ಕೆ ಹಾರುವ ಮುನ್ನ ತಮ್ಮ ಹೊಟ್ಟೆಯನ್ನು ಒಳಕೆಳೆದುಕೊಂಡು ಟೊಳ್ಳು ಮಾಡಿ ಗಾಳಿ ತುಂಬಿಸಿಕೊಂಡು ಹಾರಲು ನೆರವಾಗುವಂತೆ ದೇಹದ ಭಾರವನ್ನು ಹಗುರ ಮಾಡಿಕೊಂಡು ಮತ್ತು ತಮ್ಮ ಪಕ್ಕೆಲುಬುಗಳನ್ನು ಪಕ್ಕಕ್ಕೆ ಚಾಚಿ ದೇಹವನ್ನು ಚಪ್ಪಟೆಯಾಗಿಸಿ ಗಾಳಿಯಲ್ಲಿ ಜಾರಿಸುತ್ತವೆ. ಇವು ಹಾರುವ ಮುನ್ನ ಮರದ ರೆಂಬೆಗಳಿಗೆ ತಲೆಕೆಳಗಾಗಿ ನೇತು ಬಿದ್ದು ದೇಹವನ್ನು ಎಸ್ ಆಕಾರ ಮಾಡಿಕೊಂಡು ಹಾರ ತೊಡಗುತ್ತವೆ. ಇವು ಒಮ್ಮೆಲೆ 100 meters ದೂರ ಹಾರಬಹುದು. ಹೆಣ್ಣು ಹಾರುವ ಹಾವು ಮೇ ಮತ್ತು ಜೂನ್ ತಿಂಗಳಿನಲ್ಲಿ 6-12 ಉದ್ದನೆಯ ದುಂಡಾಕಾರದ ಮೊಟ್ಟೆಗಳನ್ನು ಇಡುತ್ತವೆ. ಮರಿಗಳು ಮೊಟ್ಟೆಯಾದಾಗ 114-150 mm ಅಂದರೆ 4.5-6 inches ಉದ್ದ ಇರುತ್ತವೆ. ಪ್ರಬುದ್ಧತೆಯಾದ ನಂತರ ಇವುಗಳ ದೇಹ ಸುಮಾರು 1 meter ಅಂದರೆ 3.3 feet ಉದ್ದ ತಲುಪಬಹುದು. ಹಾರುವ ಹಾವುಗಳನ್ನು ಪ್ರಸ್ತುತ ಅಳಿವಿನಂಚಿನಲ್ಲಿ ಪರಿಗಣಿಸಲಾಗಿಲ್ಲ. ಆದಾಗ್ಯೂ ಭಯದ ಕಾರಣ ಇವುಗಳನ್ನು ಸಾಮಾನ್ಯವಾಗಿ ವಿವೇಚನೆಯಲ್ಲದೆ ಕೊಲ್ಲಲಾಗುತ್ತಿದೆ ಮತ್ತು ಕೆಲವೊಮ್ಮೆ ಆಹಾರಕ್ಕಾಗಿ ಇವುಗಳನ್ನು ಬೇಯಿಸಿ ತಿನ್ನುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಾರುವ ಹಾವುಗಳು ಸಾಕುಪ್ರಾಣಿ ವ್ಯಾಪಾರದಲ್ಲಿ ಜನಪ್ರಿಯವಾಗಿವೆ ಮತ್ತು ಸೆರೆಯಲ್ಲಿನ ಒತ್ತಡದಿಂದಾಗಿ ಆಮದು ಮಾಡಿಕೊಳ್ಳುವಾಗ ಸಾಯುತ್ತವೆ. ಇವುಗಳ ಜೀವಿತಾವಧಿ 4-12 years ಮಾತ್ರ. ಕೇಳಿದ್ರಲ್ಲ ಇಷ್ಟು ತುಳಿಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಾರುವ ಹಾವುಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬುಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದ್ರಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ,

0: ಬುಡಾಕಿ ಐತೆಲ್ಲ, ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ತೊಂಬತ್ತೆರಡು ವರ್ಷದ ದೇವಕಿ ಅಮ್ಮನವರು ಕೇವಲ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಎಂತಹ ಅದ್ಭುತ ಮತ್ತು ಶಾಶ್ವತ ಬದಲಾವಣೆಯನ್ನು ತರಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಕೇರಳದ ಆಲಪ್ಪುಳ ಜಿಲ್ಲೆಯ ಮುತ್ತುಕುಲಂ ಎಂಬ ಪುಟ್ಟಹಳ್ಳಿಯ ಈ ಅಜ್ಜಿ ಇಂದು ಕೇರಳದ ಅರಣ್ಯ ಮಾತೆಯೆಂದೇ ಪ್ರಸಿದ್ಧರಾಗಿದ್ದಾರೆ. ಒಂದು ಕಾಲದಲ್ಲಿ ಸಂಪೂರ್ಣ ಬಂಜರಾಗಿದ್ದ ಭೂಮಿಯನ್ನು ತಮ್ಮ ದಶಕಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣ ಭಾವದಿಂದ ಒಂದು ದಟ್ಟವಾದ ಹಾಗೂ ಸಮೃದ್ಧವಾದ ಕಾಡಾಗಿ ಪರಿವರ್ತಿಸಿದ ಹೆಗ್ಗಳಿಕೆ ಇವರದ್ದು. ಕೃಷಿ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದ ದೇವಕಿಯವರು ಅಮ್ಮನಿಗೆ ಬಾಲ್ಯದಿಂದಲೇ ಗಿಡ ಮರಗಳ ಬಗ್ಗೆ ಅಪಾರ ಒಲವಿತ್ತು. ಆದರೆ ಕಾಲಿಗೆ ತೀವ್ರವಾಗಿ ಪೆಟ್ಟಾದ ಕಾರಣ ಅವರಿಗೆ ಕೃಷಿ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ನಿರಾಶೆಯನ್ನು ಮೆಟ್ಟಿ ನಿಲ್ಲಲು ಅವರು 1981 ದಶಕದಲ್ಲಿ ತಮ್ಮ ಮನೆಯ ಹಿತ್ತಲಿನಲ್ಲಿದ್ದ 5 ಎಕರೆ ಬಂಜರು ಭೂಮಿಯಲ್ಲಿ ಒಂದೊಂದೇ ಸಸಿಗಳನ್ನು ನೆಡಲು ಪ್ರಾರಂಭಿಸಿದರು. ಅಂದು ಅವರು ನೆಟ್ಟ ಆ ಮೊದಲ ಸಸಿಗಳು ಇಂದು ಒಂದು ಬೃಹತ್ ಹಸಿರು ಸಾಮ್ರಾಜ್ಯವಾಗಿ ಬೆಳೆದು ನಿಂತಿವೆ. ಕೇವಲ ಒಂದು ವೈಯಕ್ತಿಕ ಆಸಕ್ತಿಯಾಗಿ ಶುರುವಾದ ಈ ಕೆಲಸ ವರ್ಷಗಳುರುಳಿದಂತೆ ಒಂದು ಬೃಹತ್ ಪರಿಸರದ ವ್ಯವಸ್ಥೆಯಾಗಿ ಮಾರ್ಪಟ್ಟಿತ್ತು. ಇಂದು ದೇವಿಕೆ ಅಮ್ಮನವರ ಈ ಕಾಡಿನಲ್ಲಿ 3,000 ಮರಗಳಿವೆ. ಇಲ್ಲಿ ತೇಗ, ಮಹಾಗನಿ, ಮಾವು,

ಹಲಸು ಮತ್ತು ಪೈನ್ ಮರಗಳಷ್ಟೇ ಅಲ್ಲದೆ ಔಷಧೀಯ ಗಿಡಮೂಲಿಕೆಗಳು ಹಾಗೂ ಅಳಿವಿನಂಚಿನಲ್ಲಿರುವ ಅನೇಕ ಅಪರೂಪದ ಸಸ್ಯ ಪ್ರಭೇದಗಳಿವೆ. ಇದು ಕೇವಲ ಮರಗಳ ತೋಪಲ್ಲ, ನೂರಾರು ಜಾತಿಯ ಪಕ್ಷಿಗಳು, ಚಿಟ್ಟೆಗಳು, ಕೀಟಗಳು ಮತ್ತು ಸಣ್ಣಪುಟ್ಟ ವನ್ಯಜೀವಿಗಳಿಗೆ ಆಶ್ರಯ ನೀಡುವ ಸುರಕ್ಷಿತ ತಾಣವಾಗಿದೆ. ಪರಿಸರ ಸಂರಕ್ಷಣೆ ಎಂದರೆ ಕೇವಲ ಸರಕಾರ ಅಥವಾ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದನ್ನು ದೇವಿಕೆ ಅಮ್ಮ ನಿರೂಪಿಸಿದ್ದಾರೆ. ಯಾವುದೇ ಸರಕಾರದ ನೆರವು, ಯಂತ್ರೋಪಕರಣಗಳು ಅಥವಾ ದೊಡ್ಡ ಸಂಸ್ಥೆಗಳ ಆರ್ಥಿಕ ಸಹಾಯವಿಲ್ಲದೆ ಕೇವಲ ತಮ್ಮ ಸ್ವಂತ ಕೈಯಿಂದ ಪ್ರತಿದಿನ ಗಿಡಗಳಿಗೆ ನೀರು ಹಾಕಿ ಪೋಷಿಸಿ ಈ ಸಾಧನೆ ಮಾಡಿದ್ದಾರೆ. ಈಗ ಅವರಿಗೆ 92 ವರ್ಷ ವಯಸ್ಸಾಗಿದ್ದರೂ ಅವರ ಉತ್ಸಾಹ ಮತ್ತು ಪ್ರಕೃತಿಯ ಮೇಲಿನ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಅವರ ಈ ನಿಸ್ವಾರ್ಥ ಪರಿಸರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರಿಗೆ ನಾರಿಶಕ್ತಿ ಪುರಸ್ಕಾರ ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ದೇವಕಿ ಅಮ್ಮನವರ ಪರಂಪರೆಯು ಅವರು ನೆಟ್ಟ ಪ್ರತಿಯೊಂದು ಮರದಲ್ಲೂ ಎದ್ದು ಕಾಣುತ್ತದೆ. ಅವರು ಸೃಷ್ಟಿಸಿದ ಈ ಕಾಡು ಮುಂಬರುವ ಅನೇಕ ತಲೆಮಾರುಗಳಿಗೆ ಶುದ್ಧ ಗಾಳಿ, ನೆರಳು ಮತ್ತು ಜೀವ ಸಂಕುಲಕ್ಕೆ ಆಶ್ರಯವನ್ನು ನೀಡುತ್ತದೆ. ಪರಿಸರದ ನಾಶದ ಬಗ್ಗೆ ಕೇವಲ ಮಾತನಾಡುತ್ತಾ ಕೂರುವ ಬದಲು ಕಾರ್ಯರೂಪಕ್ಕೆ ಇಳಿದರೆ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ದೇವಿಕೆ ಅಮ್ಮನವರ ಈ ಸಾಧನೆಯೇ ಸಾಕ್ಷಿ. ಮನೆಯಲ್ಲಿ 4 ರೀತಿಯ ಹಿಂದಿನ ಗಿಡಗಳನ್ನು ಅಥವಾ ಅಲಂಕಾರಿಕ ಗಿಡಗಳನ್ನು ಬೆಳೆಸಿ ನಾವು ಪರಿಸರವಾದಿಗಳು ಎಂದು ಭ್ರಮೆಯಲ್ಲಿರುತ್ತೇವೆ. ಪರಿಸರದ ಸಂರಕ್ಷಣೆಗೆ ನಿಜವಾದ ಕಾಳಜಿ ಇದ್ದಾಗ ನಮಗೆ ನಾವು ಹೋಗುವ ಪ್ರತಿ ಸ್ಥಳದಲ್ಲಿ, ಬದುಕುವ ಪ್ರತಿ ಊರಿನಲ್ಲೂ ಪರಿಸರವನ್ನು ಕಾಯ್ದುಕೊಳ್ಳುವ 101 ದಾರಿಗಳು ಕಾಣುತ್ತವೆ. ಕಾರಿನಲ್ಲಿ, ಮನೆಗಳಲ್ಲಿ ನಿರಂತರವಾಗಿ ಏರ್ ಕಂಡೀಷನ್ನಲ್ಲಿ ಕುಳಿತು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡುವುದು ಡಾಂಭಿಕತೆ ಎನಿಸುತ್ತದೆ. ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ, ನೋಡುವ ಪ್ರತಿ ನೋಟದಲ್ಲೂ, ಯೋಚನೆಯಲ್ಲೂ ಬದಲಾವಣೆಯಾಗಬೇಕು. ಚಿಕ್ಕ ಚಿಕ್ಕ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತವೆ. ಪರಿಸರ ಬದಲಾವಣೆಯು ನಮ್ಮಿಂದಲೇ, ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ದೇವಕಿ ಅಮ್ಮ ಕೇರಳದ ವನಮಾತೆಯ ಸ್ಫೂರ್ತಿದಾಯಕ ಕತೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು

0: ಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಾಗರಾಜು, ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟ್ರದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ಧರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ಧ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ಧವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ಧವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಮಧ್ಯಾಹ್ನ 2 ಗಂಟೆಯೊಳಗೆ ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು ಮಧ್ಯಾಹ್ನ 3 ಗಂಟೆಗೆ ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚರ್ಚೆಗೆ ಉತ್ತರಿಸಲು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟ್ರದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗಾ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1,000 ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು.

ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಐಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟ್ರಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆ ಹಾಕಿದ್ದಾರೆ. ಟೊರಾಂಟೋದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕುಕೋಗೋಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನ ಜಪಾನ್ನ ನವೋಮಿ ಒಸಾಕಾ ವಿರುದ್ಧ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ ಅಮೆರಿಕದ ಕೊಕೋಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟ್ರದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.

0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
1: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
1: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.

0: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಕುರಿತು ಹುಣಸೂರು ಬಾಲಕಿಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಸಹಾಯ ಮಾಡ್ತಾ ಇರುವಂತಹ ಇಂಗ್ಲಿಷ್ ಟೀಚರ್. ನೌ ಲೆಟ್ಸ್ ಲರ್ನ್

ಈ ಪಾಠ ಒಂದು ಎರಡು ಹಂತದಲ್ಲಿ ಬಹಳ ಮುಖ್ಯವಾದಂತಹ ಪಾಠ ಆಗತ್ತೆ. ಒಂದು, ಈ ಪಾಠ ಇವತ್ತು ನಾವು ಫೇಸ್ ಮಾಡ್ತಾ ಇರುವಂತ ಎದುರಿಸ್ತಾ ಇರುವಂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇವತ್ತೇನು ಹವಾಮಾನ ವೈಪರೀತ್ಯ ಅಂತ ಹೇಳ್ತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ತೇವೆ, ಕ್ಲೈಮೇಟ್ ಚೇಂಜ್, ಹಾಗೆ ಕ್ಲೈಮೇಟ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಕ್ಲೈಮೇಟ್ ಅನ್ನೋ ಪದ ನಿಮ್ಗೆಲ್ರಿಗೂ ಪರಿಚಯ ಇದೆ. ಈ ಕ್ಲೈಮೇಟ್ ಅಂತ ಹೇಳಿದಾಗ ಕನ್ನಡದಲ್ಲಿ ಹವಾಮಾನ ಅಂತ ಹೇಳ್ತೇವೆ. ಈ ಹವಾಮಾನದ ವೈಪರೀತ್ಯಗಳು ಏನಿದಾವೆ, ಅದರಿಂದ ಏನು ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ಅದನ್ನ ಈ ಪಾಠ ಚರ್ಚೆ ಮಾಡುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈ ಪಾಠದಲ್ಲಿ ಒಂದು ಪದ ಹೇಗೆ ಕಟ್ಕೊಳ್ತಾರೆ, ಒಂದು ಪದವನ್ನ ಜನ ಹೇಗೆ ಬಳಕೆಗೆ ತರ್ತಾರೆ, ಒಂದು ವರ್ಡ್ ಅನ್ನೋದು ಹೇಗೆ ಫಾರ್ಮ್ ಆಗತ್ತೆ, ಹೊಸ ಸಂದರ್ಭ ಬಂದಾಗ, ಹೊಸ ವಿಷಯವನ್ನ ವಿವರಿಸುವಂತಹ ಸಂದರ್ಭ ಬಂದಾಗ ಹೊಸ ಪದಗಳನ್ನ ನಾವು ಹೇಗೆ ಕಟ್ತೀವಿ, ಮತ್ತೆ ಹೊಸ ಸಮಸ್ಯೆಗಳಿಗೆ ಹೊಸ ಸಂದರ್ಭಗಳನ್ನ ವಿವರಿಸಲಿಕ್ಕೆ ಹಳೆಯ ಪದಗಳನ್ನ ನಾವು ಹೇಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಉದಾಹರಣೆ ಈ ಪಾಠದಲ್ಲಿ ಸಿಗತ್ತೆ. ಸೊ ಹಾಗಾಗಿ ಒಂದು ಭಾಷೆಯನ್ನ ಕಲಿಯುವ ದೃಷ್ಟಿಯಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಬಳಕೆ ಮಾಡ್ತೇವೆ, ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಗೆ ಅದನ್ನ ನಮಗೆ ಹೇಳ್ಕೊಡುತ್ತೆ, ಯಾವ ಯಾವ ಪದಗಳನ್ನು ನಾವು ಬಳಸ್ತೇವೆ, ಇದು ಈ ಪಾಠದಲ್ಲಿ ನಮಗೆ ಕಾಣಬೇಕು. ಹಾಗಾಗಿ ಈ ಪಾಠ ಏನಿದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಈ ಪಾಠ ಒಂದು ವಿಷಯದ ಕಾರಣದಿಂದ, ಕಾಂಟೆಂಟ್ ಅದರ ಕಾರಣದಿಂದ, ಇನ್ನೊಂದು ಅದರ ಲ್ಯಾಂಗ್ವೇಜ್ ಯುಟಿಲಿಟಿ, ಭಾಷೆಯನ್ನ ಕಲಿಯುವುದಕ್ಕೆ ಅದು ನೀಡುವಂತಹ ಸಹಾಯ, ಈ ಎರಡೂ ಕಾರಣಗಳಿಂದ ನಮಗೆ ಮುಖ್ಯ ಆಗತ್ತೆ.

ಇನ್ ಕೆಲವು ಸಾರಿ ಪರೋಕ್ಷವಾಗಿ ಪಾಠದಲ್ಲಿ ಸಿಗತ್ತೆ. ಆದ್ರೆ ಇಡೀ ಪಾಠವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಸ್ಟೈನಬಲ್ ಅನ್ನುವಂತ ಹಿನ್ನೆಲೆಯಿಂದ. ವಂದನಾ ಶಿವ, ನಾವು ಏನೆಲ್ಲ ಭೂಮಿಯ ಮೇಲೆ ಬದಲಾವಣೆಗಳನ್ನು ತರ್ತಾ ಇದ್ದೇವೆ, ಅದು ಕೃಷಿಯ ಹೆಸರಲ್ಲಿ, ಕೈಗಾರಿಕೆ ಹೆಸರಲ್ಲಿ, ಮತ್ತೊಂದು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ, ಈ ಯಾವುದೇ ಕೆಲಸ ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರವಾಗಿರಬೇಕು ಅನ್ನುವಂತ ಆಲೋಚನೆಯನ್ನ ಪಾಠದಲ್ಲಿ ಕೊಡ್ತಾರೆ. ಮತ್ತವರು ಬರೀ ಒಂದು ವಿಚಾರವನ್ನ ಹೇಳ್ತಾ ಇಲ್ಲ, ಅವರು ಹೇಳುವಂತ ವಿಚಾರವನ್ನು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಜಾರಿಗೆ ತಂದು ಪ್ರಯೋಗ ಮಾಡಿ ನೋಡಿ, ನಾಲ್ಕಾರು ಜನಕ್ಕೆ ಅದನ್ನ ಅರ್ಥ ಮಾಡಿಸಿ ಅವು ಕೂಡ ಅದರಲ್ಲಿ ತೊಡಗುವಂತೆ ಮಾಡಿ, ಆನಂತರ ನಮಗೆ ವಂದನಾ ಶಿವ ಸಸ್ಟೈನಬಲ್ ಅಂತ ಆಗಬೇಕಾದ್ರೆ ನಾವು ಹಾಡಿನಿಂದ ನೋಡಿ ಕಲಿಯುವಂತಹ ಪಾಠಗಳು ಸಾಕಷ್ಟು ಇವೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಏನ್ ಹೇಳುತ್ತೆ, ನಾನು ಏನೆಲ್ಲ ತಿಳಿಯಬೇಕಾಗಿತ್ತೆ, ಎವ್ರಿಥಿಂಗ್ ಏನೆಲ್ಲ ಯಾವುದನ್ನೆಲ್ಲ ನಾನು ತಿಳಿಯಬೇಕಾಗಿತ್ತೋ ನೋ ಅದೆಲ್ಲವನ್ನು ನಾನು ಕಾಡಿನಿಂದ ಕಲಿತೆ. ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಕಲಿತೆ, ಕಾಡಿನಿಂದ ಕಲಿತೆ. ಇದು ಪಾಠದ ಶೀರ್ಷಿಕೆ. ಈ ಪಾಠದಲ್ಲಿ ಒಂದು ಅನೇಕ ಭಾಗಗಳು ಇದ್ದಾವೆ. ಮೊದಲ ಭಾಗ ಕೋ ಚಳುವಳಿಯಿಂದ ಆರಂಭ ಆಗತ್ತೆ. ಕೋ ಚಳುವಳಿ, ಇದು ನೀವು ಹೈಸ್ಕೂಲ್ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ಈ ಪದದ ಪರಿಚಯ ಇರುತ್ತೆ. ಚಿಪ್ಕೋ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಚಿಪ್ಕೋ, ಕನ್ನಡದಲ್ಲಿ ಅಪ್ಪಿಕೋ ಅಂತ ಆಗತ್ತೆ. ಈ ಚಿಪ್ಕೋ ಚಳುವಳಿಯ ಬಗ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ಪರಿಸರದ ಚಳುವಳಿಯಲ್ಲಿ ಪರಿಸರದ ಕುರಿತು ನಾನು ಹೆಚ್ಚು ಅರ್ಥ ಮಾಡಿಕೊಂಡಿದ್ದು ಈ ಚಿಪ್ಕೋ ಚಳುವಳಿಯಿಂದ ಅಂತ ಹೇಳಿ ಹೇಳ್ತಾರೆ. ಇನ್ನು ಒಂದು ಪದ ನಮಗೆ ಅರ್ಥ ಆಗ್ಬೇಕಾಗತ್ತೆ, ಇಕೋ ಸಿಸ್ಟಮ್. ಹಾಗೆ ಅದ್ರ ಜೊತೆಗೆ ಬರುವಂತ ಇಕಾಲಜಿ. ಇಕೋ ಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ. ಪರಿಸರದಲ್ಲಿ ಇಕೋ, ಇಕಾಲಜಿ ಎನ್ವೈರನ್ಮೆಂಟ್ ಪರಿಸರ, ಇಕಾಲಜಿ ಪರಿಸರ ಶಾಸ್ತ್ರ, ಇಕೋ ಸಿಸ್ಟಮ್ ಪರಿಸರ ವ್ಯವಸ್ಥೆ. ಈ ಪರಿಸರ ಅಂತ ಹೇಳಿದಾಗ ಭೂಮಿಯ ಮೇಲೆ ಜೀವಿಗಳು ವಾಸಿಸಲಿಕ್ಕೆ ಇರುವಂತಹ ವಾತಾವರಣ ಏನಿದೆ ಇದನ್ನ ನೀವು ಪರಿಸರ ಅಂತ ತಗೊಳ್ತೀರಿ. ಪರಿಸರದಲ್ಲಿ ಜೀವ ಇರುವಂತಹ, ಜೀವ ಇಲ್ಲದೆ ಇರುವಂತಹ ಅಂಶಗಳು ಏನಿದಾವೆ ಅವೆಲ್ಲವೂ ಸೇರಿ ಒಂದು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ಪರಿಸರ ವ್ಯವಸ್ಥೆ ಅಂತ ಹೇಳಿದ್ರೆ ಬರೀ ಮರ, ಗಿಡ, ಪ್ರಾಣಿ, ಪಕ್ಷಿ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಗಾಳಿ, ಮಣ್ಣು, ನೀರು, ಕಲ್ಲು, ಮರಳು, ಎಲ್ಲವೂ ಇವೆಲ್ಲವೂ ಸೇರಿ ಜೀವವಿರುವ, ಜೀವ ಇಲ್ಲದೇ ಇರುವಂತ, ನಿರ್ಜೀವ ಮತ್ತು ಜೀವ, ಈ ಎರಡೂ ಭೂಮಿಯ ಮೇಲೆ ಏನು ಒಟ್ಟಿಗೆ ನಾವು ಇದ್ದೇವೆ, ಬದುಕ್ತಾ ಇದ್ದೇವೆ, ಅದನ್ನ ಅವರು ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತಾರೆ. ಈ ಪರಿಸರವನ್ನ ರಕ್ಷಿಸಿಕೊಳ್ಬೇಕು. ಈ ಪರಿಸರದ ಮೇಲೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಆ ಬದಲಾವಣೆಗಳು ಸಸ್ಟೈನಬಲ್ ಅಲ್ಲ, ಅನ್ಸಸ್ಟೈನಬಲ್. ಆ ಅನ್ಸಸ್ಟೈನಬಲ್ ಇಕೋಸಿಸ್ಟಮ್ ಅನ್ನ ನಾವು ಸಸ್ಟೈನಬಲ್ ಇಕೋಸಿಸ್ಟಮ್ ಆಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಜನರನ್ನ ಎಚ್ಚರಿಸೋದಕ್ಕೆ ನಡೆದಂತ ಹೋರಾಟ ಅದನ್ನ ಇಕೋಲಾಜಿಕಲ್ ಮೂವ್ಮೆಂಟ್ ಅಥವಾ ಇಕಾಲಜಿ ಮೂವ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಮೂವ್ಮೆಂಟ್ ಅಂತ ಹೇಳಿದ್ರೆ ಚಳುವಳಿ. ಈ ಚಳುವಳಿಗಳಲ್ಲಿ ಒಂದು ಮುಖ್ಯವಾದಂತ ಚಳುವಳಿ ವಂದನಾ ಶಿವ ಅವರ ಬದುಕಿನಲ್ಲಿ ಯಾವುದು ಅಂತ ಹೇಳಿದ್ರೆ ಚಿಪ್ಕೋ. ಚಿಪ್ಕೋ ಚಳುವಳಿ, ಚಿಪ್ಕೋ ಮೂವ್ಮೆಂಟ್ ಏನದು, ಏನಪ್ಪಾ ಅಂತ ಹೇಳಿದ್ರೆ, ಹಿಮಾಲಯದ ಪ್ರದೇಶದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹಿಮಾಲಯ ಪರ್ವತ ಶ್ರೇಣಿ, ಈ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದ್ದಂತ ಅರಣ್ಯ ನಾಶ, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅನ್ನ ತಡಿಲಿಕ್ಕೆ, ಅದನ್ನ ವಿರೋಧಿಸ್ಲಿಕ್ಕೆ ಆರಂಭಗೊಂಡಂತಹ ಅಹಿಂಸಾ ಚಳುವಳಿನೇ ಚಿಕ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಈ ಅಪ್ಪಿಕೋ ಚಳುವಳಿ, ಚಿಕ್ಕೋ ಚಳುವಳಿ ಏನು ಅಂತ ಹೇಳಿದ್ರೆ, ಮರಗಳನ್ನ ಕಡಿಲಿಕ್ಕೆ, ಕಾಡಿನ ಮರಗಳನ್ನ ಕಡಿಲಿಕ್ಕೆ

ಜನ ಬಂದಾಗ ಅಲ್ಲಿನ ಸ್ಥಳೀಯರು ಅಥವಾ ಮರದ ಕಾಡಿನ ನಾಶ ಮಾಡೋದನ್ನ ವಿರೋಧಿಸುವಂತಹ ಜನರು ಮರಗಳನ್ನ ಅಪ್ಪಿಕೊಂಡು ಅಪ್ಪಿಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ರು. ಮೊದಲು ನಮ್ಮನ್ನ ಕಡೀರಿ, ನಂತರ ನೀವು ಮರವನ್ನ ಕಡೀರಿ ಅಂತ ಹೇಳಿ ಅವರು ಸವಾಲನ್ನ ಹಾಕ್ತಾ ಇದ್ರು. ಸೊ ಯಾವಾಗ ಮನುಷ್ಯರು ಮರಗಳನ್ನ ತಬ್ಬಿಕೊಂಡು ನಿಂತರು, ಈಗ ಮರ ಕಡಿಯಕ್ ಬಂದವರಿಗೆ ಸಮಸ್ಯೆ ಆಯ್ತು. ಅವರೀಗ ಮನುಷ್ಯರನ್ನ ಸಾಯಿಸಿ ಕಡಿದು ಆಮೇಲೆ ಮರವನ್ನ ಕಡಿಬೇಕಾಯ್ತು. ಆದ್ರೆ ಈ ಜನ ಯಾವುದೇ ಶಸ್ತ್ರಗಳನ್ನ ಅಸ್ತ್ರಗಳನ್ನ ಹಿಡ್ಕೊಂಡಿರ್ತಿರ್ಲಿಲ್ಲ, ಬರೀ ಕೈನಲ್ಲಿ ಮರಗಳನ್ನ ತಬ್ಬಿಕೊಂಡು ನಿಂತಿರ್ತಾ ಇದ್ರು. ಹಾಗಾಗಿ ಇದನ್ನ ಅಹಿಂಸಾ ಚಳುವಳಿ, ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 1970s ಅಲ್ಲಿ ಈ ಕೆಲಸ ನಡೆಯಿತು. ಈ ಕೆಲಸದ ಮುಂದಾಳನ್ನ, ಅಂದ್ರೆ ಈ ಕೆಲಸದ ಮುಂದಾಳತ್ವ ಅಥವಾ ಈ ಕೆಲಸದಲ್ಲಿ ಹೆಚ್ಚು ಸಂಖ್ಯೆನಲ್ಲಿ ಭಾಗವಹಿಸಿದಂಥವ್ರು ಹೆಣ್ಮಕ್ಳು, ಮಹಿಳೆಯರಾಗಿದ್ರು. ಯಾಕೆ ಮಹಿಳೆಯರು ಕಾಡಿನ ರಕ್ಷಣೆಗೆ ಇಳಿದ್ರು, ಯಾಕೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು, ಮತ್ತೆ ಅವರು ಹೆಚ್ಚಿನ ಸವಾಲನ್ನ ಸರ್ಕಾರಕ್ಕೆ ಒಡ್ಡಿದ್ರು, ಲೀಡಿಂಗ್ ಪೊಸಿಷನ್ ಅಲ್ಲಿ ಇದ್ರು ಅನ್ನೋದಕ್ಕೆ ವಂದನಾ ಶಿವ ಕಾರಣಗಳನ್ನ ಪಟ್ಟಿ ಮಾಡ್ತಾರೆ. ಈ ಅರಣ್ಯದ ನಾಶದಿಂದ ಡಿಫಾರೆಸ್ಟೇಷನ್, ಫಾರೆಸ್ಟ್ ಅನ್ನೋ ಪದ ನಿಮಗೆ ಪರಿಚಯ ಇದೆ, ಡಿಫಾರೆಸ್ಟೇಷನ್ ಈ ಪದವನ್ನ ಒಂದ್ ಕಡೆಗೆ ಬರ್ಕೊಳ್ಳಿ. ಡಿಫಾರೆಸ್ಟೇಷನ್ ಆದಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಭೂಕುಸಿತಗಳು, ಲ್ಯಾಂಡ್ ಸ್ಲೈಡ್ಸ್ ಆಗತ್ತೆ, ಫ್ಲಡ್ಸ್ ಆಗತ್ತೆ, ಫ್ಲಡ್ಸ್ ಅಂದ್ರೆ ಪ್ರವಾಹ. ಮತ್ತೆ ಇನ್ನೂ ಒಂದು ಸಮಸ್ಯೆಯನ್ನ ಇದು ತಂದ್ಕೊಡುತ್ತೆ, ಏನಪ್ಪ ಅಂತ ಹೇಳಿದ್ರೆ, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂಡ್ ಫ್ಯೂವಲ್. ಸ್ಕೇರ್ಸಿಟಿ ಅಂತ ಹೇಳಿದ್ರೆ ಕೊರತೆ. ಯಾವುದರ ಸ್ಕೇರ್ಸಿಟಿ? ನೀರಿನ ಸ್ಕೇರ್ಸಿಟಿ, ಮೇವಿನ ಸ್ಕೇರ್ಸಿಟಿ, ಮತ್ತೆ ಸೌದೆಯ ಸ್ಕೇರ್ಸಿಟಿ. ಫ್ಯೂವಲ್ ಅಂತ ಹೇಳಿದ್ರೆ ಒಣಗಿದ ಸೌದೆ, ಕಟ್ಟಿಗೆ ಅಂತ ಹೇಳ್ತೇವೆ. ಸೊ ಇಲ್ಲಿ ವಂದನಾ ಶಿವ ಏನನ್ನ ಗುರುತಿಸ್ತಾರಪ್ಪ ಅಂತ ಹೇಳಿದ್ರೆ, ಅರಣ್ಯದ ನಾಶದಿಂದ ಹಿಮಾಲಯದ ಪ್ರದೇಶದಲ್ಲಿ ಏನಾಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತಗಳು. ಹಿಮಾಲಯ ಅಂತ ಹೇಳಿದ್ರೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ, ಭೂಕುಸಿತಗಳು ಆಗ್ಲಿಕ್ಕೆ ಶುರುವಾಯಿತು, ಪ್ರವಾಹ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಒಂದ್ ಕಡೆ ನೀರು ಕೊಚ್ಚಿ ಹೋಗ್ತಿತ್ತು, ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾ ಇದ್ದವು. ಇದ್ರೆ ಇನ್ನೊಂದು ಕಡೆ ಏನಾಗಕ್ಕೆ ಶುರುವಾಯ್ತಪ್ಪ ಅಂತ ಹೇಳಿದ್ರೆ, ನೀರಿಗೆ ಕೊರತೆ ಆಗ್ಲಿಕ್ಕೆ ಶುರುವಾಯ್ತು, ಮೇವಿಗೆ. ಅವರು ಮಹಿಳೆಯರು ಅಥವಾ ಮನೆಯಲ್ಲಿ ಸಾಕಿದ್ದಂತಹ ಏನು ಪ್ರಾಣಿಗಳಿತ್ತು ಆ ಪ್ರಾಣಿಗಳಿಗೆ ಮೇವನ್ನ ಒದಗಿಸೋದು ಕಷ್ಟ ಆಯ್ತು. ಮತ್ತೆ ಒಣಗಿದ ಸೌದೆ, ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಏನು ಸೌದೆ ಬೇಕಾಗಿತ್ತು, ಫ್ಯೂವಲ್, ಅದು ಕೂಡ ಉರುವಲು ಅಂತಾನು ಕೂಡ ನಾವು ಹೇಳ್ಬೋದು, ಅದು ಕೂಡ ಅವ್ರಿಗೆ ಸಿಕ್ಕಲಿಲ್ಲ. ಆದ್ರೆ ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿದ್ದಿದ್ದು ಯಾರು? ಮಹಿಳೆಯರೇ. ಮೇವನ್ನ ಸಂಗ್ರಹಿಸೋ ಕೆಲಸ, ನೀರನ್ನ ತರೋ ಕೆಲಸ, ಹಾಗೆ ಕಟ್ಟಿಗೆಯನ್ನ, ಒಣಗಿದ ಸೌದೆಯನ್ನ ಸಂಗ್ರಹಿಸೋ ಕೆಲಸ, ಈ ಮೂರು ಕೆಲಸಗಳು ಮಹಿಳೆಯರ ಜವಾಬ್ದಾರಿ ಆಗಿತ್ತು. ಹಾಗಾಗಿ ಮಹಿಳೆಯರಿಗೆ ಕಾಡು ಕಡಿಯೋದ್ರಿಂದ ಏನು ನಷ್ಟ ಆಗ್ತಾ ಇದೆ ಅನ್ನೋದು ಅನುಭವಕ್ಕೆ ಬಂತು. ಅದರಿಂದ ಅವರಿಗೆ ಬದುಕು ಕಷ್ಟ ಆಗ್ತಾ ಇದೆ, ತುಂಬಾ ದೂರ ಹೋಗಿ ನೀರನ್ನ ತರಬೇಕಾಗ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ಮತ್ತೆ ಹಿಮಾಲಯದ ಪ್ರದೇಶ ಅಂದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಅತ್ತಿ ಹಿಳಿದು ಅತ್ತಿ ಹಿಳಿದು ಶ್ರಮ ಕೂಡ ಜಾಸ್ತಿ, ನಮ್ಮ ತರದ ಬಯಲು ಪ್ರದೇಶ ಅಲ್ಲಿ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಕಾಡಿನ ನಿಜವಾದಂತಹ ಮೌಲ್ಯ, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ಸ್, ಕಾಡಿನಿಂದ ನಮಗೆ ಏನು ದೊರೆಯುತ್ತೆ ಅಂತ ಹೇಳಿದ್ರೆ, ಒಳ್ಳೆ ಮರ ಸಿಗತ್ತೆ, ಆ ಮರವನ್ನ ಮಾರಾಟ ಮಾಡಬಹುದು, ಆ ಮರದಿಂದ ಮೇಜು, ಕುರ್ಚಿ, ಮಂಚ ಇಂಥವುಗಳನ್ನ ಸಿದ್ಧ ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ರೆ ತಪ್ಪು. ಫಾರೆಸ್ಟ್ ಅಥವಾ ಮರಗಳೇನಿದಾವಲ್ಲ, ಆ ಮರ ನಮಗೆ ನೀರನ್ನ ಕೊಡ್ತದೆ, ಗಾಳಿಯನ್ನು ಕೊಡುತ್ತೆ, ಮತ್ತೆ ಮಣ್ಣನ್ನು ಕೂಡ ನಮಗೆ ಸಿದ್ಧ ಮಾಡಿ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬದುಕೋದಿಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳಿ ಈ ಮಹಿಳೆಯರು ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಅವರು ಈ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ರು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕಾಡಿನ ನಾಶದಿಂದ ಬೇಸಿಗೆಯ ಸಂದರ್ಭದಲ್ಲಿ

ನೀರು ಸಿಗೋದು ಕಷ್ಟ ಆಗ್ತಿತ್ತು. ಹಾಗೆ ಮಳೆಗಾಲದಲ್ಲಿ ಗುಡ್ಡ ಪ್ರದೇಶದ ಮೇಲೆ, ಬೆಟ್ಟ ಪ್ರದೇಶದ ಮೇಲೆ ಮರಗಳು ಇಲ್ಲದೆ ಇದ್ದದ್ರಿಂದ ನೇರವಾಗಿ ಮಳೆಯ ನೀರು ಆ ಬೆಟ್ಟದ ಮೇಲೆ, ಆ ಗುಡ್ಡದ ಮೇಲೆ ಬೀಳ್ತಾ ಇದ್ದದ್ರಿಂದ ಆ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದಕ್ಕೆ ಅವಕಾಶ ಆಗ್ತಾ ಇತ್ತು. ಇದರಿಂದಾಗಿ ಏನಾಗ್ತಿತ್ತು, ಭೂಕುಸಿತ ಅಂದರೆ ಮಣ್ಣು ಸಿಯುವಂಥದ್ದು. ಒಂದು ಹಗಲು ಒಂದು ರಾತ್ರಿನಲ್ಲಿ ಮಳೆ ಜೋರಾಗಿ ಬಂತು ಅಂತ ಹೇಳಿದ್ರೆ ಇಡೀ ಗುಡ್ಡ ಕುಸಿದು ಬೀಳ್ತಾ ಇತ್ತು. ಆಗ ಜನಗಳಿಗೆ ಓಡಾಟ ತೊಂದರೆ ಆಗ್ತಿತ್ತು, ಜೀವಕ್ಕೂ ಕೂಡ ಹಾನಿ ಆಗ್ತಾ ಇತ್ತು. ಹಾಗೆ ಮರಗಳು ಇಲ್ಲದೆ ಇರೋದ್ರಿಂದ ಮಳೆ ಹನಿ ನೇರವಾಗಿ ಭೂಮಿಯನ್ನ ತಲುಪಿ ರಭಸದಿಂದ ಹರಿಯೋದಕ್ಕೆ ಶುರುವಾಗ್ತಿತ್ತು. ಅದನ್ನ ಪ್ರವಾಹ, ಫ್ಲಡ್ಸ್ ಅಂತ ಹೇಳಿ ಹೇಳ್ತಾರೆ. ಈ ಸಮಸ್ಯೆಯನ್ನ ಪಕ್ಕದ ಕೇರಳದಲ್ಲಿ ಜನ ಇವತ್ತಿಗೂ ಈಗಲೂ ಈ ಕ್ಷಣದಲ್ಲೂ ಎದುರಿಸ್ತಾ ಇದ್ದಾರೆ. ವಯನಾಡು ಪ್ರದೇಶದಲ್ಲಿ ಕಳೆದ ಒಂದೆರಡು ವಾರದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಬಿರುಸಾಗಿ ಬಿದ್ದದ್ರಿಂದ, ಜೋರಾಗಿ ಬಿದ್ದದ್ರಿಂದ ಭೂಕುಸಿತ ಆಗಿ ಅನೇಕ ಹಳ್ಳಿಗಳೇ ನಾಪತ್ತೆ ಆಗಿರುವಂತ ಉದಾಹರಣೆಯನ್ನ ನೀವು ಕೇಳಿದ್ದೀರಿ, ಪೇಪರ್ನಲ್ಲಿ ಓದಿದ್ದೀರಿ, ಅಥವಾ ಟಿವಿ ರೇಡಿಯೋ ನ್ಯೂಸ್ ಅಲ್ಲಿ ಕೇಳಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ಪಕ್ಕದ ವಯನಾಡಿನಲ್ಲಿ ಕೂಡ ಈ ಸಮಸ್ಯೆ ಆಗ್ತಾ ಇದೆ, ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಇದನ್ನ ಇವತ್ತಿಗೆ 50 ವರ್ಷದ ಹಿಂದೆ 1970ರ ಹಂತದಲ್ಲೇನೆ ಹಿಮಾಲಯ ಪ್ರದೇಶದಲ್ಲಿ ವಾಸ ಮಾಡುವಂತ ಹೆಣ್ಮಕ್ಳು, ಮಹಿಳೆಯರು ಇದನ್ನ ಗುರುತಿಸಿ ಅದರ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಆದರೆ ಇವರ ಪ್ರತಿಭಟನೆಯ ಬಹಳ ಮುಖ್ಯವಾದಂತ ಅಂಶ ಏನಪ್ಪ ಅಂತ ಹೇಳಿದ್ರೆ ಹಿಂಸೆ ಇರಲಿಲ್ಲ, ಅಲ್ಲಿದ್ದದ್ದು ಅಹಿಂಸೆ, ನಾನ್ ವಯಲೆನ್ಸ್. ಹಿಂಸೆಗೆ ತೊಡಗದೆ ಅಹಿಂಸೆಯ ಮೂಲಕ, ಯಾವುದೇ ಹಿಂಸೆಯನ್ನ ಮಾಡದೆ ನಮಗೆ ಈ ಕೆಲಸ ಇಷ್ಟ ಆಗ್ತಾ ಇಲ್ಲ, ನಾವು ಇದನ್ನ ವಿರೋಧಿಸ್ತೇವೆ ಅಂತ ಹೇಳಿ ಜನ ಒಂದು ಕಡೆ ಕೂತು ತಮ್ಮ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು ನಾನ್ ವಯಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಈಸ್ ಆರ್ ವಾಸ್ ಚಿಪ್ಕೋ ಮೂಮೆಂಟ್. ಇದು ನಿಮ್ಮ ಗಮನದಲ್ಲಿರಬೇಕು. ಹಾಗೆ ಈ ಪಾಠದಲ್ಲಿ 1977ನಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆದಿತ್ತು, ಡ್ರಾಮ್ಯಾಟಿಕ್ ಆಕ್ಷನ್ ನಡೆದಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಅದ್ವನಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ, ಹಿಮಾಲಯದ ಪ್ರದೇಶದಲ್ಲಿ ಬರುವಂತ ಅದ್ವನಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ 1977ನಲ್ಲಿ ಭಜ್ನಿ ದೇವಿ ಅನ್ನುವಂಥ ಒಬ್ಬ ಮಹಿಳೆ ಊರಿನ ಮಹಿಳೆಯರನ್ನ ಸೇರಿಸಿಕೊಂಡು ಮರ ಕಡಿಯೋದ್ರ ವಿರುದ್ಧ, ಅದನ್ನ ಪಾಠದಲ್ಲಿ ಲಾಗಿಂಗ್ ಅಂತ ಕರೀತಾರೆ, LOGGING ಲಾಗಿಂಗ್. ಲಾಗಿಂಗ್ ಅಂದ್ರೆ ಮರವನ್ನ ಕಡಿದು ಅದನ್ನ ಹೊರಗಡೆ ಸಾಗಿಸುವಂತಹ ಕ್ರಿಯೆಗೆ ಲಾಗಿಂಗ್ ಅಂತ ಹೇಳ್ತಾರೆ. ಈ ಮರ ಕಡಿಯುವಿಕೆಯನ್ನ ವಿರೋಧಿಸಿ ಅದ್ವನಿ ಹಳ್ಳಿಯ ಭಜ್ನಿ ದೇವಿ ಅನ್ನುವಂತಹ ಮಹಿಳೆ ಇತರ ಮಹಿಳೆಯರನ್ನ ಸೇರಿಸಿಕೊಂಡು ಪ್ರತಿಭಟಿಸಿದರು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅವರ ಪ್ರತಿಭಟನೆ ಅವರ ಗಂಡನ ವಿರುದ್ಧ, ಅವರ ಪತಿಯ ವಿರುದ್ಧವೇ ನಡೆದಿತ್ತು. ಯಾಕಂದ್ರೆ ಅವರ ಪತಿ ಆ ಭಾಗದ ಕಾಡನ್ನ ಕಡಿಲಿಕ್ಕೆ ಸರ್ಕಾರಕ್ಕೆ ಹಣವನ್ನು ಕೊಟ್ಟು ಸರ್ಕಾರದಿಂದ ಪರವಾನಗಿ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಿದ್ರು. ಭಜ್ನಿ ದೇವಿಯ ಪತಿ ಗಂಡ ಆ ಮರವನ್ನ ಕಡಿದು, ಕಾಡನ್ನ ಕಡಿದು ಅದರಿಂದ ಬರುವ ಲಾಭ ಹಣದ ದೃಷ್ಟಿಯಿಂದ ಲಾಭ ಆಗತ್ತೆ ಅಂತ ಯೋಚನೆ ಮಾಡಿದ್ರೆ, ಭಜ್ನಿ ದೇವಿ ಈ ಕಾಡು ಉಳಿದ್ರೆ ನಮಗೆ ನೀರು, ಒಳ್ಳೆ ಗಾಳಿ ಮತ್ತೆ ನಮ್ಮ ಪ್ರಾಣಿಗಳಿಗೆ ಬೇಕಾಗಿರುವಂತ ಮೇವು, ನಮಗ್ ಬೇಕಾಗಿರುವಂತ ನೀರು, ನಮಗ್ ಬೇಕಾಗಿರುವಂತ ಒಣಕಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಭಜ್ನಿ ದೇವಿ ಯೋಚನೆ ಮಾಡಿದ್ರು. ಹೀಗೆ ಪತ್ನಿಯೇ ಪತಿಯ ವಿರುದ್ಧ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡುವಂತಹ ಒಂದು ಕೆಲಸ ಇಲ್ಲಿ ನಡೆದಿತ್ತು. ಸೊ ಚಿಪ್ಕೋ ಚಳುವಳಿಯಲ್ಲಿ ನಾವು ಇಂತಹ ಅನೇಕ ಘಟನೆಗಳನ್ನು ಕಾಣ್ತೇವೆ. ಮಕ್ಕಳೇ ಪೋಷಕರ ವಿರುದ್ಧ, ಕೆಲವು ಸಾರಿ ಸಹೋದರರು ಸಹೋದರಿಯರು ಇವರು ಅವರ ವಿರುದ್ಧ, ಇನ್ನು ಕುಟುಂಬದ ಸದಸ್ಯರ ವಿರುದ್ಧವೇ ಪ್ರತಿಭಟನೆ ಮಾಡಿದಂತಹ ಉದಾಹರಣೆಗಳು ನಮಗಿಲ್ಲಿ ಸಿಗತ್ತೆ. ಹಾಗಾಗಿ ವಂದನಾ ಶಿವ ಏನ್ ಹೇಳ್ತಾರೆ ಅಂದ್ರೆ, ಪತ್ನಿ ಪತಿಯ ವಿರುದ್ಧ ಊರಿನ ಮಹಿಳೆಯರನ್ನ ಸಂಘಟಿಸಿ ಪ್ರತಿಭಟನೆ ಮಾಡಿದಂತಹ ಒಂದು ವಿಶೇಷವಾದಂತಹ ಪ್ರಕರಣ ಅದ್ವನಿ ಹಳ್ಳಿನಲ್ಲಿ ನಡೀತು. ಅದನ್ನ ಅವ್ರೇನ್ ಹೇಳ್ತಾರೆ, ಒನ್ ಆಫ್ ದಿ ಡ್ರಾಮ್ಯಾಟಿಕ್ ಚಿಪ್ಕೋ ಆಕ್ಷನ್ಸ್ ಅಂತ ಹೇಳ್ತಾರೆ.

ಬಹಳ ವಿಶೇಷವಾದಂತಹ ಘಟನೆ ಇಲ್ಲಿ ನಡೀತು ಅಂತ ಹೇಳಿ. ಈ ಸಂದರ್ಭದಲ್ಲಿ ಮುಂದುವರಿಸಿ ಅವರು ಹೇಳ್ತಾರೆ, ಹೀಗೆ ಬಚ್ಚನಿ ದೇವಿ ಮರವನ್ನ ಆ ಭಾಗದ ಅದ್ವನಿ ಹಳ್ಳಿಯ ಭಾಗದ ಕಾಡನ್ನ ಕಡಿಲಿಕ್ಕೆ ಆಕೆಯ ಪತಿ ಪರವಾನಿಗೆ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಂದಾಗ ಬಚ್ಚನಿ ದೇವಿ ಮತ್ತೆ ಮಹಿಳೆಯರು, ಇತರ ಊರಿನ ಮಹಿಳೆಯರು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾಗ ಅರಣ್ಯಾಧಿಕಾರಿಗಳು ಬರ್ತಾರೆ, ಫಾರೆಸ್ಟ್ ಆಫೀಸರ್ಸ್ ಬರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಮೂರ್ತ ಹೆಂಗಸರೇ, ಈ ಕಾಡನ್ನ ಕಡಿದು ಮಾರಿದ್ರೆ ಎಷ್ಟು ಲಾಭ ಸಿಗತ್ತೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೂ ಮೊದಲು ಈ ಮಹಿಳೆಯರು ಲಾಟಿನ್ಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ, ರಾತ್ರಿ ಹೊತ್ತು ಬಳಸುವಂತ ದೀಪಗಳನ್ನ ಹಗಲು ಹೊತ್ತು ಹಿಡ್ಕೊಂಡು ನಿಂತಿರ್ತಾರೆ. ಏನ್ ಹೇಳ್ತಾ ಇದ್ದೀರಿ, ಯಾಕೆ ಹಿಂಗ್ ಲಾಟಿನ್ ಹಿಡ್ಕೊಂಡಿದ್ದೀರಿ ಅಂತ ಹೇಳಿದಾಗ ಮಹಿಳೆಯರು ಹೇಳ್ತಾರೆ, ನಿಮಗೆ ವಿಷಯ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಕಾಡಿಂದ ಏನ್ ಅನುಕೂಲ ಆಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ಅಧಿಕಾರಿಗಳು ಹೇಳ್ತಾರೆ, ನಾವು ಫಾರೆಸ್ಟ್ ಸೈನ್ಸ್ ಓದಿರೋರು, ನಮಗ್ ಗೊತ್ತು ಈ ಮರದ ಬೆಲೆ ಎಷ್ಟು ಅಂತ ಹೇಳಿ, ಈ ಮರದಿಂದ ಸಿಗುವಂತ ಅಂಟು ಇದೆಯಲ್ಲ, ಆ ಅಂಟಿಗೆ ಕೆಜಿಗೆ ಎಷ್ಟು ಬೆಲೆ ಗೊತ್ತಾ, ಒಂದು ಕೆಜಿ ಅಂಟಿಗೆ ಇಷ್ಟು ದುಡ್ಡು ಸಿಗತ್ತೆ ಗೊತ್ತಾ, ಈ ಮರವನ್ನ ಕಡಿದು ಸಾಮಿಲ್ಗೆ ಕೊಟ್ರೆ ಅದರಿಂದ ಎಂಥ ಫರ್ನಿಚರ್ ಆಗತ್ತೆ ಗೊತ್ತಾ, ಎಂಥ ಕುರ್ಚಿ ಆಗತ್ತೆ ಗೊತ್ತಾ, ಎಂಥ ಬಾಗಿಲಾಗತ್ತೆ ಗೊತ್ತಾ, ನಿಮ್ಗೇನ್ ಗೊತ್ತು ಈ ಮರದ ಬೆಲೆ ಅಂತ ಹೇಳಿ ಆ ಅರಣ್ಯಾಧಿಕಾರಿಗಳು ಮಹಿಳೆಯರ ಮೇಲೆ ಜೋರ್ ಮಾಡ್ತಾರೆ. ಅವಾಗ ಮಹಿಳೆಯರು ಹೇಳ್ತಾರೆ, ಅರಣ್ಯ ನಮ್ಗೇನ್ ಕೊಡುತ್ತೆ ಗೊತ್ತಾ, ಏನ್ ಕೊಡುತ್ತೆ, ನಿಮ್ಗೇನಾದ್ರೂ ಅರ್ಥ ಆಗಿದೆಯಾ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಮಹಿಳೆಯರು ಏನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ಹೀಗೆ ಬರೀತಾರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಹೇಳ್ತೇನೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಮತ್ತೆ ಈ ಸಸ್ಟೈನ್ ಅನ್ನೋ ಪದ ಈ ಪದ್ಯ ಭಾಗದಲ್ಲಿ ಬರ್ತಾ ಇದೆ. ಇನ್ನೊಂದು ಸಣ್ಣ ಪದ್ಯವನ್ನ ವಂದನಾ ಶಿವ ಪಾಠದಲ್ಲಿ ಕೊಡ್ತಾರೆ. ಮಹಿಳೆಯರು ಯಾವ ಹಾಡನ್ನ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ವಾಟ್ ಡೂ ದ ಫಾರೆಸ್ಟ್ ಬೇರ್, ಅರಣ್ಯಗಳು ಏನನ್ನ ಕೊಡ್ತಾವೆ, ಬೇರ್ ಅಂದ್ರೆ ಏನನ್ನ ಇಟ್ಕೊಂಡು ಕೊಡುತ್ತವೆ, ಏನನ್ನ ನಮಗೆ ಕೊಡುತ್ತವೆ, ಏನನ್ನ ಕೊಡುತ್ತಪ್ಪ ಅಂತ ಹೇಳಿದ್ರೆ, ಸಾಯಿಲ್ ವಾಟರ್ ಪ್ಯೂರ್ ಏರ್, ಸಾಯಿಲ್ ಮಣ್ಣು, ವಾಟರ್ ನೀರು, ಮತ್ತೆ ಪ್ಯೂರ್ ಏರ್ ಸ್ವಚ್ಛವಾದಂತ ಗಾಳಿಯನ್ನ ಕೊಡುತ್ತವೆ, ಮತ್ತೆ ಭೂಮಿ ಭೂಮಿಯಾಗಿರೋದು, ಭೂಮಿ ಭೂಮಿಯಾಗಿ ಇರೋದು, ಅರ್ತ್ ಅರ್ತ್ ಆಗಿ ಇರೋದು. ಇವತ್ತು ಭೂಮಿಯ ಮೇಲೆ ನಮ್ಗೆ ಏನೆಲ್ಲ ಸಿಗತ್ತೆ, ನಾವು ಮನುಷ್ಯರು, ಪ್ರಾಣಿಗಳು, ಮರ ಗಿಡ, ಕ್ಷಿ ಮೀನು, ಜಲಚರಗಳು ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ ಏನಾಗಿದೆ, ಈ ವಾತಾವರಣ ಏನಿದೆ, ಇದೆಲ್ಲವನ್ನೂ ಕೂಡ ಹೀಗೆ ಇರುವಂತೆ ಮಾಡಿರೋದು ಫಾರೆಸ್ಟ್. ಹಾಗಾಗಿ ಸಸ್ಟೈನ್ ದಿ ಅರ್ತ್, ಈ ಭೂಮಿ ಏನಿದೆಯೋ ಅದನ್ನ ಹಾಗೆ, ಈ ಭೂಮಿ ಹೇಗಿರಬೇಕೋ ಹಾಗೆ ಉಳಿಸಿಕೊಂಡಿರುವ, ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇರೋದು, ಸಸ್ಟೈನ್ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್. ಮತ್ತೆ ಭೂಮಿಯಾಗಿ ಈ ಗ್ರಹ ಏನನ್ನೆಲ್ಲ ಪಡ್ಕೊಂಡಿದೆಯೋ, ಏನನ್ನೆಲ್ಲ ಕೊಡ್ತಾ ಇದೆಯೋ, ಅದೆಲ್ಲವನ್ನೂ ಕೂಡ ಹಾಗೆ ಕೊಡುವಂತೆ, ಹಾಗೆ ಇರುವಂತೆ ನೋಡ್ಕೊಂಡಿರುವ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್, ಕಾಡು ಅಂತ ಹೇಳಿ ಈ ಮಹಿಳೆಯರು ಹೇಳ್ತಾರೆ. ಹಾಗೆ ಈ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್ ಅನ್ನೋ ಭಾಗ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಶಾಲೆಯ ವಿಜ್ಞಾನದ ಶಿಕ್ಷಕರ ಜೊತೆ ಇದನ್ನ ಮಾತಾಡ್ಬಿಟ್ಟು, ಹಾಗೆ ಸೆಕೆಂಡ್ ಪಿ ಯು ಸಿ ಮಕ್ಕಳು ಈ ಪಾಠವನ್ನ ನೀವೇನು ಕೇಳ್ತಾ ಇದ್ದೀರಿ, ಈ ಪಾಠನ ಕಷ್ಟ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಪದಗಳು ಚಾಲೆಂಜಿಂಗ್ ಆಗಿರುವಂತಹ ಪದಗಳಿದ್ದಾವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾದಂತ ಪಾಠ. ಯಾಕಂದ್ರೆ ನಾನು ಈ ಪಾಠ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಳೆ ಇಲ್ಲದೆ ಬರವನ್ನ ನಾವು ಎದುರಿಸ್ತಾ ಇದ್ದೀವಿ. ಈ ಬರ ಯಾಕೆ, ಈ ವರ್ಷ ಮಳೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ ನಿನೋ ಕಾರಣ ಅಂತ.

ಹೇಳಿ ಹೇಳ್ತಾರೆ. ಅದನ್ನ ನೀವು ಈಗಾಗಲೇ ಆ ಪದವನ್ನ ನೀವು ಕೇಳಿದ್ದೀರಿ ಅಂತ ಅನ್ಕೊಳ್ತೀನಿ. ಎಲ್ ನಿನೋ, ಎಲ್ ನಿನ್ಯೋ ಅಂತ ಕೂಡ ಅದನ್ನ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಕಾಲೇಜಿನಲ್ಲಿರುವಂತಹ ಸೈನ್ಸ್ ಟೀಚರ್ಗಳನ್ನ ಕೇಳಿ ಹೆಚ್ಚಿನ ವಿವರವನ್ನ ಪಡ್ಕೊಳ್ಳಿ. ಮತ್ತೆ ಈ ಪಾಠದ ಉಳಿದ ಭಾಗವನ್ನ ಮುಂದಿನ ತರಗತಿನಲ್ಲಿ ವಿವರಿಸ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪರ್ಸ್ಪೆಕ್ಟ್ ಪರಿಚಯ ಭಾಗ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರೂ ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯ ಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು

0: ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ 100 ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೊ ಚಳವಳಿ ಮಾಡಿದರೆ, ಮಂಡ್ಯನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ

0: ಸ್ಥಾನ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟ್ರಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ, ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲಿಯೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿ ಎಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಶುಕ್ಲಾಂ ಭರದರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೈ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜೆ ಸರ್ವಂ ಯತೇವನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ಭಕ್ತಿ ಆದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯ.

ಮಾದರ ಮುನಿ ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ಮಂದೇ ಗುರು ಪರಂಪರಾ ಧಿಮಿಕಿಟ ಧಿಮಿಕಿಟ

ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರತಕ್ಕಂಥ ಅವರು ಪರಮಾತ್ಮನನ್ನು ಕಾಣುವುದಕ್ಕೆ ಹಲವಾರು ಮಾರ್ಗಗಳು ಈ ಜಗತ್ತಿನಲ್ಲಿದ್ದರೂ ಸಹ ಭಕ್ತಿ ಎಂಬುದೊಂದೇ ಬಹು ಸುಲಭವಾದ ಮಾರ್ಗ. ಆ ಮಾರ್ಗದಲ್ಲಿ ಹೋದವರನ್ನ ಪರಮಾತ್ಮ ಬಹುಬೇಗನೆ ತನ್ನೆಡೆಗೆ ಬರಮಾಡಿಸಿಕೊಳ್ಳುತ್ತಾನೆ. ಭಕ್ತರಿಗಾಗಿ ಭಗವಂತ ತನ್ನೆಲ್ಲ ಆಶೀರ್ವಾದಗಳನ್ನು ಹೋತಪ್ರೋತವಾಗಿ ಹರಿಯಲು ಸಿದ್ಧನಾಗಿಯೇ ಇರ್ತಾನೆ. ಆ ಶಿವನ ಭಕ್ತರಾದರೂ ಪರಮಾತ್ಮನಿಗೋಸ್ಕರವಾಗಿ ತಮ್ಮೆಲ್ಲ ತನು ಮನ ಧನಗಳನ್ನು ಧಾರೆ ಎರೆಯಲು ಸರ್ವದಾ ಸಿದ್ಧರೇ ಇರ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಭಕ್ತಿ ಒಂದೇ

ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನ. ಆ ಭಕ್ತಿಯ ಪಥದಲ್ಲಿ ನಡೆದು ಶಿವನನ್ನು ತನ್ನೆಡೆಗೆ ಬರಮಾಡಿಸಿಕೊಂಡು ತನ್ನೆಲ್ಲವನ್ನು ಅರ್ಪಿಸಿ ತನು ಮನ ಧನಗಳನ್ನು ಮಾತ್ರವಲ್ಲದೆ ಶಿವ ಬಯಸಿದ ಎಂದು ತನ್ನ ತನಯನನ್ನೇ ಅರ್ಪಿಸಿದ ಶ್ರೇಷ್ಠ ಶಿವಭಕ್ತನಾದ ಸಿರಿಯಾಳನ ಚರಿತ್ರೆಯನ್ನ ನಾವು ಇಂದು ಕೇಳಿ ಸಂತೋಷ ಪಡುವ ಕಾಲ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಅಂದ ಮೇಲೆ ಮೆರವಪು

ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಶಿವಕಂಚಿಯ ಕ್ಷೇತ್ರ. ಆ ಶಿವಕಂಚಿಯ ಕ್ಷೇತ್ರದಲ್ಲಿ ಮಹಾಶಿವಭಕ್ತನಾಗಿರುವ ಸಿರಿಯಾಳ, ಆತನನ್ನ ರಾಜ ಸಿರಿಯಾಳ ಎಂತಲೂ, ಸಿರಿಯಾಳ ಶೆಟ್ಟಿ ಎಂತಲೂ, ಶರಣ ಸಿರಿಯಾಳ ಎಂತಲೂ ಹಲವಾರು ಹೆಸರುಗಳಲ್ಲಿ ಕರೆಯುವುದುಂಟು. ಆ ಮಹಾನುಭಾವನಾದ ಸಿರಿಯಾಳನಿಗೆ ಚಾಂಗಳ ಎಂಬತಕ್ಕಂಥ ಹೆಂಡತಿ. ಶಿವನು ಕೊಟ್ಟ ಎಲ್ಲ ಭಾಗ್ಯಗಳಿದ್ದರೂ ಸಹ ಮಕ್ಕಳಿಲ್ಲ ಎನ್ನುವ ಒಂದು ಕೊರತೆ ಅವರನ್ನು ಬಹುವಾಗಿ ಬಾಧಿಸುತ್ತಿದೆ. ಮಕ್ಕಳಿಲ್ಲ ಅನ್ನುವ ಕೊರತೆ ಬಹುಮಟ್ಟಿಗೆ ಜನಗಳನ್ನು ಕಾಡಿಸುತ್ತೆ. ಹಿಂದಿನ ಕಾಲದ ಕಥೆಯಲ್ಲಿ ಯಾವ ಕಥೆಯನ್ನು, ರಾಮಾಯಣ ಭಾರತ ಯಾವ ಕಥೆಯನ್ನು ತೆಗೆದುಕೊಂಡ್ರು ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆಯೇ ಹೆಚ್ಚಾಗಿರುತ್ತೆ. ಈಗಿನ ಕಾಲದ ಕಥೆಯಲ್ಲಿ ಆ ಕಥೆ ಬರೋಲ್ಲ. ಭಗವಂತ ನಮ್ಮ ದೇಶದಲ್ಲಿ ಮಕ್ಕಳ ಭಾಗ್ಯವನ್ನು ಅನಂತವಾಗಿ ಕೊಟ್ಟಿದ್ದಾನೆ. ಆದರೆ ಹಿಂದೆ ಮಕ್ಕಳಿಲ್ಲ ಎಂದರೆ ಕೊರಗುತ್ತಿದ್ದರಂತೆ. ಕಾರಣ, ಬಾಲಕರಿಲ್ಲದ ಬಾಲೆ ದೇತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ, ಬಾಡಿಗೆ ಎತ್ತು ದುಡಿದಂಗೆ, ಹಾ ಸುಂಡ ಬಾಳೆ ಎಲೆಯ ಒಗೆದಂಗೆ. ಮಕ್ಕಳಿಲ್ಲ ಅಂದರೆ ಬಹುವಿಧವಾಗಿ ಆಡಿಕೊಳ್ಳುತ್ತಿದ್ದರಂತೆ. ಶಾಸ್ತ್ರ

ಸಂಸ್ಕಾರರು ಕೂಡ ಅಪ್ಪಣೆಯನ್ನು ಕೊಡಿಸ್ತಾರೆ. ಅಮೃತಂ ಬಾಲಭಾಷಿತಂ ಅಂತ. ತಾಯಿ ಮಗುವನ್ನು ಕೂರಿಸಿಕೊಂಡು, ಅಪ್ಪ ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬತ್ತ ಅಂದಾಗ ಆ ತಾಯಿಗಾಗುವ ಆನಂದ ಅಷ್ಟಿಷ್ಟಲ್ಲ. ಮಕ್ಕಳ ವಿಚಾರವನ್ನ ಹೇಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಕೃಷ್ಣದೇವರಾಯರು ಒಂದು ಸಲ ತಮ್ಮ ಆ ಸ್ಥಾನದಲ್ಲಿ ಹಾಸ್ಯ ಚಕ್ರವರ್ತಿಯಾದ ರಾಮಕೃಷ್ಣನನ್ನು ಕೇಳಿದರಂತೆ, ಹೇ ಹಾಸ್ಯ ಚಕ್ರವರ್ತಿ, ಮಕ್ಕಳಿಲೀಲೆ ಮಕ್ಕಳಿಲೀಲೆ ಅಂತಾರೆ ಹೇಗೋ. ಅದಕ್ಕೆ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಲೋಕದಲ್ಲಿ ಯಾವ ಲೀಲೆಯನ್ನು ಬೇಕಾದರೂ ಹೇಳಬಹುದು, ಮಕ್ಕಳ ಲೀಲೆ ಹೇಳೋಕ್ಕಾಗಲ್ಲ. ಮಹಾರಾಜ ಹೇಳಿದ, ನಾನು ಅರಸ, ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ತೆನ್ನಾಲಿ ರಾಮಕೃಷ್ಣ ಹೇಳಿದ, ಒಂದು ಕೆಲಸ ಮಾಡೋಣ ಸ್ವಾಮಿ, ಅದು ಹೇಳೋಕ್ಕಾಗಲ್ವಾದ್ರಿಂದ ಅಭಿನಯಿಸಿ ತೋರಿಸಬಹುದು. ನಾನು ಮಗ, ನೀವು ಅಪ್ಪ, ಒಂದು ನಾಟಕ, ಅದು ಈಗ ಇಲ್ಲೇ ಈಗಲೇ. ಮಹಾರಾಜರು ಹೇಳಿದ್ರು, ಹೇಗಾದ್ರೂ ಆಗಲೇಯ, ನನಗೆ ಮಕ್ಕಳ ಲೀಲೆ ತಿಳಿದ್ರೆ ಸಾಕು. ಆಗ ತೆನ್ನಾಲಿ ರಾಮಕೃಷ್ಣ ತನ್ನ ಆಸನದಿಂದ ಕೇಳಿದಿರಿದು ಬಂದು ಒಂದು ಮೂಲೆಯಲ್ಲಿ ನಿಂತು, ಅಪ್ಪ ಅಪ್ಪ ಅಂದ. ಮಹಾರಾಜರಿಗೆ ತಿಳಿಯಲಿಲ್ಲ, ಸುಮ್ಮನೆ ಕೂತಿದ್ರು. ಇದ್ಯಾಕೆ ಸ್ವಾಮಿ ಸುಮ್ಮನೆ ಕೂತಿದ್ದೀರಾ, ನಾಟಕ ಅಂದ ಮೇಲೆ ಎಲ್ಲ ಪಾತ್ರಗಳು ಮಾತನಾಡಬೇಕು. ನಾನಪ್ಪ ಅಂದಪ್ಪ, ನೀವು ಯಾಕಪ್ಪ ಮಗನೇ ಅಂತ ಕೇಳಬೇಕು. ಓಹೋ, ಮರೆತಿದ್ದೆ ಕಣಯ್ಯ, ಈಗ ಕೇಳ್ತೇನೆ. ಪುನಃ ಕೆಳಗಿಳಿದ, ಅಪ್ಪ. ಮಹಾರಾಜರು ಕೇಳಿದ್ರು, ಯಾಕಪ್ಪ ಮಗನೇ? ಅಪ್ಪ ಇದೇನಪ್ಪ ಇದು, ಇದು ಅರಮನೆ ಕಾಣ, ಇವರೆಲ್ಲ ಯಾರಪ್ಪ, ಇವರು ರಾಜ್ಯಸಭಾ ಸದಸ್ಯರು ಕಣಪ್ಪ. ಅಪ್ಪ ಏನಪ್ಪ, ನೀ ಎಲ್ಲಿ ಕೂತಿದ್ದೀಯೋ? ಮಹಾರಾಜರು ನೋಡಿದ್ರು, ಇದೇನು ಎಲ್ಲಿ ಕೂತಿದ್ದೀಯೋ ಅಂತಾನಲ್ಲ, ಹೋಗೋ ಬಾರೋನ್ನು ಪ್ರಾರಂಭಿಸಿಬಿಟ್ಟನಲ್ಲ. ಓಹೋ, ಮಕ್ಕಳ ಹಾಗೆ ಅಂತ ಕಾಣುತ್ತೆ ಅಂತ. ನಾನಪ್ಪ ಸಿಂಹಾಸನದಲ್ಲಿ ಕೂತಿದ್ದೀನ. ಅಪ್ಪ ಏನಪ್ಪ, ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕು? ಮಹಾರಾಜ ನೋಡಿದ್ರು, ಇಷ್ಟು ದೊಡ್ಡ ಮನುಷ್ಯ ಬಂದು ತೊಡೆ ಮೇಲೆ ಕೂತ್ಕೊಂಡ್ರೆ ಗತಿ ಏನು? ಮಾತು ಕೊಟ್ಟಿದ್ದೇನೆ, ಸರಿ ಬಾ ಅಪ್ಪ ಕೂತ್ಕೊಳ್ಳೋ. ಜೋರಾಗಿ ಬಂದು ಕೂತ್ಕೊಂಡ. ಅಪ್ಪ ಏನಪ್ಪ, ನೀನ್ ನವರಾತ್ರಿಯಲ್ಲಿ ಬರ್ತೀಯಲ್ಲ, ಈ ಅಂತ ದೊಡ್ಡದು ಅದೇನಪ್ಪ? ಯಾವುದೋ ಅದಕ್ಕಣಪ್ಪ ಮ್ಯಾಲ್ ಕೂತ್ಕೊಂಡು ಬರ್ತೀಯಲ್ಲ, ಎರಡು ಕಡೆ ಬಾಲ ಇದೆಯಲ್ಲ ಅದು. ಮಹಾರಾಜರು ಆಶ್ಚರ್ಯದಿಂದ ಕೇಳಿದ್ರು, ಮಂತ್ರಿ ಯಾವ ಪ್ರಾಣಿಗಯ್ಯ ಎರಡು ಕಡೆ ಬಾಲ ಇರೋದು? ಮಂತ್ರಿ ಹೇಳಿದ, ಮಹಾಸ್ವಾಮಿ ಆನೆ ಸೊಂಡ್ಲನ್ನು ಇವರು ಬಾಲ ಅಂದ್ಕೊಂಡ ಹಾಗೆ ಕಾಣುತ್ತೆ. ಹೌದಾ ಮಗು? ಹ್ಞೂ. ಏನಾಗ್ಬೇಕಪ್ಪ? ಅಪ್ಪ ಆ ಆನೆ ಸ್ವಲ್ಪ ತರಿಸೋ. ಯಾರಲ್ಲಿ? ಮಗು ಆಸೆ ಪಡ್ತಿದ್ದಾನೆ, ಆನೆ ತೆಗೆದುಕೊಂಡು ಬನ್ನಿ ಅಂದಾಗ ಪಟ್ಟದಾನೆಯನ್ನು ಎದುರಿಗೆ ತಂದು ನಿಲ್ಲಿಸಿದರೆ ಹಾಸ್ಯ ಚಕ್ರವರ್ತಿಯಾದ ತೆನ್ನಾಲಿ ರಾಮಕೃಷ್ಣ, ಅಪ್ಪ ಏನಪ್ಪ ಆ ಆನೆ ತೆಗೆದು ನನ್ನ ಜೋಬಲ್ ಮಡಗೋ. ಮಹಾರಾಜರಿಗೆ ಸಿಟ್ಟು ಬಂದು ತೆನ್ನಾಲಿ ರಾಮಕೃಷ್ಣನ ಕೆಳಕ್ಕೆ ತಳ್ಳಿ ಹೇಳಿದ್ರು, ಏನಯ್ಯ ಮಾತಿದು, ಏನ್ ಮಾತನಾಡೋದಕ್ಕೊಂದು ಮಿತಿ ಬೇಡವಾ? ಯಾರೊಂದೇ ಇವ್ರು ಇಂಥ ಅವರೊಂದೇ, ಇದೇನು ಅಂದ್ರೆ ಅರಮನೆ ಅಂದೇ, ತೊಡೆ ಮೇಲೆ ಕೂತ್ಕೋಬೇಕು ಅಂದೆ, ಹಾಳಾಗೋಗ್ಲಿ ಅಂತ ಕೂರಿಸ್ಕೊಂಡೆ, ಆನೆ ತೆಗೆದು ಜೋಬಲಲ್ಲಿ ಮಡಗುಂತೀಯ, ಆನೆ ತೆಗೆದು ಜೋಬಲಲ್ಲಿ ಮಡಗೋಕೆ ಹೇಗೆಯ ಸಾಧ್ಯ? ಆಗ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಮಕ್ಕಳ ಲೀಲೆ ಬಾಯಿನಲ್ಲಿ ಹೇಳೋಕೆ ಹೇಗೆ ಸಾಧ್ಯ? ಅದು ಅನಂತ. ಭಗವಂತನೇ ಅವತಾರವನ್ನು ಮಾಡಿ ಲೀಲೆಗಳನ್ನು ಆಡಿದಂಥ ಅಪಾರ ಅವತಾರ. ಆದ್ದರಿಂದ ಮಕ್ಕಳು ಎಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದು ಕಾತುರತೆ ಆತುರತೆ, ಬೇಕು ಬೇಕು ಎನ್ನುವ ವಾಂಚಲ್ಯವೇ ಹೆಚ್ಚಾಗುತ್ತೆ. ಇಲ್ಲಿ ಶಿವಕಂಚಿ ನಗರದಲ್ಲಿ ವಾಸ ಮಾಡುತ್ತಿರುವ ಸಿರಿಯಾಳ ಚಾಂಗಳೆಯರಿಗೆ ಮಕ್ಕಳ ಭಾಗ್ಯಕ್ಕಾಗಿ ಬಹುವಾಗಿ ಹಲುಬಿ ಆ ಮಹಾನುಭಾವಳಾಗಿರ್ತಕ್ಕಂಥ ಚಾಂಗಳೆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಅಂಬಾ

ಹೇ ಜಗನ್ಮಾತಾ, ಮಕ್ಕಳಿಲ್ಲದವಳು ಇವಳು ಬಂಜೆ ಎಂದು ಜನರಾಡುತ್ತಿರುವ ಈ ಅಪವಾದದಿಂದ ನನ್ನನ್ನು ದೂರ ಮಾಡು. ಹೇ ಪರಮೇಶ್ವರ, ಕರುಣೆಯನ್ನು ತೋರೆಯ ಶಿವ, ದಯಾಘನ ನೆನೆಸಿದ ನಿನ್ನ ಅಪಾರ ಭಕ್ತಿಯಿಂದ ಪ್ರಾರ್ಥಿಸುವ ನಮ್ಮನ್ನು ಕಾಪಾಡು ಎಂದು ಗಂಡ ಹೆಂಡರಿಬ್ಬರೂ ಸಹ ಬಹುಕಾಲ ಪ್ರಾರ್ಥಿಸಿದರಂತೆ.

ಹಿಂದಿನ ಕಾಲದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ವ್ಯತ್ಯಾಸವಿರಲಿಲ್ಲ. ಈಗ ಈ 20ನೇ ಶತಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ. ಮಕ್ಕಳಾದಾಗ ಯಾವ ಮಗು ಗಂಡು, ಹಾ ಲಾಡು ಉಂಡೆ ಹಂಚು, ಯಾವ ಮಗು ಹೆಣ್ಣು, ಹಾ ಕಡಲೆಪುರಿ ಹಂಚು ಅನ್ನೋ ಕಾಲವೇ ಹೆಚ್ಚು. ಇಲ್ಲಿ ಗಂಡಾಯಿತು, ಗಂಡಾದ ಕೂಡಲೇ ಗಂಡು ಮಗು ಎಂಬ ಶಬ್ದವನ್ನು ಕೇಳಿದೊಡನೆ ಸಿರಿಯಾಳ ಓಡಿ ಬಂದು ಶಿವಮಂದಿರದಲ್ಲಿ ನಿಂತ. ಶಿವನೇ ಅಪ್ಪ, ನೀನಿತ್ತ ಭಾಗ್ಯವಿದು, ಲೋಕವಾವುದು ಕಾಣದ ತೆರದಿಸಲು ಹಿದೆ ಒಡೆಯ.

ಹೇ ದಯಾಘನನೇ, ಎನ್ನಂಗಳದಲ್ಲಿ ಮಂಗಳದ ಮುಂಬೆಳಕನ್ನು ಬೆಳಗಿದೆ. ಬರಿದಾಗಿದ್ದ ಈ ಎನ್ನಂಗಳವನ್ನು ಚಿನ್ನದ ಪಾಲುಗಳನ್ನಿಟ್ಟುಕೊಂಡು ಓಡಾಡಬಹುದಾದ ಸುತನನ್ನಿತ್ತೆ. ಮಕ್ಕಳಿಲ್ಲದವರು ಎಂಬ ಅಪಕೀರ್ತಿಯಿಂದ ನನ್ನನ್ನು ದೂರ ಮಾಡಿದೆ. ಇದೋ ಒಡೆಯ, ನಿನ್ನ ಪಾದಗಳನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಇಂದಿನಿಂದ ಪ್ರತಿಯೊಂದು ದಿನದಲ್ಲಿ ಒಬ್ಬ ಶರಣ, ಒಬ್ಬ ಜಂಗಮನನ್ನಾದರೂ ಕರೆದು ಅವನಿಗೆ ಬೇಡಿದ ಪ್ರಸಾದವನ್ನು ನೀಡಿ ಅವನನ್ನು ಸತ್ಕರಿಸದೆ ನಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಒಂದು ಉದ್ಧರಣೆಯ ತೀರ್ಥವನ್ನೂ ಸ್ವೀಕರಿಸುವುದಿಲ್ಲ. ಇದು ನಿನ್ನ ಪಾದದಾಣೆ. ಸತ್ಯ ಸತ್ಯ ಸತ್ಯ ಪ್ರಮಾಣ ಮಾಡಿದ್ದಾನೆ. ಹನ್ನೆರಡನೆಯ ದಿನ ಪ್ರಾಪ್ತವಾದಾಗ ನಾಮಕರಣಕ್ಕಾಗಿ ಕುಳಿತಿದ್ದಾನೆ. ಏನಂತ ಹೆಸರಿಡ್ತೀರಾ? ಬಹು ಜನಗಳು ಹೆಸರನ್ನಿಡುವಾಗ ಹೊಸ ಹೆಸರು ಹೊಸ ಹೆಸರು ಎಂಬ ಒಂದು ಹುಸಿ ಭಾವನೆಗೆ ಬರಳಾಗುತ್ತಾರೆ. ಆಗ ಏನಂತ ಹೆಸರಿಡಬೇಕು ಅಂದ್ರೆ ಒಬ್ಬ ಹಿರಿಯರು ಹೇಳಿದರು, ತಂದೆ ತಾಯಿ ಇಬ್ಬರ ಹೆಸರು ನೆನಪು ಬರುವಂತಹ ಹೆಸರೊಂದಿಡ್ರಿ. ಆಗೊಬ್ಬ ಪಂಡಿತರು ಹೇಳ್ತಾರೆ, ಅಯ್ಯ ಜನಕ ಸಿರಿಯಾಳ ಜನನಿ ಚಾಂಗಳ. ತಂದೆ ಸಿರಿಯಾಳ, ತಾಯಿ ಚಾಂಗಳ, ಆದ್ದರಿಂದ ಈ ತನಯನಿಗೆ ಚಿಲ್ಲಾಳ ಚಿಲ್ಲಾಳ ಎಂದು ನಾಮಕರಣ ಮಾಡಿದರೆ ತಂದೆ ತಾಯಿಗಳಿಬ್ಬರು ಕೂಡ ಬಹು ಸಂತೋಷದಿಂದ ಆನಂದದಿಂದ ಆ ಮಗುವನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಬೆಳಗುತ್ತಿದ್ದಾರೆ. ತಾನು ಶಿವನು ಕೊಟ್ಟ ಪ್ರಸಾದಕ್ಕಾಗಿ ಸಂತೋಷಿತನಾದ ಸಿರಿಯಾಳ ಪ್ರತಿ ದಿವಸ ಅನೇಕ ಜನಗಳಿಗೆ ಅನ್ನದಾನವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಧರ್ಮಛತ್ರವನ್ನೇ ನಿರ್ಮಿತ ಮಾಡಿದ್ದಾನೆ. ದಿನವೊಂದಕ್ಕೆ ಒಬ್ಬರಿಂದ ಇಬ್ಬರಾಗಿ, ಇಬ್ಬರಿಂದ ನೂರಾಗಿ, ನೂರಿಂದ ಸಾವಿರಾಗಿ ಸಾವಿರಾರು ಜನ ಜಂಗಮರು ಬಂದು ಕುಳಿತಿದ್ದಾರೆ. ವಿಶೇಷವೆಂದರೆ ಅವರು ಬೇಡಿದ್ದನ್ನೇ ಮಾಡಿ ಬಡಿಸುವ ಕಾಯಕ, ಮನೆಯಲ್ಲಿದ್ದದ್ದನ್ನು ಬಡಿಸುವ ಕಾಯಕವಲ್ಲ. ಯಾರು ಏನು ಅಪೇಕ್ಷೆ ಪಡುತ್ತಿದ್ದಾರೋ, ಅಯ್ಯ ನನಗಿಂದು ಚಿರೋಟಿ ತಿನ್ನಬೇಕು ಅನಿಸಿದೆ ಎಂದರೆ ಆತನು ಬಯಸಿದ್ದನ್ನ, ನನಗಿಂದು ಗಾರಿಗೆಯನ್ನು ತಿನ್ನಬೇಕಾಗಿದೆ ಎಂದಾಗ ಅದನ್ನ ಬೇಡಿದ್ದನ್ನ ಮಾಡಿ ಬಡಿಸುತ್ತಾ ಅನೇಕ ಶರಣರ ಸೇವೆಯನ್ನ ಬಹು ಆನಂದದಿಂದಲೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಮಹಾನುಭಾವನಾದಂತಹ ಸಿರಿಯಾಳ. ಒಮ್ಮೆ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ತಮ್ಮ ಮಹತೀಯ ಬತಕ್ಕಂತಹ ವೀಣೆಯನ್ನು ತೆಗೆದುಕೊಂಡು ಕೈಲಾಸದ ಕಡೆಗೆ ಬರ್ತಾ ಇದ್ದಾರೆ.

ಮಹಾದೇವ್ ಮಹಾದೇವ್. ಕೈಲಾಸವಾಸ ಕರೆದನಂತೆ, ನಾರದ ಹೀಗೆ ಬಾ, ಎತ್ತಣ ದಿಪಯಣ, ಎಲ್ಲಿಂದ ಬರ್ತಾ ಇದ್ದೀಯಪ್ಪ ಕೈಲಾಸವಾಸ? ಎಲ್ಲ ಲೋಕಗಳನ್ನು ಸುತ್ತಾಡಿ ಭೂತಳಕ್ಕೆ ಹೋಗಿ ನಿನ್ನ ಭಕ್ತರ ಅನೇಕರನ್ನು ಕಂಡು ಸಂತಸದಿಂದ ಆನಂದಿಸಿ ನಿನ್ನ ದರ್ಶನಕ್ಕಾಗಿ ಬಂದೆ. ಪರಶಿವ ಕೇಳಿದ, ಅಯ್ಯ ಭೂತಳದಲ್ಲಿ ನನ್ನ ಭಕ್ತರು ಯಾರನ್ನು ಕಂಡೆ? ಅಯ್ಯ ಶಿವಕಂಚಿಯ ಕ್ಷೇತ್ರದಲ್ಲಿ ಶಿವನೇ ನಿನ್ನ ಭಕ್ತನಾದ ಸಿರಿಯಾಳನನ್ನು ಕಂಡೆ. ಆತನೊಂದು ಪ್ರಮಾಣವನ್ನು ಮಾಡಿದ್ದಾನೆ, ಒಂದು ದಿನ ಒಬ್ಬ ಜಂಗಮನಿಗೆ ಒಂದು ಪ್ರಸಾದವನ್ನು ನೀಡದೆ ತಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಆಗ

ಪರಮೇಶ್ವರ ನಕ್ಕನಂತೆ, ನನ್ನ ಭಕ್ತ ಅಂಥವನೇ. ಪಕ್ಕದಲ್ಲಿ ಕುಳಿತಿದ್ದ ಪಾರ್ವತೀ ದೇವಿ ಶಿವನ ಮುಖವನ್ನು ನೋಡಿ ನಗುತ್ತಾಳೆ. ನಿಮಗೆ ಭಕ್ತರು ಅಂದರೆ ಬಹಳ ಇಷ್ಟ ಅಲ್ಲವೇ? ಅವರ ಹೆಸರು ಹೇಳಿದರೆ ಸಾಕು, ನಿಮ್ಮ ಮುಖ ಹಾಗೆಯೇ ಕಮಲದಂತೆ ಅರಳಿಬಿಡುತ್ತಲ್ಲ. ಪರಮಾತ್ಮ ಹೇಳಿದ, ದೇವಿ ನನ್ನ ಭಕ್ತರು ಯಾವಾಗಲೂ ನನಗಿಂತಲೂ ಹಿರಿಯರೇ. ಅದರಲ್ಲಿಯೂ ಸಿರಿಯಾಳ ಮಹಾಭಕ್ತ, ಆಡಿದ ಮಾತನಂತೆ ನಡೆಯುವವನು. ಪಾರ್ವತೀ ದೇವಿ ಹೇಳಲು, ನನಗೆ ನಂಬಿಕೆ ಇಲ್ಲ ಕಣ್ರಿ. ಪಾರ್ವತಿ ನಿನಗೆ ನಂಬಿಕೆ ಇಲ್ಲ ಎಂದ ಮೇಲೆ ಲೋಕದಲ್ಲಿ ಇನ್ನು ಮುಂದಿನ ಗತಿಯೇನು? ತಾಯೇ ಅಪನಂಬಿಸುವುದೇ ಸುತರನ್ನ. ಇಲ್ಲ, ನಾನೊಮ್ಮೆ ಪರೀಕ್ಷಿಸ್ತೇನೆ, ಪರೀಕ್ಷೆ ಮಾಡು. ಯಾರೇ ಹೋಗಲಿ, ಎಷ್ಟೇ ಜನ ಹೋಗಲಿ, ಬೇಡಿದ್ದನ್ನು ಮಾಡಿ ಬಿಡಿಸುತ್ತಾನಲ್ವೇ ನೋಡಿ ಎಂಬುದಾಗಿ ಜಗಜ್ಜನನಿ ತನ್ನೆರಡು ಹಸ್ತಗಳನ್ನು ಕೈಲಾಸದಲ್ಲಿರುವ ಶರಣರ ಮೇಲೆ ಬೀರಿದರೆ ಆ ಶರಣರೆಲ್ಲರೂ ಕೈಲಾಸದಿಂದ ಮಾಯವಾಗಿ ಭೂತಳದಲ್ಲಿರುವ ಶಿವಕಂಚಿಯ ಕ್ಷೇತ್ರದಲ್ಲಿ ಆ ಸಿರಿಯಾಳನ ಧರ್ಮಛತ್ರದಲ್ಲಿ ಸಾಲಾಗಿ ನಿಂತಿದ್ದಾರೆ ಸಾವಿರಾರು ಮಂದಿ. ಅಧಿಕಾರಿ ಬಂದು ತಿಳಿಸಿದ, ಸ್ವಾಮಿ ಇಂದು ನಮ್ಮ ಯೋಗವೇ ಯೋಗ, ಸಾವಿರಾರು ಮಂದಿ ಶರಣರು, ಅವರ ಜಟೆಗಳನ್ನು ಕಂಡರೆ ದೇವಸ್ಥಾನದ ಗೋಪುರಗಳಂತೆ ಕಾಣುತ್ತಿದೆ, ಅವರ ನೊಸಡೊಳಗೆ ಧರಿಸಿರುವ ಆ ಭಸಿತವನ್ನು ಕಂಡರೆ ಅವರೇನು ಕೈಲಾಸ ವಾಸಿಗಳೋ ಎನ್ನುವಂತಿದೆ, ದಯಮಾಡಿಸು ಸ್ವಾಮಿ. ಬಂದು ನಮಸ್ಕರಿಸಿದ, ಅಯ್ಯ ಪ್ರಾರಂಭವಾಗಲಿ, ಯಾರ್ಯಾರು ಏನೇನು ಬೇಡುತ್ತಿದ್ದಾರೆಲ್ಲವನ್ನು ಬಡಿಸಿ. ಪ್ರಾರಂಭವಾಯಿತು ಭೋಜನ. ಭೋಜನ ಪ್ರಾರಂಭವಾದ ಕೂಡಲೇ ಕೈಲಾಸದ ಮಂದಿದ್ದ ಶರಣನೊಬ್ಬನು ತಲೆಯೆತ್ತಿ ಗಗನವನ್ನು ನೋಡಿದನಂತೆ. ಆತನ ಇಚ್ಛಾ ಮಾತ್ರದಿಂದ ಮೋಡಗಳೆಲ್ಲ ಕವಿದಿದೆ, ಚಡಚಡೀರೆಂದು ಸಿಡಿಲು ಆಗ್ಭಟಿಸಿದೆ, ಮಳೆ ಸುರಿಯಲು ಆರಂಭಿಸಿತಂತೆ. ಎಲ್ಲರೂ ಅಯ್ಯೋ ಮಳೆ ಬರ್ತಿದೆ, ಮಳೆ ಬರ್ತಿದೆ, ಮಳೆ ಬರ್ತಿದೆ ಅನ್ನುವಾಗ ಸಿರಿಯಾಳ ಕೈಗಳಲ್ಲಿ ಜೋಡಿಸಿ ಹೇಳುತ್ತಾನೆ, ಅಯ್ಯ ತಾವ್ಯಾರೂ ಚಿಂತಿಸಬೇಡಿ, ಈ ಮಳೆ ನಿಲ್ಲುವ ಪರ್ಯಂತರವೂ ತಾವುಗಳೆಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲೇ ಇರಬೇಕು. ಕೈಲಾಸವಾಸಿಗಳಾಗಿದ್ದಂತಹ ಶರಣರು ನಕ್ಕರಂತೆ, ಅವರ ಇಚ್ಛೆಯಿಂದ ಮಳಲಿಲ್ಲಲಿಲ್ಲ. ದಿನ ಒಂದು ಎರಡು ಮೂರ್ನಾಲ್ಕು ತರದಲ್ಲಿ ಕಳೆಯಿತಾಗ ವಾರ ಕಳೆಯಿತು, ಒಂದು ವಾರ ಎರಡು ವಾರ. ಆ ಅರಮನೆಯಲ್ಲಿ ಯಾವ ಕೊರತೆಯಿಲ್ಲ, ದವಸ ಧಾನ್ಯಗಳ ಕೊರತೆ ಇಲ್ಲ. ಕೊರತೆ ಎಂದರೆ ಒಣಗಿದ ಸೌದೆಯ ಕೊರತೆ. ಅಡಿಗೆ ಮಾಡುವರು ಬಂದು ಹೇಳಿದರು, ಸ್ವಾಮಿ ದವಸಗಳು ತುಂಬಿದೆ, ಆದರೆ ಅಡಿಗೆ ಮಾಡಲು ಒಣಗಿದ ಸೌದೆ ಇಲ್ಲ. ಸ್ವಾಮಿ ತಾವು ದಯಮಾಡಿ ಒಂದು ಕೆಲಸ ಮಾಡಬೇಕು, ಬಂದಿರುವ ಶರಣರನ್ನು ಕೇಳಬೇಕು, ಅಯ್ಯ ನೀವು ಬೇಡಿದ್ದನ್ನು ಮಾಡಿ ಬಡಿಸುವುದಕ್ಕಾಗಲ್ಲ, ನಾವು ಮಾಡಿ ಬಡಿಸಿದ್ದನ್ನು ದಯಮಾಡಿ ಸ್ವೀಕರಿಸಿ ಎಂದು ಕೇಳಿ ಗುರುಗಳೇ. ಸಿರಿಯಾಳ ಕಣ್ಣೊರೆಸಿ ಹೇಳುತ್ತಿದ್ದಾನೆ, ಶಿವನೇ ನಿನ್ನ ಮೇಲಿಟ್ಟ ಆಣೆಯನ್ನು ನಾನು ಸುಳ್ಳಾಗಿಸಲಾರೆ. ನನ್ನಪ್ಪ ಈ ಶರಣರಲ್ಲಿ ಹೋಗಿ ಅಯ್ಯ ನಾನು ಮಾಡಿ ಬಡಿಸಿದ್ದನ್ನು ಊಟ ಮಾಡಿ ಎಂದು ಹೇಳಲಾರೆ ನನ್ನಪ್ಪ. ಗಂಡ ನಡುವುದನ್ನು ಕಂಡು ಸತೀ ಚಾಂಗಳೆ ಹೇಳುತ್ತಿದ್ದಾಳೆ, ಅಯ್ಯ ಅಡಿಗೆ ಮಾಡೋರೆ ನಿಮಗೆ ಒಲೆಯ ಉರಿಬೇಕು ಅಷ್ಟೇ ತಾನೆ? ಹೌದು ಸ್ವಾಮಿ, ಹಾಗಾದ್ರೆ ಬನ್ನಿ ನನ್ನಲ್ಲಿ ಎಂದು ಕರೆದೊಯ್ದು ತಾನು ಪೂಜೆ ಮಾಡುವ ಮಂದಿರದ ಪಕ್ಕದಲ್ಲಿದ್ದ ಸಂದೂಕದಲ್ಲಿ ತಾನು ಉಡುವಂತಹ ಬಹು ಬೆಲೆ ಬಾಳುವ ಸೀರೆಗಳನ್ನು ತೆಗೆದುಕೊಟ್ಲಂತೆ. ಇದನ್ನ ತೈಲದಲ್ಲಿ ಅದ್ದಿ ಉರಿ ಹಾಕಿ ಆ ಉರಿಯಿಂದ ಅಡಿಗೆಯನ್ನು ಮಾಡಿ ಬಡಿಸಿ. ಇಲ್ಲಿ ಛತ್ರದಲ್ಲಿ ಕುಳಿತಿದ್ದ ಕೈಲಾಸವಾಸಿಗಳು ಯೋಚಿಸುತ್ತಿದ್ದಾರೆ, ಆ ಪತಿವ್ರತೆಯ ವಸನವೇನಾದರೂ ಬೆಂಕಿಗೆ ಬಿತ್ತು ಎಂದರೆ ನಾವಿಲ್ಲಿ ಉಳಿಯಬಲ್ಲವೇ, ಸ್ವಲ್ಪ ಪರೀಕ್ಷೆ ಮಾಡೋಣ ಅನ್ನುವಾಗ ಒಂದು ಸೀರೆಯನ್ನ ತೈಲದ ಲದ್ದಿ ಒಲೆಯಲ್ಲೆಸೆದರಂತೆ ಭಗ್ಗನೆ ಉರಿ ಅಂಟಿತು. ಈ ಛತ್ರದಲ್ಲಿ ಕುಳಿತಿದ್ದ ಶರಣರ ದೇಹದಲ್ಲೆಲ್ಲ ಉರಿ ಬರಲಾರಂಭಿಸಿತು. ಅಯ್ಯೋ ಅಯ್ಯೋ ಉರಿ ಉರಿ ಅಯ್ಯೋ ತಾಳಲಾರು ಅನ್ನುವಾಗ ಆ ಹಿರಿಯ ಗಣ ಒಬ್ಬ ತನ್ನೆರಡು ಹಸ್ತವನ್ನು ಚಾಚಿ ಆಶೀರ್ವದಿಸಿ ಶಾಂತಿ ಶಾಂತಿ ಎಂದ ಕೂಡಲೇ ಎಲ್ಲ ತಣ್ಣಗಾಯಿತಂತೆ. ಉರಿವ ಉರಿಯು ತಣ್ಣಗಾಯಿತು, ಸುರಿಯುವ ಮಳೆಯೂ ತಣ್ಣಗಾಯಿತು, ಸವೆದು ಹೋದ ದವಸ ಧಾನ್ಯಗಳು ಒಂದಕ್ಕೆ ಹತ್ತಾಗಿ ಬೆಳೆಯಿತು. ಆ ಸಿರಿಯಾಳನನ್ನು ಚಾಂಗಳೆಯನ್ನು ಬಂದ ಆ ಶರಣರು ಆಶೀರ್ವದಿಸಿ ಮಂಗಳವಾಗಲಿ ಮುದವಾಗಲಿ ಸಹುಕಾಲದಲ್ಲಿ ನೀವು ಬಾಳುವಂತಾಗಲಿ ಎಂದು ಆಶೀರ್ವದಿಸಿ ಕೈಲಾಸಕ್ಕೆ ಹಿಂತಿರುಗಿ ಬಂದಿದ್ದಾರೆ. ಪಾರ್ವತೀ ದೇವಿ ಇವರನ್ನು ಕಂಡು ಕೇಳಿದಳಂತೆ, ಏನಾಯಿತು? ಅವರಂದ್ರು, ಅಮ್ಮ ಅವಮಾನವಾಯಿತು, ಅವಮಾನವಾಯಿತು. ಯಾರಿಗೋ? ನಮಗೆ. ಯಾಕೆ ಅವಮಾನವಾಯಿತು? ಸಿರಿಯಾಳ ಎಂಥವನು ಅಂತ ಪರೀಕ್ಷೆ ಮಾಡೋಕೆ ಹೋಗಿ ನಾವೇ ಅಂಥವರು ಅಂತ ಅವನಿಗೆ ತೋರಿಸ್ಕೊಟ್ಟ ಹಾಗಾಯ್ತು. ಅಮ್ಮ ಆ ತಾಯಿಯ ಪ್ರಭಾವದಿಂದ ನಾವೇನು ಮಾಡಲಾಗಲಿಲ್ಲ. ಪರಮಾತ್ಮ ನಕ್ಕ, ಪಾರ್ವತಿ ನನ್ನ ಭಕ್ತರು ಏನಾದರೂ ಸರಿಯೇ ಆ ಶಿವನ ಮೇಲಿಟ್ಟ ಆಣೆಯನ್ನು ತಪ್ಪರೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆದರೂ ಅವರು ಮೀರುವರಲ್ಲ. ಪಾರ್ವತೀ ದೇವಿ ಹೇಳಿದ್ಲು, ಇವೆಲ್ಲ ಬರೀ ಸುಳ್ಳು ಬಿಡ್ರಿ, ಇರುವವನು ಬೇಕಾದದ್ದನ್ನು ಕೊಡ್ತಾನೆ ಕಣ್ರಿ. ನಾನೊಂದು ಮಾತನ್ನು ಹೇಳಲೆ ಸ್ವಾಮಿ. ಏನದು ಪಾರ್ವತಿ? ಕೊಡಲಾಗದ್ದನ್ನು ಕೊಡು ಎಂದು ಕೇಳಿದರೆ ಹೇಗೆ ಕೊಡ್ತಾನೆ? ಇರುವುದನ್ನು ತಾನೇ ಕೊಡ್ತಿದ್ದಾನೆ. ಪರಮಾತ್ಮ ಹೇಳಿದ, ಹಾಗಾದರೆ ನಿನಗೆ ಅನುಮಾನ ಬಂದಿರುವುದೇ ಸತ್ಯವಾದರೆ ನಾವೇ ಹೋಗಿ ಪರೀಕ್ಷೆಯನ್ನು ಮಾಡೋಣ ನಡೆ. ಈ ಪರೀಕ್ಷೆಯಿಂದಾಗಿ ಕೊಡಲಾಗದ್ದನ್ನು ನನ್ನ ಭಕ್ತರಾದವರು ಹೇಗೆ ಕೊಡ್ತಾರೆ ಎಂಬುದು ನಿನಗೆ ಅರ್ಥ.

ಆಗುತ್ತಾದ್ದರಿಂದ ನಡೆ ಹೋಗೋಣ ಎಂದು ಒಂದು ಸಲ ತನ್ನ ಕೈಯನ್ನು ಚಾಚಿ ಆಶೀರ್ವದಿಸಿದರಂತೆ. ಅದರಿಂದ ಏನಾಗಿದೆ ಎಂದರೆ, ಶಿವಕಂಚಿಯ ಕ್ಷೇತ್ರದಲ್ಲಿದ್ದ ಎಲ್ಲ ಶರಣರು ಮಾಯವಾಗಿಬಿಟ್ರು. ಕಂಚಿಯ ಛತ್ರದಲ್ಲಿ ಮಲಗಿದ್ದ ಶರಣರು ಮಲಗಿದ್ದವರು ಕಣ್ಣು ಬಿಟ್ಟು ನೋಡುವಾಗ ರಾಮೇಶ್ವರದಲ್ಲಿದ್ದಾರೆ. ಒಬ್ಬ ಅಂದ, ಇದೇನೋ ನೆನ್ನೆ ನಾವು ಕಂಚಿಯಲ್ಲಿದ್ದವಲ್ಲ, ಇಲ್ಲಿ ರಾಮೇಶ್ವರದಲ್ಲಿದ್ದೀವಲ್ಲ. ಒಬ್ಬ ಅಂದ, ಅಲ್ಲೊಂದು ಭೂತ ಇತ್ತು, ಬಹುಶಃ ಅದೇನಾದರೂ ನಮ್ಮನ್ನು ಹೊತ್ತು ತಂದಿಲ್ಲ ಹಾಕಿರಬಹುದು. ಬೆಳಗಾದಾಗ ಛತ್ರದ ಬಾಗಿಲನ್ನು ತೆಗೆದರೆ ಅಲ್ಲಿ ಒಬ್ಬ ಶರಣನೂ ಇಲ್ಲದಂತಾಗಿದೆ. ಆ ಛತ್ರದ ಮೇಲಾಧಿಕಾರಿ ಏನಿದು, ಆಶ್ಚರ್ಯವಾಗ್ತಿದೆಯಲ್ಲ, ಎಲ್ಲಿ ಯಾರು ಇಲ್ಲವೇ ನೋಡಿ ಬನ್ನಿ ಎಂದರೆ, ನಗರವನ್ನೆಲ್ಲ ಸುತ್ತಾಡಿದರೂ ಒಬ್ಬ ಜಂಗಮನು ದೊರಕಲಿಲ್ಲ. ಒಬ್ಬ ಜಂಗಮನು ದೊರಕದೇ ಇರುವುದರಿಂದ ಆ ಅಧಿಕಾರಿ ಬಂದು ಸಿರಿಯಾಳನಲ್ಲಿ ಹೇಳಿದ, ಸ್ವಾಮಿ ಇದೊಂದು ಆಶ್ಚರ್ಯ, ಏನು ಛತ್ರದ ಬಾಗಿಲನ್ನು ತೆಗೆದರೆ ಆ ಬಾಗಿಲಿನಲ್ಲಿ ದಡದಡದಡದಡನೆ ಬರಬಹುದಾದ ಶರಣರ ಸಮೂಹವೇ ಕಾಣಲಿಲ್ಲ ಸ್ವಾಮಿ. ಅಯ್ಯ ಸುತ್ತಾಡಿ ಸ್ವಾಮಿ, ಸುತ್ತಾಡಿದವು. ದಿನ ಒಂದು ಎರಡು ಮೂರು ನಾಲ್ಕು ಕಳೆಯೇ, ಒಂದು ಎರಡು ಮೂರು ನಾಲ್ಕು ದಿನ ಕಳೆದಿದೆ, ಒಬ್ಬ ಶರಣನು ದೊರಕಲಿಲ್ಲ. ಮನೆಯಲ್ಲಿ ಮಹಾನುಭಾವನಾದ ಸಿರಿಯಾಳ, ಶಿವನಿಗೆ ನಾನು ಮಾಡುತ್ತಿರುವ ಕಾರ್ಯವು ಇಚ್ಛೆಯಿಲ್ಲವೋ ಏನು ಎಂದು ತಾನೂ ಸಹ ಒಂದು ಉದ್ಧರಣೆ ತೀರ್ಥವನ್ನೂ ಸ್ವೀಕರಿಸದೆ ಹಾಗೆ ಮೌನವಾಗಿ ಕುಳಿತನಂತೆ. ಗಂಡನನ್ನು ಕಂಡ ಚಾಂಗಳೆ ಮಗನನ್ನು ಕರೆದು ಹೇಳುತ್ತಿದ್ದಾಳೆ, ಅಪ್ಪ ಚಿಲ್ಲಾಳ, ಏನಮ್ಮ, ನೀನು 5 ವರ್ಷದ ಬಾಲಕ, ನಿನ್ನ ತಂದೆ ಉಪವಾಸ ಮಾಡಿದ್ರು ತಡೆಯುತ್ತೆ, ಆದರೆ ನೀನು ಹಾಗಿರಬಾರದು. ಬಾ ಮಗನೇ, ಸ್ವಲ್ಪ ಊಟ ಮಾಡು. ಮಗ ತಾಯಿಯನ್ನೇ ನೋಡಿ ಹೇಳ್ತಾನೆ, ಅಮ್ಮ ಜಂಗಮ ನುಣದೆ ಅಪ್ಪ ನುಣಲಾರ, ಅಪ್ಪ ನುಣದೆ ನೀ ಉಣಲಾರೆ, ಜನನಿ ಜನಕರುಣದೆ ನಾ ಉಣನಮ್ಮ. ಅಮ್ಮ ಜಂಗಮ ಊಟ ಮಾಡದೆ ಅಪ್ಪ ಊಟ ಮಾಡಲ್ಲ, ಅಪ್ಪ ಊಟ ಮಾಡದಿದ್ರೆ ನೀನ್ ಊಟ ಮಾಡಲ್ಲ, ತಾಯಿ ತಂದೆಗಳಿಬ್ಬರೂ ಊಟ ಮಾಡದೆ ಇರುವ ಸಮಯದಲ್ಲಿ ನಾನು ತಿಂದರೆ ಅದು ರಾಕ್ಷಸ ಭೋಜನವಾಗುತ್ತಮ್ಮ. ಬೇಡ ತಾಯಿ, ನನಗೆ ಬೇಡ, ನಾನು ಹಾಗೆ ಪಾಠಶಾಲೆಗೆ ಹೋಗ್ತೇನೆ, ನಮ ಶಿವಾಯ ಅಂತ ಹೊರಟು ಹೋದ. ತಾಯಿ ಮಗನನ್ನೇ ನೋಡಿ ಒಂದು ಕಡೆ ಸಂಕಟ, ಮತ್ತೊಂದು ಕಡೆ ಸಂತೋಷ. ಮಗನಿಗೆ ಆಹಾರವಿಲ್ಲವಲ್ಲ ಅನ್ನೋ ಸಂಕಟ, ಆದರೆ ಮಗ ನಮ್ಮ ಮೇಲಿಟ್ಟಿರುವ ಪ್ರೇಮ ಪ್ರೀತಿ ಎಂಥದ್ದು, ಒಬ್ಬನೇ ಮಗನಾದರೂ ಎಷ್ಟು ಆನಂದ ಅನ್ನುತ್ತಿರುವಾಗ ಪಕ್ಕದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಹೇಳಿದರಂತೆ, ಅಪ್ಪ ನೀವೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡ್ರು. ಅದರಲ್ಲಿ ವಯಸ್ಸಾದೊಬ್ಬ ಹೇಳ್ತಾನೆ, ಅಮ್ಮ ಆ ಎಳೆ ಮಗು ಏನು ಹೇಳ್ತಮ್ಮ, ತಾಯಿ ತಂದೆಗಳು ತಿನ್ನದೆ ನಾನು ತಿನ್ನುವುದು ಬೇಡ ಅಂತ. ಅಮ್ಮ ಆ ಎಳೆ ಮಗುಗಿರೋ ಬುದ್ಧಿಯು ನಮಗಿಲ್ಲ ಅಂತೀಯ ಅಮ್ಮ, ನಾವು ನಿಮ್ಮ ಮಕ್ಕಳೇ ಅಲ್ವಾ ಅಮ್ಮ. ಬೇಡ, ನೀವು ಊಟ ಮಾಡುವ ಪರ್ಯಂತರವೂ ನಾವು ಊಟ ಮಾಡುವುದು ಬೇಡ, ನಾವು ಹಾಗೆ ಇರ್ತೇವೆ, ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಂದು ತಾವು ಸುಮ್ಮನಾದರಂತೆ. ಈ ತಾಯಿ ಶಿವನೇ, ಏನೀ ಶೋಧನೆ ನನ್ನಪ್ಪ, ಏನೀ ಶೋಧನೆ, ಏನೀ ಶೋಧನೆ ಶಿವನೇ, ಏನ ಕೈ

ಈ ರೀತಿಯಾಗಿ ಉಪವಾಸದಿಂದ ಇರುವಂತೆ ಮಾಡಬೇಡ ನನ್ನಪ್ಪ. ಕಾಪಾಡು ಶಂಕರ, ಕಾಪಾಡು. ಗಂಡನ ಕಡೆಯಲ್ಲಿ ಬಂದು ಚಾಂಗಳೆ ಹೇಳುತ್ತಿದ್ದಾಳೆ, ನೀವೀ ರೀತಿ ಮೌನವಾಗಿದ್ದರೆ ಹೇಗೆ? ನೀವಾಗಿ ಹೋಗಿ ಹುಡುಕಾಡಿ ಯಾರಾದರೂ ಜಂಗಮರನ್ನು ಕರೆತನ್ನಿ. ಏನ್ರಿ, ನಮ್ಮ ಮಗ ಉಪವಾಸವಿದ್ದಾಗ ಎಷ್ಟು ದುಃಖವಾಗುತ್ತೋ. ಮನೆಯಲ್ಲಿ ವಾಸ ಮಾಡುವ ನಮ್ಮ ಆಳು ಕಾಳುಗಳು ಊಟ ಮಾಡದೇ ಇದ್ರೆ ಅಷ್ಟೇ ದುಃಖವಾಗಿ ಇನ್ನೂ ಅತಿಶಯವಾಗುತ್ತೆ. ಹೋಗಿ ಬನ್ನಿ ಸ್ವಾಮಿ. ಹಾಗಂದಾಗ ಮಹಾನುಭಾವನಾದಂತ ಆ ಸಿರಿಯಾಳ ಕೂಡಲೇ ಹೇಳಿದರಂತೆ, ನೋಡಿ ಬರ್ತೇನೆ ಚಾಂಗಳ, ನಿನಗಾಗಿ ಸುತ್ತಾಡಿ ಬರ್ತೇನೆ ಎಂದು ಎದ್ದು ಹರಹರ ಮಹಾದೇವ, ಹರಹರ ಮಹಾದೇವ ಎಂದು ಮುಂದೆ ಸಾಗುತ್ತಿದ್ದಾನೆ. ಯಾರಾದರೂ ಜಂಗಮರನ್ನು ನೋಡಿ ಕರತರೋಣ ಎಂದು ತಾನು ಹೊರಗಡೆಗೆ ಹೋಗಿ ಸುತ್ತಾಡುವುದರೊಳಗಾಗಿ ಕೈಲಾಸವಾಸನಾದ ಶಂಕರ ಹೇಳಿದ, ಪಾರ್ವತಿ ನಡೆ, ನೀನು ಅಪೇಕ್ಷೆ ಪಟ್ಟಿರುವ ರೀತಿಯಲ್ಲೇ ಈಗ ಪರೀಕ್ಷೆಯನ್ನು ಮಾಡೋಣ. ನಡೆ, ಬೇಡಿದ್ದನ್ನ ನೀಡುವ ಕಾಯಕ ಕೊಂಡ ಈ ಸಿರಿಯಾಳ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನು ಎಂಬುದೇ ಅಲ್ಲವೇ ಪ್ರಶ್ನೆ. ನಡೆ. ಶಿವ ಪಾರ್ವತಿಯರಿಬ್ಬರೂ ಭೂತಳದಲ್ಲಿ ಕೆಳಗಿಳಿದು ಜಂಗಮರ ವೇಷವನ್ನು ಧರಿಸಿ ತಾವು ಹುಡುಕಾಡ್ತಾ ಬರ್ತಾ ಇದ್ದಾರಂತೆ. ಯಾರಪ್ಪ ಸಿರಿಯಾಳ ಅನ್ನೋನು? ಯಾರಪ್ಪ

ಯಾರಪ್ಪ ಸಿರಿಯಾಳನ್ನು ಯಾರಪ್ಪ? ಅಲ್ಲಿ ಯಾರೊಬ್ಬ ಸಿಕ್ಕಿದ, ಸ್ವಾಮಿ ಇದೇ ನೋಡಿ ಸಿರಿಯಾಳನ ಮನೆ, ಮನೆ ಬಾಗಿಲಲ್ಲಿ ನಿಂತು ಪರಮೇಶ್ವರ ಕರೆದ, ಅಯ್ಯಾ ಶರಣ ಸಿರಿಯಾಳ ಸಿರಿಯಾಳ. ಓಡಿ ಬಂದಳಂತೆ ಚಾಂಗಳ, ಆಹಾ ಹಿಂದೆನ್ನ ಪುಣ್ಯಕ್ಕೆ ಸಮ ಉಂಟೆ, ಜಂಗಮನೆಗಾಗಿ ಕಾತರಿಸುತ್ತಿರುವ ನಮ್ಮ ಮನೆಗೆ ಸ್ವಯಂ ಶಿವನೇ ದಯಮಾಡಿಸಿದಂತಾಯಿತು. ದಯಮಾಡಿ ಸ್ವಾಮಿ ಒಳಗಡೆ ಬನ್ನಿ. ಪರಮೇಶ್ವರ ಹೇಳಿದ ಜಂಗಮ ರೂಪದಲ್ಲಿ, ಅಮ್ಮ ಇದೇನೋ ಸಿರಿಯಾಳ ದೇವನ ಮನೆ. ಹೌದು ಸ್ವಾಮಿ, ಇದೇ ಸಿರಿಯಾಳ ದೇವನ ಮನೆ. ಸಿರಿಯಾಳರಿದ್ದಾರಮ್ಮ? ಇಲ್ಲ ಸ್ವಾಮಿ, ಈಗ ತಾನೇ ಜಂಗಮರನ್ನು ಕರೆತರುತ್ತೇನೆ ಎಂಬುದಾಗಿ ಹೊರಗಡೆ ಹೋದರು. ದಯಮಾಡಿಸಿ ತಾವು ಒಳಗಡೆ ಬನ್ನಿ ಸ್ವಾಮಿ. ನಾವು ಒಳಗಡೆ ಬರುವಂತಿಲ್ಲಮ್ಮ, ನಮಗೊಂದು ನಿಯಮ ಉಂಟು, ಪತಿಗಿಲ್ಲದೆಡೆಯಲ್ಲಿ

ಪತಿಗಿಲ್ಲದೆಡೆಯಲ್ಲಿ ಸತಿ ಓರ್ಮಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಅಮ್ಮ, ನಾವು ಈ ಹೊರಗಿರಬಹುದಾದ ಊರ ಹೊರಗಿರಬಹುದಾದ ಗಣಪತಿಯ ದೇಗುಲದಲ್ಲಿ ಇರುತ್ತೇವೆ. ನಿನ್ನ ಪತಿ ಬಂದೊಡನೆ ಅಲ್ಲಿಗೆ ಕಳುಹಿಸಿಕೊಡು, ಇದು ಹೊರಟವಿ ಶಿಷ್ಯ ನಡೆ ಎಂದು ಹೇಳಿ ಪಾರ್ವತಿಯ ಸಂಗಡ ಪರಮೇಶ್ವರ ಊರ ಹೊರಬಾಗಿಲ ಬಳಿಯಲ್ಲಿರಬಹುದಾದ ಗಣಪತಿಯ ದೇವಸ್ಥಾನವನ್ನು ಸೇರಿದ್ದಾನೆ. ಇಲ್ಲಿ ಸಿರಿಯಾಳ ದೇವ ಜಂಗಮರಿಗಾಗಿ ಶಿವನೇ, ಶಂಕರನೇ ಎಲ್ಲೂ ಕಾಣಲಿಲ್ವಲ್ಲ, ಏನ್ ಮಾಡ್ಲಿ ಏನ್ ಮಾಡ್ಲಿ, ಎಲ್ಲರೂ ಉಪವಾಸ ನಿಂತಿದವಾಗಿದೆಯಲ್ಲ, ಶಂಕರನೇ ಕಾಪಾಡು ಎಂದು ಮನೆಗೆ ಬರುವಾಗ ಚಂಗಳಾದೇವಿ ಗಂಡನನ್ನು ಕಂಡು ಹೇಳಿದಂತೆ, ಬೇಗ ಬನ್ರಿ, ಸ್ವಲ್ಪ ಬೇಗ ಬನ್ರಿ. ಏಕೆ ದೇವಿ, ನೀವು ಹೋದ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಜಂಗಮರು ಬಂದಿದ್ರು. ಹಾ, ಇಬ್ಬರು ಜಂಗಮರು ಬಂದಿದ್ರೆ ನೀನು ಅವರನ್ನು ಸತ್ಕರಿಸಬಾರದಾಗಿತ್ತೆ. ನಾನು ಬಹುವಿಧದಲ್ಲಿ ಪ್ರಾರ್ಥಿಸಿದೆ ಸ್ವಾಮಿ, ಆದರೆ ಅವರು ನೀವಿಲ್ಲದ ಕಾರಣ ಮನೆಯೊಳಗೆ ಬರುವುದಿಲ್ಲ ಎಂದರು. ಆ ಊರ ಹೊರಗಡೆ ಗಣಪತಿ ದೇವಸ್ಥಾನದಲ್ಲಿ ನಿಮಗಾಗಿ ಕಾದಿರ್ತಾರಂತೆ, ಹೋಗಿ ಬನ್ರಿ. ನಡೆಯಲಾಗದ ಈ ಸಿರಿಯಾಳ ತತ್ತರಿಸುತ್ತ, ಹರನೇ, ಶಂಕರನೇ, ಅಭಯಂಕರನೇ, ಪಿನಾಕಧರನೇ, ಗಜ ಚರ್ಮಾಂಬರವರನೇ, ಇಂದೇಕೆ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿರುವೆ ಸ್ವಾಮಿ? ಇಲ್ಲಿ ಬಂದ ಜಂಗಮರಿಗೆಲ್ಲ ಅನ್ನವನಿಡುವವನು ನಾನು ಎಂಬ ಅಹಂಕಾರದಲ್ಲಿ ಮೆರೆದನೆ ನನ್ನ

ಕಾಲುಗಳಿಗೆ ಕೂಳಿಲ್ಲದಂತೆ ಮಾಡಬಹುದೇ? ಹೇ ನಳಿನ ನೇತ್ರನೇ, ನನ್ನನ್ನು ಕಾಪಾಡು ತಂದೆ ಎಂಬುದಾಗಿ ಕರಗಳನ್ನು ಜೋಡಿಸಿ ತಟ್ಟಾಡುತ್ತಲಿ ಬಂದನಂತೆ ಆ ಗಣಪತಿಯ ದೇಗುಲದ ಬಳಿಗೆ. ನೋಡಿದೊಡನೆ ಕರಗಳನ್ನು ಜೋಡಿಸಿದ, ಆಹಾ

0: ಅಯ್ಯ ಜಂಗಮ ರೂಪಿಗಳೇ, ನಿಮ್ಮನ್ನು ಕಂಡೊಡನೆ ನಾನು ಧನ್ಯನಾದೆ. ಇದು ವಂದನೆ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಪರಮೇಶ್ವರ ಮೆಲ್ಲನೆ ಪಾರ್ವತಿ ಹತ್ರ ಹೇಳುತ್ತಿದ್ದಾನೆ, ಪಾರ್ವತಿ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನೆಂಬುದಾಗಿ ಕೇಳಿದೆಯಲ್ಲ ನೋಡಿ, ಈಗ ಪ್ರಾರಂಭ ಪರೀಕ್ಷೆ.
1: ನೀನೇನಪ್ಪ ಸಿರಿಯಾಳ?
2: ಹೌದು ಸ್ವಾಮಿ, ನಾನೇ.
1: ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನೇಯೋ?
0: ಈ ದಾಸನೇ ನಡೆಸುವವನು ನಾನಲ್ಲ, ಕರ್ತವ್ಯ ಮಾಡುವ ನೀ ದಾಸ ನಡೆಸುವನು ಆ ಈಶ ಆಗಬಹುದು. ನಾವ್ಯಾರು ಬಲ್ಲೆಯ?
1: ಯಾರು ಸ್ವಾಮಿ?
0: ವರ್ಷೋಪವಾಸಿಗಳು ನಾವು. 1 ವರ್ಷದಿಂದಲೂ ಉಪವಾಸವಿದ್ದೇವೆ. ಕಾರಣ, ನಾವು ಬಯಸಿದ್ದನ್ನು ಮಾಡಿ ಬಡಿಸುವ ಶರಣನು ನಮಗೆ ದೊರಕಲಿಲ್ಲವಾದ್ದರಿಂದ ನಾವು ಉಪವಾಸಿಗಳಾಗಿದ್ದೇವೆ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನು ಎಂದು ತಿಳಿದು ನಿನ್ನನ್ನೇ ಹುಡುಕಾಡುತ್ತಾ ಬಹುದೂರದಿಂದ ಬಂದಿದ್ದೇವೆ.
1: ಧನ್ಯೋಸ್ಮಿ, ಧನ್ಯೋಸ್ಮಿ. ದಯಮಾಡಿಸಿ ಗುರುಗಳೇ,
0: ಏನಾಗಬೇಕು ನಿಮಗೆ ಅಪ್ಪಣೆಯನ್ನು ಕೊಡಿಸಿ. ನೀನು ನಾವು ಬೇಡಿದ್ದನ್ನ ಖಂಡಿತ ನೆರವೇರಿಸಿ ಕೊಡ್ತೇನೆ. ಹಾಗಾದರೆ ಕೇಳಿ, ನಾವು ಸಾಮಾನ್ಯವಾದ ಈ ಆಹಾರಗಳನ್ನು ಭುಂಜಿಸುವರಲ್ಲ. ಬಯಸುವೆವು ನಾವು ಮಾಂಸಾಹಾರವ? ನಾವು ಮಾಂಸಾಹಾರವನ್ನು ಬಯಸ್ತೇವೆ.
1: ಸಿರಿಯಾಳ ಹೇಳಿದ ಮಾಂಸಾಹಾರ. ಜಂಗಮ ರೂಪಿಗಳು, ಶಿವನಂತೆ ಕಂಗೊಳಿಸುವ ಇವರು ಮಾಂಸಾಹಾರಿಗಳೇ?
0: ಅಯ್ಯೋ, ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರಾದ ಇವರನ್ನು ಪರೀಕ್ಷಿಸುವ ಯೋಗ್ಯತೆ ನನಗಿದೆಯೇ?
1: ಆಗಬಹುದು ಸ್ವಾಮಿ, ದಯಮಾಡಿಸಿ. ಆದರೆ ಯಾವ ಪ್ರಾಣಿಯ ಮಾಂಸವನ್ನು ನೀವು ಬಯಸ್ತೀವ ಅಂತ ಹೇಳಿದರೆ ಅದನ್ನು ಸಿದ್ಧ ಮಾಡಲು ನಾನು ಈಗಲೇ ಪ್ರಯತ್ನಿಸ್ತೇನೆ.
0: ಆಗ ನಗುತ್ತ ಹೇಳ್ತಾರೆ ಶಿವ, ಎಳವೋ ಹುಚ್ಚ, ಏನನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇ ನಾವು. ಏನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇನು?
1: ಹಾಗಾದರೆ ಪ್ರಾಣಿ ಮಾಂಸವನ್ನು ಭುಂಜಿಸುವುದಿಲ್ಲ ಎಂದರೆ ತಮಗಿನ್ನೇನು ಬೇಕಾಗಿದೆ ಸ್ವಾಮಿ?
0: ಬಯಸುವೆವು ನಾವು ನರಮಾಂಸ. ನಮಗೆ ನರಮಾಂಸ ಬೇಕಾಗಿದೆ.
1: ಈ ಸಿರಿಯಾಳ ತತ್ತರಿಸಿದ ನರಮಾಂಸ.
0: ತಾವು ಬಯಸುವುದು ನರಮಾಂಸ? ಇವರೇನು ಜಂಗಮರೇ ಅಥವಾ ನರಮಾಂಸ ಭಕ್ಷಕರೇನಾದರೂ ಈ ಜಂಗಮನ ರೂಪದಲ್ಲಿ?
1: ಶಿವಶಿವ ಶಿವಶಿವ, ನಿನ್ನ ಭಕ್ತರ ರೂಪದಲ್ಲಿ ನಾನು ಶಂಕೆಯೇ ನೆನೆಸುವುದು ತರವಲ್ಲ.
0: ನರಮಾಂಸ ನೆನಪಾಯಿತು ಜಂಗಮರೇ, ತಮಗೆ ನರಮಾಂಸ ಬೇಕಾಗಿದೆಯಲ್ಲವೇ? ದಯಮಾಡಿಸಿ, ತಾವು ಬರುವುದರೊಳಗಾಗಿ ನರಮಾಂಸ ಸಿದ್ಧವಾಗಿರುತ್ತೆ.
1: ಶಿವನು ಜಂಗಮ ರೂಪದಲ್ಲಂದ ಏನಂದೇ?
0: ನಾವು ಬರುವುದರೊಳಗೆ ನರಮಾಂಸ ಸಿದ್ಧವಾಗಿರುತ್ತೀಯೇ. ಹುಚ್ಚನೇ, ನೀನು ಏನು ಮಾಡಬೇಕೆಂದಿರುವ ಎಂಬುದನ್ನು ನಾವು ಅರಿತವು. ನಿನ್ನ ದೇಹವನ್ನೇ ಭಾಗ ಮಾಡಿ ಆಹಾರ ಮಾಡಿ ನಮಗೆ ಬಡಿಸಬೇಕೆಂದಿರುವೆಯಾ?
1: ಸ್ವಾಮಿ, ಅದಾಗಬಾರದೆ.
0: ನನ್ನ ದೇಹವು ತಮಗೆ ಅಸ್ವೀಕೃತವೇ? ಇಲ್ಲ, ಮಾಡಬಾರದ ಪಾಪಗಳನ್ನು ಮಾಡಿ ಹೊರಟು ಹೊರಟಾಗಿ ಮೆರೆದಿರುವ ಈ ಪಾಪಿ ದೇಹಗಳನ್ನು ನಾವು ಊಟ ಮಾಡುವರಲ್ಲ.
1: ಸ್ವಾಮಿ, ಹಾಗಾದರೆ ತಮಗೆ ಏನು ಬೇಕಾಗಿದೆ?
0: ಮತ್ತಾವ ರೀತಿಯ ಮಾಂಸವನ್ನು ಅಪೇಕ್ಷೆ ಪಡುತ್ತೀರಾ? ನಾವೇ ಕೇಳು, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ, ಪಾಲುಂಡು ಬೆಳೆದ ಪೊಸುಳೆಯಾಗಿ. ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕು. ಹಾಲುಂಡು ಬೆಳೆದ ಈಗ

0: ಎಳೆಬ್ಬ ಲಕನ ನರಮಾಂಸ. ಆಯಿತು ದೇವ, ತಾವು ಭೋಜನ ಸಮಯಕ್ಕೆ ಸರಿಯಾಗಿದೆ ಮಾಡಿಸಿ ಎಂದು ಭಾರವಾದ ಹೆಜ್ಜೆಯನ್ನಿಡಿತ ಮನೆಗೆ ಬಂದ. ಚಾಂಗಳೆ ಕೇಳಿದ್ಲು, ಸ್ವಾಮಿ ಏನಾಯಿತು? ಜಂಗಮರು ಬರ್ತಾರೆ ದೇವಿ, ಆದರೆ ಅವರು ಕೇಳಿದ್ದು ಏನು ಕೇಳಿದರು? ಅವರು ಮಾಂಸಾಹಾರ ಎಂದರು. ಮಾಂಸಾಹಾರವೇ? ಯಾವ ಪ್ರಾಣಿಯ ಮಾಂಸ ಸ್ವಾಮಿ? ಪ್ರಾಣಿ ಮಾಂಸವಲ್ಲ ದೇವಿ, ನರಮಾಂಸ. ಚಾಂಗಳೆ ಹೇಳ್ತಾಳೆ, ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನನ್ನ ದೊರೆ, ಇಷ್ಟಕ್ಕಾಗಿ ನೀನು ಕಣ್ಣೀರು ಕರೆಯುವುದೇ? ಮಾಂಸ ಬೇಕು ತಾನೆ, ನರಮಾಂಸ. ತಾವು ಭಯಪಡಬೇಡಿ, ಸಮಯಕ್ಕೆ ಸರಿಯಾಗಿ ನರಮಾಂಸ ಸಿದ್ಧವಾಗುತ್ತೆ. ಆ ಸಿರಿಯಾಳೆ ಹೇಳಿದ, ಚಾಂಗಳ ನಿನ್ನ ದೇಹವನ್ನೇ ನೀನು ಆಹಾರ ಮಾಡುವೆ ಎಂಬುದಾಗಿರುವೆಯಲ್ಲವೇ? ಅಯ್ಯೋ ಹುಚ್ಚಳೆ, ಈ ಮಾತನ್ನು ನಾನು ಆಡಿ ವಿಫಲನಾದೆ. ಆ ಶರಣರಿಗೆ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕಂತೆ. 5 ವರ್ಷದ ಬಾಲಕನಂತಿರುವ ಬಾಲಕನ ಎಳೆ ಮಾಂಸವನ್ನು ಅಪೇಕ್ಷೆ ಪಡ್ತಾರೆ ಕಣೆ. ಚಾಂಗಳೆ ಕೇಳಿದ್ಲು, ತಾವು ಏನ್ ತೀರ್ಮಾನ ಮಾಡಿದ್ದೀರ ಸ್ವಾಮಿ? ಏನ್ ತೀರ್ಮಾನ ಮಾಡಲಿ? ನಾನು ಯಾರಾದರೂ ಮಕ್ಕಳನ್ನು ಮಾರುವರಿದ್ದರೆ ಅಂದ ಕೂಡಲೇ ಚಾಂಗಳೆ, ಅಯ್ಯೋ ಶಿವ ಶಿವ, ಬೇಡಿ ಸ್ವಾಮಿ ಬೇಡಿ. ಮಕ್ಕಳನ್ನು ಮಾರುವ ಚಂಡಾಲರಿಗೆ ಏನು ಗೊತ್ತಿದೆ? ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯಿಯ ಮಮತೆ ಸ್ವಾಮಿ. ಮತ್ತೊಬ್ಬರ ಮಕ್ಕಳನ್ನು ನಾವು ಆಹಾರ ಮಾಡುವುದಕ್ಕಿಂತಲೂ ನಮ್ಮ ಮಗನಾದಂತ ಚಿಲ್ಲಾಳನನ್ನೇ ಏಕೆ ನಾವು ಆಹಾರ ಮಾಡಿರಬಾರದು? ಸಿರಿಯಾಳಂದ, ಚಾಂಗಳ ಚಾಂಗಳ, ನೀನು ನನಗಿಂತಲೂ ಬಹುಮುಂದರದ ಶರಣೆ ಕಾಣೆ, ಮಹಾಶರಣೆ. ಅಯ್ಯೋ ನಿನ್ನ ಮಗನನ್ನೇ ಆಹಾರ ಮಾಡಿ ಬಡಿಸಲು ಸಿದ್ಧಳಾಗಿರುವೆಯಲ್ಲ, ನಿನಗೆ ನಾನು ಎಷ್ಟು ವಂದಿಸಲಿ? ಯಾರಲ್ಲಿ? ಕೆಲಸ ಮಾಡುವ ಒಬ್ಬ ಮುದುಕ ಬಂದ. ಏನು ಸ್ವಾಮಿ? ಹೋಗು ತಾತ, ಪಾಠಶಾಲೆಯಲ್ಲಿರುವ ಚಿಲ್ಲಾಳನನ್ನು ಕರೆತ. ಆ ಸೇವಕ ಅಂದ, ಅಪ್ಪ ಏನೆಂದು ಕರೆತರಲ್ಲಪ್ಪ, ಜನನಿ ನಿನ್ನವಳು ಜನ್ಮದಿನವನಾಚರಿಸುವಳು ಬಾ ಎನ್ನಲೆ, ಜನಕ ನಿನ್ನವನು ನಿನಗೆ ಉಡುಗೆ ತೊಡುಗೆಗಳನ್ನು ತಂದಿರುವನು ಬಾ ಎಂದು ಕರೆಯಲೆ. ಅಯ್ಯ ನಾವು ನಿನಗೆ ಮಕ್ಕಳೆಲ್ಲವೇ, ನಮ್ಮನ್ನೇ ಆಹಾರ ಮಾಡಿ ಬಡಿಸಬಾರದೆ?
1: ಸಿರಿಯಾಳೆ ಹೇಳಿದ, ತಾತ ನೀನೇ ಹೋಗುವಿಯೋ ಅಥವಾ ನಾ ಹೋಗಲೋ ತಾತ?
0: ಅಯ್ಯೋ ದಣಿಗೆ ದ್ರೋಹ, ಇದೋ ಹೊರಟೆ, ಇದೋ ಹೊರಟೆ ಎಂದು ಆ ಸೇವಕನು ಪಾಠಶಾಲೆಗೆ ಕಡೆಗೆ ಹೊರಟನಂತೆ.
1: ಇಲ್ಲಿ ಪರಮೇಶ್ವರ ಹೇಳಿದ, ಪಾರ್ವತಿ ಹೇಗೆ ನಿನ್ನ ಅಭಿಪ್ರಾಯ?
0: ಪಾರ್ವತಿ ಹೇಳಿದ್ಲು, ಸ್ವಾಮಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ ಅನ್ನೇ ವಿನಃ ಈ ತರ ಪರೀಕ್ಷೆ ಮಾಡಿ ಅಂತ ಕೇಳಲಿಲ್ಲ ಕಣ್ರಿ. ಸ್ವಾಮಿ ನಿಲ್ಲಿಸಿಬಿಡಿ ಸ್ವಾಮಿ ಪರೀಕ್ಷೆ.
1: ಇಲ್ಲ ದೇವಿ, ಪ್ರಾರಂಭಿಸಿದೇವೆ, ನಿಲ್ಲಿಸಲು ಸಾಧ್ಯವಿಲ್ಲ. ನಿನಗೊಂದು ವಿಚಾರ ಮರೆತೆ ಕಣೆ, ಏನೆಂದರೆ ನನ್ನ ಭಕ್ತನಾದ ಸಿರಿಯಾಳನೇ ಹೀಗಿದ್ದಾನೆ ಎಂದಿಯಲ್ಲ, ಅವನ ಮಗ ಇನ್ನು ಚಿಕ್ಕವನಲ್ವೇ, ಅವನೇ ಹೇಗಿದ್ದಾನೆ ಎನ್ನು ತೋರಿಸ್ತೇನೆ ಬಾ ಎಂದು ವೇಷವನ್ನು ಮರೆಸಿಕೊಂಡು ಇವರಿಬ್ಬರು ವೃದ್ಧರಂತೆ ಪಾಠಶಾಲೆಗೆ ಬಂದು ಚಿಲ್ಲಾಳ ಚಿಲ್ಲಾಳ. ಆ ಪಾಠಶಾಲೆಯಲ್ಲಿ ಕುಳಿತಿದ್ದ ಚಿಲ್ಲಾಳ ಗುರುಗಳಿಗೆ ವಂದಿಸಿ ಓಡೋಡಿ ಬಂದು ಆ ತಾತನನ್ನು ತಬ್ಬಿ, ತಾತ ನೀವು ಯಾರನ್ನು ಹುಡುಕಾಡುತ್ತಿರುವಿರೋ? ಆ ಚಿಲ್ಲಾಳ ನಾನೇ ತಾತ, ಏನಾಗಬೇಕು? ಪರಮೇಶ್ವರ ಅಂದ, ಚಿಲ್ಲಾಳ ಬೇಗ ಬೇಗ ಇಲ್ಲಿಂದ ಎಲೆಗಾದ್ರೂ ಓಡೋಗ್ಬಿಡಪ್ಪ.
0: ಏಕೆ ತಾತ? ನಿಮ್ಮ ತಂದೆ ಯಾರೋ ಜಂಗಮ ಬಂದಿದ್ದರೆ ನಿನ್ನನ್ನು ಸಂಹಾರ ಮಾಡಿ ಅವನಿಗೆ ಆಹಾರ ಮಾಡಿ ಬಡಿಸುವನಂತೆ.
1: ಆಗ ಚಿಲ್ಲಾಳ ನಗಿತ ಹೇಳ್ತಾನೆ, ತಾತ ದೊಡ್ಡವರು ಯಾವಾಗಲೂ ಚಿಕ್ಕವರಿಗೆ ಹಿರಿಯರು ಹೇಳಿದಂತೆ ಕೇಳು ಎಂದು ಹೇಳಿಕೊಡಬೇಕು. ನೀವು ಹಿರಿಯರಿಗೆ ದ್ರೋಹ ಮಾಡಿ ಓಡು ಹೋಗು ಅಂತ ಹೇಳಿಕೊಡ್ತೀರಾ? ನೀವು ಎಂಥ ದೊಡ್ಡವರು ತಾತ. ಪಾರ್ವತೀದೇವಿ ಹೇಳಿದ್ಲು, ಸಾಕೇನ್ರಿ ನಿಮಗೆ, ಆ ಚಿಕ್ಕ ಹುಡುಗ ಬುದ್ಧಿವಾದ ಹೇಳೋಂಗಾಯ್ತಲ್ಲ, ಹೋಗೋಣ ಬನ್ರಿ. ಪರಮೇಶ್ವರ ನಗಿತ ಹೇಳ್ತಾರೆ, ಪಾರ್ವತಿ ನನ್ನ ಭಕ್ತರ ಅಂಶದಲ್ಲಿ ಅವತರಿಸಿದ ಈ ಎಳೆಯ ಶಿಶುವು ಹೇಗೆ ಮಾತನಾಡುತ್ತಿದ್ದಾನೆ ನೋಡು. ಅದು ಅದು ಆ ಮುದುಕ ಬಂದ ನಡಿ ಎಂದು ತಾನು ದೂರ ಸರಿದನಂತೆ. ಆ ವೇಳೆಗೆ ಸರಿಯಾಗಿ ಮುದುಕ ಬಂದ, ಚಿಲ್ಲಾಳ ಚಿಲ್ಲಾಳ. ಈ ಚಿಲ್ಲಾಳ ಓಡಿ ಬಂದು ತಾತನನ್ನು ತಬ್ಬಿದ. ಏನು ತಾತ?
0: ಅಪ್ಪ ನಿನ್ನ

ಜಂಗಮನಿಗೆ ಆಹಾರ ಮಾಡಿ ಬಡಿಸಲು ಅಲ್ಲವೇ? ಅಯ್ಯೋ ಚಿಲ್ಲಾಳ, ನಿನಗೆ ಯಾರು ಹೇಳಿದರು? ತಾತ, ನಿನಗಿಂತಲೂ ಮುಂಚಿತವಾಗಿ ಒಬ್ಬ ತಾತ ಬಂದು ಇದನ್ನೆಲ್ಲ ಅರುಹಿದ. ಇದು ಈಗಲೇ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇನೆ ತಾಳು ಎಂದು ಓಡಿ ಬಂದಿದ್ದೆ. ತನಗೆ ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಿಗೆ ನಮಸ್ಕಾರ ಮಾಡಿದನಂತೆ. ಗುರುಗಳೇ, ನನ್ನ ಈ ವಂದನೆಯನ್ನು ಸ್ವೀಕರಿಸಿ. ವಂದನೆ.

ಚಿಲ್ಲಾಡ ಎನ್ನಲು ಆ ಚಿಲ್ಲಾಡ ಹೇಳಿದ, ತಾತ ನೀನೇನು ಭಯಪಡಬೇಡ, ನಾನು ಈಗಲೇ ಬರ್ತೇನೆ, ನಮ್ಮಪ್ಪ ನನ್ನನ್ನು ಕರತಾ ಎಂದ ಅಲ್ಲವೇ? ಹೌದಪ್ಪ,

ಗುರುಗಳೇ ದೋಡಿ ಬಂದು ಚಿಲ್ಲಾಳನ್ನು ತಬ್ಬಿ, ಅಪ್ಪ ನಿನ್ನಂತ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯಶಾಲಿ, ಹೋಗಿ ಬಾ ಮಗನೇ ಹೋಗಿ ಬಾ ಎಂದಾಗ ಓಡೋಡಿ ಬಂದು ಹೊರಗಡೆ ನಿಂತಿರುವ ತಾತನ ಕೈ ಹಿಡಿದು ಮನೆಗೆ ಬರುತ್ತಿದ್ದಾನೆ. ಬರುವಾಗಲೇ ಅಮ್ಮ

0: ಬಾಚಿ ತಬ್ಬಿದಳಂತೆ ಮಗನ ಗಲ್ಲವನ್ನು ಹಿಡಿದು ಹೇಳ್ತಾಳಪ್ಪ, ಇನ್ನೊಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯು ಮಗನೇ. ಅಮ್ಮ ಎನ್ನುವ ಧ್ವನಿ ನಿನ್ನಿಂದಲ್ಲದೆ ಈ ಧರೆಯೊಳಗೆ ಮತ್ತಾರಿಂದಲೂ ಕೇಳುವ ಭಾಗ್ಯನ ಪಡೆದವಳಲ್ಲ ಮಗನೇ. ಆಗ ಈ ಚಿಲ್ಲಾಳ ತಾಯಿಗೆ ಅಮ್ಮ ಎಂದು ವಂದಿಸಿ ತಂದೆ ಹತ್ರ ಬಂದು ಹೇಳಿದ, ಅಪ್ಪ ಇದು ಬಂದಿದ್ದೇನೆ, ಜಂಗಮರು ಬರುವ ಹೊತ್ತಾಯಿತು, ಬೇಗ ನನ್ನನ್ನು ಕೊಂದು ಆಹಾರವನ್ನಾಗಿ ಮಾಡು. ಸಿರಿಯಾಳ ನೋಡಿದ, ಕಂದ ನಾನು ನಿನ್ನನ್ನು ಕೊಂದು ಆಹಾರ ಮಾಡುತ್ತೇನೆ ಎಂಬ ವಿಚಾರವು ನಿನಗೆ ಗೊತ್ತಾದದ್ದು ಹೇಗೆ? ಅಪ್ಪ ನನಗೀಗಾಗಲೇ ಅವನೋ ಮಹಾನುಭಾವನು ವೃದ್ಧ ರೂಪದಲ್ಲಿ ಬಂದು ನನ್ನೆಲ್ಲ ಹೇಳಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಭಯಪಡಬೇಡ ಅಪ್ಪ, ಸಿದ್ಧನಾಗಿದ್ದೇನೆ, ಬೇಗ ಬೇಗ ಸಮಯವಾಗುತ್ತಿದೆ. ಆಗ ಸಿರಿಯಾಳ ಹೇಳುತ್ತಾನೆ, ಕಂದ ಆವ ಕರದೊಳಗೆ ನಿನಗೆ ಪಾಲುಡಿಸಿ ಬೆಳೆಸಿದೆನು, ಮತ್ತದೇ ಕರದಲ್ಲಿ ನಿನ್ನ ಕೊಂದು ನಾನು ಹೇಗೆ ಜೀವಿಸಲು? ಚಿಲ್ಲಾಳ ಹೇಳಿದ, ಅಪ್ಪ ಈಗ ನನ್ನ ನೇನಂತ ಕರೀತಾರಪ್ಪ, ಹುಡುಗ ಅಂತ ಕರೀತಾರಪ್ಪ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಏನಂತಾರಪ್ಪ, ಯುವಕ ಅಂತಾರಪ್ಪ, ಇನ್ನು ವಯಸ್ಸಾದ ಮೇಲೆ ಏನಂತಾರಪ್ಪ, ಮುದುಕ ಅಂತಾರಪ್ಪ, ಪ್ರಾಣ ಹೋದ ಮೇಲೆ ಏನಂತಾರಪ್ಪ, ಹೆಣ ಅಂತಾರಪ್ಪ. ಅಪ್ಪ ಎಂದೋ ಒಂದು ದಿನ ಹೆಣವಾಗಿ ಮಣ್ಣಿಗೋ ಬೆಂಕಿಗೋ ಸಿಗುವುದಕ್ಕಿಂತಲೂ ಈಗಲೇ ಆವ ಪಾಪವನರಿಯದ ಈ ಎಳೆ ವಯಸ್ಸಿನಲ್ಲಿ ಶರಣರ ಹೊಟ್ಟೆಗೆ ಆಹಾರವಾದದೆಂದರೆ ನನಗಿಂತಲೂ ಪುಣ್ಯಶಾಲಿಗಳು ಯಾರಪ್ಪ? ತಂದೆ ಕಂದ ಎಂದು ತಬ್ಬಿದ, ಅಪ್ಪ ತಡ ಮಾಡಬೇಡ ಶಿವನಾಣೇ. ಸಿರಿಯಾಳ ಖಡ್ಗವನ ಕೈಯಲ್ಲಿ ಹಿಡಿದ, ತನೆಯನ ಗಲ್ಲವನ ಕೈಯಲ್ಲಿ ಹಿಡಿದು ಅವನ ಕಣ್ಗಳನ್ನು ಒಮ್ಮೆ ನೋಡಿ ಹಣೆಗೆ ಮುದ್ದಿಟ್ಟು, ಮಗನೇ ನೀನೇ ಪುಣ್ಯಾತ್ಮ, ಹರ ಹರ ಮಹಾದೇವಂದು ಖಡ್ಗವನ ಕಂಠದ ಮೇಲೆ ಪ್ರಹರಿಸಿದ. ರುಂಡ ಬೇರೆ ಮುಂಡ ಬೇರೆ ಆಯಿತು, ರಕ್ತ ಚೆಲ್ಲನೆ ಚೆಲ್ಲಿತು. ನಿಂತಿದ್ದ ತಾಯಿ ಸೊರಗೆ ಕೆಳಗೆ ಬಿದ್ದಳು. ಇಲ್ಲಿ ಪರೀಕ್ಷಾರ್ಥವಾಗಿ ಬಂದಿದ್ದ ಪಾರ್ವತೀ ದೇವಿ ಪರಮಾತ್ಮನ ಪಾದವನ್ನು ಹಿಡಿದು ಹೇಳ್ತಾಳೆ, ಸ್ವಾಮಿ ನಾನು ಮಾಡಿದ ಅಪರಾಧ ನಿಲ್ಲಿಸಿಬಿಡ್ರಿ, ನನ್ನಿಂದ ನೋಡ್ಲಿಕ್ಕಾಗಲ್ಲ, ನಿಲ್ಲಿಸಿರಿ ಇದನ್ನ ನಿಲ್ಲಿಸಿ. ಆಗ ಪರಮಾತ್ಮ ಹೇಳಿದ, ನನ್ನ ಭಕ್ತರನ್ನು ಅವಮಾನ ಮಾಡಿದೆ, ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡ್ತಾರೆ ಎಂದು ಕೇಳಿದೆ. ನೋಡಿದೆಯೋ, ತನ್ನ ತನಯನನ್ನೇ ಕತ್ತರಿಸಿ ಆಹಾರವನ್ನಾಗಿ ಮಾಡಿ ನನಗೆ ಬಡಿಸುತ್ತಿರುವ ಈ ಶರಣ ಸಿರಿಯಾಳನ ಕಥೆಯನ್ನ ನಡೆ, ಒಂದು ಸಲ ಪರೀಕ್ಷೆ ಮಾಡೇ ಬಿಡೋಣ ನಡೆ ಎಂಬುದಾಗಿ ಮಧ್ಯಾಹ್ನ ಸಮಯಕ್ಕೆ ಬಂದರಂತೆ. ಅಪ್ಪ ಸಿರಿಯಾಳ ಆಹಾರ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ದಯಮಾಡಿ ಸಿಸ್ವಾಮಿ. ಎಷ್ಟೆಲೆ ಹಾಕಿದೆಯಪ್ಪ? ತಾವಿಬ್ಬರು ಬರ್ತೀರಾ ಅಂತ ಹೇಳಿ ಈ ಎರಡು ಎಲೆಗಳನ್ನು ಹಾಕಿದ್ದೇನೆ. ಎರಡು ಎಲೆಗಳನ್ನು ಹಾಕಿರುವೆಯಾ? ಆ ತಾಳು ತಾಳು, ಆ ಕಡೆಗೆ ಎರಡು ಎಲೆಗಳನ್ನು ಬಡಿಸು.
1: ಸ್ವಾಮಿ ಮತ್ತೆ ಯಾರಾದರೂ ಊಟಕ್ಕೆ?
0: ಅವೆಲ್ಲ ನಿನಗೆ

ಬೇಡ ಕಣೆಯ, ನಾ ಹೇಳದಷ್ಟು ಮಾಡು. ಈ ಎರಡು ಎಲೆಗಳ ಎದುರಿನಲ್ಲಿಯೇ ಮತ್ತೆರಡು ಎಲೆಗಳನ್ನು ಹಾಕು. ಮತ್ತೆರಡು ಎಲೆಗಳು ಸಿದ್ಧವಾಯಿತು. ಆ ಎರಡು ಎರಡು ನಾಲ್ಕಾಯಿತಲ್ವೇ. ಎಲ್ಲಿ ಇವೆರಡರ ಮಧ್ಯದಲ್ಲಿ ಆ ಮೂಲೆಗೆ ಮತ್ತೊಂದು ಎಲೆಯನ್ನು ಹಾಕು. ಸ್ವಾಮಿ, ಅಲ್ಲಿಗೆಯ ಏಕಯ್ಯ ನಿನಗೆ ಹಾಕು, ಏಕಯ್ಯ ನಿನಗೆ ಹಾಕು ಅನ್ನುವಾಗ ಮತ್ತೊಂದು ಎಲೆಯನ್ನು ಹಾಕಿದರಂತೆ. ಆ ಎರಡು ಎರಡು ನಾಲ್ಕು ಮಧ್ಯದಲ್ಲಿ ಒಂದು ಐದು ಆಯ್ತಲ್ವೇ. ಎಲ್ಲಿ ಆಹಾರವನ್ನು ತಂದು ಬಡಿಸು ಚಾಂಗಳ, ಆಹಾರವನ್ನು ತಂದು ಬಡಿಸು ಎಂದಾಗ ಚಾಂಗಳೆಯು ಆಹಾರವನ್ನೆಲ್ಲವನ್ನು ತಂದು ಬಡಿಸ್ತಾ ಇದ್ದಾಳೆ. ಪರಮಾತ್ಮ ಬೇಕು ಅಂತಲೇ ಆಹಾ ಸಿರಿಯಾಳ, ನೀನೇ ಮಾತಿನ ಧನಿಕಾಣೆಯ. ಆಡಿದಂತೆ ನಾವು ಅಪೇಕ್ಷೆ ಪಟ್ಟಂತ ಆಹಾರವನ್ನು ಸಿದ್ಧ ಮಾಡಿದವೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಬೆರಳುಗಳು ನೋಡಿದೀಯಾ ಎಷ್ಟಿವೆ, ಪುಟ್ಟ ಪುಟ್ಟ ಬೆರಳು, ಬಹು ಸುಂದರವಾಗಿದೆ. ಹಾಗಾದರೆ ನೀನು ಕೊಂದಿರುವ ಬಾಲಕ ಚಂದಿರನಷ್ಟೇ ಸುಂದಿರನು ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ ಅಲ್ಲವೇ. ಹೆತ್ತ ತಾಯ ಕಣ್ಣೀರು ದಳ ದಳಲೆ ಸುರಿಯುತ್ತಿದೆ. ಪಾರ್ವತೀ ದೇವಿ ಗಂಡನ ಕೈ ಹಿಡಿದು, ಅಯ್ಯೋ ಸಾಕು ಮಾಡಿ ಸ್ವಾಮಿ ಸಾಕು ಮಾಡಿ. ಪರಮಾತ್ಮ ಹೇಳಿದ, ಸ್ವಲ್ಪ ತಾಳು, ಆ ಎಲ್ಲ ಬಡಿಸಿದೆಯಾ ಅಮ್ಮ? ಹೌದು ಹೌದು ನೋಡಿ, ಇದು ಹೌದು ಆಹಾರದಲ್ಲಿ ಇದು ಬೆರಳು, ಇದು ಇದು ಹಸ್ತ, ಇದು ಮೋಸ. ಶಿಷ್ಯ, ಮೋಸವನ್ನು ಮಾಡುವರ ಮನೆಯಲ್ಲಿ ಭೋಜನವನ್ನು ಮಾಡಬಹುದೇ? ಹೇಳು ಮೇಲೆ. ಸಿರಿಯಾಳ ಕೇಳಿದ, ದೇವ ಏನು ಮೋಸ ಕಂಡ್ರಿ? ಸಿರಿಯಾಳ, ಸರ್ವೇಂದ್ರಿಯಾಣಂ ಶರಸ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ತಲೆ. ಆ ತಲೆಯೇ ಇಲ್ಲದೆ ಕೇವಲ ದೇಹವನ್ನು ಬಡಿಸುತ್ತಿರುವೆಯಾ? ಬೇಡ ನಮಗೆ ಈ ಭೋಜನ. ಕೂಡಲೇ ಕೂಡಲೇ ಸಿರಿಯಾಳ ತಿರುಗಿದ, ಚಾಂಗಳ ಚಾಂಗಳ, ಏಕೆ ಮಾಡಿದೀಯ ಹೀಗೆ? ಆಕೆ ಕೈ ಜೋಡಿಸಿ ಹೇಳ್ತಾಳೆ, ಸ್ವಾಮಿ ಸ್ವಾಮಿ, ಕೇಶ ಸಹಿತವಾದದು ದೋಷಪೂರಿತ ನೆನುತ, ತಲೆ ಕೂದಲಿಂದ ಕೂಡಿದ್ದನ್ನು ತಾವು ಸ್ವೀಕರಿಸಲಾರರಿ ಎಂದು ನಾನು ಅದನ್ನು ಮಾಡಿ ಬಡಿಸಲಿಲ್ಲ. ಈ ಪುರಾಣವನ್ನು ಸಾಕು ಮಾಡಮ್ಮ. ಕೇಶ ಮುಂಡನ ಮಾಡಿ ಆ ತಲೆಯ ಕೂದಲನ್ನು ತೆಗೆದು ಚೆನ್ನಾಗಿ ಕುಟ್ಟಿ ಆಹಾರ ಮಾಡಿ. ಮರದ ಹೊರಳಿ ಕಲ್ಲಿನಲ್ಲಿ ತಲೆಯನ್ನಿಟ್ಟು ಗಂಡ ಹೆಂಡರಿಬ್ಬರು ಅದನ್ನು ಕುಟ್ಟಿ ಆಹಾರವನ್ನು ಮಾಡಿ ಬಡಿಸುತ್ತಿದ್ದರೆ ಈಗ ಭೋಜನ ಸರಿ ಹೋಯ್ತು. ಸಿರಿಯಾಳ ಬಾ ಈಗ. ಏನ್ ಸ್ವಾಮಿ? ಆ ಎರಡು ಎಲೆಗಳಲ್ಲಿ ನೀನು ಕೂತ್ಕೋ. ಸ್ವಾಮಿ ನಾನೇ, ನೀನೇ ಇನ್ನೇ ನಾನೇ. ಸ್ವಾಮಿ ನಮಗೆ ಸುಮ್ಮನೆ ಕೂರಯ್ಯ, ಮನೆಗೆ ಬಂದ ಅತಿಥಿಯಾದರೆ ಆಗ್ಬೋದು ಸ್ವಾಮಿ. ಅಲ್ಲಿಬ್ಬರು ನಿಂತರಂತೆ. ಆ ಶಿಷ್ಯ ಬಾ ಇಲ್ಲಿ ಎಂದು ನಾಲ್ಕು ಎಲೆಗಳಲ್ಲಿ ನಿಂತು ಹೇಳಿದನಂತೆ. ಆ ಸಿರಿಯಾಳ ಇಂದು ಬಹು ಆನಂದ. ಆದರೆ ಒಂದು ವಿಚಾರ ನಿನಗೆ ಹೇಳೋದು ಮರೆತು ಬಿಟ್ಟೆ. ಏನದು ಎಂದರೆ, ನಿನಗೊಬ್ಬ ಮಗ ಇದ್ದಾನಂತಲ್ಲ ಚಿಲ್ಲಾಳ ಅಂತ, ಅದನ್ನು ತಿಳಿದೇ ನಾನು ಬಂದಿರೋದು. ಕಾರಣ, ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಭೋಜನ ಮಾಡೋದಿಲ್ಲ. ಕರಿಯಪ್ಪ ಅವನ್ನ. ಸಿರಿಯಾಳ ತತ್ತರಿಸಿ ನಿಂತ, ಚಿಲ್ಲಾಳನನ್ನು ಕರೆಯಲೇ. ಆಗ ಪಾರ್ವತೀ ದೇವಿ ಹೇಳ್ತಾಳೆ, ಸ್ವಾಮಿ ನೀವೀಗ ಪರೀಕ್ಷೆಯನ್ನು ಕೊನೆ ಮಾಡಿದ್ರೆ ನಾ ಪ್ರಾಣನೇ ಬಿಟ್ಬಿಡ್ತೇನೆ. ಪಾರ್ವತಿ, ಇನ್ನು ಪರೀಕ್ಷೆ ಬೇಡವೇ? ಬೇಡ ದೇವ, ನನ್ನ ಅಪರಾಧವಾಯಿತು. ನಿನ್ನ ಭಕ್ತರು ಏನು ಬೇಕಾದರೂ ನಿನಗಾಗಿ ನೀಡಲು ಸಿದ್ಧರೇ. ಪ್ರಾಣ ಮಾತ್ರವಲ್ಲ, ಈ ಜಗತ್ತನ್ನೆಲ್ಲ ತೊರೆಯಲು ಸಿದ್ಧರಾಗ್ತಾರೆ. ದಯಮಾಡಿ ನನ್ನನ್ನು ಕ್ಷಮಿಸು. ಹಾಗಾದರೆ ಕೊನೆ ಮಾಡೋಣವೇ? ಮಾಡು ಅಮ್ಮ. ತಾಯಿ, ಎಲ್ಲಿ ನಿನ್ನ ಮಗನನ್ನು ಕರಿಯಮ್ಮ? ಸ್ವಾಮಿ ನನ್ನ ಮಗನನ್ನೇ ಕರಿತಾಯಿ ಎಂದಾಗ ಬಾಗಿಲ ಬಳಿಯಲ್ಲಿ ನಿಂತು ಈ ತಾಯಿ ಚಿಲ್ಲಾಳ ಅಂದಂತೆ. ಶಿವನ ಕರುಣೆ ಅಪಾರವಾದದ್ದು. ಕೂಗ ಒಂದಕ್ಕೆ ಚಿಲ್ಲಾಳ ಎಂದು ಕೂಗಿದ ಮಾತ್ರದಲ್ಲೇ ಭಾಗ ಭಾಗವಾಗಿದ್ದ ಈ ಮಾಂಸಖಂಡಗಳೆಲ್ಲವೂ ಒಂದಾಗಿ ಸೇರಿದೆಯಂತೆ. ಚಿಲ್ಲಾಳ ಎರಡನೆಯ ಕೂಗಿಗೆ ಆ ಅಖಂಡವಾಗಿದ್ದ ಮಾಂಸಖಂಡಗಳೆಲ್ಲ ಮಾಯವಾಗಿಬಿಡ. ಚಿಲ್ಲಾಳ ಅಂದ್ರಂತೆ. ಚಿಲ್ಲಾಳ ಅನ್ನುವಾಗ ಎದುರುಗಡೆಯ ಬಾಳೆಯ ತೋಟದಿಂದ ಹೊಸ ಅಂಗಿಯನ್ನು ಉಟ್ಟು ಹೊಸದಾಗಿ ಬಳಿದ ಭಸಿತದ ಸಹಿತ ಬಾಲಕ ಅಮ್ಮ ದಡ ದಡ

0: ತಾಯಿ ಚಿಲ್ಲಾಳ ಚಿಲ್ಲಾಳ ಎಂದರೆ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿದನಂತೆ.
1: ಆ ತಾಯಿ ಹಾಗೆ ಈ ಮಗನನ್ನು ಮುದ್ದಾಡುತ್ತಾಳೆ.
0: ಅದಕ್ಕೇ ಅಲ್ಲವೇ ಮಹಾನುಭಾವರಾದ ನಿರೂಪಣೆಯನ್ನು ಮಾಡುತ್ತಾರೆ, ಲೋಕದಲ್ಲಿ ತಾಯಿಯ ಋಣವನ್ನು ತನೆಯನ್ನು ತೀರಿಸಲು ಸಾಧ್ಯವೇ ಇಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿ ಋಣವನ್ನ ತನೆಯನ್ನು ಯಾವ ಜನ್ಮದಲ್ಲಿ ತೀರಿಸಬಲ್ಲ? ಈ ತಾಯಿ ತಬ್ಬಿಕೊಂಡು ಚಿಲ್ಲಾಳ ಚಿಲ್ಲಾಳ ನನ್ನ ಮಗನೇ ಎಲ್ಲಿಗೆ ಹೋಗಿದ್ದೆ ಕಂದ ಚಿಲ್ಲಾಳ ಅಂತ ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾಳೆ. ಏನ್ರಿ ಇಲ್ಲಿ ನೋಡ್ರಿ ನನ್ನ ಮಗನ್ನ. ಆಗ ಸಿರಿಯಾಳ ನಗುತ್ತಾನೆ, ಅಯ್ಯೋ ಹುಚ್ಚಳೆ ಅಲ್ಲೇನ್ ನೋಡ್ತೀಯೇ ಮರೆ.

ಅಯ್ಯೋ ಹುಚ್ಚಳೆ, ಅಲ್ಲೇನು ನೋಡುತ್ತಿರುವೆ? ಭಕ್ತರನ್ನ ಉದ್ಧಾರ ಮಾಡಲು ಬಂದಿರುವ ಸ್ವಾಮಿಯನ್ನ ಇಲ್ಲಿ ನೋಡು ಎಂದಾಗ ತಿರುಗಿ ನೋಡಿದರೆ ಜಂಗಮ ರೂಪಿಗಳಾಗಿದ್ದ ಪಾರ್ವತಿ ಪರಮೇಶ್ವರರು ತಮ್ಮ ದಿವ್ಯ ಸಂದರ್ಶನವನ್ನು ಕೊಡುತ್ತ ನಿಂತಿದ್ದಾರೆ. ಅವರನ್ನು ಕಂಡುಡನೆ ಚಾಂಗಳ, ಚಿಲ್ಲಾಳ, ಸಿರಿಯಾಳ ಮೂರು ಜನಗಳು ಕರಗಳನ್ನು ಜೋಡಿಸಿದರು. ಆಗ ಸಿರಿಯಾಳ ಹೇಳಿದ, ನಮ್ಮಪ್ಪ ನೀನಾರೆಂಬುದನ್ನರಿಯದೆ ಏನಂದೆನೋ ಏನೋ. ಇಂದು ಧರನಾದ ಶಂಕರನ್ನು ಹೇಳಿದರಂತೆ, ಕಂದ ನಿನ್ನ ತಾಯಿ ನಿನ್ನನ್ನು ಪರೀಕ್ಷಿಸಬೇಕು ಎಂದಾಗ ಈ ನಾಟಕ ರಚನೆಯಾಯಿತು ಕಣೋ. ಆಗ ಪಾರ್ವತಿ ಹೇಳುತ್ತಾಳೆ, ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕಂದನನ್ನು ಪರೀಕ್ಷಿಸಬೇಕು ಎಂದಲ್ಲ ಈ ನಾಟಕವಾಡಿದ್ದು. ನಾನಾಡಿದ ನಾಟಕದ ಅಭಿಪ್ರಾಯವೇ ಬೇರೆ. ಅದೇನು ಎಂದರೆ, ನನ್ನ ಈ ಸಿರಿಯಾಳ, ನನ್ನ ಕಂದ ಸಿರಿಯಾಳ ಎಂಥ ಶಿವಭಕ್ತನೆಂದು ಜಗತ್ತಿಗೆ ತಿಳಿಯಲಿ ಎನ್ನುವುದಕ್ಕಾಗಿ ನಾನು ಈ ನಾಟಕ ರಚನೆಯನ್ನು ಮಾಡಿದೆ. ಕಂದ, ನಿನ್ನ ಈ ಅಪಾರ ಭಕ್ತಿ ಲೋಕಕ್ಕೆ ವೇದ್ಯವಾಗಲಿ ಅನ್ನುವುದಕ್ಕೆ ಈ ನಾಟಕ. ಕರಗಳನ್ನು ಜೋಡಿಸಿ ನಿಂತಿರತಕ್ಕಂಥ ಆ ಸಿರಿಯಾಳನನ್ನು ಕಂಡು ಶಿವ ಹೇಳ್ತಾನಂತೆ, ಮಗನೇ, ನಿನ್ನ ಚರಿತೆಯು ಅಮರವಾಗಲಿ, ಲೋಕ ಪ್ರಸಿದ್ಧವಾಗಲಿ. ನಿನ್ನ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠನಗೈದವರಿಗೆ ಸಕಲ ವಿಧವಾದ ಸುಖ ಸಂಪದವು ಪ್ರಾಪ್ತವಾಗಲಿ. ನೀನು ಸ್ವಶರೀರಿಯಾಗಿ ಕೈಲಾಸಕ್ಕೆ ಬಂದು ನಮ್ಮೊಡನೆ ಬೆರೆತು ಬಹುಕಾಲ ಬಾಳುವಂತಾಗಲಿ. ಇದು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಶಿವನು ಕೈಲಾಸಕ್ಕೆ ತೆರಳಿದ್ದಾನೆ. ಅಂದಿನಿಂ ಮೊದಲಾಗಿ ಶರಣರಲ್ಲಿ ಸಿರಿಯಾಳ ಎಂಬತಕ್ಕಂಥವನು ಲೋಕ ಪ್ರಸಿದ್ಧನಾಗಿ ಬಾಳುತ್ತಿದ್ದಾನೆ ಎಂಬ ಈ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಮಂಗಳವಾಗಲಿ, ಪರಮಾತ್ಮನು ತಮಗೆಲ್ಲರಿಗೂ ಮಂಗಳವನ್ನು ನೀಡಲಿ ಎಂಬುದಾಗಿ ಹೇಳುತ್ತಾ ಸಿರಿಯಾಳ ಚರಿತ್ರೆಗೆ ನಾವು ಮಂಗಳವನ್ನು ಪಾಡುತ್ತಿದ್ದೇವೆ. ಮಂಗಳ

ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಭಕ್ತ ಸಿರಿಯಾಳ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಸಾಮಾಜಿಕ ಸವಲತ್ತು.
5: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
4: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
5: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
6: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ

0: ಒಲತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯ ಮತ್ತು ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಈ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒಂದಷ್ಟು ಚರ್ಚೆಯೊಂದಿಗೆ ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ನಮಸ್ಕಾರ.
0: ಮೊದಲನೇದಾಗಿ ನಮ್ಮ ದೇಶದಲ್ಲಿ ನೋಡ್ತು ಅಂದರೆ ಅಸಂಘಟಿತ ವಲಯಕ್ಕೆ ಸೇರಿದಂಥ ಶೇಕಡ 60% ಹೆಚ್ಚಿನ ಕಾರ್ಮಿಕರು ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ ಮತ್ತು ಅವರ ಒಂದು ವೈಯಕ್ತಿಕ ಜೀವನಕ್ಕಾಗಿ ಒಂದು ಕೂಲಿ ಕೆಲಸವನ್ನು ನೆಚ್ಚಿಕೊಂಡು ಜೀವನ ಮಾಡ್ತಿರೋದನ್ನು ನೋಡ್ತಾ ಇರ್ತೀವಿ ಸರ್. ಅವರ ಒಂದು ವೃದ್ಧಾಪ್ಯದ ಭದ್ರತೆಯ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದರಲ್ಲಿ ಒಂದು ಮಹತ್ವದ ಒಂದು ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನ್ನೋದು ತನ್ನ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಅಟಲ್ ಪಿಂಚಣಿ ಯೋಜನೆಯ ಒಂದು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ತಾವು ಹೇಳಿದಾಗೆ ಇದೊಂದು ಮಹತ್ವದ ಯೋಜನೆ. ಭಾರತ ಸರ್ಕಾರ ಈ ಯೋಜನೆಯನ್ನು ಯೋಜನೆ ಮಾಡಿದೆ, ಇದಕ್ಕೊಂದು ರೆಗ್ಯುಲೇಷನ್ ಮಾಡಿದೆ 2015. ಅದಕ್ಕೇನಂತ ಕರೀತಾರಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದು ಮೊದಲು ಇರಲಿಲ್ಲ. ಇದು ಈ ರೆಗ್ಯುಲೇಷನ್ಸ್ ಅಂದರೆ ಕಾಯ್ದೆ ಮತ್ತು ನಿಯಮಗಳನ್ನು ಅವರು ಅಳವಡಿಸ್ಕೊಂಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಬಂದಿದೆ. ಮೊದಲೇನಾಗ್ತಾ ಇತ್ತು, ವಯಸ್ಸಾದ ಮೇಲೆ ಅವರಿಗೆ ದುಡಿಮೆ ಮಾಡೋಕ್ಕಾಗದೇ ಇದ್ದ ಮೇಲೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬದುಕು ತುಂಬ ದುಸ್ತರ ಆಗ್ತಾ ಇತ್ತು. ಯಾಕಂದರೆ ಭವಿಷ್ಯಕ್ಕೆ ಬೇಕಾದ ಉಳಿತಾಯವನ್ನು ಮಾಡುವ ಪ್ರವೃತ್ತಿಗಳೇ ಕಡಿಮೆ, ಅಥವಾ ಮಾಡಿದ್ರೂ ಅನಿವಾರ್ಯ ಕಾರಣಗಳಿಗೆ ಖರ್ಚಾಗಿ ಹೋಗ್ಬಿಡ್ತಾ ಇತ್ತು. ಆಗ ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಸರ್ಕಾರದೊಂದು ಯೋಜನೆ ಇತ್ತು, ವೃದ್ಧಾಪ್ಯ ವೇತನ ಕಾರ್ಯಕ್ರಮ ಅಂತ. ಅದನ್ನು ರಾಜ್ಯ ಸರ್ಕಾರಗಳು ಮಾಡ್ತಿತ್ತು, ಮತ್ತು ಸ್ವಲ್ಪ ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಮಾಡ್ತಾ ಇತ್ತು. ಸೊ ಅದಕ್ಕೆ ಪ್ರತಿ ವರ್ಷ ಏನಾಗ್ತಾ ಇತ್ತು, ಬೇಡಿಕೆ ಜಾಸ್ತಿ ಆಗ್ತಾ ಇತ್ತು, ಪೂರೈಸೋಕ್ಕಾಗ್ತಾ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಂಡು ಭಾರತ ಸರ್ಕಾರ ಏನು ಮಾಡಿದ್ರು, ನಿನ್ನ ದುಡಿಮೆ ವಯಸ್ಸಿನಲ್ಲಿ ಖರ್ಚು ಮಾಡ್ತಾ ಇದೆಯಾ, ಭವಿಷ್ಯಕ್ಕೆ ಬೇಕಾದ ಒಂದು ಹೂಡಿಕೆಯನ್ನು ಯಾಕೆ ನೀನು ಮಾಡ್ಕೋಬಾರ್ದು, ಅದನ್ನು ನೀನು ಒಂದು ಖರ್ಚು ಅಂತಲೇ ಪರಿಗಣಿಸ್ಬೇಕು. ಪ್ರತಿ ತಿಂಗಳು ಅದು ನನ್ನ ಖರ್ಚು, ಭವಿಷ್ಯಕ್ಕೆ ಅದು ನನಗೆ ಸಹಾಯಕ್ಕಾಗಿ ಬರುತ್ತದೆ ಅಂತ ಹೇಳಿ ಯೋಚನೆ ಮಾಡಬೇಕು. ಆದರೆ ಈ ಅಸಂಘಟಿತ ವಲಯದಲ್ಲಿ ಏನಾಗುತ್ತಂದರೆ ಬಂದಿದ್ದ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ, ಆದರೆ ಭವಿಷ್ಯಕ್ಕೆ ಎತ್ತಿಡಬೇಕು, ಬುದ್ಧಿವಂತಿಕೆಯಿಂದ ಅದನ್ನು ಜೋಪಾನ ಮಾಡಬೇಕು ಅನ್ನೋ ಪ್ರವೃತ್ತಿಗಳು ಕಡಿಮೆ ಇರೋದ್ರಿಂದ ಅವರು ದುಡಿಮೆ ಮಾಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಮತ್ತು ದುಡಿಮೆ ಮಾಡೋಕ್ಕಾಗದೆ ನಿವೃತ್ತಿಯಾಗೋ ಸಂದರ್ಭದಲ್ಲೂ ಸಹಿತ ಅವರಿಗೆ ಯಾವುದೇ ಇದು ಸಿಗಲ್ಲ. ಯಾಕಂದರೆ ಅವರಿಗೆ ಪ್ರಾವಿಡೆಂಟ್ ಫಂಡ್ ಇರೋದಿಲ್ಲ, GPF ಇರೋದಿಲ್ಲ, ಮತ್ತು ನಿರಂತರವಾಗಿ ಆದಾಯ ಬರೋವಂಥ ಚಟುವಟಿಕೆಗಳು ಇಲ್ಲ. ಸೊ ಅದಕ್ಕೆ ಅವ್ರಿಗಿರೋದು ಒಂದೇ ಒಂದು, ಈ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಏನಾದೊಂದು ಹೂಡಿಕೆ ಮಾಡಬೇಕು. ಅದಕ್ಕೆ ಕಾನೂನನ್ನು ಯೋಚನೆ ಮಾಡಿ 2015 ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲಿ 9/5/2015 ಚರ್ಚೆಯಾಗಿ ಈ ರೆಗ್ಯುಲೇಷನ್ನ ಅನುಮೋದನೆ ಮಾಡಿದ್ರು. ಸೊ ಹಾಗೆ ಇದು 1/6/2015 ಜಾರಿಗೆ ಬಂದಿದೆ.
0: ಸರ್, ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನೇನು ಸರ್?
1: ಇದರ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಮಾಸಿಕವಾಗಿ ಒಂದು ನಿಯಮಿತವಾದ ಒಂದು ಅಮೌಂಟ್ನ ಉಳಿತಾಯ ಮಾಡ್ತಾ ಹೋಗಬೇಕು. ಮೊದಲು ಪೋಸ್ಟ್ ಆಫೀಸಲ್ಲಿ ಒಂದು ಕಾರ್ಯಕ್ರಮ ಇತ್ತು, RD ಅಕೌಂಟ್ ಅಂತ, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇರೋದು. ಅದಕ್ಕೆ ನೀವು ಪ್ರತಿ ತಿಂಗಳು ಹಾಕ್ತಾ ಹೋಗಬೇಕು. ಆ ವರ್ಷದಲ್ಲಿ ಯಾವ್ದಾದ್ರು ತಿಂಗಳು ಮಿಸ್ ಆಗೋಗಿದ್ರೆ ಆ ವರ್ಷದ ಕೊನೆಯಲ್ಲಿ ಅಮೌಂಟ್ನ ತುಂಬೇಕಿತ್ತು, ಒಟ್ಟಿಗೆ ಅದು ಹಣ ಬರ್ತಿತ್ತು. ಅದಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ರು. ಅದು ಉದ್ಯೋಗಿಗಳ ಇದರಲ್ಲಿ ನಿರಂತರವಾಗಿ ನಿಶ್ಚಿತವಾಗಿ ಯಾರಿಗೆ ಆದಾಯ ಬರ್ತದೆ ಪ್ರತಿ ತಿಂಗಳು, ಅವ್ರಿಗೆ ಅದು ತುಂಬ ಆಸಕ್ತಿದಾಯಕವಾಗಿತ್ತು, ಮತ್ತು ಎಲ್ಲರೂ ಅದರಲ್ಲಿ ತೊಡಗಿಸ್ತಾ ಇದ್ರು. ಇದು ನಾವೆಲ್ಲ ಗಮನಿಸಿದ್ದೀವಿ. ಇವ್ರನ್ನ ಹೆಂಗೆ ತರೋದು ಅನ್ನೋದು ಯೋಚನೆ ಮಾಡಿ, ಹೇಗೂ ಇವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ, ಇದನ್ನ ಬ್ಯಾಂಕ್ಗೆ ಏನು ಮಾಡಿದ್ದಾರೆ, ಜೋಡಣೆ ಮತ್ತು ಸಂಪರ್ಕ ಮಾಡಿದ್ದಾರೆ. ಯಾವ ವ್ಯಕ್ತಿ ಬ್ಯಾಂಕಲ್ಲಿ ಖಾತೆ ಮುಖಾಂತರ ವ್ಯವಹರಿಸ್ತಾ ಇದ್ದಾರೆ ಅವರು ಈ ಯೋಜನೆಯಲ್ಲಿ ಫಲಾನುಭವಿ ಆಗಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ಬೋದು, ಅದನ್ನೆಲ್ಲ ಮಾನಿಟರ್ ಮಾಡೋದು ಬ್ಯಾಂಕ್ಸೇನೆ. ಸೊ ಒಂದು ಸಾರ್ತಿ ಅದಕ್ಕೆ ಬೇಕಾದ KYC ಆದ ತಕ್ಷಣ, ಒಪ್ಪಿಗೆ ಕೊಟ್ಟ ತಕ್ಷಣ, ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಹಣ ಆ ಖಾತೆಗೆ ಜಮಾ ಆಗ್ತಾ ಇರುತ್ತೆ, ಅದು ರಿಕರಿಂಗ್ ಆಗ್ತಾ ಇರುತ್ತೆ, ಹೂಡಿಕೆ ಆಗ್ತಾ ಇರುತ್ತೆ, ನಿಮ್ಗೆ ಅದು ಸಂದೇಶ ಬರ್ತಾ ಇರುತ್ತೆ. ಸೊ ಇದು ಒಂದೇದು. ಎರಡನೇದು ಇರೋದೇನು, ಈಗ ಅವ್ರಿಗೆ ಯಾವಾಗ ಭವಿಷ್ಯತ್ತಿಗೆ ಪಿಂಚಣಿ ಬೇಕಾಗತ್ತಂದ್ರೆ 60 ದಾಟದ ಮೇಲೆ. ನೀವು ಉಳಿತಾಯ ಮಾಡೋದೇ 18-40 ಒಳಗಡೆ, ಓಕೆ, ಆದರೆ ಪಿಂಚಣಿ ಬರಕ್ ಶುರು ಆಗೋದು ಯಾವಾಗ ನಮಗೆ 60 ವರ್ಷ ಆದ್ಮೇಲೆ. ಸೊ ಆ ಒಂದು ಬ್ಯಾಂಡ್ ವಿಡ್ತ್ ನ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರೋದ್ರಿಂದಾಗಿ ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡಬಹುದು. ನೀವು

0: ಅರ್ಲಿ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಕಟ್ಟುವ ಕಂತು ಅಥವಾ ಒಂದು ಮೊತ್ತ ಅಂತ ಅಂತೀರ ಅದು ಕಡಿಮೆ ಆಗತ್ತೆ. ತುಂಬಾ ತಿಂಗಳುಗಳನ್ನ ನೀವು ಪೇ ಮಾಡಿರ್ತೀರ. ಸ್ವಲ್ಪ ವಯಸ್ಸಾದಂಗಾದಂಗೆ ನಿಮ್ಗೆ ತಿಂಗಳಿಗೆ ಎಷ್ಟು ಬೇಕು ಪೆನ್ಷನ್? 1,000 ಬೇಕಾ, 2,000 ಬೇಕಾ, 3,000 ಬೇಕಾ, 4,000 ಬೇಕಾ, ಗರಿಷ್ಠ 5,000 ತಗೋಬಹುದು. ಅದಕ್ಕೆ ನೀವು ಎಷ್ಟು ಹೂಡಿಕೆ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ನಿಯಮಿತವಾಗಿ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟರ್ ಇದೆ, ಆಯ್ತಾ? ಅದ್ರ ಪ್ರಕಾರ ಲೆಕ್ಕ ಹಾಕಿ ಅಷ್ಟು ಅಮೌಂಟ್ ನಾವು ಪ್ರತಿ ತಿಂಗಳು ನನ್ನ ಖರ್ಚು ಬೇರೆ ಖರ್ಚಿನ ಜೊತೆಗೆ ಇದು ಒಂದು ಒಂದು ಖರ್ಚಿನ ಭಾಗ ಅಂತ ಎತ್ತಿಟ್ಕೊಂಡು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡ್ತಾ ಹೋಗ್ಬೇಕು. ಆ ಹಣವನ್ನ ಈ ರೆಗ್ಯುಲೇಟರಿ ಏನ್ ಅಥಾರಿಟಿ ಅವರು ಇದಾರಲ್ಲ ಬೇರೆದಕ್ಕೆ ಬಳಸಿ, ನಿಮ್ಗೆ ಯಾವಾಗ್ಲಿಂದ ಈ ಪೆನ್ಷನ್ ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅವಾಗಿಂದ ಪ್ರತಿ ತಿಂಗಳು ನಿಮ್ ಖಾತೆಗೆ ಅವರು ಜಮೆ ಮಾಡ್ತಾ ಹೋಗ್ತಾರೆ. ಅದೇ ಇದರ ಮುಖ್ಯ ಅಂಶ.
1: ಸರ್, ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಸರ್?
0: ಎಲ್ಲಾ ಅಸಂಘಟಿತ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಮೇಲೆ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲಾ ತರದ ಜನನುವೆ. ಅಂದ್ರೆ ಪರ್ಮನೆಂಟ್ ನೇಚರ್ ಇರಲ್ಲ ಅವ್ರ ಕೆಲಸಕ್ಕೆ, ಆದಾಯನೂ ಅಷ್ಟೇನೆ, ತಿಂಗಳು ತಿಂಗಳು ಬರುತ್ತೆ ಅಂತಿಲ್ಲ, ವೇರಿಯೇಷನ್ ಆಗ್ಬೋದು. ಒಂದ್ ತಿಂಗಳು ಜಾಸ್ತಿ ಬರುವುದು, ಒಂದ್ ತಿಂಗಳು ಕಡಿಮೆ ಬರ್ಬೋದು, ಒಂದ್ ತಿಂಗಳು ಅವ್ರ ಕೆಲಸ ಮಾಡದೇನೆ ಇರ್ಬೋದು. ಸೊ ಅಂತ ವಲಯದ ಜನರು ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಯಾಕಂದ್ರೆ ಈಗ ಸೇವಾ ವಲಯ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇರೋದಿಲ್ಲ. ಆದ್ರೆ ಭದ್ರತೆನ ಅವರೇ ನಾವು ಮಾಡ್ಕೋಬೇಕಂತ ಹೇಳಿ ಸ್ವನಿರ್ಧಾರ ಮಾಡಿ ಭಾಗಿಯಾಗ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ಈಗ. ಅದೇ ರೀತಿ ಈಗ ನಾವು ಸೆಕ್ಯೂರಿಟಿ ಅವ್ರು ನೋಡ್ತೀವಿ, ಚಿಕ್ಕ ಚಿಕ್ಕ ವ್ಯವಹಾರದ ಜಾಗದಲ್ಲೂ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರ್ತಾನೆ, ಈಗ ಭದ್ರತಾ ಸಿಬ್ಬಂದಿ ಅಂತ ಇರ್ತಾರೆ. ಅದಕ್ಕೆ ತುಂಬಾ ಈಗ ಡಿಮಾಂಡ್ ಬರ್ತಾ ಇದೆ. ಸೊ ಹಾಗಾಗಿ ಅಂತವರೆಲ್ಲ ಇದ್ರಲ್ಲಿ ಭಾಗಿಯಾಗ್ಬೋದು. ಟ್ಯಾಕ್ಸಿ ಡ್ರೈವರ್ಸ್ ಆಯ್ತಾ, ಅವ್ರಿಗೂ ಅಷ್ಟೇನು ನಿಶ್ಚಿತವಾದ ಆದಾಯ ಅಂತೇನಿಲ್ಲ, ಬಟ್ ಹೆಂಗೋ ನಡೀತಾ ಇದೆ ಜೀವನ. ತಿಂಗಳಲ್ಲಿ ಒಂದು 20 ಜನ ದುಡಿತಾರೆ, ಅದ್ರಲ್ಲಿ ಒಂದು ಭಾಗನ ಇರೋದಕ್ಕೆ ತೊಡಗಿಸ್ಕೊಂಡ್ರೆ ಮುಂದೆ ಇದಕ್ಕೆ ಅವ್ರಿಗೆ ಉಪಯೋಗ ಬರ್ತದೆ. ಸೊ ಇದೇ ಇದರಲ್ಲಿ ಮುಖ್ಯವಾಗಿರುವಂತ ಅಂಶ.
1: ಸರ್, ಆಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಕನಿಷ್ಠ ಯಾವ ಒಂದು ಶಿಕ್ಷಣವನ್ನಾದ್ರೂ ಹೊಂದಿರಬೇಕಾಗುತ್ತೆ ಸರ್ ಯೋಜನೆ?
0: ಇದಕ್ಕೆ ಶಿಕ್ಷಣ ಏನಿಲ್ಲ, 18 ವರ್ಷ ಮೇಲ್ಪಟ್ಟಿರುವ ಯಾವುದೇ ವ್ಯಕ್ತಿ, ಬ್ಯಾಂಕ್ ಅಲ್ಲಿ KYC ಮತ್ತೆ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೆ ಅದ್ರಲ್ಲಿ ಅವರು ವ್ಯವಹಾರ ಮಾಡ್ತಾ ಇರಬೇಕು. ಅದು ಕ್ರಿಯಾತ್ಮಕ ಅಕೌಂಟ್ ಇದ್ರೆ ಮಾತ್ರ ಅದು ನಿಮ್ಗೆ ಸಿಗೋದು. ಅದು ಡೆಡ್ ಆಗೋಗಿದೆ ಅಂದ್ರೆ ಅದನ್ನ ಚಾಲನೆ ಮಾಡಕ್ ಬರಲ್ಲ. ಇದು ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಅವ್ರು ಏನ್ ಮಾಡ್ಬೇಕು, ಚಾಲನೆ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ವ್ಯವಹರಿಸ್ತಾ ಇರ್ಬೇಕು. ಸೊ ಅಂತವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇದೆ. ನೀವು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಅದಕ್ಕೆ ಅವಕಾಶ ಮಾಡಿದ್ದಾರೆ, ಅವರ ವೆಬ್ಸೈಟ್ ಇಂದ ಅದು ಮಾಡ್ತಾರೆ. ಇಲ್ಲ, ಎರಡನೇದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಬಹುದು. ನಿಯರೆಸ್ಟ್ ಪೋಸ್ಟ್ ಆಫೀಸ್ ಹೋದ್ರೆ ಅಟಲ್ ಪಿಂಚಣಿ ಯೋಜನೆಯ ಅಕೌಂಟ್ ನ ತೆಗಿಲಿಕ್ಕೆ ಬೇಕಾಗಿದ್ದು ಇದೆಲ್ಲ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋದು ಇಷ್ಟೇನೆ, ಒಂದು ಆಧಾರ್ ಕಾರ್ಡ್ ಮತ್ತೆ ಅವ್ರ ಅಡ್ರೆಸ್ ಪ್ರೂಫ್ ಅಂತ ಏನಾರು ಅದರಲ್ಲಿ ಕರೆಕ್ಟ್ ಆಗಿ ಏನಿದೆ ಅದನ್ನ, ಮತ್ತೆ ಬ್ಯಾಂಕ್ದು ದಾಖಲೆಗಳಾದ ಏನಿರುತ್ತೆ, ಪಾಸ್ ಪುಸ್ತಕ ಈ ತರದೆಲ್ಲನೂ ಒಂದು ಫೋಟೋ. ಸೊ ಇಂಥದ್ನೆಲ್ಲ ತಗೊಂಡೋಗಲ್ಲಿ ಕೊಟ್ರೆ ಅದು ಲಿಂಕ್ ಆಗುತ್ತೆ, OTP ಬರುತ್ತೆ, ಆ OTP ಮತ್ತೆ ಅಲ್ಲಿ ಹಾಕಿದಾಗ ನಿಮ್ದು ದಾಖಲಾಗಿದೆ ಅಂತ ವರದಿ ಬರುತ್ತೆ. ಸೊ ಇಷ್ಟೇ ಸರಳ ಪ್ರೋಸೆಸ್, ಒಂದ್ 2-3 ನಿಮಿಷದಲ್ಲಿ ಆಗೋಗುತ್ತೆ. ಅದೇ ಹೋಗುವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆಧಾರ್ ಪ್ರತಿ ಒಂದು ತಗೊಂಡೋಗ್ಬೇಕು, ಅದಾದ್ಮೇಲೆ ಅವರ ರೇಷನ್ ಕಾರ್ಡ್ ಏನಾರಿದ್ರೆ ಅಡ್ರೆಸ್ ಪ್ರೂಫ್ಗಾಗಿ ಅಷ್ಟೇನೆ, ಆ ಥರದ್ದು ಏನಾರಿದ್ರೆ ಅದನ್ನು ತಗೊಂಡೋಗ್ಬೋದು. ಮತ್ತೆ ನೀವು ಇಡೀ ಭಾರತದಲ್ಲಿ ಎಲ್ಲೇ ಇರಿ, ಎಲ್ಲಿಂದ ಬೇಕಾದರೂ ಹಣವನ್ನು ಜಮಾ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ನೀವು ಹಣವನ್ನು ಜಮಾ ಮಾಡ್ಬೋದು, ಆಯ್ತಾ? ಹಾಗಾಗಿ ಇದೊಂದು ಸರಳ ವಿಧಾನ ಮಾಡಿಕೊಟ್ಟಿದ್ದಾರೆ. ಸೊ ಆ ಥರ ಇದರಲ್ಲಿ ಭಾಗಿಯಾಗ್ಬೋದು.
1: ಅಂದ್ರೆ ಮೂಲಭೂತವಾಗಿ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿರಬೇಕು,
0: ಒಂದು ಖಾತೆನ ತೆಗಿಬೇಕು. ABY ಅಕೌಂಟ್ ಅಂತಾನೆ ತೆಗಿತಾರೆ ಪೋಸ್ಟ್ ಆಫೀಸ್ ಅಲ್ಲಿ, ಅಲ್ಲಿ ಹೋಗಿ ನೀವು ಮಾಡ್ಕೋಬಹುದು. ಮತ್ತೆ ನಿಮ್ಮ ಬ್ಯಾಂಕ್ ಅಲ್ಲೂ ಅಷ್ಟೇ, ಅಲ್ಲೊಂದು ಅಕೌಂಟ್ ಮಾಡ್ತಾರೆ, ಅದಕ್ಕೆ ಸೀಡ್ ಆಗಿರೋದು ಯಾವ್ದು, ನಿಮ್ಮ ಉಳಿತಾಯ ಖಾತೆ. ನಿಮ್ಮ ಉಳಿತಾಯ ಖಾತೆಗೆ ಹಣ ಬಂದ ತಕ್ಷಣ ಅವ್ರು ಏನ್ ಕೇಳ್ತಾರೆ, ಪ್ರತಿ ತಿಂಗಳು ಹಾಕ್ತೀರಾ ಅಥವಾ ತ್ರೈಮಾಸಿಕಕ್ಕೆ ಹಾಕ್ತೀರಾ, ಅರ್ಧ ವಾರ್ಷಿಕಕ್ಕೆ ಹಾಕ್ತೀರಾ ಅಂತ ಪ್ಲಾನ್ ಕೇಳ್ತಾರೆ. ಇಲ್ಲ, ನಾನು ಪ್ರತಿ ತಿಂಗಳು ಹಾಕ್ತೀನಿ, ನನ್ನ ಆದಾಯ ನಂದು ದುಡಿಮೆ ನಿಶ್ಚಯವಾಗಿದೆ ಅಂತಾದ್ರೆ ತಿಂಗಳು ತಿಂಗಳು ಹಾಕ್ಬೋದು. ಇಲ್ಲ, ನಂಗೆ ತಿಂಗಳು ತಿಂಗಳು ಕಷ್ಟ ಆಗ್ಬೋದು ಅಂದ್ರೆ 3 ತಿಂಗಳಿಗೊಮ್ಮೆ ಹಾಕ್ಬೋದು. ಇಲ್ಲ, ನನ್ಗೆ ಒಟ್ಟೊಟ್ಟಿಗೆ ಹಣ ಬರ್ತೀವಿ, ಕೆಲವು ರೈತರು ಎಲ್ಲ ಯಾವ್ದೋ ಒಂದು ಬೆಳೆ ಬಂದಾಗ ಬರುತ್ತೆ, ಮತ್ತೆ APMC ನಲ್ಲಿ ಹಣ ಹಾಕದಾಗ ಬರುತ್ತೆ, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ದ ಪೇಮೆಂಟ್ ಆದಾಗ ಅವ್ರ ಹಣ ಬರುತ್ತೆ, ಒಟ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಆಮೇಲೆ ಈ ತೋಟದ ಬೆಳೆ ಇರುವಂತ ರೈತರು ಅವರಿಗೆ ತಿಂಗಳು ತಿಂಗಳು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಆಗ ಅವ್ರ ಏನ್ ಮಾಡ್ಬೋದು, 6 ತಿಂಗಳಿಗೊಮ್ಮೆ ಹಾಕೋಬಹುದು, ವರ್ಷಕ್ಕೆ 2 ಸರ್ತಿ ಪಾವತಿ ಆಗುತ್ತೆ, ಜಮಾ ಆಗುತ್ತೆ. ಅದಕ್ಕೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಅವ್ರು ಏನ್ ಮಾಡ್ತಾರೆ, ನಿಮ್ಮಿಂದ ಒಂದು ಮುಚ್ಚಳಿಕೆ ತಗೊಂಡಿರ್ತಾರೆ, ವಿಲಿಂಗ್ನೆಸ್ ಪತ್ರ ತಗೊಂಡಿರ್ತಾರೆ. ಅದ್ರ ಪ್ರಕಾರದ ವಾಲಂಟ್ರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಸ್ವಯಂ ಅದೇನೆ ಹೂಡಿಕೆ ಮಾಡ್ತಾ ಇರುತ್ತೆ. ನಿಮ್ಗೆ ಅದರಲ್ಲಿ ಸಂದೇಶ ಬರ್ತಾ ಇರುತ್ತೆ, ನಿಮ್ ನಂಬರ್ ಏನ್ ಕೊಟ್ಟಿರ್ತೀರಾ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಇಷ್ಟು

0: ಪ್ರತಿ ತಿಂಗಳಾದ್ರೂ ಹಣ ಪಾವತಿ ಮಾಡಬಹುದು ಅಥವಾ ತ್ರೈಮಾಸಿಕ ಅಂದ್ರೆ ಮೂರು ತಿಂಗಳಿಗೊಮ್ಮೆ ಅಥವಾ ಅರ್ಧ ವಾರ್ಷಿಕವಾಗಿ ಬೇಕಾದ್ರೆ
1: ಇಲ್ಲ ವಾರ್ಷಿಕ ಇಲ್ಲ ಅರ್ಧ ವಾರ್ಷಿಕ ಎರಡು ಸತಿ ತುಂಬಲೇಬೇಕು
0: ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ ಮೂರು ತಿಂಗಳು ಅಥವಾ ಪ್ರತಿ ಆರು ತಿಂಗಳು ಒಂದ್ಸಲ ಹಣ ಹೂಡಿಕೆಯನ್ನ ಮಾಡಿ ಈ ಯೋಜನೆಗೆ ಒಂದು ಫಲಾನುಭವಿ ಆಗ್ಬಹುದು. ಹಾಗಿದ್ರೆ ಸರ್ ಕನಿಷ್ಠ ಎಷ್ಟು ಮೊತ್ತದಿಂದ ಹಣವನ್ನು ಹೂಡಿಕೆ ಮಾಡಬಹುದು, ಗರಿಷ್ಠ ಮೊತ್ತ ಎಷ್ಟಿರುತ್ತೆ ಸರ್?
1: ಅದಕ್ಕೊಂದು ಕ್ಯಾಲ್ಕುಲೇಟರ್ ಮಾಡಿದ್ದಾರೆ ಅವರು. ಹೇಗಿದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಪ್ರತಿ ತಿಂಗಳು 1,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳೋಣ. 1,000 ರೂಪಾಯಿ ಬೇಕು ಅಂತ ಹೇಳಿದ್ರೆ ಈಗ ಒಂದು ಏಜ್, ಈಗ ಉದಾಹರಣೆಗೆ ನಿಮ್ಗೊಂದು 18 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನೀವು 40 ವರ್ಷದವರೆಗೂ ನೀವು ಹೂಡಿಕೆ ಮಾಡ್ತೀರಾ, ಅದೆಷ್ಟು ತಿಂಗಳಾಗತ್ತೆ ಅಂತ ಲೆಕ್ಕ ಹಾಕ್ತಾರೆ. ಈಗ ನೀವು ನಿಮಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಾಕ್ತಾ ಹೋಗ್ತೀನಂದ್ರೆ ನೀವು 40 ವರ್ಷದವರೆಗೂ ನೀವು 1,70,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡಿರ್ತೀರ. ಅದಾದ್ಮೇಲೆ ನಿಮ್ ಸಾಯೋವರೆಗೂ, ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಆ ಪೆನ್ಷನ್ ನಿಮಗ್ ಬರ್ತಾ ಇರುತ್ತೆ
0: ಪ್ರತಿ ತಿಂಗಳು 1,000.
1: ಒಂದ್ ಸಾವಿರಕ್ಕಾದ್ರೆ ಅದೇ ನನಗೆ 2,000 ಬೇಕು ಅಂತ ನಿರ್ಧಾರ ಮಾಡಿದ್ರೆ 40 ವರ್ಷದವರೆಗೂ 3.4 ಅಂದ್ರೆ 340,000 ಹಣವನ್ನ ನೀವು ಹಾಕಿರ್ತೀರ. ಆದ್ರೆ ನೀವು ಜೀವಿತಾವಧಿ ಪೂರ್ಣ ನಿಮ್ಗೆ ಆ ಪೆನ್ಷನ್ 2,000 ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನಂಗೆ 3,000 ರೂಪಾಯಿ ಬೇಕು ಅಂತ ನಿರ್ಧಾರ ಮಾಡಿದ್ರೆ ಆಗ ನೀವು 510,000 ರೂಪಾಯಿನ ನೀವು ಹೂಡ್ತೀರ. ಆಗ ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಈ ಪೆನ್ಷನ್ ನಿಮ್ಗೆ ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನನಗೆ 5,000 ರೂಪಾಯಿ ಬೇಕು ತಿಂಗಳಿಗೆ ನಿರ್ಧಾರ ಮಾಡಿದ್ರೆ 850,000 ರೂಪಾಯಿನ ಹೂಡಿಕೆ ಮಾಡಿರ್ತೀರ. ಇವಾಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ಅದು ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಎಷ್ಟಾಗತ್ತೆ ಅಂತೇಳಿ. ಸುಮಾರು ನೀವು ಕಾಂಟ್ರಿಬ್ಯೂಷನ್ ಮಂತ್ಲಿ ಎಷ್ಟಿರುತ್ತೆ, 210 ರೂಪಾಯಿ ಇರುತ್ತೆ. ಕ್ವಾರ್ಟರ್ಲಿ ಆದ್ರೆ 626 ರೂಪಾಯಿ ಆಗುತ್ತೆ. ಹಾಫ್ ಇಯರ್ಲಿ ಆದ್ರೆ 1,239 ರೂಪಾಯಿ ನೀವು ಕಟ್ತಾ ಹೋಗಿರ್ತೀರ. ಅವರು ಕ್ಯಾಲ್ಕುಲೇಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಿಮ್ಗೆ ಇದರಲ್ಲೂ ಸಿಗತ್ತೆ, ಬ್ಯಾಂಕ್ ಅಲ್ಲೂ ಹೇಳ್ತಾರೆ. ಮತ್ತೆ ನೀವು ಬೇಕಾದ್ರೆ ಅಟಲ್ ಪಿಂಚಣಿ ಯೋಜನೆ ಇದಕ್ಕೆ ಹೋಗಿ, ವೆಬ್ಸೈಟ್ಗೆ ಹೋಗಿ, ಅಲ್ಲೂ ನೀವು ಬೇಕಾದ್ರೆ ತಿಳ್ಕೊಳ್ಬಹುದು. ಆತರ ಈಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ತಿಂಗಳ ನೀವು ಕಟ್ಟಬೇಕಾಗೋದು 210 ರೂಪಾಯಿ. ಹಾಫ್ ಇಯರ್ಲಿ ಕಟ್ತೀನಿ ಅಂದ್ರೆ 1,239 ರೂಪಾಯಿ. ಮೂರು ತಿಂಗಳಿಗೊಮ್ಮೆ ಕಟ್ತೀನಿ ಅಂದ್ರೆ 626 ರೂಪಾಯಿ. ಆತರ 19ನೇ ವರ್ಷಕ್ಕೆ ಶುರು ಮಾಡಿ, 25ನೇ ವರ್ಷಕ್ಕೆ ಶುರು ಮಾಡಿ, 30ನೇ ವರ್ಷಕ್ಕೆ ಶುರು ಮಾಡಿ, 40ನೇ ವರ್ಷಕ್ಕೆ ಶುರು ಮಾಡಿ. ಅರ್ಥ ಆಯ್ತಾ? ಏಜ್ ನಿಮಗೆ ಜಾಸ್ತಿ ಆದಂಗೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಲಿ ಏಜ್ ಅಲ್ಲಿ, ಯಾಕಂದ್ರೆ ಈ ಅಸಂಘಟಿತ ವಲಯದಲ್ಲಿ 20 ವರ್ಷ ಆದ್ಮೇಲೆ ದುಡಿತಾ ಇರ್ತಾರೆ, ಅಥವಾ ಕೆಲವರು 18 ವರ್ಷಕ್ಕೆ ಶುರು ಮಾಡ್ಕೊಂಡಿರೋರು ಇರ್ತಾರೆ ಅಲ್ವಾ. ಅವ್ರಿಗಿದು ಅವೇರ್ನೆಸ್ ತರ್ಬೇಕು ನಾವು. ಸೊ ಎಲ್ಲದಕ್ಕೂ ನೀವು ಖರ್ಚು ಮಾಡ್ತಾನೆ ಇದೆಯಲ್ಲಪ್ಪ, ಈ ತಿಂಗಳ ನಿಮ್ಗೆ ತುಂಬಾ ಖರ್ಚಾಗೋಯ್ತಾ, ಕಟ್ಟಕ್ಕಾಗ್ತಾ ಇಲ್ವಾ, ಮೂರ್ ತಿಂಗಳಿಗೊಮ್ಮೆ ಹೊಟ್ಟೆ ಕಟ್ಬಿಡು, ಅಥವಾ ಹಣ ಇದ್ದಾಗ ಒಟ್ಟಿಗೆ ಕಟ್ಬಿಡು, 3 ತಿಂಗಳದ್ ಕಟ್ಬಿಡು ಅಲ್ವಾ. ಅದು ಏನಾಗುತ್ತೆ, ರಿಕರಿಂಗ್ ಆಗಿ ಆಗಿ ಆಗಿ ನಿಮ್ಗೆ ಇದಾಗತ್ತೆ. 40 ವರ್ಷ ಆದ್ಮೇಲೆ ಅವಕಾಶ ಇಲ್ಲ ಈ ಸ್ಕೀಮ್ ಅಲ್ಲಿ. ಈ ರೆಗ್ಯುಲೇಟರಿ ಅವ್ರು ಏನ್ ಮಾಡ್ತಾರೆ, ಈ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಯೋಜನೆಗೆ ಕೊಡ್ತಾರೆ, ಸಾಲವಾಗಿ ಕೊಡ್ತಾರೆ. ಅದೊಂದಕ್ಕೊಂದು ನಿಶ್ಚಿತ ದುಡಿಮೆ ಬರುತ್ತೆ ಆ ಹಣಕ್ಕೆ. ಅದನ್ನ ಈ ಸ್ಕೀಮ್ ನಲ್ಲಿ ಎಲ್ರಿಗೂ ಭದ್ರತೆ ಕೊಡ್ತಾ ಹೋಗ್ತಾರೆ. ಈಗ 60 ವರ್ಷದಿಂದ ನಾನೊಂದು 20 ವರ್ಷ ಬದುಕಿರ್ತೀನಿ ಅಂತ ಇಟ್ಕೊಂಡು, 80 ವರ್ಷದವರೆಗೂ ಬದುಕಿರ್ತೀನಿ ಅಂತ ಇಟ್ಕೊಂಡು, 20 ವರ್ಷ ಆಯ್ತಾ, ಪ್ರತಿ ತಿಂಗಳು 12 ವರ್ಷಕ್ಕೆ 12 ತಿಂಗಳು ಅಂತ ಇಟ್ಕೊಂಡು ಅಂದ್ರೆ 240 ತಿಂಗಳು ನಾನು ಬದುಕಿರ್ತೀನಿ ಅಂತ ಇಟ್ಕೊಂಡಿರೋಣ ಟೆಂಟೇಟಿವ್ ಆಗಿ. ಈಗ ನನಗೆ 5,000 ರೂಪಾಯಿ ಬೇಕು ಅಂದ್ರೆ 200 ಇದಕ್ಕೆ ಎಷ್ಟು ಲಕ್ಷ ರೂಪಾಯಿ ಬರುತ್ತೆ ಲೆಕ್ಕ ಹಾಕೊಳ್ಳಿ. ನಮ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ, ಕೇಂದ್ರ ಸರ್ಕಾರ ಬರ್ಸೋದಿದೆಯಲ್ಲ ಅದು ಜಾಸ್ತಿ ಇದೆ. ಅದಕ್ಕೆ ಗ್ಯಾರಂಟಿ ಗವರ್ಮೆಂಟ್ ಆಫ್ ಇಂಡಿಯಾ, ಇದು ಅರ್ಥ ಮಾಡ್ಕೋಬೇಕು. RBI ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಇಲ್ಲಿ ಲಾಸ್ ಆಗಕ್ಕೆ ಅವಕಾಶನೇ ಇಲ್ಲ. ಕೇಂದ್ರ ಸರ್ಕಾರ ಹಣ ತಗೊಂಡು ಹೂಡಿಕೆ ಮಾಡಿದೆ ಅಂದ್ರೆ ಅದಕ್ಕೆ ಜವಾಬ್ದಾರ ಅವರೇನೆ. ಅವರೊಂದು ಪ್ರಾಮಿಸರಿ ನೋಟ್ ತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಅದನ್ನ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹಕ್ಕನ್ನ ಕೇಳಕ್ ಅವಕಾಶ ಇದೆ. ಇದರಲ್ಲಿ ಮೋಸ ವಂಚನೆ ಏನೂ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಊರುಗಳಲ್ಲಿ ಅವರ ಬಸದಿಗಳಲ್ಲಿರೋ ಚೀಟಿಗಳಿಗೆ ಹಾಕ್ತಾ ಇರ್ತಾರೆ. ಅದ್ರ ಲಾಭ ಇರ್ಬೋದು, ತಾತ್ಕಾಲಿಕ ಲಾಭ ಇರ್ಬೋದು, ತಕ್ಷಣವಾಗಿ ಹಣನೂ ಸಿಗ್ಬೋದು ಅವ್ರಿಗೆ. ಆದ್ರೆ ಈ ತರ ವ್ಯವಸ್ಥಿತವಾಗಿ ನಿಮ್ಗೆ ದುಡಿಮೆ ಮಾಡಕ್ ಆಗದೇ ಇರೋ ಸಂದರ್ಭದಲ್ಲೂ ಬೆಂಬಲ ಕೊಡುವ ಯೋಜನೆ ಯಾವ್ದಂದ್ರೆ ಇದೊಂದೇ, ಅಟಲ್ ಪಿಂಚಣಿ ಯೋಜನೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೊಂದು ಭದ್ರತೆ ಇರುತ್ತೆ, ಸುರಕ್ಷತೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನ ಸಂಧ್ಯಾ ಕಾಲದಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಏನಂದ್ರೆ ನಂಗೊಂದು ಭದ್ರತೆ ಇದೆ, ನನ್ನ ಆತ್ಮಗೌರವಕ್ಕಿದು ಸಹಾಯ ಬರ್ತದೆ. ಬೇಸಿಕ್ ಖರ್ಚು, ಈಗ ತಿಂಗಳಿಗೆ 1,000 ಬೇಕಂದ್ರೆ ಎಷ್ಟು ಕಟ್ಟಬೇಕು? ಈಗ ಉದಾಹರಣೆಗೆ 25ನೇ ವರ್ಷದವರು ಒಬ್ರು ತಿಂಗಳಿಗೆ ನಂಗೆ 1,000 ರೂಪಾಯಿ ಬಂದ್ರೆ ಸಾಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಆಗ ಅವ್ರು ಎಷ್ಟು ಕಟ್ಟಬೇಕಾಗತ್ತೆ? 27 ವರ್ಷದವ್ರು ಅಂದ್ರೆ ಪ್ರತಿ ತಿಂಗಳು ಅವರು 90 ರೂಪಾಯಿ ಕಟ್ಟಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅವರಿಗೆ ಪ್ರತಿ ತಿಂಗಳು 60 ವರ್ಷ ಆದ್ಮೇಲೆ ಒಂದು 80 ವರ್ಷ ಬದುಕ್ತಾರಂದ್ರೆ ಎಷ್ಟು ಹಣ ಬಂದಿರುತ್ತೆ ಯೋಚನೆ ಮಾಡಿ.

0: ಒಂದೊಂದು ಸಾವಿರ ಅಂತ ಇಟ್ಕೊಳ್ಳೋಣ ಅಲ್ವಾ, ಇದು ನಮಗೆ ಗೊತ್ತಿರಬೇಕು. ಸೊ ಅದೇ ರೀತಿ ಒಬ್ಬ 35 ವರ್ಷದವ್ರು ಭಾಗಿಯಾಗಿ, ಇಲ್ಲ ನನಗೆ ತಿಂಗಳಿಗೆ 11,000 ಸಾಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರು ಬರೀ 165 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 2,000 ರೂಪಾಯಿ ಬೇಕು, ಜಾಸ್ತಿ ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರು ಅಂದ್ರೆ ಅವ್ರಾಗ 276 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 3,000 ರೂಪಾಯಿ ಬೇಕು ತಿಂಗಳಿಗೆ ಅಂದ್ರೆ ಆ ಅಮೌಂಟ್ ಜಾಸ್ತಿ ಆಗತ್ತೆ, 414 ರೂಪಾಯಿ ಕಟ್ಟಬೇಕು. ಅದೇ ಇಲ್ಲ ನನಗೆ 4,000 ಬೇಕು ಅಂತ ಅವರು 27 ವರ್ಷದವ್ರು ಬಯಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದೊಂದು ವ್ಯವಹಾರ, ನಾವ್ ಎಷ್ಟು ಹೂಡ್ತೀವಿ ಎಷ್ಟು ಭಾಗಿ ಆಗ್ತೀವಿ ಅಷ್ಟು ನನಗೆ ವಾಪಸ್ ಬರುತ್ತೆ. ಇದು ಗ್ಯಾರಂಟಿ ಆಗೋದು ಗೌರ್ಮೆಂಟ್, ಮೋಸ ವಂಚನೆ ಇಲ್ಲ, ಅವಕಾಶ ಇಲ್ಲ. ಸೊ ಇದು ತುಂಬಾ ಪ್ರಮುಖವಾದ ಅಂಶನ ಅರ್ಥ ಮಾಡಿಕೊಂಡು ನಮ್ಮ ಜನಸಾಮಾನ್ಯರು ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಎಲ್ಲೋ ಹೂಡೋ ಬದಲು ಇಲ್ಲ, ಅವಂಗ ಭದ್ರತೆ ಇದೆ, ಭದ್ರತೆ ಯಾರು, ಸರ್ಕಾರನೇ ಇದೆ,
1: ಕೇಂದ್ರ ಸರ್ಕಾರ
0: ಸರ್ಕಾರನೇ ಇದೆ. ಹಾಗಾಗಿ ಇದು ಒಂದು ನಿಶ್ಚಿತವಾದ ನಮಗೆ ಭದ್ರವಾಗಿರುವಂತದಂತವ್ರು ಪರಿಗಣಿಸಿ ಇದಕ್ಕೆ ಹೂಡಿಕೆಗೆ ಮುಂದಾಗಬೇಕು ಅನ್ನೋದು ಒಂದು ಕಾಳಜಿ ಅಂಶ.
1: ಗರಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗೆ ಈ ಯೋಜನೆಗೆ ಭಾಗಿಯಾಗಬಹುದು, ಅಥವಾ ಪ್ರತಿ ತಿಂಗಳಾಗಿರ್ಬೋದು 3 ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೆ ಒಂದ್ಸಲಕ್ಕಾದ್ರೂ ಹಣ ಪಾವತಿಯನ್ನ ಯೋಜನೆಗೆ ಮಾಡುವಂತ ಅವಕಾಶವನ್ನ ಮಾಡಿಕೊಡ್ತೀವಿ ಸರ್. ಅದೇ ರೀತಿ ಸರ್, ಈಗ 18 ವರ್ಷದಿಂದ 40 ವರ್ಷದೊಳಗಡೆ ಈ ಯೋಜನೆಗೆ ಒಂದು ಫಲಾನುಭವಿ ಆಗೋ ನಿಟ್ಟಿನಲ್ಲಿ ಒಂದು ಖಾತೆಯನ್ನು ತೆರೆದು ಪ್ರತಿ ತಿಂಗಳು ಮಾಸಿಕವಾಗಿ ಹಣವನ್ನು ಪಾವತಿ ಮಾಡ್ತಿರ್ತಾರೆ ಸರ್. ಆ ಸಮಯದಲ್ಲಿ 18 ರಿಂದ 40 ವರ್ಷದ ಒಳಗೆ ಆ ವ್ಯಕ್ತಿ ಮರಣವನ್ನ ಹೊಂದಿದ್ರೆ ಅಥವಾ 40 ವರ್ಷದ ತನಕ ಹಣವನ್ನ ಪಾವತಿ ಮಾಡಿ 60 ವರ್ಷದ ಒಳಗೆ ಮರಣವನ್ನ ಹೊಂದಿದ್ರೆ ಆ ಸಮಯದಲ್ಲಿ ಸರ್ಕಾರ ಈ ಹಣವನ್ನ ಯಾವ ರೀತಿ ಮರುಪಾವತಿ ಮಾಡುತ್ತೆ ಸರ್?
0: ಅದಕ್ಕೂ ಇದರಲ್ಲಿ ಸೌಲಭ್ಯಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಆ ವಯಸ್ಸಿನ ಒಳಗಡೆ ಕಟ್ಟಿದಾರೆ ಹಣ, 60 ವರ್ಷದೊಳಗೆ ಕಾರಣಾಂತರದಿಂದ ನಿಧನ ಆದ್ರು, ಅವರ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಹಣ ಸವಲತ್ತು ಕೊಡ್ತಾರೆ. ಈಗ ಒಂದ್ ವೇಳೆ 40 ವರ್ಷದೊಳಗಡೆ ಸತ್ತೋದ್ರು ಅಂತ ಇಟ್ಕೊಳ್ಳೋಣ, ಅವ್ರು ಎಷ್ಟು ವರ್ಷ ಎಷ್ಟು ತಿಂಗಳು ಪಾವತಿ ಮಾಡಿದಾರೆ ನೋಡಿ, ಇಮಿಡಿಯೇಟ್ ಅವ್ರ ಮನೆಯಲ್ಲಿ ಯಾರು ಇದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಅದನ್ನು ಕಂಟಿನ್ಯೂ ಆಗ್ಬೋದು. ಇವ್ರ ಹೆಸರಿಂದ ಅವ್ರ ಹೆಸರಿಗೆ ಅದು ಖಾತೆ ಬದಲಾವಣೆ ಆಗುತ್ತೆ. ಅದೇ ರೀತಿ ಅವ್ರಿಗೇನು ಸೌಲಭ್ಯ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅದನ್ನ ಇವ್ರಿಗೂ ಕೊಡ್ತಾ ಹೋಗುತ್ತೆ. ಇದು ಇದ್ರಲ್ಲಿ ಮುಖ್ಯವಾಗಿರೋ ಅಂಶ. ಹಾಕಿದ ತಕ್ಷಣ ಏನೋ ಆಗೋಯ್ತು ಸಿಗಲ್ಲ ಅದೆಲ್ಲ ಇಲ್ಲ, ಆಯ್ತಾ? ಅದಕ್ಕೆ ಅವರು ಮಾಡುವಾಗ್ಲೇನೆ ಎಲ್ಲ KYC ಎಲ್ಲ ಮಾಡ್ಕೊಂಡಿರ್ತಾರೆ. ನೀವು ಆದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ, ಮೇಲೆ ಇಬ್ರು ಹೊಟ್ಟೋದ್ರು ಅಂತ ಇಟ್ಕೊಳ್ಳೋಣ, ಇಬ್ರು ಸತ್ತೋದ್ರು ಇಲ್ಲ, ಆಗ ಏನ್ ಮಾಡ, ನಾಮಿನಿ ಯಾರು, ಯಾರು ನಾಮಿನಿ ಅಂತ ಅವ್ರು ನಾಮನಿರ್ದೇಶಿತ ಮಾಡ್ಕೊಂಡಿರ್ತಾರೆ, ಆ ಫೆಸಿಲಿಟಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಆಯ್ತಾ, ಮಧ್ಯದಲ್ಲಿ ಯಾರು ತೀರ್ಕೊಂಡ್ರು ಅಂದ್ರೆ, ಈಗ ನಮಗೆ ಫೆಸಿಲಿಟಿ ಬೇಡ ಅಂದ್ರೆ ಆಗೇನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅವತ್ತಿನವರು ಅವ್ರಿಗೇನು ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಮಾತ್ರ ಬಡ್ಡಿ ಹಾಕಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹಣ ಜಮಾ ಮಾಡ್ತಾರೆ. ಸರ್ಕಾರನು ನಿಮ್ ಪರವಾಗಿ ಅಷ್ಟೇ ಹಣ ಹಾಕ್ತಾ ಇರುತ್ತೆ, ಅದಕ್ಕೆ ಬಡ್ಡಿ ಕೊಡೋದಿಲ್ಲ. ನಾವು ಆ ವ್ಯಕ್ತಿ ಏನು ಹಾಕಿದ್ದಾರೆ ಅವರಿಗೆ ತ್ವರಿತವಾಗಿ ಯಾವ್ದೋ ಉದ್ದೇಶಕ್ಕೆ ಹಣ ಬೇಕು ಅಂದ್ರೆ ಅಲ್ಲಿವರೆಗೂ ಅವ್ರು ಏನು ಹಣವನ್ನ ಹೂಡಿದ್ದಾರೆ ಅದನ್ನ ಲೆಕ್ಕ ಹಾಕಿ ಅದಕ್ಕೊಂದು ಸರಳ ಬಡ್ಡಿಯನ್ನ ಸೇರಿಸಿ ಆ ಹಣವನ್ನು ಅವ್ರಿಗೆ ಜಮಾ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ತುಂಬಾ ಪ್ರಮುಖವಾದ ಅಂಶ ಇದರಲ್ಲಿ, ಆಯ್ತಾ? ಸೊ ಹಾಗಾಗಿ ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈಗ ನನಗೇನೋ ತೊಂದರೆ ಆಯ್ತು ತೀರ್ಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ನಾನು ಇಮಿಡಿಯೇಟ್ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಜೀವಿತಾವಧಿ ಪೂರ್ಣ ಪೆನ್ಷನ್ ಬರ ತಗೊಳಕ್ ಅವಕಾಶ ಇದೆ. ಅದು ಸರ್ಕಾರದ ಬದ್ಧತೆ, ವಾಗ್ದಾನ. ಓಕೆ, ಸೊ ಒಂದು ವೇಳೆ ಅವರು ತೀರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ, ನಾಮಿನಿ ಯಾರಿಗೆ ಮಾಡಿದ್ದಾರೆ ಅವ್ರಿಗೆ ಅದೆಲ್ಲ ಫೆಸಿಲಿಟಿ ಕೊಡ್ತಾರೆ, ಆಯ್ತಾ? ಬೇಕಾದ್ರೆ ಅವರು ಯೋಜನೆನ ಕಂಟಿನ್ಯೂ ಮಾಡಿಕೊಂಡು ಕೊನೆಯಲ್ಲಿ ಬೇಕಾದ್ರೆ ಅವರು ಏನು ನಿಶ್ಚಿತ ಮೊತ್ತ ಬರಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡು ಸಹಾಯ ತಗೋಬಹುದು. ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಹೂಡಿಕೆ ಮಾಡೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ಅವರು ಬೇಕಾದ್ರೆ ಅವತ್ತಿನವ್ರಿಗೆ ಏನು ಹೂಡಿಕೆ ಆಗಿದೆ ಆ ಖಾತೆಯಲ್ಲಿ ಅದನ್ನ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್, ಈಗ ಎಲ್ಲ ಅಲ್ಲೇ ಟ್ರಾನ್ಸ್ಪರೆನ್ಸಿ ಇದೆ. ಮೋಸ ಮಾಡಿದ್ರು, ಅವ್ರು ಬರೀಲಿಲ್ಲ ಎಂಟ್ರಿ ಮಾಡ್ಲಿಲ್ಲ ಅವೆಲ್ಲ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲ OTP ಬೇಸ್ಡ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅವ್ರು ಕ್ಯಾಲ್ಕುಲೇಟ್ ಆಗ್ಬಿಟ್ಟು ನಿಮ್ಮ ಎಲ್ಲ ಹಣವನ್ನು ಅವ್ರು ಮರುಪಾವತಿ ಮಾಡ್ತಾರೆ. ಅದರಲ್ಲಿ ನಾವು ನಿಶ್ಚಿತವಾಗಿ ಸಂಶಯ ಪಡುವ ಅಗತ್ಯನೇ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಗಮನಿಸಬೇಕು
1: ಸರ್. ಹಾಗಿದ್ರೆ 40 ವರ್ಷದವರೆಗೆ ಹಣವನ್ನ ಪಾವತಿ ಮಾಡಿ ಇನ್ನು 60 ವರ್ಷ ಅಂದ್ರೆ ಇನ್ನು 20 ವರ್ಷಗಳ ಕಾಲ ಯಾವುದೇ ಪಾವತಿ ಇರೋದಿಲ್ಲ?
0: ಇರೋದಿಲ್ಲ.
1: ತದನಂತರ 60 ವರ್ಷದ ನಂತರ ಪಿಂಚಣಿ ಬರ್ಲಿಕ್ಕೆ ಶುರುವಾಗುತ್ತೆ.
0: ಅವರು ಅದನ್ನೇ ಅವ್ರು ಕೊಟ್ಟಿರೋದು ನಿಮ್ಗೆ, ನೀವು ಈ ವರ್ಷದವರೆಗೂ ನೀವು ತುಂಬಿ, ಆಮೇಲೆ 0 ಪಿರಿಯಡ್ ರೆಸ್ಟ್ ಪಿರಿಯಡ್
1: 20 ವರ್ಷ
0: 20 ವರ್ಷ, ಆಮೇಲೆ ಪೆನ್ಷನ್ ಬರಕ್ ಶುರು ಆಗುತ್ತೆ. ಸೊ ಹಾಗಾಗಿ 18 ರಿಂದ 40 ವರ್ಷದವ್ರು ಭಾಗಿಯಾಗಬಹುದು. ಅಲ್ಲಿ ಕಂತುಗಳಿಗೆ ಹೇಳ್ತಾರೆ ಇಷ್ಟು ಕಂತು ನೀವು ತುಂಬೇಕಾಗತ್ತೆ ಅಂತ. ಈಗ ಉದಾಹರಣೆಗೆ
1: ಅಂದ್ರೆ ಮಾಸಿಕವಾಗಿ ಎಷ್ಟು ಪಿಂಚಣಿಯನ್ನ ಬಯಸ್ತಾರೆ ಅದರ ಆಧಾರದ ಮೇಲೆ ಮಾಸಿಕವಾಗಿ ಹಣ ಪಾವತಿ ಮಾಡಬೇಕು.
0: ಒಂದು ನಾನು ಇಲ್ಲಿ ತಿದ್ದುಪಡಿ ಹೇಳೋದಕ್ಕೆ ಏನಂದ್ರೆ, ಯಾವ ವಯಸ್ಸಿನವ್ರು ಬೇಕಾದ್ರೂ ಅಪ್ರೋಚ್ ಮಾಡಬಹುದು. ನೀವು ಇಷ್ಟು ತಿಂಗಳು ಕಟ್ಟಕ್ ರೆಡಿ ಇದೀರಾ ಅಂತ ಕೇಳ್ತಾರೆ, ಅದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಆಯ್ತಾ, 18 ರಿಂದ 40 ವರ್ಷದೊಳಗಡೆ ಇರೋರು ಯಾವಾಗ ಬೇಕಾದ್ರೂ ಕಟ್ಟಬಹುದು. ಆದ್ರೆ ಎಷ್ಟು ಪಿರಿಯಡ್ ಕಟ್ಟಬೇಕಾಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ನೀವು ಮಂತ್ಲಿ ಏನ್ ಮಾಡ್ಕೋಬೇಕು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನಗೆ ಇಷ್ಟ ಆಗತ್ತೆ ಅಂತ ನೀವು ಕಟ್ಕೊಂಡು ಹೋಗುವಂಥದ್ದು. ಅದು ರಿಕರಿಂಗ್ ಆಗಿ ಆಗಿ ಆಗಿ ನಿಮ್ಗೆ ಒಟ್ಟಿಗೆ ಬಂಡವಾಳವಾಗಿ ನಿಮ್ ಕೈಗೆ ಸಿಗತ್ತೆ. ಹಂಗೂ ತಗೋಬಹುದು.

0: ಇಲ್ಲ ನನಗೆ ತಿಂಗಳು ತಿಂಗಳು ಬೇಕು ಮುಂದೆ ನನ್ನ ಜೀವನೋಪಾಯಕ್ಕೆ ಅಂದ್ರೆ ಆ ತರನು ತಗೊಳ್ಬಹುದು. ಎರಡು ಅವಕಾಶನು ಬಿಟ್ಕೊಟ್ಟಿದ್ದಾರೆ ಇಲ್ಲಿ. ಈಗ ಮನೆಯಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ನಮ್ಗೆ ಏನೋ ಒಟ್ಟಿಗೆ ಹಣ ಬೇಕು ಅಂದ್ರೆ ಬೇಕು, ನೀವು ಒಟ್ಟಿಗೆನೂ ತಗೋಬಹುದು. ಆಗ ಸರ್ಕಾರ ಹಾಕಿರೋ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಹಣವನ್ನು ನಿಮಗೆ ಜಮಾ ಮಾಡ್ತಾರೆ ಮದುವೆಯಲ್ಲಿ ತಗೊಳಕ್ಕೆ. ಆದ್ರೆ ಆರ್ ಡಿ ಅಕೌಂಟ್ ಅಲ್ಲಿ ಇದ್ದಂಗೆ ಅದ ಮೇಲೆ ಸಾಲ ತಗೊಂಡು ತೀರಿಸ್ತಾ ಇರ್ತೀನಿ ಅಂತದಕ್ಕೆಲ್ಲ ಅವಕಾಶ ಇಲ್ಲ. ಒಮ್ಮೆ ಬಂಡವಾಳ ಅಂತ ಹೊಟ್ಟೋದ್ಮೇಲೆ ಆ ಪಿರಿಯಡ್ ಆದ್ಮೇಲೆ ನಮ್ಗೆ ಅದು ಸಿಗೋದು, ಅದಕ್ಕೆ ನಾವು ತಾಳ್ಮೆ ವಹಿಸ್ಬೇಕು.
1: ಸರ್ ಆಗಿನೇ ಅಟಲ್ ಪಿಂಚಣಿ ಯೋಜನೆಗೆ ಹಲವಾರು ವರ್ಷಗಳಿಂದ ಮಾಸಿಕವಾಗಿ ಹಣವನ್ನು ಪಾವತಿಸಿ 60 ವರ್ಷದ ನಂತರ ಪಿಂಚಣಿಯನ್ನು ಪಡ್ಕೋತಿರ್ತಾರೆ ಸರ್. ಈ ಯೋಜನೆ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆಯಿಂದ ಕೂಡ ಪಿಂಚಣಿಯನ್ನು ಪಡಿಬಹುದು.
0: ಅದು ರಾಜ್ಯ ಸರ್ಕಾರದ್ದು, ಅವ್ರ ನಿಯಮಗಳಿಂದ ಪ್ರಕಾರ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದ್ರ ಪ್ರಕಾರ ತಗೋಬಹುದು. ಆದಾಯ ಕಡಿಮೆ ಇರಬೇಕು, ಆಮೇಲೆ ಬೇರೆ ಬೇರೆ ವರ್ಗ ಜಾತಿ ಸಮೀಕರಣ ಇದೆ, ಅವರೇನು ಹಾಕಿದ್ದಾರೆ, ಮತ್ತೆ ಮಕ್ಕಳು ಯಾರು ಇಲ್ಲ ನೋಡ್ಕೊಳ್ಳಕ್ಕೆ, ಅವರು ತೊಂದರೆಯಲ್ಲಿದ್ದಾರೆ ಅನ್ನೋದೇನು ಕ್ರೈಟೀರಿಯಾ ಇದೆ ಅದ್ರಲ್ಲಿ ಬಂದವ್ರು ಅದು ತಗೋಬಹುದು. ಅದು ಅದು ಕೊಡೋದು ಪೆನ್ಷನ್, ಅದು ಅದಕ್ಕಿರೋ ಸ್ಟ್ರೀಮ್ ಬೇರೆ
1: ರಾಜ್ಯ ಸರ್ಕಾರ,
0: ಅದು ಅಲ್ಲೇನು ಇವ್ರು ಹುಡುಕೆ ಇಲ್ಲ. ಇದರ್ಥ ಮಾಡ್ಕೊಳ್ಳಿ, ಅದು ಸರ್ಕಾರದ ಕಮಿಟ್ಮೆಂಟ್, ನಾನೇನು ಕೊಡ್ತೀನಪ್ಪ ಇದು ನಿಮ್ಗೆ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಕೊಡ್ತಾ ಇರೋದು. ಇಲ್ಲಿ ಹಂಗಲ್ಲ, ಇಲ್ಲಿ ಕಮಿಟ್ಮೆಂಟ್ ಯಾರೋ ಫಲಾನುಭವಿದಾನೆ, ಅವ್ರು ಹುಡ್ಬೇಕು, ಹುಡ್ದಾಗ ಮಾತ್ರ ಅವ್ರಿಗೆ ಸಿಗೋವಂಥದ್ದು, ಇಲ್ಲಾಂದ್ರೆ ಸಿಗೋದಿಲ್ಲ. ಅದನ್ನ ಅವ್ರು ಪಡ್ಕೋಬಹುದು. ಅದು ಆ ರೆಗ್ಯುಲೇಷನ್ಸ್ ಏನಿದೆ, ನೀತಿಗಳೇನಿದೆ, ರಾಜ್ಯ ಸರ್ಕಾರ ಕಾಲಕ್ಕೆ ಬದಲಾಯಿಸ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ತೃಪ್ತಿ ಪಡಿಸಿದ್ರೆ ಖಂಡಿತ ಅವರಿಗೆ ಅರ್ಹತೆ ಕಂಟಿನ್ಯೂ ಆಗ್ತಾ ಇರುತ್ತೆ.
1: ಸರ್ ಆಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ಅಟಲ್ ಪಿಂಚಣಿ ಯೋಜನೆ ಕುರಿತು ರೇಡಿಯೋ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಇದು ಖಂಡಿತ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಈಗ ಎಲ್ಲಾ ಕಡೆ ದುಡಿಮೆ ಬರ್ತಾ ಇರೋದು ನಾವು ನೋಡ್ತಾ ಇರ್ತೀವಿ, ಮತ್ತೆ ಕಳೆದ 20-30 ವರ್ಷದಿಂದ ನೋಡಿದಾಗ ಅಸಂಘಟಿತ ವಲಯದಲ್ಲಿ ಅವರ ಸೇವಾ ಕ್ಷೇತ್ರಗಳು ತುಂಬಾ ಆಗಿದೆ ಈಗ, ಆಯ್ತಾ. ಮತ್ತೆ ಈಗ ಹಳ್ಳಿನಲ್ಲೂ ಸಿಗ್ತಾ ಇದೆ, ನಗರ ಪ್ರದೇಶದಲ್ಲೂ ಸಿಗ್ತಾ ಇದೆ, ಅರೆ ನಗರ ಪ್ರದೇಶದಲ್ಲೂ ಅವರಿಗೆ ದುಡಿಯುವ ಅವಕಾಶಗಳು ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಅನೇಕ ನೀತಿಗಳಲ್ಲೂ ಅವರಿಗೆ ಸಾಲದ ಬೆಂಬಲ, ಆಮೇಲೆ ಯೋಜನೆಯ ಬೆಂಬಲ ಸಿಕ್ಕಿ ಬಹು ವಿಧವಾದ ಕಸಬುಗಳು ಮಾಡ್ತಾ ಇದ್ದಾರೆ, ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಸೇವಾ ಕಾರ್ಯಗಳನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಜಾಣತನದಿಂದ ನೈಪುಣ್ಯದಿಂದ ಯೋಚನೆ ಮಾಡ ಒಂದು ತೀರ್ಮಾನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಭವಿಷ್ಯತ್ತಿಗೆ ನನ್ನ ಭದ್ರತೆಗೆ ಈಗ್ಲಿಂದ ನಾನು ಅದನ್ನ ಹೂಡ್ಕೊಂಡು ಭದ್ರ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ವಯಂ ನಿರ್ಧಾರ ತುಂಬಾ ಮುಖ್ಯ. ಈಗ ನಮಗ್ ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನಮಗ್ ಸಹಾಯ ಮಾಡ್ತಾರೆ ಅಲ್ವಾ? ಈ ಪ್ರಜ್ಞೆ ಜಾಗೃತ ಆಗ್ಬೇಕು. ಸೊ ಎಲ್ಲರೂ ಇದನ್ನ ಮಾಡ್ಕೊಂಡು ನಮ್ಮ ಭದ್ರತೆ ನಾವು ಮಾಡ್ಕೊಳ್ಳೋಣ, ಸರ್ಕಾರದ ನೀತಿ ಇದೆ ಮಾಡ್ಕೊಳ್ಳೋಣ. ಇದ್ರ ಮೇಲೂ ಅವ್ರ ಅಸಹಾಯಕತೆ ಇದೆ, ಇನ್ನೂ ಅವ್ರಿಗೆ ಹೆಚ್ಚಿನ ಇನ್ನೊಂದೇನೋ ನೆರವು ಬೇಕು ತೊಂದರೆ ಇರೋ ಜನಕ್ಕೆ ಅಂದ್ರೆ, ಅದಕ್ಕೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿದೆ. ಅದರಲ್ಲಿ ಯಾರು ಅದಕ್ಕೆ ಅಧಿಕೃತ ಅಥಾರಿಟಿ ಜನ ಇದ್ದಾರೆ ಅವ್ರ ಹತ್ರ ಹೋದ್ರೆ ಅವರು ಅದನ್ನ ಆನ್ಲೈನ್ ಅಲ್ಲಿ ಸಬ್ಮಿಷನ್ ಮಾಡಿ ಅಸೆಸ್ಮೆಂಟ್ ಮಾಡಿ ನಿಮ್ಗೆ ಅರ್ಹತೆ ಇದ್ರೆ ಆ ಫಲಾನುಭವನ ನಿಮ್ಗೆ ಒದಗಿಸ್ಕೊಡ್ತಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಜಾಗೃತರಾಗಿ ಮತ್ತೆ ಒಳ್ಳೆ ನಿರ್ಧಾರ ಮಾಡಿ ಹೂಡಿಕೆ ಮಾಡಲಿಕ್ಕೆ ಸಿದ್ಧ ಆಗಿ, ಇದೇನು ಪರಿಶ್ರಮದೇನಿಲ್ಲ, ಫ್ಲೆಕ್ಸಿಬಿಲಿಟಿ ತುಂಬಾ ಇದೆ, ಆಯ್ತಾ. 1 ತಿಂಗಳಿಗಾದರೂ ಕಟ್ಟಿ, 3 ತಿಂಗಳಿಗಾದರೂ ಕಟ್ಟಿ, 6 ತಿಂಗಳಿಗಾದರೂ ಕಟ್ಟಿ, ಆದರೆ 6 ತಿಂಗಳೊಳಗಡೆ ಏನು ಸಂದಾಯ ಆಗಿರಬೇಕು ಅದಾಗಿರಬೇಕು. ನೀವೇ ಹೋಗಿ ಕಟ್ಟಬೇಕಂತೇನಿ, ಚಲನ್ ತುಂಬಿ ಕಟ್ಟಬೇಕಂತೇನಿಲ್ಲ, ಬ್ಯಾಂಕಿಂದನೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದಕ್ಕೆ ಹೂಡಿಕೆ ಹೋಗ್ತಾ ಇರುತ್ತೆ, ನಿಮ್ಮ ಮಾಹಿತಿ ಬರ್ತಾ ಇರುತ್ತೆ. ನಮ್ಮ ಜವಾಬ್ದಾರಿಯನ್ನ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನವರು ವಹಿಸ್ಕೊಂಡಿದ್ದಾರೆ, ಇದನ್ನು ನಾವು ಗಮನಿಸಬೇಕು. ನೀವೆಲ್ಲೇ ಕೆಲಸ ಮಾಡಿ, ಏನೋ ಈಗೆಲ್ಲ UPI ಪೇಮೆಂಟ್ಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಲ್ವಾ, ಅದೇ ಥರ ಅದೇ ಪ್ಲಾಟ್ಫಾರ್ಮಲ್ಲಿ ಇದು ಸಹಿತ ಹೂಡಿಕೆಗೂ ಹೋಗುತ್ತೆ. ಹಾಗಾಗಿ ನಿಮಗೆ ಸಮಯ ತಗೊಳತ್ತೆ, ಗೊತ್ತಾಗಲಿಲ್ಲ, ಚಲನ್ ತುಂಬ ಗೊತ್ತಾಗ್ತಾ ಇಲ್ಲ, ಮತ್ತು ಯಾರಿಗೋ ಕೊಟ್ಟಿದ್ದೆ ಅದು ಆಗಿಲ್ಲ ಅನ್ನುವ ಒಂದು ಅನಿಶ್ಚಿತ ಸಂಗತಿಗಳಿಗಿಲ್ಲ, ಅಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಇದೊಂದು ತುಂಬ ಅಮೂಲಾಗ್ರವಾಗಿ ಯೋಚನೆ ಮಾಡಿ ಮಾಡಿರುವಂಥ ಸ್ಕೀಮ್ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಅವರವರ ಮುಂದಿನ ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆ ತಕ್ಕ ಮಟ್ಟಿಗೆ ಚಿಕ್ಕದಾದ ಒಂದು 5,000 ರೂಪಾಯಿ ಮೇಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ, ಅಲ್ಲಿವರೆಗೂ 1,000 ರೂಪಾಯಿಂದ 5,000 ರೂಪಾಯಿ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಜಾಣತನ ತೋರಿಸ್ಬೇಕು ಅನ್ನೋದು ನಮ್ಮ ಮನವಿ. ಇನ್ನೊಂದೇನು ಅಂಶ ಇದೆ ಇದರಲ್ಲಿ ಅಂದರೆ, ಒಂದು ಖಾತ್ರಿ ಇದೆ, ನಿಮಗೆ ಆದಾಯ ಏನು ಬೇಕು, ಆರ್ಥಿಕ ಭದ್ರತೆ ಏನು ಬೇಕು, ಇದಕ್ಕೆ ಖಾತ್ರಿ ಇದೆ. ಭದ್ರತೆನ ಸರ್ಕಾರ ಎಲ್ಲ ರೀತಿಯೂ ಮಾಡಿಕೊಟ್ಬಿಟ್ಟಿದೆ, ಇದೇ ಯಾರೋ ತಗೊಂಡ್ರು ಮೋಸ ಮಾಡಿದ್ರು ಅನ್ನೋದಿಲ್ಲ. ಮತ್ತೆ 60 ವರ್ಷದಷ್ಟಿಗೆ ನಮ್ಮ ಸಾಮಾಜಿಕ ಜೀವನದಲ್ಲೂ ಅನೇಕ ಮಾರ್ಪಾಡುಗಳಾಗೋಗಿರುತ್ತೆ, ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಚಿಕ್ಕ ಬೆಂಬಲ ಸಹಕಾರ ಒಂದು ಆಶಾ ಕಿರಣನ ಈ ಕಾರ್ಯಕ್ರಮದ ಮುಖಾಂತರ ನೀವೇ ನಿರೂಪಿಸ್ಕೋಬಹುದು. ಅದು ಈ ಯೋಜನೆಯ ಮಹತ್ವ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಿಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಸಂಘಟಿತ ಕಾರ್ಮಿಕರ ವೃದ್ಧಾಪ್ಯದ ಆದಾಯ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ

0: ಒಳಪಡುವಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು, ಮತ್ತೆ ಈ ಯೋಜನೆಗೆ ಯಾವ ಒಂದು ವಿಧಾನಗಳ ಮುಖಾಂತರ ಹಣವನ್ನು ಪಾವತಿ ಮಾಡಿ ನಮ್ಮ ವೃದ್ಧಾಪ್ಯದ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಯೋಜನೆ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯದ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಇದಾಗುತ್ತೆ ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಟಲ್ ಪಿಂಚಣಿ ಯೋಜನೆಯ ರೂಪುರೇಷೆ ಹಾಗೂ ಯೋಜನೆಯ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಅಚ್ಯುತ್ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
5: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೇನೆ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ವು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
7: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋ

0: ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
1: ಪರಮಾಣುವಿಂ
2: ಪರಮಾಣುವಿಂ
1: ಪ್ರಪಂಚಗಳ ಸಂಯೋಜಿಪುದು
2: ಪ್ರಪಂಚಗಳ ಸಂಯೋಜಿಪುದು
1: ಮರೆಯಿಂದ ಸೃಷ್ಟಿಯಂತ್ರವ
2: ಮರೆಯಿಂದ ಸೃಷ್ಟಿಯಂತ್ರವ
1: ಚಾಲಿಸುವುದು
2: ಚಾಲಿಸುವುದು
1: ಚರಲೀಲೆಯಲ್ಲಿ
2: ಚರಲೀಲೆಯಲ್ಲಿ
1: ಜೀವವೆನಿಪ ಚೈತನ್ಯವದು
2: ಜೀವವೆನಿಪ ಚೈತನ್ಯವದು
1: ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ
2: ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ.
0: ಕಳೆದ ಎರಡು ಮೂರು ಮುಕ್ತಕಗಳಲ್ಲಿ ನಾವು ಎಲ್ಲದರ ಒಳಗೆ ಇರುವಂಥ ಒಂದು ಸತ್ವವನ್ನು ಕುರಿತು ವಿವರಗಳನ್ನು ಕೇಳ್ತಾ ಇದ್ವಿ. ಆ ಸತ್ವ ಎಲ್ಲ ಜೀವಿಗಳ ಎಲ್ಲ ಜಡವಸ್ತುಗಳ ಒಳಗಡೆ ಇದೆ. ಅದಕ್ಕೊಂದು ಕ್ರಮವಾದಂತಹ ವಿಧಾನ ಇದೆಯೋ ಇಲ್ವೋ ಅಂತ ನಮಗೆ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಕ್ರಮ ಇದೆ. ಒಂದು ಒಂದು ರೀತಿಯ ಪ್ರಿಡಿಕ್ಟಬಲ್ ನೇಚರ್, ಅಂದರೆ ಇದು ಹೀಗೆ ಆಗುತ್ತೆ ಅಂತ ಹೇಳಬಹುದಾದಂಥ ರೀತಿಯ ಶಕ್ತಿ ಅಡಗಿದೆ ಅಂತ ನಾವು ನೋಡಿದ್ವಿ. ಅದು ಜಡ ವಸ್ತುಗಳಲ್ಲೂ ಹಾಗೆ ಅನಿಸುತ್ತೆ, ಮತ್ತು ಜೀವಿಗಳಲ್ಲೂ ಕೂಡ ಹಾಗೆ ಅಂತ ನಾವು ನೋಡಿದ್ವಿ. ಅದನ್ನು ಮತ್ತೆ ವಿಸ್ತರಿಸಿ ನೋಡಿದಾಗ ಯಾವ ವಸ್ತುವಿನಿಂದ ಈ ಸತ್ವ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಒಂದು ಸ್ಪಷ್ಟವಾದಂತಹ ವಿಧಾನ ಇದೆ. ವಿಕಸನದಲ್ಲಿ ಎಲ್ಲವೂ ಕೂಡ ವಿಕಸನವಾಗ್ತಾ ಇದೆ. ಆದರೆ ಆ ವಿಕಸನವಾಗ್ತಾ ಇರೋದಕ್ಕೆ ಮೂಲಭೂತವಾದಂತಹ ಒಂದು ಇಟ್ಟಿಗೆ ಯಾವುದರಿಂದ ಇದಾಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಟ್ಟಡಗಳನ್ನು ನಾವು ಹೊರಗಡೆ ನೋಡ್ತೀವಿ. ಒಂದು ಸ್ವಲ್ಪ ಚಿಕ್ಕ ಮನೆ ಇರ್ಬೋದು, ಇನ್ನೊಂದು ಒಂದು ದೊಡ್ಡ ಮನೆ ಇರ್ಬೋದು. ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಆಕಾರ ಇರುತ್ತೆ. ಒಂದು ವರಾಂಡ, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ಆ ಗೋಡೆಗಳನ್ನು ನಾವು ನೋಡಿದಾಗ ಆ ಗೋಡೆಗಳಲ್ಲಿ ಎಲ್ಲ ಗೋಡೆಗಳಲ್ಲೂ ಎಲ್ಲ ಮನೆಯ ಎಲ್ಲ ಗೋಡೆಗಳಲ್ಲೂ ಒಂದೇ ರೀತಿಯ ಇಟ್ಟಿಗೆ ಇರೋದನ್ನು ನಾವು ನೋಡ್ತೀವಿ. ಸೊ ಆ ಇಟ್ಟಿಗೆ ಒಂದೇ, ಅದನ್ನು ಜೋಡಿಸಿರೋಂಥ ರೀತಿ ಬೇರೆ ಬೇರೆ ಇದೆ. ಬೇರೆ ಬೇರೆಯಾಗಿ ಅದನ್ನು ಮಾಡಿದಾಗ ಮನೆ ಹೊರಗಡೆಯಿಂದ ಬೇರೆಯಾಗಿ ಕಾಣಿಸುತ್ತೆ, ಒಳಗಡೆ ಇರೋಂಥ ಇಟ್ಟಿಗೆಯ ಸತ್ವ ಒಂದೇ ರೀತಿ ಅನ್ನೋ ರೀತಿಯಲ್ಲಿರುತ್ತೆ. ಇದನ್ನು ಡಿ ವಿ ಜಿ ಅವರು ಇಲ್ಲಿ ಪರಮಾಣುಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಪರಮಾಣು ಅಂತಂದರೆ ಆಟಮ್ಸ್. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಮಿಡಲ್ ಸ್ಕೂಲು ಹೈಸ್ಕೂಲ್ನಲ್ಲಿ ಓದಿದಾಗ ಒಂದು ಚಾಪ್ಟರ್ ಇರ್ತಾ ಇತ್ತು, ಪೀರಿಯಾಡಿಕ್ ಟೇಬಲ್ ಅಂತ. ಪೀರಿಯಾಡಿಕ್ ಟೇಬಲ್ ಅಂತಂದರೆ ನಮಗೆ ಇದುವರೆಗೂ ಗೊತ್ತಾಗಿರುವಂಥ ಎಲ್ಲ ಎಲಿಮೆಂಟ್ಸ್, ಅಂದರೆ ಮೂಲಭೂತ ವಸ್ತುಗಳು ಏನೇನಿದವೋ ಅವನ್ನೆಲ್ಲ ಒಂದು ಕ್ರಮದಲ್ಲಿ ಜೋಡಿಸುವ ಪ್ರಯತ್ನ. 1860ರಲ್ಲೋ ಏನೋ ಮೆಂಡೆಲಿಯೇವ್ ಅನ್ನುವಂಥ ಒಬ್ಬ ವಿಜ್ಞಾನಿ ಅದನ್ನು ಮೊದಲನೇ ಸರ್ತಿ ಪ್ರಯತ್ನ ಪಟ್ಟ ಅಂತ ನನಗೆ ನೆನಪು. ಸೊ ಅವನು ಮಾಡಿದಂಥ ಪ್ರಯತ್ನ ಏನು, ಇವಾಗ ಏನೇನೋ ನಮಗೆ ಗೊತ್ತಿದೆ, ಕೆಮಿಕಲ್ಸು ಆಟಮ್ಸ್ ಎಲ್ಲ ಇದೆ ಅಂತ, ಎಲಿಮೆಂಟ್ಸ್ ಇದೆ ಅಂತ. ಈಗ ಉದಾಹರಣೆಗೆ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಮತ್ತು ಕಾರ್ಬನ್ ಇದೆ, ನೈಟ್ರೋಜನ್ ಇದೆ. ಇದೆಲ್ಲದಕ್ಕೂ ಕೂಡ ತನ್ನವೇ ಆದಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ, ಪ್ರಾಪರ್ಟೀಸ್ ಇವೆ. ನಾವು ಹೇಗೆ ಮೂಲ ಸತ್ವ ಒಂದು ಅಂತ ಅಂದ್ಕೊಂಡು ಆ ಮೂಲ ಸತ್ವದ ಪ್ರಕಟಣೆ ಬೇರೆ ಬೇರೆ ಅಂತ ಅಂದ್ಕೊಂಡ್ವೋ, ಹಾಗೆ ಹೈಡ್ರೋಜನ್ನು ಕನ್ವರ್ಟ್ ಆಗ್ಬಿಟ್ಟು ಆಕ್ಸಿಜನ್ ಆಗಲ್ಲ, ಹೈಡ್ರೋಜನ್ ಹೈಡ್ರೋಜನ್ ಆಗೇ ಇರುತ್ತೆ, ಆಕ್ಸಿಜನ್ ಆಕ್ಸಿಜನ್ ಆಗೇ ಇರುತ್ತೆ. ಅವು ಮೂಲ ವಿಚಾರಗಳು. ಅದನ್ನೆಲ್ಲ ಜೋಡಿಸೋದಕ್ಕೊಂದು ಪ್ರಯತ್ನವನ್ನು ಪಟ್ಟಿದ್ದು ಪೀರಿಯಾಡಿಕ್ ಟೇಬಲ್ ಅಂತಂದರೆ ಈ ಥರ ನಮಗೆ ಗೊತ್ತಿರೋ ಎಲಿಮೆಂಟ್ಸ್ನೆಲ್ಲ ಜೋಡಿಸೋದು ಅಂತ. ಅದು ಆ ಪ್ರಯತ್ನದಲ್ಲಿ ವಿಜ್ಞಾನಿ ಮಾಡಿದಂಥ ಒಂದು ಕ್ರಮ ಏನಪ್ಪ ಅಂತಂದರೆ ಅದರ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಎಷ್ಟಿದೆ, ನ್ಯೂಟ್ರಾನ್ ಎಷ್ಟಿದೆ, ಇದನ್ನು ನೋಡಿಬಿಟ್ಟು ಅದ್ರ ಪ್ರಕಾರ ಜೋಡಿಸ್ತಾ ಹೋದಾ ಅಂತ ನಾವು ಕಲಿತೀವಿ. ಹಾಗೆ ಅವನು ಜೋಡಿಸಿದಾಗ ಕ್ರಮಬದ್ಧವಾಗಿ ಒಂದರಿಂದ ಒಂದು, ಇವಾಗ ಹೈಡ್ರೋಜನ್ ಅನ್ನುವಂಥದ್ದು ಅತಿ ಸಣ್ಣ ಆಟಮ್ ಇರುವಂಥದ್ದು, ಅದು ಮೊದಲನೇ ಸ್ಥಾನದಲ್ಲಿದೆ. ಅದಾದ ನಂತರ ಹೀಲಿಯಂ ಅನ್ನೋದು ಬರ್ತದೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಜೋಡಿಸ್ತಾ ಬಂದಾಗ ನಾವು ಎಡದಿಂದ ಬಲಕ್ಕೆ ಅಡ್ಡವಾಗಿ ಅದನ್ನೆಲ್ಲ ನೋಡ್ತಾ ಹೋದರೆ ಒಂದು ಕ್ರಮ ಇರುತ್ತೆ, ಮೇಲಿನಿಂದ ಕೆಳಕ್ಕೆ ನೋಡ್ತಾ ಬಂದರೆ ಇನ್ನೊಂದು ಕ್ರಮ ಇರುತ್ತೆ. ಸೊ ಈಗ ಉದಾಹರಣೆಗೆ ಕ್ಲೋರಿನ್ ಫ್ಲೋರೈನ್, ಕ್ಲೋರಿನ್ ಬ್ರೋಮಿನ್ ಅಂಥವೆಲ್ಲ ಮೇಲಿನಿಂದ ಕೆಳಗೆ ನೋಡಿ

ಒಂದೇ ರೀತಿಯ ಪ್ರಾಪರ್ಟಿ ಇರುವಂತ ವಸ್ತುಗಳು ಅಂತ. ಸೊ ಈ ವಿಜ್ಞಾನದ ಹಿನ್ನೆಲೆ ನಾನು ಯಾಕೆ ಹೇಳಕ್ ಹೊರಟೆ ಅಂತಂದ್ರೆ, ಇಡೀ ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಈ ತರದ ಪರಮಾಣುಗಳ ಸಂಯೋಜನೆ ಅಂತಲೇ ವಿಜ್ಞಾನ ಕೂಡ ಹೇಳುವಂಥದ್ದು. ನಮ್ಮ ಪೀರಿಯಾಡಿಕ್ ಟೇಬಲ್ ನಲ್ಲಿ ಸೋಡಿಯಂ ಅನ್ನುವಂಥದ್ದು ಒಂದು ತನ್ನದೇ ಆದಂತ ಜಾಗದಲ್ಲಿದೆ. ಸೋಡಿಯಂ ಅನ್ನೋದನ್ನ ಮಾತ್ರ ನಾವು ತೆಕ್ಕೊಂಡ್ರೆ

0: ಸುಟ್ಟು ಹೋಗುವಂತ ಒಂದು ಗ್ಯಾಸ್. ಆದರೆ ಈಗ ಈ ಸೋಡಿಯಂ ಮತ್ತೆ ಕ್ಲೋರಿನ್ ಇವೆರಡೂ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ ನಮ್ಮೆಲ್ಲರ ಅಡಿಗೆಯಲ್ಲಿ ಇದ್ದೇ ಇರಬೇಕಾದಂತಹ ಉಪ್ಪಾಗಿ ತಯಾರಾಗುತ್ತೆ ಸೋಡಿಯಂ ಕ್ಲೋರೈಡ್. ಸೋಡಿಯಮ್ಮನ್ನು ಮಾತ್ರ ನಾವು ಮುಟ್ಟಿ ಏನೋ ಉಪಯೋಗಿಸೋಕ್ಕಾಗತ್ತಾ, ಅದು ನಮಗೆ ಪ್ರಯೋಜನಕ್ಕೆ ಬರುತ್ತಾ ಅಂದರೆ ಇಲ್ಲ, ಅದನ್ನು ನಾವು ಏನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಕ್ಲೋರಿನ್ ಬೇರೆ ಬೇರೆಯಾಗಿದ್ದಾಗ ಮುಟ್ಟಕ್ಕೆ ಉಪಯೋಗಿಸೋಕ್ಕೆ ಆಗದೇ ಇರುವಂಥವು, ಅವೆರಡನ್ನ ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದಾಗ ನಮ್ಮ ನಿತ್ಯ ಬಳಕೆಗೆ ಅತ್ಯಂತ ಅಮೂಲ್ಯವಾದಂತಹ ಅಗತ್ಯವಾದಂತಹ ಉಪ್ಪಾಗಿ ಅದು ಪರಿಣಮಿಸಿತು. ಸೊ ಹಾಗೆ ಇದೇ ಸಿದ್ಧಾಂತವನ್ನು ನಾವು ಇಡೀ ವಿಶ್ವಕ್ಕೆ ಅನ್ವಯ ಮಾಡೋದಕ್ಕೆ ಸಾಧ್ಯ ಆದರೆ, ಇಡೀ ವಿಶ್ವದಲ್ಲೂ ಕೂಡ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಹೀಗೆ ಪರಮಾಣುಗಳ ಸಂಯೋಜನೆಯಿಂದ ತಯಾರಾಗಿರುವಂಥವು. ವೈವಿಧ್ಯತೆ ನಮಗೆ ಹೊರಗಡೆಯಿಂದ ಕಾಣಿಸುತ್ತೆ, ಆದರೆ ಆ ಸೋಡಿಯಂ ಕ್ಲೋರೈಡ್ನಲ್ಲಿರುವಂಥ ಸೋಡಿಯಂ ಸೋಡಿಯಮ್ಮೆ, ಕ್ಲೋರೈಡ್ ಕ್ಲೋರೈಡೇ, ಆದರೆ ಬೇರೆ ರೀತಿಯಲ್ಲಿ ಅದು ಪ್ರಕಟವಾಗ್ತಾ ಇವೆ. ಸೊ ಹೀಗೆ ಆ ಸಂಯೋಜನೆಯಿಂದ ನಮಗೆ ಅನೇಕ ರೀತಿಯ ವೈವಿಧ್ಯತೆ ನಮಗೆ ಕಾಣಿಸ್ತಾ ಇದೆ. ಹಾಗಾದರೆ ಇವೆರಡನ್ನ ಸೇರಿಸೋರು ಯಾರು? ಸೋಡಿಯಂ ಮತ್ತು ಕ್ಲೋರೈಡ್ನ ಸೇರಿದ ನಂತರ ಸೋಡಿಯಂ ಎಲ್ಲರನ್ನು ಸುಡಬಾರ್ದು, ಕೈ ಸುಡಬಾರ್ದು ಅಂತ ಹೇಳಿದವ್ರು ಯಾರು? ಹೇಗಾಯ್ತದು? ಸೊ ಈ ಒಂದು ಪರಿವರ್ತನೆ ಯಾವುದೋ ಒಂದು ಶಕ್ತಿಯ ಒಂದು ಪ್ರಕಟೀಕರಣ. ಅದು ಹೇಗಾಗ್ತಾ ಇದೆ ಅಂತಂದರೆ, ಈಗ ಇವಾಗಿನ ಕಾಲದಲ್ಲಿ ರೋಬೋಟ್ಸ್ ನಾವು ಕೇಳಿದ್ದೀವಿ. ಇನ್ಫ್ಯಾಕ್ಟ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ರೋಬೋಟ್ಸ್ ತಮ್ಮ ಪದಾರ್ಪಣೆ ಮಾಡಿವೆ ಅಂತ ನಾವೀಗ ಪೇಪರ್ನಲ್ಲಿ ಕೂಡ ಓದ್ತೀವಿ. ಸರ್ಜರಿ ಮಾಡಬೇಕು ಅಂತಂದರೂ ರೋಬೋಟ್ಸ್ ಬಂದುಬಿಟ್ಟಿದೆ. ಈಗ ಸರ್ಜನ್ ತನ್ನ ಕೊಠಡಿ ಒಳಗಡೆ ಕೂತ್ಕೊಂಡು ಒಂದು ಕಂಪ್ಯೂಟರ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಕಂಪ್ಯೂಟರಲ್ಲಿ ಮೌಸ್ ಇರುತ್ತಲ್ಲ, ಆ ಮೌಸನ್ನು ಆಚೆ ಈಚೆ ಮಾಡಿಸಿದಾಗ ಆಪರೇಷನ್ ರೂಮ್ ಒಳಗಡೆ ಇರುವಂಥ ಒಂದು ರೋಬೋಟ್ ಇವರು ಹೆಂಗೆ ಕೈನ ಆಡಿಸು ಅಂತ ಮೌಸ್ ಆಡಿಸ್ತಾರೋ ಹಾಗೆ ಅಲ್ಲಿ ಆಪರೇಷನ್ ಮಾಡ್ತಾ ಇರುವಂಥ ರೋಬೋಟ್ ತನ್ನ ಕೈಯನ್ನು ಆಡಿಸ್ತಾ ಸರ್ಜರಿ ಮಾಡುತ್ತೆ. ಇದು ಒಂದು ಪರಿಕಲ್ಪನೆ. ಇದು ಇಷ್ಟು ಸುಲಭವಾದಂತಹ ಒಂದು ವಿಧಾನ ಅಲ್ಲ, ಆದರೆ ನಾನು ಅದು ಅರ್ಥ ಆಗಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ಸೊ ಅಲ್ಲೆಲ್ಲೋ ಕೂತಂತಹ ಒಬ್ಬ ಶಸ್ತ್ರಚಿಕಿತ್ಸಕ ಕಂಪ್ಯೂಟರ್ ಮೂಲಕ ಒಂದು ರೋಬೋಟ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡೋದಕ್ಕೆ ಸಾಧ್ಯ. ಅದು ಇವಾಗಿನ ತಂತ್ರಜ್ಞಾನದ ಪ್ರಕಾರ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಒಬ್ಬ ಸರ್ಜನ್ ಯುರೋಪ್ ಖಂಡದಲ್ಲೋ ಅಮೆರಿಕಾ ಖಂಡದಲ್ಲೋ ಇರುವಂಥ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಅದನ್ನು ನಾವು ಪೇಪರ್ನಲ್ಲಿ ಇವತ್ತು ಓದ್ತಾ ಇದ್ದೀವಿ. ಅದು ಇವತ್ತು ಸತ್ಯ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೇನು, ಇಲ್ಲಿ ನಾನು ಕೂತ್ಕೊಂಡು ದೂರದ ಯಾವುದೋ ಒಂದು ಯಂತ್ರವನ್ನು ನಾನು ಚಲಿಸ್ತಾ ಇದ್ದೀನಿ, ಆ ಯಂತ್ರ ನಾನು ಹೇಳಿದಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತು ಮನುಷ್ಯನಿಗೆ ಸಾಧ್ಯವಾಗಿದೆ, ಹೌದಲ್ವಾ? ಇದನ್ನು ನಾವು ವಿಸ್ತೃತವಾದಂತಹ ದೃಷ್ಟಿಕೋನದಿಂದ ನೋಡಿ ಜಗತ್ತಿಗೆ ಅದನ್ನು ಅನ್ವಯ ಮಾಡೋದಕ್ಕೆ ಸಾಧ್ಯವಾ ಅಂತ ಡಿ ವಿ ಜಿ ಅವರು ನಮ್ಮಲ್ಲಿ ಈ ವಿಚಾರವನ್ನು ಮುಂದಿಡ್ತಿದ್ದಾರೆ. ನಾವು ಸುತ್ತಮುತ್ತ ನೋಡುವಂತಹ ಎಲ್ಲ ಚರ ಲೀಲೆಗಳು ಏನೆಲ್ಲ ನಡೀತಾ ಇದೆಯೋ, ಯಾವುದೆಲ್ಲ ನಡೀತಾ ಇದೆಯೋ, ಹೇಗೆಲ್ಲ ನಡೀತಾ ಇದೆಯೋ, ಅದಕ್ಕೆ ಒಂದು ಚೈತನ್ಯ ಬೇಕು. ಆ ಚೈತನ್ಯವೇ ಜೀವ, ಜೀವವೇನಿಪ ಚೈತನ್ಯ. ಆ ಜೀವ ಅನ್ನುವಂಥದ್ದು ಎಲ್ಲಿಂದ ಬಂತು? ಪರಮಾತ್ಮನ ಒಂದು ಚೈತನ್ಯ, ಪರಮಾತ್ಮನ ಒಂದು ಶಕ್ತಿ ಪ್ರತಿಯೊಂದು ಚರ ವಸ್ತುವಿನಲ್ಲೂ ಕೂಡ ಜೀವವಾಗಿ ಪ್ರಕಟವಾಗ್ತಾ ಇದೆ. ಜೀವವಾಗಿ ಪ್ರಕಟವಾಗಿ ಅದು ತನ್ನ ಶಕ್ತಿಯನ್ನು ಮೆರೆಸ್ತಾ ಇದೆ. ಹೇಗೆ ಒಬ್ಬ ಸರ್ಜನ್ ಅಲ್ಲೆಲ್ಲೋ ಇರುವಂತಹ ರೋಬೋಟ್ನ ಕಂಟ್ರೋಲ್ ಮಾಡಬಲ್ಲನೋ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಲನೆಗಳನ್ನು ಕಂಟ್ರೋಲ್ ಮಾಡೋಂಥ ಅಥವಾ ಅದಕ್ಕೊಂದು ದಿಕ್ಕನ್ನು ಕೊಡೋಂಥ ಒಂದು ಮಾರ್ಗದರ್ಶನವನ್ನು ನೀಡೋಂಥ ಶಕ್ತಿ ಅದು ಎಲ್ಲ ಜೀವಿಗಳಲ್ಲಿ ಇದೆ. ಅದನ್ನು ಪರಸತ್ವ ಅಂತ ನಾವು ಕರಿತೀವಿ. ಹಿಂದಿನ ಮುಕ್ತಕದಲ್ಲೂ ಕೂಡ ಈ ಸತ್ವ ಅನ್ನೋಂಥ ಒಂದು ಪದವನ್ನು ನೋಡಿದ್ವಿ. ಯಾವತ್ತಿಗೂ ಸವೆಯದಂತಹ, ಯಾವಾಗಲೂ ನಿರಂತರವಾಗಿ ಇರೋಂತಹ ಒಂದು ಶಕ್ತಿ, ಆ ಸತ್ವ ಅದು ಎಲ್ಲರಲ್ಲೂ ಇದೆ. ಅದನ್ನು ಚಾಲನೆ ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ, ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದನ್ನು ನಾವು ಗಮನ ಇಟ್ಕೊಳ್ಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಗುವಿನ ಜೀವನಾಮೃತ ಎದೆಹಾಲು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನು ಬದುಕಿನುದ್ದಕ್ಕೂ ಸೇವಿಸುವ ಯಾವುದೇ ಆಹಾರಕ್ಕೂ ಸಿಗದಷ್ಟು ವೈಜ್ಞಾನಿಕ ಮಾನ್ಯತೆ ಒಂದು ಆಹಾರಕ್ಕಿದೆ. ಅದುವೇ ತಾಯಿಯ ಎದೆಹಾಲು. ಜನನದ ಕ್ಷಣದಿಂದಲೇ ಮಗುವಿಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಉಡುಗೊರೆ ಸ್ತನ್ಯಪಾನ. ಮನುಷ್ಯನ ಬದುಕಿನ ಮೊದಲ ಆಹಾರ, ಮೊದಲ ರೋಗ ನಿರೋಧಕ ಔಷಧಿ ಮತ್ತು ಮೊದಲ ಭಾವನಾತ್ಮಕ ಬಂಧನವೇ ತಾಯಿಯ ಎದೆಹಾಲು. ಆದರೆ ವಿಪರ್ಯಾಸವೆಂದರೆ ವಿಜ್ಞಾನ ಇಷ್ಟೊಂದು ಮುಂದುವರಿದಿರುವ ಈ ಕಾಲದಲ್ಲಿಯೂ ಸ್ತನ್ಯಪಾನದ ಕುರಿತ ತಪ್ಪು ಕಲ್ಪನೆಗಳು, ಉದ್ಯೋಗದ ಒತ್ತಡ ಮತ್ತು ಸಾಮಾಜಿಕ ನಿರ್ಲಕ್ಷ್ಯದಿಂದ ಅನೇಕ ಮಕ್ಕಳು ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದಲೇ ಪ್ರತಿ ವರ್ಷ August 1-7 ಆಚರಿಸುವ ವಿಶ್ವ ಸ್ತನ್ಯಪಾನ ಸಪ್ತಾಹ ಕೇವಲ ಆರೋಗ್ಯ ಕಾರ್ಯಕ್ರಮವಲ್ಲ, ಅದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ನಡೆಯುವ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ಆರೋಗ್ಯವಂತ ಸಮಾಜದ ಭವಿಷ್ಯವನ್ನು ಕಾಪಾಡುವ ಸಂಕಲ್ಪವಾಗಿದೆ. ಒಂದು ಕಾಲದಲ್ಲಿ ಸ್ತನ್ಯಪಾನವು ಮನೆಯ ಹಿರಿಯರಿಂದ ಕಿರಿಯರಿಗೆ ಸಹಜವಾಗಿ ವರ್ಗಾವಣೆಯಾಗುತ್ತಿದ್ದ ಜೀವನ ಜ್ಞಾನವಾಗಿತ್ತು. ಆದರೆ ಇಂದು ಮಾಹಿತಿ ಹೆಚ್ಚಾದಂತೆ ಗೊಂದಲವು ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳು, ಜಾಹೀರಾತುಗಳು ಮತ್ತು ಮಾರುಕಟ್ಟೆಯ ಪ್ರಭಾವವು ಅನೇಕ ತಾಯಂದಿರಲ್ಲಿ ಎದೆಹಾಲು ಸಾಕಾಗುವುದಿಲ್ಲ ಎಂಬ ಅನಗತ್ಯ ಭಯವನ್ನು ಹುಟ್ಟಿಸುತ್ತಿವೆ. ಇದು ಆತಂಕಕಾರಿ ಬೆಳವಣಿಗೆ. ಹೆರಿಗೆಯಾದ ಮೊದಲ 1 ಗಂಟೆಯೊಳಗೆ ಮಗುವಿಗೆ ಎದೆಹಾಲು ಉಣಿಸುವುದು ವೈದ್ಯಕೀಯ ವಿಜ್ಞಾನದಲ್ಲಿ ಗೋಲ್ಡನ್ ಅವರ್ ಎಂದು ಕರೆಯಲ್ಪಡುತ್ತದೆ. ಈ ಸಮಯದಲ್ಲಿ ದೊರೆಯುವ ಮೊದಲ ಹಾಲು, ಅಂದರೆ ಕೊಲೆಸ್ಟ್ರಮ್ ಎಂದು ಕರೆಯಲ್ಪಡುವ ಹಳದಿ ಬಣ್ಣದ ಗಟ್ಟಿಯಾದ ಹಾಲು, ಮಗುವಿಗೆ ಪ್ರಕೃತಿಯ ನೀಡಿರುವ ಮೊದಲ ಲಸಿಕೆಯಾಗಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪ್ರತಿಕಾಯಗಳು, ಅಗತ್ಯ ಪೋಷಕಾಂಶಗಳು ಮತ್ತು ಬೆಳವಣಿಗೆಗೆ ಬೇಕಾದ ಜೈವಿಕ ಅಂಶಗಳು ಸಮೃದ್ಧವಾಗಿರುತ್ತವೆ. ದುರದೃಷ್ಟವಶಾತ್ ಇಂದಿಗೂ ಕೆಲವು ಕುಟುಂಬಗಳಲ್ಲಿ ಮಗುವಿಗೆ ಈ ಹಾಲು ಒಳ್ಳೆಯದಲ್ಲ ಎಂಬ ಮೂಢನಂಬಿಕೆ ಜೀವಂತವಾಗಿದೆ. ಇದರ ಪರಿಣಾಮವಾಗಿ ಮಗುವಿನ ಅತ್ಯಮೂಲ್ಯ ಆಹಾರವೇ ವ್ಯರ್ಥವಾಗುತ್ತದೆ. ಈ ಹಾಲನ್ನು ವ್ಯರ್ಥ ಮಾಡುವುದು ಎಂದರೆ ಮಗುವಿನ ಮೊದಲ ರೋಗ ನಿರೋಧಕ ಶಕ್ತಿಯನ್ನೇ ಕಸಿದುಕೊಂಡಂತಾಗುತ್ತದೆ. ಆರೋಗ್ಯ ಕ್ಷೇತ್ರದ ಮುಂದೆ ಇರುವ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಸ್ಪಷ್ಟವಾಗಿ ಹೇಳುವಂತೆ ಮಗುವಿಗೆ ಮೊದಲ 6 ಕೇವಲ ತಾಯಿಯ ಎದೆಹಾಲನ್ನೇ ನೀಡಬೇಕು. ನೀರು, ಜೇನುತುಪ್ಪ, ಸಕ್ಕರೆ ನೀರು ಅಥವಾ ಯಾವುದೇ ಪರ್ಯಾಯ ಆಹಾರದ ಅಗತ್ಯವಿಲ್ಲ. 6 ನಂತರ ಪೂರಕ ಆಹಾರ ಆರಂಭಿಸಿದರೂ 2 ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸುವುದು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅತ್ಯುತ್ತಮ. ಸ್ತನ್ಯಪಾನವು ಕೇವಲ ಹಸಿವು ನೀಗಿಸುವುದಷ್ಟೇ ಅಲ್ಲ, ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಸಾರ, ನ್ಯುಮೋನಿಯಾ, ಕಿವಿ ಸೋಂಕು, ಅಲರ್ಜಿ, ಅಪೌಷ್ಟಿಕತೆ ಮೊದಲಾದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದೀರ್ಘಾವಧಿಯಲ್ಲಿ ಮಧುಮೇಹ, ಸ್ಥೂಲಕಾಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಮೆದುಳಿನ ಬೆಳವಣಿಗೆ, ಕಲಿಕೆಯ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಮೇಲೂ ಎದೆಹಾಲಿನ ಪರಿಣಾಮ ಮಹತ್ವದ್ದಾಗಿದೆ. ಸ್ತನ್ಯಪಾನವು ಮಗುವಿಗೆ ಮಾತ್ರವಲ್ಲ, ಹೆರಿಗೆಯ ನಂತರ ಗರ್ಭಕೋಶವು ಬೇಗ ಸಹಜ ಸ್ಥಿತಿಗೆ ಮರಳಲು ಇದು ನೆರವಾಗುತ್ತದೆ. ರಕ್ತಸ್ರಾವ ಕಡಿಮೆಯಾಗುತ್ತದೆ. ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತದೆ. ಹೆರಿಗೆಯ ನಂತರದ ಖಿನ್ನತೆಯನ್ನು ನಿಯಂತ್ರಿಸಲು

ಸ್ತನ್ಯಪಾನ ನೆರವಾಗುತ್ತದೆ ಎಂಬುದನ್ನು ಹಲವು ಅಧ್ಯಯನಗಳು ಸೂಚಿಸಿವೆ. ಮಗುವಿನೊಂದಿಗೆ ತಾಯಿಯ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲು ಸ್ತನ್ಯಪಾನವೇ ಮೊದಲ ಸೇತುವೆಯಾಗಿದೆ. ಮಗುವನ್ನು ತಬ್ಬಿಕೊಂಡು ಹಾಲುಣಿಸುವ ಆ ಕ್ಷಣಗಳಲ್ಲಿ ಪ್ರೀತಿ, ಭದ್ರತೆ ಮತ್ತು ವಿಶ್ವಾಸ ಒಡಮೂಡುತ್ತದೆ. ಆದರೆ ಇಷ್ಟೆಲ್ಲ ಪ್ರಯೋಜನಗಳಿದ್ದರೂ ಏಕೆ ಸ್ತನ್ಯಪಾನದ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿಲ್ಲ? ಆರೋಗ್ಯ ಇಲಾಖೆಗಳು, ಆಸ್ಪತ್ರೆಗಳು ಮತ್ತು ವೈದ್ಯರು ಇಷ್ಟೊಂದು ಜಾಗೃತಿ ಮೂಡಿಸುತ್ತಿದ್ದರು ಏಕೆ ಅನೇಕ ತಾಯಂದಿರು ಸ್ತನ್ಯಪಾನವನ್ನು ಬೇಗ ನಿಲ್ಲಿಸುತ್ತಾರೆ? ಉತ್ತರ ಸಮಾಜದ ರಚನೆಯಲ್ಲಿಯೇ ಅಡಗಿದೆ. ಹೆರಿಗೆ ರಜೆ ಮುಗಿದ ತಕ್ಷಣ ಉದ್ಯೋಗಕ್ಕೆ ಮರಳಬೇಕಾದ ಮಹಿಳೆಯರು ಕೆಲಸದ ಸ್ಥಳಗಳಲ್ಲಿ ಹಾಲುಣಿಸುವ ಕೊಠಡಿಗಳ ಕೊರತೆ, ಹಾಲು ಸಂಗ್ರಹಿಸುವ ಕುರಿತು ಅರಿವಿನ ಅಭಾವ, ಕುಟುಂಬದ ಬೆಂಬಲದ ಕೊರತೆ, ಇವೆಲ್ಲವೂ ಸ್ತನ್ಯಪಾನಕ್ಕೆ ಅಡ್ಡಿಯಾಗುತ್ತಿವೆ. ಮುಖ್ಯವಾಗಿ ಸ್ತನ್ಯಪಾನವನ್ನು ಕೇವಲ ತಾಯಿಯ ವೈಯಕ್ತಿಕ ಹೊಣೆಯೆಂದು ನೋಡುವ ಮನೋಭಾವ ಬದಲಾಗಬೇಕು. ಇಂದು ಶಿಶು ಆಹಾರ ಉತ್ಪಾದಿಸುವ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಅತ್ಯಾಧುನಿಕ ಪೋಷಕಾಂಶಗಳ ಹೆಸರಿನಲ್ಲಿ ಮಾರುಕಟ್ಟೆಗೆ ತರುತ್ತಿವೆ. ಆದರೆ ಯಾವುದೇ ಹಾಲಿನ ಪುಡಿಯು ತಾಯಿಯ ಎದೆ ಹಾಲಿಗೆ ಸಮಾನವಾಗಲಾರದು. ವೈದ್ಯಕೀಯ ಕಾರಣವಿಲ್ಲದೆ ಪರ್ಯಾಯ ಆಹಾರವನ್ನು ಆಯ್ಕೆ ಮಾಡುವುದು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸಮಂಜಸವಲ್ಲ. ಅಲ್ಲದೆ ವೈದ್ಯರ ಸಲಹೆ ಇಲ್ಲದೆ ಶಿಶು ಆಹಾರದ ಪರ್ಯಾಯಗಳನ್ನು ಬಳಸುವುದು ಮಗುವಿನ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮವನ್ನು ಬೀರಬಹುದು. ಇತ್ತೀಚಿನ ದಿನಗಳಲ್ಲಿ ಸಿಸೇರಿಯಲ್ ಹೆರಿಗೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಶಸ್ತ್ರಚಿಕಿತ್ಸೆಯ ನಂತರ ತಾಯಿಗೆ ಆಗುವ ನೋವು ಮತ್ತು ಆಯಾಸದಿಂದ ಕೆಲವೊಮ್ಮೆ ಸ್ತನ್ಯಪಾನ ವಿಳಂಬವಾಗುತ್ತದೆ. ಆದರೆ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ಸೂಕ್ತ ನೆರವು ನೀಡಿದರೆ ಈ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು. ಮಗು ಹುಟ್ಟಿದ ತಕ್ಷಣ ತಾಯಿಯ ಮಡಿಲು ಎಂಬ ಪರಿಕಲ್ಪನೆ ಪ್ರತಿಯೊಂದು ಆಸ್ಪತ್ರೆಯ ಸಂಸ್ಕೃತಿಯಾಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಸ್ತನ್ಯಪಾನದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಆದರೂ ಇನ್ನು ಅನೇಕ ಕಡೆಗಳಲ್ಲಿ ಹೆರಿಗೆಯ ನಂತರ ಜೇನುತುಪ್ಪ, ಅರಿಶಿನ ನೀರು ಅಥವಾ ಸಕ್ಕರೆ ನೀರನ್ನು ಮೊದಲ ಆಹಾರವಾಗಿ ನೀಡುವ ಪದ್ಧತಿ ಮುಂದುವರಿದಿದೆ. ಇಂತಹ ಆಚರಣೆಗಳು ಮಗುವಿನ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು. ಇಂದಿನ ಆರೋಗ್ಯ ಕಾಳಜಿ ಯುಗದಲ್ಲಿ ಪೌಷ್ಟಿಕತೆಯ ಕೊರತೆ, ಸೋಂಕುಗಳು ಮತ್ತು ಶಿಶುಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಸ್ತನ್ಯಪಾನಕ್ಕಿಂತ ಪರಿಣಾಮಕಾರಿ ಹಾಗೂ ಕಡಿಮೆ ವೆಚ್ಚದ ಮಾರ್ಗ ಇನ್ನೊಂದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಗುವಿನ ಜೀವನಾಮೃತ ಎದೆಹಾಲು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಗುವಿನ ಜೀವನಾಮೃತ ಎದೆ ಹಾಲು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕರು ವಿಜಯ ಶಿಕ್ಷಣ ಮಹಾವಿದ್ಯಾಲಯ ಪಾಂಡವಪುರ ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ನಾನು ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಒಬ್ಬರು ಅಲ್ಲೂರಿ ಸೀತಾರಾಮರಾಜು, ಮತ್ತೊಬ್ಬರು ಕನಕಲತಾ ಬರುವ ಅವರು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಆಗಸ್ಟ್ 15, 2026 79 ವರ್ಷಗಳು ತುಂಬಿ ಈಗ 80ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಅನೇಕ ಮಹಾನ್ ನಾಯಕರುಗಳ ತ್ಯಾಗದ ಫಲ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಆ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಹೆಸರನ್ನು ಹೇಳುವಾಗ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ಕಿತ್ತೂರ್ ರಾಣಿ ಚೆನ್ನಮ್ಮ, ಹೀಗೆ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ನಾವು ಹೇಳ್ತೇವೆ ಅಷ್ಟೇ. ಆದರೆ ಕೆಲವೊಂದು ಮಹಾನ್ ನಾಯಕರುಗಳ ತ್ಯಾಗವನ್ನು ನಾವು ಮರೆತೇ ಬಿಟ್ಟಿರ್ತೀವಿ. ಅಂತಹವರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಸಾಹಸ, ತ್ಯಾಗ, ದೇಶ ಪ್ರೇಮದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಬಯಸುತ್ತೇನೆ. ಅಲ್ಲೂರಿ ಸೀತಾರಾಮರಾಜರವರು ಜನಿಸಿದ್ದು ಜುಲೈ 4, 1897 ವಿಶಾಖಪಟ್ಟಣ ಜಿಲ್ಲೆಯ ಪಾಂಡ್ರಂಗಿ ಎಂಬ ಗ್ರಾಮದಲ್ಲಿ ಜನಿಸಿದವರು. ರಾಜುವಿನ ತಂದೆ ಅಲ್ಲೂರಿ ವೆಂಕಟರಾಮರಾಜು, ತಾಯಿ ಸೂರ್ಯನಾರಾಯಣಮ್ಮ. ಸೀತಾರಾಮರಾಜು ಅವರ ತಂದೆ ಆಗಿನ ಬ್ರಿಟಿಷ್ ಆಳ್ವಿಕೆಯ ಸರ್ಕಾರದಲ್ಲಿ ರಾಜಮಂಡ್ರಿ ಸೆರೆಮನೆಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೂರಿ ಸೀತಾರಾಮರಾಜು ಬಾಲ್ಯದಿಂದಲೇ ತಮ್ಮ ತಂದೆಯನ್ನ ಆತ್ಮಗೌರವ, ಪರೋಪಕಾರ ಮುಂತಾದ ಗುಣಗಳನ್ನು ಕಲಿತಿದ್ರು. ಪುಟ್ಟ ಬಾಲಕನಾಗಿದ್ದಾಗ ಇವರು ಒಮ್ಮೆ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದಕ್ಕೆ ತಮ್ಮ ತಂದೆಯಿಂದ ಪೆಟ್ಟು ತಿಂದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳಿಗೆ ನಮಸ್ಕಾರವನ್ನು ಮಾಡಬಾರದು ಎಂದು ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದ್ರು. ದೇಶವನ್ನು ಆಕ್ರಮಿಸಿ ಆಡಳಿತ ನಡೆಸುವ ಆಂಗ್ಲರು ನಮ್ಮ ಶತ್ರುಗಳು ಎಂಬುದನ್ನು ಅರ್ತಿದ್ರು. ಇವರ ತಂದೆ ವೆಂಕಟರಾಮರಾಜು ಮಹಾ ದೇಶಭಕ್ತರಾಗಿದ್ದರು. ಮಗನಿಗೆ ದೇಶಭಕ್ತಿಯ ಮೊದಲ ಪಾಠ ಅವರಿಂದಲೇ ನಡೀತು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಸೀತಾರಾಮರಾಜು ನಂತರ ತಂದೆಯ ಊರಾದಂಥ ಭೀಮಾವರಂ ಸಮೀಪದ ಮೊಗೊಳ್ಳು ಗ್ರಾಮದಲ್ಲಿ ಚಿಕ್ಕಪ್ಪನಾದ ರಾಮಚಂದ್ರರಾಜು ಎಂಬುವರ ಆಶ್ರಯದಲ್ಲಿ ಬೆಳೆಯಬೇಕಾಗಿ ಬಂತು. ಚಿಕ್ಕಪ್ಪ ಪಶ್ಚಿಮ ಗೋದಾವರಿ ಜಿಲ್ಲೆಯ ನರಸಾಪುರದಲ್ಲಿ ತಹಶೀಲ್ದಾರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸೀತಾರಾಮರಾಜುವಿಗೆ ಆರ್ಥಿಕವಾಗಿ ನೆರವು ಕೂಡ ಅವರಿಂದ ಸಿಗ್ತಾ ಇತ್ತು. ಕಾಲೇಜು ಶಿಕ್ಷಣಕ್ಕಾಗಿ ತಾಯಿಯ ತವರೂರಾದಂಥ ವಿಶಾಖಪಟ್ಟಣಕ್ಕೆ ಬಂದ ಈತ ಅಲ್ಲಿ AVN ಕಾಲೇಜ್ಗೆ ದಾಖಲಾದರು. 1912 ಮತ್ತು 1913 ವೇಳೆಗೆ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥ ರಾಜು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪಣ ತೊಟ್ಟರು. ತಂದೆ ಕಲಿಸಿದಂಥ ದೇಶಭಕ್ತಿ ಏನಂತಂದರೆ, ಅಲ್ಲೂರಿ ಸೀತಾರಾಮರಾಜು ತಂದೆ ದೇಶಭಕ್ತ ಆಗಿದ್ದರಿಂದ ಮಗನಿಗೆ ದೇಶ ಪ್ರೇಮದ ಪಾಠ ಹೇಳಿಕೊಡ್ತಾ ಬೆಳೆಸಿದರು. ಇವರೊಮ್ಮೆ ಪುಟ್ಟ ಬಾಲಕನಾಗಿದ್ದಾಗ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದನ್ನು ನೋಡಿದ ಅವರ ತಂದೆ ಮಗನಿಗೆ ಏಟು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಂಗ್ಲರಿಗೆ ಸಲಾಂ ಹೇಳಬಾರದು ಎಂದು ಹೇಳಿದರು. ಈಗ ಚಿಕ್ಕ ಪ್ರಾಯದಲ್ಲಿಯೇ ಬ್ರಿಟಿಷರ ವಿರುದ್ಧ ದ್ವೇಷದ ಮನೋಭಾವವನ್ನು ಇವರಲ್ಲಿ ಮೂಡಿಸಿ ದೇಶ ಪ್ರೇಮವನ್ನು ಬೆಳೆಸಿದರು. ಅಲ್ಲೂರಿ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಕಾಲೇಜು ಶಿಕ್ಷಣದ ಮೂಲಕ ದೇಶ ಪರ್ಯಟನೆ ತೊಡಗಿದಾಗ ಅವರಿಗೆ ಅನೇಕ ಕ್ರಾಂತಿಕಾರಿ ನಾಯಕರ ಪರಿಚಯವಾಯಿತು. ಹೀಗಾಗಿ ದೇಶ ಪರ್ಯಟನೆ ಮುಗಿಸಿ ಹಿಂತಿರುಗಿ ಅವರು ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿದರು. ಇದರ ಜೊತೆಗೆ ಧಾರ್ಮಿಕ ಪ್ರವೃತ್ತಿ ಹುಟ್ಟಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂಬ ಇಚ್ಛೆ ಪ್ರಬಲವಾಗಿತ್ತು. ತಾನು ಸನ್ಯಾಶ್ರಮ ಸ್ವೀಕರಿಸಿ ತನ್ನ ಜೀವನವನ್ನು ದೇಶ ಸೇವೆ, ಜನಸೇವೆಗಳಲ್ಲಿ ತೊಡಗಿಸಿಕೋಬೇಕೆಂದು ಪ್ರತಿಜ್ಞೆ ಮಾಡಿದರು. ಈ ದೇಶ, ಅದರ ಸಂಸ್ಕೃತಿ ಇವುಗಳ ಕುರಿತು ಮತ್ತಷ್ಟು ಅರಿಯಲು ಶ್ರೇಷ್ಠ ಗ್ರಂಥಗಳ ಅಧ್ಯಯನ ಮಾಡಿದರು. ಬಿಲ್ವಿದ್ಯೆ, ಕುದುರೆ ಸವಾರಿಗಳಲ್ಲಿ ಪ್ರವೀಣರಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ಅರಣ್ಯ ವಿರುದ್ಧ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ವಿರೋಧಿಸಿ ಅಲ್ಲೂರಿ ಕಾನೂನು ಹೋರಾಟಕ್ಕೆ ಸಿದ್ಧರಾದರು. ಬ್ರಿಟಿಷರ ವಿರುದ್ಧದ ಪ್ರತಿಭಟಿಸುವ ಸಲುವಾಗಿ ಆದಿವಾಸಿಗಳನ್ನು ಸಂಘಟಿಸಿ ಹೋರಾಟ ನಡೆಸಿದರು. ಈ ಕಾರಣದಿಂದಾಗಿ ಮಾನ್ಯಂ ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಸಿದಂಥ ಕೋಯ ಹಾಗೂ ಚೆಂಚು ಗುಡ್ಡಗಾಡು ಜನಾಂಗದವರ ಆರಾಧ್ಯತೆಯನ್ನು ಅನಿಸ್ಕೊಂಡ್ರು. ಈ ಜನಾಂಗದಲ್ಲಿ ಬೇರು ಬಿಟ್ಟಿದ್ದಂಥ ನರಬಲಿ ಪದ್ಧತಿ, ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದ್ದಲ್ಲದೆ ಈ ಜನಾಂಗವನ್ನು ಮದ್ಯದ ದಾಸ್ಯದಿಂದ ಮುಕ್ತಿಗೊಳಿಸಿದರು. ಆದಿವಾಸಿಗಳ ಮೇಲೆ ಆಂಗ್ಲರು ಮಾಡುತ್ತಿದ್ದ ದಬ್ಬಾಳಿಕೆಯ ವಿರುದ್ಧ ಸಿಡಿದಿದ್ದರು.

ಆದಿವಾಸಿಗಳ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಗೆರಿಲ್ಲಾ ಮಾದರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನ ಸಂಪೂರ್ಣ ವಶಪಡಿಸ್ಕೊಂಡ್ರು. ಇವರ ಮೇಲೆ ದಾಳಿಗೆ ಅರಣ್ಯಕ್ಕೆ ಬಂದಂಥ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಬ್ರಿಟಿಷರ ಪಾಲಿಗೆ ಸಿಂಹಸ್ವಪ್ನವಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ವಿರುದ್ಧ ಜಾರಿಗೆ ತಂದ 1882 ಅರಣ್ಯ ಕಾಯ್ದೆಯ ಕಾನೂನು ಆತನ ಹೋರಾಟಕ್ಕೆ ವೇದಿಕೆಯಾಯಿತು. ಬ್ರಿಟಿಷರ ವಿರುದ್ಧ ಪ್ರತಿಭಟಿಸುವ ಸಲುವಾಗಿ ಶಿಕ್ಷಣ ತೊರೆದು ಆದಿವಾಸಿಗಳನ್ನು ಸಂಘಟಿಸುವುದರ ಮೂಲಕ ಅವರ ಪರ ಹೋರಾಟಕ್ಕೆ ರಾಜು ಇಳಿದರು. ಅರಣ್ಯ ಕಾಯ್ದೆಯ ಪ್ರಕಾರ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಆದಿವಾಸಿಗಳು ಮತ್ತು ಪೋಡುಗಳನ್ನು ಅಂದರೆ ಹಳ್ಳಿಗಳನ್ನು ಬಿಟ್ಟು ಬೇರೊಂದೆಡೆಗೆ ವಲಸೆ ಹೋಗಬಾರದು. ಇದು ಆದಿವಾಸಿಗಳ ಸಹಜ ಬದುಕಿನ ಮೇಲೆ ನಿಯಂತ್ರಣ ಹೇರುವ ಕಾನೂನಾಗಿತ್ತು. ಕೃಷಿ ಚಟುವಟಿಕೆ ಮತ್ತು ಪ್ರಾಣಿ ಬೇಟೆ ಅರಣ್ಯದ ಕಿರು ಉತ್ಪನ್ನಗಳನ್ನು ನಂಬಿ ಬದುಕುತ್ತಿದ್ದ ಈ ಜನ ಬೇಸಾಯಕ್ಕಾಗಿ ಬೇರೆಡೆ ಹೋಗುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ಅವರು ಒಂದು ಪ್ರದೇಶದಲ್ಲಿ ಒಮ್ಮೆ ಬೆಳೆ ತೆಗೆದ ನಂತರ ಭೂಮಿಯನ್ನು ಹಲವಾರು ವರ್ಷಗಳ ಕಾಲ ಹಾಗೆಯೇ ಬಿಡುವುದು ವಾಡಿಕೆಯಾಗಿತ್ತು. ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿಸರ್ಗಕ್ಕೆ ಎರವಾಗುವ ರೀತಿ ಇದ್ದ ಅವರ ದೇಶಿ ಜ್ಞಾನ ಆದಿವಾಸಿಗಳ ಬದುಕಿನೊಳಗೆ ಪರಂಪರಾನುಗತವಾಗಿ ಬೆಳೆದು ಬಂದಿತ್ತು. ಅಕ್ಷರ ಲೋಕದಿಂದ ವಂಚಿತರಾಗಿ ನಾಗರಿಕತೆಯಿಂದ ದೂರವಾಗಿದ್ದ ಚಂಚು ಬುಡಕಟ್ಟು ಜನರ ಪರವಾಗಿ ಅಲ್ಲೂರಿ ಸೀತಾರಾಮರಾಜು ನಡೆಸಿದ ಹೋರಾಟ ಇದೆಯಲ್ಲ, ಅದು ರಂಪಾ ದಂಗೆ ಅಂತ ಆಂಧ್ರದ ಇತಿಹಾಸದಲ್ಲಿ ದಾಖಲಾಗಿ ಉಳ್ಕೊಳ್ತು. ಈ ಬೆಳವಣಿಗೆಯಿಂದ ವಿಚಲಿತವಾದಂಥ ಬ್ರಿಟಿಷ್ ಸರ್ಕಾರ ಹೇಗಾದರೂ ಮಾಡಿ ಇವರನ್ನು ಸೋಲಿಸಬೇಕು ಅಂತಂದು ಪಣ ತೊಡ್ತು. 1922 ಗುಡ್ಡಗಾಡು ಪ್ರದೇಶದಲ್ಲಿ ಹೋರಾಡಿ ಅನುಭವ ಇದ್ದಂಥ ಅಸ್ಸಾಂ ರೈಫಲ್ ಸೇನೆಯನ್ನು ಆಂಧ್ರಕ್ಕೆ ಕರೆಸ್ಕೊಳ್ತು. ಸೇನೆಯು ಬಸ್ತಾರ್ ಪ್ರದೇಶದ ಗಡಿಭಾಗದ ಅರಣ್ಯಕ್ಕೆ ಆಗಮಿಸಿದಾಗ ಅರಣ್ಯದಲ್ಲಿ ಭೂಗತನಾಗಿದ್ದುಕೊಂಡು ಹೋರಾಟ ನಡೆಸುತ್ತಿದ್ದ ಸೀತಾರಾಮರಾಜುವನ್ನು 1924 ಆಂಧ್ರದ ಪೊಲೀಸ್ ಪಡೆ ಸೆರೆಹಿಡಿಯಿತು. ಸೀತಾರಾಮರಾಜುವನ್ನು ಮರವೊಂದಕ್ಕೆ ಕಟ್ಟಿಹಾಕಿ ಅವರೊಬ್ಬ ದರೋಡೆಕೋರನಿಂದ ನಿಂದಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸೀತಾರಾಮರಾಜು ಮೋಸದಿಂದ ಭಾರತವನ್ನು ಕೊಳ್ಳೆಹೊಡೆಯುತ್ತಿರುವ ನೀವು ದರೋಡೆಕೋರರು ಎಂದು ಅಬ್ಬರಿಸಿದರು. ಕೊನೆಗೆ ಮೇಜರ್ ಗಡಾಲ್ ಅವರನ್ನು ಕೊಲ್ಲಲು ಆಜ್ಞಾನ ಮಾಡ್ತಾನೆ. ಸೀತಾರಾಮರಾಜು ಹೇಳ್ತಾರೆ, ನೀವು ಒಬ್ಬ ರಾಜವನ್ನು ಕೊಲ್ಲಬಹುದು, ಆದರೆ ನಮ್ಮ ಭಾರತ ಮಾತೆ ಬಂಜೆಯಲ್ಲ. ಅವಳ ರತ್ನ ಗರ್ಭದಲ್ಲಿ ಕೋಟ್ಯಂತರ ರಾಜುಗಳು ಹುಟ್ಟಿ ನಿಮ್ಮ ಹುಟ್ಟಡಗಿಸುತ್ತಾರೆ. ಒಂದಲ್ಲ ಒಂದು ದಿನ ನೀವು ಇಲ್ಲಿಂದ ತೆರಳಲೇಬೇಕಾಗುತ್ತದೆ ಎಂದು ಗುಡುಗಿದ್ರು. ಕೊನೆಗೆ ಅವರನ್ನು 7 1924 ಕುಯ್ಯೂರಿನಲ್ಲಿ ಅಮಾನುಷವಾಗಿ ಗುಂಡಿಕ್ಕಿ ಅವರನ್ನು ಕೊಲ್ಲಲಾಗ

ಆದಿವಾಸಿಗಳ ಮತ್ತು ಉತ್ತರ ತೆಲಂಗಾಣದ ಜನರ ಬಾಯಲ್ಲಿ ಮಾನ್ಯಂ ಈರುಡು ಅರಣ್ಯದ ನಾಯಕ ಎಂದು ಕರೆಸಿಕೊಳ್ಳುವ ಈ ಹುತಾತ್ಮರ ಬಗ್ಗೆ ಸ್ವಾತಂತ್ರ್ಯ ನಂತರ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ರಾಜ್ಯಗಳ ಗಡಿಗೆ ಹೊಂದಿಕೊಂಡಂತೆ ಇರುವ ಅರಣ್ಯ ಪ್ರದೇಶಕ್ಕೆ ಅಲ್ಲೂರಿ ಸೀತಾರಾಮರಾಜು ಅರಣ್ಯ ವಲಯ ಅಂತ ಘೋಷಣೆಯನ್ನು ಮಾಡಿ ಗೌರವವನ್ನು ಕೊಟ್ಟಿದೆ. ವಿಶಾಖಪಟ್ಟಣ ನಗರದ ಕಡಲತಡಿಯ ರಸ್ತೆಗೆ, ಆ ಬೀಚ್ ರೋಡ್ಗೆ ಸೀತಾರಾಮರಾಜುನ ಹೆಸರನ್ನು ಇಟ್ಟು ಅವರ ಪ್ರತಿಭೆಯನ್ನು ಸಹ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾರತ ಸರ್ಕಾರ 1997 ಅಲ್ಲೂರು ಸೀತಾರಾಮರಾಜು ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಅಂಚೆ ಚೀಟಿಯನ್ನು ಕೂಡ ಹೊರತತ್ತು. ಸೀತಾರಾಮರಾಜು ಇನ್ಯಾವ ದೇಶದಲ್ಲಾದರೂ ಜನಿಸಿದ್ರೆ ಇಲ್ಲಿಗಿಂತಲೂ ಹೆಚ್ಚು ಗೌರವ ಪಡೆಯುತ್ತಿದೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕಡೆ ಮಾತನಾಡ್ತಾರೆ. ಇಂಥ ಮಹಾನ್ ನಾಯಕನ ಬಗ್ಗೆ, ಅಪ್ರತಿಮ ನಾಯಕನ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ.

ಮತ್ತೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಅತ್ಯಂತ ಕಿರಿಯ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅಸ್ಸಾಂನ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ್ತ್ರಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಮುಂಚೂಣಿಯಲ್ಲಿದ್ದು ಬ್ರಿಟಿಷರ ಪೊಲೀಸರ ಗೋಲಿಬಾರ್ಗೆ ಬಲಿಯಾದ ಕೇವಲ 17 ವರ್ಷದ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟವು ಮುಖ್ಯವಾಗಿ ಪುರುಷರ ಅತ್ಯುನ್ನತ

ತ್ಯಾಗಗಳ ಬಗ್ಗೆ ಮಾತನಾಡುತ್ತದೆ. ಹೋರಾಟದ ಸಮಯದಲ್ಲಿ ಪುರುಷರನ್ನ ಬಂಧಿಸಿದಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಹೊರಬಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಭಾರತೀಯ ಇತಿಹಾಸವು ಹೆಚ್ಚಾಗಿ ಅರುಣಾ ಅಸಫಾಲಿ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಮತ್ತು ಇನ್ನೂ ಅನೇಕ ಮಹಿಳೆಯರ ಕೊಡುಗೆಗಳನ್ನು ಉಲ್ಲೇಖಿಸುತ್ತದೆ. ಆದಾಗ್ಯೂ ತನ್ನ ಹದಿಹರೆಯದಲ್ಲಿ ಹುತಾತ್ಮರಾದಂಥ ಕನಕಲ್ತಾ ಬರುವ ಮಾಡಿದ ತ್ಯಾಗದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ. ಕನಕಲ್ತಾ ಬರುವ ಅವರು December 22, 1924 ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯ ಗೋಹಕ್ಪುರ ಉಪವಿಭಾಗದ ಬರಂಗಾಬರಿ ಗ್ರಾಮದಲ್ಲಿ ಜನಿಸಿದಂಥವರು. ಅವರು ಕೃಷ್ಣಕಾಂತ ಬರುವ ಮತ್ತು ಕೊರ್ಣೇಶ್ವರಿ ಬರುವಾಗೆ ಜನಿಸಿದರು. ಅವರ ಪೂರ್ವಜರು ಹಿಂದಿನ ಅಹೋಮ್ ರಾಜ್ಯದ ದೋಲಖರಿಯ ಬರುವ ರಾಜ್ಯಕ್ಕೆ ಸೇರಿದವರು. ಅವರ ತಂದೆ ರೈತರಾಗಿದ್ದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬರಂಗ್ಬರಿ ಶಾಲೆಯಿಂದ ಪಡೆದರು. ಅವರು 5ನೇ ವಯಸ್ಸಿನಲ್ಲಿ ಅನಾಥರಾದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜೀವನ ಮತ್ತು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡರು. ಬಹುಶಃ ಅವಳ ಅಸಹಾಯಕ ಸ್ಥಿತಿಯಿಂದಾಗಿ ಅವರು ಬಾಲ್ಯದಿಂದಲೂ ಜವಾಬ್ದಾರಿಯುತ ಮನಸ್ಸನ್ನು ಹೊಂದಿದ್ದರು ಮತ್ತು ಆ ಮನಸ್ಸು ನಂತರ ರಾಷ್ಟ್ರದ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಲು ಪ್ರೇರೇಪಿಸಿತು. ಹೀಗಾಗಿ ಕನಕಲ್ತಾ ಬರುವ ಅವರಿಗೆ ದೇಶ ಸೇವೆ ಮಾಡುವ, ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಅವಕಾಶ ಸಿಕ್ತು. 17ನೇ ವಯಸ್ಸಿನಲ್ಲೇ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಪ್ರೇರೇಪಿಸಲ್ಪಟ್ಟರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಅವರಿಗೆ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಅವರು ಮೃತ್ಯು ಬಹಿನಿಯನ್ನು ಸೇರಿದರು ಮತ್ತು ಬಹಿನಿಯ ಮಹಿಳಾ ಕಾರ್ಯಕರ್ತರ ನಾಯಕಿಯಾಗಲು ಕೂಡ ಅವರು ನೇಮಕವನ್ನು ಗೊಂಡರು. ಕನಕಲತಾ ಬರುವ ಅಸ್ಸಾಂನ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಪ್ರೇರಿತರಾಗಿ 17 ವರ್ಷದ ಕನಕಲತಾ ಚಳವಳಿಗೆ ಸೇರಿದರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅಪ್ರಾಪ್ತ ವಯಸ್ಕರಾಗಿದ್ದ ಕಾರಣ ಅವರಿಗೆ ಸೇರಲು ಅವಕಾಶ ಇರಲಿಲ್ಲ ಮತ್ತು ಅವರ ಕನಸು ಕೂಡ ನನಸಾಗಲಿಲ್ಲ. 18 ವರ್ಷ ತುಂಬುವ ಮೊದಲೇ ಅವರು ವೃತ್ತಿಭಗಿನಿ ಮಹಿಳಾ ಪಡೆಗೆ ನಾಯಕಿಯಾಗಿ ನೇಮಕಗೊಂಡರು. 5 ವರ್ಷ ಚಿಕ್ಕ ವಯಸ್ಸಿನಲ್ಲಿ ತಾಯಿ ತೀರಿಕೊಂಡಾಗ ಅವರು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರು. ತಾಯಿಯ ಮರಣದ ನಂತರ ಅವಳ ತಂದೆ ಮರುಮದುವೆಯಾದರು. ಆದರೆ ಅವರು 13 ವರ್ಷದೊಳಿದ್ದಾಗ ಅವರ ತಂದೆಯೂ ಕೂಡ ನಿಧನರಾದರು. ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ತನ್ನ ಒಡಹುಟ್ಟಿದವರನ್ನು ನೋಡಿಕೊಳ್ಳಲು ಅವರು 3ನೇ ತರಗತಿಯನ್ನು ತಲುಪಿದ ನಂತರ ಶಾಲೆಯನ್ನು ಬಿಟ್ಟರು. ಹೀಗೆ ಅಸ್ಸಾಂನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಿದ್ದು ಅಂದರೆ 1919 ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ಆನಂತರ ಸ್ವಾತಂತ್ರ್ಯ ಚಳವಳಿಯ ಉತ್ಸಾಹವು ದೇಶದಾದ್ಯಂತ ಹರಡಿತು ಮತ್ತು 1921 ಸ್ವಾತಂತ್ರ್ಯ ಚಳವಳಿಯು ಕೂಡ ಹೊಸ ತಿರುವನ್ನು ಪಡ್ಕೊಳ್ತು. ಬ್ರಿಟಿಷರು ಸ್ವರಾಜ್ಯವನ್ನು ನೀಡುವಂತೆ ಮನವೊಲಿಸಲು ದೇಶದಾದ್ಯಂತ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಈ ರಾಷ್ಟ್ರೀಯ ಆಕ್ರೋಶ ಕಾಡುಗಿರಿನಂತ ಎಲ್ಲ ಕಡೆ ಹರಡ್ತು. ಜನರ ಹೃದಯಗಳಲ್ಲಿ ದೇಶಭಕ್ತಿ ಉಕ್ಕುವಂತೆ ಮಾಡ್ತು. ಕಿಡಿಗಳು ಅಸ್ಸಾಂನ್ನು ತಲುಪ್ತು. ಈ ಚಳುವಳಿ ಬ್ರಿಟಿಷ್ನರೊಂದಿಗೆ ಅಸಹಕಾರಕ್ಕೆ ಕಾರಣ ಕೂಡ ಆಯಿತು. 1942 ಸ್ವಾತಂತ್ರ್ಯ ಚಳುವಳಿಯ ಚಟುವಟಿಕೆಗಳ ಪರಾಕಾಷ್ಠತೆಯನ್ನು ತಲುಪ್ತು ಮತ್ತು ಗಾಂಧೀಜಿಯವರು ಕೂಡ ಮಾಡು ಇಲ್ಲವೇ ಮಡಿ ಎಂಬ ಕರೆಯೊಂದಿಗೆ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಕೂಡ ಪ್ರಾರಂಭಿಸಿದರು. ಈ ರಾಷ್ಟ್ರೀಯ ಕ್ರಾಂತಿಯ ದೇಶಭಕ್ತಿಯ ಅಲೆಗಳು ಅಸ್ಸಾಂನಲ್ಲಿಯೂ ಅನುಭವಿಸ್ತು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ವ್ಯಾಪಕ ಪ್ರತಿಭಟನೆ ಕೂಡ ಎಲ್ಲ ಕಡೆ ನಡೆದವು. ಅಸ್ಸಾಂನಲ್ಲಿ ಬ್ರಿಟಿಷರ ವಿರುದ್ಧದ ಚಳವಳಿ ಶಾಂತಿಯುತ ರೀತಿಯಲ್ಲಿ ಪ್ರಾರಂಭವಾಯಿತು. ಆದರೆ ಅಸ್ಸಾಂನ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಯಿತು ಮತ್ತು ಜನರ ಮೇಲೆ ಬ್ರಿಟಿಷರ ದೌರ್ಜನ್ಯಗಳು ಹೆಚ್ಚಾದವು. ಇದು ಕಾಂಗ್ರೆಸ್ನ ಆತ್ಮಹತ್ಯಾ ದಳವನ್ನು ಸಂಘಟಿಸಲು ಕಾರಣವಾಯಿತು. ಇದು ರೈಲು ಹೊಳೆಗಳನ್ನು ಅಳಿ ತಪ್ಪಿಸೋದು ಮತ್ತು ಸುಡೋದು, ಸೇನಾ ಹೊರಠಾಣೆಗಳ ಮೇಲೆ ದಾಳಿ ಮಾಡುವುದು ಮತ್ತು ಸಂವಹನ ಮಾರ್ಗಗಳನ್ನು ಕಡಿತಗೊಳಿಸುವಂಥ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿತು. ಸ್ಥಳೀಯ ಕಾಂಗ್ರೆಸ್ ಸಮಿತಿಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಕುಶಾಲ್ ಕೊನ್ವಾರ್ ಗಾಂಧಿಯವರು ಕೂಡ ಪ್ರಸ್ತಾಪಿಸಿದ ಅಹಿಂಸೆಯ ಕಟ್ಟ ನಂಬಿಕೆಯುಳ್ಳವರಾಗಿದ್ದರು. ರೈಲು ಹಳಿ ತಪ್ಪಿಸಿ ಅನೇಕ ಬ್ರಿಟಿಷ್ ಸೈನಿಕರನ್ನು ಕೊಂದಿದ್ದರು. ಬ್ರಿಟಿಷರು ಇವರ ಮೇಲೆ ಸುಳ್ಳು ಆರೋಪ ಹೊರಿಸಿದರು. ಕುಶಾಲ್ ಕೊನ್ವಾರ್ ಅವರ ಹುತಾತ್ಮತೆಯ ನಂತರ ಅವಿಭಜಿತ ದರ್ರಾಂಗ್ ಜಿಲ್ಲೆಯ ಗೋಪುರ್ ವಿಭಾಗದ ಕ್ರಾಂತಿಕಾರಿ ಶಿಬಿರ ಕೂಡ 20 September 1942 ಜ್ಯೋತಿ ಪ್ರಸಾದ್ ಅಗರ್ವಾಲ ಅವರ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡಿತು.
ಒಂದು ಕಡೆ

ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಸ್ವಾತಂತ್ರ್ಯ ಹೋರಾಟಗಾರ ಅಂತಹ ಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಕನಕಲತಾ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೃತ್ಯು ಭಗಿನಿ ಸದಸ್ಯರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದ್ರು. ಕನಕಲತಾ ಅವರೇ ಕೂಡ ಅದರೊಂದು ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡ್ರು. ಅವರೇ ಕೂಡ ರಾಷ್ಟ್ರಧ್ವಜವನ್ನು ಕೂಡ ಇಟ್ಟುಕೊಂಡು ಮುಂಚೂಣಿಯಲ್ಲಿದ್ದರು. ಮುಂದೆ ಹೋಗಬೇಡಿ ಅಥವಾ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಮುಂದೆ ಹೋದರೆ ಗುಂಡು ಹಾರಿಸುವುದಾಗಿ ಅಧಿಕಾರಿ ಬೆದರಿಕೆಯನ್ನು ಕೂಡ ಹಾಕಿದರು. ಅವಳು ಅವನಿಗೆ ತನ್ನ ಕರ್ತವ್ಯವನ್ನು ಮಾಡಲು ಹೇಳಿದಳು ಮತ್ತು ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸಿದಾಗಿ ಹೇಳಿದರು. ಅವಳ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು. ಆದರೆ ಅವಳು ತನ್ನ ಹದಿಹರೆಯದಲ್ಲಿ ತೋರಿದ ಶೌರ್ಯ ಮತ್ತು ಧೈರ್ಯ ಅವಳ ಅನೇಕರಿಗೆ ಸ್ಫೂರ್ತಿಯಾಗಿರುತ್ತಾರೆ. ಎಚ್ಚರಿಕೆಯಿಂದ ವಿಚಲಿತರಾಗದೆ ಮೆರವಣಿಗೆ ಮುಂದುವರಿಯಿತು ಮತ್ತು ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಿದರು. ನಾಯಕಿಯಾಗಿ ಕನಕಲತಾ ಧ್ವಜವನ್ನು ಹಿಡಿದಿದ್ರು. ಅವರಿಗೆ ಗುಂಡು ಹಾರಿಸಲಾಯಿತು ಮತ್ತು ಗುಂಪಿನ ಮತ್ತೊಬ್ಬ ಸದಸ್ಯ ಆಗಿದ್ದಂಥ ಮುಕುಂದ ಕಾಕೋಟಿ ಅವರಿಂದ ಅದನ್ನು ಕಸಿದುಕೊಳ್ಳುವವರಿಗೂ ಕೂಡ ಧ್ವಜ ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಳುತ್ತಾ ಧ್ವಜವನ್ನು ಹಿಡಿದಿದ್ರು. ಕನಕಲತಾ ಮತ್ತು ಮುಕುಂದ ಇಬ್ಬರು ಕೂಡ ಪೊಲೀಸರ ಗುಂಡಿನ ದಾಳಿಗೆ ಬಲಿಯಾದರು.

ಅವನ ಸರ್ವೋಚ್ಚ ತ್ಯಾಗ ವ್ಯರ್ಥ ಆಗಲಿಲ್ಲ. ಅಂತಿಮವಾಗಿ ಆ ಪೊಲೀಸ್ ಠಾಣೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸ್ವಾತಂತ್ರ್ಯ ಚಳವಳಿಗೆ ಹೆಚ್ಚಿನ ಇಂಧನವನ್ನು ತುಂಬಿದಾಗಾಯಿತು. ಇದರಿಂದ ಮೃತ್ಯು ವಾಹಿನಿಯ ಈ ಧೀರ ಕೃತ್ಯವು ಭಾರತದ ಸಿಂಹಾಸವನ್ನು ಉರುಳಿಸುವ ಮತ್ತು ದೇಶದ ಮೇಲಿನ ಇಂಗ್ಲೆಂಡ್ನ ಹಿಡಿತವನ್ನು ಮತ್ತಷ್ಟು ದುರ್ಬಲಗೊಳಿಸುವ ದೃಢ ಸಂಕಲ್ಪವನ್ನು ಬಲಪಡಿಸಿತು. ಅಂತಿಮವಾಗಿ ದೇಶವು August 15, 1947 ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ 1997 ನಿಯೋಜಿಸಲಾದ ಭಾರತೀಯ ಕರಾವಳಿ ಕಾವಲು ಪಡೆಯ ಫಾಸ್ಟ್ ಪೆಟ್ರೋಲ್ ಅಡಗಿಗೆ ಕನಕಲತಾ ಬರುವ ಅವರ ಹೆಸರಿಡಲಾಗಿದೆ. ಅವರ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು. ಆದರೆ ಅವರು ತಮ್ಮ ಹದಿಹರೆಯದಲ್ಲಿ ಪ್ರದರ್ಶಿಸಿದ ಶೌರ್ಯ ಮತ್ತು ಧೈರ್ಯದ ಮೂಲಕ ಅವರು ಅನೇಕರಿಗೆ ಸ್ಫೂರ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಉಳ್ಕೊಳ್ತಾರೆ. ನಿರ್ದೇಶಕ ಚಂದ್ರಮುದೋಯ್ ಅವರ ಚಿತ್ರ ಯಫಾಪುಲಿಲ್ ಮತ್ತು ಯಫಾಕ್ಟೋರಿಲ್ನಲ್ಲಿ ಅವರ ಕಥೆಯನ್ನು ಪುನಃ ಹೇಳಲಾಗಿದೆ. ಈ ಚಿತ್ರದ ಹಿಂದಿ ಆವೃತ್ತಿ ಪುರಬ್ ಕಿ ಆವಾಜನ್ನು ಸಹ ಹೆಚ್ಚಿನ ಪ್ರೇಕ್ಷಕರು ತಲುಪುವಂತೆ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಇವರ ಈ ಸಾಹಸಕ್ಕಾಗಿ ಅವರನ್ನು ಬೀರಬಾಲ ಮತ್ತು ಅಸ್ಸಾಂನ ಅತ್ಯಂತ ಕಿರಿಯ ಹುತಾತ್ಮ ಎಂದು ಕೂಡ ಕರೀತಾರೆ. ಬ್ರಿಟಿಷ್ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಧ್ವಜ ಹಿಡಿದು ಮುನ್ನಡೆದಾಗ ಪೊಲೀಸರು ಗುಂಡು ಹಾರಿಸಿ ಗುಂಡೇಟಿಕೆ ಬಲಿಯಾಗಿ ಧ್ವಜವನ್ನು ಕೆಳಗೆ ಬೀಳಲು ಬಿಡದೆ 1942 ಅಸ್ಸಾಂನ ಗೋಪುರ ಪೊಲೀಸ್ ಠಾಣೆಯ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಲು ಮುಂದಾದಂಥ ಮೆರವಣಿಗೆ ನೇತೃತ್ವ ವಹಿಸಿಕೊಂಡು ದಿಟ್ಟ ಹೋರಾಟವನ್ನು ಮಾಡಿದಂಥ ಧೀರ ಮಹಿಳೆ ಕನಕಲತಾ ಬರುವ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ಗಮನಿಸೋದಾದರೆ ಫಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬರುವ ಅಸ್ಸಾಂನ ಗೋಪುರ್ ವಿಭಾಗದ ಯುವಕರ ಗುಂಪುಗಳನ್ನ ಒಳಗೊಂಡಂಥ ಮೃತ್ಯು ಬಹಿನಿ ಎಂಬ ಡೆತ್ ಸ್ಕ್ವಾಡನ್ನು ಸೇರಿಕೊಂಡಿದ್ದರು. September 20, 1942 ಬಹಿನಿ ಸ್ಥಳೀಯ ಪೊಲೀಸ್ ಠಾಣೆಯ ಮೇಲೆ ರಾಷ್ಟ್ರೀಯತಾವಾದ ಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡ್ತಾರೆ. ಬರುವ ನಿರಾಯುಧ ಗ್ರಾಮಸ್ಥರ ಮೆರವಣಿಗೆಯನ್ನು ಮುನ್ನಡೆಸಿದರು. ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಅವರು ನೇತೃತ್ವದ ಪೊಲೀಸರು ತಮ್ಮ ಯೋಜನೆಯನ್ನು ಮುಂದುವರಿಸಿದರೆ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಎಚ್ಚರಿಕೆಯ ನಂತರವೂ ಮೆರವಣಿಗೆ ಮುಂದುವರಿಯುತ್ತಲೇ ಇತ್ತು. ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿದರು. ಬರುವಾಗ ಗುಂಡು ಹಾರಿಸಲಾಯಿತು ಮತ್ತು ಅವರು ಹೊತ್ತಿದ್ದ ಧ್ವಜವನ್ನು ಕೂಡ ಮುಕುಂದ ಕಾಕೋಟಿ ಎತ್ಕೊಂಡ್ರು. ಅವರ ಮೇಲೂ ಕೂಡ ಗುಂಡನ್ನು ಹಾರಿಸಲಾಯಿತು. ಪೊಲೀಸ್ ಠಾಣೆಯಲ್ಲಿ ಬರುವ ಮತ್ತು ಕಾಕೋಟಿ ಇಬ್ಬರೂ ಕೂಡ ಕೊಲ್ಲಲ್ಪಟ್ಟರು. ಬರುವ ಸಾಯುವ ಸಮಯದಲ್ಲಿ ಅವರಿಗೆ ಕೇವಲ 17 ವಯಸ್ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥವಾಗಿ ಅವರ 2011 ಗೌರಿಪುರದಲ್ಲಿ ಅವರ ಜೀವಗಾತ್ರದ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ ಮತ್ತು ಅನೇಕ ಸಿನಿಮಾಗಳಲ್ಲೂ ಕೂಡ ಇವರ ಜೀವನ ಚರಿತ್ರೆಯನ್ನು ಕೂಡ ಚಿತ್ರಿಸಿದ್ದಾರೆ. ಇಂತಹ ಒಬ್ಬ ಮಹಾನ್ ನಾಯಕಿಯ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡುವ ಅವಕಾಶ ಕೊಟ್ಟಂಥ ಜನದ

ಕೇಳುಗರೇ, ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರ್ ಅವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಒಂಟೆಗಳು ವಿಶಿಷ್ಟವಾಗಿ ಕಾಣುವ ಜೀವಿಯಾಗಿದ್ದು ಇವುಗಳ ಉಪ್ಪುಗಳಿಂದ ಸುಲಭವಾಗಿ ಗುರುತಿಸಬಹುದು. ಇವು ಆಫ್ರಿಕಾ ಮತ್ತು ಏಷ್ಯಾದ ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಒಂಟೆಯಲ್ಲಿ 2 ವಿಧಗಳಿವೆ. ಡ್ರೋಮೆಡರಿ, ಇದು ಒಂದು ಹುಬ್ಬನ್ನು ಹೊಂದಿದೆ, ಮತ್ತು ಬ್ಯಾಕ್ಟೀರಿಯನ್, ಇದು 2 ಉಬ್ಬುಗಳನ್ನು ಹೊಂದಿದೆ. ಅರೇಬಿಯನ್ ಒಂಟೆ ಎಂದು ಕರೆಯಲ್ಪಡುವ ಡ್ರೋಮೆಡರಿ ಉತ್ತರ ಆಫ್ರಿಕಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಕಾಣಬಹುದು. ಬ್ಯಾಕ್ಟೀರಿಯನ್ ಒಂಟೆಗಳನ್ನು ಮಧ್ಯ ಏಷ್ಯಾದಲ್ಲಿ ಕಾಣಬಹುದು. ನಮ್ಮ ಭಾರತದ ರಾಜಸ್ಥಾನ, ಹರಿಯಾಣ, ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಒಂಟೆಗಳಿದ್ದು ಅತಿ ಹೆಚ್ಚು ಒಂಟೆಗಳನ್ನು ರಾಜಸ್ಥಾನದಲ್ಲಿ ಕಾಣಬಹುದು. ಒಂಟೆಗಳು 2.13 ಮೀಟರ್ ಅಂದರೆ 7 ಅಡಿ ಎತ್ತರವನ್ನು

ಹೊಂದಿದ್ದು 680 ಕಿಲೋಗ್ರಾಂನಷ್ಟು ತೂಕವಿರುತ್ತವೆ. ಇವು ವಿಶೇಷವಾಗಿ ಮರುಭೂಮಿಯ ಜೀವನಕ್ಕೆ ಹೊಂದಿಕೊಳ್ಳುತ್ತವೆ. ಇವುಗಳ ಕಣ್ಣುಗಳು 3 ಕಣ್ಣು ರೆಪ್ಪೆಗಳನ್ನು ಹೊಂದಿದ್ದು 2 ಸಾಲುಗಳ ರೆಪ್ಪೆ ಕೂದಲುಗಳನ್ನು ಹೊಂದಿವೆ. ಇವು ಕಣ್ಣುಗಳಿಗೆ ಮರಳನ್ನು ಪ್ರವೇಶಿಸದಂತೆ ತಡೆಯತೊಡಗುತ್ತವೆ. ಒಂಟೆಯ ಕಿವಿಗಳು ತುಪ್ಪಳದಿಂದ ಕೂಡಿರುತ್ತವೆ. ಕೂದಲುಗಳು ತಮ್ಮ ಕಿವಿಗಳಿಂದ ಮರಳು ಮತ್ತು ಧೂಳನ್ನು ದೂರವಿಡುತ್ತವೆ. ಕಿವಿ ಮತ್ತು ಕಣ್ಣುಗಳ ಹೊರತಾಗಿ ಇವುಗಳ ಮೂಗಿನ ಹೊಳ್ಳೆಗಳು 2 ಉಸಿರಾಟದ ನಡುವೆ ಮುಚ್ಚುವ ಮೂಲಕ ಮರಳನ್ನು ಪ್ರವೇಶಿಸದಂತೆ ತಡೆಯತೊಡಗುತ್ತದೆ. ಒಂಟೆಗಳು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪಾದಗಳ ಕಾರಣದಿಂದಾಗಿ ಮರಳಿನಾದ್ಯಂತ ಸುಲಭವಾಗಿ ಚಲಿಸುತ್ತವೆ. ಒಂಟೆಗಳ ಪಾದವು 2 ಕಾಲ್ಬೆರಳುಗಳನ್ನು ಒಳಗೊಂಡಿರುತ್ತವೆ. ಪಾದವು ನೆಲವನ್ನು ಮುಟ್ಟಿದಾಗ ಕಾಲ್ಬೆರಳುಗಳು ಹರಡುತ್ತವೆ ಮತ್ತು ಮಣ್ಣಿನಲ್ಲಿ ಕಾಲುಗಳು ಮುಳುಗುವುದನ್ನು ತಡೆಯುತ್ತದೆ. ಒಂಟೆಗಳು ಹೆಚ್ಚಾಗಿ ತಮ್ಮ ಉಬ್ಬುಗಳಿಗೆ ಪ್ರಸಿದ್ಧವಾಗಿವೆ. ಉಬ್ಬುಗಳು ಅಂದರೆ ಹಂಪ್ಗಳು ನೀರನ್ನು ಸಂಗ್ರಹಿಸುತ್ತವೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ. ಆದರೆ ಇವು ವಾಸ್ತವವಾಗಿ ಕೊಬ್ಬನ್ನು ಸಂಗ್ರಹಿಸುತ್ತವೆ. ಇತರೆ ಆಹಾರ ಮೂಲಗಳು ಲಭ್ಯವಿದ್ದಾಗ ಒಂಟೆಗಳು ಉಬ್ಬುಗಳಲ್ಲಿ ಅಂದರೆ ಹಂಪ್ಗಳಲ್ಲಿ ಇರುವ ಕೊಬ್ಬನ್ನು ಶಕ್ತಿಯ ಮೂಲವಾಗಿ ಬಳಸುತ್ತವೆ. ಒಂಟೆಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಇತರೆ ಮಾರ್ಗಗಳನ್ನು ಹೊಂದಿವೆ. ಒಂಟೆ ಆಹಾರ ಮತ್ತು ನೀರಿಲ್ಲದೆ ದೀರ್ಘಕಾಲ ಬದುಕಬಲ್ಲದು. ಹೆಚ್ಚಿನ ಸಸ್ತನಿಗಳು ತಮ್ಮ ದೇಹದ ನೀರನ್ನು 15%ನಷ್ಟು ಕಳೆದುಕೊಂಡರೆ ಸಾಯುತ್ತದೆ. ಅಂದರೆ ನಿರ್ಜಲೀಕರಣದ ನೀರಿನ ನಿರ್ಣಾಯಕ ನಷ್ಟವನ್ನು ನಿರ್ಜಲೀಕರಣ ಎಂದು ಕರೆಯಲಾಗುತ್ತದೆ. ಆದರೆ ಒಂಟೆಗಳು ಡಿಹೈಡ್ರೇಷನ್ಗೊಳ್ಳದೆ 20-25%ರಷ್ಟು ನೀರನ್ನು ಕಳೆದುಕೊಳ್ಳಬಹುದು. ನೀರನ್ನು ಕುಡಿಯುವಾಗ ಸಾಧ್ಯವಾದಷ್ಟು ನೀರನ್ನು ಕುಡಿಯುತ್ತವೆ. ಇವು ಏಕಕಾಲದಲ್ಲಿ 151 ಲೀಟರ್ನಷ್ಟು ನೀರು ಕುಡಿಯಬಹುದು. ಇವುಗಳ ದೇಹದ ಉಷ್ಣತೆಯು 34-40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಅಂದರೆ ಹಗಲಿನಲ್ಲಿ ಇರುತ್ತದೆ. ತಾಪಮಾನವು 41 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ಇವು ಬೆವರಲು ಪ್ರಾರಂಭಿಸುತ್ತವೆ. ಒಂಟೆಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವುಗಳ ದಪ್ಪ ತುಟಿಗಳು ಮುಳ್ಳಿನ ಸಸ್ಯಗಳಂತಹ ಗಿಡಗಳನ್ನು ತಿನ್ನಲು ಅನುವು ಮಾಡಿಕೊಡುತ್ತವೆ. ಒಂಟೆಯ ಹಾಲು ಕಬ್ಬಿಣ, ವಿಟಮಿನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಮತ್ತು ಇದು ಹಸುವಿನ ಹಾಲಿಗಿಂತ ಆರೋಗ್ಯವಾಗಿದೆ, ಏಕೆಂದರೆ ಇದು ಕಡಿಮೆ ಕೊಬ್ಬನ್ನು ಹೊಂದಿರುತ್ತದೆ. ಒಂಟೆಗಳು ಗಂಟೆಗೆ 64 ಕಿಲೋಮೀಟರ್ಗಳಷ್ಟು ಓಡಬಲ್ಲವು. ಇವುಗಳನ್ನು ಕೆರಳಿಸಿದಾಗ ತಮ್ಮ ಹೊಟ್ಟೆಯಿಂದ ಹಸಿರು ಪದಾರ್ಥವನ್ನು ಉಗುಳುವುದು ಅಲ್ಲದೆ ತಮ್ಮ ಆತ್ಮರಕ್ಷಣೆಗಾಗಿ ಎದುರಾಳಿಯನ್ನು ಒದೆಯಲು ಎಲ್ಲ 4 ಕಾಲುಗಳನ್ನು ಬಳಸತೊಡಗುತ್ತದೆ. ಒಂಟೆ ತನ್ನ ದೇಹದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಉಳಿಸಿಕೊಳ್ಳುತ್ತವೆ. ಆದ್ದರಿಂದ ಇವು ಸ್ಥಿರಪುಟ್ಟ ದಟ್ಟವಾದ ಮೂತ್ರವನ್ನು ಮತ್ತು ಒಣಗಿದ ಮಲವನ್ನು ಉತ್ಪಾದಿಸುತ್ತದೆ. ಇವುಗಳ ಮಲವನ್ನು ಇಂಧನವಾಗಿ ಬಳಸುತ್ತಾರೆ. ಒಂಟೆಗಳನ್ನು ಹಿಂದೆ ಹಲವಾರು ಯುದ್ಧಗಳಲ್ಲಿ ವಿಶೇಷವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಬಳಸಲಾಗುತ್ತಿತ್ತು, ಏಕೆಂದರೆ ಇವು ನೀರು ಮತ್ತು ಆಹಾರವಿಲ್ಲದೆ ದೂರದವರೆಗೆ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತವೆ. ಇವುಗಳಿಗೆ ವಯಸ್ಸಾದಾಗ ಅಥವಾ ದುರ್ಬಲವಾದಾಗ ಇದರ ಮಾಂಸವನ್ನು ಆಹಾರಕ್ಕಾಗಿ ಮತ್ತು ತುಪ್ಪಳವನ್ನು ಬಟ್ಟೆಗಾಗಿ ಬಳಸಲಾಗುತ್ತದೆ. ಒಂಟೆಯಲ್ಲಿ ಗರ್ಭಧಾರಣೆಯು ಆಹಾರದ ಲಭ್ಯತೆಯನ್ನು ಅವಲಂಬಿಸಿ 9-14 ತಿಂಗಳವರೆಗೆ ಇರುತ್ತದೆ. ಇವು ಒಂದು ಮರಿಗೆ ಜನ್ಮ ನೀಡುತ್ತವೆ ಮತ್ತು ಮರಿಯು ಹುಟ್ಟಿದ ಕೆಲ ಗಂಟೆಗಳ ನಂತರ ಓಡಬಲ್ಲದು. ಒಂಟೆಗಳು ಗುಂಪುಗಳಲ್ಲಿ ಒಟ್ಟಾಗಿ ಇರಲು ಇಷ್ಟಪಡುತ್ತವೆ. ಈ ಗುಂಪನ್ನು ಹಿಂಡು ಎಂದು ಕರೆಯುತ್ತಾರೆ. ಪ್ರಬಲ ಗಂಡು ಒಂಟೆಯು ಈ ಹಿಂಡನ್ನು ಮುನ್ನಡೆಸುತ್ತದೆ. ಆದರೆ ಇತರೆ ಅನೇಕ ಗಂಡು ಒಂಟೆಗಳು ತಮ್ಮದೇ ಆದ ಗುಂಪುಗಳನ್ನು ಹೊಂದಿರುತ್ತವೆ. ಇದನ್ನು ಬ್ಯಾಚುಲರ್ ಹಿಂಡು ಎಂದು ಕರೆಯುತ್ತಾರೆ. ಒಂಟೆಗಳು ತುಂಬಾ ಸಾಮಾಜಿಕವಾಗಿರುತ್ತವೆ ಮತ್ತು ಪರಸ್ಪರದ ಮುಖದಲ್ಲಿ ಬೀಸುವ ಮೂಲಕ ಪರಸ್ಪರ ಶುಭಾಶಯ ಕೋರಲು ಇಷ್ಟಪಡುತ್ತವೆ. ಒಂಟೆಗಳು ಅನೇಕ ಶಬ್ದದೊಂದಿಗೆ ಪರಸ್ಪರ ಸಂವಹನ ನಡೆಸುತ್ತವೆ. ಒಂಟೆಗಳು 40-50 ವರ್ಷಗಳವರೆಗೆ ಬದುಕಬಲ್ಲವು. ಮಾನವರು 1000 ವರ್ಷಗಳಿಂದ ಗಂಟೆಗಳನ್ನು ಸಾರಿಗೆ ಸಾಧನವಾಗಿ ಬಳಸುತ್ತಿದ್ದಾರೆ. ನ್ಯಾಷನಲ್ ಜಿಯೋಗ್ರಾಫಿಕ್ಸ್ ಪ್ರಕಾರ ಇವು ತಮ್ಮ ಬೆನ್ನಿನ ಮೇಲೆ 170-270 ಕಿಲೋಗ್ರಾಂನಷ್ಟು ಸಾಮಾನುಗಳ ಹೊರೆಯನ್ನು ಹೊತ್ತು ಮರುಭೂಮಿಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬಲ್ಲವು. ಆದುದರಿಂದ ಇವುಗಳಿಗೆ ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ದೇಶೀಯ ಒಂಟೆಗಳು ಸಾಮಾನ್ಯವಾಗಿ ಮಾಂಸ, ಹಾಲು ಮತ್ತು ಚರ್ಮ ಅಥವಾ ಉಣ್ಣೆ ಉತ್ಪನ್ನಗಳಿಗಾಗಿ ಮುಖ್ಯ ಮೂಲಗಳಾಗಿವೆ. ಕಾಡು ಬ್ಯಾಕ್ಟೀರಿಯನ್ ಒಂಟೆಯನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್
ಕನ್ಸರ್ವೇಷನ್ ಆಫ್ ನೇಚರ್ ಪ್ರಕಾರ ಅಳಿವಿನಂಚಿನಲ್ಲಿದೆ.

0: ಎಂದು ಪರಿಗಣಿಸಲಾಗಿದೆ ಮತ್ತು ಇದರ ಪ್ರಾಣಿ ಸಾಂದ್ರತೆಯು ಕಡಿಮೆಯಾಗುತ್ತಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಅಕಾಲಿಕ ಮಳೆಗೆ ಮಿಂಚು ಬಿರುಗು

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳುಪ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ರಾತ್ರಿ ಕಥೆಗಳು ಪುಸ್ತಕದಲ್ಲಿ ಬರುವಂತ ಕತೆ ಎಲ್ಲರೂ ಓದ್ಬೇಕ್ರಿ ಪುಸ್ತಕ. ಅದನ್ನ ಅದ್ಭುತವಾದ ಪುಸ್ತಕ ಅದು. ನವರಾತ್ರಿ ಕಥೆಗಳು ಎಷ್ಟು ಚಂದದ ಕಥೆಗಳು. ಅಲ್ಲೊಂದು ಊರು, ಊರಲ್ಲಿ ಒಂದು ಗುರುಕುಲ. ಗುರುಗಳ ಪ್ರೀತಿಯಿಂದ ಶಿಷ್ಯರು ನೋಡ್ಕೊಂಡು ಧ್ಯಾನ ಕೊಡ್ತಾ ಇದ್ರು. ಶಿಷ್ಯರಲ್ಲೆಲ್ಲ ಒಂದೇ ಮಟ್ಟದವ್ರು ಇರಲ್ಲ. ಕೆಲವು ಬುದ್ಧಿವಂತರಿದ್ರು, ಕೆಲವು ಸಾಧಾರಣರಿದ್ರು, ಕೆಲವು ಅಷ್ಟು ಬುದ್ಧಿವಂತರಿದ್ರು ವ್ಯವಹಾರದಲ್ಲಿ ಚತುರರಾಗಿದ್ರು. ಒಬ್ಬ ಮಾತ್ರ ಶುದ್ಧ ಬೆಪ್ಪ, ಏನೇನು ವ್ಯವಹಾರ ಇಲ್ಲ, ಜ್ಞಾನ ಇಲ್ಲ. ಅವನ ಬಗ್ಗೆ ಗುರುಗಳಿಗೆ ಬಹಳ ಚಿಂತೆ. ಭಾರಿ ಬರಗಾಲ ಬಂತು, ಜನಕ್ಕೆ ಊಟಕ್ಕೆ ಗತಿ ಇಲ್ದಂಗಾಯ್ತು. ಆಶ್ರಮಕ್ಕೆ ಯಾರು ದಾನ ಕೊಡ್ತಾರ್ರಿ? ಆಶ್ರಮ ಮುಚ್ಚೋ ಸ್ಥಿತಿಗೆ ಬಂತು. ಗುರುಗಳು ಎಲ್ಲರನ್ನೂ ಕರೆದ್ರು, ಕಣ್ಣೀರಿಟ್ರು. ಶಿಷ್ಯರೇ, ಆಶ್ರಮ ನಡೆಸೋಕೆ ಆಗ್ತಾ ಇಲ್ಲಪ್ಪ, ನನಗೆ ಮುಚ್ಚಿಬಿಡೋಣ. ನೀವು ಏನೇನು ಬೇಕು ಸಾಮಾನು ತೊಗೊಂಡು ಹೋಗ್ಬಿಡಿ, ಇಲ್ಲಿಂದ ನಾನು ಎಲ್ಲೋ ಹೋಗ್ಬಿಡ್ತೀನಿ ಅಂದರು. ಭಾಳ ದುಃಖ ಆಯ್ತು ಎಲ್ಲರೂ. ಪಾಪ, ಏನು ಮಾಡೋದು? ಇನ್ನು ಗುರುಗಳಿಗೆ ನಮಸ್ಕಾರ ಮಾಡಿದರು. ಏನೇನೋ ಕೊಟ್ಟರು ಸಾಮಾನು, ಏನು ತೊಗೊಂಡು ಹೋಗಿ, ನಿನಗೇನು ಬೇಕಂತ ತೊಗೊಂಡು ಹೋಗ್ರಪ್ಪ ಅಂತ ಬುದ್ಧಿವಂತರೆಲ್ಲ ತೊಗೊಂಡು ಹೋಗ್ಬಿಟ್ರು. ಈ ಪೆದ್ದ ಶಿಷ್ಯ ಇದ್ನಲ್ಲ, ಅವನಿಗೇನು ಉಳಿಲಿಲ್ಲ. ಅವ್ನು ಬೇಕು ಅಂತೂ ಗೊತ್ತಿಲ್ಲ, ಸುಮ್ಮನೆ ಗುರುಗಳ ಹತ್ರ ಕೂತ್ಕೊಂಬಿಟ್ಟ. ಗುರುಗಳೇ ಅವ್ನು ಕರೆದ್ರು, ಅಯ್ಯೋ ನಿನ್ನ ಕಡೆ ಕೊಡೋಕೆ ಏನೂ ಇಲ್ಲಲ್ಲ ಹುಡುಗ, ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲೋ, ಸುಮ್ಮನೆ ಕೂತಿದ್ಯಲ್ಲೋ ನೀನು. ಆಯ್ತು ಬಿಡು, ಇನ್ನೇನು ಮಾಡೋದು, ಇದೊಂದು ಕತ್ತೆ ಇದೆ, ಅದ್ರ ಮೇಲೆ ನಾವೆಲ್ಲ ಬಟ್ಟೆ ಹಾಕ್ಕೊಂಡು ಸಾಮಾನು ಹಾಕ್ಕೊಂಡು ಹೋಗ್ತಿದ್ವಿ, ತೊಗೊಂಡೋಗು, ಅದೇ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಏನಾದರೂ ಮಾಡಿ ಜೀವನ ಮಾಡ್ಕೊ ಅಂತ ಕಳಿಸ್ಬಿಟ್ರು. ಅವ್ರು ಹೋಗ್ಬಿಟ್ರು ಗುರುಗಳು. ಶಿಷ್ಯ ಕತ್ತೆ ಹೊಡ್ಕೊಂಡು ಹೊರಟ. ಅವನಿಗೆ ಊಟಕ್ಕಿಲ್ಲ, ಕತ್ತೆಗೇನು ಹಾಕ್ತಾನೆ ಪಾಪ. ನಡ್ಕೊಂಡು ಹೋಗ್ತಿದ್ದ, ಒಂದು ಊರಿನ ಹೊರಭಾಗ ಬಂದಾಗ ಕತ್ತೆ ಏನಾಯ್ತು ಪಾಪ, ಸತ್ತೋಯ್ತು. ಬಹಳ ದುಃಖ ಆಯ್ತು. ಗುರುಗಳ ಕೃಪೆ ಅದೊಂದೇ ಇತ್ತು ನನಗೆ, ಕತ್ತೆ ಸತ್ತೋಯ್ತೇ, ಅಯ್ಯೋ ಪಾಪ ಅಂದ. ಗುರುಗಳು ಕೊಟ್ಟಂತಹ ಕತ್ತೆ ಅಲ್ವಾ ಅದು? ಅಲ್ಲೇ ತಾನೇ ಒಬ್ಬನೇ ಅಗದು ಕತ್ತೆ ನೆಲದಲ್ಲಿ ಹೋಗುದು ಸಮಾಧಿ ಮಾಡಿದ. ಸಮಾಧಿ ಮೇಲೆ ಕಟ್ಟೆ ಕಟ್ಟಿದ. ದಿನಾಲು ಹೋಗಿ ಪೂಜೆ ಮಾಡೋ, ಹೋಗಿ ಹೂ ಹರ್ಕೊಂಬರೋನು, ಹೂ ತಂದು ಎಲ್ಲೇ ಹಾಕಿ ಪೂಜೆ ಮಾಡೋನು ಸಮಾಧಿಗೆ. ಮಾತಾಡಲ್ಲ, ಆದರೆ ಪೂಜೆ ಮಾತ್ರ ದಿನಾಲು ಮಾಡೋ, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋನು, ಆರತಿ ಮಾಡ್ತಿದ್ದ. ಊರಲ್ಲಿ ಜನ ನೋಡಿದ್ರು, ಸನ್ಯಾಸಿ ಇದ್ದಾನೆ ಇವನು, ಯಾವುದೋ ಸಮಾಧಿ ಪೂಜೆ ಮಾಡ್ತಾನೆ, ಯಾರು ದೊಡ್ಡವ್ರ ಸಮಾಧಿ ಇರಬೇಕಿದು, ಮಹಾನುಭಾವರ ಸಮಾಧಿ ಇರಬೇಕು ಅಂತ ಕಾಣಿಕೆ ಕೊಡೋಕೆ ಶುರು ಮಾಡಿದರು. ಹರಕೆ ಹೊತ್ತಲಂತೆ ಕೆಲವರು, ಹರಕೆ ಎಲ್ಲ ಈಡೇರಿಬಿಟ್ರುವಂತೆ, ಕೆಲವು ಕನಸು ಬಿತ್ತಂತೆ, ಆ ಸಮಾಧಿ ಸ್ಥಳದಿಂದ ನನಗೆ ಸ್ಫೂರ್ತಿ ಸಿಕ್ತು ಅಂತೇಳಿ ನೋಡಿ ಜನ ಮರಳೋ ಜಾತ್ರೆ ಮರಳೋ. ದೂರ ದೂರಿಂದ ಜನ ಬರೋಕೆ ಶುರು ಮಾಡಿದರು. ಓ, ಭಾಳ ಜಾಗೃತ ಸ್ಥಾನ, ಬೇಡ್ಕೊಂಡದ್ದೆಲ್ಲ ಆಗ್ಬಿಡತ್ತೆ ಅಂದರು. ಭಕ್ತರ ಸಂಖ್ಯೆ ಆಯಿತು. ಸಮಾಧಿಗೊಂದು ಸುಂದರವಾದಂಥ ಕಟ್ಟೆ ಕಟ್ಟಿದ್ರು. ಬೃಹತ್ ಮಂದಿರ ತೆರೆಯಾಯಿತು. ಭಕ್ತರು ಕೊಡೋಕೆ ನಿಂತ್ಕೊಂಡ್ರೆ ದೇವರಿಗೆ ತಡ್ಕೊಳೋಕ್ಕಾಗಲ್ಲ, ಅಷ್ಟಿರುತ್ತೆ. ಏನು ಭರ್ಜರಿ, ಮಠ ಬಂದ್ಬಿಡ್ತು. ಸಮಾಧಿ ನೋಡ್ಕೊಳ್ತಿದ್ದಂಥ ಗುರುಗಳಿದ್ದಾರಲ್ಲ, ಸಮೃದ್ಧ ಆಶ್ರಮ ಕಟ್ಟಿದ್ರು, ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ಬಿಡ್ತು. ಪ್ರಚಾರ ಎಲ್ಲ ಕಡೆಗೂ, ಯೋ ಜಾಗೃತ ಸ್ಥಳ, ಜಾಗೃತ ಸ್ಥಳ ಅಂತ ಆಗ್ಬಿಡ್ತು. ಈ ಪೆದ್ದ ಶಿಷ್ಯನ ಗುರುಗಳಿದ್ದರಲ್ಲ, ಊರೂರು ಅಡ್ಡಾಡ್ತಾ ಇದ್ರು ಪಾಪ ತಮ್ಮ ಹೊಟ್ಟೆ ಹೊರ್ಕೊಳ್ಳೋಕೆ. ಅವ್ರು ಯಾರೋ ಹೇಳಿದ್ರಂತೆ, ದೊಡ್ಡ ಜಾಗೃತ ಸ್ಥಳ ಬಂದಿದೆ ಸ್ವಾಮಿಯಲ್ಲಿ, ಹೋಗಿ ನಿಮಗೂ ನೆಲೆ ಆಗಬಹುದು ಅಂತ. ನೆಲೆ ಕಂಡುಕೊಳ್ಳೋ ಗುರುಗಳು ಇಲ್ಲಿ ಬಂದರು, ವೈಭವ ಕಂಡು ಬೆರಗಾದರು. ಎಷ್ಟು ಶಿಷ್ಯ ಕೋಟಿ, ಆ ಶ್ರದ್ಧೆ ಏನು, ಭಕ್ತಿ ಏನು, ಸಂಭ್ರಮ ಪಟ್ಟರು. ಅದು ಯಾವ ಮಹಾತ್ಮನ ಸಮಾಧಿನೋ, ತಾವು ಮೂರು ಸುತ್ತಾಕಿ ನಮಸ್ಕಾರ ಮಾಡಿದರು. ಸಾಯಂಕಾಲ ಸ್ವಾಮಿಗಳು, ಮಠದ ಸ್ವಾಮಿಗಳು ಮಂಗಳಾರತಿ ಮಾಡಬೇಕಲ್ವಾ ಸಮಾಧಿಗೆ, ಏನು ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ, ಗುರುಗಳು ಮಂಗಳಾರತಿ ಮಾಡೋ ದೃಶ್ಯ ನೋಡಬೇಕಲ್ಲ. ಇವರು ಗುರುಗಳು ಬಂದು ನಿಂತ್ಕೊಂಡ್ರು, ಯಾರು ಬಾ ಸ್ವಾಮಿಗಳವರು, ಯಾರು ಸಮಾಧಿ ಆರತಿ ಮಾಡ್ತಾರೆ ಅಂತ ಸಮಾಧಿಗೆ ಗುರುಗಳೊಂದು ಆರತಿ ಮಾಡಿದರು. ಇವ್ರು ನೋಡಿದ್ರು, ಎಲ್ಲ ಇವನ ನನ್ನ ಶಿಷ್ಯ, ಇವನು ಪೆದ್ದ ಶಿಷ್ಯ, ಇವನೇ ಗುರುವನ ಇಲ್ಲಿ ಅಂದ್ಕೊಂಡ್ರು. ಗುರುಗಳ ಶಿಷ್ಯನ ಗುರುತತ್ತು. ಆ ಶಿಷ್ಯ ಮಂಗಳಾರತಿ ಮಾಡಿ ತೆಳಗಿಟ್ಟು ನೋಡ್ತಾನೆ, ಗುರುಗಳಿದ್ದಾರೆ, ಅಯ್ಯೋ ಅಯ್ಯೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದ. ಪೆದ್ದ ಮನಸ್ಸು ಒಳ್ಳೆ ಮನುಷ್ಯ, ಒಂದು ಕಾಲು ಹಿಡ್ಕೊಂಬಿಟ್ಟ ಗಟ್ಟಿಯಾಗಿ, ಗುರುಗಳೇ ಬಂದ್ರಿ, ಭಾಳ ಒಳ್ಳೇದಾಯ್ತು, ನೀವೇ ನಡೆಸಿ ಆಶ್ರಮ, ನಾನು ನಡೆಸೋಕ್ಕಾಗಲ್ಲ, ನನಗೇನು ಗೊತ್ತಾಗಲ್ಲ ಅಂದ. ಒಳಗೆ ಕರ್ಕೊಂಡು ಹೋದ, ಊಟ ಮಾಡಿಸಿದ, ಗುರುಗಳಿಗೆ ಪೂಜೆ ಮಾಡಿದ, ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಆ ನಂತರ ಶಿಷ್ಯನ ಐಶ್ವರ್ಯ ಸಂಭ್ರಮ ನೋಡಿ ಆಶ್ಚರ್ಯಪಟ್ರು ಗುರುಗಳು. ಅಯ್ಯೋ ನೀನು ಭಾಳ ದಡ್ಡ ಅಂದ್ಕೊಂಡಿದ್ನಲ್ಲೋ ಮಾರಾಯ, ಅಂತೂ ನೀ ಒಬ್ಬ ಪವಾಡ ಪುರುಷನ ಬೆನ್ನ ಹತ್ತಿ ಉದ್ಧಾರ ಆದೆಯಪ್ಪ ನೀನು. ಆ ಯಾರ ಪವಾಡ ಪುರುಷ, ಅವನ ಸಮಾಧಿ ಇಷ್ಟೊಂದು ಜಾಗೃತ ಆಗಿದೆ ಅಂತ ಕೇಳಿದ್ರು ಗುರುಗಳು. ಶಿಷ್ಯ ಹೇಳಿದೆ, ಗುರುಗಳೇ ನನಗೆ ಯಾವ ಪವಾಡ ಪುರುಷನೂ ಸಿಗಲಿಲ್ಲ, ಆಶ್ರಮದಿಂದ ಹೊರಡುವಾಗ ನೀವು ನನಗೊಂದು ಕತ್ತೆ ಕೊಟ್ಟಿದ್ರು ನೆನಪಿದೆಯಾ, ಅದು ಸತ್ತೋಯ್ತು, ಆ ಸಮಾಧಿ ಕಟ್ಟದೆ ಮತ್ತಾವ ಗುರುಗಳಿಲ್ಲ, ಪವಾಡ ಪುರುಷರು ಇಲ್ಲ ಅಂದರು. ಗುರುಗಳು ಬಾಯಿನೇ ಮುಚ್ಚಲಿಲ್ಲಂತ. ಸ್ನೇಹಿತರೆ, ಸಮಾಧಿ ಒಳಗೇನಿದೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ನಿಮಗೆ ನಂಬಿಕೆ ಇದೆ ಅನ್ನೋದು ಮುಖ್ಯ. ಪವಾಡಗಳಾಗೋದು ಸಮಾಧಿ ಶಕ್ತಿಯಿಂದ ಬಹಳ ಅಲ್ಲ, ನಿಮ್ಮ ನಂಬಿಕೆಯಿಂದ, ಆ ನಂಬಿಕೆಯಿಂದ ಬರುವಂಥ ಶಕ್ತಿಯಿಂದ, ಆ ಶ್ರದ್ಧೆಯಿಂದ ಪವಾಡಗಳಾಗ್ತಾವ ನಮ್ಮ ಜೀವನದಲ್ಲಿ. ಮಾಸ್ತಿಯವರು ಹೇಳಿದಂಥ ಅದ್ಭುತ ಕಥೆ ಇದು, ಕತ್ತೆ ಸಮಾಧಿ ಅಂತ. ಸಮಾಧಿ ಯಾರದೋ ಇರಲಿ, ಸಮಾಧಿ ಶ್ರದ್ಧೆ ಇದೆಯಾ? ಶ್ರದ್ಧೆ ಇದ್ರೆ ಕಲ್ಲು ಭಗವಂತ ಆಗ್ತಾನೆ, ಶ್ರದ್ಧೆ ಇಲ್ಲದೆ ಹೋದರೆ ಭಗವಂತ ಕೂಡ ಕಲ್ಲಾಗ್ತಾನೆ ಅನ್ನೋ ಕತೆ ಸಂದೇಶ. ಮಾಸ್ತಿಯವರು ಅದ್ಭುತ ಕಥೆಗಾರರು, ಎಷ್ಟು ಚಂದದ ಕತೆ ಮೂಲಕ ತಿಳಿಸಿದ್ದಾರೆ, ನಮ್ಮ ಮನಸ್ಸಿಗೆ ಇಳಿಬೇಕು ಅಷ್ಟೇ.

0: ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ ನೀ ಹಿಂಗೆ ಬೀಡಿ

0: ಬರಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ಧಣ್ಣ ಅಂದ್ರೆ, ಸಿದ್ಧಣ್ಣ ತರಾನೇ ಎಲ್ರು ಸಪ್ತ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಹದೇವ ನಾಯ್ಕರವರು. ಇವರು ಕಳೆದ 20 ವರ್ಷಗಳಿಂದ

0: ನಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ 3 ಎಕರೆ ಭೂಪ್ರದೇಶದಲ್ಲಿ ಪ್ರಮುಖವಾಗಿ ರೇಷ್ಮೆ, ಹತ್ತಿ, ಜೋಳ ಹಾಗೂ ಶುಂಠಿ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯ ಜೊತೆಗೆ ತಮ್ಮ ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಇಲಾಖೆಯ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ಉತ್ತಮವಾದ ಒಂದು ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಬರ್ತಾ ಇದ್ದು, ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
0: ಮೊದಲಿಗೆ ಬಹಳ ಸಂತೋಷ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು. ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
2: ಸರ್, ನಾನು ಮಾದೇವ ನಾಯಕ್ ಅಂತ, ನಿಮ್ಮಳ್ಳಿ ಗ್ರಾಮ. ನಾನೊಂದು 20 ವರ್ಷದಿಂದ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 85ನೇ ಇಸ್ವಿಯಿಂದ ನಮ್ಮ ತಂದೆಯವರು ಜಾಂಪ ನಾಯಕ್ ಅಂತ, ಅವರು ಇದೇ ಕೃಷಿಯನ್ನು ಮಾಡ್ತಾ ಇದ್ರು. ಮೊದಲು ಏನಪ್ಪ ಅಂತ ಹೇಳಿದ್ರೆ ಎಲೆಯನ್ನು ಬಿಡಿಸಿ ಮತ್ತು ಬಿದಿರು ಚಂದ್ರಕ್ಕೆ ಬಿದಿರು ತಟ್ಟೆ ಅದರಲ್ಲಿ ಭಾರಿ ಶ್ರಮವನ್ನು ಪಟ್ಟವರು ಆ ಟೈಮಲ್ಲಿ. ಆದರೆ ಅವರಿಗೆ ನೀರಾವರಿಯ ಆಶ್ರಯ ಇಲ್ಲ, ಮಳೆ ಆಶ್ರಯದಲ್ಲೇ ಅವರು ಬೆಳೆಯನ್ನು ಮಾಡ್ತಾಯಿದ್ರು. ಅದನ್ನೇ ನಾನು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಅಪ್ಪಾಜಿಯವ್ರು ಮಾಡ್ತಿದ್ದ ಕಸಬನ್ನೇ ಕೂಡ ನಾನು ಮಾಡ್ತಾಯಿದ್ದೀನಿ. ಅಂದರೆ ಅವರಿಗೆ 40 ರೂಪಾಯಿ ರೈಟ್ ಸಿಕ್ಕಿದ್ರೆ ಅದೇ ಭಾರಿ ದೊಡ್ಡದು ಆಗ ಆ ಟೈಮಲ್ಲಿ. ಆದರೆ ಅಷ್ಟೇ ಶ್ರಮವಿತ್ತು, ಆದರೂ ಕೂಡ ಒಂದು 40 ರೂಪಾಯಿ ರೈಟ್ ಸಿಕ್ಬಿಟ್ರೆ ಅದೇ ದೊಡ್ಡದು ದುಡ್ಡು ಅವರಿಗೆ. ಇವಾಗ ಆ ರೀತಿ ಇಲ್ಲ. ಏನೋ ಈ ರೀತಿ ಈಗ ರೈತರುಗಳಿಗೆ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಈಗ ನಾವು ಎಷ್ಟೇ ಶ್ರಮ ಬಿದ್ದು ನಾವು ಗೂಡನ್ನು ಬೆಳಿತೀವಿ ಅಷ್ಟು ನಮಗೆ ಒಳ್ಳೆ ಅನುಕೂಲ ಆಯ್ತಾ ಇದೆ.
0: ಕಳೆದ 20 ವರ್ಷಗಳಿಂದ ತಾವು ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ.
2: ಹೌದು ಹೌದು.
0: ಆರಂಭದಲ್ಲೆಲ್ಲ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ?
2: ನಾವು ಮೊದಲೆಲ್ಲ ಹುಳ್ಳಿ, ಅವರೆ, ರಾಗಿ ಅದನ್ನೆಲ್ಲ ಬೆಳೀತಾ ಇದ್ದೋ. ಮತ್ತೆ ನಾನು ಈಗ ಜಾಸ್ತಿ ಯಾವುದು ಮಾಡಕ್ ಹೋಗಲ್ಲ ಅಂದ್ರೆ ರೇಷ್ಮೆ ಅಂದ್ರೆ ನನಗೆ ಜಾಸ್ತಿ ಪ್ರೀತಿ ಜಾಸ್ತಿ ರೇಷ್ಮೆ ಕೃಷಿ ಅಂದ್ರೆ. ಅದರಲ್ಲಿ ಬೇರೆ ಬೆಳೆಗಳಿಗೆ 4 ತಿಂಗಳನ್ನ ಕಾಯ್ಬೇಕು ನಾವು. ಇದು ರೇಷ್ಮೆ ಹಂಗೆಲ್ಲ. ರೇಷ್ಮೆ ಏನಪ್ಪ ಅಂತ ಹೇಳಿದ್ರೆ ಏನು ಒಂದು 21 ದಿನದಕ್ಕೆಲ್ಲ ನಾವು ಆರಾಮವಾಗಿ ತಗೋಬಹುದು.
0: ಗರಿಷ್ಠ 1 ತಿಂಗಳು.
2: 1 ತಿಂಗಳು. 1 ತಿಂಗಳು ಮಾಡ್ತಕ್ಕಂಥ ಬೆಳೆ ಇದು. ಒಂದು ಕೊತ್ತಂಬರಿ ಸೊಪ್ಪು ಬೆಳಿತೀನಿ ಅಂದ್ರೂ 2-3 ತಿಂಗಳು ಕಾಯ್ಬೇಕು ನಾವು. ಆ ಇದು ರೇಷ್ಮೆ ಆ ರೀತಿ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ ಬರೀ 1 ತಿಂಗಳಿಗೆಲ್ಲ ಇದು ಬೆಳೆ ಆಯ್ತದೆ.
0: ಮೊದಲೆಲ್ಲ ಮಳಾಶ್ರಿತವಾಗಿ ಕೂಡ ನೀವು ಬೆಳೆಗಳನ್ನು
2: ಮಾಡ್ತಾ ಇದ್ದು. ಆಗ ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ನೀರಾವರಿ ಇತ್ತಿಲ್ಲ, ಮೇಲ್ ಮಳೆಯಲ್ಲೇ ಅದು ಅವರು ಬೆಳೀತಾ ಇದ್ರು. ಅದನ್ನೇ ನಾವು ಫಾಲೋ ಮಾಡ್ಕೊ ಹೋಗ್ತಾ ಇದ್ದೀವಿ.
0: ಈಗ ಪ್ರಸ್ತುತವಾಗಿ 1 ಎಕರೆ ಭೂಪ್ರದೇಶವನ್ನ ತಾವು ಹೊಂದಿದ್ದೀರಾ? ಇದಕ್ಕೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಇರುವಂತ ಭೂಪ್ರದೇಶದನ್ನ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರ?
2: ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈಗ ಮಾಮೂಲಿ ಮೇಲ್ ಮಳೆ ಆಶ್ರಯಕ ಹತ್ತಿ ಬೆಳಿತೀನಿ. ಮತ್ತೆ ಈಗ ಅದ್ ಬಿಟ್ರೆ ಅವರೇ ಹುಳ್ಳಿ ಅದು ನೆಕ್ಸ್ಟು. ಮತ್ತೆ ಈಗ ನಾವು ಈ ನೀರಾವರಿಯಲ್ಲಿ ನಾನು ಶುಂಠಿ ಮತ್ತೆ ರೇಷ್ಮೆ ಅದನ್ನ ಕಂಟಿನ್ಯೂ ಮಾಡ್ಕೊಯ್ತಾ ಇದ್ದೀನಿ.
0: ಇರುವಂತ 3 ಎಕರೆ ಭೂಪ್ರದೇಶದಲ್ಲಿ ಇಷ್ಟು ಬೆಳೆಗಳನ್ನ ಬೆಳೀತೀನಿ.
2: ಮಾಡ್ತಾ ಇದ್ದೀನಿ. ಈಗ ನೋಡಿ, ಗುತ್ತಿಗೆ ಜಮೀನು 1-2 ಎಕರೆ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ 3 ಎಕರೆ ಜಮೀನಲ್ಲಿ 1 ಎಕರೆ ಶುಂಠಿ ಮತ್ತೆ 2 ಎಕರೆ ರೇಷ್ಮೆ ಹಾಕೊಂಡಿದ್ದೀನಿ.
0: ನಿಮ್ಮ ಸ್ವಂತ ಜಮೀನಲ್ಲಿ?
2: ಸ್ವಂತ ಜಮೀನಲ್ಲಿ
0: ಶುಂಠಿ ಮತ್ತೆ ರೇಷ್ಮೆ ಬೆಳೀತೀನಿ. ಜೊತೆಗೆ 2 ಎಕರೆ ಗುತ್ತಿಗೆಯಲ್ಲಿ
2: ಬೇರೆ ಬೆಳೆಗಳನ್ನ ಮಾಡ್ಕೊತಾ ಇದ್ದೀನಿ. ಇದ ಆನಂತರ ಇದು ಕೂಳೆ ಆದ ತಕ್ಷಣ ಮಾಮೂಲಿ ನಮಗೆ ಹಿಂಗಾರ ಅಂತ ಬರ್ತದೆ. ಹಿಂಗಾರ ಆದಾಗ ಒಂದು ಸ್ವಲ್ಪ ರಾಗಿ ಜೀವನಕ್ಕೆ ಒಂದಷ್ಟು ಹುಳ್ಳಿ ಅವರೆ ಅದನ್ನ ಬೆಳ್ಕೋತೀವಿ
0: ಮನೆ ಉಪಯೋಗಕ್ಕೆ. ನೀರಾವರಿ ವ್ಯವಸ್ಥೆ ಹೇಗಿದೆ?
2: ನೀರಾವರಿ ವ್ಯವಸ್ಥೆ ಈಗ ಈ ಸರಿ ಮಳೆಗಾಲ ಕಂಡಮ್ ಇರೋದ್ರಿಂದ ಈ ಸರಿ ಬೆಳೆಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆದರೂ ನಾವು ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದೀವಿ. ಕೆಲವು ಮಳೆ ಇಲ್ಲದೆ ಬೋರೆಲ್ಲ ಕೆಲವು ಗ್ಯಾಪ್ ಹೊಡಿತಾವೆ, ನೀರು ಸ್ವಲ್ಪ ಕಂಡಮು, ಹಂಗಾಗಿ ಸ್ವಲ್ಪ ಈ ಸರಿ ಆರಂಭ ಸ್ವಲ್ಪ ಕುಂಠಿತವಾಗಿದೆ.
0: ಬೋರ್ವೆಲ್ ವ್ಯವಸ್ಥೆ ಇದೆಯಾ?
2: ಬೋರ್ವೆಲ್ ವ್ಯವಸ್ಥೆ ಇದೆ, ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ.
0: ಈಗ ಸರ್, ತಾವು ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದೀರಾ.
2: ಹೌದು.
0: ಮೊದಲಿಗೆ ಈಗ ರೇಷ್ಮೆ ಬೆಳೆ ಬೆಳೆಯುವಂಥದ್ದು ತುಂಬಾ ಲಾಭದಾಯಕ, ಹಾಗೇನೆ ಪ್ರತಿ ತಿಂಗಳು ಕೂಡ ಅದರಲ್ಲಿ ಆದಾಯವನ್ನ ಕಾಣಬಹುದು. ಆದ್ರೆ ನಾವು ಯಾವ ರೀತಿ ಶ್ರದ್ಧೆ ಇಟ್ಟು ಆ ರೇಷ್ಮೆ ಬೆಳೆ ಬೆಳೀತೀವಿ ಅನ್ನೋದು ಇದಕ್ಕೆ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರೇಷ್ಮೆ ಬೆಳೆ ಬೆಳೆಯೋದಕ್ಕೆ ಆರಂಭ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹಂತಗಳಲ್ಲಿ ರೇಷ್ಮೆ ಬೆಳೆಯನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಹಂತ ಹಂತವಾಗಿ ಏನೆಲ್ಲ ಕ್ರಮಗಳನ್ನ ವಹಿಸಬೇಕಾಗುತ್ತೆ ರೇಷ್ಮೆ ಬೆಳೆಗೆ?
2: ಸರ್, ಅದು ನಮ್ಮ ಜವಾಬ್ದಾರಿ ಕೆಲಸ. ಅದು ಈ ರೇಷ್ಮೆ ಮುಂದೆ ಯಾವ ಬೆಳೆನೂ ನಿಲ್ಲು ಅಂದ್ರೆ ನಾವು ಮೊದಲನೇದಾಗಿ ಸೊಪ್ಪನ್ನ ಬೆಳಿಬೇಕು. ತೋಟ ನೀಟ್ವಾಗಿ ಇಟ್ಕೊಂಡು ದನಿನ ಗೊಬ್ಬರ ಹಾಕಿ ಸೊಪ್ಪನ್ನ ಬೆಳಿಬೇಕು. ಅನಂತರ ಸೊಪ್ಪು ಬೆಳೆದ ತಕ್ಷಣ ನಾವು ಮನೆಯನ್ನು ಕ್ಲೀನಾಗಿ ಡ್ರೈ ಮಾಡಬೇಕು, ಔಷಧಿ ಹೊಡೆದು ಎಲ್ಲ ಮಾಡಿ ಮನೆಯನ್ನು ನಾವು ನೀಟವಾಗಿ ಮನೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು. ಆವಾಗ ಏನಾಯ್ತದೆ ಅಂದರೆ ನಮಗೆ ಈ ಬಿತ್ತನೆ ಹುಳು ಕೊಡ್ತಾರೆ ನೋಡಿ, ಆ ಬಿತ್ತನೆ ಹುಳು ಕೊಡೋರು ಕರೆಕ್ಟಾಗಿ ನಿಯಮಬದ್ಧವಾಗಿ ಒಳ್ಳೆ ತಳಿಯನ್ನು ನೀಟವಾಗಿ ಕೊಡಬೇಕು ಅವರು ಕೊಟ್ಟರೆ ನೋಡಿ ನಾವು ಬೆಳೆ ಆರಾಮವಾಗಿ ರೈತರು

0: ಬಹುದು. ಈಗ ನಾವು ತೋಟದಲ್ಲಿ ಸೊಪ್ಪು ಬೆಳಿತೀವಿ, ಅವರು ಏನಾದರೂ ಇದು ಚೆನ್ನಾಗಿಲ್ಲದ ಹುಳುಗಳನ್ನು ಕೊಟ್ಟಾಗ ಅವು ನಮಗೆ ಏಟಾ ರೈತರಿಗೆ ಏಟಾಯ್ತದೆ. ಬಿತ್ತನೆ ಮೇನು, ಅವರು ನೀಟವಾಗಿ ಬಿತ್ತನೆ ಕೊಡಬೇಕು. ಆ ರೀತಿ ಅಲ್ಲಿಂದ ಈಗ ನೋಡಿ ನಮ್ಮ ಅಧಿಕಾರಿಗಳ ಸಲಹೆನೂ ಚೆನ್ನಾಗಿರಬೇಕು. ರೇಷ್ಮೆ ಅವರ ಅಧಿಕಾರಿಗಳನ್ನು ನಮ್ಮ ರೈತರ ಬಗ್ಗೆ ಅವರು ಸಲಹೆ ಸಹಕಾರ ಮತ್ತು ಅಲ್ಲಿ ಬರ್ತಕ್ಕಂಥ ಔಷಧಿಗಳನ್ನು ನಮ್ಮ ರೈತರಿಗೆಲ್ಲ ವಿತರಣೆ ಚೆನ್ನಾಗಿ ನೀಡಬೇಕು ಅವರು. ಆದರೆ ನಮ್ಮ ಈ ದಿವ್ಯಾ ಮೇಡಮ್ನವರು ಪರವಾಗಿಲ್ಲ, ಈಗ ಸಾಮಾನ್ಯವಾಗಿ ಅವರೆಲ್ಲ ನಮಗೆ ಪಂದಿಸ್ತಾರೆ, ಅವರವರ ಸಡ್ಡಿಗೆ ಹೋಯ್ತಾರೆ, ಜಮೀನಿಗೆ ಹೋಯ್ತಾರೆ, ಅವರು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಏನು ಅಭ್ಯಂತರ ಇಲ್ಲ ಒಟ್ಟಿನಲ್ಲಿ.
1: ಸರ್, ಈಗ ಪ್ರಥಮವಾಗಿ ರೇಷ್ಮೆ ಬೆಳೆಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಮೊದಲೇ ಹೇಳಿದ್ದು ಸೊಪ್ಪನ್ನು ಬೆಳೆಯುವಂಥದ್ದು.
0: ಹೌದು,
1: ಸೊಪ್ಪು ತಾವು ಎಲ್ಲಿಂದ ತಂದು ನಾಟಿ ಮಾಡಿದ್ದೀರಾ, ಆ ಸೊಪ್ಪಿನ ಒಂದು ತಳಿ ಆಗಿರ್ಬೋದು, ಅದರ ಒಂದು ಬೆಳವಣಿಗೆ ಆಗಿರ್ಬೋದು, ಅದಕ್ಕೆ ಹಾಕೋಂಥ ಗೊಬ್ಬರ, ಅದರ ನಿರ್ವಹಣೆ ಹೇಗಿರುತ್ತೆ?
0: ಸರ್, ಈಗ ನಾವು ಸಸಿ ನೆಡಬೇಕಾದ್ರೆ ನಾವು ನಮ್ಮ ರೇಷ್ಮೆ ಇಲಾಖೆಯವ್ರನ್ನ ಅವ್ರನ್ನ ನಾವು ಪರ್ಚೇಸ್ ಮಾಡಿ ಹೇಳಿದ್ರೆ ಅವರೇ ಕೊಡಿಸ್ತಾರೆ,
1: ಇಲಾಖೆಯಿಂದ
0: ನಮ್ಮ ಇಲಾಖೆಯಿಂದನೇ ಕೊಡಿಸ್ತಾರೆ. ಅದನ್ನು ಕೂಡ ಅವರು ಬಿಲ್ಲು ಕೂಡ ಮಾಡಿಕೊಡ್ತಾರೆ. ಮೊದಲನೇದಾಗಿ ಅದು ನಾಟಿ ಮಾಡಿದ್ಮೇಲೆ ಸರ್ ನೀಟವಾಗಿ ಅದು ಮೂರರಿಂದ ನಾಲ್ಕು ತಿಂಗಳು ಬೇಕು
1: ಸೊಪ್ಪು
0: ಇದು ಬರಕ. ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ, ಮತ್ತು ಒಂದು ಕಟಾವು, ಎರಡು ಕಟಾವು, ಮೂರು ಕಟಾವು ಆದಮೇಲೆ ನಾವು ಅಂತಂತವಾಗಿ ಜಾಸ್ತಿ ಮೇಯಿಸ್ಕೊಂಡು ಹೋಗ್ಬೋದು. ಮೊದಲನೇದಾಗಿ ಸೊಪ್ಪೆ ಸರ್ ನೀಟವಾಗಿ ನಾವು ಸೊಪ್ಪು ಬೆಳಿಬೇಕು. ಸೊಪ್ಪು ಬೆಳೆದ ಅಂದರೆ ನಾವು ಗೂಡು ಮಾಡ್ಬೋದು ಆರಾಮವಾಗಿ.
1: ನೀರಾವರಿ ಗೊಬ್ಬರ
0: ಅದೆಲ್ಲ ನೀಟಾಗಿ ನೋಡ್ಕೋಬೇಕು, ಅವೆಲ್ಲ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ ಬೇಸಿಗೆ ಕಾಲದಲ್ಲಿ ನೀರು ಇರಲೇಬೇಕು, ನೀರಿಲ್ಲ ಅಂದರೆ ಬೆಳೆ ಮಾಡೋಕ್ಕಾಗಲ್ಲ.
1: ಗೊಬ್ಬರ ಯಾವುದು ಗೊಬ್ಬರ ಬೆಳೆಸ್ತೇವೆ?
0: ಗೊಬ್ಬರ ನಾವು ದನಿನ ಗೊಬ್ಬರ ಮಾತ್ರ ಹಾಕ್ತೀವಿ, ನಾವು ಇದು
1: ರಾಸಾಯನಿಕ
0: ಅವು ಯಾವುದು ಹಾಕಲ್ಲ. ನಾವು ಮಾಮೂಲಿ ದನಿನ ಗೊಬ್ಬರ ಮಾತ್ರ, ಕೊಟ್ಟಿಗೆ ಗೊಬ್ಬರ ಅದು ಮಾತ್ರ ನಾವು ವರ್ಷಕ್ಕೆ ಒಂದು ಎಕರೆಗೆ ಒಂದು ಮೂರು ಟ್ರಾಕ್ಟರ್ ನಾಲ್ಕು ಟ್ರಾಕ್ಟರ್ ಗೊಬ್ಬರ ಹಾಕೋತೀವಿ. ಸೊಪ್ಪು ಚೆನ್ನಾಗಿ ಬರ್ತಾ ಇದೆ, ಏನು ಅಭ್ಯಂತರ ಇಲ್ಲ. ಏನೇ ಆಗಲಿ ರೇಷ್ಮೆ ಬೆಳೆ ಅಂದರೆ ಯಾವ ಬೆಳೆ ಅಂತ ಕಡಿಮೆ ಏನು ಇಲ್ಲ, ಅದು ನೀಟವಾಗಿ ಮಾಡ್ಕೊಂಡು ಹೊಂಟೋದ್ರೆ ರೇಷ್ಮೆ ಒಳ್ಳೆ ಬೆಳೆ, ಒಟ್ಟಿನಲ್ಲಿ ಆರಾಮವಾಗಿ ಜೀವನ ಮಾಡ್ಕೋಬಹುದು.
1: ಈಗ ಸೊಪ್ಪು ಬೆಳೆಯೋದು ಮೊದಲೇ ಅಂತ ಆದ್ರೆ ನಂತರ ಶೆಡ್ಡನ್ನ ಅಥವಾ ಮನೆಯನ್ನ ನಿರ್ಮಾಣ
0: ಮಾಡಬೇಕು. ಮಾಡಬೇಕು.
1: ಈಗ ಪ್ರಸ್ತುತವಾಗಿ ತಾವು ಎಷ್ಟು ವಿಸ್ತೀರ್ಣದಲ್ಲಿ ಮನೆಯನ್ನ ಕಟ್ಕೊಂಡಿದ್ದೀರಾ, ಅದರ ಒಂದು ಯಾವ ರೀತಿಯಾದಂಥ ಒಂದು ನಿಯಮ ಪ್ರಕಾರ ಮನೆ ಕಟ್ಕೊಳ್ಬೇಕಾಗುತ್ತೆ, ಅದಕ್ಕೆ ಒಂದು ಹವಾಗುಣ ಆಗಿರ್ಬೋದು ಮತ್ತು ಗಾಳಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಾ?
0: ಹೌದು, ಈಗ ಮನೆ ಅಂದರೆ ಸರ್ ಈ ರೇಷ್ಮೆ ಹುಳಿಗೆ ಗಾಳಿ ಮತ್ತು ಬೆಳಕು ಮೇನ್, ಅದು ಮುಖ್ಯವಾದ್ದು. ಈ 22-32 ಮನೆ ಮಾಡವ್ರೆ, ಕೆಲವರು ಸಡ್ಡು ಮಾಡ್ಕೊಂಡವ್ರೆ, ಆದರೂ ಕೂಡ ನಾನು ಒಂದು ಚಿಕ್ಕದಾಗಿ ಒಂದು ಹೆಚ್ಚು ಕಡಿಮೆ ಒಂದು ಏನು ಒಂದು 15-20 ಇರ್ಬೋದು ಅಷ್ಟೇ ಇದು. ಅದರಲ್ಲಿ ನಾನು 100 ಮೊಟ್ಟೆನ ಮೇಯಿಸ್ತಾ ಇದ್ದೀನಿ, 1 ಕ್ವಿಂಟಾಲ್ ಗೂಡನ್ನು ಬೆಳೀತಾ ಇದ್ದೀನಿ. ಈಗ ಒಂದ್ಸಾರಿ ನಮ್ಮ ಇರೋ ಮಂಜುನಾಥ್ ಸರ್ ಬಂದಿದ್ರು, ಅವರು ಒಳ್ಳೆ ಸಲಹೆ ಕೊಡ್ತಿದ್ರು, ಅವರು ಕೂಡ ಬಂದು ನೋಡಿದ್ರು, ಏನು ಮಾಧವ ನಾಯಕರೇ ಏನು ಇಷ್ಟು ಚಿಕ್ಕ ಮನೆಯಲ್ಲಿ ಒಂದು 25 ಮೊಟ್ಟೆ ಮೇಯಿಸ್ಬೋದು ನೀವು, ಅದರಲ್ಲಿ 100 ಮೊಟ್ಟೆ ಮೇಯಿಸ್ತೀನಿ ಅಂದರೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ನೀವು ಅಂತ ಅವರು ಬಂದು ಆಶ್ಚರ್ಯ ಪಟ್ಟು ಹೋದರು. ಮತ್ತು ದಿವ್ಯಾ ಮೇಡಮ್ನವರು ಬಂದಿದ್ರು, ಅವರು ಕೂಡ ಏನು ನಾಯಕರೇ ನೀವು ಈ ರೀತಿ ಇಂಥ ಈ ಇಕ್ಕಟ್ಟಿನ ಜಾಗದಲ್ಲಿ ಇಂಥ ಈ ರೀತಿ ಬೆಳೀತಿದ್ದಾರೆ, ಏನು ಮಾಡೋದು ಮೇಡಮ್ ಅಂದರೆ ಇದು ನಮ್ಮ ಶ್ರಮ
1: ಆಸಕ್ತಿ,
0: ನಾವು ಮಾಡಬೇಕು ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಅವರು ತಿಳಿಸ್ಬಿಟ್ಟು ಹೋದರು ಅವರು.
1: ಈಗ ಪ್ರತಿಯೊಂದು ಕಾಲಕ್ಕೂ ವಾಯುಗುಣ ಆಗಿರ್ಬೋದು ಹವಾಗುಣ ಬದಲಾಗ್ತಾ ಇರುತ್ತೆ. ಮಳೆಗಾಲ ಬಂದಾಗ ಒಂದು ರೀತಿ ವಾತಾವರಣ ಇರುತ್ತೆ, ಬೇಸಿಗೆಗಾಲದಲ್ಲಿ ಒಂದು ವಾತಾವರಣ ಇರುತ್ತೆ, ಚಳಿಗಾಲ ಒಂದು ವಾತಾವರಣ ಇರುತ್ತೆ. ಆ ಸಮಯದಲ್ಲಿ ಹುಳುಗಳಿಗೆ ಬೇಕಾದಂತ ಅಗತ್ಯ ವಾತಾವರಣವನ್ನ ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ?
0: ಸರ್, ಈಗ ಬೇಸಿಗೆ ಕಾಲದಲ್ಲಿ ಗಾಳಿಯನ್ನ ಕೊಡಬೇಕು, ಬೇಸಿಗೆ ಕಾಲದಲ್ಲಿ. ಈ ಚಳಿಗಾಲದಲ್ಲೆಲ್ಲ ನೀಟವಾಗಿ ಸುಣ್ಣ ಹೊಡಿಬೇಕು, ಕಿಟಕಿ ಬಾಗಿಲೆಲ್ಲ ಬಂದೋಬಸ್ತ್ ಮಾಡಬೇಕು. ಆ ರೀತಿ ನಾವು ಮಳೆಗಾಲ ಚಳಿಗಾಲ ಅಂದಾಗ ಅವೆಲ್ಲ ನಾವು ಮೇಂಟೈನ್ ಮಾಡ್ಬೇಕು ಸರ್. ಆ ರೀತಿ ಮೇಂಟೈನ್ ಮಾಡಿದ್ರೆ ಬೆಳೆ ಮಾಡಕ್ಕೆ ಸಾಧ್ಯ. ನಾವು ಎಲ್ಲ ರೀತಿಯಲ್ಲಿ ಒಂದೇ ಸಮ ಮಾಡೋಕ್ಕಾದ್ರೆ ಆಗಲ್ಲ. ಅದು ಮಳೆಗಾಲದಲ್ಲಿ ಯಾವ ರೀತಿ ಎಲ್ಲ ನಾವು ಮನೇಲಿ ಯಾವ ರೀತಿ ಸೇಫ್ಟಿಯಾಗಿ ಇದು ಮಾಡ್ತೀವೋ ಅದು ಕೂಡ ಹುಳುಗಳಿಗೆ ಆ ಥರ ಸೇಫ್ಟಿ. ಯಾವ ರೀತಿ ಅಂದರೆ ಕಿಟಕಿ ಬಾಗಿಲನ್ನ ಮುಚ್ಚಬೇಕು, ಸುಣ್ಣ ಹೊಡಿಬೇಕು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಮತ್ತು ಬೇಸಿಗೆಗಾಲದಲ್ಲಿ ಅಭ್ಯಂತರ ಇಲ್ಲ, ನೀಟವಾಗಿ ಬೆಳಕು ಗಾಳಿಯನ್ನು ಕೊಡಬೇಕು.
1: ತಾವು ಹುಳುಗಳನ್ನ ಎಲ್ಲಿಂದ ತಂದು ಬೆಳೀತಾ ಇದ್ದೀರಾ?
0: ಸರ್, ಬಿತ್ತನೆ ಈಗ ನೋಡಿ ನಾವು ಎಲ್ಲಿ ಯಾರು ನೀಟವಾಗಿ ಕೊಡ್ತಾರೋ ಅಲ್ಲಿ ತಗೊಳ್ತೀವಿ ನಾವು. ನಾನು ಈಗ ನೋಡಿ ಚನ್ನಪಟ್ಟಣದಲ್ಲಿ ತಗೊಳ್ತಾ ಇದ್ದೆ, ಅಲ್ಲಿ ಏನು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಇದು ನಮ್ಮಿಲ್ಲಿ ಶೇಖರ್ ಅಂತ ಇದ್ದಾರೆ, ಎಲ್ಲಿ ಇದು ಉಲ್ಲೇಮಳ, ನಮಗೆ ಎಲ್ಲಿ ಸ್ವಲ್ಪ ಹುಳುಗಳನ್ನು ಇವರು ಏನು ಮಾಡ್ತಾರೆ ಅಂದರೆ ಕಡಿಮೆ ಕೊಟ್ಟಾಗ ನಮಗೆ ಇಲ್ಲಿ ಸೊಪ್ಪು ಸಾಲ್ಟೇಜ್ ಮಿಕ್ಕೋಬಿಡ್ತದೆ. ಹಾಗಾಗಿ ನಮ್ಗೆ ಎಲ್ಲಿ ಬಿತ್ತನೆ ಚೆನ್ನಾಗಿ ಸಿಗ್ತದೋ ಅಲ್ಲಿ ಮಾಡ್ತೀವಿ. ಮತ್ತು ಇವಾಗ ಸಿಂಧೂರಳ್ಳಿ ಅಲ್ಲಿಂದ ಇವಾಗ ಮಾಡ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ ಬೆಳೆ.
1: ಈಗ ತಾವು ಚಾಕಿ ಹುಳುಗಳನ್ನು ಬಿತ್ತನೆಗೆ ತಂದು ರೇಷ್ಮೆ ಮನೆಯ ನಿರ್ಮಾಣ ಮಾಡಿ ಅಲ್ಲಿ ಹುಳುಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಪ್ರತಿ ಎಷ್ಟು ದಿನಕ್ಕೊಮ್ಮೆ ಸೊಪ್ಪನ್ನ
0: ಸರ್
1: ಮಾಡಿ ಬೆಳೆಸ್ತಾ ಇದ್ದೀರಾ?
0: ನಾನು 2 ಬ್ಯಾಚ್ ಮಾಡ್ತಾ ಇದ್ದೀನಿ ಸರ್. ಒಂದು ಸರಿ ಕಟಾವು ಮಾಡಿದ್ರೆ 45 ದಿನ ಬೇಕು. 45 ದಿನ ಅಂದರೆ 2 ಬ್ಯಾಚ್ ಇದ್ದಾಗ ನಮ್ಗೆ ಒಂದು ವಾರ ಗ್ಯಾಪ್ ಇರ್ತಷ್ಟೇ.

0: ಒಂದು 15 ದಿನ ಗ್ಯಾಪ್ ಇರ್ತದೆ. ಆವಾಗ ಏನಿದ್ರ ಈ ತೋಟ ಮುಗೀತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ತೋಟ ರೆಡಿ ಇರ್ತದೆ. ಆಗ ಆ ತೋಟ ಮೇಯಿಸಕಡೆ ಈ ತೋಟನ ನಾವು ಉಳುಮೆ ಮಾಡಿ ರೆಡಿ ಮಾಡಿ ಇದು ಮಾಡ್ಕೊಂಡ್ರೆ ಈ ತೋಟ ಅದು ಆ ರೀತಿ ಮಾಡ್ಕೋಬಹುದು ನಾವು. ಏನು ಅಭ್ಯಂತರ ಇಲ್ಲ, ಎರಡು ಬ್ಯಾಚ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ.
1: ಹಾಗಿದ್ರೆ ತಾವೀಗ ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ, ಈ ಮನೆಯಲ್ಲಿ ಒಂದು ಅಗತ್ಯ ಒಂದು ವಾತಾವರಣವನ್ನ ಅದಕ್ಕೆ ತಕ್ಕಂತೆ ತಾವು ಮಾಡಿದ್ದೀರ. ಆಮೇಲೆ ಕಾಲಕಾಲಕ್ಕೆ ತಕ್ಕಂತೆ ಯಾವ ರೀತಿಯಾದಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕು ಆ ರೀತಿ ತಾವು ಅದರದ್ದು ಸ್ವಚ್ಛತೆ ಆಗಿರ್ಬೋದು, ಹುಳುಗಳಿಗೆ ಬೇಕಾದಂತ ಅಗತ್ಯ ಅದನ್ನೆಲ್ಲ ಮಾಡಿ ತಾವು ಈಗ ಹುಳುಗಳನ್ನ ಮೇಯಿಸ್ತಾ ಇದ್ದೀರಲ್ಲ. ಒಂದು ಬಾರಿಗೆ ಎಷ್ಟು ಹುಳುಗಳನ್ನ ಹಾಕಿತಾವು, ಒಂದು ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸೋದಾಗಿರ್ಬೋದು, ಅದರಿಂದ ಬರೋಂತ ಬೆಳೆ ಆಗಿರ್ಬೋದು ಹೇಗೆ ಸಿಗ್ತಾ ಇದೆ
0: ಸರ್? ಇವಾಗ ನೋಡಿ ನಂದು ಮನೆ ಚಿಕ್ಕದು, ಹಂಗಾಗಿ ಏನಾಯ್ತದೆ ನಾನು ಒಂದು 75-100 ಮೊಟ್ಟೆ ಮೇಯಿಸ್ತೀನಿ, ಮಿನಿಮಮ್ 100 ಮೊಟ್ಟೆನೆ ಮೇಯಿಸ್ತೀನಿ. 100 ಮೊಟ್ಟೆ ಮೇಯಿಸಿದಾಗ ಬಿತ್ತನೆ ಹುಳುಗಳನ್ನ ಕರೆಕ್ಟಾಗಿ 100-100 ಆದಂಗೆ ಅವ್ರು ಕೊಟ್ಟರೆ ನಾನು ಹೆಚ್ಚು ಕಡಿಮೆ 85-90 ಕೆ ಜಿ ಗೂಡನ್ನು ಬೆಳಿತೀನಿ. 90 ಕೆ ಜಿ ಗೂಡು ಇವತ್ತು 700 ರೂಪಾಯಿ ಹೋಯಿತು ಅಂದರೆ ಹೆಚ್ಚು ಕಡಿಮೆ ನಮಗೊಂದು 60,000 ರೂಪಾಯಿ ಆದಾಯ ಅದು ಬರ್ತದೆ. ಅದರಲ್ಲಿ ಏನು ಖರ್ಚು ಅಮ್ಮಮ್ಮ ಅಂದರೆ ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ನಮಗೊಂದು 50,000 ರೂಪಾಯಿ ತಿಂಗಳಿಗೆ ನಾವು ಉಳಿಸ್ಬೋದು ಸರ್.
1: ರೇಷ್ಮೆ
0: ಇನ್ನು ಬೇರೆ ಬೆಳೆಗಳಾದರೆ ಅದು 4-6 ತಿಂಗಳು ಕಾಯಬೇಕು, ಅದು ಬಂದರೂ ಬಂತು ಹೋದರೂ ಹೋಯಿತು. ಆದರೆ ಇನ್ನೊಂದು ಈ ಶುಂಠಿ ಆಗಲಿ ಹತ್ತಿ ಆಗಲಿ ಆ ಬೆಳೆಗಳನ್ನು ನಾವು 6 ತಿಂಗಳು ಬೆಳೆಯುವೆಲ್ಲ ನಂಬಿ ಇದು ಮಾಡ್ಕೊಳ್ಳ. ನಮ್ಮ ರೇಷ್ಮೆ ಬೆಳೆಯನ್ನು ನಾನು ನಂಬ ಮಾಡಿದ್ರೆ ಇದು ನಮಗೆ ನಮ್ಮ ಜೀವನಕ್ಕೆ ಹೆಂಗೆ ಮಾಡ್ಕೊಂಡು ಒಂದು ದಾರಿ ಮಾರ್ಗ, ಒಳ್ಳೆ ಬೆಳೆ ಇದು, ಆರಾಮಾಗುವ ಮಾಡ್ಬೋದು.

0: ಈಗ ತಾವು ರೇಷ್ಮೆಗೆ ಸೊಪ್ಪನ್ನ ಬೆಳೀತಾ ಇದ್ದೀರಲ್ಲ, ಅದಕ್ಕೆ ಏನಾದ್ರೂ ಕೀಟ ಬಾಧೆ ಅಥವಾ ರೋಗ ಬಾಧೆ ಬಂದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಎಲ್ಲ ತಾವು
1: ನೋಡಿ
0: ಬಗೆಹರಿಸ್ಕೊಂಡು?
1: ಹೌದು ಹೌದು, ಈಗ ಅದು ಒಂದು ನುಸಿ ಪೀಡೆ ಅಂತ ಅದು ಬಂದಾಗ ಅದನ್ನ ನಾವು ಮಾಮೂಲಿ ಬೇವುನೆಣ್ಣೆ ಅವು ಇರ್ತವೆ ಅವೆಲ್ಲ ನಾವು ಅದನ್ನ ಹುಡ್ಕೋಬೇಕು. ಮತ್ತೆ ಈ ಸರಿ ಚಾವಟಿ ರೋಗ ಅಂತ ಒಂದು ಬಂದಿದೆ ನೋಡಿ, ಅದನ್ನ ಕೂಡ ಅವರು ಮೇಡಮ್ ನವರು ಹೇಳಿದ್ರು ಈ ರೀತಿ ಔಷಧಿ ಹೊಡಿರಿ ಅಂತ. ಅದು ಆಲ್ರೆಡಿ ಬಂದಿದೆ ಈಗ. ಅದು ಏನಾಯ್ತಂದ್ರೆ ಮಳೆಗಾಲ ಸ್ವಲ್ಪ ಕಂಡಮ ಆದಾಗ ಅದು ಕಾಣಿಸ್ತಾ ಇದೆ. ಮಳೆ ಮೇಲ್ಮಳೆ ಜೋರಾಗಿ ಹೋದ್ರೆ ಅವೆಲ್ಲ ಏನು ಇದು ಬರಲ್ಲ ಅದು. ಅವೆಲ್ಲ ನಾವು ಔಷಧಿ ಬಿಸಿ ಹೊಡೆದು ಸ್ವಲ್ಪ ಅವೈಡ್ ಮಾಡಲೇಬೇಕು. ಮೊದಲೆಲ್ಲ ಇತ್ತಿರಲಿಲ್ಲ, ಮೊದಲು ಯಾವ ಅದನ್ನೇ ಔಷಧಿನೇ ಮಾಡ್ತಿರ್ಲಿಲ್ಲ. ಈಗೇನು ಬೇಕಾದ್ರೆ ಟಾಟಾರ್ ಹೋಗ್ರೆ ಹೊಡಿರಿ, ಏನೂ ಆಗಲ್ಲ. ಈಗ ಅದನ್ನೊಂದು 20-25 ದಿನ ಸೊಪ್ಪನ್ನು ಕಟಾವು ಮಾಡಬಾರ್ದು.
0: ಈಗ ಪ್ರಸ್ತುತ ಮಳೆಗಾಲ ಇದೆ, ಅತಿಯಾದ ಮಳೆ ಏನೇ
1: ಇಲ್ಲ, ಇಲ್ಲ
0: ಮಳೆ ವಾತಾವರಣ ಮತ್ತು ಶೀತ ವಾತಾವರಣ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗ ಪ್ರಸ್ತುತ ಎಷ್ಟು ಮೊಟ್ಟೆಗಳನ್ನು ಮೇಯಿಸ್ತಾ ಇದ್ದೀರಾ? ಈಗ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ನಿರ್ವಹಣೆ, ಶೀತ ವಾತಾವರಣ ಆಗಿರ್ಬೋದು, ಅದರ ಒಂದು ಹುಳು ಸಾಕಾಣಿಕೆ ಆಗಿರ್ಬೋದು, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಪ್ರಸ್ತುತ?
1: ಸರ್ ಈಗ ನೋಡಿ, ಈಗ ಮಳೆಗಾಲ ಆಗಿದೆಯಲ್ವಾ, ಅದನ್ನು ನಾವು ಯಾವ ರೀತಿ ಅಂದರೆ ನಾವು ನೋಡಿ ಮನೆಯನ್ನು ಸೇಫ್ಟಿ ಕಿಟಕಿ ಬಾಗಿಲುಗಳನ್ನು ಬಂದೋಬಸ್ತ್ ಮಾಡಿ ನಾವು ಹುಳುಗಳನ್ನು ಹಾಸಿಗೆಯಲ್ಲಿ ಎನಿ ಟೈಮ್ ಡೈಲಿ ಸುಣ್ಣ ಹೊಡಿಬೇಕು. ಈ ಟೈಮಲ್ಲಿ ಸುಣ್ಣ ಹೊಡೆದು ಅವಕ್ಕೆ ಸ್ವಲ್ಪ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಕೆಲಸ ಸರ್. ಅದು
0: ಅದನ್ನೆಲ್ಲ ಸರಿಯಾಗಿ ಮಾಡ್ತಾ ಇದ್ದೀವಿ.
1: ಹೌದು ಸರ್.
0: ಈಗ ನಿಮ್ಗೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಅಥವಾ ಒಂದಷ್ಟು ಅರಿವನ್ನು ಪಡ್ಕೊಂಡು ಅದನ್ನು ಮಾಡುವಂಥದ್ದು ಬಹಳ ಮುಖ್ಯ
1: ಮುಖ್ಯ.
0: ಆ ನಿಟ್ಟಿನಲ್ಲಿ ಈಗ ತಾವೀಗ ರೇಷ್ಮೆ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ತಾವು ಬೆಳೀತಾರದಿಂದ ರೇಷ್ಮೆ ಇಲಾಖೆಯಿಂದ ಅದಕ್ಕೆ ಬೇಕಾದಂಥ ಸಹಾಯ ಆಗಿರ್ಬೋದು, ಬೇಕಾದಂಥ ಉಪಕರಣಗಳಾಗಿರ್ಬೋದು, ಮತ್ತು ಈ ಒಂದು ಬೆಳೆಗಳನ್ನು ನಿರ್ವಹಣೆಗೆ ಬೇಕಾದಂಥ ಅಗತ್ಯ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇಲಾಖೆಯೊಂದಿಗೆ ಯಾವ ಥರ ಸಹಕಾರದಿಂದ ತಾವು ಕೃಷಿ ಮಾಡ್ತಾ ಬರ್ತಾ ಇದ್ರೆ?
1: ಹೌದು ಹೌದು ಸರ್. ಈಗ ನೋಡಿ, ಅವರು ಕೆಲವು ಬರ್ತಕ್ಕಂಥ ಬಿಳಿಚಿಂಗು ಅಸ್ತ್ರ ಮತ್ತು ವಿಜೇತ ಇಲಾಖೆಗೆ ಅವರು ಸರ್ಕಾರ ಬಿಡುಗಡೆ ಮಾಡಿದ್ರೆ ಅವರು ಕೊಡೋದು, ಅವ್ರನ್ನೂ ನಾವು ಪ್ರೋತ್ಸಾಹ ಮಾಡೋಕ್ಕಾಗಲ್ಲ. ಆದರೆ ಇಲಾಖೆಯವ್ರಿಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಕು. ರೈತರ ಬಗ್ಗೆ ಇವೆಲ್ಲ ಇರಬೇಕು, ಇವೆಲ್ಲ ಇದ್ದಾಗ ಮಾತ್ರ ಬೆಳೆ ಬೆಳೆಗೆ ಸಾಧ್ಯ ಅನ್ನೋದನ್ನ ಅವ್ರದಲ್ಲೂ ಇರಬೇಕು. ಆದರೂ ಮೇಡಮ್ನವರು ಪರವಾಗಿಲ್ಲ, ದಿವ್ಯ ಮೇಡಮ್ನವರು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಮೇನಾಗಿ ನಮಗೆ ಈ ನಮ್ಮ ಇಲಾಖೆಯಲ್ಲಿ ಅಸ್ತ್ರ ಅನ್ನೋದು ಮೇನು, ಅದು ಮನೆಗೆ ಪ್ರತಿ ಒಂದು ತಿಂಗಳು ಅದನ್ನ ಹೊಡಿಲೇಬೇಕು. ಮೇನಾಗಿ ಅಸ್ತ್ರ ಬ್ಲೀಚಿಂಗು ಮತ್ತು ಡೆಕಾಯಿಲು ಅವೆಲ್ಲ ನಾವು ಅದು ಮಾಡಲಿಲ್ಲ ಅಂದರೆ ಬೆಳೆನೇ ಬೆಳೆಯೋಕ್ಕಾಗಲ್ಲ. ಇಲ್ಲಾಂದರೆ ಅದು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬೆಳೆಗೆ ನೋಡಿ ಹಾಲು ತೊಂಡೆ ಮತ್ತು ಸಪ್ಪೆ ರೋಗ ಅವೆಲ್ಲ ಬಂದುಬಿಡ್ತವೆ. ಅವೆಲ್ಲ ಅವೆಲ್ಲ ಬಂದುಬಿಟ್ಟಾಗ ನಾವು ಬೆಳೆ ಮಾಡೋಕ್ಕಾಗಲ್ಲ.
0: ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯವನ್ನು ಪಡ್ಕೋತಾ ಇದ್ದೀರಾ?
1: ಈ ಇಲಾಖೆಯಿಂದ ನಮ್ಗೆ ಸಬ್ಸಿಡಿ ಆಗಿ ಈಗ ನೋಡಿ ಕಟಿಂಗ್ ಮಿಷಿನು ಮತ್ತು ಮಾಮೂಲಿ ಮೋಟ್ರು ಇದೆಲ್ಲ ಮನೆ ತೊಳೆದು ಅವೆಲ್ಲ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಇಲಾಖೆಯಿಂದ ಅವೆಲ್ಲ. ಮತ್ತು ಬ್ಲೀಚಿಂಗು ಸುಣ್ಣ ಅವೆಲ್ಲ ಕೊಡ್ತಾ ಇದ್ದಾರೆ.
0: ಈಗ ತಾವು ಈಗ ರೇಷ್ಮೆ ಬೆಳೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಲಾಖೆ ಸಹಕಾರದೊಂದಿಗೆ ಬೆಳೀತಾ ಇದ್ದಾರಲ್ಲ, ತಮ್ಮ ಒಂದು ಈ ಕೃಷಿ ಚಟುವಟಿಕೆಯನ್ನು ನೋಡಿ, ತಮ್ಮ ಒಂದು ಈ

0: ರೇಷ್ಮೆ ಬೆಳೆ ಬೆಳೆಯೋದನ್ನ ನೋಡಿ, ಇತರ ರೈತರುಗಳು ತಮ್ಮ ಹತ್ರ ಬಂದು ಈ ಬೆಳೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾಗಿರ್ಬೋದು, ಅವರು ಆ ಬೆಳೆನ ಬೆಳೆಯೋದಕ್ಕೆ ತಾವು ಸಹಾಯ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ.
1: ಹೌದು ಹೌದು ನೋಡಿ, ಇಲಾಖೆಯವರು ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಈಗ ಯಾರೇ ಆಗಲಿ, ನಾನು ಸುಮಾರು ಜನಕ್ಕೆಲ್ಲ ಹೇಳಿದ್ದೀನಿ, ಅಪ್ಪ ರೇಷ್ಮೆ ನೀವು ರೇಷ್ಮೆ ಬೆಳೀರಿ, ಒಳ್ಳೆ ದುಡ್ಡು. ನೀವು ಇನ್ನೊಬ್ಬರ ಹತ್ರ ಹೋಗಿ ಒಂದು 50,000 ನೀವು ತಲೆ ಕರ್ಕೊಂಡು ಬಡ್ಡಿ ಕೇಳೋದು, ಬಡ್ಡಿ ಕೊಡ್ತೀನಿ ಅಂದ್ರೂ ಕೊಡಲ್ಲ ಈಗಿನ ಕಾಲದಲ್ಲಿ. ಈ ಒಂದು ಬೆಳೆ ಬೆಳೆದ್ರೆ ನಿಮ್ಮಲ್ಲೇ ದುಡ್ಡು.

0: ಹಿಂಗೆ ಸೊಪ್ಪಾಕಿ ಮತ್ತೆ ನಿಮ್ಗೆ ಚಂದ್ರಿಕೆ ಇಲ್ಲ ಅಂದ್ರೆ ಚಂದ್ರಿಕೆ ತಗೊಳ್ಳಿ ಮಾಡಿ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆಲ್ಲ ಒಂದು ಸಲಹೆ ಕೊಟ್ಟಿದ್ದೀನಿ. ನಾನು ಬರ್ತಾ ಇರ್ತಾರೆ ಅವರೆಲ್ಲ, ಅವಾಗ ಬರ್ತಾರೆ ಫೋನ್ ಮಾಡ್ತಾರೆ, ಹುಳು ಇಷ್ಟು ಜರಕ್ ಮನೆ ಕೊಡೆ ಸೊಪ್ಪಾಕಬೇಕು ಏನು ಮಾಡಬೇಕು ಅಂತ ನನ್ನ ಹತ್ರ ಎಲ್ಲ ಸಲಹೆ ಕೇಳ್ತಾರೆ, ನಾನು ಹೇಳ್ತೀನಿ ಯಾವೆಲ್ಲ.
1: ಹಾಗೆ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರೆ ತಮ್ಮ ತಂದೆಯವರು ಬಿದಿರಿನ ಒಂದು ವೃತ್ತಾಕಾರದ ಚಂದ್ರಿಕೆಯನ್ನು ಬಳಸ್ಕೊಂಡು ಕೇವಲ ಒಂದು 40 ರೂಪಾಯಿಗೂ ಕೂಡ ಕಷ್ಟಪಟ್ಟು ರೇಷ್ಮೆ ಬೆಳೆಗಳನ್ನ ಬೆಳೀತಾ ಇದ್ರು. ಆಗಿನ ಒಂದು ಚಂದ್ರಿಕೆ ಬಳಸಿದ್ದಕ್ಕೂ ಬಿದಿರಿಂದು ಈಗ ತಾವು ಬಳಸಿರುವಂತ ಚಂದ್ರಿಕೆಗಳಾಗಿರ್ಬೋದು ಬಹಳಷ್ಟು ಒಂದು ಉಪಕರಣಗಳಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಆಗಿನ ಒಂದು ಇದಕ್ಕೂ ಈಗಿನ ಒಂದು ಬೆಳವಣಿಗೆಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ
0: ಸರ್. ಆಗಿನ ಶ್ರಮ ಇದ್ದಿದ್ರೆ ನಾವು ಈಗ ಮಾಡಕ್ಕಾಯ್ತಿರ್ಲಿಲ್ಲ. ಅವರು ಮೇಲ್ ಮಳೆ ಆಶ್ರಯಕ್ಕೆ ಬೆಳೀತಾ ಇದ್ರು ಅಂದ್ರೆ ಮತ್ತೆ ಪ್ರತಿದಿನ ಸೊಪ್ಪನ್ನ ಬಿಡಿಸಿ ಹಾಕ್ಬೇಕು. ಇವಾಗೆಲ್ಲ ನಾವು ದನ್ನವಕ್ಕೆ ಹಾಕ್ತೀವಿ ನೋಡಿ ಕೂದ ಆ ರೀತಿ ಹಾಕ್ತೀವಿ, ಮತ್ತೆ ಪ್ರತಿದಿನೂ ಸೊಪ್ಪು ಬಿಡಿಸಿ ಹಾಕ್ಬೇಕು, ಮತ್ತೆ ಪ್ರತಿದಿನೂ ಕಸ ತೆಗಿತಾ ಇದ್ರು ಅವರು, ಕಸ ಬಳಿತಾ ಇದ್ರು. ಆ ರೀತಿ ಭಾರಿ ಶ್ರಮ ಪಡ್ತಿದ್ರು ಆಗ. ಆದರೂ ಕೂಡ 40 ರೂಪಾಯಿ ರೈಟ್ ಸಿಕ್ಕಿದ್ರು ಭಾರಿ ಖುಷಿ ಪಡ್ತಿದ್ರು ಆಗ ನೋಡಿ. ಇವಾಗ ನಮ್ಗೆ 1,000 ರೂಪಾಯಿ ರೈಟ್ ಸಿಕ್ಕಿದ್ರು ಕೂಡ ಇನ್ನೂ ಬೇಕು ಅಂತೀವಿ ನಾವು. ಹಂಗಿರ್ತದೆ ನೋಡಿ ಯಾವ ರೀತಿ ಅನ್ನೋದು. ಆದರೆ ಆಗನ ಕೆಲಸಕ್ಕೂ ಇವಾಗ ಕೆಲಸಕ್ಕೂ ಈ ಕೆಲಸ ಇದ್ದಿದ್ರೆ ಆವಾಗಿನ ಟೈಮಲ್ಲಿ ಅವ್ರು 100 ಮೊಟ್ಟೆ ಮೇಯ್ತಾ ಇದ್ರು, ಈ ಟೈಮಲ್ಲಿ ಈ ತರ ಇದ್ದಿದ್ರೆ ಅವರು 500 ಮೊಟ್ಟೆ ಮೇಯ್ಸಾರೇನು.
1: ಹಾಂ, ವ್ಯವಸ್ಥೆ
0: ಈ ತರ ವ್ಯವಸ್ಥೆ ಸಿಕ್ಕಿದ್ರೆ ಅವ್ರಿಗೆ
1: ಅಂದ್ರೆ ಆಗ ಅಷ್ಟೇ ಶ್ರಮ
0: ಇತ್ತು ಆಗ. ಹಂಗೆ ಶ್ರಮ ಇದ್ರೂ ಕೂಡ ಅದನ್ನೇ ನೋಡಿ ನಾವು ಬಿಡಲಿಲ್ಲ. ನಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು ಅದನ್ನೇ ನಾವು ಮುಂದುವರ್ಸ್ಕೊ ಹೋಗ್ತಾ ಇದ್ವಿ.
1: ಈಗ ತಾವು ಒಂದು ತಿಂಗಳಲ್ಲಿ 90-100 ಮೊಟ್ಟೆ ಮೇಯಿಸ್ತೀರಾ?
0: ಹೌದು,
1: ಕನಿಷ್ಠ ಅಂದ್ರೆ 85 ಕೆಜಿ ಇಂದ 1 ಕ್ವಿಂಟಲ್ ತನಕ ಕೂಡ
0: ಬೆಳಿತೀವಿ.
1: ಈ ಬೆಳೆದಂತ ರೇಷ್ಮೆ ಬೆಳೆಯನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಅಲ್ಲಿ ತಮ್ಮ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇದೆಯಾ?
0: ನೋಡಿ, ಮೊದಲೆಲ್ಲ ನಾವು ರಾಮನಗರ ಹೋಗ್ತಾ ಇದ್ದೋ, ಇವಾಗ ನೋಡಿ ಮೈಸೂರಲ್ಲೇ ಮಾರ್ಕೆಟ್ ಆಗಿದೆ. ಏನು ಇವತ್ತೆಲ್ಲ ಅಲ್ಲಿ ರಾಮನಗರ ಮೈಸೂರಿಗೂ ಒಂದು 50-70 ರೂಪಾಯಿ ಇದಿರ್ತದೆ, ವ್ಯತ್ಯಾಸ ಇರ್ತದೆ. ಹಂಗಾಗಿ ನಾವು ರಾಮನಗರ ಹೋಗ್ಬೇಕಾದ್ರೆ ನಮ್ಗೆ ಒಂದು ದಿನ ಕೂಡ ಬೇಕು, 2 ದಿನ ಬೇಕು. ಇವತ್ತು ಹೋದ್ರೆ ನಾಳೆ ಕೂಡ ಬರಬೇಕು. ಈಗ ಹಿಂಗಿಲ್ಲ, ನಾವು ಬೆಳಿಗ್ಗೆ ಹೋದ್ರೆ ಇಲ್ಲಿ ಮೈಸೂರು ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲೇ ಇದು ಮಾಡ್ಬಿಟ್ಟು ಬರ್ತೀವಿ, ಪರ್ಚೇಸ್ ಮಾಡ್ಬಿಟ್ಟು.
1: ಈಗ ಹುಳುಗಳಿಗೆ ಸೊಪ್ಪಾಕೋದಾಗಿರ್ಬೋದು, ಈ ಮನೆಯನ್ನ ಒಂದು ಸ್ವಚ್ಛ ಮಾಡ್ಕೊಂಡು ಅದರ ಒಂದು ವಾತಾವರಣ ನಿರ್ವಹಣೆ ಮಾಡೋದಾಗಿರ್ಬೋದು, ಮತ್ತೆ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗೋದಾಗಿರ್ಬೋದು, ಇದನ್ನೆಲ್ಲ ಒಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ತಮ್ಮ ಸಹಾಯಕ್ಕೆ
0: ಕೂಡಿಲ್ಲ? ಈಗ
1: ಆಳು ಕಾಳುಗಳನ್ನ ಜೊತೆಗೆ
0: ಆಳು ಕಾಳು ಅಂದ್ರೆ ನಾವು 3 ಜರದ ಹುಳುಗಳನ್ನ ಕಡಿಮೆ ಸೊಪ್ಪು ನಾವು ಒಬ್ಬರೇ ಮಾಡ್ಕೋಬಹುದು. ಈ 4 ಜರದಿಂದ ಎದ್ದ ಮೇಲೆ ಅದನ್ನ ನೋಡಿ, ಈ ಮಳೆಗಾಲದಲ್ಲಿ ಹಿಂಸೆ ಆಗುತ್ತೆ. ಆಗ 2-3 ಜನ, ಈಗ ನಮ್ಮ ಮಿಸ್ಸಸ್ ಅವರೇ, ಅವರು ಒಳ್ಳೆ, ಅವರು ಅವ್ರಿಗೆಲ್ಲ ಗೊತ್ತು, ಅವರು ಕೂಡ ಇದನ್ನ ಭಾಗವಹಿಸ್ಕೊಂಡು ಅವರೆಲ್ಲ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಆ ರೀತಿ ಇಲ್ಲ ಅಂದ್ರೆ ಒಬ್ಬೊಬ್ಬರೇ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ 4 ಜನದಿಂದ ಎದ್ದ ಮೇಲೆ ಒಂದಿಬ್ರು 3 ಜನ ಇರಲೇಬೇಕು.
1: ಕುಟುಂಬದವರು ಜೊತೆಗೆ ಸಹಕಾರ ಇದ್ರೆ ಯಾವ್ದೇ ರೀತಿಯ ಖರ್ಚು ಕೂಡ
0: ಬರಲ್ಲ.
1: ಕುಟುಂಬದವರ ಸೇರಿ
0: ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ.
1: ಒಟ್ಟಾರೆಯಾಗಿ ಸರ್, ಈಗ ತಾವು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರೋದಾಗಿರ್ಬೋದು, ಇಲಾಖೆ ಕಡೆಯಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ಒಂದು ಬೆಳೆಯಲ್ಲಿ ಒಂದು ಉತ್ತಮವಾದಂತ ಆದಾಯನ ಕಾಣ್ತಾ ಇರೋದು, ತಮಗೆ ತೃಪ್ತಿ ಇದೆಯಾ?
0: ತೃಪ್ತಿ ಇದೆ ನಮಗೆ. ನಾವು ರೇಷ್ಮೆ ಇಲ್ಲಾಂದ್ರೆ ನಾವು ಈ ಮಟ್ಟಕ್ಕೆ ಇದು ಮಾಡಕ್ ಆಯ್ತಿರ್ಲಿಲ್ಲ. ರೇಷ್ಮೆ ಇರೋದ್ರಿಂದ ನಾವು ಎಷ್ಟೋ ನೆಮ್ಮದಿವಿ. ಏನು ನಮ್ಗೆ ರೇಷ್ಮೆನೆ, ನಮ್ಗೆ ಅದನ್ನ ಬಿಟ್ರೆ ನಾವು ಬೇರೆ ಜೀವನ ಮಾಡಕ್ ಆಗಲ್ಲ. ಹಂಗಾಗಿ ರೇಷ್ಮೆ ಯಾವ್ದಾಗಲಿ ಒಂದು ತಿಂಗಳ ಮಾಡ್ತು ಅಂದ್ರೆ ಹೆಂಗೋ ನಮ್ಮ ಜೀವನಕ್ಕೆ, ನಮ್ಮ ವ್ಯವಹಾರಕ್ಕೆ, ನಮ್ಗೆಲ್ಲ ಅದು ಒಳ್ಳೆ ಬೆಳೆ ಒಟ್ಟಿನಲ್ಲಿ.
1: ಖರ್ಚು ಆಗಿದೆ ಈ ಬೆಳೆನಾಗೆ?
0: ಅದೇ 100 ಬಟ್ಟೆ ನಾವು ಮೇಯಿಸಿ ಹೋದ್ರೆ ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ಏನಪ್ಪ ಅಂತ ಹೇಳಿದ್ರೆ ಖರ್ಚು ನೋಡಿ, ಉಳುಮೆ ಮಾಡಬೇಕಾದ್ರೆ ಸ್ವಲ್ಪ ಉಳುಮೆ ನಾವೇ ಮಾಡ್ಕೋತೀವಿ, ಆದರೂ ಕೂಡ ಹುಳು ತರಬೇಕಾದ್ರೆ 4 ವರ್ಷ ಬಿತ್ತನೆಗೆ ಹಾಕಬೇಕು. ಮತ್ತು ಈ ನ್ಯೂಸ್ ಪೇಪರು, ಸುಣ್ಣ, ವಿಜೇತ ಅವೆಲ್ಲ ಇದು ಮಾಡೋಕ್ಕಂಟ ಅವು ನಾವು ಮಾರ್ಕೆಟ್ ಹೋಗಿದ್ದು ಬರ್ಕಂಟ ಒಂದು 10,000 ರೂಪಾಯಿ ಖರ್ಚು ಬರ್ತದೆ.
1: ಹಾಗೆಯೇ ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಹತ್ತಿ ಆಗಿರ್ಬೋದು, ಜೋಳ, ಈ ಶುಂಠಿ, ಈ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
0: ಹೌದು.
1: ಈ ಬೆಳೆಗಳ ನಿರ್ವಹಣೆ ಆಗಿರ್ಬೋದು, ಈ ಬಂದಂಥ ಬೆಳೆಗಳನ್ನು ಎಲ್ಲಿ ಮಾರಾಟ ಮಾಡೋದಾಗಿರ್ಬೋದು, ಇದರಿಂದ ಎಲ್ಲ ಆದಾಯ ಹೇಗಿದೆ?
0: ಈಗ ನೋಡಿ, ಹತ್ತಿ ಬೆಳಿತೀವಿ ನಾವು. ಹತ್ತಿ ಬೆಳೆದಾಗ ಏನು ಅದರಲ್ಲಿ ಈ ಸರಿ ಮಳೆಗಾಲ ಕಡಿಮೆ, ಅದರಲ್ಲಿ ಅಂದರೆ ಅದು ಬಂದ್ರೆ ಬತ್ತು ಇಲ್ಲ ಹೋಯಿತು, ಅದು ನಮಗೆಲ್ಲ ಅದು ಅಷ್ಟೊಂದು ಇದಿಲ್ಲ, ಆದಾಯ ಇಲ್ಲ. ಟ್ರ್ಯಾಕ್ಟ್ರೇ ಖರ್ಚು, ಮತ್ತು ಬಿತ್ತನೆ ಖರ್ಚು, ಉಳುಮೆ ಖರ್ಚು, ಔಷಧಿ, ಮತ್ತು ಕೂಲಿ ಆಳುಗಳನ್ನು ಬಿಡಿಸೋಕ್ಕೆ ಅವೆಲ್ಲ ಸಿಕ್ಕಾಬಿಟ್ಟೆ, ಅದು ಖರ್ಚು ಜಾಸ್ತಿ. ಅದರಲ್ಲೇನು ಆದಾಯಕಾಯನ್ನು ಜಾಸ್ತಿ ಏನು ಬರಲ್ಲ ನಮಗೆ. ಏನು ಆದಾಯಕ ಅಂದರೆ ಇಲ್ಲ, ಖರ್ಚೆಲ್ಲ ಕಳೆದ್ರೆ ಒಂದು ಏನು 10,000-20,000 ರೂಪಾಯಿ ಲಾಭ ಸಿಗ್ಬೋದು ಅಷ್ಟೇ. ನಮ್ಮ ರೇಷ್ಮೆ ಗುಡುಗೆ ಆ ರೀತಿ ಏನಿಲ್ಲ. ಒಂದು ಬೆಳೆ ಸ್ವಲ್ಪ ಕಡಿಮೆ ಆದರೂ ನೆಕ್ಸ್ಟ್ ಬೆಳೆ ಆದರೂ ನಮ್ಗೆ ಒಳ್ಳೆ ಆದಾಯಕ ಬರ್ತದೆ.
1: ಪ್ರತಿ ತಿಂಗಳ
0: ಬೆಳೆ ಇದು
1: ಆಗಿರುತ್ತೆ ಬೆಳೆ.
0: ಏನು ಇದೆಲ್ಲ ಏನು ನಮ್ಮ ರೇಷ್ಮೆ ಬೆಳೆ ಅಂದರೆ ನೋಡಿ, 2ನೇ ಜರದ ಹುಳುಗಳನ್ನು ಅವರೇ ಇದು ಮಾಡಿ ಕೊಡ್ತಾರೆ. 3ನೇ ಜರದಿಂದ ನಾವು

0: 17 ದಿನ ಮಾತ್ರ ಸೊಪ್ಪು ಹಾಕೋದಷ್ಟೇ, ಇದೇನು ಬಾರಿ ಕೆಲಸ ಅಲ್ಲ ಇದು. 17 ದಿನ ಮಾತ್ರ, 21 ದಿನಕ್ಕೆಲ್ಲ ಗೂಡಾಯ್ತು.
1: ಶುಂಠಿ ಬೆಳೆಯನ್ನ ಅದನ್ನೇ
0: ಶುಂಠಿ ಬೆಳೆ ಅಂದ್ರೆ ಅದು ಅದು ದೊಡ್ಡ ಖರ್ಚು, ಅದು ಅದು ಒಂಥರ ಲಾಟ್ರಿ ಹೊಡೆದಂಗೆ ಅದು. ಆದ್ರೆ ಆಯ್ತು, ಇಲ್ಲ ಅಂದ್ರೆ ಹೋಯ್ತು. ನೋಡಿ, ಈಗ 1 ಎಕರೆ ಶುಂಠಿ ಹಾಕ್ತೀನಿ ಅಂದ್ರೆ 4 ಲಕ್ಷ ರೂಪಾಯಿ ಬೇಕು ಬಂಡವಾಳ 1 ಎಕರೆಗೆ. 4 ಲಕ್ಷ ಅಂದ್ರೆ ಒಳ್ಳೇದಾಗಿ ರೈಟ್ ಸಿಕ್ಕಿದ್ರೆ 1 to 2, ಇಲ್ಲ ಅಂದ್ರೆ ಪುನಃ ನಾವು ಅದೇನಾರು ಮಾಮೂಲಿ ಇರ್ತವೆ ನೋಡಿ, ಕೊಳೆ ರೋಗ ಅವು ಇವು ಅದು ಬಂದ ಅದು ಹೋಯ್ತವೆ. ಮತ್ತೆ ಅದು ರೈಟು ಸಿಗ್ಲಿಲ್ಲ ಅಂದ್ರೆ ಅದು 100,000 ರೂಪಾಯಿ ಸಾಲಗಾರ ಆಗ್ಬೇಕಾಯ್ತದೆ. ಅದರಲ್ಲಿ ಮಾತ್ರ ಆ ರೀತಿ ಒಂಥರ ಲಾಟ್ರಿ ಹೊಡೆದಂಗೆ ಅದು.
1: ಅದೇ ಅದರಿಂದ ಇಷ್ಟೇ ಆದಾಯ ಬರ್ತಂತ ನಿರೀಕ್ಷೆ
0: ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ.
1: ಸರಿ, ಈಗ ಅದೇ ರೀತಿ ಈಗ ಒಂದು ರೇಷ್ಮೆ ಬೆಳೆ ಅನ್ನೋಂಥದ್ದು ಪ್ರತಿ ತಿಂಗಳು ಬರುವಂತ ಒಂದು ನಿಗದಿತ ಆದಾಯ ಅದರಲ್ಲಿ
0: ಇರುತ್ತದೆ.
1: ಬೇಕಾದ್ರೆ ಅದನ್ನ 10 ಎಕರೆಲ್ಲಾದ್ರೂ ಮಾಡಬಹುದು, 5 ಎಕರೆಲ್ಲಾದ್ರೂ 1 ಎಕರೆಲ್ಲಾದ್ರೂ
0: ಮಾಡಬಹುದು,
1: ಅದನ್ನ ತಾವು ನಿರೂಪಿಸ್ತಾ ಬರ್ತಾರೆ. ಈಗ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಸಮುದಾಯದ ರೈತರು, ನನಗೆ ಇರೋದೇ 1/2 ಎಕರೆ, ನನಗೆ ಇರೋದೇ 1 ಎಕರೆ, ಇದ್ರಲ್ಲಿ ನನಗೆ ಏನು ಕೃಷಿ ಮಾಡೋಕ್ಕಾಗುತ್ತೆ, ಇದರಿಂದ ನಾನು ಏನು ಆದಾಯ ಗಳಿಸೋಕ್ಕಾಗುತ್ತೆ ಅಂತ ಮನಸ್ಥಿತಿ ಇರೋರಿಗೆ ಈ ರೇಷ್ಮೆ ಬೆಳೆ ಮಾಡೋದ್ರಿಂದ, ಅದು ಕಡಿಮೆ ಭೂಪ್ರದೇಶದಲ್ಲಿ ಮಾಡೋದ್ರಿಂದ ಯಾವ ರೀತಿಯಾದ ಒಂದು ನಿರಂತರ ಆದಾಯವನ್ನು ಗಳಿಸಬಹುದು ಅಂತ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಹೇಳಿ?
0: ಈಗ ಸರ್, 1/2 ಎಕರೆ ಅಂದ್ರೆ ಮಾಡ್ಕೋಬಹುದು, ಏನು ಅಭ್ಯಂತರ ಇಲ್ಲ. ನೋಡಿ, ಈಗ ಜಾಸ್ತಿ ಭೂಮಿ ಇರೋರು ಮತ್ತೆ 6 ಅಡಿ 8 ಅಡಿ ಹಾಕೊಂಡು ಉಳುಮೆ ಮಾಡ್ಕೋಬಹುದು. ಮತ್ತೆ ಈ ಕಡಿಮೆ ಜಮೀನು ಇರೋರು ಇವೊಂದು ಕಡ್ಡಿ ನಾಟಿ ನೆಡೋದು ನೋಡಿ, 3-3.5 ಅಡಿ ನೆಟ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಸರ್. ಅದ್ರಲ್ಲಿ ಏನು ತೊಂದರೆ, ಸಾಕು ಅಷ್ಟೇ, ಜೀವನ ಆರಾಮಾಗಿ ನಡೆಸ್ಕೋಬಹುದು.
1: ಅದಕ್ಕೆ ಖರ್ಚು ಬೇಕಾಗಿ
0: ಖರ್ಚು ಬರಲ್ಲ. ನೋಡಿ, ದೊಡ್ಡದು ಮಾಡೋದಕ್ಕೆ ಹೋದ್ರೆ ದೊಡ್ಡ ಖರ್ಚು, ಕಡಿಮೆ ಮಾಡಕ್ ಹೋದ್ರೆ ಕಡಿಮೆ ಖರ್ಚು.
1: ಆದಾಯ ಮಾತ್ರ ಖಂಡಿತ
0: ಬಂದೇ ಬರುತ್ತೆ. ಆದಾಯ ಸಾಕು ಮಾಡ್ಕೋಬಹುದು, ಅದ್ರ ಏನು ಅಭ್ಯಂತರ ಇಲ್ಲ.
1: ಅಂದ್ರೆ ಅವ್ರು ಯಾವ ರೀತಿ ಶ್ರದ್ಧೆ ಇಟ್ಟು ಮಾಡ್ತಾರೆ ಅದ್ರ ಮೇಲೆ,
0: ಅವ್ರೇನು ಅಭ್ಯಂತರ ಪಡೋದು ಬೇಕಾಗಿಲ್ಲ ಸರ್. ಏನು ನಮ್ಗೆ ಕಡಿಮೆ ಜಮೀನು, ನಾವು ಹೆಂಗ್ ಮಾಡೋದು, ನಿಮ್ಗೆ ಅದು ಏನು ಇಲ್ಲ. ಆರಾಮಾಗಿ ಅದನ್ನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟು, ಈಗ 1/2 ಎಕರೆನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನೀಟ್ವಾಗಿ ಸೊಪ್ಪು ಬೆಳೆದ ಅಂದ್ರೆ 75-100 ಮೊಟ್ಟೆ ಆರಾಮಾಗಿ ಮೇಯಿಸಬಹುದು.
1: ಇಲಾಖೆ ಕಡೆಯಿಂದ ಎಲ್ಲ ಸಹಾಯ ಸಿಗುತ್ತೆ,
0: ಸಿಗ್ತಾ ಇದೆ.
1: ಅದನ್ನ ಪಡ್ಕೊಂಡು ಇರುವಂತ ಕಡಿಮೆ ಭೂಪ್ರದೇಶದಲ್ಲೇ ಕಡಿಮೆ ಖರ್ಚಲ್ಲೇ ಸುಲಭವಾಗಿ
0: ಮಾಡ್ಕೋಬಹುದು.
1: ಬಹಳ ಸಂತೋಷ ಮದನಕರ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 20 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಆರಂಭದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆಗಳನ್ನೇ ಬೆಳೀತಾ ಇದ್ದು, ಪ್ರಸ್ತುತವಾಗಿ ರೇಷ್ಮೆ ಬೆಳೆಯನ್ನು ತಾವು ಒಂದು ಪ್ರಮುಖ ಬೆಳೆಯಾಗಿ ತಾವು ಬೆಳೀತಾ ಬರ್ತಿರೋದಾಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಮತ್ತು ಪ್ರತಿ ತಿಂಗಳು ಯಾವ ರೀತಿಯಾದಂಥ ಒಂದು ಈ ಬೆಳೆಯಿಂದ ತಾವು ಆದಾಯವನ್ನು ಕಾಣ್ತಾ ಬರ್ತಾ ಇದ್ದೀರಾ, ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯವನ್ನು ಗಳಿಸೋ ನಿಟ್ಟಿನಲ್ಲಿ ಈ ರೇಷ್ಮೆ ಬೆಳೆ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು, ಈ ರೇಷ್ಮೆ ಬೆಳೆಯ ಜೊತೆಗೆ ಇತರೆ ಹತ್ತಿ ಜೋಳ ಶುಂಠಿ ಬೆಳೆಯನ್ನು ಬೆಳೆದ್ರ ಜೊತೆಗೆ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸಿ ಇದರಲ್ಲೇ ತಮ್ಮ ಒಂದು ನಿರಂತರ ಆದಾಯವನ್ನು ಕಾಣ್ತಾ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾರ ಕುರಿತು ತಮ್ಮ ಅನುಭವವನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಹಾದೇವ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ, ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ಅಕಾಲಿಕ ಮಳೆಗೆ

0: 2,00,000 ಕರೋಡ್ ರೂಪಾಯಿ ಕ್ಲೇಮ್ ಕೆ ರೂಪ ಮೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
3: ಸಿಗೋದಿಲ್ಲ,
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನು ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
6: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಸಹಸ್ರಯುಗ

ಬ್ರಹ್ಮನಿಗೆ ಸಾವಿರ ಯುಗ ಒಂದು ಹಗಲು, ಸಾವಿರ ಯುಗ ಒಂದು ರಾತ್ರಿ. ಇದನ್ನು ತಿಳಿದವರು ಅಹೋರಾತ್ರವಿದರು ಎಂಬ ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತಂದ್ರೆ ವೇದಾಂತದಲ್ಲಿ ನಾವು ವ್ಯಾಖ್ಯಾನಿಸುವಂಥ ಪರಬ್ರಹ್ಮನಲ್ಲ. ಈ ಸೃಷ್ಟಿಯನ್ನು ಕೆಲವು ಕಾಲ ಆಳುವ ಒಂದು ಪದವಿಯನ್ನು ಅಲಂಕರಿಸಿರುವಂತಹ ಒಬ್ಬ ವ್ಯಕ್ತಿ. ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ.

ಅಂತಹ 1,000 ಮಹಾಯುಗವಾದರೆ ಬ್ರಹ್ಮನಿಗೆ 1 ರಾತ್ರಿ ಅಂತ. ಅದೇ 11,000 ಮಹಾಯುಗವಾದರೆ ಅವನಿಗೆ 1 ಹಗಲು. ಬ್ರಹ್ಮ ಇಂತಹ ದಿನಗಳನ್ನು ಒಳಗೊಂಡು ಬರುತ್ತಾನೆ. ಇವೆಲ್ಲ ಕೆಲವೇ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕುವಂತಹ ಒಂದು ಪದವಿ ಅಂತ. ಅಂದರೆ ಬ್ರಹ್ಮನ ಆಯಸ್ಸಿನೊಂದಿಗೆ ನಮ್ಮ ಆಯಸ್ಸನ್ನು ಹೋಲಿಸಿಕೊಂಡರೆ ಅದೊಂದು ಒಂದು ಕಣ್ಣು ಮಿಟುಕು. ನಾವು ಒಂದು ಸಲ ಕಣ್ಣು ಮಿಟುಕಿಸಿದ್ರೆ ಎಷ್ಟು ಸಮಯವೋ ಅಷ್ಟು ನಮ್ಮ ಒಬ್ಬ ಮನುಷ್ಯನ ಆಯಸ್ಸನ್ನು ನಾವು ಬ್ರಹ್ಮನ ಒಂದು ಆಯಸ್ಸಿಗೆ ಹೋಲಿಸ್ಕೊಂಡ್ರೆ. ಆ ಕಣ್ಣು ಮಿಟುಕಿನಲ್ಲಿ ನಮ್ಮ ಪಾಲಿಗೆ ಬರುವಂತಹ ಸುಖ ದುಃಖ ಎನ್ನುವುದು ಅಂತಂದರೆ ನಮ್ಮ ಬಾಳೆ ಎಷ್ಟು ನಶ್ವರ, ಅದೆಷ್ಟು ಕ್ಷಣಿಕ ಅಂತ ಯೋಚನೆ ಮಾಡಿ. ಅದರಲ್ಲಿ ಉತ್ಸಾಹವನ್ನು ತಾಳ್ಬಾರ್ದು ಅಂಥೇಳಿ ಭಾವಿಸ್ತಾನೆ. ನಿಜವಾಗಿ ಬ್ರಹ್ಮನ ಆಯಸ್ಸಿನೊಡನೆ ನಮ್ಮದನ್ನು ಹೋಲಿಸ್ಕೊಂಡಾಗ ನಮ್ಮದು ಎಷ್ಟು ಅಲ್ಪ ಅಂಥೇಳಿ ಅರಿವಾಗತ್ತೆ. ಭಗವಂತನನ್ನು ಮುಟ್ಟಿದರೆ ನಾವು ಅನಂತಾತ್ಮನಲ್ಲಿ ಒಂದಾಗುತ್ತೇವೆ, ಭೂಮದಲ್ಲಿ ಒಂದಾಗುತ್ತೇವೆ. ಈ ಭೂಮ ನಮಗೆ ಬರಬೇಕಾದ್ರೆ ಅಲ್ಪವನ್ನು ತ್ಯಜಿಸಬೇಕು. ಅಲ್ಪವು ಹೋದೊಡನೆ ಭೂಮ ತಾನಿರುವೆ ಅಂತೇಳಿ ಹೇಳುತ್ತೆ. ಅಲೆಯ ಹಿಂದೆಯೇ ಅನಂತ ಸಾಗರವಿದೆ, ಆದರೆ ಅಲೆಯನ್ನು ನೋಡುತ್ತಿರುವಾಗ ನಮಗೆ ಸಾಗರ ಕಾಣೋದಿಲ್ಲ. ಮುಕ್ತಿಯನ್ನು ಪಡೆಯುವುದು ಅಂತಂದರೆ ಅನಂತಾತ್ಮನನ್ನು ಪಡೆಯುವುದು ಎಂದು ಅರ್ಥ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು ಅಂತೇಳಂದರೆ, ಈ ದೇಶ ಮತ್ತು ಕಾಲ ಇವೆರಡೂ ಕೂಡ ಅವರವರ ಮನಸ್ಸಿನ ಕಲ್ಪನೆ ಅಂಥೇಳಿ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋಗಿರುವಂಥದ್ದೇ ತಿಳಿಯೋದಿಲ್ಲ. ಇಸ್ಪೀಟು ಆಡುವವನಿಗೆ ರಾತ್ರಿ ಕೂಡ ಕಳೆಯುವಂಥದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯೋದೇ ಒಂದು ಸಮಸ್ಯೆಯಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರುವ ವ್ಯಕ್ತಿಗಂತೂ ಈ ಸಮಯದ ಪರಿವೆಯೇ ಇಲ್ಲ. ಹಾಗಾಗಿ ಎರಡು ಅನುಭವಗಳ ಮಧ್ಯದ ಅಂತರ ಏನಿದೆ ಆ ಅಂತರವೇ ಕಾಲ ಅಂತೇಳಿ ನಾವು ಹೇಳಬಹುದು. ಅನುಭವಗಳು ಜಾಸ್ತಿಯಾದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚೋದ್ರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುತ್ತದೆ. ಹಿತವಾದ ಒಂದೇ ಅನುಭವವು ಎಷ್ಟು ಹೊತ್ತು ಇದ್ದರೂ ಸಮಯ ಹೋಗಿದೇ ತಿಳಿಯದು. ಎರಡು ಅನುಭವಗಳ ಮಧ್ಯದ ಅಂತರದಲ್ಲಿಯೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳು ಅವಶ್ಯಕತೆ ಇದ್ದಂತೆಯೇ ಇದು ಕೂಡ. ಈ ರೀತಿಯ ನಿಯಮವನ್ನಾಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಆನಂದ ಮೀಮಾಂಸೆಯನ್ನು ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಹಾಗೆ ಪಿತೃಗಳ ಆನಂದಕ್ಕಿಂತ ಕರ್ಮ ದೇವತೆಗಳ ಆನಂದ ಜಾಸ್ತಿ ಎಂದು ಹೇಳಿದ್ದಾರೆ. ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆ ಅಂತಂದರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನು ಅವಲಂಬಿಸಿಕೊಂಡೋದ್ರಿಂದ. ಹಾಗಾಗಿಯೇ ಈ ಶ್ಲೋಕದಲ್ಲಿ ಬ್ರಹ್ಮನ 1 ಹಗಲನ್ನು 1,000 ಯುಗಗಳೆಂದು, 1 ರಾತ್ರಿಯನ್ನು 1,000 ಯುಗಗಳೆಂದೂ ವಿವರಿಸಲಾಗಿದೆ. ಹೀಗೆ ಕಾಲಗಣನೆಯನ್ನು ಅಳೆಯಲು ತಿಳಿದಿರುವಂಥ ಋಷಿಗಳೇ ಈ ರೀತಿ ನಮಗೆ ತಿಳಿಸಿದ್ದಾರೆ. ಹಾಗಂತ ನಮಗೆ ಪರಮಾತ್ಮ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. 365 ದಿವಸಗಳಿಂದ ಕೂಡಿದ ನಮ್ಮ 1 ವರ್ಷವನ್ನು ಆಧರಿಸಿಕೊಂಡೇ ಬ್ರಹ್ಮನ 1 ಹಗಲನ್ನು ಇಲ್ಲಿ ನಿರ್ಧರಿಸಿರುವುದು. 1 ಯುಗ ಅಂದರೆ ಅದೆಷ್ಟೋ 1,000 ವರ್ಷಗಳಂತೆ. ಅಂತಹ 4 ಯುಗಗಳೆಂದರೆ 1 ಕಲ್ಪವಾಗುವುದು. ಅಂತಹ 1,000 ಕಲ್ಪಗಳು ಬ್ರಹ್ಮನ 1 ಹಗಲು. ಈ ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಇರುವಂಥದ್ದು ಅವನವನ ಕಾಲಗಣನೆ. ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ,
ಕಾಪಾಡಿಕೊಳ್ಳ

0: ಮಾಡುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ, ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗುತ್ತೆ. ಹೀಗೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ಒಂದು ಆಯಸ್ಸು ಯಕಶ್ಚಿತ್ ಅಂತೇಳಿ ಅನ್ನಿಸ್ಬಿಡುತ್ತೆ. ಅದೆಷ್ಟು ನಶ್ವರ ನಮ್ಮ ಒಂದು ಆಯಸ್ಸು. ನಮ್ಮ ಆಯಸ್ಸೇ ಬ್ರಹ್ಮನ ಹಗಲು ರಾತ್ರಿಗೆ ಯಕಶ್ಚಿತ್ ಅಥವಾ ಅಲ್ಪ ಆಗಿರುವಾಗ ಇನ್ನ ನಮ್ಮ ಆಯಸ್ಸಿನ ಒಳಗೆ ಬಂದಿರುವಂತಹ ಸುಖ ಶಾಂತಿಗಳಿಗಂತೂ ಅದು ಲೆಕ್ಕವೇ ಇಲ್ಲ. ಅದನ್ನು ಲೆಕ್ಕಕ್ಕಿಟ್ಟರೂ ಕೂಡ ಮೈಕ್ರೋ ಸೆಕೆಂಡ್ ನ್ಯಾನೋ ಸೆಕೆಂಡ್ ಅಂತೀವಲ್ಲ ಹಾಗೆ ಬ್ರಹ್ಮನಿಗೆ. ಆದರೂ ಕೂಡ ಅದೆಷ್ಟು ಸುಖ ದುಃಖ ಅನ್ನೋದ್ರಲ್ಲಿ ನಾವು ತೊಳಲಾಡ್ತೇವೆ ನೋಡಿ. ಅದಕ್ಕೆ ಮುದ್ದುರಾಮನ ಪದ್ಯ ಯಾವುದು ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ಬರು ಬರುತ್ತ ಒಂದೊಂದು ಅತಿಮಂಗ ಮಾಯಾ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ. ನಾವು ತಾರುಣ್ಯದಲ್ಲಿದ್ದಾಗ ಅದೆಷ್ಟು ಅಭಿಲಾಷೆಗಳನ್ನು ಅಂದರೆ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಮ್ಮೆಲ್ಲ ಸುಖಗಳನ್ನು ನಾವು ಸಂಚಿತ ಮಾಡ್ಕೊಂಡಿರ್ತೀವಿ.
1: ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಿಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿ ಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು

0: ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡು ಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟ್ಯೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು BLOಗಳು ವಿತರಣೆ ಮಾಡಿದ್ದು, 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಮೂಹದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ITBT ಇಲಾಖೆ ಕಾರ್ಯದರ್ಶಿ ಡಾ.ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ AI ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತಥ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಥ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15,00,000 ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತಥ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 GW ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8,780 MW ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5

0: 5 ಮತ್ತು 6 ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜ ಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮ ರಾಮಶೇಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ವ್ಯಕ್ತಿಯೊಬ್ಬರ ಬದುಕಿನಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಅನ್ನುವಂಥದ್ದು ಮೂರು ಪ್ರಮುಖ ಘಟ್ಟಗಳು. ಎಲ್ಲವೂ ಕೂಡ ಮಹತ್ವದ್ದೇ ನಿಜ, ಆದರೆ ಬಾಲ್ಯ ಎನ್ನುವಂಥದ್ದು ವ್ಯಕ್ತಿಯ ಒಂದು ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಭದ್ರವಾದಂತಹ ಬುನಾದಿಯನ್ನು ಒದಗಿಸೋದ್ರಿಂದ ಇದು ಅತ್ಯಂತ ಪ್ರಮುಖವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಬಾಲ್ಯದಲ್ಲಿ ಅತ್ಯಂತ ವೇಗವಾಗಿ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಆಗೋದ್ರ ಜೊತೆಗೆ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಕೂಡ ಮಕ್ಕಳು ಕಲಿತಾ ಇರ್ತಾರೆ. ಆದರೆ ಈ ಬಾಲ್ಯದಲ್ಲಿ ಮೆದುಳು ಮತ್ತು ನರವ್ಯೂಹದ ತೊಂದರೆಯಿಂದ ಉಂಟಾಗುವಂತಹ ಆಟಿಸಂನಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಆಟಿಸಂ ಅಂತಂದ್ರೆ ಏನು, ಅದನ್ನ ಪತ್ತೆ ಹಚ್ಚೋದು ಹೇಗೆ ಮತ್ತು ಅದು ಅಗತ್ಯವಾದಂತಹ ಚಿಕಿತ್ಸೆಯನ್ನ ನೀಡೋದು, ಈ ಎಲ್ಲದರ ಕುರಿತಾಗಿ ನಮ್ಮ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಕ್ಕಳ ಮತ್ತು ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಸುಹಾಸ್ ಚಂದ್ರನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ.
3: ಧನ್ಯವಾದಗಳು ಮೇಡಮ್.
2: ಡಾಕ್ಟರ್, ಈಗ ಆಟಿಸಂ ಅನ್ನುವಂತಹ ಶಬ್ದವನ್ನ ನಾವು ಇತ್ತೀಚೆಗೆ ಸಾಕಷ್ಟು ಕೇಳ್ತಾ ಇದ್ದೀವಿ. ಮಕ್ಕಳಲ್ಲಿ ಇದು ಕಂಡು ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ಆದರೆ ಯಾವ ವಯಸ್ಸಿನಲ್ಲಿ ಇದು ಕಂಡು ಬರುತ್ತೆ ಮತ್ತು ಒಂದು ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಏನೇನು ಚಿಹ್ನೆಗಳು?

0: ಆಟಿಸಂ ಅಥವಾ ಸ್ವಲೀನತೆ ಅಂತ ಹೇಳೋದು, ಅದರದ್ದು ಪ್ರಾರಂಭಿಕ ಲಕ್ಷಣಗಳು 12 ತಿಂಗಳಿಂದ 3 ವಯಸ್ಸು ಒಳಗಡೆನೆ ಬಂದ್ಬಿಡ್ತವೆ. ನಾವು ಆಟಿಸಂ ಅಂದ್ರೆ ಇದೊಂದು ನರದು ಬೆಳವಣಿಗೆದು ಒಂದು ವ್ಯತ್ಯಾಸ. ಸೊ ಬೆಳವಣಿಗೆ ಅಂದ್ರೆ ಅದು ಬೇರೆ ಬೇರೆ ಭಾಗದಲ್ಲಿ ಇರ್ತವೆ. ಒಂದು ದಿನಚರ್ಯದು, ಒಂದು ಸಾಮಾಜಿಕ ಕೌಶಲ್ಯಗಳದು, ಸಂಭಾಷಣೆದು, ಅರಿವಿಂದು ಬೆಳವಣಿಗೆನೂ ಇರ್ತವೆ. ಆಟಿಸಂ ಅಲ್ಲಿ ಸಂಭಾಷಣೆ ಮತ್ತೆ ಸಾಮಾಜಿಕವಾಗಿ ಇರೋ ಬೆಳವಣಿಗೆಯಲ್ಲಿ ಸ್ವಲ್ಪ ಅದು ಹಿಂದೆ ಇರ್ತವೆ. ಸಂಭಾಷಣೆ ತಗೊಳ್ಳುವಾಗ ಸಾಮಾನ್ಯವಾಗಿ ಮಕ್ಕಳು 12 ತಿಂಗಳು ಮುಗಿತಾ ಅಟ್ಲೀಸ್ಟ್ ಒಂದು 2 ಪದಗಳು ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬೇಕು, ಅಮ್ಮ ದಾದ ಆ ಥರ. 2 ವಯಸ್ಸು ಮುಗಿತಾ ಒಂದು 200 ವರ್ಡ್ಸ್ ಹೇಳ್ಬೇಕಾಗ್ತವೆ. ಆಮೇಲೆ ಒಂದು 2 ಪದಗಳನ್ನ ಕೂಡಿಸಿ ಹೇಳ್ಬೇಕು, ಅಮ್ಮ ಚಂಡು, ಅಮ್ಮ ಬಾಲು ಆ ಥರ. 3 ವಯಸ್ಸು ಮುಗಿತಾ 3 ಪದಗಳನ್ನ ಕೂಡಿಸ್ಬಿಟ್ಟು ಹೇಳ್ಬೇಕಾಗತ್ತೆ, ಅಮ್ಮ ನನಗೆ ಹಾಲು ಬೇಕು ಆ ಥರ. ಇದರಲ್ಲಿ ಎಲ್ಲ ನಿಧಾನ ಇದ್ರೆ ಇದು ಆಟಿಸಂದು ಒಂದು ಚಿನ್ನ. ಅದೇ ತರ ಸಾಮಾಜಿಕವಾಗಿ ಕೌಶಲ್ಯಗಳು ನೋಡುವಾಗ ಕೆಲವು ಮಕ್ಕಳು ಆಟಿಸಂ ಇಲ್ಲ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಹೆಸರು ಕೂಗಿದ್ರೆ ರೆಸ್ಪಾಂಡ್ ಮಾಡಲ್ಲ. ಒಂದು 10 ಸತಿ ಕೂಗಿದ್ರೆ ಒಂದು 3-4 ಸತಿ ರೆಸ್ಪಾಂಡ್ ಮಾಡ್ತಾರೆ. ಕೈ ತಗೊಂಡು ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ತೋರಿಸೋದಿಲ್ಲ. ಏನಾದರೂ ಬೇಕಂದ್ರೆ ಅಮ್ಮ ಅಪ್ಪ ಕೈ ತಗೊಂಡು ಎಳ್ಕೊಂಡು ಹೋಗ್ತಾರೆ. ಅವರು ಸ್ವಂತ ಲೋಕದಲ್ಲೇ ಇರ್ತಾರೆ. ಬೇರೆ ಮಕ್ಕಳ ಜೊತೆ ಬೆರೆಯಕ್ಕೆ, ಅವ್ರ ಜೊತೆ ಆಟ ಆಡಕ್ಕೆ ಆಸಕ್ತಿ ಪಡೋದು ಇಲ್ಲ. ಇನ್ನೊಂದು ಮುಖ್ಯವಾಗಿರೋ ಸಿಂಪ್ಟಮ್ ಏನಂದ್ರೆ ಕೆಲವು ವಸ್ತುಗಳನ್ನ ರಿಪೀಟ್ ಆಗಿ ಮಾಡ್ತಾ ಇರ್ತವೆ, ಕೆಲವು ಆಕ್ಷನ್ಸ್ನ. ಉದಾಹರಣೆಗೆ ಕೈ ಹಾರೋದು, ಇಲ್ಲ ಅಕಸ್ಮಾತ್ ಒಂದು ಸ್ವಿಚ್ ಬೋರ್ಡ್ ನ ಆನ್ ಆಫ್ ಮಾಡ್ತಾ ಇರೋದು, ಈ ಕಾರ್ಗಳನ್ನೆಲ್ಲ ತಗೊಂಡು ಒಂದೇ ಲೈನ್ ಅಲ್ಲಿ ಅರೇಂಜ್ ಮಾಡ್ತಾ ಇರೋದು ಗಂಟೆ ಕಾಲನ ಅದೇ ಮಾಡ್ತಾ ಇರೋದು. ಸೊ ಇದು ಒಂದು ಲಕ್ಷಣ ಇರ್ತವೆ. ಬಟ್ ಕೆಲವು ಮಕ್ಕಳಲ್ಲಿ ಈ 12 ವಯಸ್ಸು ದಾಟಿನೂ ಒಂದು 2-3 ಇಯರ್ಸ್ ಆದ್ಮೇಲೇನು ಬೆಳವಣಿಗೆ ಒಂದು ನಾರ್ಮಲ್ ಇರ್ಬೋದು. ಬಟ್ ಆದ್ರೂ ಒಂದು 3 ಇಯರ್ಸ್ 2 ಇಯರ್ಸ್ ಆದ್ಮೇಲೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ನಾವು ಹೇಳ್ತೀವಿ, ಮೈಲುಗಳು ಅಂತ ನಾವು ಹೇಳ್ತೀವಿ, ಅದನ್ನ ಮರ್ತೋಗ್ತಾರೆ ಅಥವಾ ಕಳ್ದೋಗ್ತಾರೆ. ಅದು ಆಟಿಸಂ ಒಂದು ಲಕ್ಷಣ ಅಂತ ನಾವು ಹೇಳ್ತೀವಿ.
1: ಅಂದ್ರೆ ಈಗ ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ಮಾತಾಡ್ತಿರುವಂತಹ ಮಗು ಹೇಳ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅಪ್ಪ ಅಮ್ಮ ಹಾಲು ಬೇಕು ಈ ರೀತಿ ಮಾತಾಡ್ತಿರುತ್ತೆ. ಈಗ ನೀವು ಹೇಳ್ತಿರೋದು ಅದನ್ನ ಮರ್ತು ಬಿಡ್ತಾರೆ ಅಥವಾ ಹಿಂದಕ್ಕೆ ಹೋಗ್ತಾರೆ ಅಂದ್ರೆ ಆ ರೀತಿ ಮಾತಾಡುವಂತದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತಾನ?
0: ಕರೆಕ್ಟ್. ಆ ತರ ಕಮ್ಮಿ ಹಾಕೊಂಡು ಬಂದ್ರೆ ಅದು ಆಟಿಸಂ ಒಂದು ಚಿನ್ನ ಇರ್ತವೆ. ಬಟ್ ಏನಂದ್ರೆ ಆಟಿಸಂ ಅಲ್ಲಿ ಒಂದು ಚಿನ್ನ ಅಂತ ಇರೋದಿಲ್ಲ, ಅದು ಒಂದು ಅನೇಕವಾಗಿ ಚಿನ್ನಗಳದ್ದು ಒಂದು ಸಂಘಟನೆನೇ ಇರ್ತವೆ. ಸೊ ಅದನ್ನ ನಾವು ಆಟಿಸಂ ಅಂತ ಹೇಳ್ತೀವಿ.
1: ಮತ್ತೆ ಈಗ ಎಲ್ಲ ಮಕ್ಕಳು ಆಟಿಸಂ ಇರುವಂತಹ ಎಲ್ಲ ಮಕ್ಕಳಲ್ಲೂ ಇದೇ ರೀತಿ ಒಂದೇ ತರದ ಒಂದು ಲಕ್ಷಣಗಳು ಇರಬೇಕು ಅಂತ ಇದೆಯಾ?
0: ಇಲ್ಲ, ವಿಭಿನ್ನ ವಿಭಿನ್ನ ಆಗಿರ್ತವೆ. ಎಲ್ಲ ಲಕ್ಷಣಗಳು ಒಂದೇ ಮಗುವಲ್ಲಿ ಇರೋದಿಲ್ಲ. ಬಟ್ ಏನಂದ್ರೆ 3-4 ಲಕ್ಷಣಗಳಿಂದ ಜಾಸ್ತಿ ಇರಬೇಕು.
1: ಹಾಗಾಗಿ ಈಗ ನೀವೇನೇನನ್ನ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳನ್ನ ಗಮನದಲ್ಲಿಟ್ಕೊಂಡು ಇದರಲ್ಲಿ ಯಾವ್ದಾದ್ರೂ ಒಂದು ಮಗುವಿನ ಒಂದು ಬೆಳವಣಿಗೆಯ ಮೈಲಿಗೊಲ್ಲು ಏನಿದೆ ಅದು ತಡವಾಗ್ತಾ ಇದ್ರೆ, ಅಥವಾ ನೀವು ಹೇಳದಂತಹ ಲಕ್ಷಣಗಳು ಯಾವ್ದಾದ್ರು ಇತ್ತು ಅಂತ ಆದಲ್ಲಿ ಖಂಡಿತವಾಗಿ ಪೋಷಕರು ಅದರ ಬಗ್ಗೆ ಗಮನವನ್ನ ಹರಿಸಬೇಕು. ಹಾಗೆ ನೀವು ಹೇಳಿದ್ದು 1 ವರ್ಷದಿಂದ 3 ವರ್ಷದ ಒಳಗೆ ಈ ರೀತಿ ಆರಂಭಿಕ ಲಕ್ಷಣಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಡಾಕ್ಟ್ರೆ, ಈ ರೀತಿ ಆಟಿಸಂ ಇರುವ ಮಕ್ಕಳಿಗೆ ನೀವು ಹೇಳಿದ್ರಿ ಹೆಚ್ಚಿನವರಲ್ಲಿ ಒಂದು ಸಾಮಾಜಿಕ ಕೌಶಲ್ಯಗಳ ಹಾಗೆ ಸಂವಹನ ಅಂದ್ರೆ ಸಂಭಾಷಣೆ ಮಾಡುವಂತದ್ರಲ್ಲಿ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆ ಇದೆ ಅಂತ. ತಂದೆ ತಾಯಿಯರಿಗೆ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ ಮಕ್ಕಳು ಶಾಲೆಗೆ ಸೇರಿಸ್ತಾರೆ, 3 ವರ್ಷ 4 ವರ್ಷ ಆದಾಗ ಪ್ರೀ ಸ್ಕೂಲ್ ಹೀಗೆ ಸೇರಿಸಿದಾಗ ಅಲ್ಲಿ ಮಾತಾಡದೆ ಇರುವಂತದ್ದು, ಯಾರೊಂದಿಗೂ ಬೆರೆಯದೆ ಇರುವಂತದ್ದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಅಂದ್ರೆ ಪಾಠವನ್ನ ಕಲಿಯಲು ಮತ್ತು ಸಾಮಾಜಿಕವಾಗಿ ಅಂದ್ರೆ ಎಲ್ಲರ ಜೊತೆಗೆ ಗುಂಪಾಗಿ ಬೆರೆಯುವಂತದ್ದು, ಮಾತಾಡುವಂತದ್ದು, ಆಟವಾಡುವಂತದ್ದು, ಈ ತರ ಮಾಡ್ಲಿಕ್ಕೆ ಏನಾದ್ರೂ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯನಾ?
0: ಶಾಲೆಗಳಿಗೆ ಒಂದು ತುಂಬಾ ಮುಖ್ಯವಾಗಿ ಒಂದು ಪಾತ್ರ ಇರ್ತವೆ ಸ್ವಲೀನತೆಯಲ್ಲಿ. ಹೆಚ್ಚು ಕೌಶಲ್ಯಗಳು ಬೆಳವಣಿಗೆ ಆಗೋದು ಶಾಲೆಯಲ್ಲೇ. ಅದು ಆಟಿಸಂಗೂ ನಿಜ, ಎಲ್ಲ ಮಕ್ಕಳಲ್ಲೂ ನಿಜ, ಆಟಿಸಂ ಅಲ್ಲೂ ನಿಜ. ಬಟ್ ಆಟಿಸಂ ಅಲ್ಲಿ ಸ್ವಲ್ಪ ಹೆಚ್ಚು ಸಹಾಯತೆ ಬೇಕಾಗ್ತವೆ. ಮೊದಲಿನ ಏನಂದ್ರೆ ಈ ಶಿಕ್ಷಕರು ಮಕ್ಕಳ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಿಂದ ನಾನು ಮುಂದೆ ಹೇಳಂತರ ಲಕ್ಷಣಗಳೆಲ್ಲ ಸ್ವಲ್ಪ ಕಂಡಿಡಿಯಕ್ಕೆ ಗುರ್ತಿಡಿಯಕ್ಕೆ ಸ್ವಲ್ಪ ಸುಲಭ ಆಗ್ತವೆ. ಅದು ಕಂಡಿಡಿದ್ಬಿಟ್ಟು ಡಾಕ್ಟರ್ಗೆ ರೆಫರ್ ಮಾಡಿ ಸಲಹೆ ತಗೊಳ್ಳೋದು ಸಾಮಾನ್ಯ, ಅದೊಂದು. ಎರಡನೇದು, ಈ ಸಾಮಾಜಿಕ ಕೌಶಲ್ಯಗಳು ಹಿಂದೆ ಇರುವಾಗ ಸಾಮಾಜಿಕ ಅಭ್ಯಾಸಗಳು ಮಾಡ್ಕೋಬೇಕು ಅದನ್ನ ಮುಂದುವರ್ಸಕ್ಕೆ. ಈ ಅಭ್ಯಾಸಗಳು ಶಾಲೆಯಲ್ಲೇ ಮಾಡೋದು ಬೆಸ್ಟ್. ಅದಕ್ಕೆ ಈ ಟೀಚರ್ಸ್ ಶಿಕ್ಷಕರು ಮಕ್ಕಳನ್ನ 2-3 ಮಕ್ಕಳನ್ನ ಗುಂಪು ಮಾಡಿ ಅವ್ರನ್ನ ಆಟ ಮಾಡೋದು ಪ್ರಾರಂಭಿಸಿ ಇಲ್ಲ ಕತೆ ಹೇಳೋದಕ್ಕೆ ಸ್ವಲ್ಪ ಪ್ರೋತ್ಸಾಹನ ಕೊಟ್ಬಿಟ್ಟು ಪ್ರಚೋದನೆ ಕೊಟ್ಟರೆ ಅದರಿಂದ

0: ಈ ಸಾಮಾಜಿಕವಾಗಿ ಕೌಶಲ್ಯಗಳು ಮುಂದೆ ಬರ್ತವೆ. ಅದೇ ತರಾನೇ ಕೆಲವು ಮಕ್ಕಳಿಗೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತವೆ, ಗಮನ ಕಮ್ಮಿ ಇರ್ತವೆ, ಅವ್ರನ್ನ ಮೊದಲೇ ಶಾಲೆಯಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಗಮನ ಜಾಸ್ತಿ ಕೊಡ್ಬೇಕು. ಅದೇ ತರನೇ ಕೆಲವು ಮಕ್ಕಳಿಗೆ ಈ ಶಬ್ದ ಕೇಳಕ್ ಆಗಲ್ಲ. ನಾವು ಸೆನ್ಸರಿ ಇಶ್ಯೂಸ್ ಅಂತ ಹೇಳ್ತೀವಿ. ಸ್ಕೂಲ್ ಅಲ್ಲಿ ಬೆಲ್ದು ಶಬ್ದ ಇರ್ತವೆ, ಪ್ಲೇ ಗ್ರೌಂಡ್ ಶಬ್ದ ಇರ್ತವೆ, ತುಂಬಾ ಮಕ್ಕಳು ಶಬ್ದ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ ಒಂದು ಶಾಂತಿ ಮೂಲೆಯಲ್ಲಿ ಕೂರಿಸಿದ್ರು ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗತ್ತೆ. ಅದೇ ತರನೇ ಒಂದು ದೈನಿಕವಾಗಿ ಒಂದು ದಿನಾಚರಿಯದು ಒಂದು ಚಿತ್ರಗಳಿಂದ ಒಂದು ಚಾರ್ಟ್ ಮಾಡಿಬಿಟ್ಟು ಮಗುಗೆ ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈ ಆಟಿಸಂ ಮಕ್ಕಳಿಗೆ ಈ ಭವಿಷ್ಯವಾಣಿಯಲ್ಲಿ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಅವ್ರಿಗೆ ಗೊತ್ತಾದ್ರೆ ಇವತ್ತು ಈ ತರ ಆಗತ್ತೆ, ಈ ಆಕ್ಟಿವಿಟಿ ಮಾಡ್ತಾರೆ ಅಂದ್ರೆ ಅವ್ರದ್ದು ಆತಂಕನೂ ಸ್ವಲ್ಪ ಕಮ್ಮಿ ಆಗ್ತವೆ.
1: ಈಗ ನೀವು ಒಂದು ಸೆನ್ಸರಿ ಇಶ್ಯೂಸ್ ಅನ್ನುವಂಥದ್ದನ್ನ ಒಂದು ಮಾತನ್ನ ಹೇಳಿದ್ರಿ, ಸೆನ್ಸರಿ ಸೆನ್ಸಿಟಿವ್ ಅನ್ನುವಂಥದ್ದನ್ನ ಅಂದ್ರೆ ಸಂವೇದನೆಗಳಿಗೆ ಅವರು ತುಂಬಾ ಸೂಕ್ಷ್ಮರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಸೆನ್ಸರಿ ಆರ್ಗನ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಕಣ್ಣು, ಕಿವಿ ಅಲ್ವಾ, ಮೂಗು ಮತ್ತೆ ಸ್ಪರ್ಶ, ಬಾಯಿ, ಈ ತರದ್ದು. ಈ ಸೆನ್ಸರಿ ಸೆನ್ಸಿಟಿವ್ ಅಂತಂದ್ರೆ ಏನು, ಆಟಿಸಂ ಅಲ್ಲಿ ಅದು ಯಾವ ರೀತಿಯಾಗಿರುತ್ತೆ, ಉದಾಹರಣೆಗಳ ಮೂಲಕ ವಿವರಿಸಲಿಕ್ಕೆ ಸಾಧ್ಯ?
0: ಖಂಡಿತವಾಗಿ ಈ ಸಂವೇದನಾ ಸಮಸ್ಯೆಗಳು ಸಾಮಾನ್ಯ ಇರ್ತವೆ ಸೊಲಿನಿತೆಯಲ್ಲಿ. ಅದು ದೃಶ್ಯಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು, ಇಲ್ಲ ವಿನ್ಯಾಸಗಳಾಗಿರ್ಬೋದು. ಸೊ ಅದು ಬಹಳ ಆಘಾತವಾಗಿ ಅನುಭವಿಸ್ತಾರೆ ಮಕ್ಕಳು. ಉದಾಹರಣೆಗೆ ಅವ್ರದ್ದು ಸೂಕ್ಷ್ಮತಾನ ಸ್ವಲ್ಪ ಜಾಸ್ತಿ ಇರುತ್ತೆ ಶಬ್ದ ಕೇಳಿದ್ರೆ. ಇವಾಗ ನನ್ ಫೋನ್ ಇಲ್ಲಿ ಇಟ್ಟಿದೀನಿ, ಫೋನ್ ವಾಲ್ಯೂಮ್ ನಾನೊಂದು 5 ಅಥವಾ 6 ಲೆವೆಲ್ ಅಲ್ಲಿ ಇಟ್ಟಿದೀನಿ. ಸೊ ಈ ಫೋನ್ ರಿಂಗುವಾಗ ನಮ್ಗೆ ಸ್ವಲ್ಪ ಕೇಳಿಸುತ್ತೆ. ಬಟ್ ಇದೇ ಫೋನ್ ಇವಾಗ ರಿಂಗುವಾಗ ಇಂಥ ಮಕ್ಕಳಲ್ಲಿ ಇದ್ರೆ ಅವರಿಗೆ ಒಂದು 9 ಅಥವಾ 10 ಲೆವೆಲ್ ಅಲ್ಲಿ ಕೇಳಿಸುತ್ತೆ. ಸೊ ಹೆಚ್ಚಾಗಿ ಕೇಳಿಸುತ್ತೆ ಅವರಿಗೆ, ಸೇಮ್ ನಾಯ್ಸ್ ಅದು, ಸೇಮ್ ವಾಲ್ಯೂಮ್, ಬಟ್ ಅವರಿಗೆ ಅದು ಹೆಚ್ಚಾಗಿ ಕೇಳಿಸುತ್ತೆ. ಈ ತರ ಕೇಳಿಸುವಾಗ ಅವರಿಗೆ ಸ್ವಲ್ಪ ಆತಂಕ ಜಾಸ್ತಿ ಆಗತ್ತೆ. ಸ್ವಲ್ಪ ಅವರಿಗೆ ಮಾತು ಹಿಂದೆ ಇದ್ರೆ ಅದನ್ನ ಪ್ರಕಟಿಸಕ್ಕೂ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಆಚೆ ಹೋಗೋದು, ಚಂಚಲತೆ ಜಾಸ್ತಿ ಆಗೋದು, ಕೋಪ ಬರೋದು, ಅದೆಲ್ಲ ಸಾಮಾನ್ಯ. ಇದೇ ತರಾನೇ ದೀಪಗಳು, ತುಂಬಾ ಪ್ರಕಾಶವಾಗಿರೋ ದೀಪಗಳು, ಇಲ್ಲ ಮಿಂತಾ ಇರೋ ದೀಪಗಳು, ಅದರಿಂದಾನು ಅವ್ರಿಗೆ ತುಂಬಾ ಡಿಸ್ಟ್ರೆಸ್ ಆಗ್ತವೆ, ತುಂಬಾ ಕಷ್ಟ ಆಗತ್ತೆ ಅದರಿಂದ. ಅದೇ ತರಾನೇ ಈ ಬಟ್ಟೆಗಳು, ಇದರಲ್ಲಿ ಟ್ಯಾಗ್ಸ್ ಅಂತ ಹೇಳ್ತೀವಿ ಅಲ್ವಾ, ಅದು ಬರ್ತವೆ. ಅದು ಅವ್ರನ್ನ ತುಂಬಾ ಇರಿಟೇಟ್ ತರ ಮಾಡ್ತಾರೆ ಕೆಲವು ಮಕ್ಕಳಿಗೆ. ಸೊ ಅದರಿಂದ ಬಟ್ಟೆ ಹಾಕೋಕೆ ಇಷ್ಟಪಡೋದಿಲ್ಲ. ಕೆಲವರು ಬಟ್ಟೆಗಳು ಮಾತ್ರ ಹಾಕೋದು, ಫಾರ್ ಎಕ್ಸಾಂಪಲ್ ಬರೀ ಡೆನಿಮ್ ಕ್ಲೋತ್ಸ್ ಹಾಕ್ತಾರೆ, ಇಲ್ಲ ಒಂದೇ ತರ ಟೀ ಶರ್ಟ್ ಬೇಕು, ಒಂದೇ ತರ ಪ್ಯಾಂಟ್ ಬೇಕು ಅಂತಾನು ಸ್ವಲ್ಪ ಒಂದು ಸ್ಟಬರ್ನೆಸ್ ಅಂತ ಇರ್ತವೆ ಮಕ್ಕಳಿಗೆ. ಸೊ ಇದರಿಂದ ಈ ತರ ಪ್ರಾಬ್ಲಮ್ಸ್ ಆಗ್ತವೆ. ಬಟ್ ಏನಂದ್ರೆ ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್ ಇಂದ ಸ್ವಲ್ಪ ಅಡ್ವಾಂಟೇಜಸ್ ಇರ್ತವೆ ಕೆಲವು ಮಕ್ಕಳಿಗೆ. ಅವರಿಗೆ ಕೆಲವು ಪ್ಯಾಟರ್ನ್ಸ್ ಗುರುತಿಡಿಯಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ನಮ್ಗೆಲ್ಲೂ ಅದು ಕಾಣಿಸೋದಿಲ್ಲ. ಅದು ಸಂಖ್ಯೆಗಳಾಗ್ಲಿ, ಇಲ್ಲ ಅಕ್ರೆ ಆಗ್ಲಿ, ಇಲ್ಲ ಮ್ಯೂಸಿಕ್ ದು ಟೋನ್ ಆಗ್ಲಿ. ಒಂದ್ಸತಿ ಕೆಲವು ಮಕ್ಕಳಿದ್ದಾರೆ, ಒಂದ್ಸತಿ ಇದು ಕೇಳ್ಬಿಟ್ಟು ಅದನ್ನ ಇಮ್ಮಿಡಿಯೇಟ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಾರೆ. ಒಬ್ಬ ಮಗು ಮೈಸೂರು ಪ್ಯಾಲೇಸ್ ನ ನೋಡ್ಬಿಟ್ಟು ಅದೇ ರೇಖಾಚಿತ್ರನ ಹಂಗೆ ಬರ್ತಾರೆ. ಆ ಒಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಇರ್ತವೆ. ಇದನ್ನ ಇಂಗ್ಲಿಷ್ ಅಲ್ಲಿ ಸವಾನ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದು ಎಲ್ಲ ಮಕ್ಕಳಲ್ಲಿ ಇರೋದಿಲ್ಲ, ಬಟ್ ಕೆಲವು ಮಕ್ಕಳಲ್ಲಿ ಇರ್ತವೆ. ಇದನ್ನ ನಾವು ಹುಡುಕ್ಬೇಕಾಗ್ತವೆ, ಅದನ್ನ ಸ್ವಲ್ಪ ಹುಡುಕಕ್ಕೆ ಸ್ವಲ್ಪ ಪ್ರಯತ್ನ ಮಾಡಲೇಬೇಕು.
1: ಈಗ ಪೋಷಕರಿಗೆ ಮತ್ತು ಆರೈಕೆಯನ್ನ ಮಾಡುವವರು ಅಂದ್ರೆ ಕೇರ್ ಗಿವರ್ಸ್ ಏನಿರ್ತಾರೆ, ಅವರು ಈ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಯಾವ ರೀತಿ ಹೆಚ್ಚಿಸಬಹುದು?
0: ಇಬ್ರು ಪೋಷಕರು ಗುಣಪಟ್ಟ ಸಮಯವನ್ನು ಮಕ್ಕಳ ಜೊತೆ ಕಲಿಯಲೇಬೇಕು. ಅದಕ್ಕೆ ಇಬ್ರು ಪೋಷಕರದ್ದು ರೋಲು ಬಹಳ ಇಂಪಾರ್ಟೆಂಟ್ ಇರ್ತವೆ. ಕೆಲವು ಸಂದರ್ಭದಲ್ಲಿ ಒಬ್ರು ಈ ಕಡೆ ಇರ್ತವೆ, ಇನ್ನೊಬ್ರು ಪಾಶ್ಚಾತ್ಯ ದೇಶದಲ್ಲಿ ಇರ್ತವೆ, ಇಲ್ಲ ಬೇರೆ ರಾಜ್ಯದಲ್ಲಿ ಇರ್ತವೆ. ಆ ತರ ಮಾಡಿದ್ರು ಸ್ವಲ್ಪ ತೊಂದರೆ ಆಗ್ತವೆ. ಕೆಲವರು ಒಂದು ಮಗುಂದು 1 ವಯಸ್ಸು ಆದ್ಮೇಲೆ ಅಜ್ಜ ಅಜ್ಜಿ ಜೊತೆ ಮಗುನ ಬಿಟ್ಬಿಟ್ಟು ಹೋಗೋದು, ಅದರಿಂದಾನು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ. ಅದರಿಂದ ಬೆಳವಣಿಗೆಗೆ ಪ್ರೋತ್ಸಾಹನ ಮತ್ತೆ ಪ್ರಚೋದನೆ ಅಂತೂ ಕರೆಕ್ಟ್ ಆಗಿ ಸಿಗೋದಿಲ್ಲ. ಇನ್ನೊಂದೇನಂದ್ರೆ ಒಂದು ಮಗು ಮಾತು ಕಮ್ಮಿ ಆದ್ರೆ, ಅವರು ಮಾತಾಡೋದು ಕಮ್ಮಿ ಆದ್ರೆ, ಆ ಮಗುದು ಸುತ್ತಮುತ್ತ ಇರೋರೆಲ್ಲರೂ ಅವ್ರ ಗೊತ್ತಿಲ್ಲದೆ ಮಾತಾಡೋದು ಕಮ್ಮಿ ಮಾಡಿಬಿಡ್ತಾರೆ ಅಪ್ಪ ಅಮ್ಮನು. ಅವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಕಮ್ಮಿ ಮಾತಾಡ್ತಾ ಇದೀವಿ ಅಂತ. ಬಟ್ ಸ್ವಲಿನಿತೆಯಲ್ಲಿ ನೀವು ಎಷ್ಟು ಜಾಸ್ತಿ ಮಕ್ಕಳ ಹತ್ರ ಮಾತಾಡ್ತೀರಾ ಅಷ್ಟು ಈ ಸಂಭಾಷಣೆಯದು ಬೆಳವಣಿಗೆ ಆಗುತ್ತವೆ. ಸೊ ಅದು ಅವರು ಸ್ವಲ್ಪ
1: ಗಮನದಲ್ಲಿ
0: ಇಡಬೇಕಾಗ್ತದೆ.
1: ಈಗ ಹದಿಹರೆಯಕ್ಕೆ ಬರ್ತಾ ಇದ್ದಂತೆ ಆಟಿಸಂ ಲಕ್ಷಣಗಳು ಬದಲಾಗುತ್ತಾ ಹೇಗೆ, ಮತ್ತೆ ಆಗ ಒಂದು ಎದುರಿಸುವಂತಹ ನಿರ್ದಿಷ್ಟ ಸಮಸ್ಯೆಗಳು, ಸರ್ಟನ್ ಸ್ಪೆಸಿಫಿಕ್ ಚಾಲೆಂಜಸ್ ಏನೇನು?
0: ಅವ್ರಿಗೂ ಕೆಲವು ಭಾವನೆಗಳು ಪ್ರಕಟಿಸೋಕ್ಕೂ ಅರ್ಥ ಮಾಡೋಕ್ಕೂ ಬಹಳ ಕಷ್ಟ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ನೇಹ ದ್ವೇಷ ಅದೆಲ್ಲ ಅರ್ಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಹೈಸ್ಕೂಲ್ ಹೋಗ್ತಾ ಹೋಗ್ತಾ ಈ ಸೋಷಿಯಲ್ ಡಿಮಾಂಡ್ಸ್ ಅಂತೂ ಇನ್ನ ಹೆಚ್ಚುವಾಗಿ ಇರ್ತವೆ. ಸೊ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ, ಈ ಗುಂಪಾಗಿರೋ ಚಾಟ್ಸು, ಈ ಪಾರ್ಟೀಸು, ಅದ್ರ ಬಗ್ಗೆ ಎಲ್ಲ ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು. ಅದೇ ತರಾನೇ ಕೆಲವರು ಹಾಸ್ಯ ಮಾಡಿದ್ರು

0: ಹೊತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಉದಾಹರಣೆ ಕೊಡ್ತೀನಿ ನಿಮಗೆ.
1: ಒಂದು ವಾರ ಮುಂಚೆ ಒಂದು 11 ಇಯರ್ಸ್ ಮಗುಗೆ ಒಬ್ಬ ಫ್ರೆಂಡ್ ಹೇಳಿದ, ಮಳೆ ಅಂತೂ ಸುರಿತಾ ಇದೆ ಬೆಂಗಳೂರಲ್ಲಿ. ಹೀ ಸೆಡ್ ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಆ ಮಗು ಅದನ್ನ ಲಿಟ್ರಲ್ ಆಗಿ ಎಲ್ಲಿದೆ ಬೆಕ್ಕು ಎಲ್ಲಿದೆ ನಾಯಿ ಅಂತ ಕೇಳ್ತಾರೆ. ಸೊ ಕೆಲವು ವಿಷಯಗಳು ಅವರು ಲಿಟ್ರಲ್ ಆಗಿ ಕಾಂಕ್ರೀಟ್ ಆಗಿ ತಗೊಳ್ತಾರೆ, ಎಸ್ಪೆಷಲಿ ಆ ಟೀನೇಜ್ ಅಲ್ಲಿ. ಇನ್ನೊಂದೇನಂದ್ರೆ ಈ ಟೈಮಲ್ಲಿ ಬೇರೆ ಮಕ್ಕಳು ಇವ್ರನ್ನ ನೋಡ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅವರು ಮಾತಾಡೋ ರೀತಿಯಲ್ಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಈ ಅವ್ರನ್ನ ಕಿಂಡಲ್ ಮಾಡೋದು, ಅವ್ರನ್ನ ಬುಲಿಯಿಂಗ್ ಅಂತ ನಾವು ಹೇಳ್ತೀವಿಲ್ಲ, ಅದರದ್ದು ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿದೆ. ಇದರಿಂದ ಈ ಮಾನಸಿಕ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ ಅಲ್ವಾ, ಈ ಆತಂಕದ ಕಾಯಿಲೆ, ಖಿನ್ನತೆಯದು ಕಾಯಿಲೆ, ಅದು ಬರೋ ಸಂಭಾವನೆಯೂ ಸ್ವಲ್ಪ ಹೆಚ್ಚಾಗಿರುತ್ತೆ ಈ ಮಕ್ಕಳಲ್ಲಿ.
2: ಈಗ ಆಟಿಸಂ ಕುರಿತು ಅರಿವನ್ನ ಮೂಡಿಸಲು ಮತ್ತೆ ಅದು ಇರುವ ಹಾಗೆ ಅದನ್ನ ಸ್ವೀಕರಿಸಿ ಅದನ್ನ ಎದುರಿಸಲು ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
1: ಸರಳವಾಗಿರೋ ಸಂಭಾಷಣೆನೆ ಒಂದು ಏನಂದ್ರೆ, ಈ ಆಟಿಸಂ ಇರೋ ಮಕ್ಕಳಲ್ಲಿ ಪ್ರತಿಯೊಂದು ಮಗುವಲ್ಲೂ ಒಂದು ಸಾಮರ್ಥ್ಯ ಇರ್ತವೆ, ಒಂದು ತೀವ್ರವಾಗಿ ಆಸಕ್ತಿ ಇರ್ತವೆ, ಒಂದು ಕಲೆ ಇರ್ತವೆ, ಒಂದು ಪ್ರತಿಭೆ ಇರ್ತವೆ. ಅದನ್ನ ನಾವು ಕಂಡಿಡಿಬೇಕು, ಅದನ್ನ ಆಚರಿಸಿಬೇಕು, ಅದಕ್ಕೆ ಪ್ರೋತ್ಸಾಹನ ನಾವು ಕೊಡಲೇಬೇಕು. ಅದು ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ವೈದ್ಯಕರಾಗ್ಲಿ, ಅದು ನಾವು ಮಾಡಲೇಬೇಕು, ಅದು ನಮ್ದು ಕರ್ತವ್ಯ. ಇನ್ನೊಂದೇನಂದ್ರೆ, ನಮ್ಮ ಸಮಾಜದಲ್ಲಿ ತುಂಬಾ ಪುರಾಣಗಳು ಮತ್ತೆ ತಪ್ಪು ಕಲ್ಪನೆಗಳು ಇದೆ ಸ್ವಲೀನಿತ ಬಗ್ಗೆ. ಅದನ್ನ ಸವಾಲ ನಾವು ಖಂಡಿತವಾಗಿ ಮಾಡಲೇಬೇಕು. ಉದಾಹರಣೆಗೆ ಕೆಲವು ಹಿರಿಯರು ಹೇಳ್ತಾರೆ, ಅವನ್ ಮಾತಾಡ್ತಾನೆ ಲೇಟಾಗಿ ಮಾತಾಡ್ತಾನೆ, ಸ್ಕೂಲ್ ಕಲ್ಸಣ, ಇಲ್ಲ ಇವ್ರ ತಂದೆನೂ ಮಾತಾಡಿರೋದು ಲೇಟು, ಇವ್ರ ತಾತಾನು ಮಾತಾಡಿರೋದು ಲೇಟು, ಆ ಟೈಮಲ್ಲಿ ಇವರು ವೈದ್ಯಕರ ಹತ್ರ ಹೋಗೋದಿಲ್ಲ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೋಬೇಕು ಅದೊಂದು. ಇನ್ನೊಂದೇನು, ಸಹಾನುಭೂತಿ ಅಂತ ಕೆಲವರು ಅನ್ಕೊಳ್ತಾರೆ, ಈ ಮಕ್ಕಳಿಗೆ ಸಹಾನುಭೂತಿ ಕೊರತೆ ಇರ್ತವೆ ಅಂತ. ಅದೂ ನಿಜ ಇಲ್ಲ, ಅವರಿಗೆ ಅದು ತುಂಬಾ ಜಾಸ್ತಿನೂ ಇರ್ತವೆ. ಮತ್ತೆ ಲಾಸ್ಟ್ ಏನಂದ್ರೆ, ಈ ಶಾಲೆಗಳಾಗ್ಲಿ ಇಲ್ಲ ಕೆಲಸ ಸ್ಥಳದಲ್ಲಾಗ್ಲಿ ಇದ್ರ ಬಗ್ಗೆ ಇರೋ ಅವೇರ್ನೆಸ್ ನ ಸ್ವಲ್ಪ ಜಾಸ್ತಿ ಮಾಡಲೇಬೇಕು.
2: ಪೋಷಕರಲ್ಲಿ ಮತ್ತು ಸಮಾಜದಲ್ಲಿ ಈ ಆಟಿಸಂ ಕುರಿತಾದಂತಹ ಅರಿವು ಮೂಡಬೇಕು, ಹಾಗೇನೆ ಅವರಿಗೂ ಎಲ್ಲರಂತೆ ಬದುಕುವಂತಹ ಒಂದು ಅವಕಾಶ ಸಿಗಬೇಕು ಎನ್ನುವಂತಹ ಒಂದು ಸಂದೇಶವನ್ನ ನೀವು ಈ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಟಿಸಂ ಇರುವ ಮಕ್ಕಳ ಸಮಗ್ರ ಬೆಳವಣಿಗೆ ಆಗಬೇಕು, ಅವರು ಸ್ವತಂತ್ರವಾಗಿ ಬದುಕನ್ನು ನಡೆಸಲು ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕು ಅನ್ನೋದು ನಿಜ. ಆದ್ರೆ ಈ ನಿಟ್ಟಿನಲ್ಲಿ ಥೆರಪಿಗಳು ಅಂತಂದ್ರೆ ಏನು, ಇದು ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಈ ಎಲ್ಲ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬೆಂಗಳೂರಿನ ಬಸವೇಶ್ವರ ನಗರದ ಆಶಾ ಅಕಾಡೆಮಿ ಫಾರ್ ಸಿವಿಯರ್ ಹ್ಯಾಂಡಿಕ್ಯಾಪ್ಡ್ ಅಂಡ್ ಆಟಿಸಂನಲ್ಲಿ ಮಕ್ಕಳ ಮನೋವಿಜ್ಞಾನ ಮತ್ತು ನಡವಳಿಕೆ ತಜ್ಞರಾಗಿರುವ ಅನುಪಮಾ ರಾಮಶೇಷ ಅವರೊಂದಿಗೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ.
3: ನಮಸ್ತೆ.
2: ಈಗ ಮೊದಲಿನ ಭಾಗದಲ್ಲಿ ಆಟಿಸಂ ಬಗ್ಗೆ ಸಾಕಷ್ಟು ವಿವರಗಳನ್ನ ನಾವು ಪಡ್ಕೊಂಡ್ವಿ. ಆಟಿಸಂ ಇರುವಂತವರು ಕೂಡ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಿಜ. ಆದ್ರೆ ಅದಕ್ಕೆ ನೀಡಲಾಗುವಂತಹ ಥೆರಪಿ ಅಂತಂದ್ರೆ ಏನು, ಮತ್ತೆ ಇದು ಹಾಗೇನೇ ಸಿಗುತ್ತಲ್ಲ ಔಷಧಿಗಳು ಮತ್ತು ಈ ಆಪ್ತ ಸಲಹೆ ಕೌನ್ಸಿಲಿಂಗ್ ಅಂತೇನು ಹೇಳ್ತಾರೆ, ಇದಕ್ಕಿಂತ ಯಾವ ರೀತಿಯಿಂದ ಬೇರೆಯಾಗಿದೆ?
3: ಥೆರಪಿ ಅಂದ್ರೆ ಒಂದ್ ರೀತಿಯ ತರಬೇತಿ ಅಥವಾ ಒಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಮಕ್ಕಳಿಗೆ ಅವರಿಗೆ ಬೇಕಾಗುವಂತ ಕೌಶಲ್ಯಗಳನ್ನ, ಅವರಿಗೆ ಬೇಕು ಈಗ ಸೋಷಿಯಲ್ ಸ್ಕಿಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಅವರು ಓದೋದಿಕ್ಕೆ ಬರೆಯೋದಿಕ್ಕೆ ಇದೆಲ್ಲದಕ್ಕೂ ಅಥವಾ ಬೇಸಿಕ್ ದಿನನಿತ್ಯದ ಕೆಲಸಗಳನ್ನ ಮಾಡೋದಿಕ್ಕೆ ಸಹಾಯ ಮಾಡುವಂತದ್ದನ್ನ ನಾವು ಥೆರಪಿ ಅಂತ ಹೇಳ್ತೀವಿ. ಈಗ ಥೆರಪಿ ಅನ್ನೋದು ಮಗುವಿನ ನಡವಳಿಕೆ ಅಥವಾ ಆ ಮಗುವಿನ ಆಲೋಚನೆಗಳ ಬಗ್ಗೆ ಸಹಾಯ ಮಾಡುತ್ತೆ. ಆದ್ರೆ ಔಷಧಿಗಳು ಬಂದು ಮಗುವಿನ ದೈಹಿಕ ಅಥವಾ ಮಾನಸಿಕ ಅಥವಾ ಏನಂತೀವಿ ನಾವು ಮೆದ್ಲಿನ ಮೇಲೆ ಕೆಲಸ ಮಾಡುತ್ತೆ. ಸೊ ಥೆರಪಿ ಔಷಧಿ ಇದಕ್ಕೆ ವರ್ಕ್ ಮಾಡಲ್ಲ, ಬಟ್ ಅದು ನಮ್ಮ ಮಗುವಿನ ದಿನನಿತ್ಯದ ಕೆಲಸಗಳು, ಅದರದ್ದು ಕಲಿಕೆ, ಅದರದ್ದು ಟ್ರೈನಿಂಗ್, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಥೆರಪಿ.
2: ಈಗ ಔಷಧಿಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತಲ್ಲ, ಹಾಗೇನೆ ಥೆರಪಿಯಲ್ಲಿಯೂ ಕೂಡ ಬೇರೆ ಬೇರೆ ಆಗಿರುವಂತದ್ದು ಇದೆಯಾ? ಅದರಲ್ಲೂ ಈ ಆಟಿಸಂಗೆ ಯಾವೆಲ್ಲ ರೀತಿಯ ಥೆರಪಿಗಳನ್ನ ಬಳಸಲಾಗುತ್ತೆ?
3: ಸಾಮಾನ್ಯವಾಗಿ ಹಲವಾರು ಥೆರಪಿಗಳಿದೆ. ಕಾಮನ್ ಆಗಿ ನಮಗೆ ತಿಳಿದಿರೋದು ಜನಸಾಮಾನ್ಯರಿಗೆ ಇಸ್ ಬಿಕಾಸ್ ಮಾತಿನಲ್ಲಿ ಸಮಸ್ಯೆ ಇರೋದ್ರಿಂದ ಸ್ಪೀಚ್ ಥೆರಪಿ ತುಂಬಾ ಕಾಮನ್ ಆಗಿ ಗೊತ್ತಿರುತ್ತೆ. ಅದಲ್ಲದೆ ಸಾಕಷ್ಟು ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, ABA ಥೆರಪಿ ಅಂತ ಹೇಳ್ತೀವಿ, ಆಮೇಲೆ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ, ಮತ್ತೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ, ಅವರ ಸೆನ್ಸಿಟಿವಿಟಿ ಸಂವೇದನಾಶೀಲತೆಗೆ ಸಹಾಯ ಮಾಡೋದಕ್ಕೆ ಅಂತ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ, ಇದೆಲ್ಲ ಥೆರಪಿಗಳು ನಾವು ಸಾಧಾರಣ ಕೊಡ್ತೀವಿ.
2: ಈಗ ABA ಥೆರಪಿ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು, ಏನ್ ಮಾಡಲಾಗುತ್ತೆ ಇದರಲ್ಲಿ?
3: ABA ಥೆರಪಿ ಒಂದು ಬಿಹೇವಿಯರ್ ಥೆರಪಿಯ ಒಂದು ಅಂಗ, ಒಂದು ಭಾಗ.

0: ಹೇಳ್ತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ನಡವಳಿಕೆಗಳ ವರ್ತನೆಗಳು ಅಥವಾ ನಡವಳಿಕೆಗಳ ಮೇಲೆ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ, ಅಭಿವೃದ್ಧಿ ಮಾಡೋದಿಕ್ಕೆ ಸಹಾಯ ಮಾಡಿ. ಯಾವ ನಡವಳಿಕೆಗಳು ಅಷ್ಟು ಸಮಂಜಸವಾಗಿರಲ್ಲ ಅಥವಾ ಅದು ಏನೋ ಸ್ವಲ್ಪ ಒಬ್ಬರಿಗೆ ನೋವು ಮಾಡೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಈ ತರ ನಡವಳಿಕೆಗಳನ್ನ ಕಡಿಮೆ ಮಾಡೋದಿಕ್ಕೆ ಕ್ರಮಬದ್ಧವಾಗಿ ನಾವು ಅವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಟ್ಟು ಮತ್ತೆ ಅದಕ್ಕೆ ರಿವಾರ್ಡ್ಸ್ ಅಥವಾ ನಾವೊಂಥರ ಪ್ರೋತ್ಸಾಹಿಸಿ ಅದನ್ನ ತಿದ್ದುತ್ತೀವಿ. ಅದನ್ನ ನಾವು ABA ಥೆರಪಿ ಅಂತ ಹೇಳ್ತೀವಿ. ಇನ್ನು ಬಿಹೇವಿಯರ್ ಥೆರಪಿಗೆ ಬಂದಾಗ, ಬಿಹೇವಿಯರ್ ಥೆರಪಿಯಲ್ಲಿ ನಾವು ಮಕ್ಕಳು ಮತ್ತೆ ತಂದೆ ತಾಯಿಯ ಆಲೋಚನೆಗಳಾಗಿರ್ಬೋದು ಅಥವಾ ಅವರ ಭಾವೋದ್ವೇಗಗಳು ಅಂದ್ರೆ ಅಗ್ರೆಷನ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಈ ಫೀಲಿಂಗ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ತಂದೆ ತಾಯಿಯಂದ್ರಿಗೂ ಪೋಷಕರಿಗೂ ನಾವು ಮಾರ್ಗದರ್ಶನ ನೀಡ್ತೀವಿ. ಅದೇ ರೀತಿ ಮಕ್ಕಳಿಗೂ ಮಾರ್ಗದರ್ಶನ ನೀಡಿ ಅದನ್ನ ಐಡೆಂಟಿಫೈ ಮಾಡಿ ಸರಿ ಮಾಡೋದಕ್ಕೋಸ್ಕರ ನಾವು ಥೆರಪಿ ಕೊಡ್ತೀವಿ. ಅದು ಬಿಹೇವಿಯರ್ ಥೆರಪಿ. ಇನ್ನು ನೆಕ್ಸ್ಟ್ ಒಂದು ಥೆರಪಿ ಬಂದು ಆಕ್ಯುಪೇಷನಲ್ ಥೆರಪಿ. ಈಗ ಮಕ್ಕಳಿಗೆ ದಿನನಿತ್ಯದ ಕೆಲಸ ಮಾಡೋದಿಕ್ಕೆ ಸಮಸ್ಯೆ ಆಗ್ತಿರುತ್ತೆ. ಊಟ ಮಾಡೋದಾಗಿರ್ಬೋದು ಅಥವಾ ಏನೋ ಬರೆಯೋದಾಗಿರ್ಬೋದು, ಇಲ್ಲ ಸಾಮಾನು ತಗೊಳ್ಳೋದಾಗಿರ್ಬೋದು, ಅದನ್ನ ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಥವಾ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ತಮ್ಮ ದೊಡ್ಡ ಭುಜಗಳನ್ನ ಉಪಯೋಗಿಸಿ ಮಾಡುವಂತ ಕೆಲಸಗಳು, ಮೆಟ್ಲು ಹತ್ತೋದು ಇದೆಲ್ಲ. ಇಲ್ಲಿ ಸಮಸ್ಯೆ ಆದ್ರೆ ನಾವು ಆಕ್ಯುಪೇಷನಲ್ ಥೆರಪಿನ ರೆಫರ್ ಮಾಡ್ತೀವಿ. ಅಲ್ಲಿ ಮಕ್ಕಳಿಗೆ ಅದು ತುಂಬಾ ಮುಖ್ಯ ಅಂತ ನಾವು ಅದೇ ಹೇಳ್ತೀವಿ. ಇನ್ನೊಂದು ಥೆರಪಿ ನಾನು ಆಗ್ಲೇ ಹೇಳಿದ್ದೀನಿ, ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಒಂದು. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಸೆನ್ಸಿಟಿವಿಟಿ, ಆ ಸಂವೇದನಾಶೀಲತೆಗೆ ಸಹಾಯ ಮಾಡೋದಿಕ್ಕೆ ನಾವು ಅವರಿಗೆ ಅಲ್ಲಿ ಥೆರಪಿ ಕೊಡ್ತೀವಿ. ಶಬ್ದಗಳನ್ನ ಆ ಸೆನ್ಸಿಟಿವಿಟಿನ ಹೆಂಗ್ ಕಡಿಮೆ ಮಾಡೋದು, ಅಥವಾ ಅವರಿಗೆ ಕೆಲವೊಂದು ಟೆಕ್ಸ್ಚರ್ಸ್ ಮಾತ್ರ ಮುಟ್ಟೋದಿಕ್ಕೆ ಇಷ್ಟ ಇರುತ್ತೆ, ಕೆಲವೊಂದು ಬಟ್ಟೆಗಳು, ಸೊ ಅದರಲ್ಲಿ ಹೆಂಗೆ ಅವ್ರು ಅದನ್ನ ಸ್ವಲ್ಪ ಬೆಟರ್ ಮಾಡ್ಕೋಬಹುದು, ಬೇರೆ ಟೆಕ್ಸ್ಚರ್ಸ್ ನ ಹೆಂಗ್ ಅಳವಡಿಸ್ಕೋಬಹುದು, ಅಂದ್ರೆ ಅದನ್ನ ಹೆಂಗೆ ಡೈಲಿ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅನ್ನೋದಕ್ಕೆ ನಾವು ಥೆರಪಿ ಕೊಡ್ತೀವಿ. ಸೊ
1: ಈಗ ನೀವು ಥೆರಪಿ ಬಗ್ಗೆ ಹೇಳಬೇಕಾದ್ರೆ ಮಕ್ಕಳಿಗೆ ಈ ರೀತಿ ತರಬೇತಿಯನ್ನ ಕೊಡಲಾಗುತ್ತೆ ಅನ್ನೋದು ನಿಜ. ಆದ್ರೆ ಈ ತರಬೇತಿ ಅನ್ನೋದಕ್ಕೆ ಅವರು ಎಷ್ಟು ಒಗ್ಗಿಕೊಳ್ಬಿಡ್ತಾರೆ ಅಂತಂದ್ರೆ ಅವರಿಗೆ ಅದಿಲ್ದೆ ಬದುಕಕ್ಕೆ ಆಗಲ್ಲ, ಅಂದ್ರೆ ಸ್ವತಂತ್ರವಾಗಿ ನಡೆಸಲಿಕ್ಕೆ ಆಗಲ್ಲ ಅನ್ನುವಂತಹ ಸ್ಥಿತಿ ಬರಬಹುದಾ ಅಂತ ಅನುಮಾನ ಹುಟ್ಟೆ ಹುಟ್ಟುತ್ತೆ. ಅದ್ರ ಜೊತೆಗೆ ಜೀವಮಾನ ಇಡೀ ಈ ರೀತಿ ಥೆರಪಿಯನ್ನ ಪಡಿತಲೇ ಇರಬೇಕಾಗುತ್ತಾ?
0: ಇಲ್ಲ. ಸಿ, ಅದು ತುಂಬಾ ತುಂಬಾ ಒಳ್ಳೆ ಕ್ವೆಶನ್. ಅಂದ್ರೆ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ, ಆದ್ರೆ ಥೆರಪಿ ಮಾಡೋ ವಿಧಾನಗಳು ಹಂತ ಹಂತವಾಗಿ ಮಕ್ಕಳು ಬೆಳವಣಿಗೆ ಆಗ್ತಿದ್ದಂಗೆ ಬದಲಾಗ್ತಾ ಹೋಗುತ್ತೆ. ಅಂಡ್ ಆಲ್ರೆಡಿ ನಮಗ್ ಗೊತ್ತಿರೋ ಪ್ರಕಾರ ಆಟಿಸಮ್ ಅನ್ನೋದು ತುಂಬಾ ವಿಭಿನ್ನವಾದ ಒಂದು ಸಮಸ್ಯೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಮಗುನು ವಿಭಿನ್ನವಾಗಿರುತ್ತೆ. ಸೊ ಆ ಮಗುವಿಗೆ ತಕ್ಕಂತೆ ನಾವು ಥೆರಪಿನ ಡಿಸೈನ್ ಮಾಡ್ತೀವಿ ಮಗುವಿಗೆ. ಅಂಡ್ ಕೆಲವೊಂದು ಮಕ್ಕಳು ತುಂಬಾ ಬೇಗ ಕಲಿತಾರೆ, ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ ಒಂದೇ ವಿಚಾರನ ಕಲಿಯೋದಿಕ್ಕೆ. ಸೊ ಹಾಗಾಗಿ ಥೆರಪಿಯ ಅವಧಿ ಅಥವಾ ಕಾಲಘಟ್ಟ ಸ್ವಲ್ಪ ಬದಲಾಗಬಹುದೇ ವಿನಃ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಥೆರಪೀಸ್ ನ ನಾವು ಬರೀ ಮಕ್ಕಳಲ್ಲೇ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡಿ ಅಂತಾನೆ ಹೇಳ್ತೀವಿ. ಅದನ್ನ ನಾವು ಅರ್ಲಿ ಇಂಟರ್ವೆನ್ಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಹೇಳೋದೇ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿ ಒಂದು 6 ವರ್ಷದೊಳಗೆ ಮುಗಿಸೋ ತರಾನೆ, ಸೊ ದಟ್ ಆದಷ್ಟು ಮಗುವಿಗೆ ಏನೇನು ಬೇಕೋ ಕಲಿಕೆಗೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
1: ಅಂದ್ರೆ ನೀವ್ ಹೇಳಿದ ಹಾಗೆ ಪ್ರತಿಯೊಂದು ಮಗುವಿನ ಅಗತ್ಯಗಳನ್ನ ಗಮನಿಸಿ ಅದಕ್ಕೆ ನಿರ್ದಿಷ್ಟವಾಗಿ ಇಂತಹ ಥೆರಪಿ ಬೇಕು ಅಂತ ಹೇಳಿ ಅದರಲ್ಲಿ ತರಬೇತಿಯನ್ನ ಹಂತ ಹಂತವಾಗಿ ನೀಡುವಂತದ್ದು. ಆ ಮಗುವಿನ ಒಂದು ಸಾಮರ್ಥ್ಯದ ಮೇಲೆ ಅದು ಕಲೀಲಿಕ್ಕೆ ಹೆಚ್ಚು ದಿವಸ, ಕೆಲವರಿಗೆ 6 ತಿಂಗಳು ಬೇಕಾಗ್ಬೋದು, ಕೆಲವರಿಗೆ 1 ವರ್ಷ ಬೇಕಾಗ್ಬೋದು, 2 ವರ್ಷ ಬೇಕಾಗ್ಬೋದು, ಅದನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಲಿಯುವ ತನಕ ತರಬೇತಿ ಬೇಕು, ಅದಾದ ಮೇಲೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಷ್ಟೇ ಅಲ್ವಾ? ಸರಿ, ಈಗ ಈ ಎಲ್ಲ ಥೆರಪಿಗಳನ್ನ ನೀವ್ ಹೇಳಿದ್ರಲ್ಲ, ಇದು ಮಗುವಿನ ಸಮಗ್ರ ಬೆಳವಣಿಗೆಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ?
0: ನಾವು ಹೇಳ್ದಂಗೆ ಆಟಿಸಮ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ತರಹದ ಸಮಸ್ಯೆಗಳು ಬರೋದ್ರಿಂದ, ಈಗ ಸೋಷಿಯಲ್ ಸ್ಕಿಲ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಕಲಿಕೆಯಲ್ಲಿ ಪ್ರಾಬ್ಲಮ್ ಬರ್ಬೋದು, ಮಾತಾಡೋ ರೀತಿಲಿ ಪ್ರಾಬ್ಲಮ್ ಬರ್ಬೋದು, ಈ ಎಲ್ಲಾ ವಿಚಾರಗಳಲ್ಲಿ ಪ್ರಾಬ್ಲಮ್ ಬಂದಾಗ ನಾವು ಆ ಮಗುವಿನ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಗೆ, ಆ ಮಗುವಿಗೆ ಬೇಕಾಗಿರೋದನ್ನ ಡಿಫೈನ್ ಮಾಡಿ ನಾವು ಒಂದು ಥೆರಪಿ ಪ್ಲಾನ್ ಮಾಡುವಾಗ ಇದಿಷ್ಟು ಈಗ ನಾನು ಹೇಳಿದಷ್ಟು ಥೆರಪಿಗಳು ಒಟ್ಟಿಗೆ ಮಾಡಿದಾಗ ಮಗುವಿನಲ್ಲಿ ಅಭಿವೃದ್ಧಿ ತಂದೆ ತಾಯಿಂದ್ರು ಸ್ವಲ್ಪ ಬೇಗ ನೋಡ್ತಾರೆ. ಅಂಡ್ ಅದರಿಂದ ಏನಾಗುತ್ತೆ, ಮಗುವಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಒಂಥರ ಆತ್ಮ ಚೈತನ್ಯ ಬರುತ್ತೆ, ಮಗುವನು ತನ್ನನ್ನ ತಾನು ಇಂಡಿಪೆಂಡೆಂಟ್ ಆಗಿ. ಸಿ, ಥೆರಪಿಯ ಮೂಲ ಉದ್ದೇಶ ಏನು, ಮಗು ಸ್ವತಂತ್ರವಾಗಿ ತನ್ನ ಬದುಕು ತಾನೇ ಬದುಕಬೇಕು. ಸೊ ಅದು ತುಂಬಾ ಮುಖ್ಯವಾಗಿ, ಸೊ ನಾವು ಈ ಥೆರಪಿ ಎಲ್ಲ ಕೊಟ್ಟಾಗ ನಮ್ಮ ಮೇನ್ ಗೋಲ್ ಅದಾಗಿರುತ್ತೆ, ನಾವು ಮಗುವಿಗೆ ಆ ಇಂಡಿಪೆಂಡೆನ್ಸ್ ಅಥವಾ ಏನೋ ಆ ಡಿಪೆಂಡೆನ್ಸಿ ಬರಬಾರ್ದು ಅನ್ನೋದು ನಮ್ಮ ಗೋಲ್.
1: ಮಕ್ಕಳು ಸಾಮಾನ್ಯವಾಗಿ ಈ ಥೆರಪಿಯನ್ನ ಆರಂಭಿಸಿದಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ? ಯಾಕಂದ್ರೆ ನೀವ್ ಹೇಳ್ತಾ ಇದ್ದೀರಿ ಸಣ್ಣ ವಯಸ್ಸಿನಲ್ಲಿ ಆರಂಭಿಕ ಹಂತದಲ್ಲಿಯೇ ಇದನ್ನ ಮಾಡಿದ್ರೆ ಯಶಸ್ಸು ಸಿಗುವಂತದ್ದು ಮತ್ತೆ ಅವರು ಅದನ್ನ ಸ್ವತಂತ್ರವಾಗಿ ಕಲಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಆದ್ರೆ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಆ ಚಿಕ್ಕ ವಯಸ್ಸಿನಲ್ಲಿ?
0: ಅದೂ ನಾವ್ ಮೊದ್ಲೇ ಹೇಳ್ದಂಗೆ ಆಟಿಸಂ ಒಂದೊಂದು ಮಗುವಲ್ಲೂ ವಿಭಿನ್ನವಾಗಿರುತ್ತೆ. ಒಂದು ಮಗುಗಿರೋ ಆಟಿಸಂ

0: ಇನ್ನೊಂದು ಮಗುಗೆ ಇರಲ್ಲ ಅಂತ ನಾವು ಹೇಳ್ತೀವಿ. ಈಚ್ ಚೈಲ್ಡ್ ಇಸ್ ಯೂನಿಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೆಲವೊಂದು ಮಕ್ಕಳು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರೆ, ತುಂಬಾ ಬೇಗ ಅದಕ್ಕೆ ನಾವು ಚೇಂಜಸ್ ನೋಡ್ತೀವಿ, ಅದರದ್ದು ಬದಲಾವಣೆಗಳು ಅಭಿವೃದ್ಧಿಗಳನ್ನೆಲ್ಲ ಚೆನ್ನಾಗಿ ನೋಡ್ತೀವಿ. ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ. ಈ ಟೈಮಲ್ಲಿ ನಾವು ಮಾಡಬೇಕಾಗಿರೋದು ಪೋಷಕರಾಗಿ ಅಥವಾ ಥೆರಪಿಸ್ಟ್ಗಳಾಗಿ ಏನಂದ್ರೆ ಆ ಮಗುವಿನ ಜೊತೆ ಅದಕ್ಕೆ ಬೇಕಾದ ಸಮಯ ಕೊಟ್ಟು ಅದ್ರ ಜೊತೆಗೆ ಸಹನೆಯಿಂದ ವರ್ತಿಸಿ ಅದಕ್ಕೆ ಬೇಕಾಗುವಂತ ಒಂದಷ್ಟು ಸಪೋರ್ಟ್ ಅಂತ ನಾವು ಏನ್ ಹೇಳ್ತೀವಲ್ಲ ಅದನ್ನ ಕೊಡೋದ್ರಿಂದ ಇದು ತುಂಬಾ ಹೆಲ್ಪ್ ಆಗತ್ತೆ.
1: ಇದರ ಜೊತೆಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು. ಮಕ್ಕಳಿಗೆ ನೀವು ಥೆರಪಿಯನ್ನ ಕೊಡ್ತಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ, ನಿಮ್ಮ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋದು ನಿಜ. ಆದ್ರೆ ಪೋಷಕರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ಆಟಿಸಂ ಇದೆ ಅಂತ ಗೊತ್ತಾದಾಗ ಇಂದಿಗೂ ನಮ್ಮ ಸಮಾಜದಲ್ಲಿ ಅದನ್ನ ಒಂದು ಮುಕ್ತವಾಗಿ ಸ್ವೀಕರಿಸುವ ಮನೋಭಾವ ಇಲ್ಲ, ಕಷ್ಟ ಕೂಡ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಈ ರೀತಿ ಥೆರಪಿಗಳನ್ನ ಮಾಡೋದ್ರಿಂದ ಶುರು ಮಾಡಿದಾಗ ಪೋಷಕರು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ವಾಸ್ತವಾಂಶವನ್ನ ತಿಳಿಸೋದು ಮುಖ್ಯ ಆಗುತ್ತಾ? ಹೇಗೆ ಅವರು ಮುಂದಿನ ಮಗುವಿನ ಭವಿಷ್ಯಕ್ಕೆ ಅವರು ಸಿದ್ಧರಾಗಿರಬೇಕು?
0: ತುಂಬಾ ಒಳ್ಳೆ ಪ್ರಶ್ನೆ. ನನಗೆ ಪೋಷಕರಿಗೆ ಫಸ್ಟ್ ಮಗುವಿನ ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಅವರು ಆಟಿಸಂ ಯಾವ ತರದ ಆಟಿಸಂ ಅಥವಾ ಯಾವ ಲೆವೆಲ್ ಆಫ್ ಆಟಿಸಂ ಇದೆ. ಈಗ ಆಟಿಸಂ ಅಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್, ಅದು ಸ್ಪೆಕ್ಟ್ರಮ್ ಅಂತ ನಾವು ಹೇಳ್ತೀವಿ. ಸೊ ಆ ಸ್ಪೆಕ್ಟ್ರಮ್ ಅಲ್ಲಿ ನನ್ನ ಮಗು ಎಲ್ಲಿದೆ, ನನ್ನ ಮಗುಲಿ ಯಾವ ತರ ಆಟಿಸಂ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಪೇರೆಂಟ್ಸ್ಗೆ. ಇದನ್ನ ನಾವು ಸೈಕೋ ಎಜುಕೇಶನ್ ಅಂತ ಹೇಳ್ತೀವಿ. ಇದು ತುಂಬಾ ಮುಖ್ಯ. ಇದು ಆಯ್ತು ಅಂದ್ರೆ ಅದ ನಂತರ ಮಗುವಿನ ಅದು ಕಲಿಯೋ ರೇಟ್ ಅಥವಾ ಅದರದ್ದು ಅಭಿವೃದ್ಧಿ ಇದು ನೋಡ್ಕೊಂಡು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ನೋಡ್ಕೊಂಡು ಪೇರೆಂಟ್ಸ್ ಅದಕ್ಕೆ ಸಹಾಯ ಮಾಡ್ಬೇಕಾಗತ್ತೆ. ಸೊ ಇದು ಟೋಟಲಿ ಇಟ್ ಇಸ್ ಚೈಲ್ಡ್ ಓರಿಯೆಂಟೆಡ್. ಮಗುವಿಗೆ ಏನು ಬೇಕು, ಮಗುವಿಗೆ ನಾನು ಎಷ್ಟು ಕೊಡಬಲ್ಲೆ, ಮಗುವಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನ ನಾವು ಥೆರಪಿಸ್ಟ್ ಆಗಿ ನಾವು ಇನಿಷಿಯಲ್ ಸೆಷನ್ಸ್ ಅಲ್ಲಿ ಹೇಳ್ತೀವಿ. ನಿಮ್ಮ ಮಗುಗೆ ಫಾರ್ ಎಕ್ಸಾಂಪಲ್ ಸಿವಿಯರ್ ಇರೋ ಮಗು, ಒಂದು ಆಟಿಸಂ ಸ್ವಲ್ಪ ಸಿವಿಯರ್ ಸ್ಪೆಕ್ಟ್ರಮ್ ಇರೋ ಮಗುಗೆ ನಾವು ಓದೋದಕ್ಕೆ ಬರೆಯೋದಕ್ಕೆಲ್ಲ ಕಲಿಬೇಕು? ಇಲ್ಲ, ನಾವು ಅದನ್ನ ಹೇಳಲ್ಲ, ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಆ ಮಗುವಿನ ಶಕ್ತಿ ಏನಂದ್ರೆ ತನ್ನ ಐ ಮೀನ್ ಹೀ ಶುಡ್ ಬಿಕಮ್ ಇಂಡಿಪೆಂಡೆಂಟ್. ಅವನು ಅವನ ಕೆಲಸ ಅವ್ನು ಮಾಡ್ಕೊಳ್ಳೋಷ್ಟಾದ್ರೆ ಸಾಕು, ಅದೇ ಸ್ವಾವಲಂಬಿತನ. ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಅದೇ ಆನ್ ದಿ ಅದರ್ ಎಂಡ್, ಒಂದು ಹೈ ಫಂಕ್ಷನಿಂಗ್ ಆಟಿಸಂ ಮಗು ಇದೆ ಅಂದ್ರೆ ಆ ಮಗುವಿಗೆ ಓದೋದಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ಆಗತ್ತೆ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ನಮ್ಮ ಮಗುವಿನ ಒಂದು ಆಟಿಸಂ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಪೋಷಕರಿಗೆ. ಆಗ ಅವರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಇಷ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡಬಹುದು ನನ್ನ ಮಗುವಿಂದ ಅಂತ.
1: ಈಗ ಆಟಿಸಂ ಇರುವಂತಹ ಮಕ್ಕಳು ಸ್ವತಂತ್ರವಾಗಿ ಜೀವನವನ್ನ ನಡೆಸಲಿಕ್ಕೆ ಈ ಎಲ್ಲ ಥೆರಪಿಗಳು ಸಹಾಯ ಮಾಡುತ್ತಾ? ಅಂದ್ರೆ ಥೆರಪಿಗಳ ಸಹಾಯ ಪಡೆದು ಸ್ವತಂತ್ರವಾಗಿ ಬದುಕನ್ನ ನಡೆಸಲಿಕ್ಕೆ ಸಾಧ್ಯನಾ?
0: ಡೆಫಿನೆಟ್ಲಿ ಸಾಧ್ಯ ಇದೆ. ಯಾಕೆಂದ್ರೆ ನಾವು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈಗ ಇದು 10ನೇ ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋದು, ಸಾಕಷ್ಟು ಜನ ಚಿಕ್ಕ ವಯಸ್ಸಿಂದ ಥೆರಪಿ ತಗೊಂಡು ಕರೆಕ್ಟ್ ಆಗಿದ್ದು, ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಅವರು ಅವ್ರದೇ ಆದ ಒಂದು ಕೆಲಸ, ಉದ್ಯೋಗ ಅಥವಾ ಅವ್ರದೇ ಆದ ಒಂದು ಎಜುಕೇಶನ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಂತ ಎಲ್ಲರೂ ಇದನ್ನೇ ಮಾಡಿದಾರ ಅಂದ್ರೆ ಇಲ್ಲ. ಅವ್ರಿಗೆ ಅವ್ರಿಗೆ ತಕ್ಕಂತೆ, ಅವರ ಎಬಿಲಿಟಿಗೆ ತಕ್ಕಂತೆ, ಅವರ ಇದಕ್ಕೆ ಡೆವಲಪ್ಮೆಂಟ್ ಅಲ್ಲಿ ಇದಕ್ಕೆ ತಕ್ಕಂತೆ ಅವರು ಅವ್ರನ್ನ ಇದ್ ಮಾಡ್ಕೊಂಡಿದ್ದಾರೆ. ಸೊ ಥೆರಪೀಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದು ಎಲ್ಲ ರೀತಿ ಸಹಾಯನೂ ಮಾಡೇ ಮಾಡುತ್ತೆ.
1: ಈ ಕಾರ್ಯಕ್ರಮದ ಮೂಲಕ ಪೋಷಕರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಮಗುನು ತುಂಬಾ ವಿಭಿನ್ನ. ಸೊ ಹಾಗಾಗಿ ನಿಮ್ಮ ಮಗುವಲ್ಲಿ ಇರೋ ಅಂತ ಆಟಿಸಂ ಯಾವ ರೀತಿ ಇದೆ, ಅದಕ್ಕೆ ನಾನು ಎಷ್ಟು ಸಹಾಯ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಆ ಮಗುವಿಗೆ ಸಹನೆಯಿಂದ ಮಗು ಜೊತೆ ವರ್ತಿಸಿ ಮತ್ತೆ ಅದರದ್ದು ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕಿ. ಸೊ ಅವಾಗ ನಿಮಗೂ ಸುಲಭ ಆಗತ್ತೆ, ಮಕ್ಕಳಿಗೂ ಸುಲಭ ಆಗತ್ತೆ.
1: ಆಟಿಸಂನಲ್ಲಿ ಥೆರಪಿಯನ್ನ ಯಾವ ರೀತಿ ಬಳಸಲಾಗುತ್ತೆ, ಹೇಗೆ ಅದು ಮಗುವಿನ ಒಂದು ಸಮಗ್ರ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ಸೊಗಸಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ, ವಂದನೆಗಳು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಮಗುವು ಕೂಡ ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಆಟಿಸಂ ಇರುವಂತಹ ಮಕ್ಕಳು ಕೂಡ ಇದಕ್ಕೆ ಹೊರತಲ್ಲ. ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಬೇಕು, ಅವರಿಗಿರುವಂತಹ ಸಮಸ್ಯೆಯನ್ನ ಅರಿಯಬೇಕು, ಮತ್ತೆ ಅದರ ನಿರ್ವಹಣೆಗೆ ಏನೇನು ಸಾಧ್ಯವೋ ಅದೆಲ್ಲ ನೆರವನ್ನ ಪೋಷಕರು ಮಾಡಬೇಕು, ಹಾಗೆಯೇ ಸಮಾಜ ಕೂಡ ನೀಡಬೇಕು. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮ ರಾಮಶೇಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಸ್ಸಂಜೆ ಕಾರ್ಯಕ್ರಮ. ಗಿರಿಜನರ ಆರೋಗ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಇವತ್ತು ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆರೋಗ್ಯ ಜೀವನ ಹೇಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು, ನಿಮ್ಮ ಹೆಸರೇನು?
4: ನಮಸ್ಕಾರ. ನಮ್ಮ ಹೆಸರು ಬಸಮ್ಮ. ನಾವು ದೇವಲಾಪುರ ನಾಡಿ. ನಾವು ಮೊದ್ಲಿಗ ಕೆರಗಣಿ ಗೆಂಡ ಎತ್ತಗ ಬಂದು ತಿಂತೀನೋ, ಆಬಲ್ಕಾಯಿ ತಂದು ತಿಂತೀನೋ, ಕರ್ಲ ತಂದು ತಿಂತೀನೋ. ಈಗ ಏನೋ ಹಸಿ ರೇಷನ್ ಗೀಸನ್ ಕೊಡ್ತಿರೋ ಗಂಟ ಜೀವನ ಮಾಡ್ತೀನಿ. ಅವತ್ತಿನ ಕಷ್ಟ ಬೇಕಾದಷ್ಟದ ಇದ್ರೂ ಈಗ ಅವತ್ತಿನ ಕಷ್ಟನೇ ಮಾಡ್ತಾ ಇಲ್ಲ. ಮಕ್ಕಳ ಕಾಲದಲ್ಲಿ ಹೆಂಗೆ ಅವ ಮಕ್ಕಳ ಮಾಡ್ಕೋ ಹೋಯ್ತಾವ. ಈಗ ಬರ ರೇಷನು ನಿಂತೋಯ್ತಲ್ಲ. ಈಗ ಅದು ಇಲ್ಲ. 5 ತಿಂಗಳಿಂದ ಇಲ್ಲಿಂದ ಈಗ ತುಂಬಾ ಕಷ್ಟಲೇ ಮೊದ್ಲು ನಂಗೆ. ಈಗ ನಮ್ಗ ಪೂರ್ತಿ ಕಷ್ಟ. ಈಗ ನಮ್ಗ ಅದು ಕೊಡ್ತಾ ಇದ್ರೆ ಹೆಂಗೆ ಕಾಲ ಮಾಡ್ಕೊಯ್ತೀನಿ? ಕೂಲಿ ಇಲ್ಲ, ಕಂಬಳ ಇಲ್ಲ. ಈ ಆರಂಭ ಮಾಡೋರು ಒಂದಿನ ಕರೀತಾರ, ಒಂದಿನ ಕರೆಯಲ್ಲ. ಅವ್ರವ್ರೇ ಮಾಡ್ಕೋತಾರ. ಕೂಲಿಗೆ ಕರೆಯಲ್ಲ ನೋಡಿ. ಹಿಂಗೆ ಬಿದ್ದಿರೋದು ಹೊಟ್ಟೆಲಿ. ಅಡಿಪದಲ್ಲಿ ಅಕ್ಕಿ ಕೊಡ್ತಾರ, ಅದಿಷ್ಟ ತಕ್ಕ ಬಂದ್ಕತೀನಿ. ಹತ್ತಿರ ಗಂಟ ತಿನ್ನೋದು ಹೆಂಗೆ ಸೊಪ್ಪು ಸೇರ ಅನ್ಕೊಂಡು ಕಾಲ ಮಾಡ್ತೀನಿ ಅಷ್ಟೇ.
3: ಹಿಂದಿನ ಕಾಲದ ತರನೇ ಈಗಲೂ ಜೀವನ ನಡೀತಾ ಇದೆ, ಯಾವುದೇ ಬದಲಾವಣೆ ಆಗಿಲ್ಲ. ಮನೇಲಿ ಯಾರ್ಯಾರು ಇದ್ದೀರಿ ಅಮ್ಮ ನೀವು?
4: ಮನೇಲಿ ನಾವು, ನಮ್ಮ ಅಟ್ಟೆಯವರು, ನಮ್ಮ ಅಕ್ಕ, ಸೊಸರು, ಮೊಮ್ಮಕ್ಕ ಎಲ್ಲ ಇವೆ.
3: ಎಷ್ಟು ಜನ ಮಕ್ಕಳು ನಿಮಗೆ?
4: 7 ಜನ. 7 ಜನ ಇಬ್ಬರು ತೀರೋದ್ರು. ಇನ್ನ ಈ ಸೀಟು ಇಬ್ರು ಗಂಡು ಮಕ್ಕ, 3 ಹೆಣ್ಮಕ್ಕ, ಒಬ್ಬ ಕುಡುಗ್ಲವಳ, ಒಬ್ಬ ಗುಂಡ್ಲಪೇಟೆಯಲ್ಲಿ ಮದುವೆ ಮಾಡಿ ಗಂಡ ತೀರೋದ ಅವಲ್ಲ. ಅವಳ ಅವಳ ಮಗ ಇಲ್ಲೇ ಇರೋದು. ಇವ ಹಿರಿ ಮಗನ ಮಗ. ಹಿರಿ ಮಗ, ಕಿರಿ ಮಗ, ಸೊಸರು ಎಲ್ಲ ಇಲ್ಲೇ ಇವೆ. ಮೊಮ್ಮಕ್ಕ ಎಲ್ಲ
3: ಅಂದ್ರೆ ಎಲ್ಲರೂ ಒಂದೇ ಮನೇಲಿ ವಾಸವಾಗಿದ್ದಾರೆ.
4: ಮನೇಲಿ
3: ಈಗ ಎಲ್ಲರೂ ಒಂದಾಗಿರೋದ್ರಿಂದ ದೊಡ್ಡ ಕುಟುಂಬ. ಇದು ನಡುವೆ ರೇಷನ್ ಬೇರೆ ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಹೇಗ್ ನಡೀತಾ ಇದೆ ಜೀವನ?
4: ಹೆಂಗ ನಡೆದದು? ಇದಂಗ ಕಾಲ ಮಾಡ್ಬೇಕು ಇದ್ದದ್ರಲ್ಲಿ. ಒಂದ್ ಸಾಲ ಸಾಲ ಮಾಡ್ಕೊಂಡು

0: ಲಕ್ಷ್ಮಣ ಅಂದ್ರು ಈ ಊರಲ್ಲಿ ಹುಟ್ಟಲ್ಲ, ನಮಗೊಂದು ಕಷ್ಟ ಬಂದ್ರು ಹುಟ್ಟಲ್ಲ, ಗೇದ್ರ ಮಾತ್ರ ಕೊಡ್ತಾರ 300 ರೂಪಾಯಿ ಕೂಲಿ, 5 ಗಂಟೆ ಗೇಬೇಕು. ಈಗ ಅದು ಇಲ್ಲ, ಕೂತೀವಿ ಆ ಕಾಳು ಕಡ್ಡಿ ಬತ್ತಿರೋ ಗಂಟ ನಮ್ಗ ಏನು ಕಷ್ಟ ಇತ್ತಿಲ್ಲ, ಮಡಿಕೊಂಡು ಹಂಗೆ ಕಾಲ ಮಾಡ್ಕತ್ತೀನು, ಇನ್ನೇನು ಮಾರಕ್ ಹೋಯ್ತಿತ್ತಿಲ್ಲ ಕೇರಕ್ ಹೋಯ್ತಿತ್ತಿಲ್ಲ ತಿಂತೀನು ಚೆನ್ನಾಗ ಎಲ್ಲ. ಈಗೇನು ಇಲ್ಲ, ತುಂಬಾ ಕಷ್ಟದಲ್ಲೇ ಇರೋದು. ಈಗ
1: ಈಗ ಒಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ಎಲ್ಲರೂ ಒಟ್ಟಾಗಿರೋದು ಒಂದು ಖುಷಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ನಮ್ಗೂ
1: ಕಷ್ಟ ಸುಖಕ್ಕೆ ಒಬ್ರು ಆಗ್ಬೇಕು ಅಂತದ್ರಲ್ಲಿ ಎಲ್ಲ ಒಟ್ಟಾಗಿದ್ದೀರ.
0: ಎಲ್ಲಾನೇ ಖುಷಿಯಾಗೇ ಇರೋದು, ಮೊಮ್ಮಕ್ಕ ಸೊಸರು ಗಂಡು ಮಕ್ಕ ಎಲ್ಲ ತುಂಬದ ಕುಟುಂಬ ಚೆನ್ನಾಗೇ ಇರೋದು. ಖುಷಿ
1: ಕುಟುಂಬ ಅಂದ್ರೆ ಅದು ಖುಷಿ ಸಂತೋಷ.
0: ಎಂಟ್ರು ಎತ್ರು ಬಂದ್ರು ಅವ್ರನ್ನೂ ನಾವು ಇಸ್ಕೊಂಡೆ ಕಳಿಸೋದು, ಯಾರು ಬಂದ್ರು ಆಚೆ ಕಳಿಸಲ್ಲ. ನಮ್ಮ ಮೊಮ್ಮಕ್ಕ ಕಾಟೊಳವ ಬಂದು ಈಗ ಕಷ್ಟ ಅಂದ್ಬಿಟ್ಟು ಬಂದು 3 ತಿಂಗಳಾಗದ, ಅವರು ಮಕ್ಕಳು ಕುಟುಂಬಿ ಇಲ್ಲೇ ಇಸ್ಕೊಂಡ್ರು.
1: ಅಂದ್ರೆ ಯಾವುದೇ ರೀತಿ ಮುಜುಗರ ಪಡೆದೆ ಎಲ್ಲಾರನು ಒಟ್ಟಾಗಿ ಒಂದು ಒಟ್ಟು ಕುಟುಂಬದಲ್ಲಿ ಜೇನು ಕುಟುಂಬದಲ್ಲಿ ಸಾಕೊಂಡು ಈಗ್ಲೂ ಖುಷಿ ಖುಷಿಯಿಂದ ಜೀವನ ನಡೆಸ್ತಾ ಇದೀರಿ. ಮೊದ್ಲೆಲ್ಲ ಏನಾದ್ರು ಓದಿದ್ರ ನೀವು?
0: ಇಲ್ಲ ಬಿಡಿ, ನಂಗೆ ಈ ಸ್ಕೂಲ್ ಮನೆ ಗೊತ್ತಿಲ್ಲ ಮೇಡಮ್. ನಾನು ಆ ಪ್ಲಸ್ ಒನ್ಗೆ ಒಂದು ಚೂಜಿ ಹಾಕ್ಸ್ಕೊಳಕ್ ಹೋಗಿಲ್ಲ, ಇನ್ನೂ ಹೋಗಿಲ್ಲ. ಏಳು ಮಕ್ಕ ಅದು ಅಷ್ಟೇ, ನೀರು ಕಣದ ಮಾಡದ ಏನು ಇಲ್ಲ. ಇಲ್ಲಿ ಕಿರಿ ಮಗ ಇಡ್ಲಲ್ಲ ಅದ್ರಲ್ಲೆಲ್ಲ ಅಷ್ಟು.
1: ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆನು ಪಡ್ಕೊಂಡಿಲ್ಲ. ಚಿಕ್ಕ ವಯಸ್ಸಿನಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
0: ಹಂಗೆ ಹಿಂಗೆ ಕೂಲಿ ಮಾಡ್ತೀನಿ, ತೆಗಿತಿ ಬಿಡ್ಸಕ್ ಹೋಯ್ತೀನಿ ಕರೆದವ್ರಲ್ಗ. ಇಲ್ದೆ ಹೋದ್ರ ಹೋಗಿ ಕೆರೆಗಣಿ ಗೆಣಸು ಗಂಡ ಮಕ್ಕ ಕಾಡು ಗಣಸ್ಗಳು ಗೆಣಸಕ ಬತ್ತಿದ್ರು, ಮುಳ್ಳು ಗೆಣಸು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಆಗ್ಲು ಅಷ್ಟೇ.
1: ಅಂದ್ರೆ ಚಿಕ್ಕ ವಯಸ್ಸಿನಿಂದ ಕೂಲಿ ಮಾಡ್ಕೊಂಡು ಇಷ್ಟೇ ಜೀವನ ಕಷ್ಟ ಪಟ್ಕೊಂಡು ಬಂದಿದ್ರಿ, ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ.
0: ಅಮ್ಮಕ್ಕ ಅಚ್ಚ ಕಾಡಿನಿಂದ 2 ರೂಪಾಯಿಗೆ ಸೌದ ಹೊತ್ತೀನಿ, ಸೌದ ಹೊತ್ತೀನಿ 7 ರೂಪಾಯಿಗ 7 ರೂಪಾಯಿ ಕೂಲಿ ಮಾಡೀನಿ ಹೇಳಿ. ಆಗ ನುಚ್ಚು ಗಿಚ್ಚು ಬತ್ತಿತ್ತಲ್ಲ, 7-8 ರೂಪಾಯಿನ ಕೂಲಿ ಮಾಡೀನಿ. ಇವಾಗ ಸೊಪ್ಪಿನ ಕೆಲಸ ಮಣ್ಣು ತೊಳ್ಳೋದು ಮಾಡೋದು ಅವೆಲ್ಲ ಮಾಡೀನಿ. ಅವತ್ತಿನಿಂದ ಕಷ್ಟದಲ್ಲೇ ಮಾಡಿರೋದು.
1: ಅಂದ್ರೆ ಈಗ 2 ರೂಪಾಯಿನ ಕಾಲ ಅಂತ ಹೇಳಿದ್ರಲ್ಲ, ಆ 2 ರೂಪಾಯಿನ ಕಾಲಲ್ಲಿ ಯಾವ ತರ ಜೀವನ ಸಾಕ್ತಿತ್ತು?
0: ಆಗ ರೇಷನ್ ಇವೆಲ್ಲ ಕಮ್ಮಿ ನಮ್ಗ, ಒಂದಾಣಿ 2 ಅಣಿ ಹಿಂಗೆಲ್ಲ ಕೊಡ್ತಿದ್ರು ಅಂತ ತಕತಿದ್ರು. ಈಗಿಲ್ವಲ್ಲ 8 ರೂಪಾಯಿ ಆಗದ ಬೆಲ್ಲ ಒಂದಚ್ಚು. ಆವಾಗ ಏನು ಇಲ್ಲ, 10 ರೂಪಾಯಿ ತಕ್ಕೋದ್ರು ನಾವು ತುಂಬಾ ಬೆಲ್ಲ ಟೀ ಸೊಪ್ಪು ಎಲ್ಲ ತಕ್ಕತ್ತೀನಿ. ಅಮ್ಮಕ್ಕ 20 ರೂಪಾಯಿ ತಕ್ಕೋದ್ರು ರೈಸ್ ರಾಗಿ ತತ್ತೀನಿ ಮಾಡ್ಕತ್ತೀನಿ. ಈವಾಗ ಏನು ಇಲ್ಲ, ದೇವನಾಳ ಐಕ ಬತ್ತೀನು, ಬಿದ್ರಳಿ ಅಲ್ಲೆಲ್ಲ ಹೋಗಿ ಐಕ ಬತ್ತೀನಿ 7 ರೂಪಾಯಿ ಸೇರು, ಅಲ್ಲೆಲ್ಲ ತಟ್ಟಗಣೆಲ್ಲ ಐಕ ಬತ್ತೀನಿ.
1: ಅಂದ್ರೆ ಆಗಿನ ಜೀವನದಲ್ಲಿ ಶ್ರಮ ಜಾಸ್ತಿ ಇರ್ತಿತ್ತು, ಕೂಲಿ ಕಡಿಮೆ ಇರ್ತಿತ್ತು. ಆ ಕೂಲಿಲೂ ಯಾರು ಕೊಂಡ್ಕೊಳಕ್ ಹೋದಾಗ ಸಾಮಾನುಗಳೆಲ್ಲ ಅಗ್ಗವಾಗಿರ್ತಿದ್ವು.
0: ರೇಟ್ ಜಾಸ್ತಿ
1: ಈಗ ಕೂಲಿ
0: ಕೂಲಿ ಹೆಚ್ಚಾಗಿದ್ರು 500 ರೂಪಾಯಿ ತಾಕ ಹೋದ್ರ ಒಂದ್ ಕವರ್ ಸಾಮಾನ್ ಬರಲ್ಲ, ಒಂದೊತ್ತು 2 ಹೊತ್ತಿಗೆ ಎಟಕಲ್ಲ. ಇವತ್ತಿನ ಜೀವನದಲ್ಲಿ ಅವತ್ತೇನು ಇಲ್ಲ ನಮ್ಗ, ಅವತ್ತು ಎಷ್ಟೇ 7 ರೂಪಾಯಿ ಗೇದ್ರು ನಾವು ಅದ್ರ ಜೊತೆಗೆ ಗೆಣಸು ಗೆಂಡ ತಂಕೊಂಡು ಕಾಲ ಮಾಡ್ಕೊಂಡು ಚೆನ್ನಾಗೇ ಇದೆ. ಒಂದು ಔಷಧಿ ಇಲ್ಲ, ಕಸ ಇಲ್ಲ, ಒಂದು ಸೂಜಿ ಇಲ್ಲ, ಒಂದು ಆಪ್ರೇಷನ್ ಇಲ್ಲ, ಏನಂದ್ರೆ ಏನಿಲ್ಲ. ಒಂದು ಮನೆಯಲ್ಲಿ ಡೆಲಿವರಿ ಅಲ್ಲ ಎಲ್ರಿಗೂ. ಆಗ ಇವತ್ತಲೇನ ಹೋಗ್ಬೇಕು ಆಸ್ಪತ್ರೆಗೆ ತಗೊಂಡು, ಅವತ್ತಿನ ಕಷ್ಟ ಏನೂ ಇಲ್ಲ. ಎಷ್ಟು ಆಯ್ತು ನಮ್ಗೆ.
1: ಈಗ ಮಕ್ಳಿಗೂ ಶಿಕ್ಷಣ ಕೊಡಿಸ್ತಿಲ್ವಾ ನೀವು?
0: ಇಲ್ಲ, ಮಕ್ಕ ಹೋಯ್ತವ.
1: ಅಲ್ಲ, ನಿಮ್ಮ ಮಕ್ಳಿಗೆ 5 ಜನ ಮಕ್ಳಿಗೆ ಕಳಿಸ್ತಿಲ್ವಾ ನೀವು?
0: ಹೋಗನ ಹೋಯ್ತೀನ, ಕಿರಿ ಮಗನ ಹೋಯ್ತೀನಿ, ಹೋಗನ ಹೋದಾನ.
1: ಅಂದ್ರೆ ಅವ್ರಿಗೆ ಮಾತ್ರ ಶಿಕ್ಷಣ ಕೊಡಿಸಿದ್ರಿ, ಇನ್ ಯಾರಿಗೂ ಕೊಡಿಸ್ತಿಲ್ಲ.
0: ಇಲ್ಲ ಇಲ್ಲ, ನಮ್ಮ ಮಕ್ಳಗ ಈಗ ಮಾಡವ ಆಗವ. ನಮ್ಗೆಲ್ಲ ಇವಳು ಓದಕ್ ಹೋಗಲ್ಲ, ಅವಳು ಓದಕ್ ಹೋಗಲ್ಲ, ಇವರೆಲ್ಲ ಓದಕ್ ಹೋಯ್ತ. ಅದೇನು ಇಲ್ಲ ನಮ್ಗಿಲ್ಲ ಅಷ್ಟೇ,
1: ನಿಮ್ಗಿಲ್ಲ. ಈಗ ಹಿಂದಿನ ಕಾಲದಲ್ಲಿ ಕೃಷಿ ಮಾಡ್ತೀನಿ ಅಂದ್ರೆ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಯಾವ್ಯಾವ ತರ ಬೆಳೆಗಳನ್ನ ಬೆಳ್ಕೋತಿದ್ರು ಅವಾಗೆಲ್ಲ?
0: ಆಗ ಜೋಳ ಅಂದ್ರೆ ಇದ್ರ ಜೋಳ ಬೆಳಿತಿದ್ರು, ರಾಗಿ ಬಿತ್ತಿದ್ರು, ಹುಳ್ಳಿ ಉಚ್ಚಳು ಇಷ್ಟು ಮಾಡ್ತಿದ್ರು, ಹತ್ತಿ ಹಾಕ್ತಿದ್ರು. ಇವತ್ತಲೇ ಗೇಲು

0: ಅದೆಂತೆಂಥವ ಶುಂಠಿ ಇಲ್ದೇದ ರೋಗ ಎಲ್ಲ ರತಂಪರದ ರೋಗ ದಂಡ ಆಯ್ತು. ಅತ್ತೀಗ ಅಕ್ಕೆಲ್ಲ ತಿಪ್ಪ ಗೊಬ್ಬರ ಹಾಕ್ತಿದ್ದ. ಈಗ ಹನ್ನೆರಡು ತರ ಹಾಕ್ತಾರ ಸರ್ಕಾರದಿಂದ, ಕೇರಳದವರು ಎಲ್ಲ ತಕ್ಕೊಬಂದು ಹಾಕ್ತಾರ. ಅಲ್ಲಿ ಎಣ್ಣೆ ಸೊಪ್ಪು ತಂದು ತಿಂತೀವಿ.
1: ನೆಗಡಿ ಅದರಿಂದ ಹಾಸ್ಪಿಟ್ಲ್
0: ಮಾಡ್ಕೊಂಡ್ ಬರ್ಬೇಕು.

0: ಈಗ 2 ರೂಪಾಯಿ ಕೂಲಿ ಅಂತ ಹೇಳ್ತೀರಿ, ರಾಗಿ ಎಲ್ಲ ಬೆಳೀತಾ, ಅಲ್ಲಿ ಏನ್ ಕೆಲಸ ಇರ್ತಿತ್ತು ನಿಮ್ಗೆ?
1: ಹೊಗೆ ಸೊಪ್ಪು ಆಗ್ಲಿಂದವೆ, ಹೊಗಪ್ಪ ಇರಾಕ ಮಣ್ಣು ತಳ್ಳಕ್ಕ ಅನ್ನಕ್ಕ ಕಬ್ಬನ ಕೆಲ್ಸ, ಕಬ್ಬು ಹಾಕ್ತಿದ್ರು, ಅದಕ್ಕ ಊರಕ್ಕ ಮಾಡಕ್ಕ ಎಡೆ ಕಲ ಕರಿತಿದ್ರು, ಹೋಯ್ತೇನು. ಕಬ್ಬನ ಆಲ ಮನೆ ಇಲ್ಲೇ ಇತ್ತು ಗೌಡರಲ್ಲಿ, ಅಲ್ಲಿ ಬೆಲ್ಲ ಮಾಡ್ತಿದ್ರಲ್ಲ ಅಲ್ಲೇ ಎಲ್ಲ ಮಾಡ್ತೀನಿ. ಈಗ ಎಲ್ಲ ಇಲ್ಲ, ಏನು ಮಾಡಲ್ಲ. ಈಗ ನಾವು
0: ಹಾಗೆಲ್ಲ ಸಿರಿಧಾನ್ಯಗಳು ಸಿಕ್ತಿತ್ತ, ನವಣೆ ಸಜ್ಜೆ ಬಾರ್ಲಿ
1: ನವಣ ಅವೆಲ್ಲ ಕಡೆ ಬಿಡ್ತೀನಿ, ರಾಗಿ ಹಾಕಣಿ ನವಣ ಇದೆಂತದು ಸಾಮಕ್ಕಿ ಅವೆಲ್ಲ. ಅನ್ನ ಮಾತ್ರ ಇಲ್ಲ, ಅನ್ನ ಉಸ್ಕ ತಿಂತಿದ್ರು, ಕಷ್ಟ ಅನ್ನ ಸಿಕ್ತಿತ್ತಿಲ್ಲ, ಇಟ್ಟು ಇಟ್ಟು ಕೊಡ್ತಿದ್ರು. ಅನ್ನ ತಕೊಂಡ್ರೆ ಸಾರೊಳಕ ವಂಚನೆ ಎತ್ತಂತ ಇಟ್ಟುಬಿಟ್ಟು ಇಕ್ತಿದ್ರು ರೈತರು. ಅವಾಗಿಲ್ಲ ಬಿಡಿ ಅನ್ನ ಬೋಂಕ, ಆ ಬೋಣಮ್ಕ ತಕೊಂಬಂದ್ರೆ 1 ಕೆಜಿ 1/2 ಕೆಜಿ ತಂದು ಮಾಡ್ಕೊ ತಿಂತೀನಿ. ಇದು ನುಚ್ಚು ಮಾತ್ರ ತಕೊಬತ್ತೀನಿ, ಆಗ ಮುಸುಂಜೋಳದ ನುಚ್ಚು. ಈಗ ಅದು ಸಿಕ್ಕದೇ ಇಲ್ಲ ಬೋಂಕ ಗೋಧು ಅವೆಲ್ಲ. ಈಗಲೂ ಗೋಧು ನುಚ್ಚು ಕೊಡೋದೇ ಇಲ್ಲ ಅಂಗನವಾಡಿಗೆ, ಅದು ನಿಂತೈತು.
0: ಆಗಿನ ಪದಾರ್ಥಗಳು ಈಗ ಅಪರೂಪ, ನಾವು ಅಂಗಡಿಲಿ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಆವಾಗ ಮನೇಲೆ ಇರ್ತಿತ್ತು, ಒಕ್ಕಣೆ ಮಾಡ್ತಿದ್ವಿ,
1: ತರಬೇಕು ಜಾಸ್ತಿ ದುಡ್ಡು.
0: ಈಗ ನವಣೆ ಸಜ್ಜೆ ಎಲ್ಲ ನಾವು ಪ್ಯಾಕೆಟ್ ಗಟ್ಟಲೆ ತರಬೇಕು, ಅವಾಗೆಲ್ಲ ಮೂಟೆ ಗಟ್ಟಲೆ ಮನೇಲೆ
1: ಮನೇಲೆ ಬೆಳಿತಿದ್ರು. ಬೆಳೆದ್ರೆ ತಕೊಬತ್ತೇನು ಕುಟ್ಟಿಗೆಲ್ಲ,
0: ಮಿಷಿನ್ಗಳು ಇರ್ಲಿಲ್ಲ, ಕುಟ್ಕೋತಿದ್ರ
1: ಹೆಂಗೆ ಕುಟ್ತೀನು, ಒಂದ್ ಕಲ್ಲಿ ಒಳ್ಕಲ್ಲಲ್ಲಿ ಕುಟ್ತೀನು ಯಾವ್ದನ್ನು. ಈಗ ಏನು ಇಲ್ಲ ಮಿಷಿನ್, ಜನಗಳಿಗೆ ಕೊಡಲ್ಲ ಕೂಲಿ, ತಕೊಂಡ್ ತಕೊಂಬಂದು ಹೊಡೆಸ್ತಾರ, ಕುಯ್ಯಕ ರೀ ಕಟಕ ಅನ್ಕೊಂಡೆಲ್ಲ ಅದ್ರಲ್ಲಿ ಮಾಡಿಸ್ಕೊತಾರ. ನಮ್ಮಂತವ್ರ ಕೂಲಿ ಗೆಲ್ಬೇಕು, ದುಡ್ಡು ಕಸ ಅವು ಬರಲ್ಲ ಮಾಡ್ಕೊಡಲ್ಲ, ದುಡ್ಡು ಕೊಟ್ರು ಮಾಡ್ಕೊಡ್ತಾರ. ಎಲ್ಲ ಇರೋರ್ಗೆ ಮಾಡಾರ, ರೈತರುಗಳಿಗೆ ಇರೋರ್ಗೆ ಆಸ್ತಿ ಇರೋರ್ಗೆ ಮಾಡ್ಕೊಟ್ಟಾರ. ನಮ್ಮಂತವ್ರಿಗೆ ನಮ್ಮ ಆಡಿಗಳಿಗೆ ಯಾರಿಗೆ ಇಲ್ಲ. ನಮ್ಮಕ್ಕ ಒಬ್ಬ ಇಲ್ಲಿ ಬರೋದು, ನಮ್ಮಕ್ಕನಿಗ ಒಬ್ಬಳಿಗೆ, ನಮ್ಮಕ್ಕನಿಗಂದ್ರ 50 ರೂಪಾಯಿ ಕಾಲದಿಂದ ಬರುತ್ತ, ಆ ಕಾಲದಿಂದ ಬರ್ತಿತ್ತು.
0: ಈ ಊರಲ್ಲಿ ಯಾರಿಗೂ ಇಲ್ಲ,
1: ಎಲ್ಲ ಮುದುಕರು ಮೋಟ್ರು ಎಲ್ಲ ಸುಮಾರು ಸೀಟ್ ಅವ್ರ, ಯಾರಿಗೂ ಇಲ್ಲ.
0: ಈಗ ಅಮ್ಮ ನೀವು ಹೇಳಿದ ಕಾಲದ ಮಾತು ಹೇಳ್ತಿದ್ರಿ, ಯಥೇಚ್ಛವಾಗಿ ಆರೋಗ್ಯ ಅನ್ನೋದು ಇರ್ತಿತ್ತು, ಈ ಆರೋಗ್ಯದ ಗುಟ್ಟೇನಮ್ಮ ಏನ್ ತಿಂತಿದ್ರಿ ಅವಾಗೆಲ್ಲ?
1: ಅವಾಗ ಏನ್ ತಿಂತೀನಿ, ಇಟ್ಟು ತಿನ್ನು ಸೊಪ್ಪು ತಿಂತೀನಿ, ಅವತ್ತಲೆ ಗೊಬ್ಬರ ಗೂಡು ಹಾಕ್ತಿತ್ತಿಲ್ಲ ಹೆಚ್ಚಿಗ ಒಲ್ಕಣಿ, ಯಾವ್ ತಿಂದ್ರು ನಮ್ಗೆ ಯಾವ ರೋಗನು ಇರ್ನಿಲ್ಲ. ಇವತ್ತಲೇನ ಸೊಪ್ಪಗ ಔಷಧಿ ಹೊಡಿತಾರ ಅದನ್ನೇ ತಿಂತೀನಿ, ಒಂದ ಅಗಡಿಯ ಕೆಂಬಲ ಯಾವ್ದಾರ ಬರ್ತದ. ಓಡ್ ಬರ್ಬೇಕು ಅಂದ್ರೆ ದುಡ್ಡು ಪಾಸ್ಕನ್ ಸಿಕ್ಕಲ್ಲ ನಮ್ಗೆ, ನಮ್ಮ ಮಕ್ಕಳ
0: ಹಾಗೆಲ್ಲ ಕಾಡಿಗೆ ಹೋಗ್ತಿದ್ರ ಆಹಾರ ಪದಾರ್ಥಗಳ ತರ
1: ಕರ್ಲ ಗಿರ್ಲ ಎಲ್ಲ ಸಿಕ್ತಿತ್ತು. ಈಗ ಏನು ಸಿಕ್ಕಲ್ಲ, ಆನ ಭಯ ಈಗ, ಆನ ಹುಲಿ ಈಗ ಭಯ ಮುರ್ಸೋದ ತನ್ಕೊಂಡೇ ಕಷ್ಟ ನಮ್ಗ.
0: ಇಂದ ಕಾಲದಲ್ಲೂ ಕಾಡ್ಗೋಯ್ತಿದ್ರಿ, ಆಗ ಪ್ರಾಣಿಗಳು ಇರ್ತಿದ್ದು, ಆಗ ಈ ತರ ಭಯ ಇರ್ಲಿಲ್ಲ.
1: ಭಯ ಇಲ್ಲ, ಆಗ ಭಯ ಇತ್ತಿಲ್ಲ, ಆಗ ಇಷ್ಟು ಕೇಡಿಗಳೇ ಇರ್ಲಿಲ್ಲ. ಈಗೆಲ್ಲ ತಾಕೊಂಡ್ ಹತ್ತಿನ್ಬಿಟ್ಟಾರ, ಅವತ್ಲೆ ಏನು ಬಿಡ್ತು ಇತ್ತಿಲ್ಲ ಏನು ಇಲ್ಲ. ಇವು ಆನ ಒಂದ ಎರಡ ಇದ್ರು ನಾವೆಲ್ಲ ನುಕ್ಕ ಬಂದ್ರು ನಮ್ಗೇನು ಭಯ ಇರ್ತಿ.
0: ಅಂದ್ರೆ ಒಂದು ಬಾಂಧವ್ಯ ಇತ್ತು ನಿಮ್ಗೂ ಪ್ರಾಣಿಗಳಿಗೂ, ಈಗ ಇತ್ತೀಚಿನ ದಿನಗಳಲ್ಲಿ ಅವು ಕಡಿಮೆ ಆಗ್ತಾ ಬರ್ತಾ ಇವೆ.
1: ಈಗ ಸಿಕ್ಕಿದ್ರೆ ಸಕಲ ಹಾಕೋಯ್ತವ ನುಂಕೊಂಡು ಎಲ್ಲ ತುಂಕಣ. ಈಗ ಭಯ ಬಿಡಿ,
0: ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಗ್ಯಾಸು ಈ ಮಿಕ್ಸಿ ಅನ್ನೋದಿರ್ಲಿಲ್ಲ.

0: ತರ ಮಾಡ್ತಿದ್ರಿ?
1: ಸಿಲ್ವರ್ ಪಾತ್ರ ಸಿಕ್ಕದೆ ಕಷ್ಟ, ಮಡಕೆ ಮಡ್ಕ ತಕೊಂಡ್ ಮಾಡ, ಕಾಫಿ ಕಾಯ್ಸಕ್ ಮಾಡ್ಕ, ನೀರ್ ತುಂಬ್ಕೊಳಕ್ ಮಾಡ್ಕ, ನೀರೋರಕ್ ಅರ್ವಿ ಅರ್ವಿ ಅಂದ್ರೆ ಚೇವರ್ಗ ಕಣಗಿರ್ತಾವಲ್ಲ ಊರಕ್ಕ ಹೊತ್ಕೊ ಬಂದು ಒಳಗ ತುಂಬ್ಕೊಳದು ನೀರ, ಹಿಟ್ಟು ಮಾಡಕ ಸಾರ್ ಮಾಡಕ ಎಲ್ಲದಕ್ಕೂ ಮಡಕೆ.
2: ಒಡ್ದೋಗ್ತಿರ್ಲಿಲ್ವಾ?
1: ಮಾಡ್ತೀನಿ ಆಗ, ಒಡ್ದೋಗ್ ಬರ್ದಂಗ. ಈಗ ಆಕ ತೂತ್ ಕಡಿಸ್ತಾರ ಮಡ್ಕಲ್ ಒಂಜಿನ ಮಡಕದ್ದವ್ರು, ಈಗ ಮಡ್ಕಲ್ಲಿ ಯಾರು ಮಾಡಲ್ಲ ಬಿಡಿ. ಆಗ ಮಾಡ್ದವ್ರು ಈಗ ಮಡ್ಕಲ್ ಮಾಡಿದ್ರ, ಈಗ ಪಾತ್ರೆ ಬಾಳ್ಮೆ ಬರಲ್ಲ. ಎಷ್ಟು ಗುಡ್ಡೆ ಹಾಕೊಂಡಿದ್ರು,
2: ಅದ್ರ ರುಚಿ
1: ಈಗ ಬರಲ್ಲ ಬಿಡಿ. ಮಡ್ಕ ರುಚಿ, ಮಡ್ಕ ತಂಪು, ಕಾಫಿ ಇಟ್ಟು ಎಲ್ಲ ಆಮೇಲೆ ಒಲಾಲಿ ಅಡುಗೆ ಮಾಡೋದು. ಈಗ ಗ್ಯಾಸ್ ಅವರು ನಾವು ಈಗಲೂ ಒಲಾಲೇ ಮಾಡೋದು.
2: ಇವಾಗ್ಲೂ
1: ಗ್ಯಾಸ್ ಇಲ್ಲ ನಮ್ಗ, ಒಲಾಲೇ ಅಡುಗೆ ಮಾಡ್ಕೋಬೇಕು ಮೇಡಮ್.
3: ಆಕಾಶವಾಣಿ ವಾರ್ತೆಗಳು ಓದ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014 ಸುಮಾರು 49% ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ ಶೇಕಡ 89% ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ

0: ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತೇವೆ. ಡಿಡಿ ನ್ಯೂಸ್ ಸತ್ಯ ಪರಿಶೀಲನೆ ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12ರಂದು ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026ರ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ 4 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯು 2047ರ ವೇಳೆಗೆ 30 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು 60 ಟ್ರಿಲಿಯನ್ ಡಾಲರ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆಯಿಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60%ಕ್ಕೂ ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ TTFIಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ

0: ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಗ್ಯಾಸ್ ನಮಗೂ ಇನ್ನೂ ಕೊಟ್ಟಿಲ್ಲ, ಬಂದಿತ್ತು.
2: ಗ್ಯಾಸ್ ಮಾಡಿಸ್ತೀವಿ
1: ನೀವು? ಈಗ ತಗೋಬೇಕು. ಸಸಾಗು ಹಬ್ಬರ್ಗದ ನಮಗೆ ಬಂದಿಲ್ಲ. ನಮ್ಮ ಮನೆಯಲ್ಲೇ ಅಡುಗೆ ಮಾಡೋದು ಯಾವುದು
2: ಈಗಲೂ.
1: ಇಲ್ಲೇ ಅಡುಗೆ ಮಾಡೋಕ್ಕೆ ಮಾಡ್ಕೊಂಡಿರೋದು.
2: ಅಂದ್ರೆ ಈಗಲೂ ಕೂಡ ನೀವು ಒಲೆಯಲ್ಲೇ ಅಡುಗೆ ಮಾಡ್ತೀರಾ, ಅದರಿಂದ ತುಂಬಾ ರುಚಿ ಇರುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ.
1: ನಮ್ಮ ಮನೆಯಲ್ಲಿ ಹಿಟ್ಟು ಮಾಡೋದು, ಸಾರು ಮಾಡೋದು, ಹಿಟ್ಟು ಮಾಡೋದನ್ನ ಇಳ್ಕೋತೀನಿ.
2: ಈಗ ನಿಮ್ 5 ಮಕ್ಕಳು ಅಂತ ಹೇಳಿದ್ವಿ, ಆ ಮಕ್ಕಳನ್ನೆಲ್ಲ ಸಾಕ್ಬೇಕು ಅಂದ್ರೆ ಇಂದೆಲ್ಲ ಎಷ್ಟು ಕಷ್ಟ ಇರ್ತಿತ್ತು? ಯಾವ ತರ ಸಾಕಿದ್ರಿ ಅವ್ರನ್ನ?
1: ಒಳ್ಳೆಲ್ವಾ ಗೆಣಸು ಆಗತ್ತೆ, ತಕ್ಕ ಬಂದ್ರು ತಿನ್ನಕ ಉಬ್ಬರಿಸ್ತಿದ್ರು. ಅದೇ ಒಂದ್ ಸ್ವಲ್ಪ ಅಕ್ಕಿ ಪಕ್ಕಿ ತಕ್ಕತ್ತಿದ್ಮಲ್ಲ ಅವ ಮಡಿಕೊಂಡು ಮಕ್ಕಳಿಗೆ ಹಾಕ್ತೇನೆ. ನಾವು ಇಟ್ಟು ಸೊಪ್ಪು ಎಲ್ಲ ಕರಕಾಯಿ ತಿಂತೇನೆ, ಮಕ್ಕಳಿಗೆ ಅಷ್ಟಷ್ಟ ಹಾಕೊಟ್ಟು ಬಿಡ್ತೇನೆ. ಹಂಗ ಜೀವನ ಮಾಡ್ತೇನೆ.
2: ಅದರಲ್ಲೇ ಹೊಟ್ಟೆ ತುಂಬ್ಕೋತೀತ?
1: ಗೆಣಸು ತಂದ್ರ ಬೇಯಿಸ್ಕೊಂಡು ಒಳ್ಳೆ ಇದ್ರಕಂಡಾಗ ಆಯ್ತಿತ್ತು ಚಂದ. ಇದು ಕೆರಲಿ ಆಬಲ್ಕಾಯಿ ತತ್ತೀನಿ ಅವ್ರ ಹಾಕಿಕೊಂಡಾಗ ಅದ ತಂದು ಪೂದಿ ಮಣ್ಣು ಹಾಕಿ ಉಜ್ಜಿ ಉಜ್ಜಿಬಿಟ್ಟು ಹುರಿದು ಬಿಟ್ಟು ನವಣಕ್ಕೆ ಕಂಡಾಗೆ ಕುಟ್ಟಿ
2: ಪುಡಿ ಮಾಡ್ಕೋತೀವಿ.
1: ಅಕ್ಕಿ ಹಾಕೊಂಡು ಸಾರು ಹುಳಿಗೆ ಗಿಳಿಗೆ ಹಾಕೊಂಡು ಊಟ ಮಾಡ್ತೇನೆ. ರುಚಿ ಈಗಲೂ ಕೆರಗಣಿ ಉಬಿಡ್ತಲ್ಲ ಅವಳು, ಅದ್ರ ಕಾಯಿ ಗಂಡ ಎರಡು ತತ್ತೀನಿ. ಈಗಲೂ ಅವಲ್ಲ, ಈಗ ತಿನ್ನಲ್ಲ ಇವ್ರು ಯಾರು
2: ತಿನ್ನಲ್ಲ.
1: ತಂದ್ರು ಒಂದು ಎರಡು ತಿಂತವ ಈ ಕೆರಗಣಿ ಗೆಣಸು ಸೊಪ್ಪು ಹೋದ್ರೆ ಇಲ್ವಾ ಗಂಡ ಎತ್ಕೊಂಡ್ಬಂದ್ರ ಏ ಬೇಡ ಅನ್ಕಂತವಳು.
2: ನೀವು ತಿಂತೀರಾ?
1: ನಾವು ತಿಂತೀವಿ. ಉಪ್ಪು ಉಪ್ಪರ್ಕ ಬೋಕಾಗಿ ತಕೊಂಡ್ಬಂದು ಬೇಯಿಸ್ಕೊಂಡು ಒಂದು ನಾಲ್ಕೈದು ಎತ್ಕೊಂಡು ತಿಂತೀವಿ. ಎಡದು ಬಿಟ್ಟು ನೀವು ತಿಂತವ ನಾನು.
2: ಆಗೆಲ್ಲ ಆರೋಗ್ಯ ಚೆನ್ನಾಗಿರ್ತಿತ್ತು, ಯಾವುದೇ ಕಷ್ಟ ಕಾಯಿಲೆಗಳಿರ್ಲಿಲ್ಲ, ನಮ್ಮಲ್ಲೇ ಸರಿ ಮಾಡ್ಕೋತಿದ್ದು ಅಂತ ಹೇಳಿದ್ರಲ್ಲ, ಯಾವ ತರ ಸರಿ ಮಾಡ್ಕೋತಿದ್ರಿ ಅವಾಗ?
1: ಅಳ ಮನ್ಸರು ಅನಿಸ್ತೆ ಕಷಾಯ ಕಂಡಿದ್ರು, ಯಾವ್ದಾರ ಒಂದ್ ಗಿಡಿಯೋ ಕೆಂಬಲ ಜರಿಯ ಬಂದ್ರ ಒಂದ್ ಸ್ವಲ್ಪ ಅನಿಸ್ತೆ ಗಿನಿಸ್ತೆ ಕೊಡ್ತಿದ್ರು ಅವತ್ತಿನಲ್ಲಿ. ಈಗ ಅವರೆಲ್ಲ ಸತ್ತವ್ರು, ಈಗ ನಾವೇನು ಅನಿಸ್ತೀವಿ ಕೊಡ. ಈಗ ಆಸ್ಪತ್ರೆ,
2: ಈಗ ಆಸ್ಪತ್ರೆ ನಿಮ್ ಮಕ್ಳ ಕಾಲಕ್ಕೆಲ್ಲ ಆಸ್ಪತ್ರೆ. ಈಗ ನಿಮ್ ಕಾಲದಲ್ಲಿ ನೀವೇ ಮನೆ ಡೆಲಿವರಿ ಎಲ್ಲ ಆಯ್ತಿತ್ತು ಅಂತ ಅಂದಿದ್ರಲ್ಲ, ಯಾರ್ ಮಾಡ್ಕೋತಿದ್ರು
1: ಅಕ್ಕ
2: ನಿಮ್ಗೆ ಹಿರಿಯರ್
1: ಮಾಡ್ಕೊಳ್ಳಿ? ಸರಜ ಊರೊಳಕಣೆ ಎಲ್ಲ ಅವಳೆ ಮಾಡ್ತಿತ್ತು. ಆಗದವ್ರಿಗ 7 ಮಕ್ಕಳಲ್ಲಿ ನಮ್ಮ ಅಕ್ಕ ಮಾಡಿಲ್ಲ. ಈಗ ಅವಳಿಗೆ ಕಷ್ಟ.
2: ಏನಾಗಿದೆ ಅವ್ಳಿಗೆ?
1: ಅವ್ರು ಸರಿಲಿ ಇದ್ದಿದ್ರೆ ಹೇಳ್ಬೋದಾಯ್ತು.
2: ಈಗ ನಿಮ್ಗೆ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ?
1: ಏನು ಇಲ್ಲ ಬಿಡಿ.
2: ಯಾವುದೇ ತರ ಸಮಸ್ಯೆ ಏನಿಲ್ಲ.
1: ಕಣ್ಣು ಮಂಜೆ
2: ಯಾಕೆ?
1: ಕಣ್ಣು ಈಗ ಈಗ ಹಸಿ ಮಂಜು ಅಂತ. ಅವತ್ತು ನಿಮ್ಮಲ್ಲಿಯವ್ರೇ ಬಂದಿದ್ರಲ್ಲ ಹೇಳಕ್ಕಿಲ್ಲಣಿ, ಕ್ಯಾಂಪ್ ಇಡ್ತಾರ ಅವತ್ತಿಗ ಬರ್ತೀವಿ ಅನ್ಕಂದ್ಬಿಟ್ಟು ಹೋಗ. ಕಿರಿ ಮಗಳಿಗೆ ಹುಷಾರಿ ಹೋಗ್ತಲ್ಲ, ಆ ತೊಟ್ಟಿಯಿಂದ ಒಂದು ಸ್ವಲ್ಪ ಹಂಗ ಹುಷಾರಿ ಆಯ್ತಿತ್ತು. ಈಗೀಗೀಗ ವರ್ಷದಿಂದ ಸ್ವಲ್ಪ ಮಂಜು ಈ ಕಣ್ಣು ಮಂಜು ಮಂಜು ಅಷ್ಟೇ
2: ಕಾಣಿಸಲ್ವಾ? ಅಂದ್ರೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ, ಕಣ್ಣು ಸಮಸ್ಯೆ ಒಂದು ಕಾಣಿಸ್ತಾ ಇದೆ. ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ? ಪಿಂಚಣಿ ವ್ಯವಸ್ಥೆ ಏನಾದ್ರು ಮಾಡಿಸ್ಕೊಂಡಿದ್ರ?
1: ಇಲ್ಲ, ಒಂದು ಇಲ್ಲ. ನಮಗ್ ಮಾಡ್ಕೊಡೋರು ಇಲ್ವಲ್ಲ, ನಮಗ್ ಗೊತ್ತ. ದುಡ್ಡು ಕೇಳ್ತಾರ, ದುಡ್ಡು ಕೇಳಿದ್ರೆ ನಾವ್ ಹೇಳ್ಕೊಡ. ನಮ್ಗೆ ಇಲ್ಲ ದುಡ್ಡು. ದುಡ್ಡು ಕೇಳಿದ್ರೆ 10,000 5,000 ಎಲ್ಲಿ ಕೊಟ್ಬಿಟ್ಟು ನಮ್ಗೆ ಮಾಡಿಸೋ ಪಿಂಚಣಿ. ಅದಕ್ಕ ನಮ್ಮ ಪಾಡ ನಾವು ಸುಮ್ಮನೆ ಹಂಗೆ ಕಾಲ ಮಾಡ್ತೀವಿ.
2: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ ನೀವು?
1: ಇಲ್ಲ, ನಾ ಕೆಲ್ಸಕ್ಕೆ ಹೋಗಲ್ಲ. 2 ವರ್ಷ ಆಯ್ತು ಕೆಲ್ಸ ಬಿಟ್ಟು.

0: ಮನೆಯಲ್ಲೂ ಹೋಗಲ್ಲ, ಮನೆಯಲ್ಲೂ ಇರ್ತೀನಿ.
1: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ಬೇಕು ಅಂದ್ರೆ ಈಗ ದುಡಿತಿದ್ದ ಕೈಗಳು ಅಂತ ಕೂತ್ಕೊಬಿಟ್ರೆ ಎಷ್ಟು ಕಷ್ಟ ಅನ್ಸುತ್ತೆ?
0: ನಾನು ಈ ಕಣ್ಣು ಮಂಜು ಬಂದು ತೊಟ್ಟಿಂದ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅಲ್ಲಣಿ ಇಲ್ಲಣಿ ಹಿಂಗೆ ಕೂತ್ಕೊಂಡು ನಿಂತ್ಕೊಂಡು ಕಾಲ ಮಾಡ್ಕೊಂಡು ಒಂದು ಸೊಪ್ಪು ಸೇದಬೇಕು ಮಕ್ಳಿಗೆ.
1: ಸೊಪ್ಪು ಸೀದೆಗೆ ಹೋಗ್ತೀರಾ? ಯಾವ್ಯಾವ ತರ ಸೊಪ್ಪು ತಗೋಬಿಡ್ತೀರಾ?
0: ಅಯ್ಯ ಕಾಡ್ಗೆ ಹೋಗಲ್ಲ ಬಿಡಿ, ಕಾಡ್ಗೆ ಸೋದ್ಗೆ ಹೋಗಲ್ಲ. ಆನ ಬೈಕ ಎದುರ್ಕೊಂಡು ಸೊಪ್ಪು ಗಿಪ್ಪು ಕುಯ್ಕ ಬರೋದು, ಈ ಅಣ್ಣ ಸೊಪ್ಪು ಇವಾಲ್ಕೊಂಡು ಬೆಳೀತಾರಲ್ಲ ಅಲ್ಲಾಣಿ ಕುಯ್ಕ ಬರೋದು ಅಷ್ಟೇ.
1: ಈಗ್ಲೂ ಸೊಪ್ಪು ಸೇದೆ ಸೌದಕ್ಕೆ ಪಕ್ಕದ ಹೊಲಗಳಿಗೆ ಹೋಗ್ತೀರಾ, ಯಾವ್ದೇ ರೀತಿ ಕೆಲ್ಸಕ್ಕೆ ಹೋಗಲ್ಲ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಮಾಡ್ತೀರಾ ಕೆಲಸಗಳನ್ನ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಏನ್ ಮಾಡ್ತೀರಾ ಬೆಳಗ್ಗಿನ ಸಂಜೆ ಗಂಟು ನೀವು?
0: ಮಾಮೂಲಿ ಹೇಳ್ತೀನಿ, ಎದ್ದು ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಮಕ್ಕ ಮರಿ ಕೊಟ್ಕೊಂಡು. ಈಗ ಹೇಳ್ತಾರ 7 ಗಂಟೆಗ 6 ಗಂಟೆಗ ಯಲಮುರಿಗೆ ಹೋಗಕ್ಕ 5 ಗಂಟೆಗೆ ಹೇಳ್ತಾರ ಗಂಡಸ್ಗಳು, 6 ಗಂಟೆಗೆ ಹೇಳ್ತಾರ.
1: ಮನೇಲಿ ಚೆನ್ನಾಗಿ ನೋಡ್ಕೋತಾರ ನಿಮ್ಮನ್ನ?
2: ಚೆನ್ನಾಗಿ ನೋಡ್ಕೋತಾರ. ನಿಮ್ಮನೆಯವರು?
0: ಹಾ ರೀ.

0: ಒಟ್ಟಾರೆ ಈಗ ವಯಸ್ಸಾದ ಜೀವನ ಎಲ್ಲರೂ ಕಷ್ಟ ಅಂತಾರೆ, ಈ ನಿಟ್ಟಲ್ಲಿ ನೀವೇನ್ ಹೇಳ್ತೀರಾ?
1: ನಮ್ಗೆ ಏನು ಇಲ್ಲ ಬಿಡಿ, ಸ್ವಲ್ಪ
0: ಯಾವ್ದು ಉತ್ತಮ, ಕಾಡಿನ ಜೀವನ ನಾಡಿನ ಜೀವನ?
1: ಕಾಡಿನ ಜೀವನ ಚೆನ್ನಾಗಿರೋದು, ನಮ್ಗ ಕಾಡ ಗಣಿ ಮನ ಮಠ ಕೊಟ್ಟಿದ್ರ ಅಚ್ಚುಕಟ್ಟಾಗಿರೋ ಇನ್ನು ಎಲ್ಲ ಒಟ್ಟಾಗಿದ್ಬಿಟ್ರೆ ಮನಾಗಿನ ಕಟ್ಕೊಂಡು ಎಲ್ಲ ಸೌಲಭ್ಯ ಮಾಡ್ಕೊಂಡಿದ್ರ ಅಲ್ಲಿ ಯಾವ ಪ್ರಾಣಿ ಬತ್ತಿದ್ದ ಅವತ್ತಲಿ ಆಳ ಮನ್ಸರೆಲ್ಲ ಹಣ ಬೈತೀನಿ ಹಣ ಅದು ಬತ್ತ ಇದು ಬತ್ತ ಅದು ಕತಾರ ಅನ್ಕೊಂಡು ನಮ್ ತಕ ಬಂದು ಇಟ್ಕೊಂಡ್ಬಿಟ್ರು ಓಡೋಕಣಿ. ಇವತ್ತು ಸಿಕ್ಕಷ್ಟವೇ ಅಲ್ಲೇ ಇದ್ದಿದ್ರ ಈಗ ನಮ್ಗ ತುಂಬಾ ಚೆನ್ನಾಗೇ ಇತ್ತು, ಇಷ್ಟು ಕಷ್ಟನೇ ಇರ್ಲಿಲ್ಲ,
0: ತುಂಬಾ ಖುಷಿ ಆಯ್ತು ಅಮ್ಮ. ಧನ್ಯವಾದಗಳು.
1: ಧನ್ಯವಾದಗಳು.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ,
1: URL ತಪ್ಪಾಗಿ ಕಾಣಬಹುದು.

0: ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
5: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
6: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಡುವ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮಾನ್ಯ ಕೇಳುಗರೆ, ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಪವಿತ್ರ ಕೇನ್. ಇಂದು ನನ್ನೊಂದಿಗೆ ಇದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು.
1: ಧನ್ಯವಾದಗಳು. ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
0: ಕಳೆದ ತಿಂಗಳು ಆಷಾಢ ಮಾಸದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡೆವು. ಇಂದು ಶ್ರಾವಣ ಮಾಸದ ವಿಶೇಷತೆಯ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇವೆ ಅಲ್ಲವೇ? ಶ್ರಾವಣ ಮಾಸ ಎಂದಾಗ ಇದು ಹಬ್ಬಗಳ ಸಾಲು ಸಾಲು. ಆಷಾಢದಲ್ಲಿ ಮಳೆ ಬಂದು ಎಲ್ಲ ಕಡೆ ನೀರಿನಿಂದ ಕೂಡಿದ ವಾತಾವರಣ ಇರುತ್ತದೆ. ಈ ಮಾಸದಲ್ಲಿ ನಾವು ಯಾವ ಯಾವ ದೇವರನ್ನು, ಯಾವ ಯಾವ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ನಮ್ಮ ನಮ್ಮ ಬದುಕನ್ನು ಹಸನುಗೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣವೇ? ಅದಕ್ಕೆ ಮೊದಲು ಒಂದು ಹಾಡನ್ನು ನೆನಪಿಸಿಕೊಳ್ಳೋಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ ಎಂಬ ಹಾಡನ್ನು ಪ್ರಸಿದ್ಧ ಕವಿಗಳಾದ ಶ್ರೀ ದ ರಾ ಬೇಂದ್ರೆಯವರು ರಚಿಸಿದ್ದಾರೆ. ಅದನ್ನು ಅಷ್ಟೇ ಸುಮಧುರವಾಗಿ ಡಾಕ್ಟರ್ ಸಿ ಅಶ್ವಥ್ರವರು ಹಾಡಿದ್ದಾರೆ. ಹಾಗಾಗಿ ಶ್ರಾವಣ ಮಾಸದ ಮಹತ್ವದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ.
1: ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯಲಾಗಿದೆ. ಪಾರಮಾರ್ಥ ತತ್ವಧಾರಿಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರಾವಣ ಮಾಸ. ಈ ಮಾಸದಲ್ಲಿ ಬರುವ ಹಬ್ಬ ವ್ರತಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಅವರವರ ಜಾತಕದಲ್ಲಿರುವ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಶ್ರಾವಣ ಮಾಸ 5ನೇ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ಬಹುಪಾಲು ಕುಟುಂಬಗಳು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇಂತಹ ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಅಂದರೆ 4 ಅಥವಾ 5 ಶ್ರಾವಣ ಶನಿವಾರಗಳು, 4 ಅಥವಾ 5 ಮಂಗಳವಾರಗಳು, ಮಂಗಳಗೌರಿ ವ್ರತ, ಶ್ರಾವಣ ಶುಕ್ಲ ಪಂಚಮಿ ಅಂದರೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಹಾಗೂ ಅಣ್ಣ ತಂಗಿಯರ ಹಬ್ಬ, ಶ್ರಾವಣ ಶುಕ್ಲ ಷಷ್ಠಿ ದಿನದಂದು ಶಿರಿಯಾಳ ಷಷ್ಠಿ, ಶ್ರಾವಣ ಶುದ್ಧ ಸಪ್ತಮಿಯಂದು ತುಳಸಿದಾಸರ ಜಯಂತಿ, ಶ್ರಾವಣ ಹುಣ್ಣಿಮೆಯ ದಿನದಂದು ಸಂಸ್ಕೃತ ದಿನ, ಋಗ್ ಹಾಗೂ ಯಜುರ್ ಉಪಾಕರ್ಮ, ರಕ್ಷಾಬಂಧನ, ಬಲರಾಮ ಜಯಂತಿ ಆಚರಣೆ, ಶ್ರಾವಣ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ಮರುಮಹಾಲಕ್ಷ್ಮಿ ವ್ರತಾಚರಣೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ, ಶ್ರಾವಣ ಬಹುಳ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶ್ರಾವಣ ಮಾಸದ ಕಡೆಯ ದಿನ

0: ಹೇಳಿದ ಒಂದು ಹಾಡು ಪ್ರಮುಖವಾದರೆ ಮತ್ತೊಂದು ಹಾಡು ಕೂಡ ಈ ಮಾಸದೊಂದಿಗೆ ಜೊತೆಗೂಡಿದೆ. ಆ ಹಾಡು ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಎಂಬ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಇದನ್ನು ಶ್ರೀ ಚಿ ಉದಯಶಂಕರ್ ರವರು ರಚಿಸಿದ್ದಾರೆ. ಈ ಹಾಡಿನಲ್ಲಿ ಶ್ರಾವಣದಲ್ಲಿ ಆಗುವ ಬದಲಾವಣೆ ಬಗ್ಗೆ ವಿವರಿಸಲಾಗಿದೆ. ಈಗ ನಾವು ಯಾವ ಹಬ್ಬದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ತಿಳಿಯಿತೆ?
1: ನಾವು ನಾಗರ ಪಂಚಮಿ ಬಗ್ಗೆ ಮೊದಲಿಗೆ ಪ್ರಾರಂಭಿಸೋಣ. ನಾಗಾರಾಧನೆ ಸನಾತನ ಭಾರತದಲ್ಲಿ ತಲೆ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರುವ ಹಬ್ಬ. ಈ ಹಬ್ಬದ ವಿಶೇಷತೆಯೇ ಮನುಷ್ಯ ತನ್ನ ಪರಿಸರದಲ್ಲಿರುವ ಉಳಿದ ಜೀವಿಗಳನ್ನು ಪ್ರೀತಿಸಿ ಗೌರವಿಸಿಕೊಂಡು ಬಂದಿರುವುದಕ್ಕೆ ಶ್ರೇಷ್ಠ ಉದಾಹರಣೆ. ನಾಗಪ್ಪ ಅಥವಾ ಹಾವು ಕಡಿದರೆ ಸಾವು ನಿಶ್ಚಿತ ಎಂದು ತಿಳಿದಿದ್ದರೂ ನಾಗಾರಾಧನೆ ನಮ್ಮ ದೇಶದಲ್ಲಿ ನಡೆದು ಬಂದಿರುವ ಹಲವು ಆರಾಧನೆಗಳಲ್ಲಿ ಒಂದು. ಅಕ್ಷಯ ತೃತೀಯದ ಬದಲಿಗೆ ನಾಗರ ಪಂಚಮಿಯನ್ನು ಮಹತ್ವದ ಪರ್ವ ಎಂದು ಪರಿಗಣಿಸಲಾಗಿದೆ. ಈ ದಿನದ ಆರಾಧ್ಯ ದೈವ ನಾಗದೇವತೆ. ನಮಗೆ ತಿಳಿದಂತೆ ಅಷ್ಟ ನಾಗಗಳ ಹಾಗೂ ನವನಾಗರ ಹೆಸರುಗಳನ್ನು ಕೇಳಿದ್ದೇವೆ. ಅಷ್ಟನಾಗಗಳು ಎಂದಾಗ ವಾಸುಕಿ, ತಕ್ಷಕ, ಕಾಲಿಯ, ಮಣಿಭದ್ರಕ, ಐರಾವತ, ಧೃತರಾಷ್ಟ್ರ, ಕಾರ್ಕೋಟಕ, ಧನಂಜಯ ಎಂತಲೂ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಕಪಾಲ, ಧಾತೃರಾಷ್ಟ್ರ, ತಕ್ಷಕ, ಕಾಲಿಯ ಎಂದು ನವನಾಗರು ಇದ್ದಾರೆ. ಕಶ್ಯಪರ ಮಾನಸಪುತ್ರಿ ಸರ್ಪದೇವಿ ಮನಸಾದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ. ಈ ನಾಗಾರಾಧನೆಯ ಉದ್ದೇಶವೇ ಸರ್ಪಗಳು ನಮ್ಮನ್ನು ಕಚ್ಚದಿರಲಿ, ವಿಷಬಾಧೆ ಉಂಟಾಗದಿರಲಿ, ಸಂತಾನ ಪ್ರಾಪ್ತಿಯಾಗಲಿ, ಧನಪ್ರಾಪ್ತಿಯಾಗಲಿ, ಚರ್ಮ ರೋಗಗಳು ದೂರಾಗಲಿ, ಪರಿಸರ ಕ್ಷೇಮವಾಗಿರಲಿ ಹಾಗೂ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಉಂಟಾಗಲಿ ಎಂಬುದೇ ಮೂಲ ಉದ್ದೇಶವು. ಈ ದಿನದಂದು ಮನೆಯಲ್ಲಿ ಅಥವಾ ಹೊರಗಡೆ ನಾಗರಕಲ್ಲು ಇರುವ ಪ್ರದೇಶಗಳಲ್ಲಿ ನಾಗಶಿಲೆಗಳಿಗೆ ಕ್ಷೀರಾಭಿಷೇಕ ಮಾಡುವುದು ಹಾಗೂ ಉಪ್ಪು ಇಲ್ಲದ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡುವ ಕ್ರಮವಿದೆ.

0: ನಾಗರ ಪಂಚಮಿ ಹಬ್ಬದ ಮಾಹಿತಿ ಏನೆಲ್ಲ ವಿಶೇಷತೆಗಳಿದೆ ಎಂದು ತಿಳಿದಂತಾಯಿತು. ಮಾನವ ತಾನು ಬದುಕುವುದರೊಂದಿಗೆ ತನ್ನ ಸುತ್ತಲಿರುವ ಪ್ರಾಣಿ ಪಕ್ಷಿಗಳನ್ನು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಸಂದೇಶ ಈ ಹಬ್ಬದ ಮೂಲಕ ಎಲ್ಲರಿಗೂ ತಿಳಿಯಿತು. ಇನ್ನು ಮುಂದಿನ ಹಬ್ಬ ಯಾವುದು, ಅದರ ವಿಶೇಷತೆಗಳೇನು?
1: ಮುಂದಿನದು ಸಿರಿಯಾಳ ಷಷ್ಠಿ ಎಂಬ ಹಬ್ಬ ನಾಗರ ಪಂಚಮಿಯ ಮಾರನೆಯ ದಿನದಂದು ಬರುತ್ತದೆ. ಇದನ್ನು ಗಂಡು ಮಕ್ಕಳು ಇರುವ ತಾಯಂದಿರು ಆಚರಿಸುತ್ತಾರೆ. ಗಂಡು ಮಕ್ಕಳ ಸಂತತಿಗೆ ದೋಷವಿದ್ದರೆ, ಗಂಡು ಮಕ್ಕಳು ಹುಟ್ಟಿ ಮರಣ ಹೊಂದುತ್ತಿದ್ದರೆ ಅಂಥವರು ಸಿರಿಯಾಳ ಷಷ್ಠಿ ದಿನ ಭಕ್ತ ಸಿರಿಯಾಳನ ಪೂಜೆ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯುವರು ಎಂಬ ಪ್ರತೀತಿ ಇದೆ.
0: ಸಿರಿಯಾಳ ಷಷ್ಠಿಯ ಬಗ್ಗೆ ತಿಳಿದಂತಾಯಿತು. ಮುಂದಿನ ವ್ರತ ಅಥವಾ ಹಬ್ಬ ಯಾವುದು ತಿಳಿಸಿ, ನನಗೆ ಕುತೂಹಲ ಉಂಟಾಗುತ್ತಿದೆ.
1: ಈಗ ಮರುಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸಿಕೊಡೋಣ. ಶ್ರಾವಣ ಮಾಸದಲ್ಲಿ ಬರುವ ಪ್ರಸಿದ್ಧ ಪರ್ವಗಳಲ್ಲಿ ಮರುಮಹಾಲಕ್ಷ್ಮಿ ವ್ರತವೂ ಒಂದು. ಈ ವ್ರತವನ್ನು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಸನ್ನತೆಗೊಳಿಸಲು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಆಚರಿಸುತ್ತಾ ಬಂದಿದ್ದಾರೆ. ಲಕ್ಷ್ಮಿಗೆ ಶುಕ್ರಗ್ರಹ ಅಧಿಪತಿ. ಶುಕ್ರಗ್ರಹವು ನೀಚನಾಗಿದ್ದರೆ, ಶುಕ್ರನಿಗೆ ಪಾಪಗ್ರಹಗಳ ದೃಷ್ಟಿಯಿದ್ದರೆ ಈ ವ್ರತವನ್ನು ಆಚರಿಸಿ ಶುಕ್ರನ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದೇವಿಯು ತನ್ನ ಭಕ್ತರನ್ನು ಅನುಗ್ರಹಿಸಲು ವರವನ್ನು ನೀಡುತ್ತಾಳೆ. ಆದುದರಿಂದ ಇವಳನ್ನು ವರಮಹಾಲಕ್ಷ್ಮಿ ಎಂದು ಪೂಜಿಸಿಕೊಂಡು ಬರಲಾಗುತ್ತಿದೆ. ಲಕ್ಷೇತಿ ಸರ್ವಂ ಸದಾ ಇತಿ ಲಕ್ಷ್ಮಿಹಿ, ಅಂದರೆ ಎಲ್ಲರನ್ನೂ ನೋಡುತ್ತಿರುತ್ತಾಳೆ ಎಂದು ಅರ್ಥೈಸಬಹುದು. ವ್ರತಾಚರಣೆ ಮಾಡುವವರು ಕಲಶವನ್ನು ಇಟ್ಟು ಷೋಡಶೋಪಚಾರ

ಪೂಜೆ ಮಾಡಿ ಅಂದು ದೇವಿಯನ್ನು ಆರಾಧಿಸುತ್ತಾರೆ. ಈ ದಿನದಂದು 12 ಗ್ರಂಥಿಗಳುಳ್ಳ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಭವಿಷ್ಯೋತ್ತರ ಪುರಾಣದ ಪ್ರಯುಕ್ತ ಆಯುಷ್ಯ, ಆರೋಗ್ಯ, ಸಂತಾನ, ಐಶ್ವರ್ಯಗಳು ಲಭಿಸುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸಲು ಪ್ರಮುಖ ಕಾರಣವೆಂದರೆ ಶುಕ್ರನಾಡಿಯು ಭೂಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದೆ ಎಂಬ ತತ್ವವು. ಇವಳ ಅವತಾರಗಳಲ್ಲಿ ಭಾರ್ಗವಿ ಅವತಾರವೂ ಒಂದು. ಶುಕ್ರವಾರವನ್ನು ಭಾರ್ಗವಾಸರ ಎಂದು ಕೂಡ ಕರೆಯಲಾಗಿದೆ. ಹೀಗೆ ವರಮಹಾಲಕ್ಷ್ಮಿ ದೇವಿಯನ್ನು ಶ್ರಾವಣ ಮಾಸದ ಈ ದಿನದಂದು ಪೂಜಿಸಿ ಅವಳ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ.

0: ಬದುಕಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡೇ ಎಲ್ಲದಕ್ಕೂ ಮೂಲ ಎಂಬಂತಾಗಿದೆ. ಹಾಗಾಗಿ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಅವಳು ನಮಗೆಲ್ಲ ಅಷ್ಟೈಶ್ವರ್ಯ ನೀಡುತ್ತಾಳೆ ಎಂದು ಪೂಜಿಸಿಕೊಂಡು ಬಂದಿದ್ದೇವೆ. ಈಗ ಮುಂದಿನ ಹಬ್ಬ ಯಾವುದು? ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇನ್ನೊಂದು ಪ್ರಮುಖ ಆಚರಣೆಯ ಬಗ್ಗೆ ತಿಳಿಸಿಕೊಡುವಿರಾ?
1: ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಋಗ್ವೇದ ಹಾಗೂ ಯಜುರ್ವೇದಿಯರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಉಪಾಕರ್ಮವನ್ನು ಆಚರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹಬ್ಬದ ಆಚರಣೆಯನ್ನು ಉಪನೀತರಾದವರು ಅಂದರೆ ಯಜ್ಞೋಪವೀತವನ್ನು ಧರಿಸುವವರು ಆಚರಿಸುತ್ತಾರೆ. ತಾವು ವರ್ಷವಿಡೀ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನು ಆಚರಿಸಿಕೊಂಡು ಬಂದಿರುತ್ತಾರೆ. ಇದರ ಪ್ರಾಯಶ್ಚಿತ್ತಕ್ಕಾಗಿ ಹಾಗೂ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು ಈ ದಿನದ ವಿಶೇಷ. ಈ ದಿನದಂದು ವೇದಾಧ್ಯಯನವನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕಾಯ ವಾಚ ಮನಸ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಈ ಉಪಕರ್ಮ ಸಹಕಾರಿಯಾಗಿದೆ. ಇದನ್ನು ನೂಲು ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಸಪ್ತ ಋಷಿಗಳನ್ನು ಋಷಿ ಪರಂಪರೆಯನ್ನು ಪೂಜಿಸುವ ದಿನವಾಗಿದೆ. ಉಪಕರ್ಮದ ಮಾರನೆಯ ದಿವಸ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ದಿನದಂದು ಗಾಯತ್ರಿ ಪ್ರತಿಪತ್ ಆಚರಿಸುತ್ತಾರೆ. ಈ ದಿನದಂದು ಗಾಯತ್ರಿ ದೇವಿಯನ್ನು ಪೂಜಿಸಿ ಜಪವನ್ನು ಹೋಮವನ್ನು ಆಚರಿಸುತ್ತಾರೆ. ಗಾಯತ್ರಿ ದೇವಿಯು ನಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧನೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಈ ಎರಡೂ ದಿನ ಹೋಮ ಹವನ ಪೂಜೆಗಳಿಂದ ಉಪಕರ್ಮ ಹಾಗೂ ಗಾಯತ್ರಿ ಪ್ರತಿಪತ್ತನ್ನು ಆಚರಿಸಿಕೊಂಡು ಬರುತ್ತಾರೆ.
0: ಉಪಕರ್ಮದೊಂದಿಗೆ ಜೊತೆ ಜೊತೆಯಾಗಿಯೇ ಬರುವ ಮತ್ತೊಂದು ಪರ್ವ ರಕ್ಷಾಬಂಧನ. ಸೋದರನಿಗೆ ಸೋದರಿಯು ರಕ್ಷೆಯನ್ನು ಅಥವಾ ರಾಖಿಯನ್ನು ಕಟ್ಟಿ ತನ್ನ ಕ್ಷೇಮವನ್ನು ಬಯಸುವ ದಿನವಾಗಿದೆ. ಹಾಗಾಗಿ ರಕ್ಷಾಬಂಧನದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡರೆ ಚೆನ್ನ ಅಲ್ಲವೇ?
1: ರಕ್ಷಾಬಂಧನ ಉತ್ಸವ ಎಂದೊಡನೆ ನಮಗೆ ಕೃಷ್ಣ ಕುಚೇಲರ ಗೆಳೆತನ, ಕೃಷ್ಣ ದ್ರೌಪದಿಯರ ಸಹೋದರತ್ವ, ರಾಮ ಶಬರಿಯರ ಭಕ್ತಿ, ಚಾಣಕ್ಯ ಚಂದ್ರಗುಪ್ತರ ಗುರು ಶಿಷ್ಯ ಸಂಬಂಧ ಮುಂತಾದವು ನಮ್ಮ ನೆನಪಿನ ಪುಟದಲ್ಲಿ ಬರುತ್ತದೆ. ಇಂತಹ ಸ್ನೇಹ ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ ಸಂದರ್ಭವಿದು. ನಾವು ಭಾರತೀಯರು ವಸುದೈವ ಕುಟುಂಬಕಂ ಎಂದು ಸಾರಿದವರು. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ರಾಷ್ಟ್ರ. ನಮ್ಮ ಬದುಕು ಹೇಗೆ ಇರುತ್ತದೆಯೋ ಹಾಗೆಯೇ ನಮ್ಮ ದೇಶ ಎಂಬ ಭಾವನೆ ನಮ್ಮದಾಗಬೇಕು. ಇದಕ್ಕೆ ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯು ಮೌಲ್ಯಾಧಾರಿತವಾಗಿರಬೇಕು. ಭಾರತ ಅತಿ ಪುರಾತನ ನಿತ್ಯ ನೂತನ ಕೂಡ. ಈ ದೇಶದಲ್ಲಿ ಸನಾತನ ಕಾಲದಿಂದ ಮೌಲ್ಯಗಳು ರೂಪಿತಗೊಂಡಿವೆ. ಸರ್ವೇ ಜನಾಃ ಸುಖಿನೋ ಭವಂತು ಅಂದರೆ ಎಲ್ಲರೂ ಸುಖದಿಂದಿರಲಿ ಎಂಬುದೇ ಮೂಲಮಂತ್ರ. ಮೌಲ್ಯ ಎಂದೊಡನೆ ಅದು ಪ್ರೀತಿ ಪ್ರೇಮ ದಯೆ ಕರುಣೆ ಕ್ಷಮೆ ಮುಂತಾದವುಗಳು. ಈ ಉದ್ದೇಶದಿಂದಲೇ ಮೂಡಿಬಂದ ಒಂದು ಅದ್ಭುತ ಪರಿಕಲ್ಪನೆಯೇ ರಕ್ಷಾಬಂಧನ ಉತ್ಸವ. ರಕ್ಷಾಬಂಧನದ ಉದ್ದೇಶವೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಉಂಟು ಮಾಡುವುದು. ಸಮಾಜದಲ್ಲಿ ಇರುವ ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬದುಕುವುದು. ಇದಕ್ಕೆ ಇರುವ ಒಂದು ಉತ್ಸವವೇ ರಕ್ಷಾಬಂಧನ. ವ್ಯಕ್ತಿ ಕುಟುಂಬ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸಲು ಸಂಕಲ್ಪವನ್ನು ಪುನರು

ಉಚ್ಚರಿಸುವ ಸಂಕೇತವಾದ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಪುನಃ ಬಂದಿದೆ. ಪುರಾಣ ಕಾಲದಿಂದಲೂ ಪ್ರಚಲಿತವಾಗಿದ್ದ ಈ ವ್ರತ ಯಜ್ಞ ಯಾಗಾದಿಗಳಲ್ಲಿನ ಕಂಕಣ ಸತ್ಕಾರ್ಯಗಳಲ್ಲಿ ಸಂಕಲ್ಪ ಸೂತ್ರವಾಯಿತು. ವಿದೇಶಿ ಆಕ್ರಮಣ ಸಂದರ್ಭದಲ್ಲಿ ಮಾನಿನಿಯರ ಮಾನ ಕಾಪಾಡುವ ಕ್ಷಾತ್ರ ಭಾವವನ್ನು ಪುರುಷರಲ್ಲಿ ಜಾಗೃತಿಗೊಳಿಸುವ ಚಿಹ್ನೆಯಾಯಿತು. ಮುಂದೆ ಸಹೋದರ ಸಹೋದರಿಗಳ ನಡುವಿನ ಹಬ್ಬವಾಯಿತು. ಅನಂತರ ಇದು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆಯಾಯಿತು. ರಕ್ಷಾಬಂಧನ ಉತ್ಸವದಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಜಾಗೃತಗೊಳಿಸುವ ಹಬ್ಬ. ಈ ಹಬ್ಬದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆ ಕಟ್ಟುವ ಮೂಲಕ ಪರಸ್ಪರರ ಸುರಕ್ಷತೆಯ ಹೊಣೆಯನ್ನು ಹೊರುವುದಾಗಿದೆ. ಈ ಉತ್ಸವ ಮಹೋನ್ನತ ಹಾಗೂ ಉದಾತ್ತ ಭಾವನೆಯಿಂದ ಕೂಡಿರುವುದು. ಇದನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬ ಸ್ತ್ರೀಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಉಂಟು ಮಾಡುವ ದಿನವೇ ರಕ್ಷಾಬಂಧನದ ದಿನ. ರಕ್ಷೆಯ ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಪ್ರಾಣ ಕೊಟ್ಟ ವೀರರು, ರಾಜ್ಯವನ್ನೇ ತ್ಯಜಿಸಿದ ಮಹನೀಯರು ಆಗಿ ಹೋಗಿದ್ದಾರೆ. ಎಲ್ಲ ಭೇದಗಳನ್ನು ಬದಿಗೊತ್ತಿ ಸಮಾಜ ಬಂಧುಗಳಾದ ನಾವೆಲ್ಲ ಒಂದೇ ಎಂಬ ಭಾವನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ್ದೆನಿಸಿದೆ. ಸಾಮೂಹಿಕ ರಕ್ಷಾಬಂಧನದ ಆಚರಣೆ ಇದಕ್ಕೆ ಪೂರಕ. ಪರಸ್ಪರ ರಕ್ಷೆ ಕಟ್ಟುವುದರ ಮೂಲಕ ಭಾರತೀಯರಾದ ನಾವೆಲ್ಲ ಪ್ರತಿಯೊಬ್ಬನ ಹಿತಕ್ಕಾಗಿ ಕಟಿಬದ್ಧರಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿದೆ. ಈ ದೇಶದ ನೆಲ, ಜಲ, ಸಂಸ್ಕೃತಿ, ಶ್ರದ್ಧಾಬಿಂದುಗಳ ಗೌರವವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ದೃಢಗೊಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲು ಈ ರಕ್ಷಾಬಂಧನ ಪೂರಕವಾಗಿದೆ.

0: ಕಲಿಯುಗದ ದೇವರು ಎಂದೇ ಖ್ಯಾತರಾದ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸೇರಿದ ದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಹಾಗಾಗಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರೆ ನಮ್ಮ ಕೇಳುಗರು ಸಂತಸ ಪಡುವರು ಎಂದು ನನ್ನ ನಂಬಿಕೆ.
1: ಶ್ರೀ ಮಧ್ವಾಚಾರ್ಯರ ದ್ವೈತ ಶಾಸ್ತ್ರವನ್ನು 16ನೇ ಶತಮಾನದಲ್ಲಿ ಪ್ರಚಾರಗೊಳಿಸಿದ ಪ್ರಭಾವಿ ಹಿಂದೂ ಸಂತರು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಬೃಂದಾವನ ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿದೆ. ಶ್ರೀ ರಾಘವೇಂದ್ರ ಗುರುಗಳು ಭಕ್ತರ ಭೌತಿಕ ಹಾಗೂ ಆಧ್ಯಾತ್ಮಿಕ ನೆಮ್ಮದಿಗೆ ಕಾರಣೀಭೂತರಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಂಬಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವ ಸಮಾಧಿ ಹೊಂದಿರುವ ವಿಷಯ ಎಲ್ಲ ಭಕ್ತರಿಗೂ ತಿಳಿದಿರುವ ಸಂಗತಿ. ಇವರು ಸಹಸ್ರಾರು ಲಕ್ಷಾಂತರ ಭಕ್ತರ ಸಂಜೀವಿನಿಯಾಗಿದ್ದಾರೆ. ಇವರನ್ನು ಹರಸಿ ಬಂದವರಿಗೆ ಅನುಗ್ರಹ ನೀಡಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದ ಕೃಷ್ಣಪಕ್ಷದ ಪಾಡ್ಯಮಿ, ಬಿದಿಗೆ ಹಾಗೂ ತದಿಗೆ ಎಂದು 3 ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆಯೊಂದಿಗೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಉಳಿದಂತೆ ಎಲ್ಲ ನಗರ ಗ್ರಾಮ ಪ್ರದೇಶಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.

0: ಇನ್ನು ಸುಮಂಗಲಿಯರು, ಅದರಲ್ಲೂ ವಿಶೇಷವಾಗಿ ನೂತನವಾಗಿ ವಿವಾಹಿತರು, ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಮಂಗಳಗೌರಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಾರೆ. ಹಾಗಾಗಿ ಮಂಗಳಗೌರಿ ವ್ರತದ ಹಿನ್ನೆಲೆ ಮಹಿಮೆಯನ್ನು ತಿಳಿಸಿಕೊಟ್ಟರೆ ನಮಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ.
1: ಶ್ರಾವಣ ಮಾಸದಲ್ಲಿ ಬರುವ 4 ಅಥವಾ 5 ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ನೂತನವಾಗಿ ವಿವಾಹಿತರಾದ ಸುಮಂಗಲಿಯರು ಆಚರಿಸುವುದು ವಾಡಿಕೆ. ಈ ವ್ರತವನ್ನು 5 ವರ್ಷಗಳ ಕಾಲ ಆಚರಿಸಿ ಅನಂತರ ಉದ್ಯಾಪನೆಯನ್ನು ಮಾಡಿ ತನ್ನ ತಾಯಿಗೆ ಬಾಗಿನ ಕೊಡುವುದು ವಿಶೇಷವೇ ಸರಿ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಶಿವನ ಪತ್ನಿ ಗೌರಿಯನ್ನು ಆರಾಧಿಸುವುದು ವಿಶೇಷ. ಈ ದಿನ ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯ ಕಲಶ, ವಿಗ್ರಹ, ಚಿತ್ರಪಟವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಬೇಕು. ಅನಂತರ ಈ ವ್ರತದ ಹಿನ್ನೆಲೆಯ ಕಥೆಯನ್ನು ಓದುತ್ತಾ ಕೇಳುತ್ತಾ 16 ಅಕ್ಕಿ ಅಥವಾ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಮಾಡಿ ಅದರಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅದರಿಂದ ಬರುವ ಕಾಡಿಗೆಯನ್ನು ಧರಿಸಬೇಕು. ಇದನ್ನು ಇನ್ನಿತರ ಸುಮಂಗಲಿಯರಿಗೆ ತಾಂಬ

0: ಮೂಲ ರೀತಿಯಲ್ಲಿ ಕೊಡಬೇಕು. ಕುಂಕುಮಾಗರ್ ಲಿಪ್ತಾಂಗ ಸರ್ವಾಭರಣ ಭೂಷಿತಂ ನೀಲಕಂಠ ಪ್ರಿಯಾಂ ಗೌರಿಂ ವಂದೇಹಂ ಮಂಗಳಾಂಗ್ವಯಂ ಎಂದು ಈ ಮಂತ್ರವನ್ನು ಪಠಿಸುತ್ತಾರೆ. ಈ ವ್ರತದ ಪ್ರಕಾರ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡೆದರು ಎಂದು ತಿಳಿದಿದೆ.
1: ಶ್ರಾವಣ ಸೋಮವಾರ

ಸೋಮವಾರಗಳು ಶಿವನನ್ನು ಆರಾಧಿಸುವುದು ಚಾಲ್ತಿಯಲ್ಲಿದೆ. ಶ್ರಾವಣ ಮಾಸವು ಶಿವನಿಗೂ ಕೂಡ ಶ್ರೇಷ್ಠವಾದ ಮಾಸವು. ದೇವತೆಗಳು ಹಾಗೂ ದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡುವಾಗ 14 ಅನರ್ಘ್ಯ ರತ್ನಗಳು ಹೊರಬಂದವು. ಅದರೊಂದಿಗೆ ಹೊರಬಂದ ಕಾರ್ಕೋಟಕ ವಿಷವನ್ನು ಯಾರು ಸೇವಿಸುತ್ತಾರೆ ಎಂದಾಗ ಶಿವನು ಮುಂದೆ ಬಂದು ಸೇವನೆ ಮಾಡಿದನು. ಇದನ್ನು ಕಂಡ ಪಾರ್ವತಿಯು ಆ ವಿಷವು ಶಿವನ ಕಂಠದಲ್ಲಿಯೇ ಉಳಿಯುವಂತೆ ಮಾಡಿದಳು ಈ ಮಾಸದಲ್ಲಿ. ಹಾಗಾಗಿ ಶಿವನನ್ನು ವಿಷಕಂಠ, ನೀಲಕಂಠ ಎಂದೂ ಕರೆಯಲಾಗಿದೆ. ಶ್ರಾವಣ ಮಾಸದ ಶನಿವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ವಿಷ್ಣುವಿಗೆ ಸಂಬಂಧಪಟ್ಟ ಎಲ್ಲ ಮಂದಿರಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ ಇರುತ್ತದೆ. ಅಲ್ಲದೆ ಶನಿದೇವರ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳುವವರು ಕೂಡ ಇದ್ದಾರೆ. ಕೆಲವರು ವೆಂಕಟರಮಣನ ಒಕ್ಕಲಿನವರು ಪಡಿಬೇಡುವ ಪದ್ಧತಿ ಕೂಡ ಇದೆ. ಈ ದಿನದಂದು ಅಕ್ಕಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದಲೇ ಅದನ್ನು ಪ್ರಸಾದವಾಗಿ ಬಳಸುತ್ತಾರೆ. ಈ ಆಚರಣೆಯ ಹಿನ್ನೆಲೆಯನ್ನು ನೋಡಿದಾಗ ನಾವು ಎಷ್ಟೇ ಶ್ರೀಮಂತರಾದರೂ ಪಡಿ ಕೇಳುವುದರಿಂದ ನಮ್ಮಲ್ಲಿನ ಅಹಮಿಕೆ ದೂರವಾಗುತ್ತದೆ, ಕೋಪ ತಾಪ ಇಲ್ಲವಾಗುತ್ತದೆ, ನಮ್ಮಲ್ಲಿನ ಗುಣದೋಷಗಳು ನಿವಾರಣೆಯಾಗುತ್ತದೆ.

0: ನನಗೆ ಹಲವಾರು ವಿಷಯಗಳು ತಿಳಿದಂತಾಯಿತು. ಆದರೂ ಇನ್ನೂ ಒಂದಷ್ಟು ಮಾಹಿತಿ ಇರಬಹುದು ಎಂದು ನನ್ನ ಅನಿಸಿಕೆ. ಕಾರಣ, ಇದೇ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಶ್ರೀ ಕೃಷ್ಣನ ಪೂಜೆ ಕೂಡ ಸಾಗುತ್ತದೆ. ಹಾಗಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ.
1: ಯಾವಾಗ ಯಾವಾಗ ಧರ್ಮದ ಅವನತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಭಗವಂತನ ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಧರ್ಮವನ್ನು ರಕ್ಷಿಸುತ್ತಾನೆ ಎಂದು ನಂಬಿರುವವರು ನಾವು. ಅಂತೆಯೇ ವಿಷ್ಣುವಿನ 10 ಅವತಾರಗಳಲ್ಲಿ 8ನೇ ಅವತಾರವಾಗಿ ಶ್ರೀಕೃಷ್ಣನು ಜನಿಸಿದನು. ಶ್ರೀಕೃಷ್ಣನು ಶ್ರಾವಣ ಮಾಸದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದ ದಿನದಂದು ಜನಿಸಿದನು. ಶ್ರೀಕೃಷ್ಣನ ಜನನದ ಬಗ್ಗೆ, ಅವನ ಲೀಲೆಯ ಬಗ್ಗೆ ನಮ್ಮ ಎಲ್ಲ ಕೇಳುಗರು ಚೆನ್ನಾಗಿ ಬಲ್ಲರು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳದೆ ಈ ದಿನದ ವಿಶೇಷವನ್ನು ಹಂಚಿಕೊಳ್ಳುತ್ತೇನೆ. ಅಧರ್ಮವನ್ನು ನಾಶ ಮಾಡಿ ಭಕ್ತಿ ಪ್ರೀತಿಯನ್ನು ಸ್ಥಾಪಿಸಿದವನು ಶ್ರೀಕೃಷ್ಣ. ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಜನನ ಜೀವನದ ಬಗ್ಗೆ ನಾವು ಮಹಾಭಾರತ ಹಾಗೂ ಭಾಗವತದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಮಹಾಭಾರತ ಯುದ್ಧದ ಅಂಗಳದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದವನು ಶ್ರೀಕೃಷ್ಣ. ನಾವು ದ್ವಂದ್ವದಲ್ಲಿದ್ದಾಗ, ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ಜಿಜ್ಞಾಸೆ ಉಂಟಾದಾಗ ಶ್ರೀಕೃಷ್ಣನು ತಿಳಿಸಿಕೊಟ್ಟ ಭಗವದ್ಗೀತೆಯನ್ನು ಓದಿದರೆ ನಮಗೆ ಉತ್ತರ ದೊರಕುತ್ತದೆ. ಶ್ರೀಕೃಷ್ಣನನ್ನು ಮೊಟ್ಟ ಮೊದಲ ತತ್ವಜ್ಞಾನಿ ಎಂದು ವಿಶ್ವದಾದ್ಯಂತ ಇರುವ ವೈದ್ಯರು ತತ್ವಜ್ಞಾನಿಗಳು ಒಪ್ಪಿದ್ದಾರೆ.

0: ಮಾಸದಲ್ಲಿ ಹಲವು ಹಬ್ಬಗಳು ವ್ರತಗಳು ಬಂದಿದೆ. ಇನ್ನು ಯಾವುದಾದರೂ ಆಚರಣೆಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವುದಿದ್ದರೆ ತಿಳಿಸಿ. ಹೆಚ್ಚಿನ ಆಸಕ್ತಿ ಇರುವವರು ಅದರ ಬಗ್ಗೆ ಗಮನ ಹರಿಸುತ್ತಾರೆ.
1: ಈ ಶ್ರಾವಣ ಮಾಸದಲ್ಲಿ ಬರುವ ಎರಡು ಏಕಾದಶಿಯನ್ನು ಈ ರೀತಿಯಲ್ಲಿ ಕರೆಯಲಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಕೆಲವರು, ದ್ವಾದಶಿ ಎಂದು ಕೆಲವರು ಹೇಳಿದ್ದಾರೆ. ಈ ದಿನದಂದು ವಿಷ್ಣುವಿನ ದಶಾವತಾರದ ಹತ್ತನೆಯ ಹಾಗೂ ಅಂತಿಮ ಅವತಾರವಾದ ಶ್ರೀ ಕಲ್ಕಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಲಿಯುಗದಲ್ಲಿ ಉಂಟಾಗುತ್ತಿರುವ ಅಧರ್ಮ ಮತ್ತು ದುಷ್ಟತನವನ್ನು ನಾಶ ಮಾಡಲು ಭಗವಾನ್ ಕಲ್ಕಿಯ ರೂಪದಲ್ಲಿ ವಿಷ್ಣುವು ಬರುತ್ತಾನೆ ಎಂದು ನಂಬಿದೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗಿದೆ.
0: ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬಗಳು ಬರುತ್ತದೆ ಎಂದು ತಿಳಿಯಿತು. ಈ ಹಬ್ಬಗಳನ್ನು ಆಚರಿಸುವ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡೆವು. ಇದು ನಮ್ಮ ಕೇಳುಗರಿಗೂ ಹಲವು ಮಾಹಿತಿ ದೊರಕಿದೆ ಎಂದು ನಂಬಿದ್ದೇನೆ. ಹಾಗಾಗಿ

0: ಈ ಸಂದರ್ಶನವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ.
1: ಈ ಸಂದರ್ಶನದಲ್ಲಿ ನೀವು ಕೇಳಿದ ಒಳ್ಳೆಯ ಪ್ರಶ್ನೆಗಳ ಮೂಲಕ ನನಗೂ ಈ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಲು ಅವಕಾಶವಾಯಿತು. ಇನ್ನೂ ಅನೇಕ ವಿಷಯಗಳು ನಮಗೂ ತಿಳಿದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ತಿಳಿದ ಇಂತಹ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ. ಈ ಸಂದರ್ಶನದಲ್ಲಿ ಹಲವು ಮಾಹಿತಿ ತಿಳಿಯಿತು ಎಂದಾದರೆ ನಮ್ಮ ಕೇಳುಗರು ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸುತ್ತಾ ಸಂದರ್ಶನ ನಡೆಸಿದ ನಿಮಗೂ ಕೇಳಿದ ಎಲ್ಲ ಕೇಳುಗರಿಗೂ ಜನಧ್ವನಿಯ ಆಡಳಿತ ಮಂಡಳಿ ಹಾಗೂ ಇಡೀ ತಂಡಕ್ಕೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಟ್ಟ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಶ್ರಾವಣ ಮಾಸದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ

ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.